ಇದು ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಕೇಂದ್ರ. ಪ್ರಿಯ ಕೇಳುಗರಿಗೆಲ್ಲ ಶುಭೋದಯ. ಇಂದು ರಾಷ್ಟ್ರೀಯ ಪಂಚಾಂಗ 1948 ಶಕವರ್ಷ ವೈಶಾಖ ಮಾಸದ 27ನೇ ದಿನ, ಅಂದರೆ 2026ನೇ ಇಸವಿ ಮೇ ತಿಂಗಳ 17ನೆಯ ತಾರೀಖು ಭಾನುವಾರ. ಈಗ ಸಮಯ ಸರಿಯಾಗಿ 5:58:35. ನಿಲಯದ ಇಂದಿನ ಮುಂಜಾನೆಯ ದುರ್ಗೋದಯ ಪ್ರಸಾರವನ್ನು ಎಫ್ಎಂ ಕಂಪನಾಂಕ 102.6 ಮೆಗಾಹರ್ಟ್ಸ್ಗಳಲ್ಲಿ ಆರಂಭಿಸ್ತಾ ಇದ್ದೇವೆ. ಆತ್ಮೀಯ ಶ್ರೋತೃ ಬಾಂಧವರಿಗೆಲ್ಲ ನಿಮ್ಮ ರೇಡಿಯೋ ಗೆಳತಿ ಟಿ ಶಶಿಕಲಾಳ ನಮಸ್ಕಾರ, ಹಾಗೂ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಸ್ನೇಹಿತರೆ, ಮರದಿಂದ ಬಿದ್ದ ಹೂವು ಮತ್ತೆ ಅರಳುವುದಿಲ್ಲ, ಬೇರುಗಳು ಗಟ್ಟಿಯಾಗಿದ್ದರೆ ಮತ್ತಷ್ಟು ಹೊಸ ಹೂವುಗಳು ಅರಳುತ್ತವೆ. ಹಾಗೆಯೇ ಜೀವನದಲ್ಲಿ ಕಳೆದು ಹೋದುದರ ಬಗ್ಗೆ ಚಿಂತೆ ಬೇಡ, ಮತ್ತಷ್ಟು ಹೊಸದು ಅರಳುವ ಭರವಸೆ ಇರಲಿ. ಇದು ಇಂದಿನ ಶುಭ ನುಡಿ.

ಇದು ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಕೇಂದ್ರ. ಸಮಯ 6:10. ಇದೀಗ ನಮ್ಮ ನಿಲಯದಿಂದ ಇಂದು ಮೂಡಿಬರಲಿರುವ ಕಾರ್ಯಕ್ರಮಗಳ ಒಂದು ಪಕ್ಷಿ ನೋಟ. ಇನ್ನು ಮುಂದೆ 6:10 ನಮ್ಮನ ಭಕ್ತಿಗೀತೆಗಳ ಕಾರ್ಯಕ್ರಮ. 6:30 ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಪೂವಪ್ಪ ಕಣಿಯೂರು ಅವರಿಂದ ಚಿಂತನ. 6:35 ನಮ್ಮ ನಿಲಯದಿಂದ ದೇಶಭಕ್ತಿ ಗೀತೆ. 6:40 ರೈತರಿಗೆ ಸಲಹೆ. 6:45 ಭಾವಗೀತೆ. 6:50 ಕಾರ್ಯಕ್ರಮ ಆರೋಗ್ಯ ಬಿಂದು. ವಿಷಯ ಮರೆವು ಕಾಯಿಲೆಗೆ ಹೋಮಿಯೋಪತಿ ಚಿಕಿತ್ಸೆ. ಭಾಗವಹಿಸುತ್ತಾರೆ ಡಾಕ್ಟರ್ ಎಂ ಪ್ರಕಾಶ್ ಕುಮಾರ್. 7:15 ಭಾವತರಂಗ. ಇದು ಭಾವಗೀತೆಗಳ ಕಾರ್ಯಕ್ರಮ. 7:30 ಸೇವಾ ಮಾಹಿತಿ. 7:45 ಆಯುರ್ದಾರ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ. ಭಾಗವಹಿಸುತ್ತಾರೆ ಡಾಕ್ಟರ್ ಸುನೀತಾ. ಪ್ರಾಯೋಜಕರು ಆಯುಷ್ ಇಲಾಖೆ ಚಿತ್ರದುರ್ಗ. 7:50 ಪದಬಂಧ ಕಾರ್ಯಕ್ರಮ. 8:30 ಕನ್ನಡ ಚಿತ್ರಗೀತೆಗಳು. 9:05 ನಲ್ನುಡಿ. 9:10 ಕಾಮನಬಿಲ್ಲು. 9:30 ಚರಣ ನಮ್ಮದು ಪಲ್ಲವಿ ನಿಮ್ಮದು ನೇರ ಫೋನಿನ ಕಾರ್ಯಕ್ರಮ. 10:00 ಚಿಣ್ಣರ ಕಲರವ. ಮಕ್ಕಳ ಪ್ರತಿಭೆಯ ಅನಾವರಣಕ್ಕಾಗಿ ನೇರ ಫೋನಿನ ಕಾರ್ಯಕ್ರಮ. 11:00 ಚಿಗುರು ಮಕ್ಕಳಿಗಾಗಿ ಕಾರ್ಯಕ್ರಮದಲ್ಲಿ ಚಿತ್ರದುರ್ಗ ಜಿಲ್ಲೆ ಚಳ್ಳಕೆರೆ ತಾಲೂಕಿನ ಎಸ್ಆರ್ಎಸ್ ಹೆರಿಟೇಜ್ ಶಾಲೆಯ ವಿದ್ಯಾರ್ಥಿಗಳು ನಡೆಸಿಕೊಟ್ಟ ಸಾಂಸ್ಕೃತಿಕ ವೈವಿಧ್ಯಮಯ ಕಾರ್ಯಕ್ರಮದ ಅಂತಿಮ ಭಾಗ ಕೇಳುವಿರಿ. 11:30 ಮಾಹಿತಿ ಕಣಜ ಕಾರ್ಯಕ್ರಮದಲ್ಲಿ ಸಿನಿಮಾ ಕ್ಷೇತ್ರದ ಪರಿಚಯವಿದೆ. ಇನ್ನು ಮಧ್ಯಾಹ್ನದ ಮದಕರಿ ಪ್ರಸಾರದಲ್ಲಿ 12:05 ಬೆಂಗಳೂರು ಕೇಂದ್ರದಿಂದ ಮಹಿಳೆಯರಿಗಾಗಿ ಕಾರ್ಯಕ್ರಮ ವನಿತಾ ವಿಹಾರ. ಕುಂಭಕಲೆಯಿಂದ ದಾಖಲೆಗಳವರೆಗೆ ಜ್ಯೋತಿ ನಾಗರಾಜು ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಆಶಾ. ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. 12:35 ಆರೋಗ್ಯ ಸಂಚಿಕೆಯಲ್ಲಿ ಉಪಶಮನಕಾರಿ ಆರೈಕೆ ಕುರಿತು ಡಾಕ್ಟರ್ ಪ್ರಜ್ಞಾ ವಿ ಕಣಿ ಅವರೊಂದಿಗೆ ಲತೀಶ್ ಪಾಲ್ದಾನೆ ಅವರು ನಡೆಸಿದ ಸಂದರ್ಶನ. ಈ ಕಾರ್ಯಕ್ರಮ ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ. 1:00 ಪ್ರಗತಿ ಪಥ. ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳ ಕುರಿತ ಸರಣಿ ಕಾರ್ಯಕ್ರಮದಲ್ಲಿ ಪ್ರಧಾನ

0: ಪ್ರಧಾನಮಂತ್ರಿ ಗ್ರಾಮೀಣ ಅಂಚೆ ಯೋಜನೆ ಕುರಿತು ಮಾಹಿತಿ ಕೇಳುವಿರಿ. 1:20 ನಮ್ಮ ನಿಲಯದಿಂದ ಉಲ್ಲಾಸ ಕಾರ್ಯಕ್ರಮ, 2:40 ವಿಷಯಾಧಾರಿತ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ, ನಂತರ 3:00-4:00 ಮುಂಬೈ ವಿವಿಧ ಭಾರತಿ ಕೇಂದ್ರದ ಸಹ ಪ್ರಸಾರದಲ್ಲಿ ಕಾರ್ಯಕ್ರಮಗಳು ಮೂಡಿಬರಲಿವೆ. ನಂತರ 4:00-5:00 ನಮ್ಮ ನಿಲಯದಿಂದ ಜನರಂಜನಿ ಕೇಳುಗರಿಗಾಗಿ ನೇರ ಫೋನ್ ಇನ್ ಕಾರ್ಯಕ್ರಮ ಮೂಡಿಬರಲಿದೆ. ಸ್ನೇಹಿತರೆ, ನಮ್ಮ ನಿಲಯದಿಂದ ಇಂದು ಮೂಡಿಬರಲಿರುವ ಕಾರ್ಯಕ್ರಮಗಳನ್ನು ಪರಿಚಯ ಮಾಡಿಕೊಳ್ತಾ ಇದ್ದೀರಿ. ಇನ್ನು ಸಂಜೆಯ ಚಂದ್ರವಳ್ಳಿ ಪ್ರಸಾರದಲ್ಲಿ 5:00 ನಮ್ಮ ಹಾಡು ನಿಮ್ಮ ಅನಿಸಿಕೆ ವಾಟ್ಸಪ್ ಸಂದೇಶಗಳ ಕಾರ್ಯಕ್ರಮ, 5:30 ನೀವು ನೋಡಿದ ಸ್ಥಳ ಕುರಿತು ಕೇಳುಗರೊಂದಿಗೆ ನೇರ ಫೋನ್ ಇನ್ ಕಾರ್ಯಕ್ರಮ, 6:15 ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಹಿರಿಯೂರು ತಾಲೂಕು ಸೊಂಡೇಕೆರೆ ಗ್ರಾಮದ ಬಸವರಾಜಪ್ಪ ಹಾಗೂ ಸಂಗಡಿಗರಿಂದ ಭಜನೆ ಪದ, 6:30 ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ವಿಜ್ಞಾನದ ಮುನ್ನಡೆ, 6:51 ನಮ್ಮ ನಿಲಯದಿಂದ ಕಿಸಾನ್ ವಾಣಿ ಕೃಷಿರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ಸಮಗ್ರ ಕೃಷಿಯ ಅನುಭವಗಳ ಕುರಿತು ದಾವಣಗೆರೆ ಜಿಲ್ಲೆ ಹರಿಹರ ತಾಲೂಕಿನ ಸತ್ಯನಾರಾಯಣಪುರ ಗ್ರಾಮದ ಪ್ರಗತಿಪರ ಕೃಷಿಕರಾದ ಎನ್ಎಸ್ ವೆಂಕಟರಾಮಾಂಜನೇಯ ಸ್ವಾಮಿ ಅವರೊಂದಿಗೆ ಸಂದರ್ಶನ, 7:45 ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಕನ್ನಡ ಸಾಹಿತ್ಯದಲ್ಲಿ ಗಾಂಧಿ ಕುರಿತು ಮಾತನಾಡುತ್ತಾರೆ ಅಹಮದ್ ಹಾಗಲೆ, ಕಾರ್ಯಕ್ರಮ ಆಕಾಶವಾಣಿ ಹಾಸನ ಕೇಂದ್ರದ ಕೊಡುಗೆ, 8:00 ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಮಣಿಪಾಲ್ನ ಮಣಿಪಾಲ್ ಅಕಾಡೆಮಿ ಆಫ್ ಹೈಯರ್ ಎಜುಕೇಷನ್ನ 33ನೇ ಘಟಿಕೋತ್ಸವದ ಪ್ರಾಯೋಜಿತ ಬಾನುಲಿ ವರದಿ ಕೇಳುವಿರಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಮಣಿಪಾಲ್ ಅಕಾಡೆಮಿ ಆಫ್ ಹೈಯರ್ ಎಜುಕೇಷನ್ ಮಣಿಪಾಲ್. ಈ ಕಾರ್ಯಕ್ರಮ ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ. 8:15 ನಮ್ಮ ನಿಲಯದಿಂದ ಹೊಸ ಕನ್ನಡ ಚಿತ್ರಗೀತೆಗಳು, 8:45 ವಚನಗಳು, 9:15 ಭಾವಗೀತೆಗಳು ಮೂಡಿಬರಲಿವೆ, 9:30 ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ರಾಷ್ಟ್ರೀಯ ನಾಟಕ ಕೆಲವು ಕ್ಷಣದ ಸಿಂಧೂರ, ಮೂಲ ಪ್ರಭಾತ ಸಿಂಹಪಾಲಿ, ಬಾನುಲಿಗೆ ಅಳವಡಿಸಿದ್ದಾರೆ ವಿನೋದ್ ಕುಮಾರ್, ಕನ್ನಡಕ್ಕೆ ಶ್ರೀನಿವಾಸ್ ಪ್ರಸಾದ್, ನಿರ್ಮಾಣ ಎಸ್ಆರ್ ಭಟ್. ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. ನಂತರ 10:00-11:00 ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ರವಿ ವಾಸರಿಯ ಅಖಿಲ ಭಾರತೀಯ ಸಂಗೀತ ಸಭಾದಲ್ಲಿ ವಿವೇಕ್ ಸೋನಾರ್ ಅವರಿಂದ ಕೊಳಲು ವಾದನ ಕೇಳುವಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಮುಂಬೈ ಕೇಂದ್ರದ ಕೊಡುಗೆ. ಇವಿಷ್ಟು ಇಂದು ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳು. ಇದು ಆಕಾಶವಾಣಿ ಚಿತ್ರದುರ್ಗ. ಸಮಯ 6:05 ಆಗುತ್ತಲಿದೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಇಂಗ್ಲಿಷ್ನಲ್ಲಿ ವಾರ್ತೆಗಳು.
1: ದಿಸ್ ಇಸ್ ಆಕಾಶವಾಣಿ, ದ ನ್ಯೂಸ್ ರೆಡ್ ಬೈ ತನ್ವಿ ಖುರಾನಾ. Prime Minister Narendra Modi will reach Gothenburg today on a two-day visit to Sweden, marking a historic milestone in the deepening alliance between New Delhi and Stockholm. Mr. Modi will hold bilateral talks with his Swedish counterpart Ulf Kristersson to review the entire gamut of bilateral relations and explore new avenues of cooperation to enhance bilateral trade as well as collaboration in green transition, AI, emerging technologies, startups, resilient supply chains, defense, space, climate action, and people-to-people ties. The two prime ministers will also address the European Roundtable for Industry, a leading pan-European business leaders forum, along with President of the European Commission, Ursula von der Leyen. This engagement represents the third leg of the prime minister's broader European tour. Earlier, Prime Minister Modi undertook a series of engagements on his visit to the Netherlands yesterday, ranging from community interactions to the meeting with the Dutch royal family. Addressing a community program in The Hague, the Prime Minister said the world is facing a series of unprecedented challenges, including the COVID-19 pandemic, ongoing conflicts, and an emerging energy crisis. He cautioned that failure to address these challenges swiftly could reverse global development gains and push large sections of the population into poverty. Prime Minister Narendra Modi also underlined India's growing global role, describing the country as a land of opportunities in the 21st century that is driven by both technology and human values.
2: 21st sadi ka Bharat avsaron ki bhoomi hai. Bharat technology driven bhi hai aur humanity driven bhi hai. Bharat jitna ancient hai utna hi modern ban raha hai. और विकसित भारत की जर्नी में भागीदारी का भी है. मैं नेदरलैंड्स में भारतीय समुदाय के सभी साथी

ಸ್ನೇಹಿತರೆ, ಕಾರ್ಯಕ್ರಮದಲ್ಲಿ ನಾನು ಗಾಯತ್ರಿ ಮಂತ್ರದ ಬಗ್ಗೆ ಮಾಹಿತಿಯನ್ನು ನೀಡ್ತೇನೆ ಅಂತೇಳಿ ಹೇಳಿದೆ ಅಲ್ವಾ? ಹೌದು, ಈ ಗಾಯತ್ರಿ ಮಂತ್ರವನ್ನು ರಚಿಸಿದವರು ಋಷಿ ವಿಶ್ವಾಮಿತ್ರರು. ಈ ಮಂತ್ರವು ಅತ್ಯಂತ ಪುರಾತನ ಹಿಂದೂ ಧರ್ಮ ಗ್ರಂಥವಾದಂತಹ ಋಗ್ವೇದದ 3ನೇ ಮಂಡಲದಲ್ಲಿ ಕಂಡುಬರುತ್ತೆ. ಗಾಯತ್ರಿ ಮಂತ್ರವನ್ನು ವೇದಗಳ ತಾಯಿ ಅಂಥೇಳಿ ಕರೆಯಲಾಗುತ್ತೆ. ವಿಶ್ವಾಮಿತ್ರ ಮಹರ್ಷಿಗಳು ಹೇಳುವಂತೆ ಗಾಯತ್ರಿ ಮಂತ್ರಕ್ಕೆ ಸಮನಾದ ಮಂತ್ರ ವೇದದಲ್ಲಿಯೇ ಮತ್ತೊಂದಿಲ್ಲ ಅಂಥೇಳಿ ಹೇಳ್ತಾರೆ. ಇನ್ನು ಭಗವಾನ್ ಮನು ಹೇಳ್ತಾರೆ, ಬ್ರಹ್ಮದೇವರು 3 ವೇದದ ಸಾರವನ್ನು ಗಾಯತ್ರಿ ಮಂತ್ರದ 3 ಚರಣಗಳಲ್ಲಿ ತುಂಬಿಸಿಕೊಟ್ಟಿದ್ದಾರೆ. ಗಾಯತ್ರಿಯಿಂದ ಸರ್ವ ರೀತಿಯ ಸಿದ್ಧಿ ಪ್ರಾಪ್ತಿಯಾಗುತ್ತೆ ಅಂಥೇಳಿ ಹೇಳ್ತಾರೆ. ಇನ್ನು ಮಹರ್ಷಿ ವೇದವ್ಯಾಸರು ಹೇಳುವಂತೆ ಗಾಯತ್ರಿಯನ್ನು ಅಲ್ಲಗಳೆದು ಅನ್ಯ ಉಪಾಸನೆ ಮಾಡುವಂಥ ವ್ಯಕ್ತಿ ಪಕ್ವಾನ್ನವನ್ನು ತೊರೆದು ಭಿಕ್ಷಾನ್ನವನ್ನು ಸ್ವೀಕರಿಸುವ ಮೂರ್ಖರಿಗೆ ಸಮ ಅಂಥೇಳಿ ಹೇಳ್ತಾರೆ. ಇದರ ಅರ್ಥ ಏನಪ್ಪ ಅಂದರೆ, ಗಾಯತ್ರಿ ಮಂತ್ರಕ್ಕೆ ಅಷ್ಟೊಂದು ಮಹತ್ವವಿದೆ ಅನ್ನೋದನ್ನು ಮಾರ್ಮಿಕವಾಗಿ ಇವರು ತಿಳಿಸಿದ್ದಾರೆ. ಇನ್ನು ಮಂದ ಬುದ್ಧಿಯ ಸ್ಮರಣ ಶಕ್ತಿ ಕಡಿಮೆ ಇರುವಂತಹ ವಿದ್ಯಾರ್ಥಿಗಳು 108 ಬಾರಿ ಇದನ್ನು ಜಪಿಸಬೇಕು, ಆಗ ಅವರ ಸ್ಮರಣ ಶಕ್ತಿ ಹೆಚ್ಚಾಗುತ್ತೆ ಅಂಥೇಳಿ ಕೂಡ ಹೇಳಲಾಗುತ್ತೆ. ಗಾಯತ್ರಿ ತ್ರಿಗುಣಾತ್ಮಕ ಗಾಯತ್ರಿ ಮಂತ್ರವನ್ನು ಪಠಿಸ್ತಾ ಇರಬೇಕಾದ್ರೆ ತುಟಿಗಳು ಅಲುಗಾಡಬೇಕು ಅಷ್ಟೇ ಹೊರತು ಇತರರಿಗೆ ಕೇಳಬಾರದು ಅಂಥೇಳಿ ಕೂಡ ಹೇಳಲಾಗುತ್ತೆ. ಐಶ್ವರ್ಯ ಹಾಗೂ ಶೋಭೆಯಿಂದ ಕೂಡಿದ ಗಾಯತ್ರಿಯು ಇಡೀ ವಿಶ್ವಕ್ಕೆ ತಾಯಿ, ಪರಬ್ರಹ್ಮನ ಸ್ವರೂಪವುಳ್ಳವಳು, ಶ್ರೇಷ್ಠ ಸಂಪತ್ತನ್ನು ಕೊಡುವಂಥವಳು, ಜಪಿಸೋದಕ್ಕೆ ಯೋಗ್ಯವಾಗಿರುವಂಥವಳು, ಬ್ರಹ್ಮ ತೇಜಸ್ಸನ್ನು ಹೆಚ್ಚಿಸುವವಳು ಕೂಡ ಆಗಿದ್ದಾಳೆ. ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನಾಹ ಪ್ರಚೋದಯಾತ್. ಈ ಮಂತ್ರ ಗಾಯತ್ರಿ ಛಂದಸ್ಸಿನಲ್ಲಿದೆ. ಹಾಗಾಗಿ ಇದು ಗಾಯತ್ರಿ ಸಾವಿತ್ರಿಯೂ ಹೌದು. ಸರ್ವೇಷಾಂ ಜಪ ಸೂಕ್ತಾನಾಂ ಗಾಯ

ಗಾಯತ್ರಿ ಪರಮೋ ಜಪ ದುರ್ಲಭ ಸರ್ವ ಮಂತ್ರೇಷು ಗಾಯತ್ರಿ ಪ್ರಣವಾನ್ವಿತ. ಎಲ್ಲ ಜಪ ಸೂಕ್ತಗಳ ಪೈಕಿ ಗಾಯತ್ರಿಯೇ ಶ್ರೇಷ್ಠ. ಗಾಯತ್ರಿ ಮಂಜುರಿಯಲ್ಲಿ ಶಿವನು ಪಾರ್ವತಿಗೆ ಹೇಳ್ತಾನೆ, ಗಾಯತ್ರಿಯು ವೇದಗಳ ಮಾತೆ, ಅವಳೇ ಭೂಮಿಯ ಮೇಲಿನ ಮೊಟ್ಟ ಮೊದಲ ಶಕ್ತಿ. ಎಲ್ಲರೂ ಕೂಡ ಆದಿಶಕ್ತಿ ಹಾಗೂ ವೇದ ಮಾತೆಯಾದ ಗಾಯತ್ರಿಯನ್ನು ಉಪಾಸನೆ ಮಾಡಬೇಕು. ಹಾಗಾಗಿ ಅವರೆಲ್ಲರೂ ಕೂಡ ಶಾಕ್ತರಾಗ್ತಾರೆ ಹೊರತು ಶೈವರು ಅಥವಾ ವೈಷ್ಣವರು ಅಂಥೇಳಿ ಅಲ್ಲ ಅಂಥೇಳಿ ಕೂಡ ತಿಳಿಸ್ತಾರೆ. ಇನ್ನು ಗಾಯತ್ರಿ ಮಂತ್ರದ ಒಂದು ಅರ್ಥವನ್ನು ತಿಳಿಸಬೇಕು ಅಂದರೆ, ಅನಂತ ಸ್ವರೂಪನಾದ ಭೂಮಿ, ಅಂತರಿಕ್ಷ ಹಾಗೂ ಸ್ವರ್ಗಲೋಕಗಳಲ್ಲಿ ಮೂರು ವೇದಗಳಲ್ಲಿ ಹಾಗೂ ಮೂರು ಕಾಲಗಳಲ್ಲಿ ವ್ಯಾಪಿಸಿರುವ ಯಾವ ಪರಮಾತ್ಮನನ್ನೂ ಬುದ್ಧಿ, ಮಾತು ಹಾಗೂ ಕರ್ಮಗಳನ್ನು ಪ್ರೇರೇಪಿಸುತ್ತಾನೋ ಅಂಥ ಪ್ರಕಾಶಮಾನವಾದ ಜಗತ್ತಿನ ಸೃಷ್ಟಿಗೆ ಕಾರಣನಾದಂತಹ ಸವಿತೃದೇವನ ಶ್ರೇಷ್ಠವಾದ ತೇಜಸ್ಸನ್ನು ಧ್ಯಾನಿಸ್ತೇವೆ ಅಂಥೇಳಿ ಗಾಯತ್ರಿ ಮಂತ್ರದ ಅರ್ಥವಾಗಿದೆ. ಮತ್ತಷ್ಟು ಮಾಹಿತಿಯನ್ನು ತಿಳಿಸ್ತಾ ಹೋಗ್ತೇನೆ. ಕಾರ್ಯಕ್ರಮದಲ್ಲಿ ಇದೀಗ ಕೇಳೋಣ ಆರ್ ಎ ರಮಾಮಣಿ ಹಾಡಿರುವ ನಾರಾಯಣದಾಸರ ರಚನೆ, ಬಾರೋ ಬಾರೋ ಭಾಗ್ಯದ ನಿಧಿಯೇ ಬಾರೋ.

ಸ್ನೇಹಿತರೆ, ಕಾರ್ಯಕ್ರಮದಲ್ಲಿ ನಾನು ಗಾಯತ್ರಿ ಮಂತ್ರದ ಬಗ್ಗೆ ಮಾಹಿತಿಯನ್ನು ನೀಡ್ತಾ ಇದ್ದೆ. ಗಾಯತ್ರಿ ಮಂತ್ರವು ಎಲ್ಲ ಮೂರು ದೇವರುಗಳಾದ ಅಂದರೆ ಬ್ರಹ್ಮ, ವಿಷ್ಣು, ಮಹೇಶ್ವರರಿಗೆ ಸಂಬಂಧಿಸಿದಂತಹ ಮಂತ್ರವಾಗಿದೆ ಅಂಥೇಳಿ ಕೂಡ ಹೇಳಲಾಗುತ್ತೆ. ಎಲ್ಲ ಋಷಿಗಳು ಗಾಯತ್ರಿ ಮಂತ್ರವನ್ನು ಸರಾಗವಾಗಿ ಹಾಡ್ತಾರೆ. ಗಾಯತ್ರಿಯ ಮಹಿಮೆಯನ್ನು ಎಲ್ಲ ಧಾರ್ಮಿಕ ಗ್ರಂಥಗಳಲ್ಲಿ ಒಂದೇ ಧ್ವನಿಯಲ್ಲಿ ಹೇಳಲಾಗಿದೆ. ಹಿಂದೂ ಧರ್ಮದಲ್ಲಿ ಗಾಯತ್ರಿ ಮಂತ್ರವನ್ನು ಅತ್ಯುತ್ತಮವೆಂದು ಪರಿಗಣಿಸಲಾಗಿದೆ. ಹಿಂದೂ ಧರ್ಮದ ಪ್ರತಿಯೊಬ್ಬರೂ ಅನುಸರಿಸುವ ಮಂತ್ರವೆಂದರೆ ಅದುವೇ ಗಾಯತ್ರಿ ಮಂತ್ರ. ಆದರೆ ಇತರ ಧರ್ಮದವರಿಗೂ ಕೂಡ ಈ ಮಂತ್ರದ ಬಗ್ಗೆ ಸಾಕಷ್ಟು ಮಾಹಿತಿ ಇದೆ. ಗಾಯತ್ರಿ ಮಂತ್ರದ ಪಠಣವು ಅನೇಕ ಪ್ರಯೋಜನಗಳನ್ನು ಕೂಡ ನೀಡುತ್ತೆ ಅಂತ ಹೇಳಿಬಿಟ್ಟು ಅನೇಕ ಸಂಶೋಧನೆಗಳಿಂದ ತಿಳಿದು ಬಂದಿದೆ. ಗಾಯತ್ರಿ ಮಂತ್ರ ಯಾವುದು ಅಂಥೇಳಿ ತಮಗೆಲ್ಲ ಗೊತ್ತಿದೆ. ಮತ್ತೊಮ್ಮೆ ನೆನಪು ಮಾಡ್ತೇನೆ ನಾನು. ಓಂ ಭೂರ್ಭುವ ಸ್ವಾಹ ತತ್ಸರ್ವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್. ಇನ್ನು ವೇದಗಳಲ್ಲಿ ಗಾಯತ್ರಿ ಮಂತ್ರವನ್ನು ಹೇಗೆ ಬಳಸಲಾಗಿದೆ ಅನ್ನೋದ್ರ ಬಗ್ಗೆ ತಿಳ್ಕೋಬೇಕು ಅಂದರೆ ವೇದಗಳ ಒಟ್ಟು ಸಂಖ್ಯೆ 4, ಗೊತ್ತಿದೆ ಅಲ್ವಾ? ಇನ್ನು ಎಲ್ಲ 4 ವೇದಗಳಲ್ಲಿ ಗಾಯತ್ರಿ ಮಂತ್ರವನ್ನು ಉಲ್ಲೇಖಿಸಲಾಗಿದೆ. ಈ ಮಂತ್ರದ ಋಷಿ ವಿಶ್ವಾಮಿತ್ರ ಮತ್ತು ದೇವತೆ ಸಾವಿತ್ರಿ ಅಂಥೇಳಿ ಪರಿಗಣಿಸಲಾಗುತ್ತೆ. ಈ ಪವಿತ್ರ ಮಂತ್ರವು ವೇದಗಳೊಂದಿಗೆ ಉತ್ತಮ ಸಂಬಂಧವನ್ನು ಹೊಂದಿದೆ. ಈ ಮಂತ್ರದಿಂದ ಋಣಾತ್ಮಕ ಶಕ್ತಿಗಳಿಂದ ಮುಕ್ತಿಯನ್ನು ಕೂಡ ಪಡೆಯಬಹುದು ಅಂಥೇಳಿ ಹೇಳಲಾಗುತ್ತೆ. ಅಂದರೆ ಈ ಮಂತ್ರವು ಎಷ್ಟು ಶಕ್ತಿಯನ್ನು ಹೊಂದಿದೆ ಅಂದರೆ ಋಣಾತ್ಮಕ ಶಕ್ತಿಗಳು, ಪ್ರೇತಗಳು ಮತ್ತು ಮೇಲಿನ ಅಡೆತಡೆಗಳು ನಿಯಮಿತವಾಗಿ 3 ಬಾರಿ ಜಪಿಸುವ ವ್ಯಕ್ತಿಯ ಸುತ್ತಲೂ ಕೂಡ ಸುಳಿಯೋದಿಲ್ಲ ಎನ್ನುವಂತಹ ಒಂದು ನಂಬಿಕೆ ಇದೆ. ಋಣಾತ್ಮಕ ಶಕ್ತಿಗಳಿಂದ ಮುಕ್ತಿಯನ್ನು ಪಡ್ಕೋಬೇಕು ಅಂದರೂ ಕೂಡ ಈ ಮಂತ್ರವನ್ನು ಪಠಿಸಬಹುದು. ಇನ್ನು ಗಾಯತ್ರಿ ಮಂತ್ರದ ಸಾರದ ಬಗ್ಗೆ ಹೇಳಬೇಕು ಅಂದರೆ ಗಾಯತ್ರಿ ಮಂತ್ರದ ಪಠಣವು ಅನೇಕ ಪ್ರಯೋಜನಗಳನ್ನು ಕೂಡ ನೀಡುತ್ತೆ. ಈ ಮಂತ್ರ ಹೇಳೋ ಪ್ರಕಾರ ಜೀವಸ್ವರೂಪ, ದುಃಖ ಸಂಹಾರಕ, ಸುಖ ಸ್ವರೂಪ, ಅತ್ಯುತ್ತಮ, ಪ್ರಕಾಶಮಾನವಾದ, ಪಾಪ, ಕೊಲೆಗಾರ, ಈಶ್ವರ ಸ್ವರೂಪದ ದೇವರನ್ನು ನಮ್ಮ ಹೃದಯದಲ್ಲಿ ಅಳವಡಿಸಿಕೊಳ್ಳಬಹುದು. ಆ ಭಗವಂತ ನಮ್ಮ ಬುದ್ಧಿಯನ್ನು ಸನ್ಮಾರ್ಗದಲ್ಲಿ ಪ್ರೇರೇಪಿಸೋದಕ್ಕೆ ಈ ಗಾಯತ್ರಿ ಮಂತ್ರ ಸಹಕಾರಿಯಾಗುತ್ತೆ. ಅಷ್ಟೇ ಅಲ್ಲ, ಬೌದ್ಧಿಕ ಸಾಮರ್ಥ್ಯವನ್ನು ಕೂಡ ಇದು ಹೆಚ್ಚಿಸುತ್ತೆ. ಈ ಮಂತ್ರವನ್ನು ಪಠಣ ಮಾಡೋದ್ರಿಂದ ಬೌದ್ಧಿಕ ಸಾಮರ್ಥ್ಯ ಮತ್ತು ಮೇಧಾಶಕ್ತಿ ಅಂದರೆ ನೆನಪಿನ ಸಾಮರ್ಥ್ಯ ಕೂಡ ಹೆಚ್ಚಾಗುತ್ತೆ ಅಂಥೇಳಿ ನಾನು ಈಗಾಗಲೇ ತಿಳಿಸಿದೆ ಅಲ್ವಾ. ಇನ್ನು ವ್ಯಕ್ತಿಯ ಸಾಮರ್ಥ್ಯವನ್ನು ಹೆಚ್ಚಿಸೋದ್ರ ಜೊತೆಗೆ ಸುಖ ದುಃಖಗಳನ್ನು ತೊಡೆದು ಹಾಕೋದಕ್ಕೂ ಕೂಡ ಇದು ಮಾರ್ಗವನ್ನು ಕಲ್ಪಿಸಿಕೊಡುತ್ತೆ. ಇನ್ನು ಕಾರ್ಯಕ್ರಮದ ಕೊನೆಯಲ್ಲಿ ಕೇಳಿಸ್ತಾ ಇದ್ದೇನೆ ಡಾಕ್ಟರ್ ರಾಜ್ಕುಮಾರ್ ಹಾಡಿರುವ ಸಾಶಿ ಮರುಳಯ್ಯ ಅವರ ರಚನೆ. ಬಾಲಚಂದಿರನ ಬಾಳಲ್ಲಿ ಮುಡಿದವನ ಲೀಲೆಯ ನೋಡಲು ಬಂದ ನವ್ವಾ.

ಸ್ನೇಹಿತರೆ, ಇನ್ನು ಗಾಯತ್ರಿ ಮಂತ್ರವನ್ನ ಪಠಿಸೋದಕ್ಕೆ ಸೂಕ್ತವಾದ ಸಮಯ ಯಾವುದು ಅನ್ನೋದ್ರ ಬಗ್ಗೆ ತಿಳಿಸೋದಾದ್ರೆ, ಗಾಯತ್ರಿ ಮಂತ್ರವನ್ನು ಸೂರ್ಯೋದಯಕ್ಕಿಂತ 2 ಗಂಟೆ ಮುಂಚಿತವಾಗಿ, ಹಾಗೆಯೇ ಸೂರ್ಯಾಸ್ತದ ನಂತರ 1 ಗಂಟೆಯವರೆಗೆ ಜಪಿಸಬಹುದು. ಈ ಸಮಯದಲ್ಲಿ ಗಾಯತ್ರಿ ಮಂತ್ರವನ್ನು ಪಠಿಸೋದ್ರಿಂದ ಹೆಚ್ಚು ಪ್ರಯೋಜನವನ್ನು ಪಡೆದುಕೊಳ್ಳಬಹುದು ಅಂಥೇಳಿ ಹೇಳ್ತಾ, ಗಾಯತ್ರಿ ಮಂತ್ರದ ಬಗೆಗಿನ ಈ ಪುಟ್ಟ ಮಾಹಿತಿಯೊಂದಿಗೆ ಇಂದಿನ ನಮ್ಮನ ಭಕ್ತಿಗೀತೆಗಳ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ.

ಇದು ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಕೇಂದ್ರ. ಸಮಯ 6:30 ಆಗುತ್ತಲಿದೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಚಿಂತನ ಕೇಳುವಿರಿ ಪೂವಪ್ಪ ಕಣಿಯೂರು ಅವರಿಂದ.

0: ಇದು ಆಕಾಶವಾಣಿ. ಈಗ ಚಿಂತನ ಪೂವಪ್ಪ ಕನಿಯೂರು ಅವರಿಂದ.
1: ಮಾತು ಮನೆ ಕೆಡಿಸಿತು, ತೂತು ಒಲೆ ಕೆಡಿಸಿತಂತೆ. ಇದೊಂದು ಗಾದೆ ಮಾತು. ಮಾತಿನಿಂದಲೇ ಒಳಿತು ಮತ್ತು ಕೆಟ್ಟದ್ದು ಸಂಭವಿಸಲು ಸಾಧ್ಯ ಎನ್ನುವುದನ್ನು ಇದು ಧ್ವನಿಸುತ್ತದೆ. ಗಾದೆ ಒಂದು ಅನುಭವವನ್ನು ಪೂರ್ಣವಾಗಿ ಹೇಳುತ್ತದೆ ಮತ್ತು ಅದನ್ನು ಸಮರ್ಥಿಸುವುದಕ್ಕೆ ಗಾದೆಯ ಉತ್ತರಾರ್ಧ ಸಹಕಾರಿಯಾಗುತ್ತದೆ. ಒಲೆಗೆ ತೂತುಗಳಿದ್ದರೆ ಉರಿಯುವ ಬೆಂಕಿ ವ್ಯರ್ಥವಾಗಿ ಬೆಂಕಿಯಿಂದ ಬೇಯಬೇಕಾದ ಅನ್ನವೋ ಇನ್ಯಾವುದೋ ಬೇಯದೇ ಇರುವ ಸಾಧ್ಯತೆಯನ್ನು ನಮ್ಮ ಅನುಭವಕ್ಕೆ ತಕ್ಷಣಕ್ಕೆ ಯಾವುದೇ ವಿವರಣಾತ್ಮಕ ನಿರೂಪಣೆಯ ಅಗತ್ಯವಿಲ್ಲದೆಯೇ ಹೊಳೆಯಿಸಿಬಿಡುತ್ತದೆ. ಈ ಗಾದೆಯಲ್ಲಿ ಭಕ್ತಿ ಭಂಡಾರಿ ಬಸವಣ್ಣನವರ ನುಡಿದರೆ ಸ್ಫಟಿಕದ ಸಲಾಕೆಯಂತಿರಬೇಕು, ನುಡಿದರೆ ಲಿಂಗ ಮೆಚ್ಚಿ ಹೌದು ಹೌದು ಎನ್ನಬೇಕು ಎನ್ನುವ ವಚನದ ಅರ್ಥದಲ್ಲಿನ ಮಾತಿಗಿರಬೇಕಾದ ರಮಣೀಯತೆ, ಪ್ರಕಾಶಕ ಗುಣ, ಪಾರದರ್ಶಕತೆಗೆ ಅನ್ವರ್ಥವಾಗಿ ಗೋಚರಿಸುತ್ತದೆ. ಅಥವಾ ನಮ್ಮ ತ್ರಿಪದಿ ಬ್ರಹ್ಮ ಸರ್ವಜ್ಞ ಹೇಳುವಂತೆ ಮಾತಿನಿಂದ ಇಹ್ಯಪರ ಭಿನ್ನಾನವಕ್ಕು ಎನ್ನುವುದಕ್ಕೆ ಸಮಾನವಾಗಿ ಗೋಚರಿಸುತ್ತದೆ. ಮಾತು ಆಡಿದರೆ ಹೋಯಿತು, ಮುತ್ತು ಒಡೆದರೆ ಹೋಯಿತು ಎನ್ನುವ ಗಾದೆಯನ್ನು ಗಮನಿಸಿದರೆ ಮಾತಿನ ಮಹತ್ವ ಗೊತ್ತಾಗುತ್ತದೆ. ಮಾತು ಮತ್ತು ಮುತ್ತು ಎರಡೂ ಮೌಲಿಕವೇ. ಎಲ್ಲಿಯವರೆಗೆ ಎಂದರೆ ಮಾತು ಅರ್ಥಗಾಂಭೀರ್ಯದಿಂದ ಕೂಡಿರುವವರೆಗೆ ಮತ್ತು ಮುತ್ತು ಒಡಕು ಮೂಡದವರೆಗೆ ಮಾತ್ರ ಮೌಲಿಕ. ಮುತ್ತು ಒಡೆದರೆ ಅದು ತನ್ನ ಜ್ವಲಿಸುವ ಶಕ್ತಿಯನ್ನು ಕಳೆದುಕೊಳ್ಳುತ್ತದೆ. ಇವೆರಡನ್ನೂ ಹೋಲಿಕೆ ಮಾಡುವ ಮೂಲಕ ಒಂದು ಅನುಭವದ ಮಹತ್ವವನ್ನು ಈ ಗಾದೆ ತಿಳಿಸುತ್ತದೆ. ಭಾಷೆ ನಮ್ಮೊಳಗಿನ ಭಾವನೆಗಳ ಅಭಿವ್ಯಕ್ತಿಗೆ ಶಕ್ತ ಮಾಧ್ಯಮ. ಗಾದೆಗಳ ಮಹತ್ವದ ಕುರಿತಂತೆಯೂ ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದಂತೆ ಎನ್ನುವ ಜನಪ್ರಿಯ ಮಾತು ಬಹಳ ಪ್ರಚಲಿತವಾಗಿದೆ. ವೇದ ಎನ್ನುವ ಪದಕ್ಕಿರುವ ವಿಭಿನ್ನಾರ್ಥಗಳಲ್ಲಿ ಹಳೆಯ ಎನ್ನುವ ಅರ್ಥವೂ ಒಂದು. ಗಾದೆ ಅಥವಾ ಗಾಹೆ ಪದ ಪರಿಕಲ್ಪನೆಗೂ ಹಳೆಯದು ಎನ್ನುವ ಅರ್ಥವೇ ಇರುವುದು. ವೇದವಾಕ್ಯವನ್ನು ಪ್ರಮಾಣವಾಗಿ ಸ್ವೀಕರಿಸುವ ಜನಮನಸ್ಸು ಗಾದೆಗೆ ಅದಕ್ಕಿಂತಲೂ ಮಹತ್ವ ಕೊಡುತ್ತಾರೆಂದರೆ ಅದಕ್ಕಿರುವ ಕಾಂತಗುಣ ಬಹಳ ಶಕ್ತಿಯುತ ಎಂದಾಯಿತು. ಋಷಿ ಸದೃಶ ಜ್ಞಾನ ರೂಪಿ ವೇದವು ಮೂಲತಃ ಸಮುದಾಯ ಮೂಲದ್ದೇ ಆಗಿದೆ. ಈ ಮೂಲಕ ವೇದವು ಆಧ್ಯಾತ್ಮಿಕ ನೆಲೆಗಟ್ಟಿನಲ್ಲಿ ವ್ಯಕ್ತಿ ಜೀವನ ಸಾರ್ಥಕವಾಗಲು ಮಾರ್ಗದರ್ಶಿಯಾದರೆ ಗಾದೆಗಳು ಉಸಿರುವ ಸತ್ಯಗಳು ಇದಕ್ಕಿಂತ ಬೇರೆಯಾಗಿ ಇರುತ್ತವೆ. ಅದು ಸಮುದಾಯ

0: ಜೀವನದ ಅನುಭವಜನ್ಯ ಲೋಕದೃಷ್ಟಿಯಿಂದ ಒಡಮೂಡಿ ಸಾರ್ವತ್ರಿಕವಾಗಿ ಗಮನ ಸೆಳೆಯಲು ಸಮರ್ಥವಾಗಿರುತ್ತವೆ. ಗಾದೆ ಅನುಭವಜನ್ಯ. ಒಂದು ವಸ್ತುವನ್ನು ಇನ್ನೊಂದರ ಜೊತೆ ರೂಪಕ ಉಪಮೆಗಳ ಮೂಲಕ ಸಾದೃೀಕರಿಸಿ ಅನುಭವದ ಮಹತ್ವವನ್ನು ನಮಗೆ ದಾಟಿಸಿಬಿಡುವ ಗುಣವನ್ನು ಹೊಂದಿರುತ್ತವೆ. ಇಂಥ ವೈಶಿಷ್ಟ್ಯಪೂರ್ಣ ಗಾದೆಗಳನ್ನು ಯಾರೂ ಕಲಿತು ತಮ್ಮ ಮಾತು ಸಂಭಾಷಣೆ ಸಂವಾದ ಸಂದರ್ಭಗಳಲ್ಲಿ ಬಳಸುವುದಿಲ್ಲ. ಕೆಲವರಿಗೆ ಜೀವನಾನುಭವ ಮೂಲವಾಗಿ ವಿವೇಕ ಪ್ರಜ್ಞೆ ಕಾರಣವಾಗಿ ಅನಾಯಾಸವಾಗಿ ಅವು ಬರುತ್ತವೆ. ಹಾಗಾಗಿಯೇ ಗಾದೆಗಳ ಬಳಕೆಯ ಹಿನ್ನೆಲೆಯಲ್ಲಿ ಹಲವರ ಅನುಭವ ಒಬ್ಬನ ವಿವೇಕ ಎಂಬುದಾಗಿ ಗಾದೆಗಳನ್ನು ವ್ಯಾಖ್ಯಾನಿಸುವುದಿದೆ. ಕಿರಿದರಲ್ಲಿ ಪಿರಿದರ್ಥವನ್ನೇ ಹಿಡಿದಿಡುವ ಗುಣವೇ ಗಾದೆಗಳ ಶಕ್ತಿ. ಹಾಗಾಗಿ ಪುಟಗಳಲ್ಲಿ ನಿರೂಪಿಸಬಹುದಾದ ವಿಚಾರದ ಬದಲು ಒಂದು ಗಾದೆಯನ್ನು ಬಳಸಿ ಅದರ ಮೂಲಕ ವಿಷಯವನ್ನು ಸಮಾಪ್ತಿ ಮಾಡಲು ಸಾಧ್ಯ. ಇರುಳು ಕಂಡ ಬಾವಿಗೆ ಹಗಲು ಬಿದ್ದಂತೆ, ಈ ಗಾದೆ ಹೆಡ್ಡುತನದ ಕುರಿತ ವ್ಯಂಗ್ಯವನ್ನು, ನೆಂಟರ ಮೇಲೆ ಇಷ್ಟ ಅಕ್ಕಿ ಮೇಲೆ ಪ್ರೀತಿ ಈ ಗಾದೆ ಆಸೆ ಮೂಲದ ದ್ವಂದ್ವ ನೀತಿಯನ್ನು, ಬಡವನ ಕೋಪ ದವಡೆಗೆ ಮೂಲ ಎನ್ನುವ ಗಾದೆ ದೌರ್ಜನ್ಯದ ಎದುರಿನ ಅಸಹಾಯಕತೆಯನ್ನು ಸೂತ್ರಬದ್ಧವಾಗಿ ಪ್ರಾಸಬದ್ಧವಾಗಿ ಹೇಳುವುದನ್ನು ಗಮನಿಸುತ್ತೇವೆ. ಗಾದೆಗಳಿಗೆ ಇಂತಹದೇ ವಸ್ತುವಾಗಬೇಕೆನ್ನುವ ನಿಯಮವಿಲ್ಲ. ಬಹುಸಾಂಸ್ಕೃತಿಕ ಸಮಾಜವೊಂದರ ಜಾತಿ ಪಂಗಡ ವೃತ್ತಿ ಪ್ರವೃತ್ತಿ ಗುಣ ಪ್ರಾಣಿ ಸಂಬಂಧಿ ವಿಷಯಗಳಿಗೆ ಗಾದೆಗಳು ಅಭಿವ್ಯಕ್ತಿ ಕೊಡಬಲ್ಲವು. ನೆನಪಿನಲ್ಲಿ ತಲೆಮಾರುಗಳಿಂದ ಉಳಿದು ಬಂದಿರುವ ಈ ಗಾದೆಗಳು ಮಾರ್ಮಿಕವಾಗಿ ಮಾತಾಡುತ್ತವೆ. ಹಾಗಾಗಿ ಗಾದೆಗಳನ್ನು ಜೇನಿಗೆ ಹೋಲಿಸುವುದುಂಟು. ಗಾದೆಗಳು ವ್ಯಂಗ್ಯ ಮಾರ್ಮಿಕ ಇತ್ಯಾದಿ ಗುಣಗಳಿಂದ ಜೇನಿನಂತೆ ಕುಟುಕಿ ಕಹಿ ಅನುಭವವನ್ನು ಮತ್ತು ಅನೇಕ ಗಾದೆಗಳು ಅನುಭವಜನ್ಯವಾಗಿ ಮಾರ್ಗದರ್ಶಿ ತಿಳಿಹಾಸ್ಯಗಳ ಮೂಲಕ ನಮ್ಮನ್ನು ನಿರ್ದೇಶಿಸಬಲ್ಲವು. ಅದರ ಈ ಶಕ್ತಿಯನ್ನು ಸವಿದರೆ ಅದು ಸಿಹಿಯಾಗಿ ಪರಿಣಮಿಸಬಹುದು. ಒಟ್ಟಾರೆ ಅನುಭವಜನ್ಯ ಗಾದೆಗಳು ಸಮಾಜವನ್ನು ಎಚ್ಚರಿಸಿ ಮುನ್ನಡೆಸುವಷ್ಟು ಶಕ್ತವಾಗಿ ನಮ್ಮೊಂದಿಗೆ ಅವು ಅನುಸಂಧಾನಗೊಂಡಿವೆ.
1: ಪೂವಪ್ಪ ಕನಿಯೂರು ಅವರಿಂದ ಚಿಂತನ ಕೇಳಿದರೆ. ಕಾರ್ಯಕ್ರಮ ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ.
2: ಇದು ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಕೇಂದ್ರ.

ಸಮಯ ಸರಿಯಾಗಿ 6:35. ಇದೀಗ ದೇಶಭಕ್ತಿ ಗೀತೆಯನ್ನು ಕೇಳೋಣ. ರಚನೆ ಕುವೆಂಪು. ಈ ಗೀತೆ ಸಮೂಹ ಗಾನದಲ್ಲಿ ಮೂಡಿಬಂದಿದೆ. ದೀಕ್ಷೆಯ ತೊಡು ಹಿಂದೆ ಕಂಕಣ ಕಟ್ಟಿಂದೇ.

0: ಸ್ನೇಹಿತರೆ, ನಿಲಯದ ಮುಂಜಾನೆಯ ದುರ್ಗೋದಯ ಪ್ರಸಾರದ ಎಲ್ಲಾ ಕಾರ್ಯಕ್ರಮಗಳನ್ನು ಎಫ್ಎಂ ಕಂಪನಾಂಕ 102.6 ಮೆಗಾಹರ್ಟ್ಸ್ಗಳಲ್ಲಿ ಕೇಳ್ತಾ ಇದ್ದೀರಿ. ಇದೀಗ ಕೇಳೋಣ ರೈತರಿಗಾಗಿ ಸಲಹೆ.
1: ರೈತ ಬಂಧವರೇ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಸಂತೋಷ್ ಯುವಿಯನ್ ಅಂತ. ಸಾವಯವ ಕೃಷಿ ಸಂಶೋಧನಾ ಕೇಂದ್ರದಲ್ಲಿ ಸಂಶೋಧನಾ ಬೇಸಾಯ ಶಾಸ್ತ್ರಜ್ಞನಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ಇತ್ತೀಚೆಗೆ ಎರೆಹುಳ ಗೊಬ್ಬರನ ರೈತರು ತುಂಬಾನೇ ಅಡಾಪ್ಟ್ ಮಾಡ್ಕೊಳ್ತಾ ಇದ್ದಾರೆ. ಸಾವಯವ ಕೃಷಿನಲ್ಲಿ ಒಂದು ಮುಖ್ಯವಾದ ಪೋಷಕಾಂಶಗಳ ನಿರ್ವಹಣೆ ಕ್ರಮಗಳಲ್ಲಿ ಎರೆಹುಳುಗಳು ಬಳಸೋದು ಕೂಡ ಒಂದು. ಎರೆಹುಳುಗಳನ್ನ ನಾವು ಸುಲಭವಾಗಿ ಗೊಬ್ಬರನ ತಯಾರು ಮಾಡ್ಕೊಬೋದು. ಎರೆಹುಳುಗಳನ್ನ ನಾವು ರೈತರ ಮಿತ್ರ ಅಂತ ಕರಿತೀವಿ. ಜಮೀನಿನಲ್ಲಿ ಎಲ್ಲೆಲ್ಲಿ ಕೃಷಿ ತ್ಯಾಜ್ಯಗಳಿರುತ್ತೋ ಅಲ್ಲೆಲ್ಲ ಕೂಡ ಎರೆಹುಳುಗಳನ್ನು ನೀವು ಕಾಣ್ಬೋದು. ಹಾಗಾಗಿ ಕೃಷಿ ತ್ಯಾಜ್ಯಗಳನ್ನು ಪುನರ್ಬಳಕೆ ಮಾಡೋದಕ್ಕೆ ಒಂದು ಸುವ್ಯವಸ್ಥಿತವಾದ ವ್ಯವಸ್ಥೆ ಅಂದರೆ ಕಾಂಪೋಸ್ಟ್ ತಯಾರಿಕೆ ಮತ್ತು ಎರೆಹುಳು ಗೊಬ್ಬರ ಮಾಡ್ಕೊಳ್ಳೋದು. ಎರೆಹುಳು ಗೊಬ್ಬರನ ನಾವು ಸುಲಭವಾಗಿ ರೈತರು ನೀವೇ ತಯಾರಿಸ್ಕೊಳ್ಬೋದು. ಒಂದು ಹಿಂದೆಲ್ಲ ಗುಂಡಿ ಪದ್ಧತಿನಲ್ಲಿ ಮಾಡ್ತಾ ಇದ್ವಿ, ಆದರೆ ಮಳೆ ನೀರು ಬಂದು ನಿಲ್ಲೋದು, ಜೊತೆಗೆ ಪೋಷಕಾಂಶಗಳು ಆವಿಯಾಗೋದು, ಜೊತೆಗೆ ಇಂಗೋದು, ಜೊತೆಗೆ ಇಲಿ ಹೆಗ್ಣೆಗಳು ಎಳೆದಾಕೋದು, ಇರುವೆ ಕಾಟಗಳು. ಹಾಗಾಗಿ ಟ್ರೆಡಿಷನಲ್ ತೊಟ್ಟಿ ಪದ್ಧತಿಯಿಂದ ರೈತರು ಏನು ಮಾಡಿದರು, ಸ್ವಲ್ಪ ವೈಜ್ಞಾನಿಕವಾಗಿ ತೊಟ್ಟಿನಲ್ಲಿ ಉತ್ಪಾದನೆ ಮಾಡ್ತಕ್ಕಂಥ ಕ್ರಮಕ್ಕೆ ಒತ್ತು ನೀಡ್ತಾ ಬಂದರು. ಹೀಗೆ ತೊಟ್ಟಿನಲ್ಲಿ ಮಾಡಿದಾಗ ಮಾತ್ರ ಹುಳು ಹರಿದು ಹೋಗದೇ ಇರೋದ ರೀತಿಯಲ್ಲಿ ಅತಿ ವೇಗವಾಗಿ ಕ್ಷಿಪ್ರವಾಗಿ ನಾವು ಎರೆಹುಳು ಗೊಬ್ಬರನ ಉತ್ಪಾದನೆ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ತೊಟ್ಟಿ ನಿರ್ಮಿಸ್ಕೊಳ್ಳೋದಕ್ಕೆ ಬಂದ್ಬಿಟ್ಟು ನರೇಗಾ ಯೋಜನೆಯಲ್ಲಿ ಕೂಡ ರೈತರಿಗೆ ಸಾಕಷ್ಟು ಸೌಲಭ್ಯಗಳು ಗ್ರಾಮ ಪಂಚಾಯತ್ ಮಟ್ಟದಲ್ಲೇ ಸಿಗುತ್ತೆ. ರೈತರು ಸುಲಭವಾಗಿ ಸಿಗ್ತಕ್ಕಂಥ ಕಡಪಾಕಲ್ಲು ಇದನ್ನು ಬಳಸ್ಕೊಂಡು ಸುಲಭವಾಗಿ ಕೂಡ ನೀವು ತೊಟ್ಟಿಗಳನ್ನು ನಿರ್ಮಿಸ್ಕೊಳ್ಬೋದು. ಅಥವಾ ನೀವು ಸಿಮೆಂಟ್ ಕಾಂಕ್ರೀಟ್ ಮಾಡಿ ತೊಟ್ಟಿನ ಬಹಳ ವರ್ಷಗಳವರೆಗೆ ಬೇಕು ಅಂದರೆ ತುಂಬ ವ್ಯವಸ್ಥಿತವಾಗಿ ಕೂಡ ನೀವು ನಿರ್ಮಿಸ್ಕೊಳ್ಬೋದು. ಸುಮಾರು 10 ಅಡಿ 10-15 ಅಡಿ ಉದ್ದ, 3-4 ಅಡಿ ಅಗಲ, 2-3 ಅಡಿ ಆಳಕ್ಕೆ ತೊಟ್ಟಿನ ನೀವು ನಿರ್ಮಿಸ್ಕೊಂಡ್ರೆ ಕೆಲವೊಂದು ಸಾರಿ ಜೋಡು ತೊಟ್ಟಿನೂ ಕೂಡ ರೈತರು ನಿರ್ಮಿಸ್ಕೊಳ್ತಾರೆ. ಅದರಿಂದನೂ ಕೂಡ ಹಲವಾರು ಅನುಕೂಲಗಳಿದ್ದಾವೆ. ಒಂದರಲ್ಲಿ ಇದ್ದಿದ್ದಾಗ ತೆಗಿಯೋದಕ್ಕೆ ಇದು ಮಾಡೋದಕ್ಕೂ ಕೂಡ ಜೋಡು ತೊಟ್ಟಿನೂ ಕೂಡ ನಿರ್ಮಿಸ್ಕೊಳ್ಬೋದು. ಅಥವಾ ಸಿಂಗಲ್ ತೊಟ್ಟಿಗಳನ್ನು ಕೂಡ ನೀವು ಕನ್ಸ್ಟ್ರಕ್ಟ್ ಮಾಡ್ಕೊಳ್ಬೋದು ನಿಮ್ಮ ಅನುಕೂಲತೆ ತಕ್ಕಂಗೆ. ತಯಾರಿಸಿರ್ತಕ್ಕಂಥ ತೊಟ್ಟಿನಲ್ಲಿ ನೀವು ಕೃಷಿ ತ್ಯಾಜ್ಯಗಳು, ತೆಂಗಿನ ಗರಿ, ಅಡಿಕೆ ಸಿಪ್ಪೆ, ಜೊತೆಗೆ ಭತ್ತದ ಹುಲ್ಲು, ರಾಗಿ ಹುಲ್ಲು, ಮೆಕ್ಕೆಜೋಳ ತ್ಯಾಜ್ಯ, ಹತ್ತಿ ಕಡ್ಡಿ ತ್ಯಾಜ್ಯ, ಜೊತೆಗೆ ಈ ಬೇರೆ ಬೇರೆ ಮೆಕ್ಕೆಜೋಳ ತ್ಯಾಜ್ಯ, ಈ ರೀತಿ ಕೃಷಿ ತ್ಯಾಜ್ಯಗಳು ಏನೇನು ಬರುತ್ತೋ ಅದೆಲ್ಲದನ್ನು ಕೂಡ ನೀವು ಕಟ್ ಮಾಡಿ ಒಂದು ಲೇಯರ್ ಕೃಷಿ ತ್ಯಾಜ್ಯ ಹಾಕಿದರೆ ಮೇಲ್ಗಡೆ ಒಂದು ಅಂಗಲ ಸಗಣಿ ಹಾಕ್ತೀವಿ ಅಥವಾ ಬಗ್ಡನ ಸಿಂಪಡಣೆ ಮಾಡ್ತೀವಿ. ಮತ್ತೆ ನೀವು ಕೃಷಿ ತ್ಯಾಜ್ಯ, ಸಗಣಿ, ಬಗ್ಡ ಈ ರೀತಿಯಾಗಿ ಪದರ ಪದರವಾಗಿ ನೀವು ತುಂಬ್ತಾ ಬಂದಾಗ ಒಂದು ಹಂತದಲ್ಲಿ ಬೇಕಾದರೆ ಒಂದು ಲೇಯರ್ ನೀವು ಮಣ್ಣನ್ನು ಕೂಡ ನೀವು ಒಂದು ಅಂಗಲದಷ್ಟು ಮಣ್ಣನ್ನು ಕೂಡ ನೀವು ಫಲವತ್ತಾದ ಮಣ್ಣನ್ನು ಕೂಡ ನೀವು ಸೇರಿಸ್ಕೊಳ್ಬೋದು. ಮೇಲ್ಗಡೆ ನೀವು ಮತ್ತೆ ಕೃಷಿ ತ್ಯಾಜ್ಯ, ಸಗಣಿ, ಬಗ್ಡ ಅಥವಾ ಸಗಣಿನ ನೀವು ಹಾಕಿ ಈ ರೀತಿಯಾಗಿ ತೊಟ್ಟಿ ತುಂಬ ತನಕನೂ ಕೂಡ ನಿರಂತರವಾಗಿ ತುಂಬ್ತಾ ಬರಬೇಕು. ಹಿಂಗೆ ತುಂಬಿದ ಮೇಲೆ 15-20 ದಿವಸ ಕಳೆಯೋದಕ್ಕೆ ಬಿಡಬೇಕು. ಹಿಂಗೆ ತ್ಯಾಜ್ಯ ಕಳಿತ

0: ಹೋಗ್ತಕ್ಕಂಥ ಹಂತಕ್ಕೆ ಬಂದಾಗ ನೀವೇನು ಮಾಡ್ತೀರಿ, ಒಂದು 2 ಕೆಜಿಯಷ್ಟು ತೊಟ್ಟಿಗೆ 1 ಕೆಜಿಯಷ್ಟು ಹುಳು ಬಿಟ್ಟರು ಕೂಡ ನಿಮಗೆ ಸಾಕಾಗುತ್ತೆ. ಒಂದು ತೊಟ್ಟಿಗೆ ನಾವು ಹುಳುಗಳು ಬಂದುಬಿಟ್ಟು ನಮ್ಮ ಸಾವಯವ ಕೃಷಿ ಸಂಶೋಧನಾ ಕೇಂದ್ರ ಶಿವಮೊಗ್ಗದಲ್ಲಿ ನಿಮಗೆ ಯಾವಾಗಲೂ ಕೂಡ ಲಭ್ಯ ಇರುತ್ತೆ. ಇಲ್ಲಿ ಬಂದ್ಬಿಟ್ಟು ನೀವು ತಗೊಂಡು ಹೋಗಿ ಅಥವಾ ನಿಮ್ಮ ಹತ್ತಿರದಲ್ಲಿರ್ತಕ್ಕಂಥ ರೈತರ ಮೂಲಕ ನೀವು ತಗೊಂಡು ತೊಟ್ಟಿಗೆ ಬಿಡ್ಬೋದು. ಹಿಂಗೆ ತಯಾರಿಸಿರ್ತಕ್ಕಂಥ ತೊಟ್ಟಿನಲ್ಲಿ ಯಾವಾಗಲೂ ಕೂಡ ತೇವಾಂಶ ಇರೋ ರೀತಿಯಲ್ಲಿ ಹಸಿ ಇರಬೇಕಷ್ಟೇ, ನೀರು ನಿಲ್ಲಬಾರ್ದು. ಆ ರೀತಿಯಲ್ಲಿ ನೀವು ನಿರ್ವಹಣೆ ಮಾಡಬೇಕಾಗುತ್ತೆ. ಜೊತೆಗೆ ಎರೆಹುಳು ಗೊಬ್ಬರನ ತೊಟ್ಟಿಗೆ ನೀವು ಯಾವುದೇ ಪ್ಲಾಸ್ಟಿಕ್ ಮತ್ತು ಗಾಜು ಕಳ್ಳಿ ಇದನ್ನು ಹಾಕಬಾರ್ದು. ಈ ಹುಳುಗಳನ್ನು ಮಲ್ಟಿಪ್ಲೈ ಆಗ್ತಾ ಹೋಗುತ್ತೆ, ತ್ಯಾಜ್ಯನ ತಿಂತ ಹೋದಂಗೆ. ಗೊಬ್ಬರ ತಯಾರಾಗಿರ್ತಕ್ಕಂಥ ಹಂತ ಬಂದಾಗ ಕಾಫಿ ಪೌಡರ್ ಕಲರ್ ಅಪಿಯರೆನ್ಸ್ ನಮಗೆ ಸಿಗುತ್ತೆ, ಹುಡಿ ಹುಡಿಯಾಗಿರುತ್ತೆ, ಹಗುರವಾಗಿರುತ್ತೆ ಗೊಬ್ಬರ. ಈ ರೀತಿ ಒಂದ್ಸರಿ ಗೊಬ್ಬರ ತಯಾರಾಯಿತು ಅಂದರೆ ನಾವು ಗುಡ್ಡೆ ಆಕಾರದಲ್ಲಿ ಹಾಕಿ ಹುಳುಗಳನ್ನು ಸಂಗ್ರಹಣೆ ಮಾಡಿ ತೆಗಿತೀವಿ, ಇಲ್ಲಾಂದರೆ ಸಗಣಿ ಉಂಡೆಗಳನ್ನ ಅಲ್ಲಲ್ಲೇ ತೊಟ್ಟಿನಲ್ಲಿಟ್ಟು ಹುಳುಗಳು ಅಟ್ರ್ಯಾಕ್ಟ್ ಆಗಿ ಹುಳುಗಳನ್ನ ಮತ್ತೆ ಗೊಬ್ಬರನ ಬೇರ್ಪಡಿಸ್ತೇವೆ. ಇಲ್ಲಾಂದರೆ ಸೀವಿಂಗ್ ಮಾಡಿಬಿಟ್ಟು ನಾವು ಇದನ್ನು ಜರಡಿ ಹಿಡಿದ್ಬಿಟ್ಟು ಗೊಬ್ಬರನ ಇದು ಮಾಡಿಬಿಡ್ತೀವಿ. ಈ ರೀತಿಯಾಗಿ ಎರೆಹುಳು ಗೊಬ್ಬರನ ಉತ್ಪಾದನೆ ಮಾಡತಕ್ಕಂಥ ಕ್ರಮಗಳನ್ನು ಅನುಸರಿಸಬೇಕು. ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ನನ್ನನ್ನು ಸಂಪರ್ಕಿಸ್ಬೋದು. ನನ್ನ ಸಂಪರ್ಕ ಸಂಖ್ಯೆ ಬಂದ್ಬಿಟ್ಟು 8867097307. ಧನ್ಯವಾದಗಳು.
1: ರೈತರಿಗೆ ಸಲಹೆ ಕೇಳಿದಿರಿ.

ಇದು ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಕೇಂದ್ರ. ಇದೀಗ ಒಂದು ಭಾವಗೀತೆಯನ್ನು ಕೇಳೋಣ. ರಚನೆ ಎಂಆರ್ ಕಮಲಾ, ಸಿ ಅಶ್ವಥ್ ಅವರ ಸಂಗೀತ ಸ್ವರದಲ್ಲಿ ಕವಿತೆಗೆ ಧ್ವನಿಯಾಗಿದ್ದಾರೆ ಎಂ ಟಿ ಪಲ್ಲವಿ. ಅಮ್ಮ ಹಚ್ಚಿದೊಂದು ಹಣತೆಯಲ್ಲಿ.

0: ಎಂಡಿ ಪಲ್ಲವಿ ಅವರ ಕಂಠಸಿರಿಯಲ್ಲಿ ಮೂಡಿಬಂದ ಎಂಆರ್ ಕಮಲ ಅವರ ರಚನೆಯ ಭಾವಗೀತೆಯನ್ನು ಕೇಳಿದ್ರಿ. ಇದು ಆಕಾಶವಾಣಿ ಚಿತ್ರದುರ್ಗ. ಈಗ ಕೇಳೋಣ ಕಾರ್ಯಕ್ರಮ ಆರೋಗ್ಯ ಬಿಂದು.
1: ಮನುಷ್ಯನಿಗೆ ಮುಖ್ಯವಾದ ಗುಣ ಜ್ಞಾಪಕ ಶಕ್ತಿ. ಯಾವಾಗ ನೆನಪಿನ ಶಕ್ತಿ ಸ್ವಲ್ಪ ಕಡಿಮೆ ಆದರೂ ಅದಕ್ಕೆ ಮರವು ಎನ್ನುತ್ತಾರೆ. ಮನುಷ್ಯನ ಮುಖ್ಯ ಆಸ್ತಿಯು ಜ್ಞಾಪಕ ಶಕ್ತಿ. ಹೆಚ್ಚು ವಿಷಯವನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ಸಂದರ್ಭದಲ್ಲಿ ಅದನ್ನು ಹೊರಗೆ ತಂದು ಉಪಯೋಗಿಸಿಕೊಳ್ಳುವವನಿಗೆ ಪರಿಪೂರ್ಣ ವ್ಯಕ್ತಿತ್ವ ಎನ್ನಬಹುದು. ನಮಗೆ ಸಂದರ್ಭಕ್ಕೆ ತಕ್ಕಂತೆ ನೆನಪುಗಳು ಹೊರಗೆ ಬಾರದೆ ಇದ್ದಾಗ ಕೆಲವೊಮ್ಮೆ ಮುಜುಗರವಾಗುತ್ತದೆ. ಅದನ್ನು ಅನುಭವಿಸಿದವರಿಗೆ ಮಾತ್ರ ಗೊತ್ತಿರುತ್ತದೆ. ಇಂದಿನ ದಿನಗಳಲ್ಲಿ ಆಸ್ಪತ್ರೆಗಳಿಗೆ ಹೆಚ್ಚಿನ ಪಾಲಕರು ಮಕ್ಕಳನ್ನು ಕರೆದುಕೊಂಡು ನನ್ನ ಮಗುವಿಗೆ ತುಂಬಾ ಮರವು, ಶಾಲೆಯಲ್ಲಿ ಮಿಸ್ ತುಂಬಾ ಕಂಪ್ಲೇಂಟ್ ಮಾಡುತ್ತಿದ್ದಾರೆ, ಹೀಗೆ ಆದರೆ ನಿಮ್ಮ ಮಗುವನ್ನು ಬೇರೆ ಶಾಲೆಗೆ ಸೇರಿಸಿಬಿಡಿ, ನಮ್ಮ ಶಾಲೆಗೆ ಕೆಟ್ಟ ಹೆಸರು ಬರುತ್ತದೆ, ಡಾಕ್ಟರ್ ದಯವಿಟ್ಟು ಯಾವುದಾದ್ರೂ ಒಳ್ಳೆಯ ಔಷಧಿ ಕೊಡಿ ಎನ್ನುತ್ತಾರೆ. ಇನ್ನು ಕೆಲವು ಮಕ್ಕಳ ಪೋಷಕರು ನನ್ನ ಮಗ ಶಾಲೆಯ ಅಭ್ಯಾಸದ ವಿಷಯ ಹೊರತುಪಡಿಸಿ ಟಿವಿ ಸೀರಿಯಲ್ಗಳ ಬಗ್ಗೆ, ಕ್ರಿಕೆಟ್ ಸ್ಕೋರ್ ಬಗ್ಗೆ ಸರಿಯಾದ ರೀತಿಯಲ್ಲಿ ಉತ್ತರಿಸುತ್ತಾನೆ. ಶಿಕ್ಷಕರು ವಿದ್ಯಾರ್ಥಿಗಳ ನೆನಪಿನ ಶಕ್ತಿಯ ಅನುಸಾರ ಅವರಿಗೆ ಸರಿಯಾಗಿ ತಿಳಿ ಹೇಳಿದರೆ ವಿದ್ಯಾರ್ಥಿಗಳಿಗೆ ನೆನಪು ಉಳಿಯುತ್ತದೆ. ಆದ್ದರಿಂದ ಅವರ ಜ್ಞಾಪಕ ಶಕ್ತಿ ಪಾಠಗಳಲ್ಲಿ ಹೆಚ್ಚುತ್ತದೆ. ಕೆಲವು ಮಕ್ಕಳು ಕಷ್ಟಪಟ್ಟು ಓದುತ್ತಾರೆ, ಆದರೆ ಅವರಿಗೆ ಹೇಗೆ ಜ್ಞಾಪಕದಲ್ಲಿ ಇಟ್ಟುಕೊಳ್ಳಬೇಕು ಅನ್ನುವುದು ಗೊತ್ತಿರುವುದಿಲ್ಲ. ಇಂತಹ ಮಕ್ಕಳಿಗೆ ರಾತ್ರಿ ಮಲಗುವ ಮೊದಲು ಓದಿರುವ ಮತ್ತು ಅಭ್ಯಾಸ ಮಾಡಿರುವ ವಿಷಯಗಳನ್ನು ಕೆಲವು ನಿಮಿಷ ಸಮಾಧಾನವಾಗಿ ಮನಸ್ಸಿಗೆ ತಂದರೆ ಮರವು ಕಡಿಮೆ ಆಗುವುದು. ಕೆಲವು ವಿದ್ಯಾರ್ಥಿಗಳಿಗೆ ಕಲಿಯುವ ಸಾಮರ್ಥ್ಯ ಹೆಚ್ಚು, ಕೆಲವು ಮಕ್ಕಳಿಗೆ ಕಡಿಮೆ ಇರುತ್ತದೆ. ಆಗ ಕಠಿಣವಾದ ವಿಷಯಗಳನ್ನು 3-4 ಬಾರಿ ಅಭ್ಯಾಸ ಮಾಡಿದರೆ ಸುಲಭವಾಗುತ್ತದೆ, ಒಮ್ಮೆ ಅರ್ಥವಾದರೆ ಸುಲಭವಾಗುತ್ತದೆ. ಉಪಾಯಗಳು ಹೊಳೆದು ಜ್ಞಾಪಕ ಶಕ್ತಿ ಹೆಚ್ಚುವುದಕ್ಕೆ ಸಹಾಯವಾಗುತ್ತದೆ. ಮರವಿನ ವಿಧಗಳು: ಇತ್ತೀಚಿನ ಜ್ಞಾಪಕ ಶಕ್ತಿಯ ಮರವು, ಹಿಂದಿನ ಜ್ಞಾಪಕ ಶಕ್ತಿಯ ಮರವು, ಮೆದುಳಿಗೆ ಪೆಟ್ಟು ಬಿದ್ದು ಹಾನಿಯಾಗಿರುವುದು, ರಕ್ತಸ್ರಾವ, ಮೆದುಳಿನಲ್ಲಿ ಗೆಡ್ಡೆ, ಮೆದುಳಿಗೆ ಆಮ್ಲಜನಕದ ಕೊರತೆಯಿಂದ ನರಕೋಶಗಳು ಹಾನಿಯಾಗಿರುವುದು ಮರವು ಉಂಟಾಗಲು ಮುಖ್ಯ ಕಾರಣಗಳು. ಇದಲ್ಲದೆ ಅನಾಸಕ್ತಿ, ಕುತೂಹಲ ಕೊರತೆ, ದ್ವಂದ್ವ ಮತ್ತು ಖಿನ್ನತೆಯಿಂದ ಕೆಲವು ಮಾನಸಿಕ ರೋಗಿಗಳಲ್ಲೂ ಮರವು ಉಂಟಾಗಬಹುದು. ಕೆಲವೊಮ್ಮೆ ಮೂರ್ಛೆ ರೋಗಗಳಲ್ಲಿ ಮತ್ತು ವಿಟಮಿನ್ ಬಿ ಅನ್ನಾಂಗದ ಕೊರತೆಯಿಂದ ಬಳಲುವವರು, ಮದ್ಯವ್ಯಸನಿಗಳು ಕೂಡ ಮರವಿನ ತೊಂದರೆಯಿಂದ ಬಳಲಬಹುದು. ವೃದ್ಧರಲ್ಲಿ ಮೆದುಳಿನಲ್ಲಾಗುವ ಬದಲಾವಣೆಯಿಂದ ಮರವು ಉಂಟಾಗಬಹುದು. ಇತ್ತೀಚಿನ ಜ್ಞಾಪಕ ಶಕ್ತಿಯ ಮರವು ವಿದ್ಯಾರ್ಥಿಗಳಲ್ಲಿ ಹೆಚ್ಚಾಗಿ ಕಂಡು ಬರುತ್ತಿದೆ. ಕಾರಣ, ಮನಸ್ಸನ್ನು ಬೇರೆಡೆ ವರ್ಗಾಯಿಸುವುದು. ಇಂದಿನ ಕ್ರಿಕೆಟ್ ಸ್ಕೋರ್ ಏನಾಗಬಹುದು, ನಾಳೆ ನನ್ನ ಸ್ನೇಹಿತರ ಜೊತೆ ಪಿಕ್ನಿಕ್ ಹೇಗಿರಬಹುದು, ನಾಳೆ ನಾನು ಯಾವ ತರಹದ ಬಟ್ಟೆ ಖರೀದಿ ಮಾಡಬೇಕು, ಈ ತರಹದ ಯೋಚನೆಗಳು ಇದ್ದಾಗ ಹಿಂದೆ ಓದಿದ ವಿಷಯಗಳು ಮರೆತು ತಬ್ಬಿಬ್ಬಾಗುತ್ತಾರೆ. ಹೋಮಿಯೋಪತಿ ಔಷಧ ಶಾಸ್ತ್ರದಲ್ಲಿ ಮರವಿಗೆ ಉತ್ತಮ ಔಷಧಗಳಿವೆ. ಹೋಮಿಯೋಪತಿ ಔಷಧಗಳು ವ್ಯಕ್ತಿಯ ಸಂಪೂರ್ಣ ವ್ಯಕ್ತಿತ್ವವನ್ನು ಅನುಸರಿಸಿ ಔಷಧ ನೀಡುವುದರಿಂದ ಮರವು ಗುಣವಾಗುವುದು ಮತ್ತು ವ್ಯಕ್ತಿಯ ಮುಂದಿನ ದಿನಗಳಲ್ಲಿ ಯಾವುದೇ ಔಷಧಿಗಳು ಇಲ್ಲದೆ ಸಂಪೂರ್ಣವಾಗಿ ಗುಣ ಹೊಂದುವವರು. ಹೋಮಿಯೋಪತಿಯಲ್ಲಿ ಕೆಲವು ಉತ್ತಮ ಔಷಧಗಳು ಇದ್ದು, ಉದಾಹರಣೆಗಾಗಿ

0: ವಿದ್ಯಾರ್ಥಿಯು ಚೆನ್ನಾಗಿ ಓದುತ್ತಾನೆ, ಬುದ್ಧಿವಂತ, ತುಂಬ ಹೆದರಿಕೆ ಸ್ವಭಾವದವನು, ಪರೀಕ್ಷೆಗೆ ಕುಳಿತಿರುತ್ತಾನೆ. ಇದ್ದಕ್ಕಿದ್ದಂತೆ ಭಯ ಶುರುವಾಗುತ್ತದೆ, ಮೈ ಕೈ ಅದುರುತ್ತದೆ, ಓದಿರುವುದೆಲ್ಲ ಮರೆತು ಹೋಗುತ್ತದೆ, ಹೆದರಿ ಪರೀಕ್ಷಾ ಕೊಠಡಿ ಬಿಟ್ಟು ಹೊರಗೆ ಬರುತ್ತಾನೆ. ಇಂತಹ ಸಂದರ್ಭದಲ್ಲಿ ಇಂತಹ ವಿದ್ಯಾರ್ಥಿಗೆ ನಾವು ಅರ್ಜೆಂಟಮ್ ನೈಟ್ರಿಕಂ ಔಷಧಿ ನೀಡಿದಾಗ ಈ ವಿದ್ಯಾರ್ಥಿ ಮುಂದಿನ ಪರೀಕ್ಷೆಗಳನ್ನು ಉತ್ತಮವಾಗಿ ಬರೆದು ಉತ್ತಮ ಫಲಿತಾಂಶ ಕೂಡ ಬರುತ್ತದೆ. ಕೆಲವು ಹೋಮಿಯೋಪತಿ ಔಷಧಗಳು ಮತ್ತು ಅವುಗಳ ಮುಖ್ಯ ಗುಣಗಳು. ಅರ್ಜೆಂಟಮ್ ನೈಟ್ರಿಕಂ, ಈ ಔಷಧಿಯು ಮುಖ್ಯ ಗುಣ ಭಯ. ಭಯದಿಂದ ಎಲ್ಲವೂ ಮರೆತು ಹೋಗುತ್ತದೆ, ಹೆಚ್ಚು ಜನರನ್ನು ಕಂಡರೆ ಭಯ. ಈ ಔಷಧವು ಮೆದುಳು ಮತ್ತು ನರಕೋಶಗಳ ಮೇಲೆ ಕೆಲಸ ಮಾಡುವುದರಿಂದ ಮತ್ತು ಈ ಔಷಧದ ವ್ಯಕ್ತಿತ್ವದಲ್ಲಿ ಹೆಚ್ಚು ಸಿಹಿ ತಿಂಡಿಗಳನ್ನು ಆಸೆ ಪಡುವುದು ಇರುವುದರಿಂದ ಮತ್ತು ಹೊಟ್ಟೆಯ ತೊಂದರೆ ಮೇಲೆ ಮೇಲೆ ಬರುವುದರಿಂದ ಅಕೋನೈಟ್, ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಭಯ ತುಂಬಿದ ವಾತಾವರಣ ಮತ್ತು ತಕ್ಷಣ ಮರವು ಬರುವುದು, ದೇಹದ ಶಕ್ತಿ ತಕ್ಷಣ ಕುಂದುವುದು, ದೇಹದಲ್ಲಿ ಚಳಿಯ ವಾತಾವರಣ ನಿರ್ಮಾಣವಾಗುವುದು. ನೈಟ್ರಮ್ ಯೂರಿಯಾಟಿಕಂ, ಹೆಚ್ಚು ಉಪ್ಪು ತಿನ್ನಲು ಇಚ್ಛಿಸುವುದು, ಇದರಿಂದ ದೇಹದ ಮತ್ತು ಮನಸ್ಸಿನ ಮೇಲೆ ಪರಿಣಾಮ ಬೀರುತ್ತದೆ. ಇದರಿಂದ ದೇಹ ಮತ್ತು ಮಿದುಳಿಗೆ ಅನಿಮಿಯ ಉಂಟಾಗುತ್ತದೆ, ಇದರಿಂದ ಹೆಚ್ಚು ಯೋಚನೆ ಮಾಡಲು ಶುರು ಮಾಡುತ್ತಾರೆ, ಹಾಗಾಗಿ ಮರವು ಶುರುವಾಗುತ್ತದೆ. ಈ ರೋಗಿ ಯಾರ ಜೊತೆ ಸೇರದೆ ಒಂಟಿ ಇರಲು ಇಚ್ಛಿಸುತ್ತಾನೆ ಮತ್ತು ಸಣ್ಣ ಸಣ್ಣ ವಿಷಯಕ್ಕೆ ಅಳುತ್ತಾನೆ. ಲೈಕೋಪೋಡಿಯಂ, ಈ ಔಷಧವು ಹೆಚ್ಚಾಗಿ ಜಠರ ಮತ್ತು ಕರುಣದ ಮೇಲೆ ಪ್ರಭಾವ ಬೀರುತ್ತದೆ. ಪಚನ ಶಕ್ತಿ ಕಳೆದುಕೊಳ್ಳುವುದರಿಂದ ವ್ಯಕ್ತಿಗೆ ಮರವು ಉಂಟಾಗುತ್ತದೆ, ಒಬ್ಬನೇ ಇರಲು ಭಯಪಡುತ್ತಾನೆ, ವ್ಯಕ್ತಿಗೆ ದೃಢ ಮನಸ್ಸು ಇಲ್ಲವಾಗುತ್ತದೆ, ಹಾಗಾಗಿ ಹೆಚ್ಚು ಮರವು ಉಂಟಾಗುತ್ತದೆ. ಕಾಲಿಫಾಸ್, ಈ ವ್ಯಕ್ತಿಗೆ ತುಂಬಾ ಮರವು ಇದ್ದು ಹೆಚ್ಚಾಗಿ ಮಾನಸಿಕವಾಗಿ ಖಿನ್ನತೆಗೆ ಒಳಪಡುತ್ತಿರುತ್ತಾನೆ. ನರ ದೌರ್ಬಲ್ಯಗಳು ಹೆಚ್ಚಾಗಿದ್ದು ರಾತ್ರಿಯಲ್ಲಿ ಭಯ, ನಿದ್ದೆಯಲ್ಲಿ ಎದ್ದು ಓಡಾಡುವುದು, ನಾಚಿಕೆ ಸ್ವಭಾವದನಾಗಿರುತ್ತಾನೆ. ಪದಗಳನ್ನು ಮಾತ್ರ ಮರೆಯುತ್ತಿದ್ದರೆ ಲೈಕೋಪೋಡಿಯಂ ಎಂಬ ಔಷಧವನ್ನು ಬಳಸಬಹುದು. ಹೆಸರುಗಳನ್ನು ಮರೆಯುತ್ತಿದ್ದರೆ ಅನಕಾರ್ಡಿಯಂ ಮತ್ತು ಸಲ್ಫರ್ ಎಂಬ ಔಷಧವನ್ನು ಬಳಸಬಹುದು. ವ್ಯಕ್ತಿಗಳನ್ನು ಮರೆಯುತ್ತಿದ್ದರೆ ನಕ್ಸ್ವಾಮಿಕಾ ಎಂಬ ಔಷಧವನ್ನು ಬಳಸಬಹುದು. ಪ್ರದೇಶ ಮತ್ತು ಜಾಗಗಳನ್ನು ಮರೆಯುತ್ತಿದ್ದರೆ ನಕ್ಸ್ ಮಾಸ್ಕಿಟಾ ಎಂಬ ಔಷಧವನ್ನು ಬಳಸಬಹುದು. ಸಮಯವನ್ನು ಮರೆಯುತ್ತಿದ್ದರೆ ಮರ್ಕ್ಯೂರಿಯಸ್ ಸಾಲ್ಯುಬಲಸ್ ಎಂಬ ಔಷಧವನ್ನು ಬಳಸಬಹುದು. ಹೋಮಿಯೋಪತಿ ಔಷಧಗಳನ್ನು ತಜ್ಞರ ಸಲಹೆ ಪಡೆದು ತೆಗೆದುಕೊಳ್ಳುವುದು ಒಳ್ಳೆಯದು.
1: ಮರೆವಿಗೆ ಹೋಮಿಯೋಪತಿ ಚಿಕಿತ್ಸೆ, ಈ ವಿಷಯದ ಕುರಿತಾಗಿ ಮಾಹಿತಿ ನೀಡಿದವರು ಡಾಕ್ಟರ್ ಎಂ ಪ್ರಕಾಶ್ ಕುಮಾರ್. ಇದಾಗಿತ್ತು ಇಂದಿನ ಆರೋಗ್ಯ ಬಿಂದು. ಇದು ಆಕಾಶವಾಣಿ ಚಿತ್ರದುರ್ಗ, ಸಮಯ 6:55. ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಸಂಸ್ಕೃತದಲ್ಲಿ ವಾರ್ತೆಗಳು.
2: ಇಎಂ ಆಕಾಶವಾಣಿ ಸಂಪ್ರತಿ ವಾರ್ತಾ ಶ್ರೂಯಂತಾಂ, ಪ್ರವಾಚಕ ದಿವ್ಯಾನಂದ ಝಾ. ಪಂಚದೇಶಾನಾಂ ಯಾತ್ರಾಯಾಃ ದ್ವಿತೀಯೇ ದಿನೇ ಹ್ಯಃ ಪ್ರಧಾನಮಂತ್ರಿ ನರೇಂದ್ರ ಮೋದಿ ನೆದರ್ಲ್ಯಾಂಡ್ಸ್ ದೇಶಸ್ಯ ಪ್ರಧಾನಮಂತ್ರಿಣಾ ಸಹ ಅನೇಕೇಷು ಕಾರ್ಯಕ್ರಮೇಷು ಸಹಭಾಗಂ ಅಕರೋತ್. ಅತ್ರ ಸಾಮುದಾಯಿಕ ಸಂಪರ್ಕಃ, ಡಚ್ ರಾಜಪರಿವಾರೇಣ ಸಹ ಮೇಲನಂ ಚ ಅನ್ಯತಮೇ ಆಸ್ತಾಂ. ಹೀಗ ನಗರೆ ಭಾರತೀಯ ಸಮುದಾಯಂ ಸಂಬೋಧಯನ್ ಶ್ರೀ ಮೋದಿ ಪ್ರವರ್ತಮಾನಂ ದಶಕಂ ಆಪದ್ದಶಕತ್ವೇನ ವರ್ಣಿತವಾನ್, ಯದ್ಧಿ ಬಹುವಿಧೈಃ ಸಂಕಟೈಃ ಗ್ರಸ್ತಮಸ್ತಿ. ಪ್ರಧಾನಮಂತ್ರಿ ಅವದತ್ ಯತ್ ಭಾರತ ನೆದರ್ಲ್ಯಾಂಡ್ಸ್ ದೇಶೋ ವೈಶ್ವಿಕ ಸಮಾಹ್ವಾನಾನಿ ಸಮ್ಮುಖೀಕರ್ತುಂ ವಿಶ್ವಸ್ತಾಯಾಃ ಪಾರದರ್ಶಿನ್ಯಾಃ ಚ ಭವಿಷ್ಯಾಪೂರ್ತಿ ವ್ಯವಸ್ಥಾಯಾಃ ನಿರ್ಮಾಣಾರ್ಥಂ ಸಂಭೂಯ ಕಾರ್ಯರತೌ ಸ್ತಃ. ಸಹ ಅವದತ್ ಯತ್ ವಿಶ್ವಂ ಸರ್ವಾದೌ ಕೋವಿಡ್ 19 ಮಹಾಮಾರೀಂ ತದನಂತರಂ ಚ ಯುದ್ಧಂ ಸಮ್ಮುಖೀಕೃತವತ್. ಸಾಂಪ್ರತಂ ಏತತ್ ಊರ್ಜಾ ಸಂಕಟ ಸಮಂ ವಿಕಟ ಸಮಾಹ್ವಾನಂ ಸಮ್ಮುಖೀಕರೋತಿ. ಸಹ ಸಾವಹಿತಂ ಅಕರೋತ್ ಯತ್ ಏತೇಷಾಂ ಸಮಾಹ್ವಾನಾನಾಂ ದ್ರುತಗತ್ಯಾ ಯದಿ ನಿರಾಕರಣಂ ನ ಭವತಿ ಚೇತ್ ವೈಶ್ವಿಕ ವಿಕಾಸ ಲಾಭಃ ಪ್ರಪಾದಿತಃ ಭವಿಷ್ಯತಿ, ಜನಸಂಖ್ಯಾಯಾಃ ವಿಶಾಲಃ ಭಾಗಃ ಚ ನಿರ್ಧನತಾಗ್ರಸ್ತಃ ಭವಿಷ್ಯತಿ. ಆರ್ಥಿಕ ಸ್ಥಿತಿ ವ್ಯವಸ್ಥಾಯಾಃ ಸುದೃಢೀಕರಣಾಯ ವೈಶ್ವಿಕಾನ್ ಪ್ರಯಾಸಾನ್ ಪ್ರಕಾಶಯನ್ ಪ್ರಧಾನಮಂತ್ರಿ ಅವದತ್ ಯತ್ ಭಾರತ ನೆದರ್ಲ್ಯಾಂಡ್ಸ್ ದೇಶೋ ಸಂಯುಕ್ತರೂಪೇಣ ಸುದೃಢಾಪೂರ್ತಿ ಶೃಂಖಲಾಯಾಃ ನಿರ್ಮಾಣಾಯ ಕಟಿಬದ್ಧೌ ಸ್ತಃ. ಧ್ಯಾನಾಸ್ಪದಮಸ್ತಿ ಯತ್ ಏಷಾ ಯಾತ್ರಾ ದ್ವಿಪಕ್ಷೀಯ ಸಂಬಂಧೇಭ್ಯಃ ಅಧಿಕಾ ಮಹತ್ವಪೂರ್ಣಾ ವರ್ತತ. ನೆದರ್ಲ್ಯಾಂಡ್ಸ್ ದೇಶಸ್ಯ ಯಾತ್ರಾಯಾಃ ಅನಂತರಂ ಪ್ರಧಾನಮಂತ್ರಿ ಅದ್ಯ ಸ್ವಯಾತ್ರಾಯಾಃ ತೃತೀಯ ಚರಣೆ ಸ್ವೀಡನ್ ದೇಶಸ್ಯ ಯಾತ್ರಾಂ ಕರಿಷ್ಯತಿ. ಸಹ ಅದ್ಯ ಗೋಥೆನ್ಬರ್ಗ್ ನಗರಂ ಸಂಪ್ರಾಪ್ನೋತಿ. ಸ್ವೀಡನ್ ದೇಶಸ್ಯ ಏಕದಿವಸೀಯ ಯಾತ್ರಾ ನವದಿಲ್ಲೀ ಸ್ಟಾಕ್ಹೋಮಯೋಃ ವರ್ಧಮಾನ ಪಾರಸ್ಪರಿಕ ಸಂಬಂಧೇಷು ಐತಿಹಾಸಿಕಃ ಪದಕ್ರಮಃ ಅಸ್ತಿ. ಶ್ರೀ ಮೋದಿ ಸ್ವೀಡನ್ ಸಮಕಕ್ಷೇಣ ಉಲ್ಫ್ ಕ್ರಿಸ್ಟರ್ಸನೇನ ಸಹ ದ್ವಿಪಕ್ಷೀಯ ಸಂಬಂಧಪರಕಂ ಸಂಭಾಷಣಂ ಕರಿಷ್ಯತಿ. ಸಿಬಿಎಸ್ಇ ಇತ್ತನೇನ ಕೇಂದ್ರೀಯ ಮಾಧ್ಯಮಿಕ ಶಿಕ್ಷಾ ಪರಿಷದ ನವಮ ಕಕ್ಷಾಯಾ ಛಾತ್ರೇಭ್ಯ ಭಾಷಾತ್ರಯಸ್ಯ ಅಧ್ಯಯನ ಜುಲೈ ಮಾಸಸ್ಯ ಪ್ರಥಮ ದಿವಸಾತ್ ಅನಿವಾರ್ಯಂ ಕೃತಂ. ಪರಿಷದ ವಿಜ್ಞಪ್ತೌ ಉಕ್ತಂ ಯತ್ ವಿಂಶತ್ಯಧಿಕ ದ್ವಿಸಹಸ್ರತಮಾಬ್ದಿಯಾಯಾಃ ರಾಷ್ಟ್ರೀಯ ಶಿಕ್ಷಾ ನೀತೇಃ ತ್ರಯೋವಿಂಶತ್ಯಧಿಕ ದ್ವಿಸಹಸ್ರ

ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com. ಕೇಳಿದರೆ ಪ್ರಸಾರ

0: ನ್ಯೂಸ್ ಆನ್ AIR ಆಪ್ ನಲ್ಲಿ ಭಾರತದ ಎಲ್ಲಾ ಭಾಷೆಯ ಸುದ್ದಿ, ಕಾರ್ಯಕ್ರಮ ಹಾಗೂ ಸಂಗೀತವನ್ನ ಕೇಳಬಹುದು.
1: ಕರ್ನಾಟಕದ 17 ಕೇಂದ್ರಗಳನ್ನೊಳಗೊಂಡಂತೆ ದೇಶದ 165 ಆಕಾಶವಾಣಿ ಕೇಂದ್ರಗಳ ಕಾರ್ಯಕ್ರಮಗಳನ್ನು ನ್ಯೂಸ್ ಆನ್ AIR ಆಪ್ ಮೂಲಕ ಪ್ರಪಂಚದಾದ್ಯಂತ ಎಲ್ಲೇ ಇದ್ದರೂ ಕೇಳಬಹುದು.
2: ನ್ಯೂಸ್ ಆನ್ AIR ಪ್ರೋಗ್ರಾಮ್ ಬಾಂಗ್ಲಾ ಭಾಷೆಯ ಭಾಳ ಭಾಳ ಸಂಗೀತ ಖಬರ್ আর অনেক রকম ভালো প্রোগ্রাম শোনা যাচ্ছে, আমিও শুনছি আর আপনারাও এর সাথে যোগদান করুন।

ದೇವರಿಲ್ಲದ ಗುಡಿಯಿದ್ದಂತೆ. ಅವರ ಜೀವನಾನುಭವ ಕಿರಿಯರ ಬಾಳಿಗೆ ಅಮೃತವಿದ್ದಂತೆ. ಬದುಕಿಗೆ ದಾರಿ ತೋರುವ ಅವರು ಮನೆಯಲ್ಲಿರಬೇಕೇ ಹೊರತು ವೃದ್ಧಾಶ್ರಮಗಳಲ್ಲ. ಹಿರಿಯರನ್ನು ಗೌರವಿಸೋಣ, ಯಶಸ್ವಿ ಬದುಕನ್ನು ಕಟ್ಟಿಕೊಳ್ಳೋಣ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಮುಖ್ಯಾಂಶಗಳು. ಒಂದು ರಾಷ್ಟ್ರ ಒಂದು ಚುನಾವಣೆ, ಸಂಸದ ಪಿಪಿ ಚೌಧರಿ ಅಧ್ಯಕ್ಷತೆಯ ಜಂಟಿ ಸಂಸದೀಯ ಸಮಿತಿ ಬೆಂಗಳೂರಿಗೆ ಭೇಟಿ. ವಿಶೇಷಚೇತನ ಮಕ್ಕಳಿಗಾಗಿ ಉಡುಪಿಯಲ್ಲಿ ರಾಜ್ಯದಲ್ಲೇ ಪ್ರಥಮ ಸಾಮರ್ಥ್ಯವನ. 10ಕ್ಕಿಂತ ಹೆಚ್ಚು ಮಹಿಳೆಯರಿರುವ ಕಚೇರಿಗಳಲ್ಲಿ ಶೀಬಾಕ್ಸ್ ಅಳವಡಿಸಲು ಧಾರವಾಡ ಜಿಲ್ಲಾಡಳಿತದಿಂದ ಕ್ರಮ. ಹಂಪಿಯಲ್ಲಿ ಭಾರತೀಯ ಪುರಾತತ್ವ ಸರ್ವೇಕ್ಷಣಾ ಇಲಾಖೆ ಉತ್ಖನನ. ಎರಡು ಪ್ರಮುಖ ಐತಿಹಾಸಿಕ ಕುರುಹುಗಳು ಪತ್ತೆ. ಈಗ ವಾರ್ತೆಗಳ ವಿವರ. ಲೋಕಸಭೆ ಹಾಗೂ ರಾಜ್ಯ ವಿಧಾನಸಭೆಗಳ ಚುನಾವಣೆಯನ್ನು ಏಕಕಾಲಕ್ಕೆ ನಡೆಸುವ ಉದ್ದೇಶದಿಂದ ಒಂದು ರಾಷ್ಟ ಒಂದು ಚುನಾವಣೆ ಧ್ಯೇಯದೊಂದಿಗೆ ಸಂವಿಧಾನದ 129ನೇ ತಿದ್ದುಪಡಿ ಪ್ರಸ್ತಾವಿತ ವಿಧೇಯಕ 2024 ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಕಾನೂನುಗಳ ತಿದ್ದುಪಡಿ ವಿಧೇಯಕ 2024 ದೇಶದ ಪ್ರಜಾಪ್ರಭುತ್ವ ಮತ್ತು ಚುನಾವಣಾ ಚೌಕಟ್ಟಿನ ಕಾರ್ಯನಿರ್ವಹಣೆಯ ಮೇಲೆ ಬೀರುವ ವ್ಯಾಪಕ ಪರಿಣಾಮಗಳನ್ನು ಅಭ್ಯಸಿಸಲು ಸಂಸದ ಪಿಪಿ ಚೌಧರಿ ಅಧ್ಯಕ್ಷತೆಯ ಜಂಟಿ ಸಂಸದೀಯ ಸಮಿತಿ ಬೆಂಗಳೂರಿಗೆ ಭೇಟಿ ನೀಡಿದೆ. ಬೆಂಗಳೂರು ಮತ್ತು ಗುಜರಾತಿನ ಗಾಂಧಿನಗರಕ್ಕೆ ಈ ತಿಂಗಳ 21ರವರೆಗೆ ಅಧ್ಯಯನ ಪ್ರವಾಸ ಕೈಗೊಂಡಿರುವ ಜಂಟಿ ಸಂಸದೀಯ ಸಮಿತಿ ಸದಸ್ಯರು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಮಾಜಿ ಮುಖ್ಯಮಂತ್ರಿ ಡಾ ಎಂ ವೀರಪ್ಪ ಮೊಯ್ಲಿ, ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಹಾಗೂ ಸಂಸದರು, ಬಿಎಸ್ಪಿ ಆಪ್ ಸೇರಿದಂತೆ ಅನೇಕ ಪಕ್ಷಗಳ ಪ್ರತಿನಿಧಿಗಳೊಂದಿಗೆ ಸಮಾಲೋಚಿಸಿದರು. ಬಳಿಕ ಸುದ್ದಿಗೋಷ್ಠಿ ನಡೆಸಿದ ಸಂಸದ ಪಿಪಿ ಚೌಧರಿ, ಮಸೂದೆ ಅಂಗೀಕಾರಗೊಳ್ಳಲು 1/3 ಬಹುಮತದ ಅಗತ್ಯವಿದೆ, ಎಲ್ಲ ಪಕ್ಷಗಳ ಒಮ್ಮತ ಪಡೆಯಲು ಸಮಿತಿ ಪ್ರಯತ್ನಿಸುತ್ತಿದೆ ಎಂದು ಹೇಳಿದರು.
1: ಒನ್ ನೇಷನ್ ಒನ್ ಇಲೆಕ್ಷನ್ ಕಮಿಟಿ ಪಾರ್ಲಿಮೆಂಟರಿ ಸ್ಟ್ಯಾಂಡಿಂಗ್ ಕಮಿಟಿ ಪಾರ್ಲಿಮೆಂಟರಿ ಜಾಯಿಂಟ್ ಕಮಿಟಿ ಜೆಪಿಸಿ ಬೆಂಗಳೂರ್ ಔರ್ ಅಹಮದಾಬಾದ್ ದೌರೆ ಪೇ ಆಯಿ ಹುಯಿ ಹೈ ಔರ್ ಸಾರೆ ಸ್ಟೇಕ್ ಹೋಲ್ಡರ್ಸ್ ಕೋ ಸುನ್ನೆ ಕಾ ಹರ್ ರಾಜ್ಯ ಮೇ ಜಾಕರ್ ಕರ್ಕೆ ಯೇ ಕಾರ್ಯಕ್ರಮ. ಒನ್ ನೇಷನ್ ಒನ್ ಇಲೆಕ್ಷನ್ ಕಾ ಮತಲಬ್ ಹೈ ಕಿ ಲೋಕಸಭಾ ಔರ್ ವಿಧಾನ ಸಭಾ ಕಾ ಚುನಾವ್ ಪೂರೆ ದೇಶ ಮೇ ಏಕ್ ಸಾಥ್ ಹೋ. ಏಕ್ ಸಾಥ್ ಕಾ ಮತಲಬ್ ಯೇ ನಹೀ ಕಿ ಏಕ್ ದಿನ ಹೋ ಲೇಕಿನ್ ಫೇಜೆಜ್ ಮೇ ಹೋ, ಜೋ ಭಿ ಸುವಿಧಾ ಹೋ ಚುನಾವ್ ಆಯೋಗ ಕೋ. ತೋ 1980s ಕೆ ಬಾದ್ ಮೇ ಚುನಾವ್ ಆಯೋಗ ನೇ ಭಿ ಅಪ್ನಿ ರಿಪೋರ್ಟ್ ಮೇ ಸಮಯ ಸಮಯ ಪರ್ ಯೇ ಕಾ ಕಿ

0: एक साथ देश में चुनाव कराए जाने चाहिए। लॉ कमीशन ऑफ इंडिया ने भी अपनी 2-3 रिपोर्ट में ये कहा कि एक साथ चुनाव कराना देश के हित में है, नेशनल इंटरेस्ट में है। उसके अलावा नीति आयोग ने भी अपने पेपर में कहा, और यही नहीं, पार्लियामेंट्री स्टैंडिंग कमेटी ऑन लॉ एंड जस्टिस जिसके चेयरमैन नच्चियापन थे, वो कांग्रेस के सांसद थे राज्यसभा के, उन्होंने भी अपनी रिपोर्ट में ये कहा कि देश में एक साथ चुनाव कराए जाने चाहिए, और वो रिपोर्ट यूनैनिमस थी। सारे अक्रॉस द पार्टी लाइन सभी सांसदों ने ये बात कही।
1: ವಿಶೇಷ ಚೇತನ ಮಕ್ಕಳಿಗಾಗಿ ಉಡುಪಿಯಲ್ಲಿ ರಾಜ್ಯದಲ್ಲೇ ಪ್ರಥಮ ಸಾಮರ್ಥ್ಯವನ ರೂಪಿಸಲಾಗುತ್ತಿದೆ ಎಂದು ಜಿಲ್ಲಾ ಉಸ್ತುವಾರಿ ಸಚಿವರಾದ ಲಕ್ಷ್ಮೀ ಹೆಬ್ಬಾಳ್ಕರ್ ಉಡುಪಿಯಲ್ಲಿ ತಿಳಿಸಿದ್ದಾರೆ. 4.90 ಕೋಟಿ ರೂಪಾಯಿ ವೆಚ್ಚದಲ್ಲಿ ವಿಶೇಷ ಚೇತನರಿಗೆ ಸಮಗ್ರ ಪುನರ್ವಸತಿ, ಚಿಕಿತ್ಸಾ ಸೇವೆಗಳು, ಉದ್ಯೋಗಾವಕಾಶ ಮತ್ತು ಸ್ವತಂತ್ರ ಸ್ವಾವಲಂಬಿ ಜೀವನಕ್ಕೆ ಸಾಮರ್ಥ್ಯ ವೃದ್ಧಿಸುವ ನಿಟ್ಟಿನಲ್ಲಿ ವಿಶಿಷ್ಟ ಪಾರ್ಕ್ ನಿರ್ಮಾಣವಾಗಲಿದೆ ಎಂದರು. ಜಿಲ್ಲಾ ಪಂಚಾಯಿತಿ ಸಿಇಒ ಅಧ್ಯಕ್ಷತೆಯಲ್ಲಿ ಪ್ರತ್ಯೇಕ ಸಾಮರ್ಥ್ಯ ಟ್ರಸ್ಟ್ ರಚಿಸಲಾಗಿದೆ. 1.5 ಕೋಟಿ ರೂಪಾಯಿ ರಾಜ್ಯ ಸರ್ಕಾರದ ಅನುದಾನ ನೀಡಲಾಗಿದೆ ಎಂದು ಹೇಳಿದರು. ಸರ್ಕಾರಿ ಖಾಸಗಿ ಕಚೇರಿಗಳು ಮತ್ತು ಕೈಗಾರಿಕೆಗಳಲ್ಲಿ 10ಕ್ಕಿಂತ ಹೆಚ್ಚು ದುಡಿಯುವ ಮಹಿಳೆಯರಿದ್ದಲ್ಲಿ ಕಡ್ಡಾಯವಾಗಿ ಮತ್ತು ತುರ್ತಾಗಿ ಶೀ ಬಾಕ್ಸ್ ಅಳವಡಿಸುವಂತೆ ಧಾರವಾಡ ಜಿಲ್ಲಾಧಿಕಾರಿ ಆರ್ ಸ್ನೇಹಲ್ ಆದೇಶಿಸಿದ್ದಾರೆ. ಕೆಲಸದ ಸ್ಥಳದಲ್ಲಿ ಮಹಿಳೆಯರ ಮೇಲಿನ ಲೈಂಗಿಕ ಕಿರುಕುಳ ನಿಷೇಧ ಕಾಯ್ದೆ 2013 ಜಿಲ್ಲೆಯಲ್ಲಿ ಪರಿಣಾಮಕಾರಿಯಾಗಿ ಜಾರಿಗೊಳಿಸಲು ಕ್ರಮ ಕೈಗೊಂಡಿದ್ದಾಗಿ ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ ಅವರು, ಪಾಶ್ ಕಾಯ್ದೆ 2013 ಸಂಬಂಧಿಸಿ ಸ್ಥಳೀಯ ದೂರು ಸಮಿತಿಯನ್ನು ರಚಿಸಲಾಗಿದೆ, 928 ಕಚೇರಿಗಳಲ್ಲಿ ಶೀಬಾಕ್ಸ್ ಅಳವಡಿಸಲಾಗಿದೆ ಎಂದರು.
2: ಕೆಲಸದ ಸ್ಥಳದಲ್ಲಿ ಮಹಿಳೆಯರ ಮೇಲಿನ ಲೈಂಗಿಕ ಕಿರುಕುಳ ತಡೆಗಟ್ಟುವಿಕೆ ನಿಷೇಧಿಸುವಿಕೆ ಮತ್ತು ನಿವಾರಿಸುವಿಕೆ ಕಾಯ್ದೆ 2013 ಇದರನ್ವಯ ಕೆಲಸದ ಸ್ಥಳಗಳಲ್ಲಿ ಲೈಂಗಿಕ ಕಿರುಕುಳ ತಡೆಗಟ್ಟುವ ನಿಟ್ಟಿನಲ್ಲಿ ಈ ಒಂದು ಶೀಬಾಕ್ಸ್ ಅನ್ನುವಂತಹ ಒಂದು ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಸರ್ಕಾರಿ ಅಥವಾ ಖಾಸಗಿ ಸಂಸ್ಥೆಯಲ್ಲಿ 10 ಅಥವಾ ಅದಕ್ಕಿಂತ ಹೆಚ್ಚು ಕೆಲಸಗಾರರು ಅಥವಾ ಸಿಬ್ಬಂದಿಗಳು ಕಾರ್ಯನಿರ್ವಹಿಸ್ತಾ ಇದ್ರೆ ಅಂತ ಒಂದು ಕ್ಷೇತ್ರದಲ್ಲಿ ಈ ಒಂದು ಆಂತರಿಕ ದೂರ ಸಮಿತಿಯನ್ನು ರಚಿಸುವುದು ಕಡ್ಡಾಯವಾಗಿರುತ್ತದೆ. ಆ ಎಲ್ಲಾ ಮಾಹಿತಿಯನ್ನ ಕೇಂದ್ರ ಸರ್ಕಾರದ ಶೀ ಬಾಕ್ಸ್ ಎನ್ನುವಂತಹ ತಂತ್ರಾಂಶದಲ್ಲಿ ನಾವು ಅಳವಡಿಸಬೇಕಾಗುತ್ತೆ. ಗುಲಾಬಿ ರಂಗದ ಒಂದು ಬಾಕ್ಸ್ ಅನ್ನ ನಾವು ಇಡಬೇಕಾಗುತ್ತೆ, ಶೀ ಬಾಕ್ಸ್ ಅಂತ ಹೇಳಿ. ಮಹಿಳೆಯರು ಯಾವುದೇ ರೀತಿಯಲ್ಲಿ ಕಿರುಕುಳ ಅನುಭವಿಸ್ತಾ ಇದ್ರೆ ಅದನ್ನ ಅವರು ಆ ಬಾಕ್ಸ್ ಅಲ್ಲಿ ಹಾಕಬಹುದು ಅಂತ ಒಂದು ಈ ಒಂದು ಯೋಜನೆಯ ಆಶಯ ಇರುತ್ತೆ. ಸೊ ನಮ್ಮ ಜಿಲ್ಲೆಯಲ್ಲಿರುವಂತಹ ಎಲ್ಲಾ ಕಚೇರಿಗಳಲ್ಲಿ ಶೀ ಬಾಕ್ಸ್ ಅನ್ನ ನಾವು ಇಟ್ಟಿದ್ದೇವೆ. ಸೊ ನಮ್ಮ ಜಿಲ್ಲೆಯಲ್ಲಿ ಆಲ್ಮೋಸ್ಟ್ ಒಂದು 1500 ಹೆಚ್ಚು ಪ್ರೈವೇಟ್ ಹಾಗೂ ಅಷ್ಟೇ ಸಂಖ್ಯೆಯ ಹೆಚ್ಚಿನ ಒಂದು ಶೀ ಬಾಕ್ಸ್ ಇಡೋದಕ್ಕೆ ನಾವು ಪ್ರಯತ್ನಿಸ್ತಾ ಇದ್ದೀವಿ. 1408 ತಾಲೂಕು ಮಟ್ಟದ ಕಚೇರಿಗಳಿದ್ದಾವೆ, 66 ಸಂಖ್ಯೆಯ ಜಿಲ್ಲಾ ಮಟ್ಟದ ಕಚೇರಿಗಳಿದ್ದಾವೆ, 400 ಪ್ರೈವೇಟ್ ಆಫೀಸ್ಗಳು ಕೂಡ ಇದ್ದಾವೆ.
1: ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
3: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
4: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
5: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
4: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
1: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ವಿಶ್ವ ಪಾರಂಪರಿಕ ತಾಣ ಹಂಪಿಯಲ್ಲಿ ಭಾರತೀಯ ಪುರಾತತ್ವ ಸರ್ವೇಕ್ಷಣಾ ಇಲಾಖೆ ಕೈಗೊಂಡಿರುವ ಉತ್ಖನನ ಕಾರ್ಯದಲ್ಲಿ 2 ಪ್ರಮುಖ ಐತಿಹಾಸಿಕ ಕುರುಹುಗಳು ಪತ್ತೆಯಾಗಿವೆ. ಪ್ರದೇಶ ಸಮಾಚಾರಕ್ಕಾಗಿ ವಿಜಯನಗರ ಜಿಲ್ಲೆ ಹೊಸಪೇಟೆ ತಾಲೂಕು ಹಂಪಿ ವಲಯದ ಪುರಾತತ್ವ ಸರ್ವೇಕ್ಷಣೆ ಸಹಾಯಕ ಅಧೀಕ್ಷಕ ಡಾ ಜೆ ರವಿಕುಮಾರ್ ಮಾಹಿತಿ ನೀಡಿದ್ದಾರೆ.
6: ಇತ್ತೀಚೆಗೆ ಆನೆಲಾಯದ ಹಿಂದಿರುವ ಜೈನ ಮಂದಿರದ ಹತ್ತಿರ ಉತ್ಖನನವನ್ನು ಕೈಗೊಳ್ಳಲಾಗಿದೆ. ನಮಗೆ ದೇವಾಲಯದ ಕುರುಹುಗಳು ಪತ್ತೆಯಾಗಿವೆ. ಮಹಾನಿರ್ದೇಶಕರು ಭಾರತೀಯ ಪುರಾತತ್ವ ಸರ್ವೇಕ್ಷಣ ನವದೆಹಲಿಯರಿಂದ ಅನುಮತಿಯನ್ನು 2025-26 ವಿತ್ತೀಯ ವರ್ಷಕ್ಕೆ ಪಡೆದುಕೊಳ್ಳಲಾಗಿದೆ. ಈ ಪರಿಸರದಲ್ಲಿನ ಎಲ್ಲ ಮುಳ್ಳು ಕಂಟಿಗಳನ್ನು ಕ್ಲೀನ್ ಮಾಡಿದ ನಂತರ ಉತ್ಖನನವನ್ನು ಕೈಗೊಂಡಾಗ ನಮಗೆ ದೇವಾಲಯದ ಮೇಲ್ಛಾವಣಿಯ ರೀತಿಯ ಕುರುಹು ಪತ್ತೆಯಾಗಿದೆ. ಬಹುಶಃ ಇದು ಗರ್ಭಗೃಹ ಇರಬಹುದು. ಇದರ ಅಳತೆ 4.5 ಮೀಟರ್ ಉದ್ದ, 4.3 ಮೀಟರ್ ಅಗಲ. ಪ್ರಸ್ತುತ ದೇವಾಲಯದ ಮೇಲ್ಛಾವಣಿಯ ರೀತಿಯ ಅವಶೇಷಗಳು ನಮಗೆ ಗೋಚರಿಸುತ್ತಿವೆ. ಉತ್ಖನನವನ್ನು ಮುಂದುವರಿಸಿದಾಗ ಭಿತ್ತಿಯ ಅಥವಾ ಗೋಡೆಯ

0: ಮತ್ತು ಅಡಿಪಾಯದ ಪತ್ತೆ ಹಚ್ಚುವ ಕಾರ್ಯವನ್ನು ಇನ್ನು ಮುಂದುವರಿಸಬೇಕಾಗಿದೆ.
1: ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಇಲಾಖೆ ಕೋಲಾರ ಜಿಲ್ಲೆಯಲ್ಲಿ ಸಂಗ್ರಹಿಸಿದ್ದ 6 ವಿವಿಧ ತರಕಾರಿಗಳ ಮಾದರಿಗಳ ತಪಾಸಣಾ ವರದಿ ಪ್ರಕಟವಾಗಿದ್ದು ಉತ್ತಮ ಗುಣಮಟ್ಟದಿಂದ ಕೂಡಿವೆ ಎಂದು ದೃಢಪಟ್ಟಿದೆ. ಕೃಷಿ ಉತ್ಪನ್ನ ಮಾರುಕಟ್ಟೆಯಿಂದ ಸಂಗ್ರಹಿಸಲಾದ ಒಟ್ಟು 6 ತರಕಾರಿ ಮಾದರಿಗಳನ್ನು ಬೆಂಗಳೂರಿನ ಸಾರ್ವಜನಿಕ ಪ್ರಯೋಗಾಲಯ ಪ್ರಮಾಣೀಕರಿಸಿದೆ. ಕೋಲಾರ ತಾಲೂಕು ನರಸಾಪುರದ ದೊಣ್ಣೆ ಮೆಣಸಿನಕಾಯಿ, ಮುಳಬಾಗಿಲು ತಾಲೂಕು ಬೈರಕೂರು ಹೋಬಳಿಯ ನವಿಲುಕೋಸು, ಮುಳಬಾಗಿಲು ತಾಲೂಕು ನಂಗಲಿಯ ಹೀರೆಕಾಯಿ, ಶ್ರೀನಿವಾಸಪುರ ತಾಲೂಕಿನ ಹಾಗಲಕಾಯಿ, ಮಾಲೂರಿನ ಬೀಟ್ರೂಟ್ ಹಾಗೂ ಎಚ್ ಕ್ರಾಸ್ನ ದುಂಡು ಬದನೆಕಾಯಿಯನ್ನು ಸಾರ್ವಜನಿಕರು ಬಳಸಬಹುದಾಗಿದೆ. ಶಿವಮೊಗ್ಗ ಜಿಲ್ಲೆ ತೀರ್ಥಹಳ್ಳಿ ತಾಲೂಕು ಕೋಣಂದೂರು ಸಮೀಪ ಹುಲ್ಲತ್ತಿ ರಸ್ತೆಯಲ್ಲಿ ಸಂಭವಿಸಿದ ಲಾರಿ ಅಪಘಾತದಲ್ಲಿ ಓರ್ವ ಬಾಲಕ ಸ್ಥಳದಲ್ಲೇ ಮೃತಪಟ್ಟಿದ್ದು ಹಲವರು ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಹರಿಹರ ಮೂಲದ 35 ಜನ ಪ್ರಯಾಣಿಕರನ್ನು ಹೊತ್ತ ಲಾರಿ ಹಣೆಗೆರೆ ಕಟ್ಟೆಯಿಂದ ಪೀರನಗುಡ್ಡದ ಕಡೆಗೆ ತೆರಳುತ್ತಿದ್ದ ವೇಳೆ ತಿರುವಿನಲ್ಲಿ ಚಾಲಕನ ನಿಯಂತ್ರಣ ತಪ್ಪಿ ಮಗುಚಿತು ಎಂದು ವರದಿ ತಿಳಿಸಿದೆ. ಈಗ ಸಂಕ್ಷಿಪ್ತ ಸುದ್ದಿಗಳು. ಕರ್ನಾಟಕ ಮರಾಠ ಸಮುದಾಯಗಳ ಅಭಿವೃದ್ಧಿ ನಿಗಮ ಬೆಂಗಳೂರಿನಲ್ಲಿ ಇಂದು ಶಹಾಜಿ ರಾಜೇ ಭೋಸ್ಲೆ ಮಹಾರಾಜರ ಜಯಂತ್ಯುತ್ಸವ ಆಯೋಜಿಸಿದೆ. ಡಿಜಿಟಲ್ ಲೈಫ್ಲೈನ್ಗಳು ಸಂಪರ್ಕಿತ ಜಗತ್ತಿನಲ್ಲಿ ಸ್ಥಿತಿಸ್ಥಾಪಕತ್ವವನ್ನು ಬಲಪಡಿಸುವುದು ಎಂಬ ಧ್ಯೇಯದೊಂದಿಗೆ ಇಂದು ವಿಶ್ವ ದೂರಸಂಪರ್ಕ ಮತ್ತು ಮಾಹಿತಿ ಸೊಸೈಟಿ ದಿನಾಚರಣೆ. ಇಂದು ವಿಶ್ವ ಅಧಿಕ ರಕ್ತದೊತ್ತಡ ಜಾಗೃತಿ ದಿನವನ್ನು ಸಹ ಆಚರಿಸಲಾಗುತ್ತಿದೆ. ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷೆ ಡಾ ನಾಗಲಕ್ಷ್ಮಿ ಚೌಧರಿ ಇಂದು ಬೆಳಗ್ಗೆ 9:20ಕ್ಕೆ ಹುಬ್ಬಳ್ಳಿಯ ಕೆಎಂಸಿ ಆಸ್ಪತ್ರೆಗೆ ಭೇಟಿ ನೀಡಲಿದ್ದಾರೆ. ಧಾರವಾಡ ಜಿಲ್ಲೆಯ ಮತದಾರ ಯಾದಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಮ್ಯಾಪಿಂಗ್ ಕಾರ್ಯ ಇಂದು ಮತ್ತು ನಾಳೆ ಹಾಗೂ 23 ಮತ್ತು 24ರಂದು ವಿಶೇಷ ಅಭಿಯಾನ ಜರುಗಲಿದೆ ಎಂದು ಜಿಲ್ಲಾಧಿಕಾರಿ ಆರ್ ಸ್ನೇಹಲ್ ತಿಳಿಸಿದ್ದಾರೆ. ನಾಳೆ 18-25ರವರೆಗೆ ಎಸ್ಎಸ್ಎಲ್ಸಿ 2ನೇ ವಾರ್ಷಿಕ ಪರೀಕ್ಷೆ ರಾಜ್ಯಾದ್ಯಂತ ನಡೆಯಲಿದೆ. ಎಲ್ಲ ಸಿದ್ಧತೆಗಳು ಪೂರ್ಣಗೊಂಡಿವೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಒಂದು ರಾಷ್ಟ್ರ ಒಂದು ಚುನಾವಣೆ, ಸಂಸದ ಪಿಪಿ ಚೌಧರಿ ಅಧ್ಯಕ್ಷತೆಯ ಜಂಟಿ ಸಂಸದೀಯ ಸಮಿತಿ ಬೆಂಗಳೂರಿಗೆ ಭೇಟಿ. ವಿಶೇಷಚೇತನ ಮಕ್ಕಳಿಗಾಗಿ ಉಡುಪಿಯಲ್ಲಿ ರಾಜ್ಯದಲ್ಲೇ ಪ್ರಥಮ ಸಾಮರ್ಥ್ಯವನ. 10ಕ್ಕಿಂತ ಹೆಚ್ಚು ಮಹಿಳೆಯರಿರುವ ಕಚೇರಿಗಳಲ್ಲಿ ಶೀಬಾಕ್ಸ್ ಅಳವಡಿಸಲು ಧಾರವಾಡ ಜಿಲ್ಲಾಡಳಿತದಿಂದ ಕ್ರಮ. ಹಂಪಿಯಲ್ಲಿ ಭಾರತೀಯ ಪುರಾತತ್ವ ಸರ್ವೇಕ್ಷಣಾ ಇಲಾಖೆ ಉತ್ಖನನ. 2 ಪ್ರಮುಖ ಐತಿಹಾಸಿಕ ಕುರುಹುಗಳು ಪತ್ತೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35ಕ್ಕೆ.
2: ಇದು ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಕೇಂದ್ರ. ಸಮಯ ಸರಿಯಾಗಿ 7:15:55. ಇದೀಗ ಭಾವತರಂಗ, ಭಾವಗೀತೆಗಳ ಕಾರ್ಯಕ್ರಮ. ಇಂದಿನ ಈ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಎನ್ಎಸ್ ಲಕ್ಷ್ಮೀನಾರಾಯಣ ಭಟ್ ವಿರಚಿತ ಭಾವಗೀತೆಗಳನ್ನು ಸಿ ಅಶ್ವಥ್ ಅವರ ಸಂಗೀತ ಸ್ವರದಲ್ಲಿ ಕೇಳೋಣ.
3: ದಾವಣಗೆರೆಯ ಜಿಎಂ ಯೂನಿವರ್ಸಿಟಿಯಲ್ಲಿ ಅತ್ಯುತ್ತಮ ಇನ್ಫ್ರಾಸ್ಟ್ರಕ್ಚರ್ ಕಲಿಕೆ ಮತ್ತು ಪ್ಲೇಸ್ಮೆಂಟ್ ಹೊಂದಿದ್ದು ಪ್ರವೇಶಾತಿಗಾಗಿ ಸಂಪರ್ಕಿಸಿ 9364099712. ವೆಬ್ಸೈಟ್ gmu.ac.in.
2: ಕಾರ್ಯಕ್ರಮದ ಆರಂಭದಲ್ಲಿ ಕೇಳೋಣ ಶಿವಮೊಗ್ಗ ಸುಬ್ಬಣ್ಣ ಅವರ ಕಂಠಸಿರಿಯಲ್ಲಿ ಮೂಡಿಬಂದಿರುವ ಕವಿತೆ.

0: ಆಹ್ಲಾದ, ಹಕ್ಕಿಗಳ ಕಲರವದ ಇಂಚರ, ಮುಂಜಾವಿನ ತಂಗಾಳಿಯ ತಂಪಿನಲ್ಲಿ ಕೇಳಿ ನಮನ. ಭಕ್ತಿಗೀತೆಗಳ ಆರಾಧನೆ ಪ್ರತಿದಿನ ಬೆಳಿಗ್ಗೆ 6:15 ಚಿತ್ರದುರ್ಗ ಆಕಾಶವಾಣಿ 102.6 FM ಭಕ್ತಿ ಭಾವದ ಧಾರೆ. ನಮನ ನಮನ.
1: ಸ್ನೇಹಿತರೆ, ಭಾವತರಂಗ ಭಾವಗೀತೆಗಳ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಎನ್ಎಸ್ ಲಕ್ಷ್ಮೀನಾರಾಯಣ ಭಟ್ ರಚನೆಯ ಭಾವಗೀತೆಗಳನ್ನು ಸಿ ಅಶ್ವಥ್ ಅವರ ಸಂಗೀತ ಸಂಯೋಜನೆಯಲ್ಲಿ ಕೇಳ್ತಾ ಇದ್ದೀರಿ. ಇನ್ನೀಗ ಕೇಳೋಣ ಸಿ ಅಶ್ವಥ್ ಧ್ವನಿಯಾಗಿರುವ ಕವಿತೆಯನ್ನು.

0: ನಿಮ್ಮ ಮೆಚ್ಚಿನ ಕಲ್ಲಿನ ಕೋಟೆ ಚಿತ್ರದುರ್ಗ ಆಕಾಶವಾಣಿ ಕೇಂದ್ರದಿಂದ ಪ್ರತಿನಿತ್ಯ ನಿಮ್ಮನ್ನ ಮನರಂಜಿಸುವ ಚಿತ್ರಗೀತೆಗಳ ವಿವಿಧ ಕಾರ್ಯಕ್ರಮಗಳು.
1: ನನ್ನ ನೆಚ್ಚಿನ ಕೋಟೆಯ ಹೃದಯ ಸೇರುವ ದಾರಿಯ ಗುಟ್ಟು ಬಲ್ಲೆನು ನಾನು ಜಾಣೆ.
2: ಬೆಳಗಿನ ದುರ್ಗೋದಯ ಪ್ರಸಾರದಲ್ಲಿ 7:45, 8:30 ಹಾಗೂ 9:30 ಮನಸ್ಸಂತೋಷಗೊಳಿಸುವ ಹಾಡುಗಳ ರಸದೌತಣ.
3: ಸೂರ್ಯ ಬಂದನೆ
4: ಬೆಳಗ್ಗೆ 11:30

0: ನಿಮಿಷಕ್ಕೆ ವಿಭಿನ್ನ ಕ್ಷೇತ್ರಗಳ ವಿನೂತನ ಮಾಹಿತಿಗಳೊಂದಿಗೆ ಮನಸ್ಸಿಗೆ ಮುದ ನೀಡುವ ಗೀತೆಗಳ ಸಂಗಮ ಮಾಹಿತಿ ಕಣಜ.
1: ಕನ್ನಡ ಹೊನ್ನುಡಿ ದೇವಿಯನು ನಾ ಪೂಜಿಸುವೆ ಆರಾಧಿಸುವೆ.
2: ಮಧ್ಯಾಹ್ನದ ಮದಕರಿ ಪ್ರಸಾರದಲ್ಲಿ 2:40 ನಿರ್ದಿಷ್ಟ ವಿಷಯಕ್ಕೆ ಸಂಬಂಧಿಸಿದ ಮಾಹಿತಿಯೊಂದಿಗೆ ಇಂಪಾದ ಹಾಡುಗಳ ಸಮ್ಮಿಲನ, ವಿಷಯಾಧಾರಿತ ಚಿತ್ರಗೀತೆಗಳ ಕಾರ್ಯಕ್ರಮ.
3: ಸಂಜೆಯ ಚಂದ್ರವಳ್ಳಿ ಪ್ರಸಾರದಲ್ಲಿ 5 ಗಂಟೆಗೆ ನಾವು ನೀಡಿದ ಸುಮಧುರ ಗೀತೆಗಳಿಗೆ ಕೇಳುಗರ ವಾಟ್ಸಪ್ ಸಂದೇಶಗಳ ಸೌರಭ್ಯ. ನಮ್ಮ ಹಾಡು ನಿಮ್ಮ ಅನಿಸಿಕೆ ವಾಟ್ಸಪ್ ಸಂದೇಶಗಳ ಕಾರ್ಯಕ್ರಮದಲ್ಲಿ.
4: ನನ್ನ ಹಾಡು ನನ್ನದು, ನನ್ನ ರಾಗ ನನ್ನದು, ನನ್ನ ತಾಳ ನನ್ನದು, ನನ್ನ ಆಸೆ.
2: ಈ ಎಲ್ಲಾ ಸೊಗಸಾದ ಚಿತ್ರಗೀತೆಗಳು ಪ್ರತಿನಿತ್ಯ ನಿಮಗಾಗಿ ಕೇಳಿ. ನಿಮ್ಮ ಪ್ರೀತಿಯ ಆಕಾಶವಾಣಿ ಚಿತ್ರದುರ್ಗ 102.6 FM.
5: ಭಾವತರಂಗ ಭಾವಗೀತೆಗಳ ಕಾರ್ಯಕ್ರಮದ ಕೊನೆಯಲ್ಲಿ ಕೇಳೋಣ ಕಸ್ತೂರಿ ಶಂಕರ್ ಹಾಡಿರುವ ಕವಿತೆ.

0: ಇದುವರೆಗೂ ಸಿ ಅಶ್ವಥ್ ಅವರ ಸಂಗೀತ ಸಂಯೋಜನೆಯಲ್ಲಿ ಮೂಡಿಬಂದ ಡಾಕ್ಟರ್ ಎನ್ಎಸ್ ಲಕ್ಷ್ಮೀನಾರಾಯಣ ಭಟ್ ವಿರಚಿತ ಭಾವಗೀತೆಗಳನ್ನು ಕೇಳಿದಿರಿ. ಇಲ್ಲಿಗೆ ಭಾವತರಂಗ ಭಾವಗೀತೆಗಳ ಕಾರ್ಯಕ್ರಮ ಮುಗಿಯಿತು. ಇದು ಆಕಾಶವಾಣಿ ಚಿತ್ರದುರ್ಗ. ಇದೀಗ ಸೇವಾ ಮಾಹಿತಿ.
1: ಪ್ರತಿ ಸೋಮವಾರ ಸಂಜೆ 6:50 ಕೃಷಿ ರಂಗದಲ್ಲಿ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಕೃಷಿ ಬೆಳಕು. ಕೃಷಿ ಆಧಾರಿತ ಶಿಕ್ಷಣ, ಮಾಹಿತಿ, ಮನರಂಜನೆಯ ಗ್ರಾಮೀಣ ಸೊಗಡಿನ ಚರ್ಚೆ, ಅರಟೆ, ಸಂಭಾಷಣೆ, ಮಾತುಕತೆ ಸರಣಿ ಕೃಷಿ ಬೆಳಕು. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಇಲಾಖೆ, ಚಿತ್ರದುರ್ಗ.
0: ಕೇಂದ್ರ ಬುಡಕಟ್ಟು ವ್ಯವಹಾರಗಳ ಮಂತ್ರಾಲಯ ನವದೆಹಲಿ ಅವರು ದಿನಾಂಕ 18/5/2026 ದಿನಾಂಕ 25/5/2026 ಜನ್ ಭಾಗಿದಾರಿ ಸಬ್ಸೆ ದೂರ್ ಸಬ್ಸೆ ಪೆಹಲೆ ಎಂಬ ಐಇಸಿ ಅಭಿಯಾನವನ್ನು ಆಯೋಜಿಸಲು ತೀರ್ಮಾನಿಸಲಾಗಿದ್ದು, ಪ್ರಯುಕ್ತ ಮಾನ್ಯ ನಿರ್ದೇಶಕರು ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆ ಬೆಂಗಳೂರು. ಇವರು ಸೂಚಿಸಿರುವಂತೆ ಈ ಅಭಿಯಾನವು ಬುಡಕಟ್ಟು ಸಮುದಾಯದವರಿಗೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ಯೋಜನೆಗಳ ಪ್ರಯೋಜನ ಪಡೆಯಲು ಬೇಕಾಗುವಂತಹ ದಾಖಲಾತಿಗಳನ್ನು ಒದಗಿಸುತ್ತದೆ.

0: ಒದಗಿಸುವ ಬಗ್ಗೆ ಆರೋಗ್ಯ ತಪಾಸಣಾ ಶಿಬಿರಗಳು, ಸಿಕಲ್ ಸೆಲ್ ಅನೇಮಿಯಾ ಕುರಿತು ಜಾಗೃತಿ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಸಂಬಂಧಿಸಿದ ಇಲಾಖೆಗಳೊಂದಿಗೆ ಸಮನ್ವಯ ಸಾಧಿಸಿ ಗ್ರಾಮ ಮಟ್ಟದಲ್ಲಿ ಅವೇರ್ನೆಸ್ ಅಂಡ್ ಬೆನಿಫಿಟ್ ಕ್ಯಾಂಪ್ಸ್ಗಳನ್ನು ಆಯೋಜಿಸಲಾಗುವುದು. ಪರಿಶಿಷ್ಟ ಪಂಗಡದ ಸಮುದಾಯದವರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ಅಭಿಯಾನದ ಪ್ರಯೋಜನವನ್ನು ಪಡೆಯಲು ಪ್ರಕಟಣೆಯಲ್ಲಿ ತಿಳಿಸಲಾಗಿದೆ.
1: ದೊರಕ ದೊರಕ, ಆಫೀಸ್ಗೆ ಟೈಮ್ ಆಗಿದೆ ಕಣವ. ಕಸವನ್ನ ಇಲ್ಲೇ ಎಲ್ಲಾದ್ರೂ ರಸ್ತೆ ಬದಿಗೆ ಹಾಕಿ ಹೋದ್ರ ಆಯ್ತು ಕಣವ.
2: ಓಯ್ ಬಸಣ್ಣ, ನಿಲ್ಲು ಅಲ್ಲೇನೆ. ಕಸನ ಯಾಕಪ್ಪ ರಸ್ತೆಗೆ ಎಸಿತಿದ್ಯಾ? ಪ್ರತಿದಿನ ನಮ್ಮ ಮನೆಗಳ ಮುಂದೆ ಕಸದ ಗಾಡಿ ಬರುತ್ತಾನೆ.
1: ಅದರಿಂದ ಏನಾಯ್ತು ದೊರಕ? ಸಣ್ಣ ಪ್ಲಾಸ್ಟಿಕ್ ಕಸ ತಾನೇ ಅದು?
3: ಸಣ್ಣ ಪ್ಲಾಸ್ಟಿಕ್ ಕಸ ಅಲ್ಲ ಕಣಪ್ಪ, ಪ್ಲಾಸ್ಟಿಕ್ ಮಣ್ಣಿನಲ್ಲಿ ಕರಗೋದಿಲ್ಲ. ಮಳೆ ಬಂದ್ರೆ ಕಾಲುವೆಗಳು ಮುಚ್ಚಿ ನೀರು ತುಂಬುತ್ತವೆ. ಸೊಳ್ಳೆ ಕೀಟಗಳು ಹೆಚ್ಚಾಗಿ ಡೆಂಗ್ಯೂ ಮಲೇರಿಯಾ ರೋಗಗಳು ಬರುತ್ತೆ. ಜಾನುವಾರುಗಳು ತಿಂದ್ರೆ ಸಾಯ್ತಾವ್ ಕಣಪ್ಪ. ಈ ಸಣ್ಣ ಪ್ಲಾಸ್ಟಿಕ್ ದೊಡ್ಡ ದೊಡ್ಡ ಸಮಸ್ಯೆಗಳನ್ನು ತರುತ್ತೆ ಕಣಪ್ಪ.
2: ಸರಿಯಾಗಿ ಹೇಳ್ದೆ ನೋಡು ಅನ್ಮಕ್ಕ.
1: ಅಯ್ಯಯ್ಯೋ, ಈ ಪ್ಲಾಸ್ಟಿಕ್ ಕಸದಿಂದ ಇಷ್ಟೆಲ್ಲ ಸಮಸ್ಯೆಗಳು ಆಗ್ತವೆ ಅಂತೇಳಿ ನಾನು ಯೋಚನೆ ಮಾಡಿಲ್ಲ ಕಣವ. ಇನ್ ಮುಂದೆ ರಸ್ತೆಗೆ ಕಸ ಎಸೆಯದೆ ಕಸದ ವಾಹನಕ್ಕೆ ಕಸ ಬೇರ್ಪಡಿಸಿ ಕೊಡ್ತೇನೆ ಕಣವ.
4: ಎಲ್ಲರೂ ಕಸದ ವಾಹನ ಬಳಸಿ ರೋಗಗಳಿಂದ ದೂರವಿರಿ. ರಸ್ತೆಗೆ ಕಸ ಹಾಕಿದರೆ ರೋಗ, ಕಸದ ವಾಹನಕ್ಕೆ ಕೊಟ್ಟರೆ ಆರೋಗ್ಯ ಯೋಗ. ಸ್ವಚ್ಛ ನಗರ ನಮ್ಮ ಹೊಣೆಗಾರಿಕೆ.
0: ಇದುವರೆಗೂ ಸೇವಾ ಮಾಹಿತಿ ಕೇಳಿದಿರಿ.

ಸ್ನೇಹಿತರೆ 102.6 ಟ್ಯೂನ್ ಮಾಡಿ ನಿಲಯದ ಮುಂಜಾನೆ ಎದುರ್ಕೋದೆ ಪ್ರಸಾರದ ಎಲ್ಲಾ ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ದೀರಿ. ಸಮಯ 7:35 ಆಗುತ್ತಲಿದೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಕನ್ನಡದಲ್ಲಿ ರಾಷ್ಟೀಯ ವಾರ್ತೆಗಳು.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಅಕ್ಷಯ್ ಎಚ್ಎಂ. ಮುಖ್ಯಾಂಶಗಳು. ಪಂಚರಾಷ್ಟ್ರಗಳ ಪ್ರವಾಸದ ಮೂರನೇ ಹಂತದಲ್ಲಿ ಸ್ವೀಡನ್ಗೆ ಇಂದು ಪ್ರಧಾನಿ ನರೇಂದ್ರ ಮೋದಿ ಭೇಟಿ. ಒಂದು ರಾಷ್ಟ್ರ ಒಂದು ಚುನಾವಣೆ. ಸಂಸದ ಪಿಪಿ ಚೌಧರಿ ಅಧ್ಯಕ್ಷತೆಯ ಜಂಟಿ ಸಂಸದೀಯ ಸಮಿತಿ ಬೆಂಗಳೂರಿಗೆ ಭೇಟಿ. ವಿವಿಧ ರಾಜಕೀಯ ಪಕ್ಷಗಳ ನಾಯಕರೊಂದಿಗೆ ಸಂವಾದ. ಚಿನ್ನ ಮತ್ತು ಪ್ಲಾಟಿನಂ ಲೇಪಿತ ಬೆಳ್ಳಿ ಸೇರಿದಂತೆ ಬೆಳ್ಳಿಯ ಆಮದು ನೀತಿಯನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ಉಚಿತದಿಂದ ನಿರ್ಬಂಧಿತಕ್ಕೆ ಪರಿಷ್ಕರಿಸಿದ ಕೇಂದ್ರ ಸರ್ಕಾರ. ಮಧ್ಯಪ್ರದೇಶದ ಭೋಜಶಾಲಾ ಸಂಕೀರ್ಣಕ್ಕೆ ಹಿಂದೂಗಳಿಗೆ ಅನಿಯಂತ್ರಿತ ಪ್ರವೇಶಕ್ಕೆ ಭಾರತೀಯ ಪುರಾತತ್ವ ಸರ್ವೇಕ್ಷಣಾ ಇಲಾಖೆ ಅನುಮತಿ. ಹಾಗೂ ಐಪಿಎಲ್ ಟಿ20 ಕ್ರಿಕೆಟ್, ಗುಜರಾತ್ ಟೈಟನ್ಸ್ ವಿರುದ್ಧ ಕಲ್ಕತ್ತಾ ನೈಟ್ ರೈಡರ್ಸ್ಗೆ 29 ರನ್ಗಳ ಜಯ. ವಾರ್ತೆಗಳ ವಿವರ. ಪ್ರಧಾನಿ ನರೇಂದ್ರ ಮೋದಿ ಅವರು ಇಂದು ಎರಡು ದಿನಗಳ ಸ್ವೀಡನ್ ಭೇಟಿಗಾಗಿ ಗೋಥೆನ್ಬರ್ಗ್ಗೆ ತಲುಪಲಿದ್ದಾರೆ. ಇದು ಭಾರತ ಮತ್ತು ಸ್ವೀಡನ್ ನಡುವಿನ ಆಳವಾದ ಮೈತ್ರಿಯಲ್ಲಿ ಒಂದು ಐತಿಹಾಸಿಕ ಮೈಲಿಗಲ್ಲಾಗಲಿದೆ. ದ್ವಿಪಕ್ಷೀಯ ಸಂಬಂಧಗಳ ಸಂಪೂರ್ಣ ವ್ಯಾಪ್ತಿಯನ್ನು ಪರಿಶೀಲಿಸಲು ಮತ್ತು ಹಸಿರು ಪರಿವರ್ತನೆ, ಕೃತಕ ಬುದ್ಧಿಮತ್ತೆ, ಉದಯೋನ್ಮುಖ ತಂತ್ರಜ್ಞಾನಗಳು, ನವೋದ್ಯಮಗಳು, ಸ್ಥಿತಿಸ್ಥಾಪಕ ಪೂರೈಕೆ ಸರಪಳಿಗಳು, ರಕ್ಷಣೆ, ಬಾಹ್ಯಾಕಾಶ, ಹವಾಮಾನ ಪ್ರಕ್ರಿಯೆ ಮತ್ತು ಸಹಯೋಗದೊಂದಿಗೆ ದ್ವಿಪಕ್ಷೀಯ ವ್ಯಾಪಾರವನ್ನು ಹೆಚ್ಚಿಸಲು ಸಹಕಾರದ ನೂತನ ಮಾರ್ಗಗಳನ್ನು ಅನ್ವೇಷಿಸಲು ಪ್ರಧಾನಿ ನರೇಂದ್ರ ಮೋದಿ ಅವರು ಸ್ವೀಡಿಷ್ ಪ್ರಧಾನಿ ಉಲ್ಫ್ ಕ್ರಿಸ್ಟರ್ಸನ್ ಅವರೊಂದಿಗೆ ದ್ವಿಪಕ್ಷೀಯ ಮಾತುಕತೆಗಳನ್ನು ನಡೆಸಲಿದ್ದಾರೆ. ಉಭಯ ನಾಯಕರು ಯುರೋಪಿಯನ್ ಆಯೋಗದ ಅಧ್ಯಕ್ಷೆ ಉರ್ಸುಲಾ ವ್ಯಾಂಡರ್ ಲೇಯನ್ ಅವರೊಂದಿಗೆ ಪ್ರಮುಖ ಪ್ಯಾನ್ ಯುರೋಪಿಯನ್ ವ್ಯಾಪಾರ ನಾಯಕರ ವೇದಿಕೆಯಾದ ಯುರೋಪಿಯನ್ ರೌಂಡ್ ಟೇಬಲ್ ಫಾರ್ ಇಂಡಸ್ಟ್ರಿಯನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ. ಪ್ರಸ್ತುತ 280 ಹೆಚ್ಚು ಸ್ವೀಡಿಷ್ ಕಂಪನಿಗಳು ಭಾರತದಲ್ಲಿ ಕಾರ್ಯನಿರ್ವಹಿಸುತ್ತಿದ್ದರೆ 75 ಭಾರತೀಯ ಸಂಸ್ಥೆಗಳು ಸ್ವೀಡನ್ನಲ್ಲಿ ತಮ್ಮ ನೆಲೆ ಕಂಡುಕೊಂಡಿವೆ. ಯುರೋಪಿಯನ್ ಆಯೋಗದ ಅಧ್ಯಕ್ಷರೊಂದಿಗೆ ಪ್ರಧಾನಮಂತ್ರಿಗಳು ಉದ್ಯಮ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಯುರೋಪಿಯನ್ ರೌಂಡ್ ಟೇಬಲ್ಗೆ ಜಂಟಿ ಭಾಷಣ ಮಾಡುವುದು ಈ ಭೇಟಿಯ ವಿಶಿಷ್ಟ ಪ್ರಮುಖ ಅಂಶವಾಗಿದೆ. ರಕ್ಷಣಾ ಮತ್ತು ಭದ್ರತಾ ಸಹಕಾರವು ಕೈಗಾರಿಕಾ ಏಕೀಕರಣದತ್ತ ಸಾಗುವ ಕೇಂದ್ರ ಸ್ತಂಭವಾಗಿ ವಿಕಸನಗೊಂಡಿದೆ. ಕೊನೆಯಲ್ಲಿ ಗೋಥೆನ್ಬರ್ಗ್ಗೆ ಪ್ರಧಾನಮಂತ್ರಿಯವರ ಭೇಟಿಯು ಐತಿಹಾಸಿಕ ಮಹತ್ವವನ್ನು ಪಡೆಯಲಿದೆ. ಹಸಿರು ಪರಿವರ್ತನೆ, ಕೃತಕ ಬುದ್ಧಿಮತ್ತೆ ಮತ್ತು ರಕ್ಷಣಾ ವಲಯದ ಏಕೀಕರಣದ ಮೇಲೆ ಕೇಂದ್ರೀಕರಿಸುವ ಮೂಲಕ ಭಾರತ ಮತ್ತು ಸ್ವೀಡನ್ ಜಾಗತಿಕ ಅನಿಶ್ಚಿತತೆಯ ಅವಧಿಯಲ್ಲಿ ಉತ್ತರ ದಕ್ಷಿಣ ಸಹಕಾರಕ್ಕೆ ಒಂದು ಹೆಗ್ಗುರುತಲಾಗಲಿದೆ.

0: ಪ್ರಧಾನಿ ನರೇಂದ್ರ ಮೋದಿಯವರು ನೆದರ್ಲೆಂಡ್ಸ್ ಭೇಟಿಯ ಎರಡನೇ ದಿನವಾದ ನಿನ್ನೆ ಸಮುದಾಯದ ಸಂವಹನದಿಂದ ಹಿಡಿದು ಡಚ್ ರಾಜಮನೆತನದವರೊಂದಿಗಿನ ಸಭೆಯವರೆಗೆ ಹಲವಾರು ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಿದ್ದರು. ಪ್ರಧಾನಿ ನರೇಂದ್ರ ಮೋದಿ ಮತ್ತು ನೆದರ್ಲೆಂಡ್ಸ್ ಪ್ರಧಾನಿ ಚೋಳಯುಗದ ತಾಮ್ರ ಫಲಕಗಳ ಐತಿಹಾಸಿಕ ಪುನಃಸ್ಥಾಪನೆಗೆ ಸಾಕ್ಷಿಯಾದರು. ಕಲಾಕೃತಿಗಳಿಗಿಂತ ಹೆಚ್ಚಾಗಿ ಈ ಫಲಕಗಳು ಭಾರತದ ಪರಂಪರೆ ಮತ್ತು ನಾಗರಿಕತೆಯ ಅಮೂಲ್ಯವಾದ ಅಧ್ಯಾಯವನ್ನು ಪ್ರತಿನಿಧಿಸುತ್ತವೆ ಮತ್ತು ಅವುಗಳ ಸ್ವದೇಶಕ್ಕೆ ಮರಳುವಿಕೆಯ ಭಾರತದ ಜನರಿಗೆ ಆಳವಾದ ಭಾವನಾತ್ಮಕ ಮಹತ್ವವನ್ನು ಹೊಂದಿದೆ. ಭಾರತದ ಅರೆವಾಹಕ ಉತ್ಪಾದನಾ ಪರಿಸರ ವ್ಯವಸ್ಥೆಯನ್ನು ಬಲಪಡಿಸಲು ಟಾಟಾ ಎಲೆಕ್ಟ್ರಾನಿಕ್ ಸೆಮಿಕಂಡಕ್ಟರ್ ಮುಂಚೂಣಿಯಲ್ಲಿರುವ ಎಎಸ್ಎಂಎಲ್ನೊಂದಿಗೆ ಒಪ್ಪಂದಕ್ಕೆ ಸಹಿ ಹಾಕಿತು. ಎಂಒಯು ಅಡಿಯಲ್ಲಿ ಗುಜರಾತ್ನ ಧೋಲೆರಾದಲ್ಲಿ ಟಾಟಾ ಎಲೆಕ್ಟ್ರಾನಿಕ್ಸ್ನ ಸೆಮಿಕಂಡಕ್ಟರ್ ಸೌಲಭ್ಯದ ಸ್ಥಾಪನೆ ಮತ್ತು ವಿಸ್ತರಣೆಯನ್ನು ಎಎಸ್ಎಂಎಲ್ ಬೆಂಬಲಿಸುತ್ತದೆ. ಉಭಯ ನಾಯಕರು ಇಂಧನ, ಬಂದರುಗಳು, ಆರೋಗ್ಯ, ಕೃಷಿ, ವ್ಯಾಪಾರ ಮತ್ತು ತಂತ್ರಜ್ಞಾನದ ಪ್ರಮುಖ ಡಚ್ ಕಂಪನಿಗಳ ಸಿಇಒಗಳೊಂದಿಗೆ ಜಂಟಿಯಾಗಿ ಸಂವಹನ ನಡೆಸಿದರು. ಒಂದು ರಾಷ್ಟ್ರ ಒಂದು ಚುನಾವಣೆ ಕುರಿತು ಜಂಟಿ ಸಂಸದೀಯ ಅಧ್ಯಯನ ಸಮಿತಿ ಬೆಂಗಳೂರಿಗೆ ಆಗಮಿಸಿದ್ದು ನಿನ್ನೆ ಜನಪ್ರತಿನಿಧಿಗಳು ಹಾಗೂ ವಿವಿಧ ರಾಜಕೀಯ ಪಕ್ಷಗಳ ನಾಯಕರೊಂದಿಗೆ ಸಂವಾದ ನಡೆಸಿತು. ಜೆಪಿಸಿ ಸಮಿತಿ ಎಲ್ಲಾ ಪಕ್ಷಗಳ ಅಭಿಪ್ರಾಯ ಸಂಗ್ರಹಣೆಯಲ್ಲಿ ನಿರತರಾಗಿದ್ದು ಲೋಕಸಭೆ ಮತ್ತು ವಿಧಾನಸಭಾ ಚುನಾವಣೆಗಳನ್ನು ಒಟ್ಟಿಗೆ ನಡೆಸುವ ಕೇಂದ್ರ ಸರ್ಕಾರ ಯೋಜನೆಗೆ ಮಾಹಿತಿ ಸಂಗ್ರಹಣೆ ಮಾಡುತ್ತಿದೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಜೆಪಿಸಿ ಸಮಿತಿ ಅಧ್ಯಕ್ಷರಾದ ಪಿಪಿ ಚೌಧರಿ, 1967ರಲ್ಲಿ ತುರ್ತು ಪರಿಸ್ಥಿತಿ ಕಾರಣದಿಂದಾಗಿ ಈ ಪ್ರಕ್ರಿಯೆಯಲ್ಲಿ ಬದಲಾವಣೆಯಾಗಿತ್ತು ಎಂದು ತಿಳಿಸಿದ್ದಾರೆ. ನೀತಿ ಆಯೋಗ, ಚುನಾವಣಾ ಆಯೋಗ ಮತ್ತು ಕೇಂದ್ರ ಸರ್ಕಾರದ ಆಶಯದಂತೆ ಎರಡೂ ಚುನಾವಣೆಗಳನ್ನು ದೇಶಾದ್ಯಂತ ಒಟ್ಟಿಗೆ ನಡೆಸುವುದು ದೇಶದ ಜನರ ಹಾಗೂ ದೇಶದ ಹಿತಾಸಕ್ತಿಗೆ ಒತ್ತು ನೀಡುತ್ತದೆ ಎಂದು ಅವರು ತಿಳಿಸಿದ್ದಾರೆ. ಚುನಾವಣೆ ಒಂದೇ ಸಂದರ್ಭದಲ್ಲಿ ನಡೆಯುವುದರಿಂದ 7 ಲಕ್ಷ ಕೋಟಿ ರೂಪಾಯಿ ಹಣ ಮತ್ತು ಮಾನವ ಸಂಪನ್ಮೂಲ ಉಳಿತಾಯವಾಗಲಿದೆ. ಶಾಲಾ ಕಾಲೇಜು ಮಕ್ಕಳಿಗೆ ಪದೇ ಪದೇ ಅಡಚಣೆ ಆಗುವುದಕ್ಕೂ ಕೂಡ ತಡೆಯೊಡ್ಡಿದಂತಾಗುತ್ತದೆ ಎಂದು ಜೆಪಿಸಿ ಸಮಿತಿ ಅಧ್ಯಕ್ಷ ಪಿಪಿ ಚೌಧರಿ ತಿಳಿಸಿದ್ದಾರೆ. ಸಂವಾದದಲ್ಲಿ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಮಾಜಿ ಮುಖ್ಯಮಂತ್ರಿ ವೀರಪ್ಪ ಮೊಯ್ಲಿ, ಸಚಿವರಾದ ಎಚ್ಕೆ ಪಾಟೀಲ್, ಪ್ರಿಯಾಂಕ್ ಖರ್ಗೆ, ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಭಾಗವಹಿಸಿದ್ದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಅಮೂಲ್ಯ ಲೋಹಗಳ ಮೇಲೆ ಹೆಚ್ಚಿನ ಆಮದು ಸುಂಕ ವಿಧಿಸಿದ ಕೆಲವೇ ದಿನಗಳಲ್ಲಿ ಕೇಂದ್ರ ಸರ್ಕಾರ ಬೆಳ್ಳಿಯ ಮೇಲೆ ಆಮದು ನಿರ್ಬಂಧಗಳನ್ನು ವಿಧಿಸಿದೆ. ವಿದೇಶಿ ವ್ಯಾಪಾರ ನಿರ್ದೇಶನಾಲಯವು ಅಧಿಸೂಚನೆಯಲ್ಲಿ ಚಿನ್ನ ಮತ್ತು ಪ್ಲಾಟಿನಂ ಲೇಪಿತ ಬೆಳ್ಳಿ ಸೇರಿದಂತೆ ಬೆಳ್ಳಿಯ ಆಮದು ನೀತಿಯನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ಉಚಿತದಿಂದ ನಿರ್ಬಂಧಿತಕ್ಕೆ ಪರಿಷ್ಕರಿಸಲಾಗಿದೆ ಎಂದು ತಿಳಿಸಲಾಗಿದೆ. ಸರ್ಕಾರ ಅಮೂಲ್ಯ ಲೋಹಗಳ ಮೇಲಿನ ಆಮದು ಸುಂಕವನ್ನು 6%-15% ಹೆಚ್ಚಿಸಿದೆ. ನಿರ್ಬಂಧಿತ ವರ್ಗದ ಸರಕುಗಳಿಗೆ ಆಮದು ಮಾಡಿಕೊಳ್ಳಲು ಸರ್ಕಾರದ ಪರವಾನಗಿ ಅಗತ್ಯವಿದೆ. ಮಧ್ಯಪ್ರದೇಶದ ಧಾರ್ ಜಿಲ್ಲೆಯ ಭೋಜಶಾಲಾ ಸಂಕೀರ್ಣದಲ್ಲಿರುವ ಸ್ಮಾರಕಕ್ಕೆ ಪೂಜೆ ಮತ್ತು ಇತರ ಧಾರ್ಮಿಕ ಉದ್ದೇಶಗಳಿಗಾಗಿ ಹಿಂದೂಗಳಿಗೆ ಅನಿಯಂತ್ರಿತ ಪ್ರವೇಶವನ್ನು ಭಾರತೀಯ ಪುರಾತತ್ವ ಸರ್ವೇಕ್ಷಣಾ ಇಲಾಖೆ ಎಎಸ್ಐ ನೀಡಿದೆ. ಧಾರ್ನಲ್ಲಿರುವ ಭೋಜಶಾಲಾ ಸರಸ್ವತಿಯ ದೇವಾಲಯ ಎಂದು ಮಧ್ಯಪ್ರದೇಶ ಹೈಕೋರ್ಟ್ ತೀರ್ಪು ನೀಡಿದ ನಂತರ ಎಎಸ್ಐ ಈ ನಿರ್ಧಾರ ತೆಗೆದುಕೊಂಡಿದೆ. ಎಎಸ್ಐ ಆದೇಶವನ್ನು ಉಲ್ಲೇಖಿಸಿ ಭೋಜಶಾಲಾ ದೇವಾಲಯದ ಜೊತೆಗೆ ಸಂಸ್ಕೃತ ಭಾಷೆ, ವ್ಯಾಕರಣ ಮತ್ತು ಸಾಹಿತ್ಯದ ಕಲಿಕೆ ಮತ್ತು ಸಂಶೋಧನೆಯ ಕೇಂದ್ರವಾಗಿದೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ. ಶುಕ್ರವಾರದ ಮೊದಲು ಮಧ್ಯಪ್ರದೇಶ ಹೈಕೋರ್ಟ್ ಧಾರ್ ಜಿಲ್ಲೆಯಲ್ಲಿರುವ ಭೋಜಶಾಲಾ ಸಂಕೀರ್ಣವು ಸರಸ್ವತಿ ದೇವಿಗೆ ಮೀಸಲಾಗಿರುವ ದೇವಾಲಯವಾಗಿದೆ ಮತ್ತು ಕೇಂದ್ರ ಮತ್ತು ಎಎಸ್ಐ ಅದರ ಆಡಳಿತ ಮತ್ತು ನಿರ್ವಹಣೆಯನ್ನು ನಿರ್ಧರಿಸಬಹುದು ಎಂದು ಘೋಷಣೆ ಮಾಡಿತ್ತು. ಕೋಲ್ಕತ್ತಾದ ಈಡನ್ ಗಾರ್ಡನ್ಸ್ ಕ್ರೀಡಾಂಗಣದಲ್ಲಿ ಕಳೆದ ರಾತ್ರಿ ನಡೆದ ಐಪಿಎಲ್ ಕ್ರಿಕೆಟ್ ಪಂದ್ಯದಲ್ಲಿ ಕೋಲ್ಕತ್ತಾ ನೈಟ್ ರೈಡರ್ಸ್ ತಂಡ ಗುಜರಾತ್ ಟೈಟನ್ಸ್ ವಿರುದ್ದ 29 ರನ್ಗಳ ಜಯ ಸಾಧಿಸಿದೆ. ಮೊದಲು ಬ್ಯಾಟ್ ಮಾಡಿದ ಕೋಲ್ಕತ್ತಾ ನಿಗದಿತ 20 ಓವರ್ಗಳಲ್ಲಿ 2 ವಿಕೆಟ್ ನಷ್ಟಕ್ಕೆ 247 ರನ್ ಗಳಿಸಿತ್ತು. ಕೋಲ್ಕತ್ತಾ ಫರಾಫಿನ್ ಆಲನ್ 93, ಅಂಕ್ರಿಶ್ ರಘುವಂಶ

ಮಿರ್ಚಿ 82, ಕ್ಯಾಮರನ್ ಗ್ರೀನ್ 52 ರನ್ ಗಳಿಸಿದ್ದರು. ಬೃಹತ್ ಗುರಿ ಬೆನ್ನತ್ತಿದ ಗುಜರಾತ್ 20 ಓವರ್ಗಳಲ್ಲಿ 4 ವಿಕೆಟ್ ಕಳೆದುಕೊಂಡು 218 ರನ್ ಗಳಿಸುವುದರೊಂದಿಗೆ ಸೋಲೊಪ್ಪಿಕೊಂಡಿತು. ಕೋಲ್ಕತ್ತಾ ಗೆಲುವಿನಲ್ಲಿ ಪ್ರಮುಖ ಪಾತ್ರ ವಹಿಸಿದ ಸುನಿಲ್ ನಾರಾಯಣ್ ಪಂದ್ಯಶ್ರೇಷ್ಠ ಪ್ರಶಸ್ತಿಗೆ ಭಾಜನರಾದರು. ಐಪಿಎಲ್ ಕ್ರಿಕೆಟ್ ಪಂದ್ಯಾವಳಿಯಲ್ಲಿ ಇಂದು 2 ಪಂದ್ಯಗಳು ನಡೆಯಲಿದ್ದು, ಧರ್ಮಶಾಲಾದಲ್ಲಿ ನಡೆಯುವ ಮೊದಲ ಪಂದ್ಯದಲ್ಲಿ ಪಂಜಾಬ್ ಕಿಂಗ್ಸ್ ಮತ್ತು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡಗಳು ಮುಖಾಮುಖಿಯಾಗಲಿವೆ. ಪಂದ್ಯ ಮಧ್ಯಾಹ್ನ 3:30 ಆರಂಭವಾಗಲಿದೆ. ದೆಹಲಿಯ ಅರುಣ್ ಜೇಟ್ಲಿ ಕ್ರೀಡಾಂಗಣದಲ್ಲಿ ನಡೆಯುವ ದಿನದ 2 ಪಂದ್ಯದಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ಮತ್ತು ರಾಜಸ್ಥಾನ ರಾಯಲ್ಸ್ ತಂಡಗಳು ಸೆಣಸಲಿವೆ. ಪಂದ್ಯ ರಾತ್ರಿ 7:30 ಆರಂಭವಾಗಲಿದೆ. ಬ್ಯಾಡ್ಮಿಂಟನ್ನಲ್ಲಿ ಭಾರತದ ಜೋಡಿ ಸಾತ್ವಿಕ್ ಸಾಯಿರಾಜ್ ರಾಂಕಿರೆಡ್ಡಿ ಮತ್ತು ಚಿರಾಗ್ ಶೆಟ್ಟಿ ಇಂದು ಬ್ಯಾಂಕಾಕ್ನಲ್ಲಿ ನಡೆಯಲಿರುವ ಥೈಲ್ಯಾಂಡ್ ಓಪನ್ನ ಪುರುಷರ ಡಬಲ್ಸ್ ಫೈನಲ್ನಲ್ಲಿ ಇಂಡೋನೇಷ್ಯಾದ ಜೋಡಿ ಲಿಯೋ ರೋಲಿ ಕಾರ್ನಾಂಡೋ ಮತ್ತು ಡೇನಿಯಲ್ ಮಾರ್ಥಿನ್ ಅವರನ್ನು ಎದುರಿಸಲಿದ್ದಾರೆ. ಇದಕ್ಕೂ ಮೊದಲು ನಿನ್ನೆ ನಡೆದ ಸೆಮಿಫೈನಲ್ನಲ್ಲಿ ಮಲೇಷ್ಯಾದ ಗೋಸ್ ಜೆ ಘಿ ಮತ್ತು ನೂರ್ ಇಜುದ್ದೀನ್ ಅವರನ್ನು 19-21, 22-20, 21-16 ಅಂತರದಿಂದ ಸೋಲಿಸುವ ಮೂಲಕ ಭಾರತೀಯ ಜೋಡಿ ಪುರುಷರ ಡಬಲ್ಸ್ ಫೈನಲ್ಗೆ ಪ್ರವೇಶಿಸಿತ್ತು. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪಂಚರಾಷ್ಟ್ರಗಳ ಪ್ರವಾಸದ 3 ಹಂತದಲ್ಲಿ ಸ್ವೀಡನ್ಗೆ ಇಂದು ಪ್ರಧಾನಿ ನರೇಂದ್ರ ಮೋದಿ ಭೇಟಿ. ಒಂದು ರಾಷ್ಟ್ರ ಒಂದು ಚುನಾವಣೆ, ಸಂಸದ ಪಿಪಿ ಚೌಧರಿ ಅಧ್ಯಕ್ಷತೆಯ ಜಂಟಿ ಸಂಸದೀಯ ಸಮಿತಿ ಬೆಂಗಳೂರಿಗೆ ಭೇಟಿ, ವಿವಿಧ ರಾಜಕೀಯ ಪಕ್ಷಗಳ ನಾಯಕರೊಂದಿಗೆ ಸಂವಾದ. ಚಿನ್ನ ಮತ್ತು ಪ್ಲಾಟಿನಂ ಲೇಪಿತ ಬೆಳ್ಳಿ ಸೇರಿದಂತೆ ಬೆಳ್ಳಿಯ ಆಮದು ನೀತಿಯನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ಉಚಿತದಿಂದ ನಿರ್ಬಂಧಿತಕ್ಕೆ ಪರಿಷ್ಕರಿಸಿದ ಕೇಂದ್ರ ಸರ್ಕಾರ. ಮಧ್ಯಪ್ರದೇಶದ ಭೋಜಶಾಲಾ ಸಂಕೀರ್ಣಕ್ಕೆ ಹಿಂದೂಗಳಿಗೆ ಅನಿಯಂತ್ರಿತ ಪ್ರವೇಶಕ್ಕೆ ಭಾರತೀಯ ಪುರಾತತ್ವ ಸರ್ವೇಕ್ಷಣಾ ಇಲಾಖೆ ಅನುಮತಿ. ಹಾಗೂ ಐಪಿಎಲ್ ಟಿ20 ಕ್ರಿಕೆಟ್, ಗುಜರಾತ್ ಟೈಟಾನ್ಸ್ ವಿರುದ್ದ ಕೋಲ್ಕತ್ತಾ ನೈಟ್ ರೈಡರ್ಸ್ಗೆ 29 ರನ್ಗಳ ಜಯ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 12 ಗಂಟೆಗೆ.

0: ಸ್ನೇಹಿತರೆ 102.6 ಟ್ಯೂನ್ ಮಾಡಿ ಕೇಳ್ತಾ ಇದ್ದೀರಿ ಚಿತ್ರದುರ್ಗ ಆಕಾಶವಾಣಿಯನ್ನು. ಇದೀಗ ಎಫ್ಎಂ ಸಮಯ 7:45:25. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ
1: ಆಯುರ್ಧಾರ, ಚಿತ್ರದುರ್ಗ ಆಯುಷ್ ಇಲಾಖೆಯ ಪ್ರಾಯೋಜಿತ ಕಾರ್ಯಕ್ರಮ. 38 ಆಯುಷ್ ಚಿಕಿತ್ಸಾಲಯಗಳು ಹಾಗೂ ಆಸ್ಪತ್ರೆಗಳು ಇದೀಗ ಜಿಲ್ಲೆಯಾದ್ಯಂತ ಕಾರ್ಯನಿರ್ವಹಿಸುತ್ತಿವೆ. ರೋಗರಹಿತ ಸುಸ್ಥಿರ ಆರೋಗ್ಯ ಪಡೆಯಲು ಚಿಕಿತ್ಸಾ ಕ್ರಮ, ಜೀವನ ಶೈಲಿ, ಆಹಾರ, ಔಷಧಿ ಸಸ್ಯ ಹಾಗೂ ಮನೆಮದ್ದುಗಳ ಮಾಹಿತಿ ನೀಡುವ ಚಿತ್ರದುರ್ಗ ಆಯುಷ್ ಇಲಾಖೆಯ ಪ್ರಾಯೋಜಿತ ಕಾರ್ಯಕ್ರಮ ಆಯುರ್ಧಾರ.
2: ಆತ್ಮೀಯ ಕೇಳುವರೆ, ನಾನು ಡಾಕ್ಟರ್ ಸುನಿತಾ ಟಿ, ಸರ್ಕಾರಿ ಆಯುರ್ವೇದ ಚಿಕಿತ್ಸಾಲಯ ಮಾಳೇನಹಳ್ಳಿಯ ವೈದ್ಯಾಧಿಕಾರಿ. ನಾನು ಇಂದು ಮಾತನಾಡಲು ಇಚ್ಛಿಸುವ ವಿಷಯ ಅರುಚಿ. ಆರೋಗ್ಯದಲ್ಲಿ ಆಸಕ್ತಿ, ರುಚಿ ಅಥವಾ ಹಸಿವು ಇಲ್ಲದಿರುವುದು ಇದನ್ನ ಅರುಚಿ ಅಂತ ಹೇಳ್ತೀವಿ. ಸಾಮಾನ್ಯವಾಗಿ ಪ್ರತಿಯೊಬ್ಬರಿಗೂ ಇದರ ಅನುಭವ ಆಗಿರುತ್ತೆ. ಯಾಕೋ ಊಟ ಬೇಡ ಅನ್ನಿಸ್ತಾ ಇದೆ, ಊಟ ರುಚಿಸ್ತಿಲ್ಲ, ಹೀಗೆ ಹೇಳ್ತಾ ಇರ್ತೀವಿ. ಇಂದು ನಾವು ಅರುಚಿಯ ಕಾರಣ ಮತ್ತೆ ಆಯುರ್ವೇದದಲ್ಲಿ ಇದರ ನಿರ್ವಹಣೆ ಹೇಗೆ ಅನ್ನೋದನ್ನ ತಿಳ್ಕೊಳ್ಳೋಣ. ಆಧುನಿಕ ವೈದ್ಯಕೀಯ ಶಾಸ್ತ್ರದಲ್ಲಿ ಇದನ್ನ ಬೇರೆ ಬೇರೆ ಕಾಯಿಲೆಗಳಲ್ಲಿ ಕಂಡುಬರುವ ಒಂದು ಲಕ್ಷಣ ಅಂತ ಹೇಳ್ತಾರೆ. ಆದರೆ ಆಯುರ್ವೇದ ಶಾಸ್ತ್ರದಲ್ಲಿ ಅರುಚಿಯನ್ನು ಒಂದು ಕಾಯಿಲೆ ಅಂತಾನೆ ಪರಿಗಣಿಸ್ತೀವಿ. ಸರಳವಾಗಿ ಹೇಳೋದಾದ್ರೆ, ದಹನ ಪ್ರಕ್ರಿಯೆಗೆ ಬೆಂಕಿ ಹಾಗೂ ಗಾಳಿಯ ಅಗತ್ಯವಿರುವ ಹಾಗೆ ನಮ್ಮ ಜೀರ್ಣಕ್ರಿಯೆಗೆ ಜೀರ್ಣಾಗ್ನಿ ಹಾಗೂ ವಾತದ ಸಮನ್ವಯತೆ ಮುಖ್ಯವಾಗಿರಬೇಕು. ಉತ್ತಮ ಜೀರ್ಣಕ್ರಿಯೆ ಅಂದ್ರೆ ಉತ್ತಮ ಹಸಿವು, ಆಹಾರದಲ್ಲಿ ಆಸಕ್ತಿ ಇರುವುದಾಗಿದೆ. ಆದರೆ ದೋಷಗಳ ವೈಷಮ್ಯದಿಂದ ಜೀರ್ಣಕ್ರಿಯೆ ಕುಂಠಿತ ಆದಾಗ ನಾಲಿಗೆಯಲ್ಲಿ ರುಚಿ ಹಾಗೂ ಆಹಾರದ ಬಗ್ಗೆ ಆಸಕ್ತಿ ಕಡಿಮೆಯಾಗುತ್ತೆ. ಈಗ ಅರುಚಿಯ ಕಾರಣಗಳನ್ನು ನೋಡೋಣ. ಶಾರೀರಿಕ ದೋಷಗಳ ಅಸಮತೋಲನ, ಮಾನಸಿಕ ಕಾರಣಗಳಾದ ಭಯ, ಶೋಕ, ಕೋಪ ಮುಂತಾದವು, ಅತಿಯಾದ ಜಿಡ್ಡಿನ ಆಹಾರದ ಸೇವನೆ, ಅಜೀರ್ಣ ಅಥವಾ ಮಂದಾಗ್ನಿ, ರಕ್ತಹೀನತೆ, ಜಂತು ಹುಳುಗಳ ಬಾಧೆ, ಕಾಮಲೆ ಮುಂತಾದ ಕಾಯಿಲೆಗಳು, ದೀರ್ಘಕಾಲೀನ ವ್ಯಾಧಿಗಳು, ಕಲುಷಿತ ಅಹಿತಕರ ವಿರುದ್ಧ ಆಹಾರಗಳ ಸೇವನೆ ಇತ್ಯಾದಿ. ಶಾರೀರಿಕ ಕಾರಣವಿದ್ದಲ್ಲಿ ರುಚಿಯ ವ್ಯತ್ಯಾಸ ಕಂಡು ಬರುತ್ತದೆ. ಅಂದರೆ ಬಾಯಿಯ ರುಚಿಯು ಸಪ್ಪೆ ಅಥವಾ ಕಷಾಯ ಅನ್ನಿಸುತ್ತೆ. ಆದರೆ ಮಾನಸಿಕ ಕಾರಣವಿದ್ದಲ್ಲಿ ನಮಗೆ ಪ್ರಿಯವಾದ ಆಹಾರವಿದ್ದರೂ ಅದರ ಮೇಲೆ ಅನಾಸಕ್ತಿ ಕಂಡು ಬರುತ್ತೆ. ಇದಕ್ಕೆ ಪರಿಹಾರ ನೋಡೋದಾದ್ರೆ, ಮೊದಲನೇದಾಗಿ ನಾವು ಹಿಂದೆ ಸೇವಿಸಿದಂತಹ

ಆಹಾರ ಸಂಪೂರ್ಣವಾಗಿ ಜೀರ್ಣವಾಗುವುದಕ್ಕೆ ಬಿಡಬೇಕು ಹಾಗೂ ಉಪವಾಸ ಅಂದರೆ ಜೀರ್ಣಕ್ರಿಯೆಗೆ ಸುಲಭವಾಗುವಂತಹ ದ್ರವ ಆಹಾರದ ಸೇವನೆ ಉತ್ತಮ. ಜೀರ್ಣಕ್ರಿಯೆಯನ್ನು ನಾವು ಆರೋಗ್ಯಕರ ಆಹಾರ ಮತ್ತು ಅಭ್ಯಾಸಗಳಿಂದ ವೃದ್ಧಿಸಿಕೊಳ್ಳಬಹುದು. ಉದಾಹರಣೆಗೆ ಸುಲಭವಾಗಿ ಜೀರ್ಣವಾಗುವಂತಹ ಆಹಾರದ ಸೇವನೆ ಕಾಳುಮೆಣಸು, ಬಜೆ, ಸೈಂಧವ ಲವಣ, ಮಜ್ಜಿಗೆ, ಕಿಚಡಿ, ಕೆಂಪು ಅಕ್ಕಿ, ಹೆಸರುಕಾಳು, ಹಸಿರು ಸೊಪ್ಪು, ನುಗ್ಗಿಕಾಯಿ, ದಾಳಿಂಬೆ, ದ್ರಾಕ್ಷಿ, ಶುಂಠಿ ಹಾಗೂ ಹುಳಿ ಮತ್ತು ಕಹಿ ರುಚಿರುವಂತಹ ಆಹಾರ ಪದಾರ್ಥಗಳ ಸೇವನೆಯಿಂದ ಜೀರ್ಣಕ್ರಿಯೆ ಸುಲಭವಾಗಿ ದೇಹ ಶುದ್ಧಗೊಳ್ಳುತ್ತದೆ. ಅದೇ ರೀತಿ ಋತುವಿಗೆ ಅನುಸಾರವಾಗಿ ಆಹಾರ ಪದ್ಧತಿಯನ್ನು ಅಳವಡಿಸಿಕೊಳ್ಳುವುದು ಕೂಡ ಮುಖ್ಯ. ಜೀರ್ಣಕ್ರಿಯೆಯನ್ನು ಸುಧಾರಿಸಲು ನೈಸರ್ಗಿಕ ಮನೆ ಮದ್ದುಗಳ ಪ್ರಯೋಗಗಳನ್ನು ನೋಡೋಣ. 200 ಮಿಲಿ ನೀರಿಗೆ 1/2 ಚಮಚ ಜಜ್ಜಿದ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಕುದಿಸಿ ಆರಿದ ನಂತರ 2 ಚಮಚ ನಿಂಬೆ ರಸ ಸೇರಿಸಿ ದಿನಕ್ಕೆ 2 ಬಾರಿಯಂತೆ 1 ವಾರ ಸೇವಿಸುವುದು ಲಾಭದಾಯಕ. 1/2 ಚಮಚ ಶುಂಠಿ ಪೇಸ್ಟ್ನೊಂದಿಗೆ ಸ್ವಲ್ಪ ನಿಂಬೆ ರಸ ಮತ್ತು ಸೈಂಧವ ಲವಣ ಮಿಶ್ರಿಸಿ ಊಟಕ್ಕೆ ಮುಂಚೆ ಸೇವಿಸುವುದು ಉತ್ತಮ. ತಾಜಾ ದಾಳಿಂಬೆ ರಸಕ್ಕೆ 1 ಚಿಟಿಕಿ ಸೈಂಧವ ಲವಣ ಸೇರಿಸಿ ದಿನಕ್ಕೆ 2 ಬಾರಿ ಸೇವಿಸುವುದು ಕೂಡ ಉಪಯುಕ್ತ. ಯಾವುದೇ ರೂಪದಲ್ಲಿ ಪುದೀನಾ ಎಲೆಗಳ ಸೇವನೆ ಸಹ ಉತ್ತಮ ಉಪಾಯವಾಗಿದೆ. ಆಯುರ್ವೇದದಲ್ಲಿ ಅರುಚಿ ನಿರ್ವಹಣೆ ಕವಲಗ್ರಹ ಅಥವಾ ಗಂಡೂಷ ಧಾರಣ ಅಂದರೆ ಕೆಲ ಔಷಧಿ ದ್ರವ್ಯಗಳನ್ನು ಬಾಯಿಯಲ್ಲಿ ಹಿಡಿದಿಟ್ಟುಕೊಳ್ಳುವುದು

0: ಪ್ರಯೋಗಗಳನ್ನ ನೋಡೋಣ. 200 ಮಿಲಿ ನೀರಿಗೆ 1/2 ಚಮಚ ಜಜ್ಜಿದ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಕುದಿಸಿ ಆರಿದ ನಂತರ 2 ಚಮಚ ನಿಂಬೆ ರಸ ಸೇರಿಸಿ ದಿನಕ್ಕೆ 2 ಬಾರಿಯಂತೆ 1 ವಾರ ಸೇವಿಸುವುದು ಲಾಭದಾಯಕ. 1/2 ಚಮಚ ಶುಂಠಿ ಪೇಸ್ಟ್ನೊಂದಿಗೆ ಸ್ವಲ್ಪ ನಿಂಬೆ ರಸ ಮತ್ತು ಸೈಂಧವ ಲವಣ ಮಿಶ್ರಿಸಿ ಊಟಕ್ಕೆ ಮುಂಚೆ ಸೇವಿಸುವುದು ಉತ್ತಮ. ತಾಜಾ ದಾಳಿಂಬೆ ರಸಕ್ಕೆ 1 ಚಿಟಿಕಿ ಸೈಂಧವ ಲವಣ ಸೇರಿಸಿ ದಿನಕ್ಕೆ 2 ಬಾರಿ ಸೇವಿಸುವುದು ಕೂಡ ಉಪಯುಕ್ತ. ಯಾವುದೇ ರೂಪದಲ್ಲಿ ಪುದೀನಾ ಎಲೆಗಳ ಸೇವನೆ ಸಹ ಉತ್ತಮ ಉಪಾಯವಾಗಿದೆ. ಆಯುರ್ವೇದದಲ್ಲಿ ಅರುಚಿ ನಿರ್ವಹಣೆ ಕವಲಗ್ರಹ ಅಥವಾ ಗಂಡೂಷ ಧಾರಣ ಅಂದರೆ ಕೆಲ ಔಷಧಿ ದ್ರವ್ಯಗಳನ್ನು ಬಾಯಿಯಲ್ಲಿ ಹಿಡಿದಿಟ್ಟುಕೊಳ್ಳುವುದು ಅಥವಾ ಉಕ್ಕಳಿಸುವುದರಿಂದ ಉತ್ತಮ ಪರಿಹಾರ ಸಿಗುತ್ತದೆ. ಗಿಡಮೂಲಿಕೆಗಳ ಧೂಮಪಾನ ಬಾಯಿಯನ್ನು ಸ್ವಚ್ಛಗೊಳಿಸುವುದು ಆರೋಗ್ಯಕರ ಆಹಾರ ಮತ್ತು ಪಾನೀಯಗಳ ಸೇವನೆ ಮನಸ್ಸಿಗೆ ಆನಂದ ಕೊಡುವಂತಹ ವಾತಾವರಣ ಅಥವಾ ಆಶ್ವಾಸನೆ ನೀಡಿ ಭರವಸೆ ಮೂಡಿಸುವುದು ಈ ಕ್ರಮಗಳನ್ನು ಜೀರ್ಣಕ್ರಿಯೆ ವೃದ್ಧಿ ಮಾಡುವ ಔಷಧಗಳೊಂದಿಗೆ ಅನುಸರಿಸುವುದು ಉತ್ತಮ ಚಿಕಿತ್ಸೆಯ ಮಾರ್ಗವಾಗಿದೆ. ಆಯುರ್ವೇದದಲ್ಲಿ ದೊರಕುವ ಚಿಕಿತ್ಸೆ ನೋಡೋದಾದರೆ ಲವಣ ಭಾಸ್ಕರ ಚೂರ್ಣ ಇದು ಜೀರ್ಣಶಕ್ತಿಯನ್ನು ಸುಧಾರಿಸಿ ಆಹಾರದಲ್ಲಿ ರುಚಿಯನ್ನು ಹೆಚ್ಚಿಸುತ್ತದೆ. ಹಿಂಗ್ವಾಷ್ಟಕ ಚೂರ್ಣವು ಚಯಾಪಚಯ ಕ್ರಿಯೆಯನ್ನು ಸರಿಪಡಿಸುವಲ್ಲಿ ಸಹಕಾರಿ. ಹಾಗೆಯೇ ತಾಲೀಸಾದಿ ಚೂರ್ಣ ನಾಲಿಗೆಯ ರುಚಿಯನ್ನು ಸುಧಾರಿಸುವುದು. ಅದೇ ರೀತಿ ಚಿಂಚಾಲೇಹ ಚವನ್ಪ್ರಶ್ ಮಾತುಲುಂಗಲೇಹ ಲಶುನಾದಿವಟಿ ಚಿತ್ರಕಾದಿವಟಿ ಹೀಗೆ ಜೀರ್ಣಕ್ರಿಯೆಯನ್ನು ವೃದ್ಧಿಗೊಳಿಸುವ 10 ಹಲವು ಔಷಧಗಳಿದ್ದು ಆಯುರ್ವೇದ ಚಿಕಿತ್ಸಕರ ಸಲಹೆ ಮೇರೆಗೆ ಅವರವರ ಕಾಯಿಲೆಯ ಲಕ್ಷಣ ಅನುಸಾರ ಬಳಸಬಹುದಾಗಿದೆ. ಹಾಗೆಯೇ ಅನಾರೋಗ್ಯಕರ ಆಹಾರ ಮತ್ತು ಅಭ್ಯಾಸಗಳನ್ನು ವರ್ಜಿಸುವುದು ಕೂಡ ತುಂಬಾ ಮುಖ್ಯವಾಗಿದೆ. ಉದಾಹರಣೆ ಕಲುಷಿತ ಅಹಿತಕರ ವಿರುದ್ಧ ಆಹಾರ ಸೇವನೆ ನೈಸರ್ಗಿಕ ಕ್ರಿಯೆಗಳ ನಿಗ್ರಹ ತಂಪು ಪಾನೀಯ ಹಾಗೂ ಆಹಾರದ ಸೇವನೆ ಮೇಲಿಂದ ಮೇಲೆ ಆಹಾರ ಸೇವನೆ ಭಯ ಕೋಪ ಶೋಕ ಇವುಗಳಿಂದ ದೂರವಿರುವುದು ಕೂಡ ಉತ್ತಮ ಜೀರ್ಣಕ್ರಿಯೆಗೆ ಸಹಕಾರಿಯಾಗಿದೆ.
1: ಆಯುರ್ಧಾರ ಚಿತ್ರದುರ್ಗ ಆಯುಷ್ ಇಲಾಖೆಯ ಪ್ರಾಯೋಜಿತ ಕಾರ್ಯಕ್ರಮ. 38 ಆಯುಷ್ ಚಿಕಿತ್ಸಾಲಯಗಳು ಹಾಗೂ ಆಸ್ಪತ್ರೆಗಳು ಇದೀಗ ಜಿಲ್ಲೆಯಾದ್ಯಂತ ಕಾರ್ಯನಿರ್ವಹಿಸುತ್ತಿವೆ. ರೋಗರಹಿತ ಸುಸ್ಥಿರ ಆರೋಗ್ಯ ಪಡೆಯಲು ಚಿಕಿತ್ಸಾ ಕ್ರಮ, ಜೀವನ ಶೈಲಿ, ಆಹಾರ, ಔಷಧಿ ಸಸ್ಯ ಹಾಗೂ ಮನೆಮದ್ದುಗಳ ಮಾಹಿತಿ ನೀಡುವ ಚಿತ್ರದುರ್ಗ ಆಯುಷ್ ಇಲಾಖೆಯ ಪ್ರಾಯೋಜಿತ ಕಾರ್ಯಕ್ರಮ ಆಯುರ್ಧಾರ.
2: ಇಂದಿನ ಆಯುರ್ಧಾರ ಸರಣಿಯಲ್ಲಿ ಮಾಹಿತಿ ನೀಡಿದವರು ಡಾಕ್ಟರ್ ಸುನೀತಾ. ಸ್ನೇಹಿತರೆ, 102.6 ಟ್ಯೂನ್ ಮಾಡಿ ಕೇಳ್ತಾ ಇದ್ದೀರಿ ಚಿತ್ರದುರ್ಗ ಆಕಾಶವಾಣಿಯನ್ನು. ಇದೀಗ ಪದಬಂಧ ಕಾರ್ಯಕ್ರಮ. ಎತ್ತಣ ಮಾಮರ, ಎತ್ತಣ ಕೋಗಿಲೆ, ಎತ್ತಣಿಂದೆತ್ತ ಸಂಬಂಧವಯ್ಯ ಎನ್ನುವಂತೆ ಯಾವುದೋ ಪದ ಮತ್ತಾವುದೋ ಸುಳುಹು ಒಂದಕ್ಕೊಂದು ಬಂಧವೆಸೆಯುವ ಕಾರ್ಯಕ್ರಮವೇ ಈ ಪದಬಂಧ ಕಾರ್ಯಕ್ರಮ. ಕಾರ್ಯಕ್ರಮಕ್ಕೆ ನಮ್ಮೆಲ್ಲ ಆತ್ಮೀಯ ಕೇಳುಗರಿಗೂ ಪ್ರೀತಿಯ ಸ್ವಾಗತ. ಸ್ನೇಹಿತರೆ, ಎಂದಿನಂತೆ ನಾನು ಈ ಕಾರ್ಯಕ್ರಮದಲ್ಲಿ ನಿಮಗೆ ಎರಡೆರಡು ಪದಗಳ ಸುಳುಹುಗಳನ್ನು ಕೊಡ್ತಾ ಹೋಗ್ತೇನೆ. ಸುಳುಹುಗಳನ್ನು ಆಧರಿಸಿ ಪದಗಳನ್ನು ಕಂಡುಹಿಡಿದು ನಮ್ಮ ನಿಲಯದ ವಾಟ್ಸಪ್ ಸಂಖ್ಯೆಯಾದ 9448640273 ಈ ಸಂಖ್ಯೆಗೆ ನಿಮ್ಮ ಹೆಸರು, ನಂತರ ಊರಿನ ಹೆಸರು, ಆ ನಂತರದಲ್ಲಿ ಉತ್ತರದ ಸಂದೇಶಗಳನ್ನು ಕಳುಹಿಸಿಕೊಡಿ. ಇನ್ನು ಈಗಾಗಲೇ ನೀವು ಕಾತರದಿಂದ ಕಾಯ್ತಾ ಇದ್ದೀರಿ, ಹಾಗಾಗಿ ಕಾರ್ಯಕ್ರಮವನ್ನು ಕೂಡ ಶುರು ಮಾಡಿಬಿಡೋಣ. ಮೊದಲಿಗೆ 4 ಅಕ್ಷರಗಳಿರುವ ಪದದ ಸುಳುಹು. ಆಸ್ತಿಯಲ್ಲಿ ದ್ರವ ಸ್ಥಿರಗಳ ರೂಪವನ್ನು ಹೀಗನ್ನಿ. ಆಸ್ತಿಯಲ್ಲಿ ದ್ರವ ಸ್ಥಿರಗಳ ರೂಪವನ್ನು ಹೀಗನ್ನಿ. ಈ ಪದದ ಮೊದಲ ಅಕ್ಷರದಿಂದ 5 ಅಕ್ಷರಗಳಿರುವ ಎರಡನೇ ಪದದ ಸುಳುಹು. ಅಡಿಯಾಳುವಿನ ದಾರ್ಶನಿಕ ರೂಪವಿದು. ಅಡಿಯಾಳುವಿನ ದಾರ್ಶನಿಕ ರೂಪವಿದು. ಮತ್ತೊಮ್ಮೆ ಹೇಳ್ತಾ ಇದ್ದೇನೆ, ಮೊದಲಿಗೆ 4 ಅಕ್ಷರಗಳಿರುವ ಪದದ ಸುಳುಹು. ಆಸ್ತಿಯಲ್ಲಿ ದ್ರವ ಸ್ಥಿರಗಳ ರೂಪವನ್ನು ಹೀಗನ್ನಿ. ಈ ಪದದ ಮೊದಲ ಅಕ್ಷರದಿಂದ 5 ಅಕ್ಷರಗಳಿರುವ ಎರಡನೇ ಪದದ ಸುಳುಹು. ಅಡಿಯಾಳುವಿನ ದಾರ್ಶನಿಕ ರೂಪವನ್ನು ಹೀಗನ್ನಿ. ಇನ್ನು ಕಾರ್ಯಕ್ರಮದ ಆರಂಭದಲ್ಲಿ ಕೇಳಿಸ್ತಾ ಇದ್ದೇನೆ ಬೆಳ್ಳಿಬೆಟ್ಟ ಚಿತ್ರದ ಗೀತೆಯನ್ನು.

0: ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
1: ಸಾಯಿ ಬಾಲ್.
2: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
3: ಪೊಲೀಸ್
4: ಮಿಸ್ ಸೀಮಾ?
3: ಹೌದು.
4: ಈಗ್ಲೇ ಪೊಲೀಸ್ ಸ್ಟೇಷನ್ಗೆ ಬನ್ನಿ. ಒಂದ್ ನಿಮಿಷ, ಇಲ್ಲಾಂದ್ರೆ ಮನೆಗ್ ಬರ್ತೀವಿ.
3: ಯಾಕೆ ಅಂದ್ರೆ ನಾನು
4: ಒಬ್ರೆ ಬೇರೆ ಕೋಣೆಗೆ ಹೋಗಿ. ನಿಮ್ ಮಗ ನಮ್ಮ ಕಸ್ಟಡಿಯಲ್ಲಿದ್ದಾನೆ ಮತ್ತು ನೀವು ಡಿಜಿಟಲ್ ಅರೆಸ್ಟ್ ಆಗಿದ್ದೀರಿ.
3: ಡಿಜಿಟಲ್ ಅರೆಸ್ಟ್?
4: 1,00,000 ಕೊಡಿ, ಬಚಾವ್ ಆಗ್ತೀರಾ.
3: ಅಷ್ಟೊಂದ್ ಹಣ?
4: ಸರಿ, ಒಂದು ಲಿಂಕ್ ಕಳಿಸ್ತೀನಿ, ಈಗ ಪ್ರೊಸೆಸಿಂಗ್ ಗೆ 30,000 ಕಳಿಸಿ. ಇಲ್ಲಾಂದ್ರೆ ಮಗ ಜೈಲಿಗೆ ಹೋಗ್ತಾನೆ.
3: ಜೈಲಿಗೆ ನೀನ್ ಹೋಗ್ತೀಯ. ನಿನ್ ಮುಖ ರೆಕಾರ್ಡ್ ಮಾಡಿದ್ದೀನಿ. ಡಿಜಿಟಲ್ ಅರೆಸ್ಟ್ ಅಂತ ಇರೋದೇ ಇಲ್ಲ, ಇದೆಲ್ಲ ಫ್ರಾಡ್. ಅದಕ್ಕೆ ಗಾಬರಿ ಆಗ್ಬೇಡಿ. ಪೊಲೀಸ್, ಬ್ಯಾಂಕ್, RBI ಇತ್ಯಾದಿ ಹೆಸರಿನಲ್ಲಿ ಬರುವ ಸೈಬರ್ ಅಪರಾಧಿಗಳಿಂದ ಫೋನ್ ಅಥವಾ ವಿಡಿಯೋ ಕರೆಗಳ ಬಗ್ಗೆ ಎಚ್ಚರದಿಂದಿರಿ.

0: ಇನ್ನೊಬ್ಬರಿಗೆ ಹಣ ಕಳಿಸಬೇಡಿ ಮತ್ತು ತಕ್ಷಣ ಪೊಲೀಸರಿಗೆ ರಿಪೋರ್ಟ್ ಮಾಡಿ.
1: ಹಲೋ ಮಮ್ಮ.
0: ಹಾಯ್.
2: ಆರ್ಬಿಐ ಹೇಳುತ್ತೆ,
3: ಜಾಣರಾಗಿರಿ ಜಾಗರೂಕರಾಗಿರಿ.
4: ಸ್ನೇಹಿತರೆ, ಕಾರ್ಯಕ್ರಮದಲ್ಲಿ ಇದೀಗ ಮತ್ತೆರಡು ಪದಗಳ ಸುಳುಹುಗಳನ್ನು ಕೊಡ್ತಾ ಇದ್ದೇನೆ. ಮೊದಲಿಗೆ ಮೂರು ಅಕ್ಷರಗಳಿರುವ ಪದದ ಸುಳುಹು. ಸನಕನ ಜೊತೆಗೂಡುವ ಒಳ್ಳೆಯ ಮಗನಿವನು. ಸನಕನ ಜೊತೆಗೂಡುವ ಒಳ್ಳೆಯ ಮಗನಿವನು. ಈ ಪದದ ಮೊದಲ ಅಕ್ಷರದಿಂದ ನಾಲ್ಕು ಅಕ್ಷರಗಳಿರುವ ಎರಡನೇ ಪದದ ಸುಳುಹು. ಇಲ್ಲಿ ಅಮೃತ ದ್ರವವಾಗಿ ಹರಿದಿದೆ. ಇಲ್ಲಿ ಅಮೃತ ದ್ರವವಾಗಿ ಹರಿದಿದೆ. ಮತ್ತೊಮ್ಮೆ ಹೇಳ್ತಾ ಇದ್ದೇನೆ, ಮೊದಲಿಗೆ ಮೂರು ಅಕ್ಷರಗಳಿರುವ ಪದದ ಸುಳುಹು. ಸನಕನ ಜೊತೆಗೂಡುವ ಒಳ್ಳೆಯ ಮಗನಿವನು. ಈ ಪದದ ಮೊದಲ ಅಕ್ಷರದಿಂದ ನಾಲ್ಕು ಅಕ್ಷರಗಳಿರುವ ಎರಡನೇ ಪದದ ಸುಳುಹು. ಇಲ್ಲಿ ಅಮೃತ ದ್ರವವಾಗಿ ಹರಿದಿದೆ. ಯಾವುವು ಆ ಎರಡು ಪದಗಳು? ಯೋಚನೆ ಮಾಡಿ ನಮಗೆ ಸಂದೇಶವನ್ನು ಕಳುಹಿಸಿ. ಇನ್ನು ಕಾರ್ಯಕ್ರಮದಲ್ಲಿ ಇದೀಗ ಕೇಳಿಸ್ತಾ ಇದ್ದೇನೆ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರ ಹಾಡಿರುವ ಶ್ರೀರಸ್ತು ಶುಭಮಸ್ತು ಚಿತ್ರದ ಗೀತೆಯನ್ನು. ಸಾಹಿತ್ಯ ಮತ್ತು ಸಂಗೀತ ಕೆ ಕಲ್ಯಾಣ್.

ಸ್ನೇಹಿತರೆ, ಪದಬಂಧ ಕಾರ್ಯಕ್ರಮದಲ್ಲಿ ಸುಳುಹುಗಳನ್ನು ನೀಡಿದ್ದಾಯಿತು. ಇನ್ನೀಗ ಉತ್ತರಗಳನ್ನು ತಿಳಿದುಕೊಳ್ಳುವಂತಹ ಸಮಯ. ಹಾಗೆ ಯಾರೆಲ್ಲ ನಮಗೆ ಸರಿ ಉತ್ತರಗಳನ್ನು ಕಳುಹಿಸಿಕೊಟ್ಟಿದ್ದಾರೆ ಅಂಥೇಳಿ ತಿಳಿಸ್ತಾ ಹೋಗ್ತೇನೆ. ಇಲ್ಲಿಗೆ ನಿಮ್ಮ ಕಾಲಾವಕಾಶ ಮುಗಿದಿದೆ. ಕೆಲವು ಪ್ರಕಟಣೆಗಳ ನಂತರ ನಾನು ನಿಮ್ಮ ಉತ್ತರಗಳನ್ನು ತೆಗೆದುಕೊಳ್ತಾ ಹೋಗ್ತೇನೆ.

0: कानूनी साक्षरता एवं जागरूकता कार्यक्रम से जुड़े कानूनी सहायता टेली लॉ के टोल फ्री नंबर 1-4-4-5-4 और वेबसाइट www.tele-law.in से प्राप्त की जा सकती है।
1: ತೂಕ ಕಡಿಮೆ ಇರುವ ನವಜಾತ ಶಿಶುವಿನ ತೂಕ ಹೆಚ್ಚಿಸುವ ಸುಲಭ ಮಾರ್ಗ ಕಾಂಗರೂ ಮದರ್ ಕೇರ್. ತಾಯಿ ಅಥವಾ ಆರೋಗ್ಯವಂತ ವ್ಯಕ್ತಿಗಳು ನವಜಾತ ಶಿಶುವನ್ನು ಚರ್ಮಕ್ಕೆ ಅಂಟಿಕೊಂಡಂತೆ ಎದೆಗವಚಿಕೊಂಡು ಆರೈಕೆ ಮಾಡುವುದೇ ಕಾಂಗರೂ ಮದರ್ ಕೇರ್. ಇದರಿಂದ ನವಜಾತ ಶಿಶುವಿನ ತೂಕ ಹೆಚ್ಚಿ ಮಗು ಚಟುವಟಿಕೆಯಿಂದ ಇರುತ್ತದೆ, ಸೋಂಕು ಕಡಿಮೆಯಾಗುತ್ತದೆ, ತಾಯಿಯ ಎದೆಹಾಲು ಹೆಚ್ಚಿ ತಾಯಿ ಮಗುವಿನ ಬಾಂಧವ್ಯ ಗಟ್ಟಿಯಾಗುತ್ತದೆ. ಕಾಂಗರೂ ಮದರ್ ಕೇರ್, ವೆಚ್ಚವಿಲ್ಲದ ಬೆಚ್ಚನೆಯ ಆರೈಕೆ. ಇದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
2: ಸ್ನೇಹಿತರೆ, ಆರಂಭದಲ್ಲಿ ನಾನು ಯಾರೆಲ್ಲ ಸರಿ ಉತ್ತರಗಳನ್ನು ಹಾಗೆ ಪ್ರಯತ್ನ ಮಾಡಿದ್ದೀರಿ ಅಂಥೇಳಿ ತಿಳಿಸ್ತಾ ಹೋಗ್ತೇನೆ. ನಳಿನಿ ಸತೀಶ್ ಸಂಗಮೇಶ್ವರ ಲೇಔಟ್ ಚಿತ್ರದುರ್ಗದಿಂದ, ನೇತ್ರ ನಟರಾಜು ಚಿತ್ರದುರ್ಗದಿಂದ, ಎಂ ಈಶಣ್ಣ ಮುತ್ತಿಗಾರಹಳ್ಳಿಯಿಂದ, ನಂಬರ್ ಎಂಡಿಂಗ್ ವಿತ್ 4186 ನೀವು ಮೆಸೇಜನ್ನು ಡಿಲೀಟ್ ಮಾಡಿಬಿಟ್ಟಿದ್ದೀರಿ. ಓಕೆ, ಇನ್ನು ಎನ್ ಮಾರಣ್ಣ ಶಿಕ್ಷಕರು ತಳಕು ಚಳ್ಳಕೆರೆಯಿಂದ, ಹೊನ್ನೂರಲ್ಲಿ ಹನುಮಂತಾಪುರ ಜಗಳೂರು ತಾಲೂಕಿನಿಂದ, ಎಚ್ ಸತೀಶ್ ಕುಮಾರ್ ಚಿತ್ರದುರ್ಗದಿಂದ, ಕೆಬಿ ಪಾಲಯ್ಯ ಚಿರತಗೊಂಡು ಕೂಡ್ಲಿಗಿ ತಾಲೂಕಿನಿಂದ, ವಾಣಿ ಸತೀಶ್ ಚಿತ್ರದುರ್ಗದಿಂದ, ನಳಿನ ಸಣ್ಣಣ್ಣ ಹುರುಳಿಹಾಳ್ ಕೂಡ್ಲಿಗಿ ತಾಲೂಕು ವಿಜಯನಗರ ಜಿಲ್ಲೆ ಅಂತೇಳಿ ತಿಳಿಸ್ತಾ ಇದ್ದಾರೆ. ಚಿಗಟೇರಿಯಿಂದ ಆದಿಶೆಟ್ಟರು ಬಸವರಾಜ್ ಅವರು, ಅಥರ್ವ ಸಿ ಬೋರಪ್ಪ, ಚನ್ನಕೇಶವ, ಪವಿತ್ರ, ಹೊಸಮಾಳಿಗೆಯಿಂದ ಎನ್ ಮೋಹನ್ ಕುಮಾರ್, ಹೊಸದುರ್ಗ ತಾಲೂಕು ಎನ್ಜಿಹಳ್ಳಿ ಕಬ್ಬಳ ಗ್ರಾಮದಿಂದ. ಓಕೆ, ಇನ್ನು ನಾಗರಾಜ ರೆಡ್ಡಿ ರಾಮತೀರ್ಥ ಹರಿಹರ ತಾಲೂಕಿನಿಂದ, ಅನಿತಾ ಮುರುಗೇಶ್ ಬಾಪೂಜಿ ನಗರ ಚಿತ್ರದುರ್ಗದಿಂದ, ಟಿ ವಿಜಯಲಕ್ಷ್ಮಿ ಸತೀಶ್, ಜಿಎಸ್ ಪೃಥ್ವಿ, ಹಾಗೆಯೇ ಜಿಎಸ್ ಪೂಜಾ ಕೂಡ ಜೊತೆಯಲ್ಲಿದ್ದಾರೆ, ಬ್ಯಾಂಕ್ ಕಾಲೋನಿ ಚಿತ್ರದುರ್ಗ ಅಂತೇಳಿ ತಿಳಿಸ್ತಾ ಇದ್ದಾರೆ. ಶಕುಂತಲಮ್ಮ, ಶ್ರೀನಿವಾಸ ಮೂರ್ತಿ, ರೂಪ, ರಾಘವೇಂದ್ರ, ಶಬರೀಶ್ ಚಿಕ್ಕನಾಯಕನಹಳ್ಳಿಯಿಂದ, ಇನ್ನು ಚಿತ್ರದುರ್ಗದಿಂದ ಹೊಸದುರ್ಗದ ದಯಾನಂದ, ಡಾಕ್ಟರ್ ರವಿ, ಹಾಗೆ ಡಾಕ್ಟರ್ ಅನನ್ಯ ಅವರು, ಸಿಎಲ್ ಉಮಾಮಹೇಶ್ವರಿ ಅವರು, ಶ್ರೀ ಏಕನಾಥೇಶ್ವರಿ ಜಾತ್ರೆ ಬಯಲು ಚಿತ್ರದುರ್ಗ ಅಂತೇಳಿ ತಿಳಿಸ್ತಾ ಇದ್ದಾರೆ. ಗುರುಮೂರ್ತಿ ಜಿಬಿ ಶಿಕ್ಷಕರು ಗೋನೂರಿನಿಂದ, ಅನುರಾಧ ಬಸವರಾಜ ರೆಡ್ಡಿ ಐಯುಡಿಪಿ ಲೇಔಟ್ ಚಿತ್ರದುರ್ಗದಿಂದ, ಸುರೇಶ್ ಜಿಎಸ್ ಚನ್ನಪಟ್ಟಣ ಹೊಳಲ್ಕೆರೆ ತಾಲೂಕಿನಿಂದ, ಹನುಮಂತಪ್ಪ ಮಡಿವಾಳರ್ ಜಗಳೂರಿನಿಂದ, ಎನ್ ಕಲ್ಲಪ್ಪ ಚನ್ನಪಟ್ಟಣ ಹೊಳಲ್ಕೆರೆ ತಾಲೂಕಿನಿಂದ, ಸಾವಿತ್ರಮ್ಮ ಸುರೇಂದ್ರ ಶೆಟ್ಟಿ, ರಜನಿ ಶ್ರೀಕಂಠ ಮತ್ತು ಶ್ರೀಕಂಠಮೂರ್ತಿ, ಜಿಎಚ್ಆರ್ ಲೇಔಟ್ ಚಿತ್ರದುರ್ಗದಿಂದ, ರಾಜೇಂದ್ರ ಮಗಧೂಮ್ ಋತ್ವಿಕ್ ಮತ್ತು ಅನನ್ಯ ಧಾರವಾಡದಿಂದ ನಮಗೆ ಸಂದೇಶವನ್ನು ಕಳುಹಿಸ್ತಾ ಇದ್ದಾರೆ. ಚಿತ್ರದುರ್ಗದಿಂದ ಪಂಡ್ರಹಳ್ಳಿ ರವಿ ಅವರು, ಬೀನಾ ವಸಂತರಾವ್ ವಸಂತಪುರ ಬೆಂಗಳೂರಿನಿಂದ, ಶಶಿಕಲಾ ಸಾಯಿನಾಥ್ ಎಂಕೆಹಟ್ಟಿಯಿಂದ, ಇನ್ನು ಶಿವಮೊಗ್ಗದಿಂದ ರೋಟ್ರಿ ಜಿ ವಿಜಯಕುಮಾರ್ ಅವರು, ಜೊತೆಗೆ ಬಿಂದು ವಿಜಯಕುಮಾರ್ ಕೂಡ ಜೊತೆಯಲ್ಲಿದ್ದಾರೆ. ಇನ್ನು ತಿಪ್ಪಣ್ಣ ಕೋಳಿಹಾಳ್ ಕುದುರೆ ಮೋತಿ ಅಂಥೇಳಿ ತಿಳಿಸ್ತಾ ಇದ್ದಾರೆ. ಇನ್ನು ಸಚಿನ್ ಭಾಸ್ಕರ್, ಸ್ಕಂದನ್ ಭಾಸ್ಕರ್ ಮೆದೆಹಳ್ಳಿ ರಸ್ತೆ ಚಿತ್ರದುರ್ಗದಿಂದ, ವನಿತಾ ತ್ರಿಶೂಲ್ ಶಿವಮೊಗ್ಗದಿಂದ, ವಾಣಿ ಶಾಂತಕುಮಾರ್, ಸೃಜನ್ ಮತ್ತು ಸಾರಿಕಾ ಹಳೆ ಟೌನ್ ರಾಜಬೀದಿ ವೀರಭದ್ರಸ್ವಾಮಿ ದೇವಸ್ಥಾನ ರಸ್ತೆ ಚಳ್ಳಕೆರೆ ಅಂಥೇಳಿ ತಿಳಿಸ್ತಾ ಇದ್ದಾರೆ. ನ್ಯಾಮತಿ ಗಾಂಧಿ ರಸ್ತೆಯಿಂದ ಗಾಣಿಗರ ವಿಜಯಕುಮಾರ್ ಅವರು, ಮಾದಪ್ಪ ಹಾಗೂ ಕೃಷ್ಣ ಕೆಎಂ ಕಮಂಡಲಗುಂದಿ ಜಗಳೂರು ತಾಲೂಕಿನಿಂದ, ಅಶ್ವಿನಿ ರಾಜು, ಕೆಬಿ ರಾಜು, ಅಚ್ಯುತ್ ಸೂರ್ಯ ಅವರು, ಜೊತೆಗೆ ಆನಂದ್ ಭಾಸ್ಕರ್ ಕೂಡ ಜೊತೆಯಲ್ಲಿದ್ದಾರೆ ಹೊಳಲ್ಕೆರೆ ರಸ್ತೆ ಚಿತ್ರದುರ್ಗದಿಂದ.

ಪ್ರಚಿತ್ ರಂಗನಾಥ್ ಜೋಗಿಮಟ್ಟಿ ರಸ್ತೆ 4ನೇ ಕ್ರಾಸ್ನಿಂದ ನರಸಿಂಹಮೂರ್ತಿ ಉತ್ತರಾದಿಮಠ ಚಿತ್ರದುರ್ಗದಿಂದ, ಪೂರ್ಣಿಮಾ ಮಹಾಂತೇಶ್ ಅನುರಾಗ್ ಕನುಮಪ್ಪ ಲೇಔಟ್ ಚಿತ್ರದುರ್ಗದಿಂದ, ಶಿವಮೊಗ್ಗದ ಕೃಷಿ ನಗರದಿಂದ ದೊಡ್ಡಮನೆ ಸವಿತಾ ಗಣೇಶ್ ಅವರು, ಹಾಗೆಯೇ ಉಮಾ ಮೋಹನ್ ಮುರಳಿ ಜೋಗಿಮಟ್ಟಿ ರಸ್ತೆ 1ನೇ ಕ್ರಾಸ್ನಿಂದ, ಇನ್ನು ಪ್ರತಿಭಾ ರಾಘವೇಂದ್ರ ಚೋರ್ನೂರ್ನಿಂದ, ರುಕ್ಮಿಣಿ ಜಯಲಕ್ಷ್ಮೀ ನಾಯ್ಡು ಡಿಸಿಸಿ ಬ್ಯಾಂಕ್ ಲೇಔಟ್ ಚಿತ್ರದುರ್ಗದಿಂದ, ಇಂದಿರಾ ಚೈತ್ಯಮೂರ್ತಿ ಕೆಳಗೋಟೆಯಿಂದ, ಎಂಆರ್ ಶ್ರೀಕಂಠನ್ ಅಗ್ರಹಾರ ಮೈಸೂರಿನಿಂದ, ಗೀತಾ ರುದ್ರಪ್ಪ ಪಿಳ್ಳೆಕೆರನಹಳ್ಳಿಯಿಂದ, ಗೀತಾ ಶಶಿಧರ್ ಶಿವಗಂಗದಿಂದ, ಹಂಪಣ್ಣ ನ್ಯಾಮ್ತಿಯಿಂದ, ತಿಪ್ಪಮ್ಮ ನಳರಾಜ್ ಟೀಚರ್ಸ್ ಕಾಲೋನಿ ಚಿತ್ರದುರ್ಗದಿಂದ, ಶಾಂತಿನಿ ಹಾಸನದಿಂದ, ಸಹನ ಆಚಾರ್ ಸಿರಿಗೆರೆಯಿಂದ, ಅಮೃತ ರಮೇಶ್ ಚಿತ್ರದುರ್ಗದಿಂದ, ಸುನೀತಾ ನಾಗರಾಜ್ ಧರ್ಮಶಾಲಾ ರಸ್ತೆ ಚಿತ್ರದುರ್ಗದಿಂದ, ಮಾಧವನ್ ಮೈಸೂರಿನಿಂದ, ಲೀಲಾ ಉಮೇಶ್ ಲಾವಣ್ಯ ಮತ್ತು ತನಯ ಅಂತ ಹೇಳಿ ತಿಳಿಸಿದ್ದಾರೆ. ಓಕೆ, ಎಲ್ಲಿಂದ ಅಂತ ಹೇಳಿ ತಿಳಿಸಿಲ್ಲ. ಓಕೆ, ಟೀಚರ್ಸ್ ಕಾಲೋನಿ ಚಿತ್ರದುರ್ಗದಿಂದ. ಇನ್ನು ಪಂಚಾಕ್ಷರಪ್ಪ ಜಿ ಬಿ ಶಿಕ್ಷಕರು ಹಿರಿಯೂರಿನಿಂದ, ಲೋಕೇಶ್ ಶಿಕ್ಷಕರು ಹಿರಿಯೂರಿನಿಂದ, ನಿರ್ಮಲಮೂರ್ತಿ ಧವಳಗಿರಿ ಬಡಾವಣೆಯಿಂದ, ಎನ್ ಜಿ ಬಸವರಾಜ್ ಅನ್ನಪೂರ್ಣ ಐಯುಡಿಪಿ ಲೇಔಟ್ ಚಿತ್ರದುರ್ಗದಿಂದ, ಭೀಮಸಮುದ್ರದ ಶಿವ ಸರ್ವೋತ್ತಮ್ ಧವಳಗಿರಿ ಬಡಾವಣೆ ಭೀಮಸಮುದ್ರ ರಸ್ತೆ ಚಿತ್ರದುರ್ಗ ಅಂಥೇಳಿ ಹೇಳ್ತಾ ಇದ್ದಾರೆ. ಅರುಣ ಜಗದೀಶ್ ವೀರಭದ್ರಸ್ವಾಮಿ ರಸ್ತೆ ಚಳ್ಳಕೆರೆಯಿಂದ, ಹರಿಹರದಿಂದ ಸುರೇಶ್ ಬೆಣ್ಣಿಯವರು, ಕೂಡ್ಲಿಗಿ ತಾಲೂಕಿನ ಹೂಡೇಮ್ನಿಂದ ಶಾಂತಕುಮಾರಿ ಪ್ರಣತಿ ಹಾಗೆ ಮಂಜುನಾಥ್ ಅವರು ಕೂಡ ಜೊತೆಯಲ್ಲಿದ್ದಾರೆ. ಡಿ ವಿ ಮುರುಗೇಶ್ ಬಾಪೂಜಿನಗರ ಚಿತ್ರದುರ್ಗದಿಂದ, ಮೇನಕಾ ಉಮೇಶ್ ವಿಜ್ಞಾನ ಶಿಕ್ಷಕರು ಚೌಡೇಶ್ವರಿ ಬಡಾವಣೆ ಚಿತ್ರದುರ್ಗ ಅಂಥೇಳಿ ತಿಳಿಸ್ತಾ ಇದ್ದಾರೆ. ರತ್ನ ಬಸವರಾಜ್ ತೇಜು ಜನತಾ ಕಾಲೋನಿ ಕೊಂಡ್ಲಹಳ್ಳಿಯಿಂದ, ಶಾಂತಾಚಾರ ಬಡಗೇರ ಕೊಕ್ಕನೂರು ಹರಿಹರ ತಾಲೂಕಿನಿಂದ, ಪುಷ್ಪ ಬ್ಯಾಂಗ್ಳೂರಿನಿಂದ, ಪ್ರೇಮ ನಟರಾಜ್ ನಾಯಕನಹಟ್ಟಿಯಿಂದ, ಕೊಟ್ಟೂರಿನಿಂದ ಜವಳಿ ಶಾರದಾ ಹಾಗೆ ಚಂದ್ರಶೇಖರ್ ಕೂಡ ಜೊತೆಯಲ್ಲಿದ್ದಾರೆ. ಇನ್ನು ಸಿ ಟಿ ಚಂದ್ರಶೇಖರ್ ವಸಂತಕುಮಾರಿ ಹತ್ತಿ ಚೌಡೇನಹಳ್ಳಿ ಹೊಳೆ ನರಸೀಪುರ ತಾಲೂಕು ಹಾಸನ ಜಿಲ್ಲೆಯಿಂದ, ಸುಬ್ರಹ್ಮಣಿ ಪೆತ್ತನಹಳ್ಳಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಿಂದ, ಲತಾ ಸುಹಾಸ್ ಹೊಸಕೋಟೆಯಿಂದ, ಸುಭಾನ್ ಕೋರಿ ಹಗರಿಬೊಮ್ಮನಹಳ್ಳಿ ತಾಲೂಕು ಹಂಪಸಾಗರದಿಂದ, ಇನ್ನು ನಂಬರ್ ಎಂಡಿಂಗ್ ಇಟ್ 6014 ಟೈಪಿಂಗ್ ಅಂಥೇಳಿ ತೋರಿಸ್ತಾ ಇದೆ. ಓಕೆ, ಕಲ್ಲೇಶ್ವರಪ್ಪ ಮಾಜಿ ಸೈನಿಕರು ಮತ್ತು ಮನೆಯವರು, ಮುಸ್ಟೂರು ಜಗಳೂರು ತಾಲೂಕು ದಾವಣಗೆರೆ ಜಿಲ್ಲೆ ಅಂಥೇಳಿ ತಿಳಿಸ್ತಾ ಇದ್ದಾರೆ. ಓಕೆ, ಇಷ್ಟು ಜನರ ಸಂದೇಶಗಳು ನಮ್ಮನ್ನು ತಲುಪಿವೆ. ಇನ್ನು ರಾಯಭಾಗ್ ತಾಲೂಕು ಮುಗುಳಕೋಡಿನಿಂದ ಶಿವಲಿಂಗಯ್ಯ ಕಲಾವತಿ ಅಭಿಷೇಕಯ್ಯ ಹಿರೇಮಠ ಅವರು ಕೂಡ ಸಂದೇಶವನ್ನು ಕಳುಹಿಸಿದ್ದಾರೆ. ಓಕೆ, ನಿಮ್ಮ ಸಂದೇಶಗಳು ಸರಿಯಾಗಿವೆಯೋ ಅಥವಾ ತಪ್ಪಾಗಿವೆಯೋ ಅಂಥೇಳಿ ಇವಾಗ ಉತ್ತರವನ್ನು ತಿಳಿದುಕೊಂಡ ನಂತರದಲ್ಲಿ ನಿಮಗೆ ಗೊತ್ತಾಗುತ್ತೆ. ಸ್ನೇಹಿತರೆ, ನಾನು ಮೊದಲನೇ ಪ್ರಶ್ನೆಯಲ್ಲಿ ಕೇಳಿದ್ದೆ, ಮೊದಲಿಗೆ 4 ಅಕ್ಷರಗಳಿರುವ ಪದದ ಸುಳುಹು ಹೀಗಿತ್ತು: ಆಸ್ತಿಯಲ್ಲಿ ದ್ರವ ಸ್ಥಿರಗಳ ರೂಪವನ್ನು ಹೀಗನ್ನಿ ಅಂತ ಹೇಳಿಬಿಟ್ಟು. ಇದಕ್ಕೆ ಸರಿಯಾದ ಉತ್ತರ ಚರಾಚರ. ಚರಾಚರ ಎನ್ನುವಂತಹ ಪದ ಸರಿಯಾದ ಉತ್ತರದ ಪದವಾಗಿತ್ತು. ಈ ಪದದ ಮೊದಲ ಅಕ್ಷರದಿಂದ 5 ಅಕ್ಷರಗಳಿರುವ ಎರಡನೇ ಪದದ ಸುಳುಹನ್ನು ಕೊಟ್ಟಿದ್ದೆ. ಅಡಿಯಾಳುವಿನ ದಾರ್ಶನಿಕ ರೂಪವಿದು ಅಂತ ಹೇಳಿಬಿಟ್ಟು. ಇದಕ್ಕೆ ಸರಿಯಾದ ಉತ್ತರ ಚರಣದಾಸ. ಚರಾಚರ ಮತ್ತು ಚರಣದಾಸ ಎನ್ನುವಂತಹ ಪದಗಳು ಸರಿಯಾದ ಉತ್ತರದ ಪದಗಳಾಗಿದ್ವು ಮೊದಲನೇ ಪ್ರಶ್ನೆಗೆ. ಇನ್ನು ಕಾರ್ಯಕ್ರಮದಲ್ಲಿ ಎರಡನೇ ಪ್ರಶ್ನೆಯಲ್ಲಿ ಕೇಳಿದ್ದೆ, ಮೊದಲಿಗೆ 3 ಅಕ್ಷರಗಳಿರುವ ಪದದ ಸುಳುಹು ಹೀಗಿತ್ತು: ಸನಕನ ಜೊತೆಗೂಡುವ ಒಳ್ಳೆಯ ಮಗನಿವನು ಅಂತ ಹೇಳಿಬಿಟ್ಟು. ಇದಕ್ಕೆ ಸರಿಯಾದ ಉತ್ತರ ಸುನಂದ. ಸುನಂದ ಎನ್ನುವಂತಹ ಪದ ಸರಿಯಾದ ಉತ್ತರದ ಪದವಾಗಿತ್ತು. ಈ ಪದದ ಮೊದಲ ಅಕ್ಷರದಿಂದ 4 ಅಕ್ಷರಗಳಿರುವ ಎರಡನೇ ಪದದ ಸುಳುಹನ್ನು ಕೊಟ್ಟಿದ್ದೆ. ಇಲ್ಲಿ ಅಮೃತ ದ್ರವವಾಗಿ ಹರಿದಿದೆ ಅಂತ ಹೇಳಿಬಿಟ್ಟು. ಇದಕ್ಕೆ ಸರಿಯಾದ ಉತ್ತರ ಸುಧಾರಸ. ಸುಧಾರಸ ಎನ್ನುವಂತಹ ಪದ ಸರಿಯಾದ ಉತ್ತರದ ಪದವಾಗಿತ್ತು. ಗೊತ್ತಾಯ್ತಲ್ವ ಸ್ನೇಹಿತರೆ, ಮೊದಲನೇ ಪ್ರಶ್ನೆಯಲ್ಲಿ ಚರಾಚರ ಮತ್ತು ಚರಣದಾಸ, ಎರಡನೇ ಪ್ರಶ್ನೆಯಲ್ಲಿ ಸುನಂದ ಮತ್ತು ಸುಧಾರಸ ಎನ್ನುವಂತಹ ಪದಗಳು ಸರಿಯಾದ ಉತ್ತರದ ಪದಗಳಾಗಿದ್ವು. ಸಾಕಷ್ಟು ನಮ್ಮ ಕೇಳುಗರು ಸರಿಯಾದ ಉತ್ತರಗಳನ್ನು ಕೂಡ ಕಳುಹಿಸಿಕೊಟ್ಟಿದ್ದೀರಿ. ಇನ್ನು ಕೆಲವರು ಪ್ರಯತ್ನವನ್ನು ಕೂಡ ಮಾಡಿದ್ದೀರಿ. ನಿಮ್ಮೆಲ್ಲರ ಸಂದೇಶಗಳಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು. ಇನ್ನು ಕಾರ್ಯಕ್ರಮದ ಕೊನೆಯಲ್ಲಿ ಕೇಳಿಸ್ತಾ ಇದ್ದೇನೆ ಬೆಳ್ಳಿ ಕಾಲುಂಗುರ ಚಿತ್ರದ ಗೀತೆಯನ್ನು.

ಪ್ರಿಯ ಕೇಳುಗರೆ, 102.6 ಟ್ಯೂನ್ ಮಾಡಿ ಕೇಳ್ತಾ ಇದ್ದೀರಿ ಚಿತ್ರದುರ್ಗ ಆಕಾಶವಾಣಿಯನ್ನು. ಇದೀಗ ಎಫ್ಎಂ ಸಮಯ 8:30:15. ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. ಸ್ನೇಹಿತರೆ, ಕಾರ್ಯಕ್ರಮದಲ್ಲಿ ಚಿತ್ರಗೀತೆಗಳನ್ನ ಕೇಳಿಸಿದ ಒಂದು ವಿಚಾರದ ಬಗ್ಗೆ ಮಾಹಿತಿಯನ್ನ ಹಾಗೆ ಪ್ರಶ್ನೆಯನ್ನ ಕೂಡ ಹೊತ್ತು ತಂದಿದ್ದೇನೆ. ಇವತ್ತಿನ ದಿನ ವಿಶೇಷತೆ ಏನು ಅಂತ ಹೇಳಿ ತಮಗೆಲ್ಲರಿಗೂ ಕೂಡ ಈಗಾಗಲೇ ಗೊತ್ತಿರಬಹುದು. ಹೌದು ಸ್ನೇಹಿತರೆ, ಪ್ರತಿ ವರ್ಷ May 17 ವಿಶ್ವ ಅಧಿಕ ರಕ್ತದೊತ್ತಡ ದಿನವನ್ನು ಆಚರಣೆ ಮಾಡಲಾಗುತ್ತೆ. ಹಾಗಾದರೆ ಈ ವರ್ಷದ ಥೀಮ್ ಏನು ಅನ್ನೋದು ಪ್ರಶ್ನೆ. ಪ್ರಶ್ನೆಗೆ ಉತ್ತರವನ್ನು ಕಳುಹಿಸಿಕೊಡಿ. ನಂತರದಲ್ಲಿ ನಾನು ಇದರ ಬಗ್ಗೆ ಮಾಹಿತಿಯನ್ನು ನೀಡ್ತೇನೆ. 2 ಹಾಡಿನ ಕಾಲಾವಕಾಶ ನಿಮಗಿದೆ. ಪ್ರಶ್ನೆ ಮತ್ತೊಮ್ಮೆ ಸ್ನೇಹಿತರೆ, ಈ ವರ್ಷದ ವಿಶ್ವ ಅಧಿಕ ರಕ್ತದೊತ್ತಡ ದಿನದ ಥೀಮ್ ಏನು? ಇನ್ನು ಕಾರ್ಯಕ್ರಮದ ಆರಂಭದಲ್ಲಿ ಕೇಳಿಸ್ತಾ ಇದ್ದೇನೆ ನೋಡಿ ಸ್ವಾಮಿ ನಾವಿರೋದು ಹೀಗೆ ಚಿತ್ರದ ಗೀತೆಯನ್ನು.

ಸ್ನೇಹಿತರೆ, ಕಾರ್ಯಕ್ರಮದಲ್ಲಿ ಇದೀಗ ಕೇಳೋಣ ಚಿತ್ರ ಅವರ ಕಂಠಸಿರಿಯಲ್ಲಿರುವ ಜೊತೆಯಾಗಿ ಹಿತವಾಗಿ ಚಿತ್ರದ ಗೀತೆಯನ್ನು. ಸಾಹಿತ್ಯ ಕವಿರಾಜ್ ಅವರದು. ಸ್ನೇಹಿತರೆ, ಇನ್ನು ಕಾರ್ಯಕ್ರಮದಲ್ಲಿ ಪ್ರಶ್ನೆಯನ್ನು ಕೇಳಿದ್ದೇನೆ. ಪ್ರಶ್ನೆ ಹೀಗಿದೆ: ಈ ವರ್ಷದ ವಿಶ್ವ ಅಧಿಕ ರಕ್ತದೊತ್ತಡದ ದಿನದ ಥೀಮ್ ಏನು ಅನ್ನೋದು ಪ್ರಶ್ನೆ. ಈ ಪ್ರಶ್ನೆಗೆ ನಿಮ್ಮ ಉತ್ತರಗಳನ್ನು ಈ ಒಂದು ಹಾಡಿನ ಕಾಲಾವಕಾಶದಲ್ಲಿ ಕಳುಹಿಸಿಕೊಡಿ.

ಸ್ನೇಹಿತರೆ 102.6 ಟ್ಯೂನ್ ಮಾಡಿ ಕೇಳ್ತಾ ಇದ್ದೀರಿ ಚಿತ್ರದುರ್ಗ ಆಕಾಶವಾಣಿಯನ್ನು. ಇದೀಗ ಎಫ್ಎಂ ಸಮಯ 8:38:55 ಇನ್ನು ಕಾರ್ಯಕ್ರಮದಲ್ಲಿ ನಾನು ನಿಮಗೆ ಒಂದು ಪ್ರಶ್ನೆಯನ್ನ ಕೇಳಿದ್ದೆ ಅಲ್ವಾ? ಹೌದು ಸ್ನೇಹಿತರೆ, ಇವತ್ತು ವಿಶ್ವ ಅಧಿಕ ರಕ್ತದೊತ್ತಡದ ದಿನ. ಈ ವರ್ಷದ ಈ ದಿನದ ಧ್ಯೇಯವಾಕ್ಯ ಅಥವಾ ಥೀಮ್ ಏನು ಅಂತೇಳಿ ಪ್ರಶ್ನೆಯನ್ನು ಕೇಳಿದ್ದೆ. ಸಾಕಷ್ಟು ಜನ ನಮ್ಮ ಕೇಳುಗರು ಎಲ್ಲರೂ ಕೂಡ ಸರಿಯಾದ ಉತ್ತರವನ್ನೇ ಕಳುಹಿಸಿಕೊಟ್ಟಿದ್ದಾರೆ. ಇನ್ನು ಸರಿಯಾದ ಉತ್ತರ ಏನಾಗಿರಬಹುದು ಅಂತೇಳಿ ತಿಳಿದುಕೊಳ್ಳುವಂತಹ ಕುತೂಹಲ ನಮ್ಮ ಶ್ರೋತೃ ಬಾಂಧವರಲ್ಲೂ ಕೂಡ ಇದೆ ಅಲ್ವಾ? ಮೊದಲನೇದಾಗಿ ಯಾರೆಲ್ಲ ಸರಿ ಉತ್ತರಗಳನ್ನು ಕಳುಹಿಸಿಕೊಟ್ಟಿದ್ದಾರೆ ಅಂಥೇಳಿ ತಿಳಿಸಿ ನಂತರದಲ್ಲಿ ನಾನು ಉತ್ತರವನ್ನು ತಿಳಿಸ್ತೇನೆ ಸ್ನೇಹಿತರೆ. ಹೆಚ್ ಸತೀಶ್ ಕುಮಾರ್ ಚಿತ್ರದುರ್ಗದಿಂದ, ವಾಣಿ ಸತೀಶ್ ಚಿತ್ರದುರ್ಗದಿಂದ, ನೇತ್ರಾ ನಟರಾಜ್ ಚಿತ್ರದುರ್ಗದಿಂದ, ಬೆಳಗಾವಿ ಜಿಲ್ಲೆ ಅಥಣಿ ತಾಲೂಕು ಚಿಕ್ಕೋಡ ಗ್ರಾಮದಿಂದ ಶ್ರೀಶೈಲ ತೇಲಿ, ಹಾಗೆ ಆದಿತ್ಯ ಶಿವಲೀಲ ತೇಲಿಯವರು, ಡಾಕ್ಟರ್ ಎಸ್ ಜೆ ಶಿವಪ್ರಸಾದ್ ಸಂಗೊಳ್ಳಿ ರಾಯಣ್ಣ ಸರ್ಕಲ್ ಹೊಳಲ್ಕೆರೆ ರಸ್ತೆ ಚಿತ್ರದುರ್ಗದಿಂದ, ನಾಗರಾಜ್ ರೆಡ್ಡಿ ರಾಮತೀರ್ಥ ಹರಿಹರ ತಾಲೂಕಿನಿಂದ, ಪೂರ್ಣಿಮಾ ಮಹಾಂತೇಶ್ ಅನುರಾಗ್ ಕನುಮಪ್ಪ ಲೇಔಟ್ನಿಂದ, ಇನ್ನು ನಮ್ಮ ರೆಂಡಿಮಿಟ್ 4473 ಯಾರಪ್ಪ ಇದು ಅಂದರೆ, ಚೇತನ್ ಕುಮಾರ್ ಜಿ ಆರ್ ದಿಶಾಂತ್ ಜಿ ಆರ್ ಬಿದ್ರಿಕೆರೆಯಿಂದ ನಮಗೆ ಸಂದೇಶವನ್ನು ಕಳುಹಿಸ್ತಾ ಇದ್ದಾರೆ. ಇನ್ನು ಉಮಾಮೋಹನ್ ಮುರಳಿ ಜೋಗಿಮಟ್ಟಿ ರಸ್ತೆ ಫಸ್ಟ್ ಕ್ರಾಸ್ನಿಂದ, ಅಥರ್ವ ಬೋರಪ್ಪ ಚನ್ನಕೇಶವ ಪವಿತ್ರ ಹೊಸ ಮಾಳಿಗೆಯಿಂದ, ಪಂಚಾಕ್ಷರಪ್ಪ ಜಿ ಬಿ ಶಿಕ್ಷಕರು ಹಿರಿಯೂರಿನಿಂದ, ಇನ್ನು ನಮಸ್ತೆ ಆಕಾಶವಾಣಿ ಶುಭ ಮುಂಜಾನೆ ಅಂಥೇಳಿ ತಿಳಿಸ್ತಾ, ನಾನು ಮೇಘ ಪ್ರದೀಪ್ ದೊಡ್ಡ ಸಿದ್ದವನಹಳ್ಳಿ ಅಂಥೇಳಿ ತಿಳಿಸ್ತಾ ಉತ್ತರವನ್ನು ಕೂಡ ಕಳುಹಿಸಿಕೊಟ್ಟಿದ್ದಾರೆ. ಇನ್ನು ಗೀತಾ ರುದ್ರಪ್ಪ ಪಿಳ್ಳೆಕೆರ್ನಹಳ್ಳಿ ಚಿತ್ರದುರ್ಗದಿಂದ, ಸೋನು ಚಿತ್ರದುರ್ಗದಿಂದ, ವನಿತಾ ತ್ರಿಶೂಲ್ ಶಿವಮೊಗ್ಗದಿಂದ, ಕೂಡ್ಲಿಗಿ ತಾಲೂಕಿನ ಹುಡೇಮ್ನಿಂದ, ಶಾಂತಕುಮಾರಿ ಪ್ರಣತಿ ವಿಸ್ಮಯ, ಹಾಗೆ ಮಂಜುನಾಥ್ ಅವರು ಅಮೃತ ರಮೇಶ್ ಚಿತ್ರದುರ್ಗದಿಂದ, ಪ್ರತಿಭಾ ರಾಘವೇಂದ್ರ ಚೋರನೂರಿನಿಂದ, ರಾಗಿ ತಿನೆ ಗಿರೀಶ್ ಗಾರೆಹಟ್ಟಿ ಚಿತ್ರದುರ್ಗದಿಂದ, ಡಾಕ್ಟರ್ ತುಳಸಿ ರಂಗನಾಥ್ ತರಳಬಾಳು ನಗರ ಚಿತ್ರದುರ್ಗದಿಂದ, ಮೀರಾ ಅಮರನಾಥ್ ಜಯಲಕ್ಷ್ಮಿ ಲೇಔಟ್ ಚಿತ್ರದುರ್ಗದಿಂದ, ವಿಶಾಲ ಷಡಕ್ಷರಪ್ಪ ಹೊಳಲ್ಕೆರೆ ರಸ್ತೆ ಚಿತ್ರದುರ್ಗದಿಂದ, ವೇದಾ ರಮೇಶ್ ಮೈತ್ರಿ ಈಶ್ವರ ಬಡಾವಣೆ ಚಿತ್ರದುರ್ಗದಿಂದ, ಮಾಳಪ್ಪನಹಟ್ಟಿಯಿಂದ ಅಂಗಡಿ ಮಹೇಶ್ ಮತ್ತು ಸರೋಜಾ ಅವರು, ಸಿದ್ದಲಿಂಗಮೂರ್ತಿ ಸಿರಿಗೆರೆಯಿಂದ, ನಾಗೇಂದ್ರಪ್ಪ ಉಡೇವು ಮೊಳಕಾಲ್ಮೂರು ತಾಲೂಕಿನಿಂದ, ರೂಪ ಪಾಂಡರಂಗರಾವ್ ಚಿತ್ರದುರ್ಗದಿಂದ, ಮಾದಪ್ಪ ಹಾಗೂ ಕೃಷ್ಣ ಕೆಎಂ ಕಮಂಡಲಗುಂದಿ ಜಗಳೂರು ತಾಲೂಕಿನಿಂದ, ಅಣ್ಣಪ್ಪ ಸ್ವಾಮಿ ನೆಹರು ನಗರ ಚಿತ್ರದುರ್ಗದಿಂದ, ಈಶ್ವರಪ್ಪ ಟಿ ನೇಕಾರ್ ಕೊಂಡ್ಲಹಳ್ಳಿಯಿಂದ, ಷಡಕ್ಷರಪ್ಪ ಪಿ ಉಪನ್ಯಾಸಕರು ಹೊಳಲ್ಕೆರೆ ರಸ್ತೆಯಿಂದ, ರಾಯಭಾಗ್ ತಾಲೂಕಿನ ಮುಗುಳಕೋಡ್ನಿಂದ ಶಿವಲಿಂಗಯ್ಯ ಅಭಿಷೇಕಯ್ಯ ಹಾಗೆ ಕಲಾವತಿ ಹಿರೇಮಠ್ ಅವರು, ಜ್ಯೋತಿ ಗಿರೀಶ್ ತಕ್ಷಕ್ ಮತ್ತು ಕೌಶಿಕ್ ಅವರು ಗಾರೆಹಟ್ಟಿ ಚಿತ್ರದುರ್ಗದಿಂದ, ಸಿಟಿ ಚಂದ್ರಶೇಖರ್ ವಸಂತಕುಮಾರಿ ಹತ್ತಿಚೋಡೇನಹಳ್ಳಿಯಿಂದ ನಮಗೆ ಸಂದೇಶವನ್ನು ಕಳುಹಿಸ್ತಾ ಇದ್ದಾರೆ. ಇನ್ನು ತ್ರಿಶೂಲ್ ಜಿ ಎಸ್ ಹಾಗೆ ವನಿತಾ ತ್ರಿಶೂಲ್ ಶಿವಮೊಗ್ಗದಿಂದ ನಮಗೆ ಸಂದೇಶವನ್ನು ಕಳುಹಿಸ್ತಾ ಇದ್ದಾರೆ, ಹಾಗೆ ಸರಿಯಾದ ಉತ್ತರವನ್ನು ಕೂಡ ಕೊಟ್ಟಿದ್ದಾರೆ. ಇಷ್ಟು ಜನರ ಸಂದೇಶಗಳು ನಮಗೆ ತಲುಪಿವೆ. ನಿಮ್ಮ ಎಲ್ಲರ ಸಂದೇಶಕ್ಕಾಗಿ ನಮ್ಮ ಕಡೆಯಿಂದ ಹೃದಯಪೂರ್ವಕ ಧನ್ಯವಾದಗಳು. ಇನ್ನು ಉತ್ತರ ಏನಾಗಿರಬಹುದು ಅಂಥೇಳಿ ತಿಳ್ಕೊಳ್ಳುವಂತಹ ಕುತೂಹಲ ನಮ್ಮ ಶ್ರೋತೃ ಬಾಂಧವರಲ್ಲೂ ಕೂಡ ಇದೆ ಅಲ್ವಾ? ಸ್ನೇಹಿತರೆ, ಈ ವರ್ಷದ ಥೀಮ್ ಏನಪ್ಪ ಅಂದರೆ, ಒಟ್ಟಿಗೆ ಅಧಿಕ ರಕ್ತದೊತ್ತಡವನ್ನು ನಿಯಂತ್ರಿಸುವುದು. ನಿಮ್ಮ ರಕ್ತದೊತ್ತಡವನ್ನು ನಿಯಮಿತವಾಗಿ ಪರಿಶೀಲಿಸಿ ಮೂಕ ಕೊಲೆಗಾರನನ್ನು ಸೋಲಿಸಿ ಅನ್ನೋದು ಈ ವರ್ಷದ ಥೀಮ್ ಆಗಿದೆ ಸ್ನೇಹಿತರೆ. ಅಂದರೆ ಕಂಟ್ರೋಲಿಂಗ್ ಹೈಪರ್ ಟೆನ್ಷನ್ ಟುಗೆದರ್, ಚೆಕ್ ಯುವರ್ ಬ್ಲಡ್ ಪ್ರೆಷರ್ ರೆಗ್ಯುಲರ್ಲಿ, ಡಿಫೀಟ್ ದ ಸೈಲೆಂಟ್ ಕಿಲ್ಲರ್ ಅನ್ನೋದು ಈ ವರ್ಷದ ಥೀಮ್. ನಮ್ಮ ಎಲ್ಲ ಕೇಳುಗರು ಕೂಡ ಸರಿಯಾದ ಉತ್ತರವನ್ನೇ ಕಳುಹಿಸಿಕೊಟ್ಟಿದ್ರು. ಹೌದು ಸ್ನೇಹಿತರೆ, ವಿಶ್ವ ಅಧಿಕ ರಕ್ತದೊತ್ತಡದ ದಿನವನ್ನು ಪ್ರತಿ ವರ್ಷ May 17 ಆಚರಿಸಲಾಗುತ್ತೆ. ಅಧಿಕ ರಕ್ತದೊತ್ತಡ ಅಂತ ಇದ್ದ ಹಾಗೆ ಸಾಕಷ್ಟು ಜನರಿಗೆ ಗೊತ್ತಾಗಲಿಕ್ಕಿಲ್ಲ. ಬಿ ಪಿ ಅಂದರೆ ಹೆಚ್ಚು ಜನರಿಗೆ ಇದು ಫೇಮಸ್ ಆಗಿಬಿಟ್ಟಿದೆ ಅಲ್ವಾ, ಬ್ಲಡ್ ಪ್ರೆಷರ್ ಅನ್ನುವಂಥದ್ದು. ಇವತ್ತು ಅಧಿಕ ರಕ್ತದೊತ್ತಡ ಇಲ್ಲದೇ ಇರೋರ ಸಂಖ್ಯೆನೇ ಕಡಿಮೆ ಏನೋ ಅನ್ನುವಷ್ಟರ ಮಟ್ಟಿಗೆ ಇವತ್ತು ಸಾಕಷ್ಟು ಜನ ಅಧಿಕ ರಕ್ತದೊತ್ತಡದ ಒಂದು ಕಾಯಿಲೆಯಿಂದ ಬಳಲ್ತಾ ಇದ್ದಾರೆ. ಹೌದು ಸ್ನೇಹಿತರೆ, ಇದು ಅಧಿಕ ರಕ್ತದೊತ್ತಡದ ಬಗ್ಗೆ ಜಾಗತಿಕ ಜನಜಾಗೃತಿಯನ್ನು ಮೂಡಿಸೋದು, ಇದರ ತಡೆಗಟ್ಟುವಿಕೆ ಪತ್ತೆ ಮತ್ತು ನಿಯಂತ್ರಣವನ್ನು ಉತ್ತೇಜಿಸೋದು, ಹಾಗೆಯೇ ವ್ಯಕ್ತಿ ಸಮುದಾಯ ಮತ್ತು ಆರೋಗ್ಯ ವ್ಯವಸ್ಥೆಯ ಮಟ್ಟದಲ್ಲಿ ಈ ಕ್ರಮವನ್ನು ಪ್ರೋತ್ಸಾಹಿಸುವಂತಹ ಗುರಿಯನ್ನು ಹೊಂದಿ ಈ ಒಂದು ದಿನವನ್ನು ಆಚರಣೆ ಮಾಡಲಾಗುತ್ತೆ. ವಿಶ್ವಾದ್ಯಂತ ಅಕಾಲಿಕ ಮರಣಕ್ಕೆ ತಡೆಗಟ್ಟಬಹುದಾದಂತಹ ಪ್ರಮುಖ ಕಾರಣ ಅಂದರೆ ಅದು ಅಧಿಕ ರಕ್ತದೊತ್ತಡವಾಗಿದೆ. ಜಾಗತಿಕವಾಗಿ ಅಂದಾಜು ಸುಮಾರು 1.4 ಶತಕೋಟಿ ಜನರು ಅಧಿಕ ರಕ್ತದೊತ್ತಡದಿಂದ ಬಳಲ್ತಾ ಇದ್ದಾರಂತೆ. ಪರಿಣಾಮಕಾರಿ ಮತ್ತು ಕೈಗೆಟುಕುವ ಚಿಕಿತ್ಸೆಗಳ ಲಭ್ಯತೆಯ ಹೊರತಾಗಿಯೂ ಕೂಡ ಅನೇಕ ಜನರಿಗೆ ಅವರ

ಸ್ಥಿತಿಯ ಬಗ್ಗೆ ತಿಳಿದಿಲ್ಲ. ಹಾಗೆಯೇ ಅಧಿಕ ರಕ್ತದೊತ್ತಡ ಹೊಂದಿರುವಂತಹ 4 ಜನರಲ್ಲಿ ಒಬ್ಬರು ಮಾತ್ರ ತಮ್ಮ ರಕ್ತದೊತ್ತಡವನ್ನು ಸಮರ್ಪಕವಾಗಿ ನಿಯಂತ್ರಿಸಿಕೊಳ್ತಾ ಇದ್ದಾರಂತೆ. ಇದು ಯಾಕೆ ಹೀಗೆ, ಇದರಿಂದ ಮುನ್ನೆಚ್ಚರಿಕೆ ಕ್ರಮಗಳನ್ನು ನಾವೇನೆಲ್ಲ ಕೈಗೊಳ್ಳಬಹುದು, ನಂತರದಲ್ಲಿ ಹೇಗೆ ನಿಯಂತ್ರಿಸಬಹುದು, ಇವೇ ಮೊದಲಾದಂತಹ ವಿಚಾರಗಳ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ನೀಡ್ತಾ ಹೋಗ್ತೇನೆ ಕಾರ್ಯಕ್ರಮದಲ್ಲಿ. ಇದೀಗ ಕೇಳಿ ಬರೋಣ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಡಿರುವ ಮಾನಸ ಸರೋವರ ಚಿತ್ರದ ಗೀತೆಯನ್ನು.

ಸ್ನೇಹಿತರೆ ಕಾರ್ಯಕ್ರಮಕ್ಕೆ ಮತ್ತೊಂದು ಸಂದೇಶ ಬಂದಿದೆ. ಇದೊಂದು ಸಂದೇಶವನ್ನ ತೆಗೆದುಕೊಳ್ತಾ ಇದ್ದೇನೆ. ಭಾಗ್ಯ ಚಂದ್ರಶೇಖರ್ ಕಂಬದ ಬೀದಿ ತರೀಕೆರೆಯಿಂದ ನಮಗೆ ಸಂದೇಶವನ್ನ ಕಳುಹಿಸಿ ಸರಿಯಾದ ಉತ್ತರವನ್ನ ತಿಳಿಸಿದ್ರು. ಓಕೆ, ನಿಮ್ಮ ಸಂದೇಶಕ್ಕಾಗಿ ಧನ್ಯವಾದಗಳು. ಸ್ನೇಹಿತರೆ, ಇನ್ನು ಅಧಿಕ ರಕ್ತದೊತ್ತಡವನ್ನ ಸಾಮಾನ್ಯವಾಗಿ ಮೂಕ ಕೊಲೆಗಾರ ಅಂತ ಹೇಳಿ ಕರೆಯಲಾಗುತ್ತೆ. ಯಾಕೆ ಅಂತ ಗೊತ್ತಾ? ಯಾಕೆಂದ್ರೆ ಇದು ಸಾಮಾನ್ಯವಾಗಿ ಯಾವುದೇ ಲಕ್ಷಣಗಳನ್ನ

ಇರೋದಿಲ್ಲ. ಆದರೂ ಕೂಡ ಹೃದಯಾಘಾತ, ಪಾರ್ಶ್ವವಾಯು, ಮೂತ್ರಪಿಂಡ ಕಾಯಿಲೆ ಮತ್ತು ಅಕಾಲಿಕ ಮರಣದ ಒಂದು ಅಪಾಯವನ್ನು ಗಮನಾರ್ಹವಾಗಿ ಹೆಚ್ಚು ಮಾಡುತ್ತೆ. ಹಾಗಾಗಿ ಆರಂಭಿಕ ಪತ್ತೆ ಮತ್ತು ನಿಯಮಿತ ಮೇಲ್ವಿಚಾರಣೆ ಹಾಗೆಯೇ ನಿರಂತರ ಚಿಕಿತ್ಸೆಯಿಂದಾಗಿ ಹೆಚ್ಚಿನ ಅಧಿಕ ರಕ್ತದೊತ್ತಡದ ಒಂದು ಸಂಬಂಧಿತ ತೊಡಕುಗಳನ್ನು ನಾವು ತಡೆಗಟ್ಟಬಹುದು. ಹಾಗಾಗಿ ಈ ದಿನದ ಒಂದು ಆಚರಣೆ ತುಂಬ ಮುಖ್ಯವಾಗಿದೆ ಸ್ನೇಹಿತರೆ. ಈ ವರ್ಷದ WHO ಅಂದರೆ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಅಂಥೇಳಿ ನಾವೇನು ಕರಿತೀವಿ ಅಲ್ವಾ, ವಿಶ್ವ ಆರೋಗ್ಯ ಸಂಸ್ಥೆ ಅನ್ನೋದು ವಿಶ್ವ ಅಧಿಕ ರಕ್ತದೊತ್ತಡದ ಒಂದು ದಿನದ ಧ್ಯೇಯವಾಕ್ಯವನ್ನು ಈಗಾಗಲೇ ನಾನು ನಿಮಗೆ ತಿಳಿಸಿದೆ. ಒಟ್ಟಿಗೆ ಅಧಿಕ ರಕ್ತದೊತ್ತಡವನ್ನು ನಿಯಂತ್ರಿಸ್ಕೊಳ್ಳೋದು, ನಿಮ್ಮ ರಕ್ತದೊತ್ತಡವನ್ನು ನಿಯಮಿತವಾಗಿ ಪರಿಶೀಲಿಸಿ ಮತ್ತು ಮೂಕ ಕೊಲೆಗಾರನನ್ನು ಸೋಲಿಸಿ ಅನ್ನೋವಂಥದ್ದು. ಇದು ನಿಜಕ್ಕೂ ಕೂಡ ಒಂದು ಹಂಚಿಕೆಯ ಜವಾಬ್ದಾರಿಯಾಗಿದ್ದು ವ್ಯಕ್ತಿಗಳು, ಕುಟುಂಬಗಳು, ಸಮುದಾಯಗಳು, ಆರೋಗ್ಯ ವೃತ್ತಿಪರರು ಮತ್ತು ಆರೋಗ್ಯ ವ್ಯವಸ್ಥೆಗಳಿಂದ ಕ್ರಮ ಕೈಗೊಳ್ಳುವಂತಹ ಅಗತ್ಯ ಇದೆ ಅನ್ನೋಂಥದ್ದನ್ನು ಒತ್ತಿ ಹೇಳುತ್ತೆ ಸ್ನೇಹಿತರೆ. ಇನ್ನು ಪ್ರಮುಖ ಸಂದೇಶಗಳ ಬಗ್ಗೆ ತಿಳಿಸಬೇಕು ಅಂದರೆ ನಮ್ಮ ನಮ್ಮ ರಕ್ತದ ಒತ್ತಡವನ್ನು ನಾವು ಆಗಾಗ ಪರಿಶೀಲಿಸ್ಕೊಳ್ತಾ ಇರಬೇಕು.

ಅದಕ್ಕಾಗಿ ಈ ದಿನದ ಒಂದು ಆಚರಣೆ ತುಂಬ ಮುಖ್ಯವಾಗಿದೆ ಸ್ನೇಹಿತರೆ. ಈ ವರ್ಷದ WHO ಅಂದರೆ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಅಂಥೇಳಿ ನಾವೇನು ಕರಿತೀವಿ ಅಲ್ವಾ, ವಿಶ್ವ ಆರೋಗ್ಯ ಸಂಸ್ಥೆ ಅನ್ನೋದು ವಿಶ್ವ ಅಧಿಕ ರಕ್ತದೊತ್ತಡದ ಒಂದು ದಿನದ ಧ್ಯೇಯವಾಕ್ಯವನ್ನು ಈಗಾಗಲೇ ನಾನು ನಿಮಗೆ ತಿಳಿಸಿದೆ. ಒಟ್ಟಿಗೆ ಅಧಿಕ ರಕ್ತದೊತ್ತಡವನ್ನು ನಿಯಂತ್ರಿಸ್ಕೊಳ್ಳೋದು, ನಿಮ್ಮ ರಕ್ತದೊತ್ತಡವನ್ನು ನಿಯಮಿತವಾಗಿ ಪರಿಶೀಲಿಸಿ ಮತ್ತು ಮೂಕ ಕೊಲೆಗಾರನನ್ನು ಸೋಲಿಸಿ ಅನ್ನೋವಂಥದ್ದು. ಇದು ನಿಜಕ್ಕೂ ಕೂಡ ಒಂದು ಹಂಚಿಕೆಯ ಜವಾಬ್ದಾರಿಯಾಗಿದ್ದು ವ್ಯಕ್ತಿಗಳು, ಕುಟುಂಬಗಳು, ಸಮುದಾಯಗಳು, ಆರೋಗ್ಯ ವೃತ್ತಿಪರರು ಮತ್ತು ಆರೋಗ್ಯ ವ್ಯವಸ್ಥೆಗಳಿಂದ ಕ್ರಮ ಕೈಗೊಳ್ಳುವಂತಹ ಅಗತ್ಯ ಇದೆ ಅನ್ನೋಂಥದ್ದನ್ನು ಒತ್ತಿ ಹೇಳುತ್ತೆ ಸ್ನೇಹಿತರೆ. ಇನ್ನು ಪ್ರಮುಖ ಸಂದೇಶಗಳ ಬಗ್ಗೆ ತಿಳಿಸಬೇಕು ಅಂದರೆ, ನಮ್ಮ ನಮ್ಮ ರಕ್ತದ ಒತ್ತಡವನ್ನು ನಾವು ಆಗಾಗ ಪರಿಶೀಲಿಸ್ಕೊಳ್ತಾ ಇರಬೇಕು. ಅಂದರೆ ನಿಯಮಿತವಾಗಿ ನಮಗೆ BP ಹೆಚ್ಚು ಇದೆಯಾ ಅಥವಾ ಕಡಿಮೆ ಇದೆಯಾ ಅಂತ ಹೇಳಿಬಿಟ್ಟು ಪರಿಶೀಲಿಸ್ತಾ ಇರಬೇಕು, ಮಾಪನ ಮಾಡಿಸ್ತಾ ಇರಬೇಕು. ಹಾಗಾದರೆ ಮಾತ್ರ ತಡೆಗಟ್ಟುವಿಕೆ ಮತ್ತು ನಿಯಂತ್ರಣಕ್ಕೆ ಇದು ಮೊದಲ ಹೆಜ್ಜೆಯಾಗುತ್ತೆ ಅಂತ ಹೇಳ್ಬೋದು. ಪ್ರತಿಯೊಬ್ಬರೂ ಕೂಡ ತಮ್ಮ ರಕ್ತದೊತ್ತಡದ ಒಂದು ಮೌಲ್ಯಗಳನ್ನು ತಿಳಿದಿರಬೇಕು ಕೂಡ. ಇನ್ನು ಆರೋಗ್ಯಕರ ಆಹಾರ ಪದ್ಧತಿ, ದೈಹಿಕ ಚಟುವಟಿಕೆ, ತಂಬಾಕು ಸೇವನೆಯನ್ನು ತಪ್ಪಿಸೋದು, ಮದ್ಯಪಾನವನ್ನು ಕಡಿಮೆ ಮಾಡೋದು, ಹಾಗೆಯೇ ಸೂಕ್ತ ಔಷಧಿಗಳನ್ನು ತೆಗೆದುಕೊಳ್ಳೋದ್ರಿಂದ ಅಪಾಯವನ್ನು ಗಮನಾರ್ಹವಾಗಿ ಕಡಿಮೆ ಮಾಡಬಹುದು. ನಿಜಕ್ಕೂ ಕೂಡ ಮದ್ಯಪಾನವನ್ನು ಬಿಟ್ಬಿಡೋದೇ ಒಳ್ಳೆಯದು ಅಲ್ವಾ. ಇನ್ನು ಅಧಿಕ ರಕ್ತದೊತ್ತಡ ಹೊಂದಿರುವಂತಹ ಹೆಚ್ಚಿನ ಜನರಿಗೆ ತಮಗೆ ಅದು ಇದೆ ಅನ್ನೋದೇ ಕೆಲವರಿಗೆ ಗೊತ್ತಿರೋದಿಲ್ಲ. ತಪಾಸಣೆ ಮತ್ತು ನಿಯಮಿತ ಮಾಪನ ಇದಕ್ಕೆ ಅತ್ಯಗತ್ಯವಾಗಿರುತ್ತೆ. ಕೈಗೆಟಕುವ ಪರಿಣಾಮಕಾರಿ ಚಿಕಿತ್ಸೆಗಳು ನಿಜಕ್ಕೂ ಕೂಡ ಇಂದಿನ ಕಾಲದಲ್ಲಿ ವ್ಯಾಪಕವಾಗಿ ಲಭ್ಯವಿದೆ ಅಲ್ವಾ. ಹಾಗಾಗಿ ನಿರಂತರವಾಗಿ ಈ ಚಿಕಿತ್ಸೆಗಳನ್ನು ತೆಗೆದುಕೊಂಡಾಗ ಗಂಭೀರ ತೊಡಕುಗಳು ಉಂಟಾಗೋದನ್ನು ತಡೆಯಬಹುದಾಗಿದೆ. ಹಾಗೆಯೇ ಅಧಿಕ ರಕ್ತದೊತ್ತಡ ನಿರ್ವಹಣೆಯು ಜೀವಿತಾವಧಿಯವರೆಗೂ ಕೂಡ ಇರುತ್ತೆ. ಹಾಗೆಯೇ ಆರೈಕೆ, ಔಷಧಿಗಳು ಮತ್ತು ಅನುಸರಣೆಗೆ ನಿರಂತರ ಪ್ರವೇಶವನ್ನು ಇದು ಅವಲಂಬಿಸಿರುತ್ತೆ. ಅಸಮಾನತೆಗಳನ್ನು ಕಡಿಮೆ ಮಾಡೋದಕ್ಕೆ ಪ್ರಾಥಮಿಕ ಆರೋಗ್ಯ ಆರೈಕೆಯನ್ನು ಬಲಪಡಿಸೋದು ಮತ್ತು ರೋಗ ನಿರ್ಣಯ ಹಾಗೆ ಚಿಕಿತ್ಸೆಗೆ ಪ್ರವೇಶವನ್ನು ಖಚಿತಪಡಿಸಿಕೊಳ್ಳೋದು ಕೂಡ ಒಂದು ನಿರ್ಣಾಯಕ ಹಂತವಾಗಿರುತ್ತೆ ಸ್ನೇಹಿತರೆ. ಹಾಗಾಗಿ ಅಧಿಕ ರಕ್ತದೊತ್ತಡವನ್ನು ನಿರ್ಲಕ್ಷಿಸದೇ ನಾವು ಸರಿಯಾದ ಒಂದು ಸಮಯಕ್ಕೆ ಅದಕ್ಕೆ ನಾವು ಚಿಕಿತ್ಸೆಯನ್ನು ಪಡೆದುಕೊಂಡು ಅದರಿಂದ ಉಂಟಾಗಬಹುದಾದಂತಹ ಸಮಸ್ಯೆಗಳನ್ನು ನಿವಾರಿಸ್ಕೊಳ್ಳೋಣ ಅಂತ ಹೇಳ್ತಾ ಕಾರ್ಯಕ್ರಮದಲ್ಲಿ ಇದೀಗ ಕೇಳಿಸ್ತಾ ಇದ್ದೇನೆ ತಾಜ್ ಚಿತ್ರದ ಗೀತೆಯನ್ನು.

ಓಕೆ ಸ್ನೇಹಿತರೆ, ಇನ್ನು ವಿಶ್ವ ಅಧಿಕ ರಕ್ತದೊತ್ತಡ ದಿನವು ಯಾವುದಕ್ಕೆಲ್ಲ ಹೆಚ್ಚು ಅವಕಾಶವನ್ನು ಮಾಡಿಕೊಡುತ್ತೆ ಅಂತ ಹೇಳಿ ತಿಳಿಸೋದಾದರೆ, ಅಧಿಕ ರಕ್ತದೊತ್ತಡದ ಬಗ್ಗೆ ಸಾರ್ವಜನಿಕ ಅರಿವು ಮತ್ತು ತಿಳುವಳಿಕೆಯನ್ನು ಹೆಚ್ಚಿಸೋದು, ಹಾಗೆಯೇ ಸಮುದಾಯಗಳು ಮತ್ತು ಆರೋಗ್ಯ ಸೌಲಭ್ಯಗಳಲ್ಲಿ ನಿಯಮಿತ ರಕ್ತದೊತ್ತಡ ಮಾಪನವನ್ನು ಉತ್ತೇಜಿಸೋದು, ಅಧಿಕ ರಕ್ತದೊತ್ತಡವನ್ನು ಪತ್ತೆ ಹಚ್ಚಿ ಚಿಕಿತ್ಸೆ ಮತ್ತು ದೀರ್ಘಕಾಲೀನ ನಿಯಂತ್ರಣವನ್ನು ಬಲಪಡಿಸೋದಕ್ಕೆ ಆರೋಗ್ಯ ವ್ಯವಸ್ಥೆಗಳನ್ನು ಬೆಂಬಲಿಸೋದು, ಜೊತೆಗೆ ವ್ಯಕ್ತಿಗಳು ತಮ್ಮ ರಕ್ತದೊತ್ತಡವನ್ನು ನಿರ್ವಹಿಸುವಲ್ಲಿ ಸಕ್ರಿಯ ಪಾತ್ರ ವಹಿಸಲು ಸಬಲೀಕರಣಗೊಳಿಸಿ ಜಾಗೃತಿ ಮೂಡಿಸೋದು, ಜ್ಞಾನವನ್ನು ಹಂಚಿಕೊಳ್ಳೋದು ಮತ್ತು ನಿರಂತರ ಕ್ರಮವನ್ನು ಬೆಂಬಲಿಸೋದು ಅಧಿಕ ರಕ್ತದೊತ್ತಡದಿಂದ ಬಳಲ್ತಾ ಇರುವಂತಹ ಪ್ರತಿಯೊಬ್ಬರಿಗೂ ಕೂಡ ಶಾಶ್ವತ ಬದಲಾವಣೆಯನ್ನು ಉಂಟು ಮಾಡಬೇಕು ಅನ್ನೋದು ಈ ವಿಶ್ವ ಅಧಿಕ ರಕ್ತದೊತ್ತಡದ ದಿನದ ಪ್ರಮುಖ ಉದ್ದೇಶವಾಗಿರುತ್ತೆ ಸ್ನೇಹಿತರೆ. ಅದೇನೇ ಇರಲಿ, ಒಂದು ಸಾಮಾನ್ಯ ಜ್ಞಾನವನ್ನು ನಾವು ತಿಳಿದುಕೊಳ್ಬೇಕಾಗುತ್ತೆ. 80ರಿಂದ 120ರವರೆಗೂ ಕೂಡ ರಕ್ತದೊತ್ತಡ ಇದ್ದರೆ ಇದು ಒಂದು ಸಾಮಾನ್ಯ ಅಂಥೇಳಿ ತಿಳಿದುಕೊಳ್ಬೇಕು. 120ಕ್ಕಿಂತ ಜಾಸ್ತಿ ಇತ್ತು ಅಂದರೆ, 80ಕ್ಕಿಂತ ಕಡಿಮೆ ಇತ್ತು ಅಂದರೆ ಸ್ವಲ್ಪ ಆರೋಗ್ಯದಲ್ಲಿ ಏನೋ ವ್ಯತ್ಯಯ ಆಗಿದೆ ಅಂತ ಹೇಳಿಬಿಟ್ಟು ನಾವು ಸೂಕ್ತ ವೈದ್ಯರನ್ನ ಸಂಪರ್ಕಿಸಿ ನಮ್ಮ ಆರೋಗ್ಯವನ್ನು ವೃದ್ಧಿಸ್ಕೊಳ್ಳೋದು ಮುಖ್ಯ ಅಂತ ಹೇಳ್ತಾ ಈ ಪುಟ್ಟ ಮಾಹಿತಿಯೊಂದಿಗೆ ಕಾರ್ಯಕ್ರಮದ ಕೊನೆಯಲ್ಲಿ ಕೇಳಿಸ್ತಾ ಇದ್ದೇನೆ ಉಷಾ ಚಿತ್ರದ ಗೀತೆಯನ್ನು. ಕೇಳಿಬರುವ ಯುಗಳ ಸ್ವರಗಳು ಕೆಜೆಎಸ್ ಸುದಾಸ್ ಹಾಗೂ ಜಾನಕಿ ಇವರವು. ಜೀವದಶಂಕರ್ ಬರೆದಿರುವ ಈ ಗೀತೆಗೆ ರಾಜನ್ ನಾಗೇಂದ್ರ ಅವರ ಸಂಗೀತವಿದೆ.

ಸ್ನೇಹಿತರೆ, ಚಿತ್ರಗೀತೆಗಳನ್ನ ಕೇಳ್ತಾ ಇದ್ದೀರಿ. ಇವತ್ತು ಮೇ 17 ವಿಶ್ವ ಅಧಿಕ ರಕ್ತದೊತ್ತಡದ ದಿನವನ್ನು ಆಚರಿಸಲಾಗ್ತಾ ಇದೆ. ಈ ಪ್ರಯುಕ್ತವಾಗಿ ನಾನು ಕೂಡ ನಿಮಗೆ ಒಂದಷ್ಟು ಮಾಹಿತಿಯನ್ನು ಅಧಿಕ ರಕ್ತದೊತ್ತಡದ ಬಗ್ಗೆ ನೀಡಿದ್ದೇನೆ. ಈ ಮಾಹಿತಿ ನಿಮಗೆ ಇಷ್ಟ ಆಗಿರಬಹುದು ಅಂತೇಳಿ ಭಾವಿಸ್ತಾ ಇಂದಿನ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ.

ಸ್ನೇಹಿತರೆ, ಚಿತ್ರದುರ್ಗ ನಗರದ ಜಗದ್ಗುರು ಶ್ರೀ ಮುರುಘರಾಜೇಂದ್ರ ಬೃಹನ್ಮಠದ ಶ್ರೀ ಜಯದೇವ ವಿದ್ಯಾರ್ಥಿ ನಿಲಯದಲ್ಲಿ 2026-27 ಸಾಲಿಗೆ ಪ್ರವೇಶಾತಿ ಪಡೆಯಲು ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ರಾಷ್ಟೀಯ ಹೆದ್ದಾರಿ 4 ಮತ್ತು 13ಕ್ಕೆ ಹೊಂದಿಕೊಂಡಿರುವ ಚಿತ್ರದುರ್ಗ ಶ್ರೀ ಮುರುಘಾ ಮಠದ ಪ್ರಶಾಂತವಾಗಿರುವ ಸುಂದರ ಹಸಿರು ವಾತಾವರಣದಲ್ಲಿ ವಿದ್ಯಾರ್ಥಿ ನಿಲಯವಿದ್ದು, 1ನೇ ತರಗತಿಯಿಂದ ದ್ವಿತೀಯ ಪಿಯುಸಿವರೆಗೆ ವಿದ್ಯಾಭ್ಯಾಸ ಮಾಡುವ ಸರ್ವ ಜನಾಂಗದ ಬಡ ಹಾಗೂ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಅವಕಾಶ ಕಲ್ಪಿಸಲಾಗಿದೆ. 2026-27 ಸಾಲಿನಲ್ಲಿ ವಿದ್ಯಾರ್ಥಿ ನಿಲಯಕ್ಕೆ ಪ್ರವೇಶ ಪಡೆಯಲಿಚ್ಛಿಸುವ ಆಸಕ್ತರು, ನಿಲಯ ಪಾಲಕರು, ಶ್ರೀ ಜಯದೇವ ವಿದ್ಯಾರ್ಥಿ ನಿಲಯ, ಶ್ರೀ ಮುರುಘಾ ಮಠ ಚಿತ್ರದುರ್ಗ, ಹಾಗೆಯೇ ದೂರವಾಣಿ ಸಂಖ್ಯೆ 9538421222 ಸಂಪರ್ಕಿಸಬಹುದು. ಇನ್ನು ಸ್ನೇಹಿತರೆ, ಚಿತ್ರದುರ್ಗದಲ್ಲಿ ನಿರುದ್ಯೋಗಿ ಗ್ರಾಮೀಣ ಭಾಗದ ಯುವಕ ಯುವತಿಯರಿಗಾಗಿ ಸ್ವ ಉದ್ಯೋಗ ಮಾಡಲು ತರಬೇತಿಗಳನ್ನು ಇದೇ ತಿಂಗಳ 18/5/2026 ಸೋಮವಾರದಂದು ಆಯೋಜಿಸಲಾಗಿದೆ. ಅಭ್ಯರ್ಥಿಗಳ ಅರ್ಹತೆ ಹೀಗಿವೆ: 19-50 ವರ್ಷಗಳ ವಯೋಮಿತಿಯನ್ನು ಹೊಂದಿರಬೇಕು, ಕನ್ನಡ ಓದಲು ಬರೆಯಲು ಬಲ್ಲವರಾಗಿರಬೇಕು, ತರಬೇತಿಗೆ ಸಂಬಂಧಿಸಿದಂತೆ ಪ್ರಾಥಮಿಕ ಜ್ಞಾನ ಹೊಂದಿರಬೇಕು, ಉದ್ಯೋಗವನ್ನು ಮಾಡಬೇಕೆಂಬ ಆಸಕ್ತಿ ಹೊಂದಿರಬೇಕು, ಹಾಗೆಯೇ ಈ ತರಬೇತಿಗೆ ಸಂಬಂಧಪಟ್ಟ ಕೌಶಲ್ಯ ಕುರಿತು ಪ್ರಾಥಮಿಕ ಜ್ಞಾನ ಹೊಂದಿದವರಿಗೆ ಹೆಚ್ಚಿನ ಆದ್ಯತೆಯನ್ನು ನೀಡಲಾಗುವುದು. ಇನ್ನು ಏನೆಲ್ಲ ತರಬೇತಿಗಳು ಇವೆ ಅಂದರೆ, ಮಹಿಳೆಯರ ಟೈಲರಿಂಗ್ ತರಬೇತಿ 30 ದಿನಗಳು, ಮಹಿಳೆಯರ ಬ್ಯೂಟಿ ಪಾರ್ಲರ್ ತರಬೇತಿ 35 ದಿನಗಳು, ಹಾಗೆಯೇ ಕಂಪ್ಯೂಟರ್ ಅಕೌಂಟಿಂಗ್ ತರಬೇತಿ ಅಂದರೆ ಟ್ಯಾಲಿ ತರಬೇತಿಯನ್ನು 38 ದಿನಗಳ ಕಾಲ ನೀಡಲಾಗುತ್ತೆ. ಹೆಚ್ಚಿನ ಮಾಹಿತಿಗಾಗಿ 8431-3932 ಸಂಪರ್ಕಿಸಬಹುದು.

ಸ್ನೇಹಿತರೆ, ಕೇಂದ್ರ ಬುಡಕಟ್ಟು ವ್ಯವಹಾರಗಳ ಮಂತ್ರಾಲಯ ನವದೆಹಲಿ ಇವರು ದಿನಾಂಕ 18/5/2026 ದಿನಾಂಕ 25/5/2026 ಜನ್ ಭಾಗಿದಾರಿ ಸಬ್ಸೆ ದೂರ್ ಸಬ್ಸೆ ಪೆಹಲೆ ಎಂಬ ಐಇಸಿ ಅಭಿಯಾನವನ್ನು ಆಯೋಜಿಸಲು ತೀರ್ಮಾನಿಸಲಾಗಿದ್ದು, ಈ ಪ್ರಯುಕ್ತ ಮಾನ್ಯ ನಿರ್ದೇಶಕರು ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆ ಬೆಂಗಳೂರು. ಇವರು ಸೂಚಿಸಿರುವಂತೆ ಅಭಿಯಾನವು ಬುಡಕಟ್ಟು ಸಮುದಾಯದವರಿಗೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ಯೋಜನೆಗಳ ಪ್ರಯೋಜನ ಪಡೆಯಲು ಬೇಕಾಗುವ ದಾಖಲಾತಿಗಳನ್ನು ಒದಗಿಸುವ ಬಗ್ಗೆ, ಆರೋಗ್ಯ ತಪಾಸಣಾ ಶಿಬಿರಗಳು, ಸಿಕಲ್ ಸೆಲ್ ಅನೇಮಿಯಾ ಕುರಿತು ಜಾಗೃತಿ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಸಂಬಂಧಿಸಿದ ಇಲಾಖೆಗಳೊಂದಿಗೆ ಸಮನ್ವಯ ಸಾಧಿಸಿ ಗ್ರಾಮ ಮಟ್ಟದಲ್ಲಿ ಅವೇರ್ನೆಸ್ ಅಂಡ್ ಬೆನಿಫಿಟ್ ಕ್ಯಾಂಪ್ಸ್ಗಳನ್ನು ಆಯೋಜಿಸಲಾಗುವುದು. ಪರಿಶಿಷ್ಟ ಪಂಗಡದ ಸಮುದಾಯದವರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ಈ ಅಭಿಯಾನದ ಪ್ರಯೋಜನವನ್ನು ಪಡೆದುಕೊಳ್ಳಲು ಪ್ರಕಟಣೆಯಲ್ಲಿ ತಿಳಿಸಲಾಗಿದೆ. ಇದುವರೆಗೂ ಕೆಲವು ಪ್ರಕಟಣೆಗಳನ್ನು ಕೇಳಿದಿರಿ.

0: ಸ್ನೇಹಿತರೆ ನಿಲಯದ ಮುಂಜಾನೆ ಎದುರುಗೋದೇ ಪ್ರಸಾರದ ಎಲ್ಲಾ ಕಾರ್ಯಕ್ರಮಗಳನ್ನು 102.6 ತರಂಗಾಂತರಗಳಲ್ಲಿ ಕೇಳ್ತಾ ಇದ್ದೀರಿ. ಸಮಯ ಸರಿಯಾಗಿ 9:05:35 ಇದೀಗ ನಲ್ನುಡಿ ಆರಂಭದಲ್ಲಿ ಒಂದು ಪ್ರಕಟಣೆ.
1: ಕಣ್ಣಿದ್ದರೆ ಅಲ್ಲವೇ ಈ ಸುಂದರ ಜಗತ್ತನ್ನು ಸವಿಯಲು ಸಾಧ್ಯ. ಆದರೆ ವಯೋಸಹಜವಾಗಿ ಅಥವಾ ದೃಷ್ಟಿದೋಷದಿಂದಾಗಿ ಸಾವಿರಾರು ಬಡವರು ಕತ್ತಲಲ್ಲಿ ಕಳೆಯುತ್ತಿದ್ದಾರೆ. ಅವರ ಬದುಕಿಗೆ ಬೆಳಕಾಗಲೆಂದೇ ಬಂದಿದೆ ಆಶಾಕಿರಣ ಯೋಜನೆ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸಚಿವರಾದ ಶ್ರೀ ದಿನೇಶ್ ಗುಂಡೂರಾವ್ ಅವರು ಹೇಳುತ್ತಾರೆ,
2: ಬಡವರ ಬಾಳಿನ ಕತ್ತಲೆ ಅಳಿಸಿ ಹೊಸ ಬೆಳಕು ನೀಡುವುದೇ ನಮ್ಮ ಆಶಾಕಿರಣ ಯೋಜನೆಯ ಆಶಯ.
1: ಆಶಾಕಿರಣ ಯೋಜನೆಯಡಿ 600,000 ಅಧಿಕ ಜನರಿಗೆ ಉಚಿತ ಕನ್ನಡಕ ನೀಡಲಾಗಿದ್ದು 400,000 ಹೆಚ್ಚು ಜನರಿಗೆ ಉಚಿತ ಶಸ್ತ್ರಚಿಕಿತ್ಸೆ ಮಾಡಲಾಗಿದೆ. ಈ ಸೇವೆಯ ಲಾಭ ಪಡೆಯಲು ನಿಮ್ಮ ಹತ್ತಿರದ ಸರ್ಕಾರಿ ಆಸ್ಪತ್ರೆಗೆ ಇಂದೇ ಭೇಟಿ ನೀಡಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
0: ಕೇಳೋಣ ಆರ್ ಮೀನಾಕ್ಷಿ ಅವರಿಂದ ನಲ್ನುಡಿ.
3: ಸೃಷ್ಟಿಗೆ ಮೂಲ ಪಂಚಭೂತಗಳು ಪೃಥ್ವಿ, ವಾಯು, ಅಪ್, ತೇಜ ಮತ್ತು ಆಕಾಶ. ಇವುಗಳಲ್ಲಿ ಪೃಥ್ವಿ ಅಥವಾ ಭೂತತ್ವ ಸ್ಥೂಲವಾದುದು. ಜೀವಿಗಳ ದೇಹ ರಚನೆಗೆ ಈ ತತ್ವವೇ ಆಧಾರ. ಚರ್ಮ, ಮಾಂಸ, ಮೂಳೆ, ನರ ಎಲ್ಲವೂ ಮಣ್ಣಿನ ವಿವಿಧ ರೂಪಗಳೇ. ಮಣ್ಣಿನಿಂದಾದ ಈ ದೇಹಕ್ಕೆ ಮತ್ತೆ ಮಣ್ಣಿನ ಬೇರೆ ರೂಪಗಳಾದ ಧಾನ್ಯಗಳು, ತರಕಾರಿ, ಹಣ್ಣುಗಳು ಪೋಷಣೆಗೆ ಆಹಾರ. ಇವೆಲ್ಲವೂ ನಾಶವಾಗಿ ಮತ್ತೆ ಮಣ್ಣಿನ ರೂಪವನ್ನೇ ಹೊಂದುತ್ತವೆ. ದಾಸವರೇಣ್ಯರು ಹಾಡಿರುವಂತೆ, ಮಣ್ಣಿಂದ ಕಾಯ ಮಣ್ಣಿಂದ. ಈ ಭೂಮಿಯ ಮೇಲ್ಮೈಯಲ್ಲಿ ಯಥೇಚ್ಛವಾಗಿ ಕಾಣುವುದೇ ಮಣ್ಣು. ಆದ್ದರಿಂದಲೇ ನಾವು ಮಣ್ಣಿನ ಬಗ್ಗೆ ತಾತ್ಸಾರ ಭಾವನೆ ಹೊಂದಿರುವುದು. ಏಕೆಂದರೆ ಸುಲಭವಾಗಿ ಸಿಗುವುದರ ಬಗ್ಗೆ ಅನಾದರ ತೋರುವುದು ನಮ್ಮ ಸಹಜ ಗುಣ. ಅದು ನಾವು ಬಳಸುವ ನುಡಿಗಟ್ಟುಗಳಲ್ಲಿ ವ್ಯಕ್ತವಾಗುತ್ತದೆ. ಅಲ್ಲೇನಿದೆ ಮಣ್ಣು, ಮಣ್ಣೇ ಗತಿ, ಮಣ್ಣು ಪಾಲಾಯ್ತು, ಮಣ್ಣು ತಿನ್ನು, ಹೀಗೆ. ಆದರೆ ನಿಜವಾಗಿ ಬೆಲೆ ಬಾಳುವುದೆಲ್ಲ ಇರುವುದೇ ಮಣ್ಣಿನಲ್ಲಿ. ನಿಧಿ, ನಿಕ್ಷೇಪಗಳು, ಖನಿಜಗಳು ಮುಂತಾಗಿ ನಮಗೆ ಏನೆಲ್ಲ ಅಗತ್ಯವೋ ಆ ಎಲ್ಲವೂ ಮಣ್ಣಿನ ಗರ್ಭದಲ್ಲಿದೆ. ನಾವು ತಿನ್ನುವ ಆಹಾರ ಬೆಳೆಯಲು ಮಣ್ಣೇ ಆಧಾರ. ಸುರಿದ ಮಳೆ ಅಂತರ್ಜಲವಾಗುವುದು ಮಣ್ಣಿನ ಮಡಿಲಲ್ಲಿ. ಮಣ್ಣಿನಿಂದ ಕೂಡಿದ ಭೂಮಿ ತಿರುಗಿದರೆ ತಾನೇ ಗಾಳಿ. ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ನಮ್ಮನ್ನು ಸಲಹುತ್ತಿರುವುದೇ ಮಣ್ಣು. ದುರಂತವೆಂದರೆ ನಾಗರಿಕತೆ ಬೆಳೆದಂತಲ್ಲ, ನಾವು ಮಣ್ಣಿನ ಸಂಪರ್ಕದಿಂದ ದೂರ ಓಡುತ್ತಿದ್ದೇವೆ. ಪ್ರತ್ಯಕ್ಷವಾಗಿ ಮಣ್ಣಿನ ಸ್ಪರ್ಶ ಕೈ, ಮೈ, ಕಾಲಿಗೆ ಆಗದಂತೆ ಎಚ್ಚರ ವಹಿಸುತ್ತಿದ್ದೇವೆ. ಸಿಮೆಂಟಿನ ಗೋಡೆಗಳಿಂದ ಕಟ್ಟಿದ ಮನೆಗಳು, ಟೈಲ್ಸ್ಗಳಿಂದ ಮುಚ್ಚಿದ ನೆಲ, ಅದರ ಮೇಲೆ ಬೆಲೆ ಬಾಳುವ ಕಾರ್ಪೆಟ್ ಮುಚ್ಚಿ, ಮನೆಯ ಹಿಂದೆ ಮುಂದಿನ ಜಾಗಗಳನ್ನು ಸಿಮೆಂಟ್ ಅಥವಾ ಲಾನ್ನಿಂದ ಮುಚ್ಚಿ, ಇಷ್ಟೇ ಅಲ್ಲದೆ ಪಾದಗಳನ್ನು ಪಾದರಕ್ಷೆಗಳಿಂದ ಮುಚ್ಚಿ ಮಣ್ಣಿನ ಸ್ಪರ್ಶದಿಂದ ದೂರ ಉಳಿಯುತ್ತಿದ್ದೇವೆ. ನೀವನ್ನಬಹುದು, ದೇಹ ಮಣ್ಣಿನದೆಂದಿರಿ, ತಿನ್ನುವ ಆಹಾರ ಮಣ್ಣಿನ ಮತ್ತೊಂದು ರೂಪವೆಂದಿರಿ, ಹಾಗಾದರೆ ಮಣ್ಣಿಂದ ದೂರವಾದ ಹಾಗೆ ಹೇಗಾಯಿತು ಅಂತ. ಆದರೆ ಅವೆಲ್ಲ ಮಣ್ಣಿನ ಮೂಲಗಳೇ ಹೊರತು ಪ್ರತ್ಯಕ್ಷ ಮಣ್ಣಲ್ಲ. ಪ್ರತ್ಯಕ್ಷ ಮಣ್ಣಿನಲ್ಲೂ ಜೀವಸತ್ವಗಳಿವೆ. ಅಂಗಾಲಿನ ಸೂಕ್ಷ್ಮ ಚರ್ಮದಲ್ಲಿರುವ ರಕ್ತನಾಳಗಳ ಮೂಲಕ ಆ ಜೀವಸತ್ವಗಳು ನೇರವಾಗಿ ದೇಹದಲ್ಲಿ ಸೇರಿ ದೇಹಕ್ಕೆ ಪೋಷಣೆಯನ್ನು ಒದಗಿಸುತ್ತವೆ. ಹಿಂದಿನ ಕಾಲದ ಜನರು ಬರಿಗಾಲಿನಲ್ಲಿ ಮಣ್ಣಿನ ದಾರಿಯಲ್ಲಿ ತಿರುಗಾಡುತ್ತಿದ್ದರು. ಮಣ್ಣಿನ ಬಿಸಿ ತಂಪುಗಳನ್ನು ಅನುಭವಿಸುತ್ತಿದ್ದರು. ಇಂದಿನಂತೆ ಆಗ ರಸ್ತೆಗಳೆಲ್ಲ ಟಾರಿನಿಂದ ಮುಚ್ಚಲ್ಪಟ್ಟಿರುತ್ತಿರಲಿಲ್ಲ. ಆಗಿನ ಜನರು ಬಳಸುತ್ತಿದ್ದ ವಸ್ತುಗಳೆಲ್ಲ ಸಾಮಾನ್ಯವಾಗಿ ಮಣ್ಣು ಮೂಲದವೇ ಆಗಿರುತ್ತಿದ್ದು, ಮಣ್ಣಿನಲ್ಲಿ ಕರಗಿ ಮಣ್ಣಿನ ಸತ್ವ

0: ಅಪಾಯವನ್ನು ಹೆಚ್ಚಿಸುವಂಥವಾಗಿರುತ್ತಿದ್ದವು. ಅಪಾಯವುಂಟು ಮಾಡುವ ವಸ್ತುಗಳ ಬಳಕೆ ಇದ್ದಿಲ್ಲವೆಂದೇ ಹೇಳಬಹುದು. ಬೇಡದ ವಸ್ತುಗಳನ್ನು ಎಲ್ಲೆಂದರಲ್ಲಿ ಹಾಕುವ ಪರಿಪಾಠವೂ ಇರಲಿಲ್ಲ. ಹಿಂದೆ ರೈತರು ಮಳೆ, ಚಳಿ, ಗಾಳಿ, ಬಿಸಿಲಿಗೆ ಮೈಯೊಡ್ಡಿ ಹೊಲಗದ್ದೆಗಳಲ್ಲಿ ಬರಿಗಾಲಲ್ಲಿ ನಿಂತು ಓಡಾಡಿ ಬೆವರು ಸುರಿಸಿ ದುಡಿಯುವ ಮಣ್ಣಿನ ಮಕ್ಕಳಾಗಿರುತ್ತಾ ಗಟ್ಟಿಮುಟ್ಟಾಗಿರುತ್ತಿದ್ದರು. ಆದರೆ ಈ ಯಂತ್ರಯುಗದಲ್ಲಿ ಬೇಸಾಯದ ಕೆಲಸವನ್ನೆಲ್ಲ ಯಂತ್ರಗಳ ಮೇಲೆ ಕುಳಿತೇ ನಿರ್ವಹಿಸುತ್ತಾ ಭೂಸ್ಪರ್ಶದಿಂದ ದೂರವಾಗುತ್ತಿದ್ದಾರೆ. ಕಾಲಾಯ ತಸ್ಮೈ ನಮಃ. ಇನ್ನು ನಾಗರಿಕರಾದ ನಾವು ಮಕ್ಕಳನ್ನಂತೂ ಮಣ್ಣಿನಲ್ಲಿ ಆಡಲು ಬಿಡುವುದೇ ಇಲ್ಲ. ಮಳೆಯಲ್ಲಿ ನೆನೆದು ಮಣ್ಣಿನಲ್ಲಿ ಆಡಿ ಬಿದ್ದು ಹೊರಳಿ ಮಣ್ಣಿನ ಸುಗಂಧವನ್ನು ಅನುಭವಿಸಿದರೆ ತಾನೇ ಮಣ್ಣಿನ ಬಗ್ಗೆ ಅಭಿಮಾನ ಮೂಡುವುದು. ಇದು ನನ್ನ ತಾಯ್ನೆಲವೆಂಬ ಪ್ರೀತಿಯುಂಟಾಗುವುದು. ಹಿರಿಯರನ್ನು ವೃದ್ಧಾಶ್ರಮಗಳಿಗೆ ಸಾಗಿಸಿ ಮಕ್ಕಳಿಗೆ ಹಿರಿಯರ ಪ್ರೀತಿಯಾದರಗಳ ಅರಿವಿಲ್ಲದಂತೆ ಬೆಳೆಸುತ್ತಿದ್ದೇವೆ. ಹಾಗೆ ಬಾಲ್ಯ ಸಹಜವಾಗಿ ಮಣ್ಣಿನಲ್ಲಿ ಆಡುವುದನ್ನು ತಡೆಗಟ್ಟಿ ದೇಶಪ್ರೇಮ ಎಂದರೇನೆಂದು ಪ್ರಶ್ನಿಸುವ ಸ್ಥಿತಿ ತಂದಿಟ್ಟಿದ್ದೇವೆ. ಸುಲಭವಾಗಿ ಸಿಗುವ ಔಷಧಗಳ ಗಣಿಯಾದ ಮಣ್ಣನ್ನು ಸಿಮೆಂಟ್, ಟಾರು, ಲಾನ್ಗಳಿಂದ ಮುಚ್ಚಿ ದುಬಾರಿ ಪ್ರಕೃತಿ ಚಿಕಿತ್ಸೆಗಾಗಿ ತವಕಪಡುತ್ತಿದ್ದೇವೆ. ಸತ್ವಗುಣ ಸಂಪನ್ನೆಯಾದ ಭೂದೇವಿಗೆ ಯಾವ ದೇವರಿಗೂ ಮಾಡದಷ್ಟು ಅಪಚಾರ ಮಾಡುತ್ತೇವೆ. ಅದನ್ನೆಲ್ಲ ಕ್ಷಮೆಯ ಪ್ರತಿರೂಪವಾದ ಧರಿತ್ರಿ ಕ್ಷಮಿಸಿ ನಮ್ಮನ್ನು ಪೋಷಿಸುತ್ತಿದ್ದಾಳೆ. ಇನ್ನಾದರೂ ಮಣ್ಣಿನ ಮಹತ್ವವನ್ನರಿತು ನಾವು ವಿವಿಧ ವಿಷಪೂರಿತ ವಸ್ತುಗಳಿಂದ ಮಣ್ಣನ್ನು ಕಲುಷಿತಗೊಳಿಸದೆ ಮಣ್ಣಿನ ಸಂಪರ್ಕವನ್ನು ಇಟ್ಟುಕೊಂಡರೆ ಪ್ರಕೃತಿ ಚಿಕಿತ್ಸೆ ಪ್ರಕೃತಿಯಲ್ಲೇ ದೊರೆತಿತ್ತು.
1: ಆರ್ ಮೀನಾಕ್ಷಿ ಅವರಿಂದ ನಲ್ಲುಡಿ ಕೇಳಿದಿರಿ. ಇದು ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಕೇಂದ್ರ. ಸಮಯ 9:10:50. ಇದೀಗ ಕಾಮನಬಿಲ್ಲು ಕಾರ್ಯಕ್ರಮ. ಸ್ನೇಹಿತರೆ, ಎಂದಿನಂತೆ ಕಾಮನಬಿಲ್ಲು ಕಾರ್ಯಕ್ರಮದಲ್ಲಿ ಭಾವಗೀತೆ, ಜನಪದ ಗೀತೆ, ಕನ್ನಡ ಹಾಗೂ ಹಿಂದಿ ಚಿತ್ರಗೀತೆಗಳ ಸಮ್ಮಿಶ್ರಣವಿದೆ. ಆರಂಭದಲ್ಲಿದೆ ಭಾವಗೀತೆ. ರಚನೆ ವೇಣುಗೋಪಾಲ್ ಸೊರಬ, ಸಿ ಅಶ್ವಥ್ ಅವರ ಸಂಗೀತ ಸ್ವರದಲ್ಲಿ ಕವಿತೆಗೆ ಧ್ವನಿಯಾಗಿದ್ದಾರೆ ಡಾಕ್ಟರ್ ರಾಜ್ಕುಮಾರ್.

ಸ್ನೇಹಿತರೆ, ಇನ್ನು ಮುಂಜಾನೆಯಿಂದ ಪ್ರಸಾರವಾದಂತಹ ಕಾರ್ಯಕ್ರಮಗಳ ಬಗ್ಗೆ ಒಂದಷ್ಟು ಸಂದೇಶಗಳನ್ನು ನಮ್ಮ ಕೇಳುಗರು ಕಳುಹಿಸಿಕೊಟ್ಟಿದ್ದಾರೆ. ಸುಬ್ರಹ್ಮಣಿ ಪೆತ್ತನಹಳ್ಳಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಿಂದ, ಅತ್ಯುತ್ತಮ ಮಾಹಿತಿಯ ಜೊತೆಗೆ ಗೀತೆಗಳು ಅದ್ಭುತವಾಗಿ ಮೂಡಿ ಬರ್ತಾ ಇವೆ, ಧನ್ಯವಾದಗಳು ಮೇಡಮ್ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ. ಇನ್ನು ಪ್ರತಿಭಾ ರಾಘವೇಂದ್ರ ಚೋರ್ನೂರಿನಿಂದ, ಬೆಳಗಿನ ನಮನದಲ್ಲಿ ಅಧಿಕ ಮಾಸದ ಪ್ರಯುಕ್ತ ಗಾಯತ್ರಿ ಮಂತ್ರದ ವಿವರಣೆ ಬಗ್ಗೆ ಚೆನ್ನಾಗಿ ತಿಳಿಸಿದ್ದೀರಿ. ಅರ್ಥಗರ್ಭಿತ ಚಿತ್ರಗೀತೆಗಳ ಪ್ರಸಾರಕ್ಕೆ ಧನ್ಯವಾದಗಳು. ಇದೀಗ ಪ್ರಸಾರವಾದಂತಹ ಮಣ್ಣಿನ ಬಗೆಗಿನ ಮಾತು ಅರ್ಥಗರ್ಭಿತವಾಗಿತ್ತು ಅಂತ ಹೇಳಿ ತಿಳಿಸ್ತಾ, ಗಾದೆ ಹಾಗೆ ಕನ್ನಡದ ವಿಷಯ ಅಂತೇಳಿ ಒಂದಷ್ಟು ಮಾಹಿತಿಗಳನ್ನು ಕೂಡ ಕಳುಹಿಸಿಕೊಟ್ಟಿದ್ದಾರೆ. ತಮ್ಮ ಸಂದೇಶಕ್ಕಾಗಿ ಧನ್ಯವಾದಗಳು. ಇನ್ನು ಸಿ ಟಿ ಚಂದ್ರಶೇಖರ್ ಹತ್ತಿ ಚೌಡೇನಹಳ್ಳಿ ಇಂದ ವಸಂತ್ ಕುಮಾರಿ ಕೂಡ ಜೊತೆಯಲ್ಲಿದ್ದಾರೆ. ಇವರು ಸುಮಧುರ ಅರ್ಥಪೂರ್ಣ ಇಂಪಾದ ಗೀತೆಗಳು, ಚಿತ್ರದುರ್ಗ ಆಕಾಶವಾಣಿ ದಿನದ ಕಾರ್ಯಕ್ರಮಗಳು, ಅದ್ಭುತ ಅಮೋಘ ಉತ್ತಮ ನಿರೂಪಣಾ ಶೈಲಿ, ಸಮಗ್ರ ಮಾಹಿತಿಯ ಪ್ರಸಾರಕ್ಕೆ ಧನ್ಯವಾದಗಳು ಅಂಥೇಳಿ ತಿಳಿಸ್ತಾ ಇದ್ದಾರೆ. ಓಕೆ, ತಮ್ಮ ಸಂದೇಶಕ್ಕೂ ಕೂಡ ಧನ್ಯವಾದಗಳನ್ನು ತಿಳಿಸ್ತಾ ಮುಂದಿನ ಒಂದು ಸಂದೇಶವನ್ನು ತೆಗೆದುಕೊಳ್ತಾ ಇದ್ದೇನೆ. ಚಿತ್ರದುರ್ಗದಿಂದ ಹೊಸದುರ್ಗದ ದಯಾನಂದ, ಡಾಕ್ಟರ್ ರವಿ, ಡಾಕ್ಟರ್ ಅನನ್ಯ ಹಾಗೆ ಅಕುಲ್ ಮಹೇಶ್ ಚಂದ್ರ ಡಾಕ್ಟರ್ ಇವರು ಕೂಡ ಬಿವಿಕೆಸ್ ಲೇಔಟ್ ಇಲ್ಲಿಂದ ನಮಗೆ ಸಂದೇಶವನ್ನು ಕಳುಹಿಸ್ತಾ ಹೇಳ್ತಾ ಇದ್ದಾರೆ. ಶುಭೋದಯ ಶಶಿಕಲಾ ಮೇಡಮ್ ಅಂತ ಹೇಳಿ. ಓಕೆ, ತಮಗೂ ಕೂಡ ಶುಭೋದಯ. ಇನ್ನು ಬೆಳಗಿನ ನಮನ ಭಕ್ತಿಗೀತೆಗಳ ಕಾರ್ಯಕ್ರಮದಲ್ಲಿ ನೀವು ತಿಳಿಸಿದಂತಹ ಮಾಹಿತಿ ಚೆನ್ನಾಗಿತ್ತು. 7:50 ಚಿತ್ರಗೀತೆಗಳು, 8:30 ಎಲ್ಲ ಕಾರ್ಯಕ್ರಮಗಳು ಕೂಡ ತುಂಬ ಚೆನ್ನಾಗಿ ಮೂಡಿಬಂತು. ಹಾಗೆ ವಿಶ್ವ ಅಧಿಕ ರಕ್ತದೊತ್ತಡದ ದಿನಾಚರಣೆಯ ಅಂಗವಾಗಿ ರಕ್ತದೊತ್ತಡದ ಬಗ್ಗೆ ನೀವು ನೀಡಿದಂತಹ ವಿವರಗಳು, ಮಾಹಿತಿ ತುಂಬ ಅರ್ಥಪೂರ್ಣವಾಗಿ ಮೂಡಿಬಂತು. ಇದೀಗ ಪ್ರಸಾರ ಆಗ್ತಾ ಇರುವಂತಹ ಗೀತೆಗಳು ಕೂಡ ತುಂಬ ಸುಮಧುರವಾಗಿ ಮೂಡಿ ಬರ್ತಾ ಇವೆ ಅಂತೇಳಿ ತಿಳಿಸಿದ್ದಾರೆ. ಓಕೆ, ತಮ್ಮ ಸಂದೇಶಕ್ಕಾಗಿ ಧನ್ಯವಾದಗಳು. ಇನ್ನು ಚಿತ್ರದುರ್ಗದಿಂದ ಪಂಡ್ರಹಳ್ಳಿ ರವಿ ಅವರು ಕೂಡ ಒಂದು ಸಂದೇಶವನ್ನು ಕಳುಹಿಸ್ತಾ ಇದ್ದಾರೆ. ನಮಸ್ತೆ ಮೇಡಮ್ ಅಂತ ಹೇಳಿಬಿಟ್ಟು, ಓಕೆ ತಮಗೂ ಕೂಡ ನಮಸ್ಕಾರ. ಇವತ್ತಿನ ಬೆಳಗಿನ ಜಾವದಲ್ಲಿ ನಿಮ್ಮ ನಿರೂಪಣೆಯಿಂದ ಬಂದಂತಹ ಭಕ್ತಿಗೀತೆಗಳ ಜೊತೆಗೆ ರೈತರ ಸಲಹೆ ಎಲ್ಲ ಕಾರ್ಯಕ್ರಮಗಳು ಕೂಡ ತುಂಬ ಸುಗಮವಾಗಿ ಬಂದಿರುತ್ತವೆ. ತುಂಬು ಹೃದಯದ ಧನ್ಯವಾದಗಳು ಅಂತೇಳಿ ತಿಳಿಸ್ತಾ ಇದ್ದಾರೆ. ಓಕೆ, ತಮ್ಮ ಸಂದೇಶಕ್ಕಾಗಿ ಧನ್ಯವಾದಗಳು. ಇನ್ನು ಡಾಕ್ಟರ್ ತುಳಸಿ ರಂಗನಾಥ್, ತರಳಬಾಳು ನಗರ ಚಿತ್ರದುರ್ಗದಿಂದ, ಅಧಿಕ ರಕ್ತದೊತ್ತಡವನ್ನು ನಾವು 35 ವರ್ಷಗಳ ಮೇಲ್ಪಟ್ಟು ಎಲ್ಲ ನಾಗರಿಕರು ಕೂಡ 6 ತಿಂಗಳಿಗೊಮ್ಮೆ ಕಡ್ಡಾಯವಾಗಿ ಪರೀಕ್ಷಿಸಿಕೊಳ್ಬೇಕು ಅಂತೇಳಿ ಒಂದಷ್ಟು ಕಿವಿ ಮಾತನ್ನು ತಿಳಿಸ್ತಾ, ಕಾರ್ಯಕ್ರಮಗಳು ಚೆನ್ನಾಗಿ ಮೂಡಿ ಬರ್ತಾ ಇವೆ ಅಂತ ತಿಳಿಸಿದ್ದಾರೆ. ಧನ್ಯವಾದಗಳು. ಇನ್ನು ಆಕಾಶವಾಣಿ ನಿರೂಪಕರಿಗೆ ಧನ್ಯವಾದಗಳು ಅಂಥೇಳಿ ತಿಳಿಸ್ತಾ, ಎಲ್ಲ ಕಾರ್ಯಕ್ರಮಗಳು ಅದ್ಭುತವಾಗಿ ಪ್ರಸಾರ ಆಗ್ತಾ ಇವೆ, ಧನ್ಯವಾದಗಳು ಮೇಡಮ್ ಅಂತ ಹೇಳಿಬಿಟ್ಟು ಮಾಳಪ್ಪನಹಟ್ಟಿಯಿಂದ ಅಂಗಡಿ ಮಹೇಶ್ ಮತ್ತು ಸರೋಜ ಅವರು ಸಂದೇಶವನ್ನು ಕಳುಹಿಸಿದ್ದಾರೆ. ತಮ್ಮೆಲ್ಲರ ಸಂದೇಶಕ್ಕಾಗಿ ಧನ್ಯವಾದಗಳನ್ನು ತಿಳಿಸ್ತಾ, ಕಾರ್ಯಕ್ರಮದಲ್ಲಿ ಇದೀಗ ಕೇಳಿಸ್ತಾ ಇದ್ದೇನೆ ಹಿಂದಿ ಚಿತ್ರಗೀತೆಯನ್ನು. ದಿಲ್ ಚಿತ್ರದ ಗೀತೆಗಾಗಿ ಧ್ವನಿ ನೀಡಿದ್ದಾರೆ ಅನುರಾಧ ಪೌದ್ವಾಲ್ ಮತ್ತು ಸುರೇಶ್ ವಾಡೇಕರ್.

ಸ್ನೇಹಿತರೇನು ಕಾರ್ಯಕ್ರಮಕ್ಕೆ ಮತ್ತಷ್ಟು ಸಂದೇಶಗಳು ನಮ್ಮನ್ನ ತಲುಪಿವೆ. ಬಾಗೇನಾಳ್ನಿಂದ ರಮ್ಯಾ, ನಿತಿನ್, ಯಶವಂತ್, ಸುರೇಶ್ ಅವರು ನಮಗೆ ಸಂದೇಶವನ್ನ ಕಳುಹಿಸಿ ತಿಳಿಸ್ತಾ ಇದ್ದಾರೆ. ಶುಭ ನುಡಿಯು ಅರ್ಥಪೂರ್ಣವಾಗಿತ್ತು, ಹಾಗೆ ನಮ್ಮನ ಭಕ್ತಿಗೀತೆಗಳ ಜೊತೆ ನೀಡಿದಂತಹ ಮಾಹಿತಿ ಇಷ್ಟ ಆಯಿತು. ನಿಮ್ಮ ನಿರೂಪಣೆಯೊಂದಿಗೆ ತುಂಬ ಸುಮಧುರವಾಗಿ ಕಾರ್ಯಕ್ರಮಗಳು ಮೂಡಿ ಬರ್ತಾ ಇವೆ, ಕೇಳ್ತಾ ಇದ್ದೀವಿ. ಹೃದಯಪೂರ್ವಕ ಧನ್ಯವಾದಗಳು ನಿಮಗೆ ಅಂಥೇಳಿ ತಿಳಿಸ್ತಾ ಇದ್ದಾರೆ. ಓಕೆ, ತಮಗೂ ಕೂಡ ಧನ್ಯವಾದಗಳು. ಇನ್ನು ಶುಭೋದಯ ಆಕಾಶವಾಣಿ ಅಂಥೇಳಿ ತಿಳಿಸ್ತಾ ಇರೋದು ರಾಗಿತಿನೇ ಗಿರೀಶ್ ಗಾರೆಹಟ್ಟಿಯಿಂದ. ಅತ್ಯದ್ಭುತ ಕಾರ್ಯಕ್ರಮವನ್ನು ನೀಡ್ತಾ ಇರುವಂತಹ ಆಕಾಶವಾಣಿಯ ನಿರೂಪಕರು, ಸಿಬ್ಬಂದಿಗಳು, ತಂತ್ರಜ್ಞರಿಗೆ ತುಂಬ ಹೃದಯದ ಧನ್ಯವಾದಗಳು ಅಂಥೇಳಿ ತಿಳಿಸ್ತಾ ಇದ್ದಾರೆ. ಇನ್ನು ಗುಡ್ ಮಾರ್ನಿಂಗ್ ಮೇಡಮ್ ಅಂತ ಹೇಳಿಬಿಟ್ಟು ಎಲ್ಲ ಕಾರ್ಯಕ್ರಮಗಳು ಚೆನ್ನಾಗಿ ಮೂಡಿ ಬರ್ತಾ ಇವೆ ಅಂತ ಹೇಳಿಬಿಟ್ಟು ರಾಮ್ ತೀರ್ಥದಿಂದ ತಿಪ್ಪೇಸ್ವಾಮಿ ಅವರು ನಮಗೆ ಸಂದೇಶವನ್ನು ಕಳುಹಿಸಿಕೊಡ್ತಾ ಇದ್ದಾರೆ. ಹಾಗೆಯೇ ಯಾರಿದು ನಮಸ್ಕಾರ ಮೇಡಮ್ ಅಂತ ಹೇಳಿಬಿಟ್ಟು ಹೇಳ್ತಾ ಇರೋದು ಮಂಜುನಾಥ್ ಕೊಂಡಿಕೊಪ್ಪ ಅವರು. ಓಕೆ, ತಮಗೂ ಕೂಡ ನಮಸ್ತೆ, ಶುಭೋದಯ. ಹಾಗೆಯೇ ನಮಸ್ತೆ ಅಂತ ಹೇಳಿಬಿಟ್ಟು ರತ್ನಮ್ಮ ಗುಂಡ್ಲೂರಿನಿಂದ ನಮಗೆ ಸಂದೇಶವನ್ನು ಕಳುಹಿಸ್ತಾ ಹಿಂದಿ ಸಾಂಗ್ ಸೂಪರಾಗಿ ಮೂಡಿ ಬರ್ತಾ ಇದೆ ಅಂಥೇಳಿ ತಿಳಿಸ್ತಾ ಇದ್ದಾರೆ. ಓಕೆ, ತಮ್ಮೆಲ್ಲರ ಸಂದೇಶಕ್ಕಾಗಿ ಧನ್ಯವಾದಗಳನ್ನು ತಿಳಿಸ್ತಾ ಕಾರ್ಯಕ್ರಮದ ಕೊನೆಯಲ್ಲಿ ಕನ್ನಡ ಚಿತ್ರಗೀತೆಯನ್ನು ಕೇಳಿಸ್ತಾ ಇದ್ದೇನೆ ಚೆಲುವ ಚಿತ್ರದಿಂದ.

ಓಕೆ ಸ್ನೇಹಿತರೆ, ಕಾಮನ ಬಿಲ್ಲು ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀರಿ. ಬೆಳಗಾವಿ ಜಿಲ್ಲೆ ಅಥಣಿ ತಾಲೂಕು ಚಿಕ್ಕೋಡ ಗ್ರಾಮದಿಂದ ಶ್ರೀಶೈಲ ತಿಲಿ, ಆದಿತ್ಯ ಶಿವಲೀಲ ತಿಲಿ ಮತ್ತು ಮನೆಯವರು ಕೂಡ ಸಂದೇಶವನ್ನು ಕಳುಹಿಸಿ ಎಲ್ಲ ಕಾರ್ಯಕ್ರಮಗಳು ಕೂಡ ಚೆನ್ನಾಗಿ ಮೂಡಿ ಬರ್ತಾ ಇವೆ ಅಂತೇಳಿ ತಿಳಿಸಿದ್ದಾರೆ. ಹಾಗೆಯೇ ಯಾರಪ್ಪ ಇದು ಅಂತ ಹೇಳಿದರೆ ತಮ್ಮ ಹೆಸರನ್ನು ಇವರು ಮೆನ್ಷನ್ ಮಾಡಿಲ್ಲ. ಇನ್ನು ಹಾಯ್ ಮೇಡಮ್, ಸೂಪರ್ ಕಾಮನಬಿಲ್ಲು ಕಾರ್ಯಕ್ರಮ ಅಂಥೇಳಿ ತಿಳಿಸ್ತಾ ಇರೋದು ಹೆಚ್ ಎನ್ ಮಂಜುಳಾ ಹಿರೇಹಳ್ಳಿಯಿಂದ ನಮಗೆ ಸಂದೇಶವನ್ನು ಕಳುಹಿಸ್ತಾ ಇದ್ದಾರೆ. ಓಕೆ, ತಮ್ಮ ಸಂದೇಶಕ್ಕಾಗಿ ಧನ್ಯವಾದಗಳು ಅಂತ ಹೇಳ್ತಾ ಇಲ್ಲಿಗೆ ಕಾಮನಬಿಲ್ಲು ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇನೆ.

0: ಸ್ನೇಹಿತರೆ, ನಿಲಯದ ಮುಂಜಾನೆಯ ದುರ್ಗೋದಯ ಪ್ರಸಾರದ ಎಲ್ಲಾ ಕಾರ್ಯಕ್ರಮಗಳನ್ನು ಎಫ್ಎಂ ಕಂಪನಾಂಕ 102.6 ಮೆಗಾಹೆರ್ಟ್ಸ್ಗಳಲ್ಲಿ ಕೇಳ್ತಾ ಇದ್ದೀರಿ. ಸಮಯ ಸರಿಯಾಗಿ 9:30:50. ಇದೀಗ ಕಾರ್ಯಕ್ರಮ ಚರಣ ನಮ್ಮದು ಪಲ್ಲವಿ ನಿಮ್ಮದು, ನೇರ ಫೋನಿನ ಕಾರ್ಯಕ್ರಮ. ಓಕೆ ಸ್ನೇಹಿತರೆ, ಎಂದಿನಂತೆ ಈ ಕಾರ್ಯಕ್ರಮದಲ್ಲಿ ನಾನು ನಿಮಗೆ ಚರಣದ ಎರಡು ಸಾಲುಗಳನ್ನು ಕೇಳಿಸ್ತೇನೆ. ಪಲ್ಲವಿಯನ್ನು ಗುರುತಿಸಿ ನೀವು ಹಾಡಬೇಕು. ನಾನು 5 ಜನರಿಗೆ ಅವಕಾಶವನ್ನು ಕೊಡ್ತೇನೆ. ಆ 5 ಜನರು ಆ ಹಾಡನ್ನು ಗುರುತಿಸದೆ ಹೋದಲ್ಲಿ ನೀವು ಸಂದೇಶದ ಮುಖಾಂತರ ಏನಾದರೂ ಉತ್ತರವನ್ನು ಕಳುಹಿಸಿದರೆ ಖಂಡಿತವಾಗಲೂ ತೆಗೆದುಕೊಳ್ತೇನೆ. ಆದರೆ 5 ಜನರಲ್ಲಿ ಯಾರಾದರೂ ಆ ಹಾಡನ್ನು ಗುರುತಿಸಿದ್ರೆ ಆ ಸಂದೇಶವನ್ನು ತೆಗೆದುಕೊಳ್ಳೋದಿಲ್ಲ, ಯಾಕೆಂದರೆ ಇದು ನೇರ ಫೋನಿನ ಕಾರ್ಯಕ್ರಮ ಅಲ್ವಾ. ಹಾಗಾಗ್ಬಿಟ್ಟು ಆರಂಭದಲ್ಲಿ ಒಂದು ಪ್ರಕಟಣೆ.
1: ದೊರಕ ದೊರಕ, ಆಫೀಸ್ಗೆ ಟೈಮ್ ಆಗಿದೆ ಕಣವ. ಕಸವನ್ನ ಇಲ್ಲೇ ಎಲ್ಲಾದ್ರೂ ರಸ್ತೆ ಬದಿಗೆ ಹಾಕಿ ಹೋದ್ರ ಆಯ್ತು ಕಣವ.
2: ಓಯ್ ಬಸಣ್ಣ, ನಿಲ್ಲು ಅಲ್ಲೇನೆ. ಕಸನ್ ಯಾಕಪ್ಪ ರಸ್ತೆಗೆ ಎಸಿತಿದ್ಯಾ? ಪ್ರತಿದಿನ ನಮ್ಮ ಮನೆಗಳ ಮುಂದೆ ಕಸದ ಗಾಡಿ ಬರುತ್ತಾನೆ.
1: ಅದರಿಂದ ಏನಾಯ್ತು ದೊರಕ? ಸಣ್ಣ ಪ್ಲಾಸ್ಟಿಕ್ ಕಸ ತಾನೇ ಅದು?
3: ಸಣ್ಣ ಪ್ಲಾಸ್ಟಿಕ್ ಕಸ ಅಲ್ಲ ಕಣಪ್ಪ, ಪ್ಲಾಸ್ಟಿಕ್ ಮಣ್ಣಿನಲ್ಲಿ ಕರಗೋದಿಲ್ಲ. ಮಳೆ ಬಂದ್ರೆ ಕಾಲುವೆಗಳು ಮುಚ್ಚಿ ನೀರು ತುಂಬುತ್ತವೆ. ಸೊಳ್ಳೆ ಕೀಟಗಳು ಹೆಚ್ಚಾಗಿ ಡೆಂಗ್ಯೂ ಮಲೇರಿಯಾ ರೋಗಗಳು ಬರುತ್ತೆ. ಜಾನುವಾರುಗಳು ತಿಂದ್ರೆ ಸಾಯ್ತವ್ ಕಣಪ್ಪ. ಈ ಸಣ್ಣ ಪ್ಲಾಸ್ಟಿಕ್ ದೊಡ್ಡ ದೊಡ್ಡ ಸಮಸ್ಯೆಗಳನ್ನು ತರುತ್ತೆ ಕಣಪ್ಪ.
2: ಸರಿಯಾಗಿ ಹೇಳ್ದೆ ನೋಡು ಅನ್ಮಕ್ಕ.
1: ಅಯ್ಯಯ್ಯೋ, ಈ ಪ್ಲಾಸ್ಟಿಕ್ ಕಸದಿಂದ ಇಷ್ಟೆಲ್ಲ ಸಮಸ್ಯೆಗಳು ಆಗ್ತವೆ ಅಂತೇಳಿ ನಾನು ಯೋಚನೆ ಮಾಡಿಲ್ಲ ಕಣವ. ಇನ್ ಮುಂದೆ ರಸ್ತೆಗೆ ಕಸ ಎಸೆಯದೆ ಕಸದ ವಾಹನಕ್ಕೆ ಕಸ ಬೇರ್ಪಡಿಸಿ ಕೊಡ್ತೇನೆ ಕಣವ.
4: ಎಲ್ಲರೂ ಕಸದ ವಾಹನ ಬಳಸಿ ರೋಗಗಳಿಂದ ದೂರವಿರಿ. ರಸ್ತೆಗೆ ಕಸ ಹಾಕಿದರೆ ರೋಗ, ಕಸದ ವಾಹನಕ್ಕೆ ಕೊಟ್ಟರೆ ಆರೋಗ್ಯ ಯೋಗ. ಸ್ವಚ್ಛ ನಗರ ನಮ್ಮ ಹೊಣೆಗಾರಿಕೆ.
0: ಸ್ನೇಹಿತರೆ, ಇನ್ನು ಕಾರ್ಯಕ್ರಮವನ್ನು ಆರಂಭಿಸೋಣ. ಮೊದಲನೇ ಕರೆ ಯಾರು, ಎಲ್ಲಿಂದ ಮಾಡಿದರೆ ಕೇಳೋಣ ಬನ್ನಿ. ಹಲೋ, ನಮಸ್ತೆ.
5: ನಮಸ್ತೆ ಮೇಡಮ್, ನಾವು ಮಹಾರತ್ನ ಶಿಕ್ಷ ಅಂಗಡಿ.
0: ಹೇಗಿದ್ದೀರಿ ಮಹೇಶ್ ಅವರೇ?
5: ಚೆನ್ನಾಗಿದ್ದೀವಿ ಮೇಡಮ್, ನೀವ್ ಚೆನ್ನಾಗಿದ್ದೀರಾ ಮೇಡಮ್?
0: ನಾವು ಕೂಡ ಚೆನ್ನಾಗಿದ್ದೀವಿ. ಮಹೇಶ್ ಅವ್ರಿಗೆ ಹಾಡನ್ನ ಪ್ಲೇ ಮಾಡ್ತೇನೆ, ಕೇಳಿಸ್ಕೊಳ್ಳಿಪ್ಪ.
5: ಓಕೆ ಮೇಡಮ್.

0: ಗೊತ್ತಾಯ್ತಾ ಮಹೇಶ್ ಅವರೇ?
1: ಹಾ ಮೇಡಮ್ ಗೊತ್ತಾಯ್ತು. ಜ್ಞಾಪಕ ಬರ್ತಾ ಇಲ್ಲ ಹೇಳೋದಕ್ಕೆ.
0: ಗೊತ್ತಾಯ್ತು ಆದ್ರೆ ನೆನಪು ಬರ್ತಾ ಇಲ್ಲ.
1: ಹಾ ಮೇಡಮ್.
0: ಓಕೆ ಮಹೇಶ್ ಅವರೇ, ಮತ್ತೊಮ್ಮೆ ಪ್ರಯತ್ನ ಮಾಡಿ.
1: ಹೇಳ್ತೀನಿ ಮೇಡಮ್, ನೀ ಬಂದು ನಿಂತಾಗ ಅದು ಮೇಡಮ್
0: ಅಲ್ವಾ. ಮತ್ತೆ ನೋಡಿ ಹೆಂಗೋ ನೆನಪು ಬಂದ್ಬಿಡ್ತು. ಓಕೆ, ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು.
1: ಥ್ಯಾಂಕ್ ಯು ಮೇಡಮ್.
0: ನಮಸ್ತೆ.

0: मंगल भवन मंगल हारी द्रवहु सुदर्शन।
1: श्री राम कथा मर्मज्ञ डॉक्टर कुमार विश्वास जी के साथ श्री रामचरितमानस की भाव रस संगीत यात्रा संपूर्ण श्री रामचरितमानस सोमवार से शुक्रवार सुबह 7 बजे और दोपहर 12:30 बजे डीडी नेशनल और वेव्स ओटीटी पर।
2: हेलो हेलो नमस्ते हेलो
3: ಹಲೋ
2: ಲೈನ್ ಅಲ್ಲಿ ಇದ್ದೀರಿ ಮಾತಾಡಿ ತಮ್ಮ ಹೆಸರು ಹೇಳಿ ನೀವು ರೇಡಿಯೋ ವಾಲ್ಯೂಮ್ ಮ್ಯೂಟ್ ಮಾಡಿಬಿಡಿ ದಯವಿಟ್ಟು
3: ಶಂಕರ್ ಭಟ್ ಮಾತಾಡ್ತಿರೋದ್ರಿ
2: ಓಕೆ ಶಂಕರ್ ಭಟ್ ಅವರೇ ಹೇಗಿದ್ದೀರಿ
3: ಆರಾಮಿದ್ದೀವಿ ಮೇಡಮ್ ರೇ ನಿಮ್ಮ ಆಶೀರ್ವಾದ ಎಲ್ಲ
2: ಹೇ ಹಾರೈಕೆ ಅಷ್ಟೇ ನಮ್ದು ಓಕೆ ಪೂಜೆ ಎಲ್ಲ ಆಯ್ತು
3: ಈಗ ಹಾಡಕ್ಕಿರೋದ ಹೇಳಿ ಮೇಡಮ್
2: ಶಂಕರ್ ಭಟ್ ಅವರೇ ಇಲ್ಲಿ ನಾನು ಮಾತಾಡೋದನ್ನ ಕೇಳಿಸ್ಕೊಳ್ಳಿ ಅಲ್ಲಿ ಮ್ಯೂಟ್ ಮಾಡಿ ನಾನು ಬೇರೆ ಹಾಡನ್ನ ಪ್ಲೇ ಮಾಡ್ತೇನೆ ಅದಾಗ್ಲೇ ಮುಗ್ದೋಗಿದೆ
3: ಹೇಳ್ರಿ ಮೇಡಮ್
2: ಅಲ್ಲಿ ಮ್ಯೂಟ್ ಮಾಡಿ ರೇಡಿಯೋ ಮ್ಯೂಟ್ ಸೌಂಡ್ ಅನ್ನ ನಿಲ್ಲಿಸ್ಬಿಡಿ ಕೇಳಿಸ್ಲಾ ಇವಾಗ
3: ಕೇಳ್ತೀನಿ ಮೇಡಮ್ ಅವರೇ

0: ಗೊತ್ತಾಯ್ತಾ ಶಂಕರ್ ಭಟ್ ಅವರೇ?
1: ಏನ್ ಹುಡುಗಿಯರು ಇದೆಂತ ಹುಡುಗಿಯರು?
0: ಖಂಡಿತ ಸರಿಯಾಗಿ ಗುರುತಿಸಿದ್ದೀರಿ. ಯಾವ ದೇವರ ಪೂಜೆ ಮಾಡ್ತೀರಿ ಶಂಕರ್ ಭಟ್ ಅವರೇ?
1: ನಾವು ದೇವಸ್ಥಾನ ನಗರೇಶ್ವರ ಚಂದ್ರಮೌಳೇಶ್ವರ ಗಣಪತಿ ಗುಡಿ ಮಾಡ್ತೀವಿ ಸರ್. ಮೇಡಮ್ ರೇ, ಒಟ್ಟು 4 ದೇವಸ್ಥಾನ ಪೂಜೆ ಮಾಡ್ತೀವಿ. ಪೂಜೆ ಮುಗಿಸ್ಕೊಂಡು ಬಂದೆ, ನಿಮ್ ಕಾರ್ಯಕ್ರಮ ಕೇಳ್ಬೇಕಂತ ನಾನು ಆನ್ ಮಾಡಿದೆ ಸರ್. ಮೇಡಮ್ ರೇ, ಲೈನ್ ಸಿಕ್ತು.
0: ಧನ್ಯವಾದಗಳು. ನಿಮ್ಮ ಎಲ್ಲಾ ದೇವರ ಬಗ್ಗೆ ಒಂದು ಇತಿಹಾಸ ಐತಿಹಾಸಿಕ ಹಿನ್ನೆಲೆ ಏನಾದ್ರೂ ಇದ್ರೆ ನಮ್ಮ ಆಕಾಶವಾಣಿಗೆ ಕಳುಹಿಸಿಕೊಡಿ ಆಯ್ತಾ? ನಮ್ಮನ ಕಾರ್ಯಕ್ರಮದಲ್ಲಿ ನಾವು ಅದನ್ನ ಪ್ರಸಾರ ಮಾಡ್ತೀವಿ. ಓಕೆ ಓಕೆ, ಧನ್ಯವಾದಗಳು ಶಂಕರ್ ಭಟ್ ಅವರೇ. ಕರೆಕ್ಟ್ ಇದೆ, ಸರಿಯಾಗಿ ಗುರುತಿಸಿದ್ದೀರಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು.
1: ಧನ್ಯವಾದಗಳು ಮೇಡಮ್.
0: ನಮಸ್ಕಾರ. ನಮಸ್ತೆ.

ಓಕೆ ಸ್ನೇಹಿತರೆ, ಕಾರ್ಯಕ್ರಮದ ಮುಂದಿನ ಕರೆಯನ್ನ ತೆಗೆದುಕೊಳ್ತಾ ಇದ್ದೇನೆ. ಹಲೋ, ನಮಸ್ತೆ, ತಮ್ಮ ಹೆಸರು ಹೇಳಿ. ಓಕೆ ರತ್ನಮ್ಮ, ಹೇಗಿದ್ದೀರಿ? ನಾವು ಕೂಡ ಚೆನ್ನಾಗಿದ್ದೀವಿ. ಟಿಫನ್ ಆಯ್ತಾ? ನಮ್ದು ಆಯ್ತು ರತ್ನಮ್ಮ. ಹಾಡನ್ನ ಪ್ಲೇ ಮಾಡ್ತೇನೆ, ಕೇಳಿಸ್ಕೊಳ್ಳಿ. ಗೊತ್ತಾಯ್ತು ಅನ್ಕೊಳ್ತೇನೆ ರತ್ನಮ್ಮಗೆ. ಹೌದು, ಸರಿಯಾಗಿ ಗುರ್ತಿಸಿದ್ದೀರಿ ರತ್ನಮ್ಮ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಓಕೆ, ನಮಸ್ತೆ.

0: ಹಲೋ
1: ಹಲೋ
0: ನಮಸ್ತೆ,
1: ನಾನು ರಾಧಿಕಾ ಅಂತ.
0: ರಾಧಿಕಾ ಎಲ್ಲಿಂದ ಕರೆ ಮಾಡ್ತಾ ಇರೋದು?
1: ಚಿತ್ರದುರ್ಗ ದೇವಸ್ಥಾನ.

0: ಹಾ ಹೇಳಿ ರಾಧಿಕಾ.
1: ಇಲ್ಲ
0: ತಪ್ಪಾಗಿದೆ, ಇನ್ನೊಂದ್ಸಲ ನೀಟಾಗಿ ಕೇಳಿಸ್ಕೊಳ್ಳಿ ಆಯ್ತಾ.

0: ಗೊತ್ತಾಯ್ತಾ ರಾಧಿಕಾ? ಗೊತ್ತಾಗ್ತಾ ಇಲ್ಲ. ಓಕೆ, ಪರವಾಗಿಲ್ಲ, ಕರೆ ಮಾಡಿದ್ದಕ್ಕೆ ಆಗಿ ಧನ್ಯವಾದಗಳು ರಾಧಿಕಾ ಅವರೇ. ಹೀಗೆ ಕರೆ ಮಾಡ್ತಾ ಇರಿ. ಓಕೆ, ನಮಸ್ತೆ. ಹಲೋ,
1: ಹಲೋ,
0: ನಮಸ್ತೆ.
1: ನಮಸ್ತೆ ಮೇಡಮ್, ಬೆಂಗಳೂರಿನಿಂದ ಸುಬ್ರಹ್ಮಣ್ಯ ಜಯಂತ ಮೇಡಮ್.
0: ಹೇಗಿದ್ದೀರಿ ಸುಬ್ರಹ್ಮಣ್ಯ ಅವರೇ?
1: ನಾವು ಚೆನ್ನಾಗಿದ್ದೀವಿ ಮೇಡಮ್, ನೀವ್ ಹೇಗಿದ್ದೀರಾ ಮೇಡಮ್?
0: ನಾವು ಕೂಡ ಸೂಪರ್ ಆಗಿದ್ದೀವಿ. ಟಿಫನ್ ಆಯ್ತು ಸುಬ್ರಹ್ಮಣ್ಯ ಅವ್ರದ್ದು?
1: ಟಿಫನ್ ಆಯ್ತು ಮೇಡಮ್, ಪುಳಿಯೋಗರೆ ಚಟ್ನಿ ಮೇಡಮ್.
0: ಓಕೆ, ನಮ್ಮ ಜಯಂತನಿಗೆ ಇಷ್ಟವಾಗಿರೋದು ಮಾಡಿಲ್ಲ ನೀವು ಇವತ್ತು?
1: ಇಲ್ಲ, ಅವ್ರ ವೈರಿನ ಮಾಡಿರೋದು ಇವತ್ತು.
0: ಓಕೆ, ಹಾಡನ್ನ ಪ್ಲೇ ಮಾಡ್ತೇನೆ, ಕೇಳಿಸ್ಕೊಳ್ಳಿ.
1: ಹಾ ಮೇಡಮ್.

0: Hmm. Madam.
1: Hmm. Hadi.
0: Tanatan dana, jodiya dana, yendu bidalare ninna. Tanatan dana, jodiya dana, yendu bidalare ninna.
1: ಓಕೆ ಓಕೆ, ಸರಿಯಾಗಿ ಗುರುತಿಸಿದ್ದೀರಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು ಸುಬ್ರಹ್ಮಣ್ಯ ಅವರೇ.
0: ಥ್ಯಾಂಕ್ ಯು.
1: ಓಕೆ, ನಮಸ್ತೆ ನಮಸ್ತೆ.

0: ಆಯುರ್ಧಾರ ಚಿತ್ರದುರ್ಗ ಆಯುಷ್ ಇಲಾಖೆಯ ಪ್ರಾಯೋಜಿತ ಕಾರ್ಯಕ್ರಮ ಆಯುರ್ಧಾರ ಶನಿವಾರದಿಂದ ಬುಧವಾರದವರೆಗೆ ವಾರದ 5 ದಿನಗಳಲ್ಲಿ ಬೆಳಿಗ್ಗೆ 7:45ಕ್ಕೆ ಕೇಳಿ ಚಿತ್ರದುರ್ಗ ಆಕಾಶವಾಣಿಯಲ್ಲಿ ಆಯುರ್ವೇದ ಯುನಾನಿ ಸಿದ್ಧೌಷಧ ಹಾಗೂ ಹೋಮಿಯೋಪತಿ ಚಿಕಿತ್ಸೆಗಳ ಮಾಹಿತಿ ನೀಡುವ ಕಾರ್ಯಕ್ರಮ ಆಯುರ್ಧಾರ ಪ್ರಾಯೋಜಕರು ಚಿತ್ರದುರ್ಗ ಜಿಲ್ಲಾ ಆಯುಷ್ ಇಲಾಖೆ
1: ಸ್ನೇಹಿತರೆ ಕೇಳ್ತಾ ಇದ್ದೀರಿ ಚರಣ ನಮ್ಮದು ಪಲ್ಲವಿ ನಿಮ್ಮದು ನೇರ ಫೋನ್ ಇನ್ ಕಾರ್ಯಕ್ರಮವನ್ನು ಮುಂಜಾನೆ ಎದುರುಗೋದೆಯ ಪ್ರಸಾರದಲ್ಲಿ ಎಫ್ಎಂ ಕಂಪನಾಂಕ 102.6 ಮೆಗಾಹೆಡ್ಸ್ಗಳಲ್ಲಿ ಅಗತ್ಯ ಮಾಹಿತಿ ಆಯಾಸವಿಲ್ಲದ ಶಿಕ್ಷಣ ಹಾಗೂ ಮನರಂಜನೆಯನ್ನು ನೀಡುತ್ತಿರುವ ಚಿತ್ರದುರ್ಗ ಆಕಾಶವಾಣಿ ಕೇಂದ್ರದಿಂದ ಇದೀಗ ಎಫ್ಎಂ ಸಮಯ 9:42:40 ಇನ್ನು ಕಾರ್ಯಕ್ರಮದಲ್ಲಿ ಸ್ಟುಡಿಯೋದಲ್ಲಿ ಇರೋದು ನಾನು ನಿಮ್ಮ ರೇಡಿಯೋ ಗೆಳತಿ ಶಶಿಕಲಾಟಿ. ಮುಂದಿನ ಕರೆ ತೆಗೆದುಕೊಳ್ಳೋಣ. ಹಲೋ, ನಮಸ್ತೆ. ತಮ್ಮ ಹೆಸರು?
2: ಶಾಲಿನಿ ಕೃಷ್ಣಮೂರ್ತಿ.
1: ಗೊತ್ತಾಯ್ತು, ಲಂಬಾಣಿ ಹಟ್ಟಿಯಿಂದ. ಶಾಲಿನಿ ಅವ್ರದ್ದು ಟಿಫನ್ ಆಯ್ತಾ?
2: ಆಯ್ತು ಮೇಡಮ್. ನಿಮ್ದು ಆಯ್ತಾ ಮೇಡಮ್?
1: ನಮ್ದು ಕೂಡ ಆಯ್ತು. ಶಾಲಿನಿ ಏನ್ ಟಿಫನ್ ಮಾಡಿದ್ರಿ?
2: ಚಿತ್ರಾನ್ನ ಮಾಡಿದ್ವಿ ಮೇಡಮ್.
1: ಚಿತ್ರಾನ್ನ? ಚಿತ್ರಾನ್ನ, ಓಕೆ. ಇವಾಗ ಹಾಡನ್ನ ಪ್ಲೇ ಮಾಡ್ತೇನೆ, ಕೇಳಿಸ್ಕೊಳ್ಳಿ ಶಾಲಿನಿ.
2: ಓಕೆ ಮೇಡಮ್, ನಿಮ್ ನಿರೂಪಣೆ ತುಂಬಾ ಚೆನ್ನಾಗಿದೆ ಮೇಡಮ್.
1: ಥ್ಯಾಂಕ್ ಯು ಶಾಲಿನಿ, ಥ್ಯಾಂಕ್ ಯು ಸೋ ಮಚ್.

0: ಗೊತ್ತಾಯ್ತಾ ಶಾಲಿನಿ?
1: ಮೇಡಮ್ ಗೊತ್ತಾಗ್ತಿಲ್ಲ ಮೇಡಮ್.
0: ಓಕೆ, ಸ್ವಲ್ಪ ಹೊಸದಾಗಿದ್ರೆ ಬೇಗ ಗುರುತಿಸ್ತಾ ಇದ್ರಿ ಅಲ್ವಾ?
1: ಹೌದು ಮೇಡಮ್. ಥ್ಯಾಂಕ್ ಯು ಮೇಡಮ್.
0: ಓಕೆ ಶಾಲಿನಿ, ಮತ್ತೊಮ್ಮೆ ಪ್ರಯತ್ನ ಮಾಡಿ, ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು.
1: ಥ್ಯಾಂಕ್ ಯು ಮೇಡಮ್.
0: ನಮಸ್ತೆ. ಹಲೋ.
2: ಹಲೋ.
0: ನಮಸ್ತೆ.

0: ನಮಸ್ತೆ ಮೇಡಮ್, ಇದು ಬೆಂಗಳೂರಿಂದ.
1: ತಮ್ಮ ಹೆಸರು ಹೇಳಿ ಮೇಡಮ್.
0: ತಿಪ್ಪಿರಮ್ಮ ಮೇಡಮ್.
1: ತಿಪ್ಪಿರಮ್ಮ ಅವರು?
0: ಹೌದು ಮೇಡಮ್.
1: ಓಕೆ ತಿಪ್ಪಿರಮ್ಮ ಅವ್ರದ್ದು ಟಿಫನ್ ಆಯ್ತು?
0: ಆಯ್ತು ಮೇಡಮ್.
1: ಓಕೆ, ಹಾಡನ್ನ ಪ್ಲೇ ಮಾಡ್ತೇನೆ, ಕೇಳಿಸ್ಕೊಳ್ಳಿ.
0: ಅದೇ ಮಾತು ಸವಿ ಮಾತು ಅಂತ ಬರ್ತದಲ್ಲ ಮೇಡಮ್, ಅರೇ ಅವ್ರ
1: ಪರಿಶೇಷ ಗುರುತಿಸ್ಬಿಟ್ಟೆ ಕರೆ ಮಾಡಿದ್ದೀರಿ. ಓಕೆ, ಸರಿಯಾಗಿ ಗುರುತಿಸಿದ್ದೀರಿ. ಮಾತು ಒಂದು ಮಾತು ಅಂತ ಹೇಳಿ ಬರುತ್ತೆ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು ತಿಪ್ಪಿರಮ್ಮ ಅವರೇ.
0: ಧನ್ಯವಾದ.

0: हेलो हेलो नमस्ते
1: ನಾವು ಚಿತ್ರದುರ್ಗದ ಹೇಮಲತ ಅಂತ.
0: ಹೇಮಲತ ಹೇಗಿದ್ದೀರಿ?
1: ಆರಾಮಿದ್ದೀವಿ ಮೇಡಮ್ರೆ, ನೀವು?
0: ನಾವು ಕೂಡ ಆರಾಮಿದ್ದೀವಿ. ಹೇಮಲತ ಅವ್ರಿಗೆ ಯಾವ ಹಾಡು ಬರುತ್ತೆ ಕೇಳೋಣ?
1: ಕೇಳ.

0: बताता है माँ
1: हाँ मैडम अरे प्रिसे प्रिसे कन्नु मुझे नन्न प्रिसे ಮನಸ್ಸು ಬಿಚ್ಚಿ ನನ್ನ ಪ್ರೀತೆ.
0: ಹೌದು ಹೇಮಲತಾ, ತುಂಬಾ ಚೆನ್ನಾಗಿ ಹಾಡಿದ್ರಿ, ಸರಿಯಾಗಿ ಗುರುತಿಸಿದಿರಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು.
1: ಥ್ಯಾಂಕ್ ಯು.

0: హలో
1: హలో నమస్తే మేడం. బన్నీ మేడం, చపాతి మావిన స్వీకరణ సేవ్యాక
0: అల్వా? ನಾವು ಬರಲ್ಲ ಅಂತಾನೆ ಹಾಗೆ ಹೇಳ್ತಾ ಇದ್ದೀರಿ ನೀವು.
1: ಪ್ರತಿ ವಾರ ಮೇಡಮ್ ಹೇಗಿದ್ದೀರಿ?
0: ಸೂಪರ್ ಆಗಿದ್ದೀವಿ, ನೀವು ಹೇಗಿದ್ದೀರಿ?
1: ಆರಾಮಿದೆ ಮೇಡಮ್ ಎಲ್ಲರೂ.
0: ಓಕೆ, ಹಾಡನ್ನು ಪ್ಲೇ ಮಾಡ್ತೇನೆ, ಕೇಳಿಸ್ಕೊಳ್ಳಿ.

0: ಹೇಳಿ ಪ್ರತಿಭಾ ರಾಘವೇಂದ್ರ ಅವರೇ.
1: ಸುಖದ ಸುಖದಿ ಬಾಳಲೆಂದು ನಮ್ಮೋರ ಮೇಡಮ್.
0: ಹೌದು, ಸರಿಯಾಗಿ ಗುರುತಿಸಿದ್ದೀರಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು.
1: ಮೇಡಮ್ ಎಲ್ಲರಿಗೂ
0: ನಮಸ್ತೆ.

ಹಲೋ, ನಮಸ್ತೆ. ಶಾಲಿನಿಗೆ ಮತ್ತೆ ಲೈನ್ ಸಿಕ್ಕಿದೆ. ಇದೇ ಖುಷಿಲಿ ಯಾವ ಗೀತೆ ಬರುತ್ತೆ ಕೇಳ್ಬಿಡೋಣ.

0: ಹೇಳಿ ಶಾಲಿನಿ ಕೃಷ್ಣಮೂರ್ತಿ ಅವರೇ.
1: ಬಂದೆಯ ಬಾರಿನ ಬೆಳಕಾಗಿ ಹಾಡು ಮೇಡಮ್.
0: ಹೌದು ಖಂಡಿತವಾಗ್ಲೂ, ಅಂತೂ ಹಾಡು ಹೇಳಿದ ಖುಷಿ ಅನಿಸ್ತಾ ಇದೆ ನಿಮ್ಗೆ ಅಲ್ವಾ? ಓಕೆ ಶಾಲಿನಿ, ಹೀಗೆ ಕರೆ ಮಾಡ್ತಾ ಇರಿ, ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು.
1: ಮೇಡಮ್ ನಮಗೆ ಕಸದ ಅಡ್ವರ್ಟೈಸ್ ಬರುತ್ತಲ್ಲ ಮೇಡಮ್, ತುಂಬಾ ಇಷ್ಟ ಮೇಡಮ್.
0: ತುಂಬಾ ಇಷ್ಟ.

0: ಹೇಳಿ ಶಾಲಿನಿ ಕೃಷ್ಣಮೂರ್ತಿ ಅವರೇ.
1: ಬಂದೆಯ ಬಾರಿನ ಬೆಳಕಾಗಿ ಹಾಡು ಮೇಡಮ್.
0: ಹೌದು ಖಂಡಿತವಾಗ್ಲು, ಅಂತೂ ಹಾಡು ಹೇಳಿದ ಖುಷಿ ಅನಿಸ್ತಾ ಇದೆ ನಿಮ್ಗೆ ಅಲ್ವಾ? ಓಕೆ ಶಾಲಿನಿ, ಹೀಗೆ ಕರೆ ಮಾಡ್ತಾ ಇರಿ, ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ತುಂಬಾ ಇಷ್ಟ ಆಗುತ್ತೆ ಅಲ್ವಾ, ಚೆನ್ನಾಗಿದೆ. ಅದನ್ನ ನೀವು ಅನುಸರಣೆ ಕೂಡ ಮಾಡ್ಬೇಕು, ಕಸ ಅಲ್ಲಿ ಇಲ್ಲಿ ಮನೆ ಪಕ್ಕದಲ್ಲಿ ಎಲ್ಲ ಎಸಿಬಾರ್ದು ಅಲ್ವಾ? ಓಕೆ, ಯಾಕೆಂದ್ರೆ ಕಸದ ಗಾಡಿ ಬರುತ್ತೆ, ಸೊ ಹಾಗಾಗಿ ಕಸ ನಿರ್ವಹಣೆಯನ್ನ ಸರಿಯಾಗಿ ಮಾಡಿ. ಓಕೆನಾ, ಆ ತೊಂದ್ರೆನೇ ಇರೋದಿಲ್ಲ ಅಲ್ವಾ? ಓಕೆ ಓಕೆ ಶಾಲಿನಿ ಅವರೇ ನಮಸ್ತೆ.
1: ಥ್ಯಾಂಕ್ ಯು.

0: हेलो हेलो नमस्ते
1: नमस्ते मैडम
0: तम हेसरु ಹೇಳಿ ಮೇಡಂ ಯಾರಿದು
1: ನಿಶ್ಚಿತ
0: ನಿಮಗೋಸ್ಕರ ಕಾರ್ಯಕ್ರಮ 10 ಗಂಟೆಗೆ ಇದೆಯಲ್ಲಪ್ಪ ಚುಣ್ಣರ ಕಲರವ ಹಾಡು ಹೇಳ್ತೀಯಾ ಇವಾಗ ಹಾಡು ಕೇಳಿಸ್ಲಾ ಓಕೆಪ್ಪ

ಹೇಳಪ್ಪ ನಿಶ್ಚಿತ. ಯಾರ್ ಹೇಳ್ಕೊಟ್ರು ನಿಶ್ಚಿತ? ಕೆಳಗೋಟೆಯಿಂದ ಕರೆ ಮಾಡ್ತಾ ಇದೀಯಾ? ಓಕೆ ನಿಶ್ಚಿತ, ಟಿಫನ್ ಆಯ್ತಾ? ಓಕೆ, 10 ಗಂಟೆಗೂ ಕೂಡ ಕರೆ ಮಾಡು. ಓಕೆನಾ? ಓಕೆ, ನಮಸ್ತೆ.

0: ಹಲೋ
1: ಹಲೋ
0: ನಮಸ್ತೆ
1: ನಮಸ್ತೆ ಮೇಡಮ್
0: ತಮ್ಮ ಹೆಸರು
1: ಮಹೇಶ್ ಹೆಸರು ಶಿಕಾರಿಪುರ ಮೇಡಮ್
0: ಓಕೆ ಮಹೇಶ್ ಅವರು ಅಂಗಡಿಲಿ ಬಿಜಿ ಆಗ್ಬಿಟ್ಟಿದ್ದಾರೆ ವರ್ತಕರ ಜೊತೆ ಮಾತಾಡ್ತಾ ಇವಾಗ ಹಾಡನ್ನ ಪ್ಲೇ ಮಾಡ್ತೇನೆ ಕೇಳಿಸ್ಕೊಂಬಿಡಿ ಬೇಗ

0: हेलो हेलो नमस्ते हेलो नमस्ते ಮಾತಾಡಿ ಲೈನ್ ಅಲ್ಲಿ ಇದ್ದೀರಿ ಯಾರಿದು ಹಲೋ
1: ಹಲೋ
0: ನಮಸ್ತೆ
1: ನಮಸ್ತೆ ಮೇಡಮ್
0: ತಮ್ಮ ಹೆಸರು
1: ನಮಸ್ತೆ ಮೇಡಮ್
0: ತಮ್ಮ ಹೆಸರು
1: ನನ್ನ ಹೆಸರು ಸಿಟಿ ಚಂದ್ರಶೇಖರ್ ಅಡ್ಡಿಜೋರೇನ ಹೇಳಿ
0: ಓಕೆ ಸಿಟಿ ಚಂದ್ರಶೇಖರ್ ಅವರಿಗೆ ಹಾಡನ್ನ ಪ್ಲೇ ಮಾಡ್ತೇನೆ ಕೇಳಿಸ್ಕೊಳ್ಳಿ
1: ಓ ಹಳೆ ಹಾಡು ಮಾಡಿ ಮೇಡಮ್ ಒಂದು
0: ಓಕೆ ಪಾ
2: ಎಲೆ ಎಲೆ ಎಲ್ಲ ಹೂವುಗಳಾಗಿ ಹೂವುಗಳೆಲ್ಲ
0: ಹ್ಞೂ ಹೇಳಿಬಿಡಿ
1: ಕಲ್ಲಿನ ವೀಣೆ ಮೀಟಿದರೇನು ನಾದವ್ ಮೂವತ್ತೆ ರಾಜ್ಕುಮಾರ್ ಮತ್ತೆ ಅರ್ಧಮಲ ಪ್ರಕಾಶ್ ಅಲ್ರ
0: ನೋಡಿ ಇನ್ನು ಇಷ್ಟು ಡೀಟೇಲ್ಸ್ ಗಿಂತ ಜಾಸ್ತಿ ಬೇಕೆ ಕರೆಕ್ಟ್ ಆಗಿ ಕೊಟ್ಬಿಟ್ರಿ ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು
1: ಸರಿ ಮೇಡಮ್.

0: ಹಲೋ
1: ಹೇಳಿ ಮಹೇಶ್.
0: ಮೇಡಮ್ ಇದು ಮಧುಮಾಸ ಚಂದ್ರಮಾ ನೈದಿಲ್ಲದೆ ಸಂಭ್ರಮ ಈ ಸಾಂಗ್ ಮೇಡಮ್?
1: ಹೌದು, ಸರಿಯಾಗಿ ಗುರುತಿಸಿದ್ದೀರಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು.
0: ಓಕೆ ಮೇಡಮ್, ಥ್ಯಾಂಕ್ಸ್.
1: ನಮಸ್ತೆ.

0: हेलो हेलो नमस्ते ಬೇಗ ಮಾತಾಡಬೇಕು.
1: ನಮಸ್ತೆ ಮೇಡಮ್.
0: ತಮ್ಮ ಹೆಸರು ಹೇಳಿಮ್ಮ.
1: ನಾಗರತ್ನಮ್ಮ ಮೇಡಮ್.
0: ನಾಗರತ್ನಮ್ಮ ಎಲ್ಲಿಂದ ಕರೆ ಮಾಡ್ತಾ ಇರೋದು? ಓಕೆ, ತೋರಣಗಟ್ಟೆಯಿಂದ. ನೋಡಿ, ನಮ್ ಜೊತೆ ಮಾತಾಡೋದಕ್ಕೆ ಇನ್ನು ಮೀನಮೇಷ ಎಣಿಸ್ತಾ ಇದ್ದೀರಾ ಯಾಕೆ?
1: ಇಲ್ಲ ಮೇಡಮ್, ಕೆಲಸ ಮಾಡ್ತಿದ್ವಿ, ನಮ್ ಪಾಪಿ ಟ್ರೈ ಮಾಡೋಣ ಮಾತಾಡಲಿಲ್ಲ.
0: ಹಂಗಾಗಿ ಬೇಗ ತಂದ್ಕೊಟ್ರಲ್ಲ, ಹಂಗಾಗಿ ಅಲ್ವಾ? ಓಕೆ ನಾಗರತ್ನಮ್ಮ, ಕೇಳಿಸ್ಕೊಳ್ಳಿ ಹಾಡನ್ನ.

0: ಹೇಳಿಪ್ಪ ನಾಗರತ್ನಮ್ಮ. ಹೌದು ಖಂಡಿತವಾಗ್ಲು ಸರಿಯಾಗಿ ಗುರುತಿಸಿದಿರಿ, ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು.
1: ಥ್ಯಾಂಕ್ಸ್.

0: ಸ್ನೇಹಿತರೆ, ಸಾಕಷ್ಟು ಜನರ ಕರೆಗಳು ಬರ್ತಾ ಇದ್ದರಿಂದ ಹಾಡನ್ನ ಸ್ವಲ್ಪ ಮಾತ್ರ ಕೇಳಿಸ್ಲಿಕ್ಕೆ ಸಾಧ್ಯ ಆಗ್ತಾ ಇದೆ. ಮತ್ತೊಂದು ಕರೆಯನ್ನ ತೆಗೆದುಕೊಳ್ತಾ ಇದ್ದೇನೆ. ಹಲೋ, ನಮಸ್ತೆ.
1: ಹಲೋ, ನಮಸ್ಕಾರ ಮೇಡಮ್ ರೀ.
0: ತಮ್ಮ ಹೆಸರು ಹೇಳ್ರಿ, ಹೇಗಿದ್ದೀರಿ?
1: ಮೇಡಮ್, ನಾನು ಶ್ರೀಶೈಲ ತೇಲಿ ಮಾತಾಡ್ತಾ ಇದ್ದೀನಿ ರೀ, ಬೆಳಗಾವಿ ಜಿಲ್ಲೆ ಅಸಲಿ ತಾಲೂಕು ಚಿಕ್ಕೋಡ ಗ್ರಾಮದಿಂದ. ಹೇಗಿದ್ದೀರಿ ಮೇಡಮ್ ರೀ?
0: ನಾವು ಚೆನ್ನಾಗಿದ್ದೀವಿ, ನೀವು ಹೇಗಿದ್ದೀರಿ?
1: ನಾವು ಕೂಡ ಚೆನ್ನಾಗಿದ್ದೀರಿ ಮೇಡಮ್.
0: ಓಕೆ, ಹಾಡನ್ನ ಪ್ಲೇ ಮಾಡ್ತೇನೆ, ಕೇಳಿಸ್ಕೊಳ್ಳಿ.
1: ಓಕೆ ಮೇಡಮ್, ಪ್ರಯತ್ನ ಮಾಡ್ತೇನೆ ರೀ. ನೋಡೋಣ.

0: ಹೇಳಿ ಶ್ರೀ ಶೈಲ ತೇಲಿ ಅವರೇ.
1: ಗೊತ್ತಿಲ್ಲ ಮೇಡಮ್ ಹಾರ ಕೇಳಿಲ್ಲ, ಹಳೆ ಹಾಡುಗಳು ಸ್ವಲ್ಪ ಜಾಸ್ತಿ ಕೇಳ್ತಿಲ್ಲ, ನೆನಪಿರಾಗಿಲ್ರಿ.
0: ಓಕೆ, ಇದು ಪ್ರಸಿದ್ಧ ಕವಿಯಾಗಿರುವಂತಹ ಡಾಕ್ಟರ್ ಎನ್ ಎಸ್ ಲಕ್ಷ್ಮೀನಾರಾಯಣ ಭಟ್ ಅವರು ಬರೆದಿರುವಂಥದ್ದು. ಓಕೆ, ಪರವಾಗಿಲ್ಲ, ಮತ್ತೊಬ್ಬರಿಗೆ ಚಾನ್ಸ್ ಕೊಟ್ಟು ನಂತರದಲ್ಲಿ ನಾನೇ ತಿಳಿಸ್ತೇನೆ, ಸಮಯ ಕೂಡ ಮುಗಿತಾ ಇದೆ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಓಕೆ, ನಮಸ್ತೆ. ಹಲೋ, ನಮಸ್ತೆ. ಯಾರಿದು? ಮಧುಕುಮಾರಿನಾ? ಓಕೆ, ಮಧುಕುಮಾರಿ ಅವರಿಗೆ ಹಾಡನ್ನ ಪ್ಲೇ ಮಾಡ್ಬೇಕಾ ಅಥವಾ ಕೇಳಿಸ್ಕೊಂಡ್ರಾ?
2: ಇಲ್ಲ ಮೇಡಮ್, ಇನ್ನೊಂದ್ಸಲ ಪ್ಲೇ ಮಾಡಿ.
0: ಕೇಳಿಸ್ಕೊಂಬಿಡಿ, ಇದೇ ಕೊನೆ ಕರೆ ನಿಮ್ದು.

ಹೇಳಿ ಮಧುಕುಮಾರಿ ಅವರೇ, ಗೊತ್ತಾಯ್ತಾ? ಖುಷಿಯಾಗಿದೆ. ಓಕೆ, ನಮ್ಮ ಆಕಾಶವಾಣಿಯಿಂದ ಬರುವಂತ ಎಲ್ಲಾ ಕಾರ್ಯಕ್ರಮಗಳನ್ನ ಹೀಗೆ ಕೇಳ್ತಾ ಇರಿ ಮಧುಕುಮಾರಿ ಅವರೇ. ಸಮಯಾವಕಾಶ ಮುಗಿತಾ ಇರೋದ್ರಿಂದ ಮತ್ತಷ್ಟು ಮಾತನಾಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಓಕೆ, ನಮಸ್ತೆ. ಓಕೆ ಸ್ನೇಹಿತರೆ, ಈ ಹಾಡನ್ನು ಯಾರೂ ಕೂಡ ಗುರುತಿಸಲಿಲ್ಲ. ಇದು ಯಾವ ಹೂವು ಯಾರ ಮುಡಿಗೋ ಚಿತ್ರದ ಗೀತೆಯಾಗಿತ್ತು. ಹಾಗೆಯೇ ಈ ಗೀತೆಯನ್ನು ಹಾಡಿದಂತಹ ಕಲಾವಿದೆ ಎಸ್ ಜಾನಕಿ. ಈ ಹಾಡು ನಿಲ್ಲಲಾರೆ ಅಂಥೇಳಿ ಶುರುವಾಗುತ್ತೆ. ಇವಾಗ ನೀವು ಕೇಳಿಸ್ಕೊಂಡಾಗ ಗೊತ್ತಾಗುತ್ತೆ ಸ್ನೇಹಿತರೆ.

0: ಚರಣನೆಮ್ಮದು ಪಲ್ಲವಿ ನಿಮ್ಮದು ನೇರ ಫೋನಿನ ಕಾರ್ಯಕ್ರಮ ಇದುವರೆಗೂ ಪ್ರಸಾರವಾಯಿತು. ಇದು ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಕೇಂದ್ರ. ಇದೀಗ ಕಾರ್ಯಕ್ರಮ ಚಿಣ್ಣರ ಕಲರವ, ಮಕ್ಕಳ ಪ್ರತಿಭೆಯ ಅನಾವರಣಕ್ಕಾಗಿ ನೇರ ಫೋನಿನ ಕಾರ್ಯಕ್ರಮ. ಕಾರ್ಯಕ್ರಮವನ್ನು ಕೇಳ್ತಾ ಇರುವಂತಹ ನಮ್ಮ ಎಲ್ಲ ಮುದ್ದು ಪುಟಾಣಿಗಳಿಗೂ ಹಾಗೂ ಶ್ರೋತೃ ಬಾಂಧವರಿಗೂ ಪ್ರೀತಿಯ ಸ್ವಾಗತವನ್ನು ಕೋರ್ತಾ ಇರೋದು ನಾನು ನಿಮ್ಮ ರೇಡಿಯೋ ಗೆಳತಿ ಶಶಿಕಲಾ ಟಿ. ಹಾಗೆ ನನ್ನ ಜೊತೆ ಇದ್ದಾರೆ
1: ನಾನು ನಿಮ್ಮ ಬಾನುಲಿ ಸ್ನೇಹಿತೆ ಕರಣಂ ವಾಣಿ.
0: ಓಕೆ ವಾಣಿ, ಭಾನುವಾರ ಬಂದಿದ್ದಾಯ್ತು, ಕಾರ್ಯಕ್ರಮವನ್ನು ಆರಂಭಿಸಿದ್ದಾಯ್ತು. ಇನ್ನು ನಮ್ಮ ಮುದ್ದು ಪುಟಾಣಿಗಳು ತಮ್ಮ ಪ್ರತಿಭೆಯಿಂದ ಅನಾವರಣ ಮಾಡ್ಕೊಳ್ಬೇಕಷ್ಟೇ.
1: ಇನ್ನೇನು ಸ್ಕೂಲ್ ಸ್ಟಾರ್ಟ್ ಆಗೋದಕ್ಕೆ ಇನ್ನೊಂದು ವಾರ ಅಥವಾ ಎರಡು ವಾರ ಸಮಯ ಇದೆ. ನಮ್ಮ ಮಕ್ಕಳೆಲ್ಲ ಊರಿಗೆಲ್ಲ ಹೋಗಿರ್ತಾರೆ. ಓಕೆ, ರಜದ ಮಜವನ್ನ ಹೇಗೆಲ್ಲ ಕಳೆದ್ರು, ಹಾಗೆ ಈ ವಾರದ ವಿಶೇಷತೆಯಲ್ಲಿ ಏನೇನು ತಿಳ್ಕೊಂಡಿದ್ದಾರೆ ಅವರು ಅದನ್ನು ಕೂಡ ಹಂಚ್ಕೊಳ್ಬಹುದು. ರಜದಲ್ಲಿ ಏನೇನು ಕಲ್ತರು ಅನ್ನೋದನ್ನು ಕೂಡ ಕೇಳ್ತಾ ಹೋಗೋಣ ಶಶಿ.
0: ಖಂಡಿತವಾಗ್ಲೂ, ಹಾಗೇನೆ ನಮ್ಮ ಮುದ್ದು ಪುಟಾಣಿಗಳು ಕರೆ ಮಾಡ್ಲಿಕ್ಕೆ ಒಮ್ಮೆ ನಾವು ನಿಲಯದ ಸಂಖ್ಯೆಗಳನ್ನ ತಿಳಿಸ್ಬಿಡೋಣ.
1: 9444627273,
0: ಹಾಗೇನೆ 9141970272, ಈ ಸಂಖ್ಯೆಗಳಿಗೆ ಕರೆ ಮಾಡಿ ಕಾರ್ಯಕ್ರಮದಲ್ಲಿ ಮಕ್ಕಳು ಭಾಗವಹಿಸಲಿ ಅಂತೇಳಿ ಹಾರೈಸೋಣ. ಮೊದಲನೇ ಕರೆಯನ್ನ ಕೂಡ ತೆಗೆದುಕೊಳ್ಳೋಣ. ಹಲೋ. ಓಕೆ, ಕರೆ ಬರ್ತಾ ಇದೆ, ಯಾಕೋ ಸ್ವಲ್ಪ ತೊಂದರೆ ಆಯಿತು. ಓಕೆ ವಾಣಿ, ಈ ವಾರದಲ್ಲಿ ಏನೇನೆಲ್ಲ ವಿಶೇಷತೆಗಳಿವೆ ಮತ್ತು ಈ ದಿನದ ವಿಶೇಷತೆ ಏನು, ಈ ವಿಚಾರಗಳ ಬಗ್ಗೆ ಕೂಡ ನಮ್ಮ ಮುದ್ದು ಪುಟಾಣಿಗಳು ನಮ್ಮೊಂದಿಗೆ ಹಂಚ್ಕೋಬಹುದು. ಜೊತೆಗೆ ತಮ್ಮಲ್ಲಿರುವಂತಹ ಒಂದು ಪ್ರತಿಭೆಯನ್ನು ನಾವು ಯಾವಾಗಲೂ ಹೇಳ್ತಾ ಇರ್ತೀವಿ, ಅವರು ಬರೆದಿರುವಂತಹ ಕಥೆ ಕವನ ಇವುಗಳನ್ನು ಕೂಡ ನಮ್ಮ ಜೊತೆ ಹಂಚ್ಕೋಬಹುದು. ಜೊತೆಗೆ ಪದ್ಯಗಳನ್ನು ಹಾಡಬಹುದು, ಭಾವಗೀತೆಗಳು, ಜನಪದ ಗೀತೆಗಳನ್ನು ಕೂಡ ಅವರು ಹೇಳಬಹುದು. ಜೊತೆಗೆ ಏಕಪಾತ್ರ ಅಭಿನಯ ಅಂತೇಳಿ ಬಂದಂತಹ ಸಂದರ್ಭದಲ್ಲಿ ಆ ಏಕಪಾತ್ರ ಅಭಿನಯದ ಒಂದು ಸಂಭಾಷಣೆಗಳನ್ನು ಕೂಡ ನಮ್ಮ ಮಕ್ಕಳು ಹಂಚ್ಕೋಬಹುದು ಅಲ್ವಾ. ಮತ್ತೊಂದು ಕರೆ ತೆಗೆದುಕೊಳ್ತೋಣ. ಹಲೋ,
1: ನಮಸ್ತೆ,
0: ಲೈನಲ್ಲಿ ಇದ್ದೀರಿ, ಮಾತಾಡಿ, ಯಾರಿದು ಮುದ್ದು ಪುಟಾಣಿ, ಯಾರಿದು? ಹಲೋ ಹಲೋ
2: ಹಲೋ, ನಮಸ್ತೆ ಮೇಡಮ್.
0: ನಮಸ್ತೆ, ಯಾರಿದು? ಕಾರುಣ್ಯ.
2: ನನ್ನ ಹೆಸರು ಕಾರುಣ್ಯ ಮೇಡಮ್.
0: ಎಲ್ಲಿಂದ?
2: ಕಟ್ಟೆಯಿಂದ ಕಾರುಣ್ಯ ಮೇಡಮ್.
0: ಓಕೆ ಕಾರುಣ್ಯ, ಟಿಫನ್ ಆಯ್ತು? ನಮ್ದು ಕೂಡ ಆಯ್ತು. ಏನ್ ಟಿಫನ್ ಮಾಡಿದ್ರು ಕಾರುಣ್ಯ ಅವ್ರು ಇವತ್ತು? ಹೋಳಿಗೆ ಅಂತ ಇದ್ದಾಗೇನೆ ವಾಣಿಯವರು ನಾನು ಉಬ್ಬೇರಿಸ್ತಾ ಇದ್ದೀವಿ.
1: ನಮ್ಮನ್ ಕರೀಲ ಇಲ್ವಲ್ಲ ಕಾರುಣ್ಯ ಅಂತ, ನಮ್ಮನ್ ಬಿಟ್ಟು ತಿನ್ಬೇಕು ಅಂತ ಯೋಚನೆನಾ?
0: ನಮ್ಗೆ ಬಾಯಲ್ಲಿ ನೀರು ಉರ್ತಾ ಇದೆ ಅಲ್ವಾ, ಮಾವಿನ ಹಣ್ಣಿನ ಸೀಸನ್ ಇದು.
1: ಹೌದು,
0: ಹೋಳಿಗೆ ಸೀಕರಣೆ ಅಂದ್ರೆ ಸಖತ್ ಆಗಿರುತ್ತೆ ಅಲ್ವಾ. ಎಷ್ಟು ಹೋಳಿಗೆ ತಿಂದೆ? ಎಷ್ಟು ಹೋಳಿಗೆ ತಿಂದೆ ಕಾರುಣ್ಯ?
1: ಸಾಕ ಒಂದು. ಇಷ್ಟನ ಇಲ್ವಾ ಕಾರುಣ್ಯಗ್ ಹೋಳಿಗೆ ಅಂದ್ರೆ? ಮತ್ ಒಂದೇ ತಿಂತೀನಿ ಅಂತಿದ್ಯಾ?
0: ಓಕೆ, ಮಧ್ಯ ಮಧ್ಯ ತಿಂತ ಇರ್ತಾರೆ ವಾಣಿಯವರು, ಒಂದೇ ಸಲ ಊಟ ಮಾಡೋದಿಲ್ಲ ಅಷ್ಟೇ ಅಲ್ವಾ. ನಾವಂದ್ರೆ ಒಂದ್ಸಲ ಊಟ ಮಾಡಿದ್ರೆ ಮತ್ತೆ ಮಧ್ಯ.

0: ನಾನೇ ನಂಗೆ ಕಾರುಣ್ಯ ಹಂಗಲ್ಲ, ಹಿಂಗ್ ಒಂದ್ ರೌಂಡ್ ಆಟ ಆಡ್ಕೊಂಡ್ ಬರ್ತಾಳೆ ಮತ್ತೆ ಒಂದ್ ಹೋಳಿಗೆ ಕೊಡಮ್ಮ ಅಂತ ಬರ್ತಾಳೆ ಅಲ್ವಾ.
1: ಸ್ಪೆಷಲ್ ಇವತ್ತು ಹೋಳಿಗೆ ಮಾಡಿದಾರಮ್ಮ. ಏನ್ ಸ್ಪೆಷಲ್,
0: ಯಾಕೆ ವಿಶೇಷವಾಗಿ ಮಾಡಿರೋದು ಹೋಳಿಗೆನ? ಅದೇ ಮಾವಿನ ಹಣ್ಣಿನ ಸೀಸನ್ ಅಲ್ವಾ, ಹಂಗಾಗಿ ಯಾವಾಗ ಅಂದ್ರೆ ಅವಾಗ ನೆನೆಸ್ಕೊಂಡಾಗ ಹೋಳಿಗೆ ಮಾಡ್ಬಿಡೋದು ವಾಣಿ. ಓಕೆ, ಕಾರುಣ್ಯ ಕಾರ್ಯಕ್ರಮದಲ್ಲಿ ಏನ್ ಮಾಡ್ತಾ ಇದೀರಿ ಇವತ್ತು? ಹೇಳಪ್ಪ.
2: ನಮಗೆ ಹೋಳಿಗೆಯ ಸಿಹಿಯಷ್ಟೇ. ಕಾರುಣ್ಯನ ಧ್ವನಿಯಲ್ಲಿ ಹಾಡು ಕೇಳಿ ಬರ್ಲಿ. ಓಕೆ ಹೇಳು ಕಾರುಣ್ಯ.
3: ಬಣ್ಣ ಬಣ್ಣದ ಚಿಟ್ಟೆ, ಬಣ್ಣ ಬಣ್ಣದ ಚಿಟ್ಟೆ, ರೆಕ್ಕೆ ಬಿಚ್ಚಿ ಹಾರುವೆ, ತೋಟದ ತುಂಬಾ ಓಡುತ್ತ ಹೂವಿನ ಜೇನನ್ನು ಹೀರುವೆ, ಕೆಂಪು ಹಳದಿ ನೀಲಿ ಬಣ್ಣ ನೋಡಲು ನೀನೇ ಬಹಳ ಚೆಂದ, ಹಿಡಿಯಲು ಹೋದರೆ ಓಡುವೆ ದೂರ, ನಿನ್ನ ಆಟವೇ ನನಗೆ ಸದಾ ಸಡಗರ.
0: ಇಷ್ಟೇನಾ?
3: ಅಷ್ಟೇ ಮೇಡಮ್.
2: ಓಕೆ, ಎಲ್ಲಿತ್ತು ಈ ಹಾಡು?
0: ಯಾರು ಹೇಳ್ಕೊಟ್ರು? ಓಕೆ ಕಾರುಣ್ಯ, ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ನೀನ್ ಹೇಳಪ್ಪ. ಮರ್ತ್ ಬಿಟ್ಟಿದೀವಿ ನೋಡ್ ನೀನ್ ತಮ್ಮನ್ನ ಅಲ್ವಾ, ಕೊಡು ಮತ್ತೆ. ಹಲೋ
2: ಹಲೋ ಹಲೋ ಸರ್, ಹೇಳಿ. ಚಿರಂತನ್ ಮಾತಾಡು. ಟಿಫಿನ್ ಆಯ್ತಾ ಚಿರಂತಂದು? ಹೋಳಿಗೆ ತಿಂದ್ರ ಚಿರಂತನ್? ಇನ್ನು ಇಲ್ವಾ? ಓಕೆ, ಕಾರ್ಯಕ್ರಮ ಮುಗಿಸಿ ತಿಂತೀರಿ ಕರೆ ಮಾಡಿದಾದ್ಮೇಲೆ? ಹೌದು. ನಮ್ ಚಿರಂತನ್ ಮೊದ್ಲೆಲ್ಲ ತನ್ ಪಾಡಿಗೆ ತನ್ ಮಾತಾಡ್ತಾ ಇದ್ನಪ್ಪ, ಇವಾಗ ಕಿವಿಯಲ್ಲಿ ಯಾರೋ ಪಿಸ್ಗುಡ್ತಾರಲ್ಲ, ಹೀಗೆ ಹೀಗೆ ಮಾತಾಡು ಅಂತ. ಓಕೆ ಚಿರಂತನ್, ಇವತ್ತಿನ ಕಾರ್ಯಕ್ರಮದಲ್ಲಿ ಏನ್ ಮಾಡ್ತೀರಾ? ಹೇಳು ಪುಟ್ಟ. ಪುಟ್ಟು ಯಾವ ಪುಟ್ಟು ಅದು? ಪಾಠದಲ್ಲಿ ಬಂದಿದ್ಯಾ? ಓಕೆ, ಯಾರು ಬರ್ದಿರೋದು ಅದನ್ನ?
0: ಸೀತಾರಾಮ್ರು
2: ಬಟ್ಟರು ಅನ್ಬೇಕು. ಓಕೆನಾ, ದೊಡ್ಡವ್ರಲ್ವಾ ಅವರು. ಓಕೆ ಓಕೆ ಚಿರಂತನ್, ಕರೆ ಮಾಡಿದ್ಕಾಗಿ ಧನ್ಯವಾದ.
0: ಹಾಗೆ ನಿಮಗೂ ಕೂಡ ಪುಟ್ಟ ಪುಟ್ಟ ಹೆಜ್ಜೆ ಅಂತ ಹೇಳಿ ಒಂದು ಹಾಡನ್ನ ಪ್ಲೇ ಮಾಡ್ತೇನೆ, ಕೇಳಿಸ್ಕೊ ಆಯ್ತಾ? ಓಕೆಪ್ಪ, ನಮಸ್ತೆ.

0: ಓಕೆ ವಾಣಿ, ಒಂದು ಸುಮಧುರವಾದ ಗೀತೆಯಿಂದ ನಾವು ಕೂಡ ಕಾರ್ಯಕ್ರಮವನ್ನು ಶುರು ಮಾಡಿದೀವಿ. ಮುಂದಿನ ಪುಟಾಣಿ ಯಾರು ಅಂತ ಕೇಳೋಣ. ಹಲೋ,
1: ನಮಸ್ತೆ.
2: ನಮಸ್ತೆ ಮೇಡಮ್.
1: ಯಾರಿದು?
2: ಯಶಸ್
1: ದಾಸ್.
0: ಧ್ವನಿ ಚೇಂಜ್ ಆಗ್ಬಿಟ್ಟಿದೆ ನಮ್ಮ ಯಶಸ್ ದಾಸ್. ಪುಟಾಣಿ ವಾಯ್ಸ್ ಹೋಗಿ ಆಗ್ಲೇ ದೊಡ್ಡವನಾಗ್ತಾ ಇದ್ದಾನೆ ಅಲ್ವಾ ಯಶಸ್? ಈಗ ಎಷ್ಟನೇ ತರಗತಿ ಯಶಸ್ಸು? ಸೆವೆಂತ್? ಓ, ಈ ಸಲ ನೈನ್ತ್ ಸ್ಟ್ಯಾಂಡರ್ಡ್. ಟಿಫಿನ್ ಆಯ್ತಾ ಯಶಸ್? ಏನ್ ಟಿಫಿನ್ನು? ಚಿತ್ರಾನ್ನ. ಓಕೆ,
1: ರಜದಲ್ಲಿ ಏನೇನು ಹೊಸದನ್ನ ಕಲ್ತ ಯಶಸ್? ಅದನ್ನೇ ಮತ್ತೆ ಪುನರ್ಮನನ ಮಾಡ್ಕೊಂಡಿದ್ದ, ಮರ್ತು ಹೋಗ್ಬಾರ್ದು ಅಂತ ಮತ್ತೆ ಪ್ರಾಕ್ಟೀಸ್ ಮಾಡಿದ್ದು. ಓ, ಮತ್ತೆ ಅಜ್ಜಿ ಊರಿಗೆ ಹೋಗಿದ್ರ?
0: ಮತ್ತೆ ಉಲ್ಟಾ ಟೇಬಲ್ಸ್ ಕಲ್ತ್ಕೋಬೇಕು. ನಾವೆಲ್ಲ ಹಂಗೆ ಅಲ್ವಾ ವಾಣಿ ಮಾಡ್ತಾ ಇದ್ದಿದ್ದು, 20 ವರೆಗೂ ಕಲಿಯೋದು, ಆಮೇಲೆ 20 ಹೆಂಗ್ ಶುರು ಮಾಡೋದು ಅಲ್ವಾ? ಹಿಂದ್ಗಡೆಯಿಂದ ಕಲ್ತ್ರೆ ಅಂದ್ರೆ ಬೇಗ ಪಟ್ ಅಂತ ಏನ್ ಕೇಳಿದ್ರು ತಕ್ಷಣ ಹೇಳಲಿಕ್ ಬರುತ್ತೆ ಅಂತ ಹೇಳ್ಬಿಟ್ಟು. ಸೊ ಈಗಿನ ಮಕ್ಳು ಸ್ವಲ್ಪ ಕಡಿಮೆ, ನಮ್ಮ ಯಶಸ್ ನೆಕ್ಸ್ಟ್ ಟೈಮ್ ಕಲಿತಾನೆ ಅನ್ಕೊಳ್ತೇನೆ ಅಲ್ವಾ?
2: ಓಕೆ,
1: ಸತ್ಸಂಗಕ್ಕೆ ಹೋಗಿದ್ಯಾ? ಓಕೆ, ಅಲ್ಲಿ ಏನೇನ್ ಕಲ್ತೆ ಯಶಸ್? ಯಾವ ಮಠಕ್ಕೆ ಹೋಗಿದ್ರಿ?
0: ಜೀವನದ ಸತ್ಸಂಗ ಮಾರ್ಗಗಳನ್ನ ಹೇಳ್ಕೊಟ್ರ, ಜೀವನಕ್ಕೆ ಅವಶ್ಯಕತೆ ಇರೋಂಥವನ್ನ. ಓಕೆ ಯಶಸ್, ಇವತ್ತು ಕಾರ್ಯಕ್ರಮದಲ್ಲಿ ಏನ್ ಮಾಡ್ತಾ ಇದ್ದೀರಿ?
2: ಭಗವದ್ಗೀತೆ ಹೇಳ್ತೀನಿ.

0: வந்தே பரமானந்த மாதவம் எம் பிரம்மா வருணேந்திர ருத்ர மருதஹ ஸ்துன்வந்தி திவ்யைஸ்தவைஹி வேதை சாங்க பதாக்ரமோபநிஷதைஹி காயந்திய சாமகஹ.
1: ஓகே யஷஸ், யஷஸ் புட்டா, ಪ್ರತಿ ಸಲ ಕಾರ್ಯಕ್ರಮಕ್ಕೆ ಕರೆ ಮಾಡಿದಾಗ ಎರಡರಿಂದ ಮೂರು ಶ್ಲೋಕನ ನೀಟಾಗಿ ಕಲ್ತ್ಕೊಂಡು ಇಲ್ಲಿ ಪ್ರಸ್ತುತಪಡಿಸು, ಮತ್ತೆ ಅದರ ಅರ್ಥ ಕೂಡ ಹೇಳ್ಬೋದು ಆಯ್ತಾ? ಯಾಕೆಂದ್ರೆ ತುಂಬಾ ಮಕ್ಕಳು ಕಾಯ್ತಾ ಇರ್ತಾರೆ ಅಲ್ವಾ ಯಶಸ್? ಹೌದಾ, ತುಂಬಾ ಚೆನ್ನಾಗಿ ಕಲ್ತಿದ್ಯಾ ಕಣೋ. ಇದನ್ನ ಕೂಡ ಹೋಗ್ತೀಯಾ ನೀನು ಪ್ರತಿ ದಿವಸ ಭಗವದ್ಗೀತೆ ಕಲ್ತ್ಕೊಳ್ಳೋದಕ್ಕೇನಾದ್ರೂ? ಅಜ್ಜಿನೇ ಮನೇಲಿ ಹೇಳ್ಕೊಡ್ತಾರಾ? ಓಕೆಪ್ಪ, ತುಂಬಾ ಚೆನ್ನಾಗಿ ಹಾಡಿದೆ. ಮುಂದಿನ ಸಲ ಕೂಡ ನೀನು ಎರಡರಿಂದ ಮೂರು ಶ್ಲೋಕಕ್ಕೆ ರೆಡಿ ಆಗು ಆಯ್ತಾ? ಓಕೆ ಪುಟ್ಟ, ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಓಕೆ, ವಾಣಿ ಸಂಸ್ಕಾರ ಅನ್ನೋದು ಮನೆಯಿಂದನೇ ಬರಬೇಕು ಅಂಥೇಳಿ ನಾವು ಯಾವಾಗಲೂ ಹೇಳ್ತಾ ಇರ್ತೇವೆ ಅಲ್ವಾ? ನಿಜಕ್ಕೂ ಕೂಡ ನೋಡಿ, ಅದನ್ನು ಕಲಿಯೋದಕ್ಕೆ ಅಂಥೇಳಿ ಹೊರಗೆ ಹೋಗ್ದೇನೆ, ಮನೆಯಲ್ಲೇನೆ ಅಜ್ಜಿನೇ ಹೇಳ್ಕೊಟ್ಟಿದ್ದಾರೆ, ಅವನು ಕೂಡ ಅಷ್ಟೇ ಚೆನ್ನಾಗಿ ಕಲ್ತಿದ್ದಾನೆ ಅಲ್ವಾ ನಮ್ಮ ಯಶಸ್ಸು?
2: ಅದು ಮುಖ್ಯ ಆಗುತ್ತೆ ಶಶಿ, ಹೌದಲ್ವಾ? ನಮಗೆ ಗೊತ್ತಿದೆ ಅಂತಂದ್ರೂ ಅದನ್ನು ನಾವು ಹೇಳ್ಕೊಡ್ತೀವಿ ಅಂದಾಗ್ಲೂ ಕುತ್ಕೊಂಡು ಕೇಳೋದು ಕೂಡ ಮುಖ್ಯ ಆಗುತ್ತೆ.
1: ಹೌದು ಹೌದು, ಖಂಡಿತ. ಮಕ್ಕಳನ್ನ ಒಂದ್ ಕಡೆ ಕೂರಿಸ್ಬಿಡೋದು ಒಂದು ದೊಡ್ಡ ಸಾಹಸ ಇವಾಗ. ಅಂತದ್ರಲ್ಲಿ ಯಶಸ್ಗೂ ಕೂಡ ಕಲಿಯೋದಕ್ಕೆ ಆಸಕ್ತಿ ಇದೆ. ಸೊ ಅವ್ರ ಅಜ್ಜಿ ಕೂಡ ಹೇಳ್ಕೊಟ್ಟಿರೋದನ್ನ ಅಷ್ಟೇ ಅಚ್ಚುಕಟ್ಟಾಗಿ ಕಲ್ತಿದ್ದಾನೆ. ಸೊ ಹಾಗಾಗ್ಬಿಟ್ಟು ಮನೆಯೇ ಮೊದಲ ಪಾಠ ಶಾಲೆ.
2: ಹೌದು.
1: ಮತ್ತೊಂದ್ ಕರೆ ಇದೆ.
2: ನಮಸ್ತೆ. ನಮಸ್ತೆ, ಯಾರಿದು? ಸಾನ್ವಿ. ಟಿಫಿನ್ ಆಯ್ತಾ ಸಾನ್ವಿ ಅವ್ರದ್ದು? ನಮ್ದು ಆಯ್ತು. ಓಕೆ, ಇವತ್ತಿನ ಕಾರ್ಯಕ್ರಮದಲ್ಲಿ ಏನ್ ಹೇಳ್ತಾರೆ ಸಾನ್ವಿ?
3: ದೂರ
2: ಸಂಪರ್ಕ
1: ಸಮಾಜ ದಿನ ಇದೆ ಅಲ್ವಾ, ಹಾಗಾಗಿ ಹೇಳಿ ಸಾನ್ವಿ.
2: ಓಕೆ, ವೆರಿ ಗುಡ್, ಹೇಳಿ ಸಾನ್ವಿ.
3: ರೇಡಿಯೋ ಮತ್ತು ಆಕಾಶವಾಣಿ, ರೇಡಿಯೋವನ್ನು ಜಗತ್ತಿಗೆ ಇಂಟ್ರೊಡ್ಯೂಸ್ ಮಾಡಿದ ಮಾರ್ಕೋನಿ 1895 ಇಟಲಿಯಲ್ಲಿ ರೇಡಿಯೋವನ್ನು ಕಂಡಿರಿದ್ರು. ನಂತರ ನಮ್ಮ ಭಾರತದಲ್ಲಿ 1920 ಆಕಾಶವಾಣಿಯು ಪ್ರಾರಂಭವಾಯಿತು. ಆಕಾಶವಾಣಿ ಎಂಬ ಪದದ ಅರ್ಥ ಆಕಾಶದಿಂದ ಬರುವ ಧ್ವನಿ ಎಂಬುದು. 1936 ಇಂಡಿಯನ್ ಸ್ಟೇಟ್ ಬ್ರಾಡ್ಕಾಸ್ಟಿಂಗ್ ಸರ್ವಿಸ್ ಅನ್ನು ಆಲ್ ಇಂಡಿಯಾ ರೇಡಿಯೋ ಎಂದು ಮರುನಾಮಕರಣ ಮಾಡಿದರು. 1957 ಆಕಾಶವಾಣಿ ಎಂಬ ಹೆಸರನ್ನು ಅಧಿಕೃತವಾಗಿ ಸ್ವೀಕರಿಸಲಾಯಿತು. ಇದು ಭಾರತದ ವಿವಿಧ ಭಾಷೆಗಳಲ್ಲಿ ಕಾರ್ಯಕ್ರಮ ಪ್ರಸಾರ ಮಾಡುತ್ತದೆ. ಇಂದಿಗೂ ಆಕಾಶವಾಣಿ ಎಫ್ಎಂ ಫ್ರೀಕ್ವೆನ್ಸಿ ಮಾಡ್ಯುಲೇಷನ್, ಎಎಂ ಆಂಪ್ಲಿಟ್ಯೂಡ್ ಮಾಡ್ಯುಲೇಷನ್ ಮತ್ತು ಡಿಎಂ ಡಿಜಿಟಲ್ ಮೀಡಿಯಂ ಮೂಲಕ ಲಕ್ಷಾಂತರ ಜನರಿಗೆ ತಲುಪುತ್ತದೆ. ನಮ್ಮ ಕರ್ನಾಟಕದ ಆಕಾಶವಾಣಿ ಮೈಸೂರು ಸಂಸ್ಥಾನದ ಕಾಲದಲ್ಲೇ ರೇಡಿಯೋ ಪ್ರಸಾರದ ಪ್ರಯತ್ನಗಳು ಆರಂಭವಾಯಿತು. ನಂತರ ಆಕಾಶವಾಣಿ ಕೇಂದ್ರಗಳು ಬೆಂಗಳೂರು, ಧಾರವಾಡ, ಕಲಬುರಗಿ, ಮಂಗಳೂರು, ಚಿತ್ರದುರ್ಗ ಮತ್ತು ಇತರ ನಗರಗಳಲ್ಲಿ ಸ್ಥಾಪಿಸಲಾಯಿತು. ನಮ್ಮ ಚಿತ್ರದುರ್ಗದ ಆಕಾಶವಾಣಿ ಕೋಟನಾಡಿನ ಹೆಮ್ಮೆ. ಚಿತ್ರದುರ್ಗದ ಆಕಾಶವಾಣಿ ಎಫ್ಎಂ ಕೇಂದ್ರವು 1991 ಸ್ಥಾಪಿಸಲಾಯಿತು. ಇದು 102.6 ಎಫ್ಎಂ ಮೆಗಾ ಹರ್ಟ್ಸ್ ಮೂಲಕ ಜನರಿಗೆ ಸೇವೆ ಸಲ್ಲಿಸುತ್ತದೆ. ನಮ್ಮ ದುರ್ಗದ ಆಕಾಶವಾಣಿಗೆ ಈಗ ವಯಸ್ಸು 35. ರೈತರಿಗೆ ಬೇಕಾದ ಕೃಷಿ ಸಲಹೆಗಳು, ವಿದ್ಯಾರ್ಥಿಗಳಿಗೆ ಶಿಕ್ಷಣ ಕಾರ್ಯಕ್ರಮಗಳು, ಮಹಿಳೆಯರಿಗೆ ಆರೋಗ್ಯ ಮತ್ತು ಕುಟುಂಬ ಕಾರ್ಯಕ್ರಮಗಳನ್ನು ಪ್ರಚಾರ ಮಾಡುತ್ತದೆ. ಹಾಗೆ ಜನಪದ ಗೀತೆಗಳು, ಭಕ್ತಿ ಗೀತೆಗಳು, ನಾಟಕಗಳು, ನೇರ ಸಂಪರ್ಕ ಕಾರ್ಯಕ್ರಮಗಳು ಮತ್ತು ಸಾಹಿತ್ಯ ಕಾರ್ಯಕ್ರಮಗಳ ಮೂಲಕ ಚಿತ್ರದುರ್ಗ ಸಂಸ್ಕೃತಿಯನ್ನು ಉಳಿಸಲು ಸಹಕಾರ ಮಾಡುತ್ತದೆ. ಆಕಾಶವಾಣಿ ಪ್ರಸಾರ ಭಾರತೀಯ ತಾಂತ್ರಿಕ ನಿರೂಪಕರು, ಕಾರ್ಯಕ್ರಮ ನಿರ್ವಾಹಕರು, ಲೇಖಕರು ಮತ್ತು ಕಲಾವಿದರಿಗೆ ನಮಸ್ಕಾರಗಳು.
2: ಥ್ಯಾಂಕ್ ಯು ಸನ್ವಿ,
1: ಎಷ್ಟು ಚಂದ ಹೇಳ್ದೆ. ಎಲ್ಲ ನಿನಗೆ ಯಾರು ಸಹಕಾರ ಕೊಟ್ಟಿದ್ದು? ಅಮ್ಮನ
3: ಇಂಟರ್ನೆಟ್ ನೋಡಿ, ಒಂದೊಂದು ಟೆಕ್ಸ್ಟ್ಬುಕ್ಸ್ ಒಂದೊಂದೆಲ್ಲ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡಿ ಅಮ್ಮನ ಹತ್ರ ಹೋಗಿ ಆಮೇಲೆ ಹೇಳಿದ್ದು ಮ್ಯಾಮ್.

0: ಓಕೆ, ತುಂಬಾ ಚೆನ್ನಾಗಿ ಹೇಳಿದೆ. ಯಾಕೆಂದ್ರೆ ಇವತ್ತು May 17th ಅಲ್ವಾ, ಇವತ್ತು May 17 ಆಗಿರೋದ್ರಿಂದ ಇವತ್ತು ವಿಶ್ವ ದೂರಸಂಪರ್ಕ ಮತ್ತು ಮಾಹಿತಿ ಸಮಾಜದ ದಿವಸ ಕೂಡ ಅಲ್ವಾ, ವರ್ಲ್ಡ್ ಟೆಲಿಕಮ್ಯುನಿಕೇಶನ್ ಅಂಡ್ ಇನ್ಫಾರ್ಮೇಶನ್ ಸೊಸೈಟಿ ಡೇ ಅಂತ ಹೇಳಿ ಆಚರಣೆ ಮಾಡಲಾಗ್ತಾ ಇದೆ. ಸೊ ಈ ಸಂದರ್ಭದಲ್ಲಿ ನೀನು ಆಕಾಶವಾಣಿ ಬಗ್ಗೆ ಹೇಳಿದ್ದು ಕೂಡ ನಮಗೂ ಕೂಡ ಖುಷಿ ಆಯ್ತು ಸಾನ್ವಿ. ಮತ್ತೆ ಸ್ಕೂಲ್ ಯಾವಾಗಿಂದ ಶುರು? ಜೂನ್ಗಾ?
1: ಅವ್ರಿಗೆ ಲೇಟ್ ಆಗಿ ರಜಾ ಕೊಟ್ಟಿದ್ರಿಂದ ಹಾಗಾಗಿ ಲೇಟ್ ಆಗಿ ಸ್ಟಾರ್ಟ್ ಆಗುತ್ತೆ. ಓಕೆ ಓಕೆ. ಮತ್ತೆ ಅಜ್ಜಿ ಊರಿಗೆ ಚಿತ್ರದುರ್ಗಕ್ಕೆ ಬರ್ಲಿಲ್ವಾ ಸಾನ್ವಿ? ಬಂದು ಹೋದೆ. ಓಕೆ, ಅಜ್ಜಿ ಹೆಸರೇನು?
2: ಅನ್ನಪೂರ್ಣ.
1: ತಾತನ ಹೆಸರು?
2: ತಾತನ ಹೆಸರು ನಾಗರಾಜ್.
1: ಓಕೆ, ಅವ್ರು ಯಾವಾಗ್ಲೂ ನಮ್ಮ ಚಿತ್ರದುರ್ಗ ಆಕಾಶವಾಣಿ ಕೇಳ್ತಾನೆ ಇರ್ತಾರಾ?
0: ಹಾಗಾದ್ರೆ ಇವತ್ತು ನಿನ್ನ ಒಂದು ಧ್ವನಿ, ಪುಟ್ಟ ಪುಟ್ಟ ಮಗುವಿನ ಧ್ವನಿಯನ್ನ ಕೇಳ್ಬಿಟ್ಟು ಅವ್ರಿಗೂ ಕೂಡ ಖುಷಿ ಆಗಿರುತ್ತೆ. ಕರೆ ಮಾಡೋದಕ್ಕಾಗಿ ಧನ್ಯವಾದಗಳು ಸಾನ್ವಿ.
2: ಧನ್ಯವಾದಗಳು ಮ್ಯಾಮ್. ನಮ್ ತಾತ 1996 ರಲ್ಲಿ ರೇಡಿಯೋ ತಂದಿದ್ರು ಮನೆಗೆ.
1: ಓಕೆ,
0: 1991 ಅಲ್ಲಿ ಆಕಾಶವಾಣಿ ಚಿತ್ರದುರ್ಗ ಶುರು ಆಯ್ತಲ್ವಾ, ಹಾಗಾಗ್ಬಿಟ್ಟು ಚಿತ್ರದುರ್ಗದ ಕಾರ್ಯಕ್ರಮಗಳನ್ನ ಕೇಳಲಿಕ್ಕೆ ಅಂತೇಳಿ ತಂದಿದ್ರು ಅನ್ಸುತ್ತೆ ಅಲ್ವಾ?
1: ಅವರು ಕಾಯಂ ಕೇಳುಗರ ಆಗಿರೋದ್ರಿಂದ ನಮ್ ಸಾನ್ವಿ ಕೂಡ ಮುಂದಿನ ಪೀಳಿಗೆಗೆ ಅದನ್ನ ಹಸ್ತಾಂತರಿಸಿದ್ದಾರೆ ಶಶಿ. ಹಾಗಾಗಿ ಸಾನ್ವಿ ಕೂಡ ಕಾರ್ಯಕ್ರಮಗಳನ್ನ ಕೇಳ್ತಾ ಬೆಂಗಳೂರಿನಿಂದ ಕರೆ ಮಾಡಿ ನಮ್ಮೊಟ್ಟಿಗೆ ಪ್ರತಿ ವಾರನು ಮಾತಾಡೋದು ನಮಗೂ ಕೂಡ ಖುಷಿ. ಹೀಗೆ ಹೊಸ ಹೊಸ ಮಾಹಿತಿಗಳನ್ನ ನಮ್ಮೊಟ್ಟಿಗೆ ಹಂಚ್ಕೊಳ್ತಾರೆ ಸಾನ್ವಿ. ಧನ್ಯವಾದ ಸಾನ್ವಿ ಕರೆ ಮಾಡಿದ್ದಕ್ಕಾಗಿ. ನಮಸ್ತೆ.
2: ಹಲೋ,
1: ನಮಸ್ತೆ, ಯಾರಿದು?
0: ಸರ್ಕಾರಿ ಪ್ರಾಥಮಿಕ ಶಾಲೆಯ ಮುಂದಿನ ಹೆಸರು?
2: ತನುಶ್ರೀ.
0: ಎಷ್ಟನೇ ತರಗತಿ ತನುಶ್ರೀ? ನೀನು ರೇಡಿಯೋ ವಾಲ್ಯೂಮ್ ನ ಕಡಿಮೆ ಮಾಡ್ಬೇಕಪ್ಪ ಸೌಂಡ್ನ ತನುಶ್ರೀ. ಕಡಿಮೆ ಮಾಡಿದ್ಯಾ? ಟಿಫನ್ ಆಯ್ತಾ ತನುದು? ಏನ್ ಟಿಫನ್? ಹೌದಾ
1: ತನುಶ್ರೀ, ಎಲ್ಲಿಂದ ಕರೆ ಮಾಡ್ತಾ ಇರೋದು? ಯಾವೂರು? ಸೊಲ್ಲಾಪುರನ? ಮಲ್ಲಾಪುರನ ಸೊಲ್ಲಾಪುರನ? ಸೊಲ್ಲಾಪುರ. ಎಲ್ಲಿ ಬರುತ್ತೆ
2: ಸೊಲ್ಲಾಪುರ?
0: ಓ, ಚಿತ್ರದುರ್ಗದ ಹತ್ರ ಸೊಲ್ಲಾಪುರನ? ನಾವು ಮಹಾರಾಷ್ಟ್ರಕ್ಕೆ ಹೋಗ್ಬಿಟ್ವಿ. ತನು, ಇವಾಗ ಏನ್ ಮಾಡ್ತಾ ಇದ್ದೀರಿ ಕಾರ್ಯಕ್ರಮದಲ್ಲಿ? ಆಯ್ತು ಕೇಳುವಿ ಅಂತೆ, ಆದ್ರೆ ನಮ್ಗೆ ಡಿಸ್ಟರ್ಬೆನ್ಸ್ ಅನಿಸ್ತಾ ಇದೆ ಪುಟ್ಟ.
1: ಎಷ್ಟು ಮಧುರವಾಗಿದೆ ತನು ಧ್ವನಿ, ಹಾಗಾಗಿ ನಮ್ಗೆ ಸ್ಪಷ್ಟವಾಗಿ ಕೇಳಿಸ್ಬೇಕು ಅಂತಂದ್ರೆ ನಿಮ್ಮ ರೇಡಿಯೋ ವಾಲ್ಯೂಮ್ ಅನ್ನ ಕಡಿಮೆ ಮಾಡಬೇಕು,
0: ಅಥವಾ ನೀನು ಹೊರಗಡೆ ಬಂದು ಮಾತನಾಡು ನಮ್ ಜೊತೆ ಆಯ್ತಾ? ಇವಾಗ ಚೆನ್ನಾಗಿ ಕೇಳಿಸ್ತಾ ಇದೆ. ಕಣ್ಣುಗಳ ಎರಡು
1: ಕಣ್ಣುಗಳು
2: ಸರಿ.
1: ಓಕೆ, ಮತ್ತೆ
2: ಅಂಕುಡೋಂಟಾದ ಬಾವಿಲಿ ಒಂದು ತೊಟ್ಟು ನೀರಿಲ್ಲ.
0: ಕಿವಿ
2: ಸರಿ. ಈ ಕೋಣೆ ಆ ಕೋಣೆ ಕೆಲಸ ಮಾಡಿದ ಮೇಲೆ ಮೂಲೆಯಲ್ಲಿ ನಿಲ್ಲುವ ಈ ಜನ ಯಾರು?
0: ಪೊರ್ಕೆ.
2: ಸರಿ.
1: ಮತ್ತೆ
2: ಮೈದಾನ ಬಿಲ್ಲಿ ಅಷ್ಟೇ
0: ಬೈತಲೆ
1: ಬೈತಲೆ
2: ಅದು ಸರಿ.
1: ಮತ್ತೆ
2: ಕಡಿದರೆ ಹಾಲು ಒಡೆದರೆ ಹಾಲು ಒಳಗಡೆ ಸವಿ ಸಾವಿರ ಮಕ್ಕಳು.
0: ಹಲಸಿನ ಹಣ್ಣು
2: ಸರಿ. ಮನೆ ಮನೆಗೆರೆಡು ಬಾಗಿಲು ಬಾಗಿಲ ಮುಂದೆ ಬಾವಿ ಇವು ಮುಚ್ಚಿದರೆ ಹಾನಿ ಇದೇನು?
0: ಇನ್ನೊಂದ್ಸಲ ಹೇಳ್ಬಿಟ.
2: ಮನೆ ಮನೆಗೆರೆಡು ಬಾಗಿಲು ಬಾಗಿಲ ಮುಂದೆ ಬಾವಿ ಇದು ಮುಚ್ಚಿದರೆ ಹಾನಿ ಇದೇನು?
0: ಬಾಯ
2: ಮೂಗು ಬಾಯಿ.
0: ಆಯ್ತಾ? ಎಷ್ಟು ಮಾರ್ಕ್ಸ್ ಕೊಡ್ತೀರಾ ನಮ್ಗೆ?
1: ನೂರು. ನಾನು ಒಂದ್ ಕೇಳಲಾ? ಕಿರೀಟವಿದ್ರು ರಾಜನಲ್ಲ,

0: ಸಮಯ ತಿಳಿಸಿದ್ರು ಗಡಿಯಾರವಲ್ಲ.
1: ತುಂಬಾ ಜಾಣೆ ಇದೆಯಾ ತನು?
0: ತನು ಎಷ್ಟೇ ತರಗತಿ ಓದ್ತಾ ಇರೋದು? ನಾಲ್ಕನೇ ತರಗತಿ. ಈಗ ಇಷ್ಟೊಂದು ಒಗಟುಗಳನ್ನೆಲ್ಲ ಕೇಳ್ದೆ ಅಲ್ವಾ, ಅದನ್ನ ನೀನ್ ಬರ್ಕೊಂಡು ಓದಿದ್ದ? ಹೇಗೆ ನೆನ್ಪಿಟ್ಕೊಂಡು ಹೇಳಿದ್ದ? ಓದ್ತಾ ಇದ್ರೆ ಇಷ್ಟು ಸ್ಪಷ್ಟವಾಗಿ ಓದಿದ್ಲು ಅನ್ನೋದು ಒಂದು ಶಶಿ, ಇನ್ನೊಂದು ಅದನ್ನ ಪಟ ಪಟ ಕೇಳ್ತಾ ಹೋದ್ಲಲ್ಲ ನೆನಪು ಮಾಡ್ಕೊಂಡು.
1: ಹೌದು, ತನು ರಜಕ್ಕೆ ಎಲ್ಲೂ ಹೋಗ್ಲಿಲ್ವಪ್ಪ? ಅಯ್ಯೋ, ಮುಗಿತಾ ಬಂತು ರಜಾ, ಇನ್ನೂ ಹೋಗಿಲ್ಲ ಅಂದ್ರೆ ಯಾವಾಗ ಹೋಗ್ತೀಯ ಮತ್ತೆ? ಹೌದಾ, ಮತ್ತೆ ಶಾಲೆ ಶುರು ಆದ್ಮೇಲೂ ಕೂಡ ಓದ್ಕೊಳ್ಳೇಬೇಕು ಅಲ್ವಾ? ಓಕೆ ತನು, ಚೆನ್ನಾಗಿ ಓದ್ಕೋ, ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಓಕೆ ವಾಣಿ, ಇವಾಗ ನಮ್ಮ ಮುದ್ದು ಪುಟಾಣಿಗಳಿಗೋಸ್ಕರ ಒಂದು ಹಾಡನ್ನ ಪ್ಲೇ ಮಾಡಿ ನಂತರದಲ್ಲಿ ಕರೆಗಳನ್ನ ತೆಗೆದುಕೊಳ್ಳೋಣ.
0: ಓಕೆ ಶಶಿ.

0: ಓಕೆ ವಾಣಿ, ಕರೆಗಳು ಬರ್ತಾ ಇವೆ, ಮತ್ತೊಂದು ಕರೆ ತೆಗೆದುಕೊಳ್ಳೋಣ.
1: ನಮಸ್ತೆ.
2: ನಮಸ್ತೆ.
1: ಯಾರಿದು?
2: ವಿಸ್ಮಯ.
1: ವಿಸ್ಮಯ ಎಲ್ಲಿಂದ ವಿಸ್ಮಯ?
2: ಚಿತ್ರದುರ್ಗ.
1: ಚಿತ್ರದುರ್ಗದ ಕೆಳಕೋಟೆಯಿಂದ ವಿಸ್ಮಯ ಕರೆ ಮಾಡಿದ್ರೆ ಎಷ್ಟನೇ ತರಗತಿ ಓದ್ತಾ ಇದಾರೆ?
2: ಫಸ್ಟ್ ಸೆಕೆಂಡ್.
1: ಫಸ್ಟ್ ಪಾಸ್, ಸೆಕೆಂಡ್ ಸ್ಟ್ಯಾಂಡರ್ಡ್. ಓಕೆ, ಇದೇ ಮೊದಲನೇ ಬಾರಿ ಕರೆ ಮಾಡ್ತಾ ಇರೋದ ವಿಸ್ಮಯ ಕಾರ್ಯಕ್ರಮಕ್ಕೆ? ಹೌದು. ಓಕೆ, ಯಾವ್ಯಾವ ಕಾರ್ಯಕ್ರಮ ಕೇಳ್ತೀರಿ? ಕೇಳ್ತಿದ್ರ ಚಿಣ್ಣರ ಕಲರವ ಕಾರ್ಯಕ್ರಮವನ್ನ ವಿಸ್ಮಯ? ಕಾರ್ಯಕ್ರಮ ಕೇಳ್ತಿದ್ರ ಚಿಣ್ಣರ ಕಲರವ ಕಾರ್ಯಕ್ರಮ ಕೇಳ್ತಾ ಇದ್ರ ನೀವು? ಹೌದು. ಓಕೆ, ಇವತ್ತಿನ ಕಾರ್ಯಕ್ರಮದಲ್ಲಿ ಏನ್ ಹೇಳ್ತಾರೆ ವಿಸ್ಮಯ? ಓಕೆ ಹೇಳು ಪುಟ್ಟ.
2: ವಿಘ್ನೇಶ ತವ ಚರಣಂ

ಗಂಗಾ ಜಟಾಧರ ಗೌರಿ ಮನೋಹರ ಗಿರಿಜಾತನಯ ತವ ಚರಣಂ ಗಂಗಾ ಜಟಾಧರ ಗೌರಿ ಮನೋಹರ ಗಿರಿಜಾತನಯ ತವ ಚರಣಂ ವಿಘ್ನೇಶ ತವ ಚರಣಂ ಸಿದ್ಧಿ ವಿನಾಯಕ ತವ ಚರಣಂ ವಿಘ್ನೇಶ

0: ಶರಣಂ ಸಕಲ ಕಲಾಧರ ಕರುಷ ವಿದೂರ ಸಕಲ ಜಗತ್ಪ್ರಯ ತವ ಶರಣಂ ಸಕಲ ಕಲಾಧರ ಕರುಷ ವಿದೂರ ಸಕಲ ಜಗತ್ಪ್ರಯ ತವ ಶರಣಂ ವಿಘ್ನೇಶ ತವ ಶರಣಂ ಸಿದ್ಧಿ ವಿನಾಯಕ ತವ ಶರಣಂ ವಿಘ್ನೇಶ ತವ ಶರಣಂ ಸಿದ್ಧಿ ವಿನಾಯಕ ತವ ಶರಣಂ ಸಿದ್ಧಿ ವಿನಾಯಕ ತವ ಶರಣಂ ಸಿದ್ಧಿ ವಿನಾಯಕ ತವ ಶರಣಂ ಸಿದ್ಧಿ ವಿನಾಯಕ ತವ ಶರಣಂ.
1: ಓಕೆ ವಿಸ್ಮಯ, ತುಂಬಾ ಚೆನ್ನಾಗಿ ಹಾಡಿದೆ. ಯಾರು ಹೇಳ್ಕೊಟ್ಟಿದ್ದು ಹಾಡಿದ್ನ?
2: ನಮ್ಮ ಸ್ಕೂಲಲ್ಲಿ ಮಾತಾಜಿ ಹೇಳ್ಕೊಟ್ಟಿದ್ರು.
1: ಓಹೋ, ಸಂಗೀತ ಕ್ಲಾಸ್ಗೆ ಏನಾದರೂ ಹೋಗ್ತಿದ್ಯಾ?
2: ಇಲ್ಲ.
1: ತುಂಬಾ ಚೆನ್ನಾಗಿದೆ ನಿನ್ನ ಧ್ವನಿ, ಮತ್ತೆ ಸ್ಪಷ್ಟತೆ ಕೂಡ ಇದೆ ವಿಸ್ಮಯ. ಓಕೆ, ನಿನಗೆ ಆಸಕ್ತಿ ಇದ್ರೆ ಸಂಗೀತ ಕಲಿ ವಿಸ್ಮಯ, ಓಕೆನಾ? ತುಂಬಾ ಚೆನ್ನಾಗಿ ಹಾಡ್ತೀಯಾ, ಹಾಗೇನೆ ಪ್ರತಿ ವಾರನು ಕೂಡ ಕರೆ ಮಾಡಿ ಕಾರ್ಯಕ್ರಮಕ್ಕೆ, ಓಕೆನಾ? ವಾಣಿ, ಈ ಸಮಯ ಮಕ್ಕಳಿಗೆ ಕಥೆ ಕೇಳೋ ಸಮಯ. ಮಾಯಕ್ಕ ಇವತ್ತು ಒಂದು ಹೊಸ ಕಥೆಯನ್ನ ಹೇಳ್ತಾರೆ ಮಕ್ಕಳಿಗೆ. ಆ ಕಥೆನ ಮಕ್ಕಳೆಲ್ಲರೂ ಕೂಡ ಕೇಳಲಿ ಅಂತೇಳಿ ಹೇಳ್ತಾ ಈ ಕಥೆಯನ್ನ ಕೇಳಿಸೋಣ.
3: ಓಕೆ ಶಶಿ.
4: ಹಲೋ ಪುಟಾಣಿಗಳ, ನಿಮ್ಮೆಲ್ಲರಿಗೂ ಮಾಯಾಕ್ಕನ ಪ್ರೀತಿಯ ನಮಸ್ಕಾರಗಳು. ಇವತ್ತು ನಮ್ಮ ಮುದ್ದಾದ ಪುಟಾಣಿಗಳಿಗೆಲ್ಲ ಒಂದು ಪುಟಾಣಿ ಕಥೆ ಹೇಳ್ತೀನಿ. ದೂರದ ಒಂದು ಕಾಡಲ್ಲಿ ಒಂದು ಪುಟಾಣಿ ಆನೆ ಮರಿಯಿತ್ತು. ಅದಕ್ಕೆ ಯಾರೂ ಫ್ರೆಂಡ್ಸ್ ಇರಲಿಲ್ಲ. ಪಾಪ ತುಂಬ ಬೇಸರದಿಂದ ಫಾರೆಸ್ಟಲ್ಲಿ ವಾಕಿಂಗ್ ಮಾಡ್ತಾ ಇತ್ತು. ಆಗ ಮರದ ಮೇಲೆ ಒಂದು ಮಂಕಿ ಕಾಣಿಸ್ತು. ಅದಕ್ಕೆ ಆನೆ ಮರಿ ತಕ್ಷಣ ಓಡೋಗಿ ಆ ಮಂಕಿನ, ನೀನು ನನ್ನ ಫ್ರೆಂಡ್ಶಿಪ್ ಮಾಡ್ತೀಯಾ ಅಂತ ಕೇಳ್ತು. ಅದಕ್ಕೆ ಮಂಗ, ನೋಡು ನಾನು ಆ ಮರದಿಂದ ಈ ಮರಕ್ಕೆ, ಈ ಮರದಿಂದ ಆ ಮರಕ್ಕೆ ಎಷ್ಟು ಚೆನ್ನಾಗಿ ಜಂಪ್ ಮಾಡ್ತಿದ್ದೀನಿ. ನೀನು ನನಗೆ ಜಂಪ್ ಮಾಡ್ತೀಯಾ ಅಂದ್ರೆ ನಾನು ನಿನ್ನ ಫ್ರೆಂಡ್ಶಿಪ್ ಮಾಡ್ತೀನಿ ಅಂತಂತೆ. ಅಯ್ಯೋ, ನಂಗೆ ಈ ಮಂಗನ ಥರನು ಜಂಪ್ ಮಾಡಕ್ಕೆ ಬರಲ್ವಲ್ಲ ಅನ್ಕೊಂಡು ಮತ್ತೆ ಬೇಜಾರಿಂದ ಮುಂದಕ್ಕೆ ಹೋಗ್ತಾ ಇತ್ತು. ಅಷ್ಟರಲ್ಲಿ ಒಂದು ಮೊಲ ಅಂದ್ರೆ ರಾಬಿಟ್ ಕಾಣಿಸ್ತು. ಅದನ್ನು ಹೋಗಿ ಕೇಳ್ತು, ನೀನು ನನ್ನ ಫ್ರೆಂಡ್ಶಿಪ್ ಮಾಡ್ತೀಯಾ ಅಂತು. ಅದಕ್ಕೆ ರಾಬಿಟ್ ಏನ್ ಹೇಳ್ತು, ನೋಡು ನಾನು ಎಷ್ಟು ಫಾಸ್ಟ್ ಆಗಿ ಓಡೋಗ್ತಿದ್ದೀನಿ, ಹಾಗೇನೆ ಸಮಯ ಬಂದ್ರೆ ಒಂದ್ ಸಣ್ಣ ಬಿಲದಲ್ಲೂ ಹೋಗಿ ಬಚ್ಚಿಟ್ಕೋತೀನಿ. ನೀನು ಈ ತರ ಮಾಡ್ತೀಯಾ ಅಂದ್ರೆ ನಿನ್ ಫ್ರೆಂಡ್ಶಿಪ್ ಮಾಡ್ತೀನಿ ಅಂತು ರಾಬಿಟ್. ನಾನು ನಿನ್ ತರ ಫಾಸ್ಟ್ ಆಗಿನು ಓಡಕ್ಕಾಗಲ್ಲ, ಚಿಕ್ಕ ಬಿಲದಲ್ಲೂ ಹೋಗಕ್ಕಾಗಲ್ಲ, ಹೋಗ್ಲಿ ಬಿಡು ಅಂತ ಬೇಸರದಿಂದ ಆನೆ ಮತ್ತೆ ಮುಂದಕ್ಕೆ ಹೋಗ್ತಾ ಇತ್ತು. ಅಷ್ಟರಲ್ಲಿ ಒಂದು ಫ್ರಾಗ್ ಅಂದ್ರೆ ಕಪ್ಪೆ ಕಾಣಿಸ್ತು. ಆನೆ ಫ್ರಾಗ್ ಹತ್ರ ಹೋಗಿ, ನೀನು ನನ್ ಫ್ರೆಂಡ್ಶಿಪ್ ಮಾಡ್ತೀಯಾ ಪ್ಲೀಸ್, ನಂಗೆ ಯಾರು ಫ್ರೆಂಡ್ಸ್ ಇಲ್ಲ ಗೊತ್ತಾ ಅಂತೂ ಆನೆ ಮರಿ. ನೋಡು ನಾನು ನೀರಲ್ಲಿ ಎಷ್ಟು ಚೆನ್ನಾಗಿ ಸ್ವಿಮ್ ಮಾಡ್ತೀನಿ, ನೀನು ನನ್ ಜೊತೆ ಹೀಗೆ ಸ್ವಿಮ್ ಮಾಡ್ತೀಯಾ ಅಂದ್ರೆ ನಾನು ನಿನ್ನ ಫ್ರೆಂಡ್ಶಿಪ್ ಮಾಡ್ತೀನಿ ಅಂತೂ ಕಪ್ಪೆ. ಅಯ್ಯೋ, ನಾನು ಫ್ರಾಗ್ ತರ ಸ್ವಿಮ್ ಮಾಡ್ಲಿಕ್ಕೂ ಆಗಲ್ಲ ಅನ್ಕೋತಾ ತಲೆ ಕೆಳಗ್ ಹಾಕೊಂಡು ದೂರ ಹೋಗಿ ಮರದ ಕೆಳಗೆ ಕೂತ್ಕೊಂತು ತುಂಬಾ ಬೇಜಾರಿಂದ. ನಮ್ಗೂ ಬೇಜಾರಾಗುತ್ತಲ್ವಾ ಪಾಪ ಆನೆ ಮರಿ. ಈ ಮಂಕಿ, ರ್ಯಾಬಿಟ್ಟು, ಫ್ರಾಗ್ ಮೂರು

0: ಒಂದ್ ಕಡೆ ಸೇರಿ ಎಲಿಫೆಂಟ್ ನ ಆಡ್ಕೋತಾ ಇದ್ವು. ಏನಂತ, ಈ ಆನೆ ಮರಿಗೆ ಏನು ಬರೋದಿಲ್ಲ, ಎಷ್ಟು ಡುಮ್ಮಕ್ಕೆ ಇದೆ ನೋಡು. ಅಷ್ಟರಲ್ಲೇ ಮರದ ಕೊಂಬೆ ಒಂದು ಮುರಿದು ಈ ಮೂವರ ಮೇಲೂ ಬಿದ್ಬಿಡ್ತು. ಆಗ ಆ ಮಂಕಿ, ರಾಬಿಟ್ ಮತ್ತೆ ಫ್ರಾಗ್ ಮೂರೂ ಜೋರಾಗಿ ಹೆಲ್ಪ್ ಹೆಲ್ಪ್ ಅಂತ ಕಿರ್ಚಾಡ್ತಾ ಇದ್ವು. ಅಷ್ಟರಲ್ಲಿ ದೂರದಲ್ಲಿ ಕೂತಿದ್ದ ಆನೆ ಮರಿಗೆ ಇವರ ಕಿರ್ಚಾಟ ಕೇಳಿಸಿ ಓಡೋಡಿ ಬಂತು. ಆ ಮರದ ಕೆಳಗೆ ಇರುವಂತ ಕೊಂಬೆಯನ್ನ ಈಸಿಯಾಗಿ ಎತ್ತಿ ಪಕ್ಕಕ್ಕೆ ಎಸ್ದು ಆ ಮೂರನ್ನು ಕಾಪಾಡ್ಬಿಡ್ತು. ಇದೀಗ ನಿಮ್ಗೇನ್ ಅರ್ಥ ಆಯ್ತು ಮುದ್ದು ಮಕ್ಕಳ? ಈ ರೀತಿ ದಪ್ಪ ಮೈಕಟ್ಟು ಇರೋದು ಕೂಡ ಒಂದು ರೀತಿಯ ಸ್ಟ್ರೆಂತೇ. ಒಬ್ಬೊಬ್ರಲ್ಲಿ ಒಂದೊಂದು ರೀತಿಯ ಬುದ್ಧಿ, ಚಾತುರ್ಯ, ಬಲ, ಹೀಗೆ ಒಬ್ಬೊಬ್ರಲ್ಲಿ ಒಂದೊಂದು ಪ್ಲಸ್ ಪಾಯಿಂಟ್ ಇರುತ್ತೆ. ಅಂದ್ರೆ ನಮ್ಮಲ್ಲಿ ಯಾವ ಸ್ಟ್ರೆಂತ್ ಇದೆ ಅನ್ನೋದನ್ನ ನಮಗೆ ನಾವೇ ತಿಳ್ಕೊಂಡು ಮುನ್ನಡಿಬೇಕು. ಅವನ ಹತ್ರ ಅದಿದೆ, ಇವನ ಹತ್ರ ಇದಿದೆ, ಅದ್ಯಾವುದು ನನ್ನ ಹತ್ರ ಇಲ್ವಲ್ಲ ಅಂತ ಕಂಪ್ಯಾರಿಸನ್ ಮಾಡ್ಕೋಬಾರ್ದು ಒಬ್ರಿಗೊಬ್ರು. ಎಲ್ಲರ ಜೊತೆನೂ ಒಳ್ಳೆ ಫ್ರೆಂಡ್ಶಿಪ್ ಇರ್ಬೇಕು. ಓಕೆನಾ? ಕತೆ ಚೆನ್ನಾಗಿತ್ತಾ? ಓಕೆ ಲಿಟ್ಲ್ ಫ್ರೆಂಡ್ಸ್, ಮತ್ತೆ ಮುಂದಿನ ಭಾನುವಾರ ಮತ್ತೊಂದು ಕತೆ ಹೇಳ್ತೀನಿ. ಇನ್ನ ಮಾಯಾ ಅಕ್ಕನಿಗೆ ಬಾಯ್ ಹೇಳಿ. ಬಾಯ್.
1: ಓಕೆ, ಮುದ್ದು ಪುಟಾಣಿಗಳ ಕಥೆಯನ್ನ ಕೇಳಿದ್ರಿ ಅನ್ಕೊಳ್ತೇವೆ. ಜೊತೆಗೆ ಆ ಕಥೆಯಲ್ಲಿದ್ದಂತಹ ಒಂದು
2: ನೀತಿ
1: ಮತ್ತೆ ಸಾರಾಂಶ ಎರಡೂ ಕೂಡ ಮಕ್ಕಳು ತಿಳ್ಕೊಂಡಿರಬಹುದು.
2: ಹೌದು ಶಶಿ, ಕೇವಲವಾಗಿ ಹೊರಗಿನ ಆಕಾರವನ್ನ ನೋಡ್ಬಿಟ್ಟು ಜನಗಳು ಸಾಕಷ್ಟು ಅಲ್ಲಗಳೀತಾರೆ.
1: ಹೌದು,
2: ಅವ್ರು ಹೇಳೋದನ್ನ ಕೇಳ್ತಾ ಇದ್ರೆ ನನಗೊಂದ್ ಅನ್ಸತಿ ಅನ್ಸ್ಬಿಡುತ್ತೆ, ಶಶಿ ನೀವ್ ಇದಾಗಿದ್ದೀರಾ, ನಿಮ್ಮನ್ನ ನೋಡಿದ್ರೆ ಹಂಗ ಅನ್ಸೋದೇ ಇಲ್ಲ, ಈ ತರ ಮಾತಾಡುವಂತದ್ದಾಗಿರ್ಬಹುದು. ಆ ತರದ ವಿಚಾರಗಳದೆಲ್ಲ ಕೇಳಿದಾಗ ಸರಳತೆ ಅನ್ನೋದು ಎಷ್ಟು ಮುಖ್ಯ ಆಗುತ್ತೆ, ಅದನ್ನ ಕೇವಲ ಆಗಿನ ಕಾಣಬಾರ್ದು ಅನ್ನುವಂಥದ್ದು.
1: ಖಂಡಿತವಾಗ್ಲೂ ಕೂಡ ಮುಖದಲ್ಲಿ ನೋಡಿದ ತಕ್ಷಣ ಏನು ಕೂಡ ಗೊತ್ತಾಗೋದಿಲ್ಲ ಅಲ್ವಾ, ಮುಖದಲ್ಲಿ ಏನಿದೆ ಅಂತೇಳಿ ನಾವು ಹೇಳ್ತಾ ಇರ್ತೀವಿ. ಈ ಮನಸ್ಸಿನ ಕನ್ನಡಿ ಮುಖ ಆಗಿರಬಹುದು, ಆದ್ರೆ ನಮ್ಮ ಎಲ್ಲಾ ಟ್ಯಾಲೆಂಟ್ ಗಳನ್ನ ಮುಖ ಏನು ತೋರಿಸೋದಿಲ್ಲ ಅಲ್ವಾ. ನಾವು ಹಾಕುವಂತಹ ಬಟ್ಟೆ ಇರಬಹುದು, ಮತ್ತೊಂದಿರಬಹುದು, ಮೇಲ್ನೋಟಕ್ಕೆ ಏನೇನು ಕಾಣುತ್ತೋ ಅದೇ ನಿಜ ಅಂತೇಳಿ ಭಾವಿಸ್ಬಾರ್ದು. ಜೊತೆಗೆ ಮೇಲ್ನೋಟಕ್ಕೆ ಕಂಡಿದ್ದೆಲ್ಲವೂ ಸತ್ಯನೂ ಆಗಿರೋದಿಲ್ಲ ಅಲ್ವಾ.
2: ಹೌದು,
1: ಸೊ ಹಾಗಾಗ್ಬಿಟ್ಟು ನಮ್ಮ ಮಕ್ಕಳು ಕೂಡ ಕೀಳಿರಿಮೆಯನ್ನ,
2: ಆಕಾರ ಆಗ್ಲಿ, ಗಾತ್ರ ಆಗ್ಲಿ, ಬಣ್ಣ ಆಗ್ಲಿ, ಯಾವುದು ಕೂಡ ಮುಖ್ಯ ಆಗೋದಿಲ್ಲ. ಅವರಲ್ಲಿರುವಂತ ಪ್ರತಿಭೆ, ಆಸಕ್ತಿ, ಅವೆಲ್ಲವೂ ಕೂಡ ಮುಖ್ಯ ಆಗುತ್ತೆ. ಅವರು ಅವ್ರು ಸಾಧನೆ ಮಾಡಿದಾಗ ಅದು ಯಾವ್ದು ಕೂಡ ಲೆಕ್ಕ ಬರೋದಿಲ್ಲ.
1: ಹೌದು, ಖಂಡಿತವಾಗ್ಲೂ ಕೂಡ ನಾವು ಇದಕ್ಕೆ ಉದಾಹರಣೆಗಳನ್ನು ಕೂಡ ಸಾಕಷ್ಟು ಕೊಡಬಹುದು. ಬಟ್ ಏನಪ್ಪಾ ಅಂತಂದ್ರೆ ಅವ್ರವ್ರ ಟ್ಯಾಲೆಂಟ್ ಅವ್ರವ್ರ ಮೇಲೇನೆ ಡಿಪೆಂಡ್ ಅವಲಂಬಿತವಾಗಿರುತ್ತೆ ಅಲ್ವಾ. ಸೊ ನಾವು PT ಉಷಾ ಅವ್ರನ್ನ ತಗೋಬಹುದು ಅಲ್ವಾ, ಅರುಣಿಮಾ ಸಿನ್ಹಾ ಅವರಂತವ್ರನ್ನ ತಗೋಬಹುದು. ಮತ್ತೆ ಮೊನ್ನೆ ಅಷ್ಟೇ ಏನು ಎಂತೆಂತಹ ಸಾಧನೆಗಳನ್ನ ಮಾಡಿದ್ದಾರೆ ವಿಶೇಷಚೇತನರು ಕೂಡ. ಸೊ ಅದನ್ನೆಲ್ಲ ನಾವು ನೋಡಿದಂತಹ ಸಂದರ್ಭದಲ್ಲಿ ಯಾವುದು ಕೂಡ ಮುಖ್ಯ ಅಲ್ಲ, ಮನಸ್ಸಿನಲ್ಲಿ ಇರಬೇಕು ಅಲ್ವಾ. ಮನಸ್ಸೊಂದಿದ್ರೆ ಮಾರ್ಗ.
2: ನಾನೆಲ್ಲವನ್ನು ಮಾಡ್ತೀನಿ ಅನ್ನೋದು ಮನಸ್ಸು ಆ ಮನಸ್ಥಿತಿ ಓಕೆ ಶಶಿ, ನನ್ನಿಂದ ಸಾಧ್ಯ ಅನ್ಕೊಳ್ಳೋದು ಓಕೆ, ಆದ್ರೆ ಇವ್ರು ಅದನ್ನ ಮಾಡಿದಾರಾ ಅಂತಂತ ಪ್ರಶ್ನೆ ಅವರಲ್ಲಿ ಮೂಡಬಾರ್ದು ಅನ್ನುವಂಥದ್ದು.
1: ಯಾಕಂದ್ರೆ
2: ಬೇರೆಯವ್ರನ್ನ ನೋಡಿ ಕೀಳ್ಭಾವನೆಯಲ್ಲಿ ಕಾಣುವಂಥದ್ದು ಒಳ್ಳೆಯದಲ್ಲ. ಅವ್ರಿಗೆ ಪ್ರೋತ್ಸಾಹ ಕೊಡ್ಲಿ, ಹೌದು ನೀವು ಚೆನ್ನಾಗಿ ಮಾಡಿದ್ದೀರಿ, ಅಥವಾ ನಿನ್ನ ಚೆನ್ನಾಗಿ ಮಾಡಿ, ಯಾವುದೇ ಕ್ಷೇತ್ರದಲ್ಲಾಗಿರ್ಲಿ ಇನ್ನೂ ಚೆನ್ನಾಗಿ ಮಾಡಿ ಅಂತ ಪ್ರೋತ್ಸಾಹದ ಮಾತುಗಳನ್ನ ಆಡಬೇಕು.
1: ಹೌದು, ಖಂಡಿತವಾಗ್ಲೂ ಉತ್ಸಾಹಕ್ಕೆ ನೀರೆರಚಬಾರದು.
2: ಹೌದು,
1: ಉತ್ಸಾಹವನ್ನ ಮತ್ತಷ್ಟು ಅವರು ಬಡಿದೆಬ್ಬಿಸಬೇಕು. ಅದಕ್ಕೆ ಹೇಳೋದು, ಒಂದು ಚಪ್ಪಾಳೆ, ಒಂದಿಷ್ಟು ಪ್ರೋತ್ಸಾಹ ಅನ್ನೋದಿದ್ರೆ ಎಂತಹ ವ್ಯಕ್ತಿಯನ್ನು ಬೇಕಾದರೂ ಕೂಡ ಚೈತನ್ಯದ ಚಿಲುಮೆಯನ್ನಾಗಿ ಮಾಡುತ್ತೆ ಅಂತ ಹೇಳ್ಬಿಟ್ಟು.
2: ಹೌದು ಶಶಿ,
1: ಮತ್ತೊಂದು ಕರೆ ಇದೆ. ಹಲೋ ಹಲೋ, ನಮಸ್ತೆ
2: ನಮಸ್ತೆ, ಯಾರಿದು? ಸಪ್ತಶೃಂಗ. ಸಪ್ತಶೃಂಗ, ಟಿಫಿನ್ ಆಯ್ತಾ?
1: ಸಪ್ತ ಶೃಂಗಗಳನ್ನೇ ಹೊತ್ಕೊಂಡಿದೀಯೇನೋ, ಮಾತಾಡೋ ನಮ್ ಜೊತೆ ಪುಟ. ಟಿಫಿನ್ ಮಾಡಿದೀಯೇನಪ್ಪ? ಏನ್ ಟಿಫಿನ್? ನಮ್ದು ಆಯ್ತು. ಏನ್ ಟಿಫಿನ್ ಮಾಡಿದೆ ನೀನು? ಅಬ್ಬಬ್ಬಾ,
2: ಮುದ್ದೆ ಅನ್ನಕ್ಕೇನು? ಮುದ್ದೆ ಅನ್ನಕ್ಕೇನು? ಉದ್ಕ ಮುದ್ದೆ. ಓಕೆ, ಸೂಪರ್. ಊಟ ಮಾಡಿದ್ದಾರೆ ನಮ್ ಸಪ್ತಶೃಂಗ, ಸ್ಟ್ರಾಂಗ್ ಆಗಿದ್ದಾರೆ ಊಟ ಮಾಡ್ಬಿಟ್ಟು. ಇವತ್ತಿನ ಕಾರ್ಯಕ್ರಮದಲ್ಲಿ ಏನ್ ಹೇಳ್ತಾರೆ?
3: ನವಿಲಿನ್ ಹಾಡು
2: ಹೇಳ್ತೀನಿ. ನಿಂಗೆ ಇಷ್ಟ?

0: ನವಿಲ್ ಅಂದ್ರೆ ನಂಗು ತುಂಬಾ ಇಷ್ಟ. ಹೇಳು, ನೀನ್ ಹಾಡ್ ಕೇಳ್ತೀವಿ ನಾವು ಕೂಡ.
1: ಚಿಕ್ಕ ಚಿಕ್ಕ ನವಿಲೇ, ಪುಟ್ಟ ಪುಟ್ಟ ನವಿಲೇ, ಎಲ್ಲಿಗೆ ಹೊರಟಿರುವೆ ಅಂತ ಚಂದ ತೋರುತ್ತ, ಬೆಳ್ಳಿಯಾಗೆ ಬಳಗುತ್ತ, ಯಾರನ್ನು ಹುಡುಕುತ್ತಿರುವೆ ಓ ನವಿಲೇ, ಯಾರನ್ನು ಹುಡುಕುತ್ತಿರುವೆ. ಮಳೆರಾಯ ಬಂದಾಗ ಗರಿಯನ್ನು ತಂದಾಗ,
0: ಎಷ್ಟು ಚೆನ್ನಾಗಿ ಹೇಳಿದ್ಯೋ, ಡ್ಯಾನ್ಸ್ ಮಾಡ್ಕೊಂಡು ಹೇಳ್ದ್ಯಾ ಸಪ್ತಶೃಂಗ?
2: ನಮಗಂತೂ ನವಿಲನ್ ನೋಡಿದ ಕಣ್ಮುಂದೆನೇ ಬಂದಂಗ ಅನ್ನಿಸ್ತಪ್ಪ. ನೀ ಹಾಡಿದ್ ಕೇಳಿ, ಸ್ಕೂಲಲ್ಲಿ ಹೇಳ್ಕೊಟ್ಟಿದ್ರ, ತುಂಬಾ ಚೆನ್ನಾಗಿತ್ತು. ಸರಿನಾ, ನೋಡಿದ್ಯಾ ನವಿಲನ ನೀನು ಸಪ್ತಶೃಂಗ? ಇಲ್ಲೇ ನೋಡಿದ್ಯಾ? ಇಲ್ಲೇ ಅಂದ್ರೆ ಎಲ್ಲಿ ನೋಡಿದ್ಯಾ?
3: ಭೀಮ್ ಸಮುದ್ರನಾ? ನಿಮ್ ತಾತ ರೋರು ಭೀಮ್ ಸಮುದ್ರದ ಕೆರೆ ನೋಡಿದ್ಯಾ? ಭೀಮನ್ ಗಾತ್ರದಲ್ಲೇನೆ ಇದೆ ಅದು. ಆಯ್ತಾ, ಸಾಧ್ಯ ಆದ್ರೆ ಹೋಗ್ಬಾ. ಆಯ್ತಾ, ಸಪ್ತಶೃಂಗ ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಹೇಳಿ ಪುಟ. ವಿಜಯನಗರ ಜಿಲ್ಲೆನಾ? ಓಕೆ, ಕರೆ ಕಟ್ ಆಯ್ತು ಅನ್ಸುತ್ತೆ ವಾಣಿ. ನಾವು ಯಾವಾಗ್ಲೂ ಹೇಳ್ತಾ ಇರ್ತೇವೆ ಮಕ್ಳಿಗೆ ಚಿಕ್ಕ ವಯಸ್ಸಿನಲ್ಲಿ ಒಂದು ಶಿಕ್ಷಣವನ್ನ ನೀಡಬೇಕು ಅಂತ ಹೇಳ್ಬಿಟ್ಟು, ಅವರ ಮನೋಬಲನೇ ಒಂದು ಯಶಸ್ಸಿನ ಮೂಲ ಆಗಿರುತ್ತೆ ಅನ್ನೋದಕ್ಕೆ. ವಿದ್ಯಾರ್ಥಿಯ ಜೀವನ ಅನ್ನೋದು ಬದುಕಿನ ಪುಟಗಳಲ್ಲಿ ನಿಜಕ್ಕೂ ಕೂಡ ಸುವರ್ಣಾಕ್ಷರದಲ್ಲಿ ಬರೆದಿಡಬಹುದು ಆದಂತಹ ಒಂದು ಘಟ್ಟ ಅಂತಾನೆ ಹೇಳ್ಬಹುದು ವಾಣಿ. ಯಾಕೆ ಹೇಳಿ, ಈಗ ನಾವು ಆ ರೀತಿಯಾಗಿ, ಈಗ ನಾವು ದೊಡ್ಡವರಾಗ್ಬಿಟ್ಟಿದೀವಲ್ವಾ, ಈಗ ನಾವು ಆ ರೀತಿ ಮಾಡ್ಕೊಳ್ಳೋಕೆ ಸಾಧ್ಯನಾ? ಇಲ್ಲ. ಯಾಕೆ ಹೇಳಿ, ಯಾಕೆ ಅಂದ್ರೆ ನಮ್ಗೆ ಸಾಕಷ್ಟು ಜವಾಬ್ದಾರಿಗಳಿವೆ. ಈಗಾಗಲೇ ನಾವು ದೊಡ್ಡವರಾಗ್ಬಿಟ್ಟಿರ್ತೀವಿ. ನಾವು ಹಣವನ್ನ ಸಂಪಾದನೆ ಮಾಡ್ಬೇಕು ಅನ್ನೋದೊಂದು ತಲೆಯಲ್ಲಿರುತ್ತೆ, ಸಂಸಾರದ ತಾಪತ್ರಯಗಳಿರುತ್ತವೆ ಅಲ್ವಾ. ಬರೀ ಅಧ್ಯಯನ ಮಾಡ್ಬೇಕು ಅನ್ನೋದಕ್ಕೆ ನಮ್ಮ ಒಂದು ಬುದ್ಧಿ ಸೀಮಿತ ಆಗಿರೋದಿಲ್ಲ. ಆದ್ರೆ ಮಕ್ಕಳಲ್ಲಿ ಯಾವುದೇ ರೀತಿಯ ಜಂಜಾಟ ಇರೋದಿಲ್ಲ ಅಲ್ವಾ. ಸೊ ಹಾಗಾಗಿ ಖಾಲಿ ಪೇಪರ್ ಇದ್ದ ಹಾಗೆ ಅವರಿಗೆ.
2: ಸೊ ದೇವ್ರೇನಾದ್ರೂ ವರ ಕೊಟ್ರೆ ಏನ್ ಬೇಕು ಅಂತ ಕೇಳಿದ್ರೆ ನಮ್ ಬಾಲ್ಯ ವಾಪಸ್ ಕೊಡು
0: ಅಲ್ವಾ
2: ಅಂತ ಎಲ್ಲರೂ ಸಾಮಾನ್ಯ ಕೇಳ್ತಾರೆ ಶಶಿ. ಅಂದ್ರೆ ಕೆಲವ್ರ ಬಾಲ್ಯ ಚೆನ್ನಾಗಿರುತ್ತೆ, ಕೆಲವ್ರ ಬಾಲ್ಯ ಸ್ವಲ್ಪ ಕಷ್ಟಕರವೂ ಆಗಿರಬಹುದು. ಆದ್ರೆ ಆ ಬಾಲ್ಯವನ್ನ ಫೇಸ್ ಮಾಡಿದಾಗ ಆ ಕಷ್ಟ ಅಂದ್ರೆ ಕಷ್ಟ ಅನ್ಸಿರೋದಿಲ್ಲ ಶಶಿ ಅಲ್ವಾ. ಅದನ್ನ ಒಂದು ಚಾಲೆಂಜ್ ಆಗಿ ತಗೊಂಡಿರ್ತಾರೆ ಸಾಕಷ್ಟು ಜನ. ಅವರ ಏಳಿಗೆಗೆ ಅದು ಒಂದು ದಾರಿ ಆಗಿರುತ್ತೆ, ಅವ್ರ ಸಾಧನೆಗೆ ಒಂದು ದಾರಿ ಆಗಿರುತ್ತೆ. ಹಿಂದೆ ಅಂದು ಕಷ್ಟಪಟ್ಟವ್ರು ಇಂದು ಕಷ್ಟಪಡ್ತಾನೆ ಇಲ್ಲ
0: ಹೌದು
2: ಅಲ್ವಾ. ಅವ್ರ ಜೀವನದಲ್ಲಿ ಏನೋ ಒಂದು ಸಾಧನೆಯನ್ನ ಮಾಡಿರ್ತಾರೆ.
0: ಹಾಗೇನೆ ವಾಣಿ, ಮತ್ತೇನಪ್ಪ ಅಂತಂದ್ರೆ, ಇತ್ತೀಚಿನ ದಿವಸಗಳಲ್ಲಿ ನಾವು ವಿದ್ಯಾರ್ಥಿಗಳಿಗೆ ಹೋಲಿಸಿದಂತಹ ಸಂದರ್ಭದಲ್ಲಿ ಸ್ವಲ್ಪ ಅದರದ್ದು ಒಂದು ಕಡಿಮೆ ಆಗ್ತಾ ಇದೆ. ಯಾಕೆಂದ್ರೆ ಈ ಒಂದು ನೆಟ್ ಯುಗ ಅಂತ ಹೇಳಿ ಕರಿಬಹುದು ಅಲ್ವಾ, ಡಿಜಿಟಲ್ ಯುಗ ಅಂತ ಹೇಳಿ ನಾವು ಕರಿತೇವೆ. ಸೊ ಹಾಗಾಗ್ಬಿಟ್ಟು ಈಗ ವಿದ್ಯಾರ್ಥಿಗಳ ಬದುಕು ಏನಾಗ್ತಾ ಇದೆ ಅಂದ್ರೆ, ಮತ್ತೊಂದು ಸ್ಪರ್ಧಾತ್ಮಕತೆಯ ಒಂದು ಕಾರಣಕ್ಕೂ ಕೂಡ ಏನಾಗ್ತಾ ಇದೆ ಅಂದ್ರೆ, ಒಂದಷ್ಟು ಜಂಜಾಟದಲ್ಲಿ ಒತ್ತಡದಲ್ಲಿ ಸಿಲುಕ್ತಾ ಇದ್ದಾರೆ ಮಕ್ಕಳು ಅಲ್ವಾ. ಉತ್ತಮ ಕಾಲೇಜು, ಉತ್ತಮ ಅಂಕಗಳು, ಉತ್ತಮ ಭವಿಷ್ಯ ಅಂತೇಳಿ ಓಡ್ತಾ ಇದ್ದಾರೆ ವಿದ್ಯಾರ್ಥಿಗಳು. ನಿಜಕ್ಕೂ ಕೂಡ ಈಗ ದೊಡ್ಡವ್ರದ್ದು ಒಂದ್ ರೀತಿ ಮಾನಸಿಕ ಒತ್ತಡ ಆದ್ರೆ, ಚಿಕ್ಕ ಮಕ್ಕಳದು ಕೂಡ ಅಲ್ವಾ, ಒಂದ್ ರೀತಿಯ ಮಾನಸಿಕ ಒತ್ತಡಕ್ಕೆ ಅವರು ಕೂಡ ಒಳಗಾಗ್ತಾ ಇದ್ದಾರೆ. ಆದ್ರೆ ಕೆಲವೊಂದ್ಸಲ ಈ ಒತ್ತಡವನ್ನ ತಾಳಲಾರ್ದೇನೆ ಒಂದು ನಕಾರಾತ್ಮಕ ನಿರ್ಧಾರಗಳನ್ನ ಕೂಡ ಮಕ್ಕಳು ತೆಗೆದುಕೊಳ್ತಾ ಇದ್ದಾರೆ. ಸೊ ಹಾಗಾಗಿ ಈ ರೀತಿ ಆಗದೇನೆ ಅವರು ಖಾಲಿಯಾಗಿರುವಂತಹ ಒಂದು ಹಾಳೆಯ ರೀತಿಯಲ್ಲಿರುವಂತಹ ತಮ್ಮ ಜೀವನವನ್ನ ತಾವೇ ಯೋಚನೆ ಮಾಡಿ ರೂಪಿಸ್ಕೋಬೇಕಾಗುತ್ತೆ ಅಲ್ವಾ. ಇದಕ್ಕೆ ಮುಖ್ಯ ಕಾರಣ ಏನಾಗುತ್ತೆ, ಮನೋಬಲ ಅನ್ನೋದು ತುಂಬಾ ಮುಖ್ಯ ಆಗಿರುತ್ತೆ. ಹಾಗಾಗಿ ಮನೋಬಲ ಯಶಸ್ಸಿನ ಮೂಲ ಅಂತ ಹೇಳ್ತಾ ಮಕ್ಕಳಿಗೆ ಮತ್ತೊಂದು ಕರೆಯನ್ನ ತೆಗೆದುಕೊಳ್ಳೋಣ ವಾಣಿ.
2: ಓಕೆ ಶಶಿ, ನಮಸ್ತೆ. ನಮಸ್ತೆ.
0: ಓಕೆ ವಾಣಿ, ಇವ ಕರೆ ಕಟ್ಟಾಯ್ತು ಅನ್ಸುತ್ತೆ. ಮತ್ತೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಮಾತನಾಡ್ತಾ ಇದ್ವಿ ಇವತ್ತಿನ ಒಂದು ಸ್ಪೆಷಲ್ ಡೇ ಬಗ್ಗೆ. ನಾನು ಈಗಾಗಲೇ ಬೆಳಿಗ್ಗೆನೆ ಹೇಳಿದೆ ವಿಶ್ವ ಅಧಿಕ ರಕ್ತದೊತ್ತಡ ದಿನ ಅಂತ ಹೇಳ್ಬಿಟ್ಟು. ಅದ್ರ ಜೊತೆಗೆ ಇನ್ನೊಂದೇನಪ್ಪ ಅಂದ್ರೆ, ಇವತ್ತು ವಿಶ್ವ ದೂರ ಸಂಪರ್ಕ ಮತ್ತು ಮಾಹಿತಿ ಸಮಾಜ ದಿನವನ್ನ ಕೂಡ ಆಚರಿಸಲಾಗ್ತಾ ಇದೆ. ಅಂತಾರಾಷ್ಟ್ರೀಯ ದೂರ ಸಂಪರ್ಕ ಒಕ್ಕೂಟದ ಸ್ಥಾಪನೆಯ ಒಂದು ನೆನಪಿಗೋಸ್ಕರವಾಗಿ ಮತ್ತೆ ನಮ್ಮ ದೈನಂದಿನ ಜೀವನದಲ್ಲಿ ಈ ಸಂವಹನ ತಂತ್ರಜ್ಞಾನದ ಮಹತ್ವವನ್ನು ತಿಳಿಸೋದಕ್ಕೋಸ್ಕರವಾಗಿ ಈ ದಿನವನ್ನ ಆಚರಿಸಲಾಗುತ್ತೆ.
2: ಹೌದು ಶಶಿ, ಹಿಂದಿನ ಕಾಲದಲ್ಲೆಲ್ಲ ನಮಗೆ ಸಂವಹನ ಅಂತ ಇದ್ದಿದ್ದು ಬಹಳ ಕಡಿಮೆ. ಅಂದ್ರೆ ಪತ್ರಗಳ ರವಾನೆಯ ಮೂಲಕನೆ ನಾವು ಇನ್ನೊಬ್ಬರನ್ನ ಸಂಪರ್ಕಿಸಬೇಕಾಗಿತ್ತು. ಆದ್ರೆ ಇಂದು ತಂತ್ರಜ್ಞಾನದ ಮೂಲಕ ಎಷ್ಟೊಂದು ರೀತಿಯಲ್ಲಿ ನಾವು ಇಲ್ಲೇ ಕೂತಿದ್ರು ಕೂಡ ನಿಮಗೆ ಸೂರ್ಯ ಹತ್ರನ, ಅಮೆರಿಕ ಹತ್ರನ, ಅಮೆರಿಕದಲ್ಲಿರೋರ್ ಹತ್ರನ ಅಂತ ನಾವು ಕೇಳಿದ್ರೆ ನಮಗೆ

0: ಸೂರ್ಯ ಹತ್ರನೇ ಇರಬಹುದು, ಆದ್ರೆ ಅಮೆರಿಕದಲ್ಲಿರೋರು ಕೂಡ ನಮಗೆ ತುಂಬಾ ದೂರ ಅಂತ ಅನ್ಸೋದಿಲ್ಲ, ನಮ್ ಸುತ್ತಮುತ್ತನೇ ನಾವು ಅವ್ರ ಜೊತೆ ಇದೀವಿ ಅಂತ. ಯಾಕಂದ್ರೆ ದಿನಾ ಬೆಳಿಗ್ಗೆ ಆದ್ರೆ ನಾವು ಅವ್ರನ್ನ ಮೊಬೈಲ್ ಮೂಲಕ
1: ಮಾಡಬಹುದು ಅಲ್ವಾ, ಒಂದು ಕಮ್ಯುನಿಕೇಶನ್ ಅನ್ನ ಬೆಳೆಸಬಹುದು ಇವತ್ತು ಅಲ್ವಾ. ಈ ಸಂವಹನ ಮಾಹಿತಿ ತಂತ್ರಜ್ಞಾನ ಅನ್ನೋದು ಸಾಕಷ್ಟು ಮುಂದುವರೆದಿದೆ ಅಲ್ವಾ. ಸೊ ಹಾಗಾಗ್ಬಿಟ್ಟು ಇದು ಒಂದು ಖುಷಿಯ ವಿಚಾರನೇ.
0: ಹೌದು, ಇಂಟರ್ನೆಟ್ ಆಗಿರ್ಬೋದು, ಮೊಬೈಲ್ ಆಗಿರ್ಬೋದು, ನೆಟ್ವರ್ಕ್ಗಳು, ಉಪಗ್ರಹ ಸಂವಹನಗಳ ಮೂಲಕ ಸಾಮಾಜಿಕ ಮಾಧ್ಯಮಕ್ಕೆ ಒಂದು ವೇದಿಕೆ ಆಗಿದೆ ಈ ದೂರ ಸಂಪರ್ಕ ಅನ್ನುವಂಥದ್ದು.
1: ಹೌದು, ಮತ್ತೊಂದು ಕರೆ ಇದೆ. ಹಲೋ,
0: ನಮಸ್ತೆ. ನಮಸ್ತೆ, ಯಾರಿದು?
1: ವಾಣಿಶ್ರೀ. ಎಲ್ಲಿಂದ ವಾಣಿಶ್ರೀ?
0: ಸಕ್ರಾಪುರದ ಹಟ್ಟಿಯಿಂದ ವಾಣಿಶ್ರೀ. ವಾಣಿಶ್ರೀ, ಟಿಫಿನ್ ಆಯ್ತಾ?
2: ನಿಮ್ದು?
0: ನಮ್ದು ಆಯ್ತು. ಓಕೆ, ರಜಾ ಇನ್ನು ಎಷ್ಟು ದಿನ ಇದೆ ಶಾಲೆ ಓಪನ್ ಆಗ್ಲಿಕ್ಕೆ? ಇನ್ನ 10 ದಿನ ಇದೆ. ಈಗ ಒಂದು 1.5 ತಿಂಗಳಿಂದ ಏನ್ ಮಾಡಿದ್ರಿ ವಾಣಿಶ್ರೀ ರಜದಲ್ಲಿ? ನಿಮ್ಗೆ ಹೋಮ್ವರ್ಕ್ ಮಾಡೋದಕ್ಕ ರಜಾ ಕೊಟ್ಟಿದ್ದು? ಹೌದಾ, ಆಟ ಆಡಿದ್ರಿ ತಾನೆ? ಏನೇನ್ ಆಟ ಆಡಿದ್ರಿ? ಚೌಕಬಾರ. ಹಾವು ಏಣಿ ಆಟ ಆಡಿದ್ರ? ಇಲ್ಲ, ಆಡಿದ್ರ. ಮತ್ತೆ ಕುಂಟಬಿಲ್ಲ ಆಡ್ತೀರ ನೀವು ನಿಮ್ ಫ್ರೆಂಡ್ಸ್ ಜೊತೆಗೆ? ಆಡ್ತೀರಾ? ಸರಿ, ಇವತ್ತಿನ ಕಾರ್ಯಕ್ರಮದಲ್ಲಿ ಏನ್ ಹೇಳ್ತಾರ ವಾಣಿಶ್ರೀ? ಹೇಳು ಪುಟ.
1: ಹೇಳಪ್ಪ.

ಓಕೆ, ತುಂಬಾ ಚೆನ್ನಾಗಿ ಹೇಳಿದೆ.

0: ಹಲೋ,
1: ಧನ್ಯವಾದಗಳು.
0: ಓಕೆ, ಗ್ರೂಪ್ ಸಾಂಗ್ ಹಾಡಿದ್ರಿ, ಗ್ರೂಪ್ ಅಲ್ಲಿ ಯಾರ್ಯಾರೆಲ್ಲ ಇದ್ರು?
1: ನಾನು, ನಮ್ ತಂಗಿ.
0: ನಿಮ್ ತಂಗಿ ಹೆಸರು?
1: ಪಲ್ಲವಿ.
0: ಪಲ್ಲವಿ. ನಿನ್ ಹೆಸರು?
1: ವಾಣಿಶ್ರೀ.
0: ವಾಣಿಶ್ರೀ ಪಲ್ಲವಿ ಅವರಿಗೆ ಧನ್ಯವಾದಗಳು.
1: ಧನ್ಯವಾದಗಳು.
2: ಓಕೆ, ಇಂದು ಬೆಳಗ್ಗೆ ಇವಾಗ 11 ಗಂಟೆಗೆ ಚಿಗುರು ಕಾರ್ಯಕ್ರಮ ಪ್ರಸಾರ ಆಗುತ್ತೆ. ಚಿಗುರು ಕಾರ್ಯಕ್ರಮದಲ್ಲಿ ಕೂಡ ನಿಮ್ ತರ ಮುಟ್ಟು ಪುಟಾಣಿಗಳು ಕೂಡ ಹಾಡುಗಳನ್ನ, ಕತೆಗಳನ್ನ, ಭಾಷಣಗಳನ್ನ, ಸಂಭಾಷಣೆಗಳನ್ನ ಹೇಳ್ತಾರೆ. ಇಂದಿನ ಕಾರ್ಯಕ್ರಮದಲ್ಲಿ ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆ ತಾಲೂಕಿನ SRS ಹೆರಿಟೇಜ್ ಶಾಲೆಯ ವಿದ್ಯಾರ್ಥಿಗಳು ಕಾರ್ಯಕ್ರಮವನ್ನು ನಡೆಸಿಕೊಡ್ತಾರೆ, ತಪ್ಪದೇ ಕೇಳಿ ಅಂತ ಹೇಳ್ತಾ ಶಶಿ, ಮುಂದಿನ ಕರೆ ಇದ್ರೆ ತಗೊಳ್ಳ, ಇಲ್ಲಾಂದ್ರೆ
0: ಮುಂದಿನ ಕರೆ ಬರ್ತಾ ಇಲ್ಲ ವಾಣಿ. ಹಾಗಾಗಿ ನಮ್ಮ ಮಕ್ಕಳಿಗೆ ಮನೋಬಲವನ್ನು ಹೇಗೆ ಅವರು ಹೆಚ್ಚಿಸ್ಕೋಬೇಕು ಅನ್ನೋದ್ರ ಬಗ್ಗೆ ಕೂಡ ಒಂದಷ್ಟು ಮಾಹಿತಿಯನ್ನ ನೀಡೋಣ. ಜೊತೆಗೆ ಅವರಲ್ಲೂ ಕೂಡ ಉತ್ಸಾಹವನ್ನ ತುಂಬೋದಕ್ಕೆ ಕೆಲವು ವಿಜ್ಞಾನಿಗಳ ಬಗ್ಗೆ ಕೂಡ ತಿಳಿಸ್ಬೇಕು ಅಂತೇಳಿ ಅನ್ಕೊಳ್ತಾ ಇದ್ದೇನೆ ವಾಣಿ. ಮನೋಬಲ ಒಂದಿದ್ರೆ ಏನೇನು ಬೇಕಾದ್ರೂ ಕೂಡ ಸಾಧಿಸಬಹುದು ಅಲ್ವಾ? ಇದಕ್ಕೆ ಸಾಕಷ್ಟು ಉದಾಹರಣೆಗಳು ಕೂಡ ಇವೆ ಅಂತ ಹೇಳಿ ನಾನು ಹೇಳಿದೆ. ಅದರಲ್ಲಿ ಒಂದು ಮುಖ್ಯವಾಗಿ ಏನಪ್ಪಾ ಅಂದ್ರೆ ಭೌತ ವಿಜ್ಞಾನಿ ಮತ್ತೆ ಲೇಖಕ ಆಗಿದ್ದಂತಹ ಸ್ಟೀಫನ್ ಹಾಕಿಂಗ್ ಅವರು ನಿಜಕ್ಕೂ ಕೂಡ ಮೋಟಾರ್ ನ್ಯೂರಾನ್ ಕಾಯಿಲೆಯಿಂದಾಗಿ ಕುತ್ತಿಗೆಯಿಂದ ಕೆಳಭಾಗ ದೈಹಿಕವಾಗಿ ಸಂಪೂರ್ಣವಾಗಿ ಅಶಕ್ತರಾಗಿರ್ತಾರೆ.

0: ಒಬ್ರು. ಬರೀ ವೀಲ್ ಚೇರ್ನಲ್ಲೇ ಕುಳಿತುಕೊಳ್ತಾ ಇದ್ರು ಇವರು. ವೀಲ್ ಚೇರ್ನಲ್ಲಿ ಕುಳಿತುಕೊಂಡೇನೆ ಹಾಕಿಂಗ್ ವಿಕಿರಣ ಸಿದ್ಧಾಂತವನ್ನ ಇವರು ಮಂಡಿಸ್ತಾರೆ ವಾಣಿ. ಅಷ್ಟೇ ಅಲ್ಲ, ಅವರು ಬರೆದಂತಹ ಎ ಬ್ರೀಫ್ ಹಿಸ್ಟ್ರಿ ಆಫ್ ಟೈಮ್ ಈ ಪುಸ್ತಕನೂ ಕೂಡ ಅತ್ಯಂತ ಜನಪ್ರಿಯ ಪುಸ್ತಕವಾಗಿದೆ. ದೈಹಿಕ ನ್ಯೂನತೆಯ ನಡುವೆಯೂ ಕೂಡ ಮಾನವನ ಇಚ್ಛಾಶಕ್ತಿಯಿಂದ ಏನನ್ನಾದರೂ ಕೂಡ ಸಾಧಿಸಬಹುದು ಅನ್ನೋದಕ್ಕೆ ಒಂದು ಉತ್ತಮ ಉದಾಹರಣೆ ಅಂದರೆ ಈ ಭೌತ ವಿಜ್ಞಾನಿ ಸ್ಟೀಫನ್ ಹಾಕಿಂಗ್ ಅವರು ಅಲ್ವಾ. ಸೊ ಹಾಗಾಗಿ ನಮ್ಮ ಮುದ್ದು ಪುಟಾಣಿಗಳು ಎಲ್ಲವೂ ಕೂಡ ಚೆನ್ನಾಗಿದ್ರು ಕೂಡ ಓದೋದಕ್ಕೆ ಹೆಚ್ಚು ಆಸಕ್ತಿಯನ್ನ ತೋರಿಸ್ತಾ ಇಲ್ಲ ಅಂಥೇಳಿ ಕೆಲವು ಪೋಷಕರ ಅಭಿಪ್ರಾಯ. ಸೊ ಹಾಗಾಗ್ಬಿಟ್ಟು ಅವರು ಕೂಡ ಏನನ್ನಾದರೂ ಸಾಧನೆ ಮಾಡಲಿ ಅಂತೇಳಿ ಆಶಿಸೋಣ. ಜೊತೆಗೆ ಅವರು ಕೂಡ ಅನ್ಕೋಬೇಕು, ಮುಂಚೆನೆ ಒಂದು ಗುರಿ ಇಟ್ಕೋಬೇಕು. ಮುಂದೆ ಗುರಿ ಇರಬೇಕು, ಹಿಂದೆ ಗುರು ಇರಬೇಕು ಅಲ್ವಾ. ನಾವು ಯಾವಾಗಲೂ ಹೇಳ್ತಾ ಇರ್ತೀವಿ, ಹಾಗಿದ್ದಾಗ ಅವರು ಕೂಡ ಜೀವನದಲ್ಲಿ ಏನನ್ನಾದರೂ ಸಾಧಿಸಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ತಾ ಮತ್ತೊಂದು ಕರೆಯನ್ನು ತೆಗೆದುಕೊಳ್ಳೋಣ.
1: ನಮಸ್ತೆ. ನಮಸ್ತೆ, ಯಾರಿದು?
2: ಮೇಘನಾ.
1: ಮೇಘನಾ, ಎಲ್ಲೋಗಿದ್ರಿ ಇಷ್ಟ ದಿವಸ?
2: ಇಲ್ಲೇ ಇದ್ದೆ.
1: ಇಲ್ಲೇ ಇದ್ದಕ್ಕ
0: ಎಲ್ಲಿ ಆಕಾಶವಾಣಿ

0: ಹಾಗಿದ್ದಾಗ ಅವರು ಕೂಡ ಜೀವನದಲ್ಲಿ ಏನನ್ನಾದ್ರೂ ಸಾಧಿಸಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ತಾ ಮತ್ತೊಂದು ಕರೆಯನ್ನು ತೆಗೆದುಕೊಳ್ಳೋಣ.
1: ನಮಸ್ತೆ. ನಮಸ್ತೆ, ಯಾರಿದು?
0: ಮೇಘನಾ.
1: ಮೇಘನಾ, ಎಲ್ಲೋಗಿದ್ರಿ ಇಷ್ಟ ದಿವಸ?
0: ಎಲ್ಲಿ? ಆಕಾಶವಾಣಿ ಇಲ್ಲ
1: ಮತ್ತೆ ಕಾಣಿಸ್ಲೇಲ್ಲಪ್ಪ ನಮಗ್. ನಾವು ಮೇಘನ ಎಲ್ಲಿ ಮೇಘನ ಎಲ್ಲಿ ಅಂತ ಹುಡುಕ್ತಾ
0: ಮೇಘದಲ್ಲೆಲ್ಲ ಹುಡುಕ್ತಾ ಇದೀವಿ.
1: ನಾವು ಬಿಸಿಲು ಜಾಸ್ತಿ ಆಗ್ಬಿಟ್ಟಿದೆ, ಚೂರು ಮಳೆ ಸುರಿಸ್ಲಿ ಅಂತ ಮೇಘನಂಗೆ ಫೋನ್ ಮಾಡೋಣ ಅನ್ಕೊಂಡಿದ್ರೆ ಕರೆನೂ ಸಿಗ್ಲಿಲ್ಲ, ಫೋನು ಕನೆಕ್ಟ್
0: ಆಗ್ಲಿಲ್ಲ, ಸಂದೇಶನೂ ಬರ್ಲಿಲ್ಲ ಮೇಘ ಸಂದೇಶನೂ. ಟಿಫನ್ ಆಯ್ತಾ ಮೇಘ? ಓ ಆಯ್ತು, ಮತ್ತೆ ಮಾಡ್ಬೇಕು.
1: ಮಂಡಕ್ಕಿ ಅವಲಕ್ಕಿ ಎರಡೆರಡ ಅಥವಾ ಮಂಡಕ್ಕಿ ಒಗ್ಗರಣೆನಾ?
2: ಮಂಡಕ್ಕಿ.
0: ನೀನ್ ಮಂಡಕ್ಕಿ ತಿಂತೀಯ ಅವಲಕ್ಕಿ ತಿಂತೀಯೋ? ಎರಡು ತಿನ್ಬಿಡಮ್ಮ.
1: ಮಂಡಕ್ಕಿ.
0: ಓಕೆ, ಮೇಘನಾ ಕಾರ್ಯಕ್ರಮದಲ್ಲಿ ಏನ್ ಮಾಡ್ತಾ ಇದ್ದೀರಿ ಇವತ್ತು? ಹಾಡು ಹೇಳಿ. ಹಾಡು
1: ಹಾಡು ಹೇಳ್ತೀರಾ?
0: ನಮ್ ಮೇಘನ ಎಷ್ಟೇ ಕ್ಲಾಸ್ ತರಗತಿ ಓದ್ತಾ ಇರೋದು? ಮೇಘ ಯು ಕೆ ಜಿನಾ? ಅದಕ್ಕೆ ಗುಂಡಾಡಿ ಗುಂಡ ಬಂದಿದಾನಲ್ವಾ. ಓಕೆ ಪಾ, ಮತ್ತೆ ಏನಾದ್ರು ಹೇಳ್ತೀಯಾ?
1: ತಮ್ಮ ಗುಂಡ ಇದನಾ? ಹ್ಮ್ ಹೇಳ್ಬಿಟ.
2: ಅನ್ನಪೂರ್ಣೆ ಸದಾಪೂರ್ಣೆ ಶಂಕರ ಪ್ರಾಣ ವಲ್ಲವೇ ಧಾರವಾಹಿಗಂ ಸಿದ್ಧಾಖ್ಯಂ ದಿಕ್ಷನ್ ದೇವಿ ಚ ಪಾರ್ವತಿ.
1: ಯಾವಾಗ ಹೇಳ್ಬೇಕು ಇದನ್ನ? ಈ ಸ್ತೋತ್ರವನ್ನ ಯಾವಾಗ ಹೇಳ್ತೀರಾ? ಊಟ ಮಾಡ್ಬೇಕಾದ್ರೆ. ಯಾರು ಹೇಳ್ಕೊಟ್ರು? ಮಿಸ್ ಮಿಸ್ಸಸ್ ರೇನು. ಓಕೆ ಓಕೆ ಮೇಘನಾ, ಮುಂದಿನ ಸರಿ ಕರೆ ಮಾಡಿದಾಗ ಇನ್ನೊಂದು ಮತ್ತೊಂದು ಸುಂದರವಾಗಿರುವಂತ ಹಾಡು ಹೇಳು. ಓಕೆನಾ? ಓಕೆ ಬಾಯ್.
0: ಓಕೆ ವಾಣಿ, ಇನ್ನು ನಮ್ಮ ಮಕ್ಕಳಲ್ಲಿ ಮಕ್ಕಳನ್ನ ಹೇಗ್ ಬೆಳೆಸ್ಬೇಕು ಅನ್ನೋದಕ್ಕೆ ಕುಟುಂಬದವ್ರಿಗೂ ಕೂಡ ಒಂದು ಮಾತನ್ನ ಹೇಳೋಣ ವಾಣಿ. ಮಕ್ಕಳಿಗೆ ಕುಟುಂಬದೊಂದಿಗೆ ಸ್ನೇಹಿತರೊಡನೆ ಬೆರೆಯೋದಕ್ಕೆ ಒಂದಷ್ಟು ಅವಕಾಶವನ್ನ ಪೋಷಕರು ಮಾಡಿಕೊಡ್ಬೇಕಾಗುತ್ತೆ. ಇನ್ನು ಮಕ್ಕಳಿಗೆ ಚಿಕ್ಕ ವಯಸ್ಸಿನಿಂದಲೇ ಸಮಯ ನಿರ್ವಹಣೆಯನ್ನ ಹೇಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ಕೂಡ ತಿಳಿಸ್ಬೇಕಾಗುತ್ತೆ. ಯಾವ ಟೈಮಲ್ಲಿ ಓದ್ಬೇಕು, ಯಾವ ಟೈಮಲ್ಲಿ ಅವರು ವ್ಯಾಯಾಮಗಳನ್ನ ಮಾಡಬೇಕಾಗುತ್ತೆ ಅಲ್ವಾ, ಈ ರೀತಿಯ ಒಂದು ವಿಧಾನಗಳನ್ನ ತಿಳಿಸ್ಕೊಡ್ಬೇಕಾಗುತ್ತೆ. ಇನ್ನು ಓದೋದಕ್ಕೆ ಬರೆಯೋದಕ್ಕೆ ಆಟ ಆಡೋದಕ್ಕೆ ಕುಟುಂಬದೊಂದಿಗೆ ಬೆರೆಯೋದಕ್ಕೂ ಕೂಡ ಸಮಯಾವಕಾಶವನ್ನ ಮಾಡಿಕೊಡ್ಬೇಕಾಗುತ್ತೆ. ಹಾಗೆಯೇ ವಿದ್ಯಾಭ್ಯಾಸಕ್ಕೆ ಅನುಕೂಲವಾದಂತಹ ವಾತಾವರಣವನ್ನ ನಿರ್ಮಿಸ್ಕೊಡಿ ಅಂತ ಹೇಳಿ ನಾವು ಯಾವಾಗಲೂ ಹೇಳ್ತಾ ಇರ್ತೇವೆ. ನಾವು ಕೂಡ ಫಾಲೋ ಅಪ್ ಮಾಡಬೇಕು ವಾಣಿ, ಯಾಕೆ ಅಂದ್ರೆ ಸಾಕಷ್ಟು ಸಂದರ್ಭಗಳಲ್ಲಿ ನಾವು ಟಿವಿ ನೋಡ್ತಾ, ಸೀರಿಯಲ್ ನೋಡ್ತಾ ಅಥವಾ ಮತ್ತೊಂದೇನನ್ನ ನೋಡ್ತಾ ಮಕ್ಕಳಿಗೆ ಮಾತ್ರ ನೀನ್ ಓದ್ಕೋ ಹೋಗೋ, ನೀನ್ ಓದ್ಕೋ ಹೋಗೋ ಅಂತ ಹೇಳಿ ತಳ್ತಾ ಇರ್ತೀವಿ.
1: ಅದು ಬರೇ ಬಾಯಿ ಮಾತಲ್ಲಿ ಇರುತ್ತೆ, ಹೊರತಾಗಿ ಕಾರ್ಯಗತಕ್ಕೆ ಬರೋದೇ ಇಲ್ಲ
0: ಅಲ್ವಾ.
1: ಅಂದ್ರೆ ಏನ್ ಹೇಳ್ತೀವಿ ಅದನ್ನ ನಾವು ಅವ್ರ ಜೊತೆಗೆ ಶೇರ್ ಮಾಡಿದಾಗ ಅದು ಆಗುತ್ತೆ ಶಶಿ. ಇಲ್ಲ ಅಂತ ಹೇಳ್ಬಿಟ್ಟು ನೀವು ಟಿವಿ ನೋಡ್ತಾ ಇರೋದು, ಕ್ರಿಕೆಟ್ ನೋಡ್ತಾ ಇರೋದು, ಈ ತರದನ್ನ ಮಾಡಿದಾಗ, ಮೊಬೈಲ್ ಹಿಡ್ಕೊಂಡಿರೋದು, ಈ ತರದೆಲ್ಲ ಮಾಡಿದಾಗ ಮಕ್ಳಿಗೆ ನೀನು ಇದನ್ನ ಮಾಡು ಅಂತ ಹೇಳಿದ್ರೆ ನೀವು ನೋಡ್ತಿದ್ದೀರಾ, ನಾವ್ ಯಾಕೆ ಮಾಡ್ಬೇಕು?
0: ಅದಕ್ಕೆ ಹೇಳೋದು, ಮಕ್ಕಳು ಏನಪ್ಪಾ ಅಂದ್ರೆ ನಮ್ಮನ್ನ ನೋಡಿ ಕಲಿಯೋದಿಲ್ಲ, ನಾವೇನ್ ಮಾಡ್ತೀವೋ ಅದನ್ನ ಮಾಡಿ ಕಲಿಯೋದ್ರಿಂದನೆ ಹೆಚ್ಚು ಕಲಿತಾರೆ ವಾಣಿ. ಸೊ ಹಾಗಾಗ್ಬಿಟ್ಟು ಇದ್ರ ಬಗ್ಗೆನೂ ಕೂಡ ಪೋಷಕರು ಗಮನ ಹರಿಸ್ಬೇಕಾಗುತ್ತೆ. ಜೊತೆಗೆ ಮಕ್ಕಳು ಮಾತಾಡುವಂತ ಸಂದರ್ಭದಲ್ಲಿ ನೀನ್ ಅದ್ ಮಾತಾಡಬೇಡ, ನಿನಗೆ ಅದ್ರ ಬಗ್ಗೆ ಏನ್ ಗೊತ್ತು, ನಿನಗೆ ಯಾಕೆ ಬೇಕು, ಆ ರೀತಿಯಾಗಿ ಹೇಳ್ತಾ ಇರ್ತೀವಿ. ಚಿಕ್ಕ ಮಕ್ಕಳಿಗೆ ಕುತೂಹಲ ಜಾಸ್ತಿ ಇರುತ್ತೆ. ಸೊ ಹಾಗಾಗ್ಬಿಟ್ಟು ಅವರಿಗೆ ಪ್ರಶ್ನೆಯನ್ನ ಕೇಳುವಂಥದ್ದು ಕೂಡ ಈ ನಿಟ್ಟಿನಲ್ಲಿ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ಮುಕ್ತವಾಗಿ ಅವ್ರ ಭಾವನೆಗಳನ್ನ ಹಂಚ್ಕೊಳ್ಳೋದಕ್ಕೆ ಕುಟುಂಬಸ್ಥರು ಸ್ವಲ್ಪ ಅವಕಾಶವನ್ನ ಮಾಡಿಕೊಡ್ಬೇಕಾಗುತ್ತೆ. ಇನ್ನು ಜೊತೆಗೆ ಮಕ್ಕಳು ಏನೆಲ್ಲ ಫಾಲೋ ಅಪ್ ಮಾಡಬೇಕು ಅಂದ್ರೆ, ಮಾನಸಿಕ ದೃಢತೆಯನ್ನ ಹೆಚ್ಚಿಸ್ಕೋಬೇಕು ಅಂದ್ರೆ ದೈಹಿಕ ವ್ಯಾಯಾಮ ಕೂಡ ಅಷ್ಟೇ ಮುಖ್ಯವಾಗಿರುತ್ತೆ. ಯೋಗಾಭ್ಯಾಸ ಮಾಡೋದಿರಬಹುದು ಅಥವಾ ಸೈಕ್ಲಿಂಗು, ವಾಕಿಂಗು ಇವೆಲ್ಲವನ್ನು ಕೂಡ ರೂಢಿಸ್ಕೋಬೇಕು. ಮತ್ತೆ ಧ್ಯಾನ ಮಾಡಬೇಕು ಅಂತೇಳಿ ಹೇಳ್ತೀವಿ, ಇದರಿಂದ ಮಾನಸಿಕ ಆರೋಗ್ಯ ಕೂಡ ಹೆಚ್ಚು ಬಲಿಷ್ಠ ಆಗುತ್ತೆ ವಾಣಿ.
1: ಓಕೆ ಶಶಿ, ಒಂದು ಒಂದು ಕೊಟೇಶನ್ ಇದೆ ಶಶಿ, ದ ಸೀಕ್ರೆಟ್ ಟು ಲೀವಿಂಗ್ ವೆಲ್ ಅಂಡ್ ಲಾಂಗರ್ ಈಸ್ ಈಟ್ ಹಾಫ್ ವಾಕ್ ಡಬಲ್ ಲವ್ ಟ್ರಿಪಲ್ ಅಂಡ್ ಲವ್ ವಿತೌಟ್ ಮೆಜರ್ ಅಂತ. ಅಂದ್ರೆ ನಮ್ಮ ಜೀವನ ತುಂಬಾ ಚೆನ್ನಾಗಿರ್ಬೇಕು ಅಂತ ಹೇಳಿದ್ರೆ ನಾವು ಊಟವನ್ನ ಹೊಟ್ಟೆ ತುಂಬಾ ಮಾಡೋದಲ್ಲ, ಅದರ ಅರ್ಧದಷ್ಟು

0: ಮಾಡ್ಬೇಕು.
1: ಇಲ್ಲಿ ಒಂದೇ ನೆನಪು ಮಾಡ್ತೀನಿ ನೋಡಿ, ನಮ್ ತಾತ ಒಬ್ರಿದ್ರು ಏನ್ ಹೇಳ್ತಿದ್ರು ಗೊತ್ತಾ, ನೀವು ಹೊಟ್ಟೆ ತುಂಬಾ ತಿನ್ಬೇಡ, ಸ್ವಲ್ಪ ಇನ್ನು ಬೇಕು ಅನಿಸ್ಬೇಕಾದ್ರೆ ಬಿಟ್ಬಿಡು ಅಂತ ಹೇಳ್ಬಿಟ್ಟು ಅಲ್ವಾ.
0: ಅದಕ್ಕೆ ನಮ್ಮ ಹೊಟ್ಟೆಯ ಅರ್ಧ ಭಾಗ ಅಂದ್ರೆ ನಮ್ಗಿನ್ನು ಬೇಕು ಅನ್ನುವಾಗ್ಲೇ ನಾವು
1: ಸಾಕೆ.
0: ಮತ್ತೆ ವಾಕ್ ಡಬಲ್, ಇವತ್ತು ಒಂದ್ ಸ್ವಲ್ಪ ದೂರ ನಡೆದ್ವಿ ಅಂದ್ರೆ ನಾಳೆ ಇನ್ನೂ ಒಂದ್ ಸ್ವಲ್ಪ ದೂರ ನಡೆಯೋಣ, ಇನ್ನೂ ಒಂದ್ ಅದ್ರ ನೆಕ್ಸ್ಟ್ ಡೇ ಇನ್ನೂ ಸ್ವಲ್ಪ ದೂರ ನಡೆಯೋಣ, ಹಾಗಾಗಿ ಡಬಲ್ ಡಬಲ್ ಮಾಡ್ತಾ ನಡಿಬೇಕಂತ. ಇನ್ನು ಲಾಫ್ ಟ್ರಿಪಲ್, ಒಂದ್ ನಾವು ನಗ್ತಾ ನಗ್ತಾ ಇರುವಾಗ ಅದನ್ನ ಟ್ರಿಪಲ್ ಮಾಡ್ಬೇಕು ಅಂದ್ರೆ ದಿನನಿತ್ಯ ಚೆನ್ನಾಗಿ ನಗೋದನ್ನು ಕೂಡ ಅಭ್ಯಾಸ ಮಾಡ್ಕೋಬೇಕು. ಆದ್ರೆ ಪ್ರೀತಿಸೋದಕ್ಕೆ ಮಾತ್ರ ಯಾರನ್ನ ಆಗ್ಲಿ, ನಾವು ಮನುಷ್ಯರನ್ನ ಪಕ್ಷಿಗಳನ್ನ ನಮ್ ಸುತ್ತಮುತ್ತಲ ಇರೋ ಪ್ರೀತಿನೇ ಜೀವನ ಶಶಿ, ಹಾಗಾಗಿ ಪ್ರೀತಿಸೋದಕ್ಕೆ ಯಾವುದೇ ರೀತಿಯಾದಂತ ಮೆಜರ್.
1: ಹೌದು, ಖಂಡಿತವಾಗ್ಲೂ ಹಾಗಾಗಿ ಪ್ರೀತಿಸೋದನ್ನ ಕೂಡ ಮಕ್ಕಳು ಕಲೀಲಿ ವಾಣಿ.
0: ಮತ್ತೆ ಶಶಿ, ಇವಾಗ ನಮ್ಮ ನಿತ್ಯ ಜೀವನದಲ್ಲಿ ನಾವು ಹೇಗೆ ಬದುಕಬೇಕು, ಎಲ್ಲರಿಗೂ ಸಾಕಷ್ಟು ಶಾಲೆಗಳಿಗೆ ಹೋಗಿರ್ತಾರೆ, ಏನನ್ನು ಕಲಿತಾರೆ, ಎಲ್ಲದೂ ಓಕೆನೆ ಶಶಿ, ಶಿಕ್ಷಕರುಗಳು ಹೇಳಿರ್ತಾರೆ, ನಮ್ಮ ನಿತ್ಯ ಜೀವನದಲ್ಲಿ ಇದೊಂದು ಚಿಕ್ಕ ಚಿಕ್ಕ ವಿಷಯಗಳನ್ನ ನಾವು ಅಳವಡಿಸ್ಕೊಂಡ್ರೆ ಅದು ಒಳ್ಳೇದು ಅಂತ ನನಗನ್ಸುತ್ತೆ ಶಶಿ.
1: ಜೀವನ ಶೈಲಿಯನ್ನು ಅಳವಡಿಸ್ಕೊಂಡ್ರೆ ಜೀವನ ಕೂಡ ಚೆನ್ನಾಗಿರುತ್ತೆ.
0: ನೀವು ಹೇಳಿರುವಂತದ್ದು ಸಕಿ, ಯೋಗ ಮಾಡಬೇಕು, ನಮ್ಮ ನಿತ್ಯ ಕರ್ಮಗಳನ್ನೆಲ್ಲ ಚೆನ್ನಾಗಿ ನಿಭಾಯಿಸ್ಕೊಂಡು ಹೋಗ್ಬೇಕು ಅಂತ. ಇನ್ನೊಂದು, ಕೆಲವೊಂದು ಚಿಕ್ಕದಾಗಿರುವಂತ, ನಾವು ಆದಷ್ಟು ಪ್ಲಾಸ್ಟಿಕ್ ಗಳನ್ನ ಉಪಯೋಗಿಸದೆ ಇರೋದು, ಎಲ್ಲಿ ಉಪಯೋಗಿಸಬಾರ್ದು ಅನ್ನೋದನ್ನ ನಾವು ಕೂಡ ಒಂದ್ ಸ್ವಲ್ಪ ತಿಳ್ಕೊಂಡಿರೋದು ಒಳ್ಳೇದು. ಮತ್ತೆ ಉಗುರುಗಳನ್ನ ಕಟ್ ಮಾಡಿದಾಗ ಆ ಉಗುರುಗಳನ್ನ ಕಟ್ ಮಾಡೋದು ಗೊತ್ತಿರುತ್ತೆ, ಅದನ್ನ ತಗೊಂಡೋಗಿ ಎಲ್ಲಿ ಹಾಕಬೇಕು ಅನ್ನೋದು ಗೊತ್ತಿರೋದಿಲ್ಲ, ಅದು ಚರಂಡಿಗಳಲ್ಲಿ ಹಾಕ್ಬೇಕು. ಇವಾಗಂತೂ ಎಲ್ಲಿ ಚರಂಡಿಗಳು ನಮ್ ಕಣ್ಣಿಗೆ ಕಾಣಿಸೋದಿಲ್ಲ ಸಿಟಿ ಅಂತಲ್ಲೆಲ್ಲ, ನೀರುಗಳು ಎಲ್ಲಿ ಹರಿದು ಹೋಗ್ತಾ ಇರುತ್ತೆ ಅಂದ್ರೆ ನಾವು ಬಳಸ್ತಾ ಇರುವಂತದ್ದು ಟಾಯ್ಲೆಟ್ಗಳಲ್ಲಿ ಅಥವಾ ಕಮೋಡ್ ಅದರಲ್ಲಿ ಹಾಕಿದ್ರೆ ನೀರ್ ಫ್ಲಶ್ ಮಾಡಿದಾಗ ಅದರಲ್ಲಿ ಹೋಗುತ್ತೆ. ಈ ಚಿಕ್ಕ ಚಿಕ್ಕ ಉಗುರುಗಳನ್ನ ಪ್ರಾಣಿಗಳಿಗೆ ನಾವೆಲ್ಲೆಲ್ಲೋ ಬಿಟ್ಟಾಗ ತಿಂದಾಗ ಅದು ಎಷ್ಟು ನಮ್ಮ ದೇಹ ಎಷ್ಟು ಸೂಕ್ಷ್ಮವಾಗಿರುತ್ತೆ, ಅದು ಹೇಗೋ ಪ್ರಾಣಿಗಳ ದೇಹದಲ್ಲೂ ಸೇರ್ಕೊಳ್ತು ಅಂತ ಹೇಳಿದ್ರೆ, ಅದು ಸೂಕ್ಷ್ಮವಾಗಿರುವಂತದ್ದು ಒಂದು ನೈಫ್ ಹೇಗೆ ಒಂದ್ ಚಾಕು ಹೇಗೆ
1: ಕೆಲಸ ಮಾಡುತ್ತೋ ಹೊಟ್ಟೆ ಒಳಗೆ ಅದು ಕೂಡ ಅಷ್ಟೇ ಚುರುಕ ಕೆಲಸ ಮಾಡುತ್ತೆ. ಸೊ ಹಾಗಾಗಿ ದೇಹದ ಅಂಗಾಂಗಗಳನ್ನ ಅದು ನಾಶ ಪಡಿಸುತ್ತೆ. ಸೊ ಇದೊಂದು ಅರಿವು ಮಕ್ಕಳಲ್ಲಿ ಇರಬೇಕು ಅಂತ ಹೇಳ್ತಿದ್ದೀರ ಅಲ್ವಾ. ಓಕೆ ವಾಣಿ, ಇನ್ನೊಂದು ಕರೆ ಇದೆ, ಕೊನೆಯದಾಗಿ ತೆಗೆದು. ಓಕೆ, ಕಟ್ ಆಗಿ ಹೋಯ್ತು ಅವ್ರ ಕರೆ, ಸಮಯಾವಕಾಶ ಕೂಡ ಮುಗಿತಾ ಬಂತು, ಹೇಳ್ತಾ ಇದ್ರಿ.
0: ಅದರ ಉಗುರು ಕಟ್ ಮಾಡ್ಕೊಳ್ಳೋದು ಮಾಡಿದಾಗ ಅದನ್ನ ಹೇಳಿದ್ನಲ್ಲ, ಆ ತರ ವೇಸ್ಟ್ ಇರುವಂತ ಆ ಕಡೆ ಹಾಕುವಂತದ್ದು ಒಂದು. ಇನ್ನು ಪ್ಲಾಸ್ಟಿಕ್, ಚಿಕ್ಕ ಚಿಕ್ಕ ಆಗಿರುವಂತ ಪ್ಲಾಸ್ಟಿಕ್ ಗಳನ್ನ ಒಂದೇ ಬಾರಿ ಎಷ್ಟು ಪ್ಲಾಸ್ಟಿಕ್ ಗಳು ಒಂದು ಮನೆಯಿಂದ ಎಷ್ಟು ಪ್ಲಾಸ್ಟಿಕ್ ಒಂದು ದಿನಕ್ಕೆ ಹೋಗುತ್ತೆ ಅಂತ ಯೋಚನೆ ಮಾಡಿದಾಗ, 100 crore, 130 crore ದಾಟ್ತಾ ಇರುವಂತ ದೇಶದ ಜನಸಂಖ್ಯೆಯಲ್ಲಿ ಒಂದು ಮನೆಯಿಂದ ದಿನಕ್ಕೆ ಎಷ್ಟು ಪ್ಲಾಸ್ಟಿಕ್ ಹೋಗ್ತಿದೆ, ಅದ್ ಎಲ್ಲಿಗೆ ಹೋಗ್ತಾ ಇದೆ, ನಮ್ಮ ಭೂಮಿ ಮೇಲೆ ಅದೆಲ್ಲ ಏನಾಗ್ತಾ ಇದೆ ಅಂತ ಒಂದು ಕ್ಷಣ ಯೋಚನೆ ಮಾಡಿದ್ರೆ ನಾವು ಪ್ಲಾಸ್ಟಿಕ್ ಯೂಸ್ ಮಾಡೋದನ್ನ ಕಡಿಮೆ ಮಾಡ್ತೀವಿ ಶಶಿ. ನನ್ನ ಮನೆಯಿಂದ ಕಸ ಹೊರಗಡೆ ಹೋದ್ರೆ ಆಯ್ತು ಅನ್ನೋದಾದ್ರೆ ಭೂಮಿಗೆ ಎಲ್ಲಿ ಹೋಗ್ತಾ ಇದೆ ಕಸ ಅನ್ನೋದನ್ನ ಸ್ವಲ್ಪ ಯೋಚನೆ ಮಾಡ್ಬೇಕು.
1: ಅದು ಮಕ್ಕಳಲ್ಲೂ ಕೂಡ ಅರಿವನ್ನ ಮೂಡಿಸ್ಬೇಕು. ಜೊತೆಗೆ ನಮಗೆಲ್ಲ ನೆನಪಿದ ಹಾಗೆ ಮೊದ್ಲೆಲ್ಲ ಕವರ್ ನಮಗೆ ಇರ್ಲೇ ಇಲ್ಲ, ಪೇಪರ್ ಅಲ್ಲಿ. ಒಂದು ಶೇಂಗಾ ತರೋದಕ್ಕೆ ಹೋದ್ರು ಪೇಪರ್ ಅಲ್ಲಿ ಕಟ್ಕೊಡ್ತಾ ಇದ್ರು ಅಲ್ವಾ, ಖಾರ ತರೋದಕ್ಕೆ ಹೋದ್ರು ಪೇಪರ್ ಅಲ್ಲಿ ಹಾಕೊಡ್ತಾ ಇದ್ರು. ಏನನ್ನೇ ಕೊಟ್ರು ಕೂಡ ನಾವು ಚಿಕ್ಕವರಿದ್ದಾಗ ಪೇಪರ್ ಅಲ್ಲೇನೆ ಪ್ಯಾಕ್ ಮಾಡ್ಬಿಟ್ಟು ಕೊಡ್ತಾ ಇದ್ರು. ಒಂದಷ್ಟು ದಿವಸಗಳ ಇತ್ತೀಚಿನ ವರ್ಷಗಳಲ್ಲಿ ನೀವು ಏನೇ ತೆಗೆದುಕೊಂಡೋದಕ್ಕೆ ಹೋದ್ರು ಕೂಡ ಕವರ್ ಅನ್ನೇ ಬಳಸ್ತಾ ಇದ್ದಾರೆ, ಪ್ಲಾಸ್ಟಿಕ್ ಕವರ್ ಗಳನ್ನ. ಸೊ ಅದು ಒಂದಷ್ಟು ಅವಾಯ್ಡ್ ಆಗ್ಲಿ ಅಂತೇಳಿ ನಾವು ಕೂಡ ಆಶಿಸೋಣ, ಮಕ್ಕಳು ಕೂಡ ಅದನ್ನ ಬಳಸಲಿ.
0: ಬಳಕೆ ಇವತ್ತು ಮುಖ್ಯವಾಗಿ ಇರುವಂತದ್ದು ಇಂಧನ ಬಳಕೆ ಶಶಿ.
1: ಹೌದು,
0: ನಾವು ಸಾರ್ವಜನಿಕವಾಗಿರುವಂತಹ ವೆಹಿಕಲ್ ಗಳನ್ನ ಬಳಸ್ಬೇಕು, ವಾಹನಗಳನ್ನ,
1: ಎಲೆಕ್ಟ್ರಿಕ್ ವಾಹನಗಳು. ಹೌದು,
0: ಬಸ್ಗಳಲ್ಲಿ ಓಡಾಡುವಂತದ್ದು ಒಬ್ರಿಗೋಸ್ಕರ ಎಂತ ಒಂದೊಂದು ಜೋಕ್ ಅನ್ಕೋಬಹುದು ಅಥವಾ ಅದನ್ನ ಹೇಗ್ ತಗೊಳ್ತಾರೆ ಗೊತ್ತಿಲ್ಲ ಶಶಿ. 30 crore ಏನನ್ನಾದ್ರೂ ಕೊಂಡ್ಕೊಂಬರೋದಕ್ಕೆ ಹೋದ್ರೆ ಅದಕ್ಕೆ 100 crore ಖರ್ಚು ಮಾಡ್ತಾರೆ.
1: ಖಂಡಿತ ಖಂಡಿತ,
0: ಹಾಗಾಗಿ ಅದ್ರ ಬಗ್ಗೆ ಸ್ವಲ್ಪ ಕಾಳಜಿನ ವಹಿಸಿ.
1: ಖಂಡಿತವಾಗ್ಲು. ಆಮೇಲೆ ಈಗ ಏನಾಗ್ತಾ ಇದೆ, ಈಗ ಇಬ್ಬರ ನಡುವಿನ ಜಗಳ ಮತ್ತೊಬ್ಬರಿಗೆ ತೊಂದರೆ ಅನ್ನೋ ರೀತಿಯಲ್ಲಿ ಯುದ್ಧ ನಡೀತಾ ಇದೆ. ಈ ಸಂದರ್ಭದಲ್ಲಿ ನಾವು ಭಾರತೀಯರಾಗಿ ದೇಶ ನಮ್ಗೇನ್ ಕೊಡ್ತು ಅನ್ನೋದಕ್ಕಿಂತ ನಾವು ದೇಶಕ್ಕೆ ಏನನ್ನ ಕೊಟ್ವಿ ಅಂತ
0: ಹೇಳಿ ನಮ್ಮ ಪ್ರಧಾನಿಗಳು ಇದನ್ನೆಲ್ಲ ಕೈಗೊಳ್ಳಿ ಅಂತ ಹೇಳಿದರೆ, ಅದನ್ನ ಪೇಪರ್ಗಳಲ್ಲಿ ಮಾಧ್ಯಮಗಳಲ್ಲಿ ನೋಡಿರ್ತೀರಿ ಕೇಳಿರ್ತೀರಿ, ಅದನ್ನು ಕೂಡ ಅಳವಡಿಸ್ಕೊಳ್ಳಿ ಅಂತ ಹೇಳಿದ.
1: ಹೌದು, ಯಾಕೆಂದ್ರೆ ಮುಖ್ಯವಾಗಿ ಹೇಳಿದರೆ ವಿದೇಶಿ ಪ್ರವಾಸವನ್ನ ಒಂದಷ್ಟು ಅವಾಯ್ಡ್ ಮಾಡಿ ಅಂತ ಹೇಳ್ಬಿಟ್ಟು ಮತ್ತೊಂದು ಕರೆಗಳನ್ನ ಕೊಟ್ಟಿದ್ದಾರೆ. ಹೆಚ್ಚಿನದಾಗಿ ನಾವು ಯಾವುದಕ್ಕೆ ಇಲ್ಲಿ ಆದ್ಯತೆ ಕೊಡಬೇಕು ಅಂದ್ರೆ, ನೀವು ಹೇಳಿದ ಹಾಗೆ ಎಲೆಕ್ಟ್ರಿಕ್ ವಾಹನಗಳನ್ನ ಅಥವಾ ಇಂಧನವನ್ನ ಬಳಸಿ ಏನು ನಾವು ಇದ್ ಮಾಡ್ತೀವಲ್ವ, ಆ ರೀತಿಯ ವೆಹಿಕಲ್ ಅನ್ನ ಬಳಸ್ಕೊಂಡು ಸಾಧ್ಯವಾದಷ್ಟು, ಈಗ ಒಬ್ಬರೇ ಕಾರಲ್ಲಿ ಹೋಗೋದಕ್ಕಿಂತ ಮನೆ ಮಂದಿ ಎಲ್ಲರೂ ಇದ್ರೆ ಓಕೆ, ಒಬ್ಬೊಬ್ಬರೇ ಕಾರ್ ತಗೊಂಡು ಹೋಗ್ತಾ ಇರ್ತಾರೆ.
0: ಹೌದು,
1: ಸೊ ನಡ್ಕೊಂಡು ಹೋಗುವಂತಹ ಜಾಗಗಳಿಗೆ ಬೈಕ್ ಅನ್ನ ತೆಗೆದುಕೊಂಡು ಹೋಗ್ತಾ ಇರ್ತಾರೆ. ಸೊ ಈ ರೀತಿ ಅದನ್ನ ನಾವು ಒಂದಷ್ಟು ತಪ್ಪಿಸೋದ್ರಿಂದ ಕೂಡ ಇಂಧನವನ್ನ ನಾವು ಉಳಿತಾಯ ಮಾಡಬಹುದು. ಇಂತಹ ಒಂದು ವಿಚಾರಗಳನ್ನ ಮಕ್ಕಳು ಕೂಡ ತಿಳಿದುಕೊಳ್ಳಿ, ದೊಡ್ಡವರು ಕೂಡ ತಿಳಿದುಕೊಳ್ಳಿ ಅಂತೇಳಿ.
0: ಅನಾವಶ್ಯಕವಾದಂತ ಬಳಕೆ ಬೇಡ, ಯಾವುದೇ ಆಗಿರ್ಲಿ ನಮ್ಗೆ ಅವಶ್ಯಕತೆ ಇದ್ದಾಗ ಮಾತ್ರ ಹಿತವಾಗಿ ಮಿತವಾಗಿ ಬಳಸಿ ಅಂತ ಹೇಳೋಣ.
1: ಹಾಗೆ ಈ ಬೇಸಿಗೆ ಆಗಿರೋದ್ರಿಂದ ನಮ್ಮ ಮುದ್ದು ಪುಟಾಣಿಗಳು ಹೆಚ್ಚು ಹೆಚ್ಚು ನೀರು ಕುಡಿಯಲಿ ಅಂತ ಹೇಳಿ ಆಶಿಸ್ತಾ ಸಮಯ ಆಗ್ತಾ ಇದೆ, ಕಾರ್ಯಕ್ರಮವನ್ನ ಮುಗಿಸೋಣ ವಾಣಿ.
0: ನಮಸ್ಕಾರ.

ಇದುವರೆಗೂ ಚಿಣ್ಣರ ಕಲರವ ಮಕ್ಕಳ ಪ್ರತಿಭೆಯ ಅನಾವರಣಕ್ಕಾಗಿ ನೇರ ಫೋನ್ ಇನ್ ಕಾರ್ಯಕ್ರಮ ಪ್ರಸಾರವಾಯಿತು. ಕಾರ್ಯಕ್ರಮದ ಪ್ರಸ್ತುತಿ ಶಶಿಕಲಾ ಟಿ ಹಾಗೂ ಕರ್ಣಂ ವಾಣಿ, ತಾಂತ್ರಿಕ ಸಹಕಾರ ತ್ಯಾಗರಾಜ್ ಡಿಪಿ ಹಾಗೂ ಮಿಲಿನ್ ಗುತ್ತಿ. ಈ ಕಾರ್ಯಕ್ರಮ ಆಕಾಶವಾಣಿ ಚಿತ್ರದುರ್ಗ ಕೇಂದ್ರದಿಂದ ಮೂಡಿಬಂತು.

0: ಇದು ಮಾಹಿತಿ ಶಿಕ್ಷಣ ಮನೋರಂಜನೆಯ ಮುಂಚೂಣಿಯಲ್ಲಿರುವ ನಿಮ್ಮ ಪ್ರೀತಿಯ 102.6 ಮೆಗಾಹೆರ್ಟ್ಸ್ಗಳ ಚಿತ್ರದುರ್ಗ ಬಾನುಲಿ ಪ್ರಸಾರ ಕೇಂದ್ರ. ಆತ್ಮೀಯ ಕೇಳುಗರಿಗೆಲ್ಲ ಕರ್ಣಂವಾಣಿಯ ನಮಸ್ಕಾರ ಹಾಗೂ ಮುಂದಿನ ಪ್ರಸಾರದ ಎಲ್ಲ ಕಾರ್ಯಕ್ರಮಗಳಿಗೆ ಪ್ರೀತಿಯ ಸ್ವಾಗತ. ಸಮಯ ಆಗಿದೆ 11:38. ಇದೀಗ ನಮ್ಮ ಮುಂದಿನ ಕಾರ್ಯಕ್ರಮ ಚಿಗುರು.
1: ಆಕಾಶವಾಣಿ ಚಿತ್ರದುರ್ಗ ಚಿಗುರು ಮಕ್ಕಳಿಗಾಗಿ ಕಾರ್ಯಕ್ರಮ.

0: ಪ್ರೀತಿಯ ಪುಟಾಣಿಗಳಿಗೆ ಚಿಗುರು ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆ ತಾಲೂಕಿನ ಎಸ್ಆರ್ಎಸ್ ಹೆರಿಟೇಜ್ ಶಾಲೆ ವಿದ್ಯಾರ್ಥಿಗಳು ನಡೆಸಿಕೊಟ್ಟ ವೈವಿಧ್ಯಮಯ ಕಾರ್ಯಕ್ರಮದ ಅಂತಿಮ ಭಾಗ ಕೇಳೋಣ.
1: ಚಿಗುರು ಕಾರ್ಯಕ್ರಮವನ್ನು ಕೇಳುತ್ತಿರುವ ನಮ್ಮ ಎಲ್ಲಾ ಪ್ರೀತಿಯ ಕೇಳುಗರಿಗೆ ನಮಸ್ಕಾರ. ಇಂದು ನಮ್ಮ ಎಸ್ಆರ್ಎಸ್ ಹೆರಿಟೇಜ್ ಶಾಲೆ ಚಳ್ಳಕೆರೆಯ ಮಕ್ಕಳು ವೈವಿಧ್ಯಮಯ ಕಾರ್ಯಕ್ರಮವನ್ನು ನಡೆಸಿಕೊಡುತ್ತಿದ್ದಾರೆ. 12ನೇ ಶತಮಾನದ ಬಸವಣ್ಣನವರ ವಚನ ಗೀತೆಯನ್ನು ಕೇಳೋಣ. 4ನೇ ತರಗತಿ ವಿದ್ಯಾರ್ಥಿಗಳಾದ ಬೃಂದಾ ಬಿಟಿ, ವೈಷ್ಣವಿ, ಮನಸ್ವಿನಿ ಯು, ಬಾನ್ವಿತಾ ಎನ್, ವರ್ಷ ಸಿ ಎನ್, ನಿಹಾರಿಕಾ ಆರ್, ಮನ್ವಿತಾ ಎಸ್ ಎಂ ರವರಿಂದ ಕೇಳೋಣ.

ನಾಲ್ಕನೇ ತರಗತಿಯ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳು. ಈಗ ಲಿಖಿತ ಆರ್ ಏಳನೇ ತರಗತಿ ಇವರಿಂದ ಸಿದ್ಧಾರೂಢರ ಜೀವನ ಮತ್ತು ಅವರ ಬೋಧನೆಗಳ ಬಗ್ಗೆ ತಿಳಿಯೋಣ. ಶ್ರೀ ಸಿದ್ಧಾರೂಢ ಸ್ವಾಮಿಗಳು. ಶ್ರೀ ಸಿದ್ಧಾರೂಢ ಸ್ವಾಮಿಗಳು ಕರ್ನಾಟಕದ ಮಹಾನ್ ದಾರ್ಶನಿಕರು, ಅವಧೂತರು ಮತ್ತು ಸಮಾಜ ಸುಧಾರಕರು. ಇವರು 1836 ಮಾರ್ಚ್ 20ರಂದು ಬೀದರ್ ಜಿಲ್ಲೆಯ ಚಳಕಾಪುರದಲ್ಲಿ ಜನಿಸಿದರು. ಇವರ ತಂದೆ ಶಾಂತಪ್ಪ ಹಾಗೂ ತಾಯಿ ದೇವಮಲ್ಲಮ್ಮ. ಬಾಲ್ಯದಿಂದಲೇ ಆಧ್ಯಾತ್ಮದ ಕಡೆಗೆ ಆಕರ್ಷಿತರಾದ ಇವರು ಕಾಶಿಗೆ ತೆರಳಿ ಶಿಕ್ಷಣ ಪಡೆದರು. ನಂತರ ಭಾರತ ಪರ್ಯಟನೆ ನಡೆಸಿ ಅಂತಿಮವಾಗಿ ಹುಬ್ಬಳ್ಳಿಯನ್ನು ತಮ್ಮ ಕಾರ್ಯ

0: ಕ್ಷೇತ್ರವನ್ನಾಗಿ ಮಾಡಿಕೊಂಡರು. ಇವರು ತತ್ವಂ ಅಸಿ, ಅದು ನೀನೇ ಆಗಿರುವೆ ಎಂಬ ಮಹಾಕಾವ್ಯದ ಅಡಿಯಲ್ಲಿ ಪ್ರಾಯೋಗಿಕ ಅದ್ವೈತವನ್ನು ಬೋಧಿಸಿದರು. ಭಕ್ತರ ಸಂಕಷ್ಟಗಳನ್ನು ಪರಿಹರಿಸುವ ಪವಾಡ ಪುರುಷ ಎಂದೇ ಇವರು ಪ್ರಸಿದ್ಧರಾಗಿದ್ದಾರೆ. ಸಿದ್ಧಾರೂಢರ ಜೋಳಿಗೆ ಜಗಕ್ಕೆಲ್ಲ ಹೋಳಿಗೆ ಎಂಬ ಗಾದೆಯು ಅವರ ಅನ್ನದಾಸೋಹದ ಮಹಿಮೆಯನ್ನು ಸಾರುತ್ತದೆ. ಹುಬ್ಬಳ್ಳಿಯಲ್ಲಿರುವ ಇವರ ಸಿದ್ಧಾರೂಢ ಮಠವು ಉತ್ತರ ಕರ್ನಾಟಕದ ಪ್ರಮುಖ ಧಾರ್ಮಿಕ ಕೇಂದ್ರಗಳಲ್ಲಿ ಒಂದಾಗಿದೆ. ಇಲ್ಲಿ ಪ್ರತಿ ವರ್ಷ ಮಹಾಶಿವರಾತ್ರಿಯ ಮರುದಿನ ಅದ್ದೂರಿ ರಥೋತ್ಸವ ನಡೆಯುತ್ತದೆ. ಇದರಲ್ಲಿ ಲಕ್ಷಾಂತರ ಭಕ್ತರು ಭಾಗವಹಿಸುತ್ತಾರೆ. ಇವರ ಸ್ಮರಣೆಗೆ ಹುಬ್ಬಳ್ಳಿ ರೈಲ್ವೆ ನಿಲ್ದಾಣಕ್ಕೆ ಶ್ರೀ ಸಿದ್ಧಾರೂಢ ಸ್ವಾಮೀಜಿ ರೈಲ್ವೆ ನಿಲ್ದಾಣ ಎಂದು ನಾಮಕರಣ ಮಾಡಲಾಗಿದೆ. ಇವರು ಒಬ್ಬ ಸ್ವಾತಂತ್ರ್ಯ ಹೋರಾಟಗಾರರು ಮತ್ತು ದೇಶಪ್ರೇಮಿಗಳೂ ಆಗಿದ್ದರು. ಇವರ ಶಿಷ್ಯ ವೃಂದದಲ್ಲಿ ಹಿಂದೂಗಳು ಮಾತ್ರವಲ್ಲದೆ ಮುಸ್ಲಿಂ ಧರ್ಮದ ಕಬೀರದಾಸರಂತಹ ಅನೇಕ ಶ್ರದ್ಧಾವಂತ ಶಿಷ್ಯರಿದ್ದರು. ಇವರು ಜಾತಿ ಮತ ಪಂಥಗಳನ್ನು ಮೀರಿ ಮನುಕೂಲ ಒಂದೇ ಎಂಬ ತತ್ವವನ್ನು ಸಾರಿದರು. ಇವರ ಬೋಧನೆಗಳೆಂದರೆ, ಇವರು ನಿಜಗುಣ ಶಿವಯೋಗಿಗಳ ಕೈವಲ್ಯ ಪದ್ಧತಿ ಮತ್ತು ವಿವೇಕ ಚಿಂತಾಮಣಿ ಕೃತಿಗಳನ್ನು ಆಧರಿಸಿ ವೇದಾಂತ ಬೋಧನೆ ಮಾಡುತ್ತಿದ್ದರು. ಇವರು ಆಗಸ್ಟ್ 21, 1929 ಹುಬ್ಬಳ್ಳಿಯಲ್ಲಿ ನಿಧನರಾದರು. ಸಿದ್ಧಾರೂಢರು ನಿಧನವಾದ ದಿನವನ್ನು ಭಕ್ತರು ಸಿದ್ಧಾರೂಢರ ಪುಣ್ಯಾರಾಧನೆ ಎಂದು ಭಕ್ತಿಭಾವದಿಂದ ಆಚರಿಸುತ್ತಾರೆ. ಇವರ ಜೀವನ ಚರಿತ್ರೆಯನ್ನು ಸಾರುವ ಶ್ರೀ ಸಿದ್ಧಾರೂಢ ಚರಿತಾಮೃತ ಮತ್ತು ಸಿದ್ಧಾರೂಢ ವೈಭವ ಮುಂತಾದ ಪುಸ್ತಕಗಳು ಲಭ್ಯವಿದೆ. ಸಿದ್ಧಾರೂಢರ ಜೀವನ ಮತ್ತು ಅವರ ಬೋಧನೆಗಳನ್ನು ಹೇಳಿದ ಲಿಖಿತ 7ನೇ ತರಗತಿ ಇವರಿಗೆ ಧನ್ಯವಾದಗಳು. ಈಗ ಶಾನ್ಕೇನ್ ಜಿ ಶ್ರೀರಾಮ್ 6ನೇ ತರಗತಿ ಇವರಿಂದ ಗಾದೆ ಮಾತುಗಳನ್ನು ಕೇಳೋಣ.
1: ಕುಂಬಾರನಿಗೆ ವರ್ಷ, ದೊಣ್ಣೆಗೆ ನಿಮಿಷ. ಈ ಗಾದೆಯು ಒಂದು ವಸ್ತುವನ್ನು ರೂಪಿಸಲು ಬಹಳ ಸಮಯ ಮತ್ತು ಶ್ರಮ ಬೇಕಾಗುತ್ತದೆ, ಆದರೆ ಅದನ್ನು ನಾಶ ಮಾಡಲು ಕೇವಲ 1 ನಿಮಿಷ ಸಾಕು ಎಂಬುದನ್ನು ತಿಳಿಸುತ್ತದೆ. ಕೈ ಕೆಸರಾದರೆ ಬಾಯಿ ಮೊಸರು. ಈ ಗಾದೆಯು ಕಷ್ಟಪಟ್ಟು ದುಡಿದರೆ ಸುಖ ಉಂಟು ಎಂಬರ್ಥವನ್ನು ನೀಡುತ್ತದೆ. ಕೈ ಕೆಸರಾಗುವುದು ಎಂದರೆ ಕಷ್ಟಪಟ್ಟು ದುಡಿಯುವುದು ಎಂದು ಅರ್ಥ. ಬಾಯಿ ಮೊಸರು ಎಂದರೆ ಸುಖ ಜೀವನ ನಡೆಸಬಹುದು, ಹೊಟ್ಟೆ ತುಂಬಿಸಿಕೊಳ್ಳುವುದು ಎಂದು ಅರ್ಥವಾಗಿದೆ. ಹಾಗಲಕಾಯಿಗೆ ಬೇವಿನ ಕಾಯಿ ಸಾಕ್ಷಿ. ಈ ಗಾದೆಯಲ್ಲಿ ಹಾಗಲಕಾಯಿ ಮತ್ತು ಬೇವಿನ ಕಾಯಿಗಳು ಇಬ್ಬರು ಕೆಟ್ಟ ವ್ಯಕ್ತಿಗಳನ್ನು ಬಿಂಬಿಸುತ್ತದೆ. ಎರಡೂ ಕಹಿಯಾಗಿದ್ದು ವ್ಯಕ್ತಿಗಳ ಕೆಟ್ಟ ನಡವಳಿಕೆಗಳನ್ನು ತೋರಿಸುತ್ತದೆ. ದುಷ್ಟರನ್ನು ಕಂಡರೆ ದೂರವಿರು. ದುಷ್ಟರು ಎಂದರೆ ದುರ್ಜನರು, ಕೆಟ್ಟವರು ಮತ್ತು ಕೆಟ್ಟ ಗುಣಗಳನ್ನು ಹೊಂದಿರುವವರು. ತಮ್ಮ ಸುಖಕ್ಕಾಗಿ ಬೇರೆಯವರನ್ನು ಸಮಸ್ಯೆಗಳಿಗೆ ಸಿಲುಕಿಸಬಹುದು, ಮೋಸ ಮಾಡಬಹುದು. ಅಡಿಕೆಗೆ ಹೋದ ಮಾನ ಆನೆ ಕೊಟ್ಟರೂ ಬರದು. ಇದು ವ್ಯಕ್ತಿಯ ಗೌರವ ಮರ್ಯಾದೆಯ ಮಹತ್ವವನ್ನು ತಿಳಿಸುತ್ತದೆ. ಏಕೆಂದರೆ ಒಮ್ಮೆ ಕಳೆದುಕೊಂಡ ಗೌರವವನ್ನು ಮರಳಿ ಪಡೆಯುವುದು ಬಹಳ ಕಠಿಣ. ಹೊಟ್ಟೆಗೆ ಹಿಟ್ಟಿಲ್ಲದಿದ್ದರೂ ಜುಟ್ಟಿಗೆ ಮಲ್ಲಿಗೆ. ಜೀವನದ ನಿಜವಾದ ಅಗತ್ಯತೆಗಳನ್ನು ಪೂರೈಸಿಕೊಳ್ಳದೆ ಕೇವಲ ಬಾಹ್ಯ ಪ್ರದರ್ಶನಕ್ಕಾಗಿ ಮತ್ತು ಇತರರನ್ನು ಮೆಚ್ಚಿಸುವುದಕ್ಕಾಗಿ ವ್ಯಯಿಸುವುದು ಎಂಬರ್ಥವನ್ನು ಈ ಗಾದೆಯು ತಿಳಿಸುತ್ತದೆ. ಮಾತು ಬಲ್ಲವನಿಗೆ ಜಗಳವಿಲ್ಲ, ಊಟ ಬಲ್ಲವನಿಗೆ ರೋಗವಿಲ್ಲ. ಈ ಮಾತು ಊಟದ ಇತಿಮಿತಿ ಮತ್ತು ಮಾತಿನ ಮಹತ್ವವನ್ನು ತಿಳಿಸುತ್ತದೆ. ದೂರದ ಬೆಟ್ಟ ಕಣ್ಣಿಗೆ ನುಣ್ಣಗೆ. ಈ ಗಾದೆ ಮಾತು ದೂರದ ವ್ಯಕ್ತಿಗೆ ಅಥವಾ ಸಂಪೂರ್ಣ ವಿಷಯ ತಿಳಿಯದ ಪರಿಸ್ಥಿತಿಗೆ ಅನ್ವಯವಾಗುತ್ತದೆ. ಬೆಳೆಯುವ ಸಿರಿ ಮೊಳಕೆಯಲ್ಲಿ ಮಾನವ ವ್ಯಕ್ತಿತ್ವ ರೂಪಿಸಿಕೊಳ್ಳುವುದರ ಬಗ್ಗೆ ಎಳೆತನದ ಹಂತದಲ್ಲಿ ಅವನ ತಳಪಾಯ ಅತಿ ಮುಖ್ಯ. ಎತ್ತು ಏರಿಗೆ ಎಳೆಯಿತು, ಕೋಣ ನೀರಿಗೆ ಎಳೆಯಿತು. ಇದು ಇಬ್ಬರು ವ್ಯರ್ಥ ಪ್ರಯತ್ನಗಳನ್ನು ಬಿಂಬಿಸುತ್ತದೆ ಅಥವಾ ಪರಸ್ಪರ ವಿರುದ್ಧ ದಿಕ್ಕಿನಲ್ಲಿ ಮಾಡುವ ವಾದಗಳನ್ನು ಸೂಚಿಸುತ್ತದೆ.
0: ಗಾದೆ ಮಾತುಗಳನ್ನು ಹೇಳಿದ ಶಾನ್ಕಿನ್ ಜಿ ಶ್ರೀರಾಮ್ ರವರಿಗೆ ಧನ್ಯವಾದಗಳು. ಈಗ 6ನೇ ತರಗತಿಯ ಕೃಷ್ಣಮೂರ್ತಿ ಮತ್ತು ಹರ್ಷವರ್ಧನ್ ರವರಿಂದ ರಸಪ್ರಶ್ನೆಗಳನ್ನು ಕೇಳೋಣ.
2: ಭಾರತದ ಪವಿತ್ರ ನದಿ ಯಾವುದು?
3: ಗಂಗಾ ನದಿ.
2: ನಮ್ಮ ರಾಜ್ಯ ಭಾರತದ ಯಾವ ಭಾಗದಲ್ಲಿದೆ?
3: ದಕ್ಷಿಣ ಭಾಗದಲ್ಲಿ ಇದೆ.
2: ಬೆಂಗಳೂರು ನಗರವನ್ನು ನಿರ್ಮಿಸಿದವರು ಯಾರು?
3: ಕೆಂಪೇಗೌಡ.
2: ಭಾರತದ ಅತಿ ಎತ್ತರವಾದ ಜಲಪಾತ ಯಾವುದು?
3: ಜೋಗ ಜಲಪಾತ.
2: ಭಾರತದ ಅತಿ ದೊಡ್ಡ ರಾಜ್ಯ ಯಾವುದು?
3: ರಾಜಸ್ಥಾನ.
2: ಕಥಕಳಿ ಯಾವ ರಾಜ್ಯದ ನೃತ್ಯವಾಗಿದೆ?
3: ಕೇರಳ.
2: ಕಾಗೆ ಯಾವ ದೇಶದ ರಾಷ್ಟ್ರೀಯ ಪಕ್ಷಿ?
3: ಭೂತಾನ್.
2: 2 ಜಿಲ್ಲೆಗಳನ್ನು ಹೊಂದಿರುವ ರಾಜ್ಯ ಯಾವುದು?
3: ಗೋವಾ.
2: ವಿಶ್ವದ ಅತ್ಯಂತ ಶಕ್ತಿಶಾಲಿ ದೇಶ ಯಾವುದು?
3: ಅಮೆರಿಕ.
2: ಹೆಚ್ಚು ವಿಟಮಿನ್ ಎ ದೊರಕುವ ಹಣ್ಣು ಯಾವುದು?
3: ಮಾವಿನ ಹಣ್ಣು.
2: ಭಾರತದ ಮೊದಲ ಮಹಿಳಾ ರಾಜ್ಯಪಾಲರು ಯಾರು?
3: ರಮಾದೇವಿ.
2: ಯಾವ ದೇಶವನ್ನು ಆಸಿಸ್ ದೇಶ ಎನ್ನುತ್ತಾರೆ?
3: ಆಸ್ಟ್ರೇಲಿಯಾ.
2: ಭಾರತದ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರುವ ರಾಜ್ಯ ಯಾವುದು?
3: ಉತ್ತರ ಪ್ರದೇಶ.
2: ಒಂದು ಕಣ್ಣು ತೆರೆದು ಮಲಗುವ ಪ್ರಾಣಿ ಯಾವುದು?
3: ಆಕ್ಟೋಪಸ್.
2: ಭಾರತದ ಅತಿ ಎತ್ತರವಾದ ಶಿಖರ ಯಾವುದು?
3: ಕೆಟು ಶಿಖರ.
2: ಚಲನಚಿತ್ರಗಳು ಅತಿ ಹೆಚ್ಚು ಮಾಡುವ ದೇಶ ಯಾವುದು?
3: ಭಾರತ.
2: ಭಾರತದ

0: ಶ್ರೇಷ್ಠ ವಿಜ್ಞಾನಿಗಳು ಯಾರು?
1: ಎಪಿಜೆ ಅಬ್ದುಲ್ ಕಲಾಂ ಮತ್ತು ಸಿವಿ ರಾಮನ್.
0: ಏಷ್ಯಾ ಖಂಡದಲ್ಲಿ ಎಷ್ಟು ದೇಶಗಳಿವೆ?
1: 48 ದೇಶಗಳು.
0: ಐಪಿಎಲ್ ಪ್ರಾರಂಭವಾದ ವರ್ಷ ಯಾವುದು?
1: 2008.
0: ಬೆಕ್ಕನ್ನು ಪೂಜಿಸುವ ದೇಶ ಯಾವುದು?
1: ಈಜಿಪ್ಟ್.
0: ದೇಹದ ಯಾವ ಭಾಗದಲ್ಲಿ ರಕ್ತ ಇರುವುದಿಲ್ಲ?
1: ಉಗುರುಗಳು.
0: ಯಾವ ಪ್ರಾಣಿ ಊಟ ಮಾಡುವಾಗ ಅಳುತ್ತದೆ?
1: ಮೊಸಳೆ.
0: ಯಾವ ಪ್ರಾಣಿಯು ಹೊಟ್ಟೆಯಲ್ಲಿ ಹಲ್ಲುಗಳಿರುತ್ತವೆ?
1: ಏಡಿಯ ಹೊಟ್ಟೆಯಲ್ಲಿ.
0: 25,000 ಹಲ್ಲುಗಳನ್ನು ಹೊಂದಿರುವ ಪ್ರಾಣಿ ಯಾವುದು?
1: ಬಸವನ ಹುಳು.
0: ಮನುಷ್ಯನ ಹೃದಯ ದಿನಕ್ಕೆ ಎಷ್ಟು ಬಾರಿ ಬಡಿದುಕೊಳ್ಳುತ್ತದೆ?
1: ಸುಮಾರು 100,000 ಬಾರಿ.
0: ಕುಂಭಮೇಳ ಎಷ್ಟು ವರ್ಷಗಳೊಮ್ಮೆ ನಡೆಯುತ್ತದೆ?
1: 12 ವರ್ಷಗಳೊಮ್ಮೆ.
0: ರಾಣಿ ಕಿ ಕಾವ್ ಎಲ್ಲಿದೆ?
1: ಗುಜರಾತಿನಲ್ಲಿ.
0: ನಮ್ಮ ರಾಜ್ಯದಲ್ಲಿ ಗಾನ ಗಂಧರ್ವ ಎನಿಸಿದ ನಟ ಯಾರು?
1: ಡಾಕ್ಟರ್ ರಾಜ್ಕುಮಾರ್.
0: ಸೂರ್ಯನ ನಿಜವಾದ ಬಣ್ಣ ಯಾವುದು?
1: ಬಿಳಿ.
0: ತರಕಾರಿಗಳ ರಾಣಿ ಎಂದು ಯಾವ ತರಕಾರಿಯನ್ನು ಕರೆಯುತ್ತಾರೆ?
1: ಬೆಂಡೆಕಾಯಿ.
0: ತಾಜ್ ಮಹಲ್ ಅನ್ನು ಯಾವ ನದಿಯ ದಡದ ಮೇಲೆ ನಿರ್ಮಿಸಲಾಗಿದೆ?
1: ಯಮುನಾ ನದಿ.
0: ಉಪ್ಪು ಮುಟ್ಟಿದ ತಕ್ಷಣ ಸಾಯುವ ಪ್ರಾಣಿ ಯಾವುದು?
1: ಚೇಳು.
2: ಕೃಷ್ಣಮೂರ್ತಿ ಮತ್ತು ಹರ್ಷವರ್ಧನ್ ರವರಿಗೆ ಧನ್ಯವಾದಗಳು. ಈಗ ಮೇಘನಾ 6ನೇ ತರಗತಿ ಇವರಿಂದ ದೇಶಭಕ್ತಿ ಗೀತೆಯನ್ನು ಕೇಳೋಣ.

ಋಷಿಗಳಿಸಿರ ಹರಕೆ ಹೊತ್ತ ದಿವ್ಯ ನಾಡು ಭಾರತ, ಋಷಿಗಳಿಸಿರ ಹರಕೆ ಹೊತ್ತ ದಿವ್ಯ ನಾಡು ಭಾರತ. ಇದೇ ನಮ್ಮ ಭಾರತ ಪುಣ್ಯಭೂಮಿ ಭಾರತ, ಇದೇ ನಮ್ಮ ಭಾರತ ಪುಣ್ಯಭೂಮಿ ಭಾರತ. ಕಡಲುಗಳನೆ ಉಡಿಗೆಯುಟ್ಟು ಗಟ್ಟದಳು ಬಳೆಯ ತೊಟ್ಟು, ನದಿ ನದಿಗಳ ಹಾರವಿಟ್ಟು ಮಂಜುಮಣಿಯ ಮುಕುಟವಿಟ್ಟು, ಸೇತುವಿಂದ ಸಿಂಧುವರೆಗೂ ಬೆಳೆದು ನಿಂತ ಭಾರತ. ಭಂಗಗಳದ ವಂಗನಾಡು ಕೂಡಿ ಮೆರೆದ ಭಾರತ.

0: ಭಾರತ, ಪುಣ್ಯಭೂಮಿ ಭಾರತ, ಇದೇ ನಮ್ಮ ಭಾರತ, ಪುಣ್ಯಭೂಮಿ ಭಾರತ. ವೇಷ ಬೇರೆ, ಭಾಷೆ ಬೇರೆ, ದೇಶ ಒಂದೇ ಭಾರತ. ಒಂದೇ ತಾಯ ಮಕ್ಕಳೆಂದು ಘೋಷಿಸೋಣ ಸಂತತ. ವೇಷ ಬೇರೆ, ಭಾಷೆ ಬೇರೆ, ದೇಶ ಒಂದೇ ಭಾರತ. ಒಂದೇ ತಾಯ ಮಕ್ಕಳೆಂದು ಘೋಷಿಸೋಣ ಸಂತತ. ಯಾವ ದೇಶದಲ್ಲೇ ದುಡಿ, ಯಾವ ಮಣ್ಣಿನಲ್ಲೇ ಮಡಿ, ನಿಂತು ನೆಲವು ಹಿಡಿದ ಹುಡಿ ಭರತ ಭೂಮಿ ಎಂದು ತಿಳಿ. ಯಾವ ದೇಶದಲ್ಲೇ ದುಡಿ, ಯಾವ ಮಣ್ಣಿನಲ್ಲೇ ಮಡಿ, ನಿಂತು ನೆಲವು ಹಿಡಿದ ಹುಡಿ ಭರತ ಭೂಮಿ ಎಂದು ತಿಳಿ. ಮಣ್ಣ ಮೋಹ ಬಿಟ್ಟರಿಲ್ಲೋ ನಿನಗೆ ಬೇರೆ ಸದ್ಗತಿ, ಬರಿಯ ಮಾತಿನಲ್ಲೋ ಮುಗಿಯುವುದಲ್ಲೋ ನಿನ್ನ ಸಂಸ್ಕೃತಿ. ಮಣ್ಣ ಮೋಹ ಬಿಟ್ಟರಿಲ್ಲೋ ನಿನಗೆ ಬೇರೆ ಸದ್ಗತಿ, ಬರಿಯ ಮಾತಿನಲ್ಲೋ ಮುಗಿಯುವುದಲ್ಲೋ ನಿನ್ನ ಸಂಸ್ಕೃತಿ. ಮಾನವತೆಯ ಶುಚಿಮತಿ ಸನಾತನದ ಸದ್ಗತಿ, ಮಾನವತೆಯ ಶುಚಿಮತಿ ಸನಾತನದ ಸದ್ಗತಿ. ವೇಷ ಬೇರೆ, ಭಾಷೆ ಬೇರೆ, ದೇಶ ಒಂದೇ ಭಾರತ. ಒಂದೇ ತಾಯ ಮಕ್ಕಳೆಂದು ಘೋಷಿಸೋಣ ಸಂತತ. ವೇಷ ಬೇರೆ, ಭಾಷೆ ಬೇರೆ, ದೇಶ ಒಂದೇ ಭಾರತ. ಒಂದೇ ತಾಯ ಮಕ್ಕಳೆಂದು ಘೋಷಿಸೋಣ ಸಂತತ. ತೀರ್ಥನಗೆಯ ಕ್ಷೇತ್ರವಿದೋ ಭವ್ಯ ನಾಡು ಭಾರತ, ತೀರ್ಥನಗೆಯ ಕ್ಷೇತ್ರವಿದೋ ಭವ್ಯ ನಾಡು ಭಾರತ. ಋಷಿಗಳಿಸಿರ ಹರಕೆ ಹೊತ್ತ ದಿವ್ಯ ನಾಡು ಭಾರತ, ಋಷಿಗಳಿಸಿರ ಹರಕೆ ಹೊತ್ತ ದಿವ್ಯ ನಾಡು ಭಾರತ. ಇದೇ ನಮ್ಮ ಭಾರತ, ಪುಣ್ಯಭೂಮಿ ಭಾರತ, ಇದೇ ನಮ್ಮ ಭಾರತ, ಪುಣ್ಯಭೂಮಿ ಭಾರತ, ಇದೇ ನಮ್ಮ ಭಾರತ, ಭವ್ಯ ಭೂಮಿ ಭಾರತ.
1: ದೇಶಭಕ್ತಿ ಗೀತೆಯನ್ನು ಹಾಡಿದ ಮೇಘನಾರವರಿಗೆ ಧನ್ಯವಾದಗಳು. ಈಗ ಡಿಆರ್ ಮೋಹಿತ್ 8ನೇ ತರಗತಿ ಇವರಿಂದ ಹೊಯ್ಸಳ ಸಾಮ್ರಾಜ್ಯದ ಪ್ರಸಿದ್ಧ ರಾಜನಾದ ವಿಷ್ಣುವರ್ಧನನ ಏಕಪಾತ್ರ ಅಭಿನಯವನ್ನು ಆಲಿಸೋಣ.
2: ಹೊಯ್ಸಳ ಸಾಮ್ರಾಜ್ಯದ ಪ್ರಜೆಗಳೇ, ಕೇಳಿ ವಿಜಯದ ಗರ್ಜನೆಯನ್ನು. ಇಂದು ತಲಕಾಡಿನ ಮಣ್ಣು ನಮ್ಮ ಶೌರ್ಯಕ್ಕೆ ಸಾಕ್ಷಿಯಾಗಿದೆ. ಚೋಳರನ್ನು ಸದೆಬಡಿದು ಆ ವೀರಗಂಗಾ ಪಟ್ಟವನ್ನು ಮುಡಿಗೇರಿಸಿಕೊಂಡಿದ್ದೇವೆ. ಈ ಖಡ್ಗ ಕೇವಲ ಶತ್ರುಗಳ ರಕ್ತ

0: ಮುಂದುವರಿಸಲು ಮಾತ್ರವಲ್ಲ, ಈ ನಾಡಿನ ಸಂಸ್ಕೃತಿಯನ್ನು ರಕ್ಷಿಸಲು ಇದೆ. ಜೈನ ಧರ್ಮದ ಬಿಟ್ಟಿ ದೇವನಾಗಿದ್ದ ನಾನು ಇಂದು ರಾಮಾನುಜಾಚಾರ್ಯರ ಆಶೀರ್ವಾದದಿಂದ ವಿಷ್ಣುವರ್ಧನನಾಗಿದ್ದೇನೆ. ಆದರೆ ನನ್ನ ಭಕ್ತಿ ಕೇವಲ ದೇವರ ಮೇಲಲ್ಲ, ನನ್ನ ಕರುನಾಡಿನ ಕಲೆಯ ಮೇಲಿದೆ. ನೋಡಿ ಆ ಬೇಲೂರನ್ನು, ಅಲ್ಲಿ ತಲೆಯತ್ತಲಿರುವ ಚನ್ನಕೇಶವನ ದೇಗುಲ ಕೇವಲ ಕಲ್ಲಲ್ಲ, ಅದು ಹೊಯ್ಸಳರ ಕಲಾವೈಭವದ ಕನ್ನಡಿ. ಅಲ್ಲಿನ ಪ್ರತಿ ಶಿಲೆಗೂ ಜೀವ ಬರಲಿ. ನರ್ತಿಸುವ ಮದನಿಕೆಯರು, ಕೆತ್ತನೆಯ ಕಂಬಗಳು ಸಾವಿರಾರು ವರ್ಷಗಳ ಕಾಲ ಈ ವಿಷ್ಣುವರ್ಧನನ ಕೀರ್ತಿಯನ್ನು ಸಾರಲಿ. ಹೊಯ್ಸಳ ಅಂದರೆ ಸುಮ್ಮನೆ ಅಲ್ಲ, ಗುರುಗಳ ಆಜ್ಞೆಯಂತೆ ಹುಲಿಯನ್ನು ಕೊಂದ ಸಳನ ವಂಶ ನಮ್ಮದು. ಹೊಯ್ ಸಳ ಎನ್ನುವ ಆ ಮಾತೆ ನಮ್ಮ ಶಕ್ತಿಯ ಮೂಲ. ದಕ್ಷಿಣ ಪಥದ ಈ ಸಾಮ್ರಾಜ್ಯದ ಇಡೀ ಭರತ ಖಂಡದಲ್ಲೇ ಅಜರಾಮರವಾಗಿರಲಿ. ಜೈ ಭುವನೇಶ್ವರಿ, ಜೈ ಕನ್ನಡಾಂಬೆ.
1: ಹೊಯ್ಸಳ ಸಾಮ್ರಾಜ್ಯದ ಪ್ರಸಿದ್ಧ ರಾಜನಾದ ವಿಷ್ಣುವರ್ಧನನ ಏಕಪಾತ್ರ ಅಭಿನಯವನ್ನು ಮಾಡಿದ ಡಿ ಆರ್ ಮೋಹಿತ್ ರವರಿಗೆ ಧನ್ಯವಾದಗಳು. ಈ ಒಂದು ಕಾರ್ಯಕ್ರಮಕ್ಕೆ ಸಹಕಾರ ನೀಡಿದ SRS ಸಮೂಹ ಸಂಸ್ಥೆಗಳ ಅಧ್ಯಕ್ಷರಾದ BA ಲಿಂಗಾರೆಡ್ಡಿ ಹಾಗೂ ಸುಜಾತ ಲಿಂಗಾರೆಡ್ಡಿ, ಉಪಾಧ್ಯಕ್ಷರಾದ BL ಅಮೋಘ್ರವರಿಗೆ, ಶಾಲೆಯ ಪ್ರಾಂಶುಪಾಲರಾದ ವಿಜಯ್ BS ಹಾಗೂ ಕನ್ನಡ ಶಿಕ್ಷಕರಾದ ಮೇಘರಾಜ್ ಸಿ, ಸಂಗೀತ ಶಿಕ್ಷಕರಾದ ಗಂಗಾಧರ್ ರವರಿಗೆ, ಶಾಲೆಯ ಎಲ್ಲಾ ಸಂಯೋಜಕರು ಮತ್ತು ಎಲ್ಲಾ ಶಿಕ್ಷಕರಿಗೆ, ನಿರೂಪಣೆ ಮಾಡಿದ ಲಿಖಿತಾ MU 7ನೇ ತರಗತಿ, ಚಿಗುರು ಕಾರ್ಯಕ್ರಮಕ್ಕೆ ಅನುಮತಿ ಕೊಟ್ಟ ಚಿತ್ರದುರ್ಗ ಆಕಾಶವಾಣಿ ಕೇಂದ್ರಕ್ಕೆ ಪೂರ್ವಕ ಧನ್ಯವಾದಗಳನ್ನು ತಿಳಿಸುತ್ತೇನೆ.
2: ಇದುವರೆಗೂ ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆ ತಾಲೂಕಿನ SRS ಹೆರಿಟೇಜ್ ಶಾಲೆ ವಿದ್ಯಾರ್ಥಿಗಳು ನಡೆಸಿಕೊಟ್ಟ ವೈವಿಧ್ಯಮಯ ಕಾರ್ಯಕ್ರಮದ ಅಂತಿಮ ಭಾಗ ಕೇಳಿದಿರಿ.
3: ಇದೀಗ ಮಕ್ಕಳ ಗೀತೆಗಳನ್ನು ಕೇಳೋಣ.

0: ನಾನು ಹೇಳ್ಕೊಟ್ಟಿದ್ನಲ್ಲ ಹಕ್ಕಿ ಚಿಲಿಪಿಲಿ ಅನ್ನೋ ಹಾಡು, ಅದನ್ನ ಇವಾಗ ಹೇಳ್ತೀರಾ? ಹಾ, ಎಲ್ಲ ಒಟ್ಟಾಗಿ ಹೇಳೋದಲ್ಲ, ಒಬ್ಬೊಬ್ರು ಒಂದೊಂದೇ ಭಾಗನ ಹೇಳ್ಬೇಕು. ಮೊದ್ಲು ಅರ್ಚನಾ ಹೇಳಿ, ಆಮೇಲೆ ಪಂಚಮ, ಹೀಗೆ ಆಯ್ತಾ?
1: ಆಗ್ಲಿ ಮೇಶ್.

0: ಇದುವರೆಗೂ ಮಕ್ಕಳ ಗೀತೆಗಳನ್ನ ಕೇಳಿದ್ರಿ. ಸಂಕಲನ ನೇತ್ರಾವತಿ ಡಿ ಕೆಳಗೋಟೆ, ನಿರ್ವಹಣೆ ಶಿವಪ್ರಕಾಶ್ ಡಿಆರ್, ನಿಲಯದ ಕಾರ್ಯಕ್ರಮ ನಿರ್ವಾಹಕರು. ಈ ಕಾರ್ಯಕ್ರಮ ಆಕಾಶವಾಣಿ ಚಿತ್ರದುರ್ಗ ಕೇಂದ್ರದಿಂದ ಪ್ರಸಾರವಾಯಿತು.
1: ಇದುವರೆಗೆ ಚಿಗುರು ಮಕ್ಕಳಿಗಾಗಿ ಕಾರ್ಯಕ್ರಮ ಪ್ರಸಾರವಾಯಿತು.

0: ಇದು ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ. ಸಮಯ 11:26. ಇದೀಗ ಕಾಣೆಯಾದವರ ಬಗ್ಗೆ ಪ್ರಕಟಣೆಗಳು. ಜಯಲಕ್ಷ್ಮಿ ಎಂಬ 28 ವರ್ಷದ ಮಹಿಳೆ ದಿನಾಂಕ 24/3/2026 ಕಾಣೆಯಾಗಿರುತ್ತಾರೆ. ಚಹರೆ ಹೀಗಿದೆ: ಸುಮಾರು 5 ಅಡಿ ಎತ್ತರ, ಕೋಲು ಮುಖ, ತೆಳುವಾದ ಶರೀರ, ಎಣ್ಣೆಗೆಂಪು ಮೈಬಣ್ಣ, ತಲೆಯಲ್ಲಿ ಕಪ್ಪು ಕೂದಲು ಹೊಂದಿದ್ದು 9ನೇ ತರಗತಿ ಓದಿದ್ದು ಕನ್ನಡ ಮಾತನಾಡುತ್ತಾರೆ. ಮನೆಯಿಂದ ಹೋಗುವಾಗ ಅರಿಶಿನ ಬಣ್ಣದ ಟಾಪ್ ಮತ್ತು ಕಪ್ಪು ಬಣ್ಣದ ಲೆಗ್ಗಿನ್ಸ್ ಪ್ಯಾಂಟ್ ಧರಿಸಿರುತ್ತಾರೆ.
1: ಜಿಎಂ ಯೂನಿವರ್ಸಿಟಿಯಲ್ಲಿ ಅತ್ಯುತ್ತಮ ಇನ್ಫ್ರಾಸ್ಟ್ರಕ್ಚರ್ ಕಲಿಕೆ ಮತ್ತು ಪ್ಲೇಸ್ಮೆಂಟ್ ಹೊಂದಿದ್ದು, ಪ್ರವೇಶಾತಿಗಾಗಿ ಸಂಪರ್ಕಿಸಿ 9364099712. ವೆಬ್ಸೈಟ್ gmu.ac.in.
0: ನಿಂಗಂಬ ಎಂಬ ಸುಮಾರು 26 ವರ್ಷದ ಯುವತಿ ದಿನಾಂಕ 29/1/2026 ಕಾಣೆಯಾಗಿರುತ್ತಾರೆ. ಚಹರೆ ಹೀಗಿದೆ: ಕೋಲು ಮುಖ, ಸಾಧಾರಣ ಮೈಕಟ್ಟು, ಎಣ್ಣೆಗೆಂಪು ಮೈಬಣ್ಣ, ಸುಮಾರು 5.1 ಅಡಿ ಎತ್ತರ ಹೊಂದಿರುತ್ತಾರೆ. ಮನೆಯಿಂದ ಕಾಣೆಯಾದಾಗ ನೀಲಿ ಬಣ್ಣದ ಚೂಡಿದಾರ್ ಧರಿಸಿರುತ್ತಾರೆ. ಕನ್ನಡ ಭಾಷೆಯನ್ನು ಮಾತನಾಡುವ ನಿಂಗಮ್ಮ ಎಂಬ ಮಹಿಳೆಯ ಸುಳಿವು ಕಂಡುಬಂದಲ್ಲಿ ಹತ್ತಿರದ ಪೊಲೀಸ್ ಠಾಣೆಗೆ ತಿಳಿಸಲು ಕೋರಲಾಗಿದೆ.

ಕೇಳುಗರೆ, ಇಂದು ಸಂಜೆ 4 ಗಂಟೆಗೆ ನಮ್ಮ ನಿಲಯದಿಂದ ಜನರಂಜನಿ ಕೇಳುಗರ ಮೆಚ್ಚಿನ ಕನ್ನಡ ಚಿತ್ರಗೀತೆಗಳ ನೇರ ಫೋನಿನ್ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಿಮ್ಮ ನೆಚ್ಚಿನ ಗೀತೆಯನ್ನು ನೀವು ಕರೆ ಮಾಡಿ ಮುದ್ರಾ ಮೂಲಕ ಕೇಳಬಹುದು. ಕರೆ ಮಾಡಲು ನಮ್ಮ ನಿಲಯದ ದೂರವಾಣಿ ಸಂಖ್ಯೆ 9448640273 ಹಾಗೆ ಇನ್ನೊಂದು 9141970272. ಕೇಳಿ, ಈ ಸಂಜೆ 4 ಗಂಟೆಗೆ ಜನರಂಜನಿ ಕೇಳುಗರ ಮೆಚ್ಚಿನ ನೇರ ಫೋನಿನ್ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ.

ಇದು ನಿಮ್ಮ ನೆಚ್ಚಿನ 102.6 ಮೆಗಾಹರ್ಟ್ಸ್ಗಳ ಚಿತ್ರದುರ್ಗ ಬಾನುಲಿ ಪ್ರಸಾರ ಕೇಂದ್ರ. ಸಮಯ 11:30. ಇದೀಗ ಮಾಹಿತಿ ಕಣಜ ಸಿನಿಮಾ ಕ್ಷೇತ್ರದ ಪರಿಚಯ. ಕೇಳುಗರೆ, ಇಂದಿನ ಮಾಹಿತಿ ಕಣಜ ಸಿನಿಮಾ ಕ್ಷೇತ್ರದ ಪರಿಚಯದಲ್ಲಿ ವಾಣಿ ಇಂದು ಯಾರ ಬಗ್ಗೆ, ಯಾವ ವಿಷಯದ ಬಗ್ಗೆ ಮಾಹಿತಿ ಹೊತ್ತು ಬಂದಿರಬಹುದು ಅಂತ ಯೋಚಿಸ್ತಾ ಇದ್ದೀರಿ ಅಲ್ವಾ? ಹೇಳ್ತೀನಿ ಕೇಳುಗರೆ. ನಿಮಗೆ ಬೆಟ್ಟದ ಹೂವು, ಎರಡು ನಕ್ಷತ್ರಗಳು, ಭಾಗ್ಯವಂತ, ಭಕ್ತ ಪ್ರಹ್ಲಾದ ಚಲನಚಿತ್ರಗಳನ್ನು ನೆನಪಿಸಿಕೊಂಡಾಗ ನಿಮ್ಮ ಕಣ್ಣ ಮುಂದೆ ಮನಸ್ಸಿನಲ್ಲಿ ಮೂಡುವ ಚಿತ್ರ ಯಾರದು? ಆ ಮುಕ್ತ ನಗುಮುಖದ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಅಪ್ಪು ಮಾಸ್ಟರ್ ಲೋಹಿತ್ ಅಲಿಯಾಸ್ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್. ಹೌದು ಅಲ್ವಾ ಸ್ನೇಹಿತರೆ? ಬಾಲನಟರಾಗಿ ಪುನೀತ್ ರಾಜ್ಕುಮಾರ್ ಸಾಕಷ್ಟು ಚಿತ್ರಗಳಲ್ಲಿ ಅಭಿನಯಿಸುವುದರ ಮೂಲಕ ಎಲ್ಲರ ಮನಸ್ಸಿನಲ್ಲಿ ಮನೆ ಮಾಡಿದವರು. ಅವರ ಚಿತ್ರಗಳನ್ನು ನೋಡಿದ್ದು ಇಂದಿಗೂ ಕೂಡ ಆ ಪಾತ್ರಗಳಲ್ಲಿ ಇಂದು ಕೂಡ ಮನಸ್ಸಿನಲ್ಲಿ ಅಚ್ಚಳಿಯದೆ ಉಳಿದಿದೆ ಪುನೀತ್ ರಾಜ್ಕುಮಾರ್ ಅವರ ಅಭಿನಯ. ಸುಮಾರು 10 ಚಿತ್ರಗಳಲ್ಲಿ ಅವರು ಬಾಲನಟನಾಗಿ ಅಭಿನಯಿಸಿದ್ದಾರೆ. ಬನ್ನಿ, ಇಂದಿನ ಮಾಹಿತಿ ಕಣಜ ಸಿನಿಮಾ ಕ್ಷೇತ್ರದ ಪರಿಚಯದಲ್ಲಿ ಮಾಸ್ಟರ್ ಲೋಹಿತ್ನಿಂದ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಆಗುವವರಿಗೆ ಬಾಲನಟನಾಗಿ ಪುನೀತ್ ರಾಜ್ಕುಮಾರ್ ಅಭಿನಯಿಸಿದ ಚಿತ್ರಗಳ ಬಗ್ಗೆ ಒಂದಿಷ್ಟು ಮಾಹಿತಿ ಹಾಗೂ ಅವರು ಅಭಿನಯಿಸಿದಂತಹ ಚಿತ್ರಗಳ ಸುಮಧುರ ಗೀತೆಗಳನ್ನು ಆಲಿಸೋಣ.

ಪುನೀತ್ ರಾಜ್ಕುಮಾರ್ ಕನ್ನಡ ಚಿತ್ರರಂಗದಲ್ಲಿ ಹಲವು ಬ್ಯಾಕ್ ಟು ಬ್ಯಾಕ್ ಹಿಟ್ ಚಿತ್ರಗಳನ್ನು ನೀಡಿದ್ದಾರೆ. ಕೇವಲ 6 ತಿಂಗಳ ಮಗುವಿದ್ದಾಗಲೇ ಡಾಕ್ಟರ್ ರಾಜ್ಕುಮಾರ್ ಮುಖ್ಯ ಪಾತ್ರದಲ್ಲಿ ನಟಿಸಿದ್ದ ಪ್ರೇಮದ ಕಾಣಿಕೆ ಚಿತ್ರದ ಮೂಲಕ ಬೆಳ್ಳಿ ಪರದೆಯನ್ನು ಪ್ರವೇಶಿಸಿದರು. ನಂತರ ಬಾಲಕಲಾವಿದರಾಗಿ ಮಾಸ್ಟರ್ ಲೋಹಿತ್ ಹೆಸರಿನಿಂದ ಹಲವು ಚಿತ್ರಗಳಲ್ಲಿ ನಟಿಸಿ ಖ್ಯಾತಿಯನ್ನು ಪಡೆದರು. ಬೆಟ್ಟದ ಹೂ ಚಿತ್ರದ ನಟನೆಗಾಗಿ ರಾಷ್ಟ್ರ ಪ್ರಶಸ್ತಿಯನ್ನು ಕೂಡ ಪಡೆದರು ಪುನೀತ್ ರಾಜ್ಕುಮಾರ್. ಇಲ್ಲಿ ಪುನೀತ್ ಬಾಲನಟನಾಗಿ ನಟಿಸಿದ ಎಲ್ಲ ಚಿತ್ರಗಳನ್ನು ನಾವು ಈ ಹಿಂದಿನ ಮಾಹಿತಿ ಕಣಜ ಸಿನಿಮಾ ಕ್ಷೇತ್ರದ ಪರಿಚಯದಲ್ಲಿ ನೆನಪಿಸಿಕೊಳ್ಳೋಣ. ಮೊದಲು ಅವರು ಅಭಿನಯಿಸಿದ್ದು ಪ್ರೇಮದ ಕಾಣಿಕೆ ಚಿತ್ರದಲ್ಲಿ. ವಿ ಸೋಮಶೇಖರ್ ನಿರ್ದೇಶನದಲ್ಲಿ ಮೂಡಿ ಬಂದಿದ್ದ ಪ್ರೇಮದ ಕಾಣಿಕೆ ಚಿತ್ರದಲ್ಲಿ ಮೊದಲ ಬಾರಿಗೆ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಬಾಲನಟರಾಗಿ ಕಾಣಿಸಿಕೊಂಡ್ರು. ಆಗ ಅವರು 6 ತಿಂಗಳ ಮಗು. ಆ ಸಿನಿಮಾದಲ್ಲಿ ಡಾ ರಾಜ್ಕುಮಾರ್ ನಾಯಕನಾಗಿ ನಟಿಸಿದ್ದು ಆರತಿ ಮತ್ತು ಜಯಮಾಲಾ ನಾಯಕಿಯರಾಗಿ ಕಾಣಿಸಿಕೊಂಡಿದ್ದರು. ನಂತರ ಸನಾದಿ ಅಪ್ಪಣ್ಣ ಚಿತ್ರದಲ್ಲಿ ವಿಜಯ್ ನಿರ್ದೇಶನದಲ್ಲಿ ಮೂಡಿಬಂದ ಸನಾದಿ ಅಪ್ಪಣ್ಣ ಚಿತ್ರದಲ್ಲಿ ಡಾ ರಾಜ್ಕುಮಾರ್ ಜೊತೆ ಜಯಪ್ರದ ನಾಯಕಿಯಾಗಿ ನಟಿಸಿದ್ರು. ಈ ಚಿತ್ರದ ಹಾಡೊಂದರಲ್ಲಿ ನಟಿಸುವ ಪುನೀತ್ ರಾಜ್ಕುಮಾರ್ ಡಾ ರಾಜ್ಪುತ್ರನಾಗಿ ಕಾಣಿಸಿಕೊಂಡಿದ್ರು. ಹಾಗೆಯೇ ತಾಯಿಗೆ ತಕ್ಕ ಮಗ ಚಿತ್ರದಲ್ಲಿ ವಿ ಸೋಮಶೇಖರ್ ನಿರ್ದೇಶನದಲ್ಲಿ ಮೂಡಿಬಂದ ತಾಯಿಗೆ ತಕ್ಕ ಮಗ ಚಿತ್ರದಲ್ಲಿ ಡಾ ರಾಜ್ಕುಮಾರ್ ಜೊತೆ ಪದ್ಮಪ್ರಿಯ ನಾಯಕಿಯಾಗಿ ನಟಿಸಿದ್ರು. ಈ ಚಿತ್ರದಲ್ಲಿ ಸಹಕಾರ ಜಾನಕಿ ಮತ್ತು ಮಹಾನಟಿ ಸಾವಿತ್ರಿ ಡಾ ರಾಜ್ಕುಮಾರ್ ತಾಯಿ ಪಾತ್ರದಲ್ಲಿ ನಟಿಸಿದ್ರು. ಪುನೀತ್ ರಾಜರ ಬಾಲ್ಯದ ಪಾತ್ರದಲ್ಲಿ ನಟಿಸಿದ್ರು. ಇನ್ನು ವಸಂತ ಗೀತ, ನೀವೆಲ್ಲರೂ ನೋಡಿರುವಂತಹ ನಿಮ್ಮ ಮನಸ್ಸಿನಲ್ಲಿ ಅಚ್ಚಳಿತ ಉಳಿದಂತಹ ಚಿತ್ರ ವಸಂತ ಗೀತ. ದೊರೆ ಭಗವಾನ್ ನಿರ್ದೇಶನದಲ್ಲಿ ಮೂಡಿಬಂದ ವಸಂತ ಗೀತ ಚಿತ್ರದಲ್ಲಿ ಪುನೀತ್ ರಾಜ್ಕುಮಾರ್ ಡಾ ರಾಜ್ಕುಮಾರ್ ಅವರ ಪುತ್ರನ ಪಾತ್ರದಲ್ಲಿ ನಟಿಸಿದ್ರು. ಈ ಚಿತ್ರದಲ್ಲಿ ಗಾಯತ್ರಿ ನಾಯಕಿಯಾಗಿ ನಟಿಸಿದ್ರು. ಲೀಲಾವತಿ, ಅಶ್ವಥ್ ಹಾಗೂ ಶ್ರೀನಿವಾಸ್ ಮೂರ್ತಿ ಪ್ರಮುಖ ಪಾತ್ರಗಳಲ್ಲಿ ನಟಿಸಿದ್ರು. ಇನ್ನು ಭೂಮಿಗೆ ಬಂದ ಭಗವಂತ, ಕೆಎಸ್ಎಲ್ ಸ್ವಾಮಿ ನಿರ್ದೇಶನದಲ್ಲಿ ಮೂಡಿಬಂದ ಭೂಮಿಗೆ ಬಂದ ಭಗವಂತ ಚಿತ್ರದಲ್ಲಿ ಲೋಕೇಶ್ ಮತ್ತು ಲಕ್ಷ್ಮಿ ಮುಖ್ಯ ಪಾತ್ರಗಳಲ್ಲಿ ನಟಿಸಿದ್ರು. ಈ ಚಿತ್ರದಲ್ಲಿ ಪುನೀತ್ ರಾಜ್ಕುಮಾರ್ ಕೃಷ್ಣನ ಪಾತ್ರದಲ್ಲಿ ನಟಿಸಿದ್ರು. ನೀವು ಈ ಹಿನ್ನೆಲೆಯಲ್ಲಿ ಈ ಗೀತೆಯನ್ನು ಕೇಳ್ತಾ ಇದ್ರಿ. ಇದೀಗ ಭೂಮಿಗೆ ಬಂದ ಭಗವಂತ ಚಿತ್ರದ ಗೀತೆಯನ್ನು ಆ ಚಿತ್ರದಲ್ಲಿ ಮಾಸ್ಟರ್ ಲೋಹಿತ್ ಅವರು ಕೃಷ್ಣನ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ರು. ಹಾಗೆಯೇ ಮತ್ತೊಂದು ಚಿತ್ರ ಭಾಗ್ಯವಂತ, ಬಿಎಸ್ ರಂಗ ನಿರ್ದೇಶನದಲ್ಲಿ ಮೂಡಿಬಂದಂತಹ ಭಾಗ್ಯವಂತ ಚಿತ್ರದಲ್ಲಿ ಪುನೀತ್ ರಾಜ್ಕುಮಾರ್ ಜೊತೆ ಆರತಿ, ಜೈ ಜಗದೀಶ್ ಮುಖ್ಯ ಪಾತ್ರಗಳಲ್ಲಿ ನಟಿಸಿದ್ರು. ಡಾ ರಾಜ್ಕುಮಾರ್ ಕೂಡ ವಿಶೇಷ ಪಾತ್ರದಲ್ಲಿ ನಟಿಸಿದ್ರು. ಎಲ್ಲರಿಂದ ನತದೃಷ್ಟ ಎಂದು ಕರೆಸಿಕೊಳ್ಳುವ ಕೃಷ್ಣ ಮುಂದೆ ಮನೆಯನ್ನು ಬಿಟ್ಟು ಹೋಗ್ತಾನೆ. ರೈಲಿನ ಅಪಘಾತವನ್ನು ತಪ್ಪಿಸಿ ಸಾವಿರಾರು ಜನರ ಪ್ರಾಣ ಉಳಿಸುವ ಮೂಲಕ ಎಲ್ಲರ ಪಾಲಿಗೂ ಭಗವಂತನಾದ ಕೃಷ್ಣ ಎಲ್ಲರಿಂದ ಭಾಗ್ಯವಂತ ಎನಿಸಿಕೊಳ್ಳುವ ಪಾತ್ರದಲ್ಲಿ ಮಾಸ್ಟರ್ ಲೋಹಿತ್ ಮನೋಜ್ಞವಾಗಿ ಅಭಿನಯಿಸಿದ್ದಾರೆ. ಕೇಳುಗರೆ, ನೀವು ಕೂಡ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅಭಿನಯಿಸಿರುವಂತಹ ಬಾಲನಟನಾಗಿ ಅಭಿನಯಿಸಿರುವಂತಹ ಸಾಕಷ್ಟು ಚಿತ್ರಗಳು

ನೋಡಿದಿರಿ. ಆ ಚಿತ್ರಗಳಲ್ಲಿ ನಿಮಗೆ ಯಾವ ಚಿತ್ರ ಇಷ್ಟ ಆಗಿದೆ, ಅವರ ಹಾಡು ಯಾವುದು ಇಷ್ಟ ಅಂತ ನೀವು ನನಗೆ ಸಂದೇಶ ಕಳಿಸೋದ್ರ ಮೂಲಕ ಕಳಿಸಿ. ಸಮಯ ಅವಕಾಶ ಇದ್ರೆ ನಾನು ನಿಮ್ಮ ಸಂದೇಶಗಳನ್ನು ಓದ್ತೇನೆ ಅಂತ ಹೇಳ್ತಾ, ಇದೀಗ ಮಾಸ್ಟರ್ ಲೋಹಿತ್ ಅಭಿನಯಿಸಿದಂತಹ ಭಾಗ್ಯವಂತ ಚಿತ್ರದ ಗೀತೆಯನ್ನು ಕೇಳಿ ಬರೋಣ. ಬಾನದಾರಿಯಲ್ಲಿ ಸೂರ್ಯ ಜಾರಿ ಹೋದ ಗೀತೆಯನ್ನು

ಮಾಸ್ಟರ್ ಲೋಹಿತ್ ಹಾಡಿದ ಭಾಗ್ಯವಂತ ಚಿತ್ರದ ಸುಮಧುರ ಗೀತೆಯನ್ನ ಕೇಳಿಬಂದ್ರಿ ಸ್ನೇಹಿತರೆ. ಹಾಗೆ ಹೊಸಬೆಳಕು ಚಿತ್ರದಲ್ಲಿ ದೊರೆ ಭಗವಾನ್ ನಿರ್ದೇಶನದಲ್ಲಿ ಮೂಡಿಬಂದ ಹೊಸಬೆಳಕು ಚಿತ್ರದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಜೊತೆ ಸರಿತಾ ಮುಖ್ಯ ಪಾತ್ರದಲ್ಲಿ ನಟಿಸಿದ್ರು. ಈ ಚಿತ್ರದಲ್ಲಿ ಪುನೀತ್ ರಾಜ್ಕುಮಾರ್ ರಾಜ್ ಅಕ್ಕನ ಮಗನ ಪಾತ್ರದಲ್ಲಿ ನಟಿಸಿದ್ರು. ಈ ಚಿತ್ರ ವಾಣಿಯವರ ಕಾದಂಬರಿಯ ಆಧಾರಿತ ಚಿತ್ರ ಆಗಿತ್ತು. ಹಾಗೆ ಚಲಿಸುವ ಮೋಡಗಳು ಚಿತ್ರದಲ್ಲೂ ಕೂಡ ಮಾಸ್ಟರ್ ಲೋಹಿತ್ ಅಭಿನಯಿಸಿದ್ರು. ಸಿಂಗೀತಂ ಶ್ರೀನಿವಾಸ ರಾವ್ ನಿರ್ದೇಶನ ಮತ್ತು ಪಾರ್ವತಮ್ಮ ರಾಜ್ಕುಮಾರ್ ನಿರ್ಮಾಣದಲ್ಲಿ ಮೂಡಿಬಂದ ಚಲಿಸುವ ಮೂಡಗಳು ಚಿತ್ರದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಜೊತೆ ಸರಿತಾ ಮತ್ತು ಅಂಬಿಕಾ ನಾಯಕಿಯಾಗಿ ನಟಿಸಿದ್ರು. ಈ ಚಿತ್ರದಲ್ಲಿ ಪುನೀತ್ ಒಂದು ಮುಖ್ಯ ಪಾತ್ರದಲ್ಲಿ ನಟಿಸಿದ್ರು. ಹಾಗೆ ಆ ಗೀತೆ ನಿಮ್ಮೆಲ್ಲರಿಗೂ ಕೂಡ ಈಗ ಗುಣುಕ್ತಾ ಇದೆ ಅಲ್ವಾ? ಯಾವ ಗೀತೆ ಪ್ರಸಾರ ಮಾಡ್ತಿದ್ದೀನಿ ಚಲಿಸುವ ಮೂಡಗಳ ಚಿತ್ರದಿಂದ? ಹೌದು, ನಿಮ್ಮ ಊಹೆ ಸರಿಯಾಗಿದೆ. ಕಾಣದಂತೆ ಮಾಯವಾದನು ನಮ್ಮ ಶಿವ ಕೈಲಾಸ ಸೇರಿಕೊಂಡನು. ಈ ಗೀತೆ ಇದೀಗ ಕೇಳಿಸ್ತೀನಿ. ಈ ಚಿತ್ರದ ನಟನೆಗಾಗಿ ಪುನೀತ್ ರಾಜ್ಕುಮಾರ್ ಅವರಿಗೆ ಕರ್ನಾಟಕ ರಾಜ್ಯ ಅತ್ಯುತ್ತಮ ಬಾಲನಟ ಪ್ರಶಸ್ತಿ ಲಭಿಸಿತು. ಬನ್ನಿ ಆ ಚಿತ್ರದ ಗೀತೆ ಚಲಿಸುವ ಮೂಡಗಳ ಚಿತ್ರದ ಗೀತೆಯನ್ನು ಇದೀಗ ಕೇಳಿಬರೋಣ.

0: 9364099712. Website gmu.ac.in.
1: ಇನ್ನು ಎಲ್ಲರ ಮನಸ್ಸಿನಲ್ಲಿ ಅಚ್ಚಳಿಯದೆ ಉಳಿದಂತಹ ಮತ್ತೊಂದು ಚಿತ್ರ ಭಕ್ತ ಪ್ರಹ್ಲಾದ. ಭಕ್ತ ಪ್ರಹ್ಲಾದ ಚಿತ್ರ ಇಂದಿಗೂ ಕೂಡ ಎಲ್ಲರ ಮನಸ್ಸಿನಲ್ಲಿ ಅಚ್ಚಳಿಯದೆ ಉಳಿದಂತಹ ಪಾತ್ರದಲ್ಲಿ ಮಿಂಚಿದವರು ಮಾಸ್ಟರ್ ಲೋಹಿತ್ ಪುನೀತ್ ರಾಜ್ಕುಮಾರ್ ಪ್ರಹ್ಲಾದನ ಪಾತ್ರದಲ್ಲಿ. ವಿಜಯ್ ನಿರ್ದೇಶನದಲ್ಲಿ ಮೂಡಿಬಂದ ಭಕ್ತ ಪ್ರಹ್ಲಾದ ಚಿತ್ರದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಹಿರಣ್ಯಕಶಿಪುನ ಎಂಬ ರೌದ್ರ ಅಸುರನ ಪಾತ್ರದಲ್ಲಿ ನಟಿಸಿದ್ರು. ಈ ಚಿತ್ರದಲ್ಲಿ ಪುನೀತ್ ರಾಜ್ಕುಮಾರ್ ಭಕ್ತ ಪ್ರಹ್ಲಾದನ ಪಾತ್ರದಲ್ಲಿ ನಟಿಸಿದ್ರು. ತನ್ನ ತಂದೆಯ ವಿರೋಧದ ನಡುವೆಯೇ ಶ್ರೀಹರಿಯನ್ನ ಅನಂತವಾಗಿ ಭಜಿಸುವ ಪ್ರಹ್ಲಾದನ ಪಾತ್ರದಲ್ಲಿ ಪುನೀತ್ ಅವರ ಅಭಿನಯ, ಅದ್ಭುತ ಅಭಿನಯವನ್ನು ನಾವೆಲ್ಲರೂ ನೋಡಿದ್ದೇವೆ. ಇಂದಿಗೂ ಕೂಡ ಆ ಪಾತ್ರ ನಮ್ಮ ಕಣ್ಮುಂದೆಯೇ ಇದೆ. ಇನ್ನು ಮತ್ತೊಂದು ಚಿತ್ರ ದ್ವಿಪಾತ್ರದಲ್ಲಿ ಅಭಿನಯಿಸಿದಂತಹ ಚಿತ್ರ ಯಾವುದು ಹೇಳಿ? ಅದೇ ಎರಡು ನಕ್ಷತ್ರಗಳು. ಸಿಂಗೀತಂ ಶ್ರೀನಿವಾಸ್ ರಾವ್ ನಿರ್ದೇಶನದಲ್ಲಿ ಮೂಡಿಬಂದ ಎರಡು ನಕ್ಷತ್ರಗಳು ಚಿತ್ರದಲ್ಲಿ ಪುನೀತ್ ರಾಜ್ಕುಮಾರ್ ದ್ವಿಪಾತ್ರದಲ್ಲಿ ನಟಿಸಿದ್ರು. ಪುನೀತ್ ಜೊತೆ ಡಾಕ್ಟರ್ ರಾಜ್ಕುಮಾರ್ ಮತ್ತು ಅಂಬಿಕಾ ಮುಖ್ಯ ಪಾತ್ರಗಳಲ್ಲಿ ನಟಿಸಿದ್ರು. ಈ ಚಿತ್ರದ 5 ಗೀತೆಗಳಲ್ಲಿ 3 ಗೀತೆಗಳನ್ನು ಪುನೀತ್ ಅವರು ಹಾಡಿದ್ರು. ಇದು ಈ ಚಿತ್ರದ ವಿಶೇಷ. ಹಾಗೆ ಈ ಚಿತ್ರದ ನಟನೆಗೆ ಕರ್ನಾಟಕ ರಾಜ್ಯ ಅತ್ಯುತ್ತಮ ಬಾಲನಟ ಪ್ರಶಸ್ತಿಯನ್ನು ಮಾಸ್ಟರ್ ಲೋಹಿತ್ ಅಂದರೆ ಪುನೀತ್ ಪಡೆದ್ರು. ಬನ್ನಿ ಆ ಚಿತ್ರದ ಒಂದು ಗೀತೆಯನ್ನು ಕೇಳಿ ಬರೋಣ. ನನ್ನ ಉಡುಪು ನಿನ್ನದು ಗೀತೆನಾ

0: ಸಾಧ್ಯವಾಗಲ್ಲ ಅದರದ್ದು.
1: ಈಗ ಸದ್ಯದ ಪರಿಸ್ಥಿತಿಯಲ್ಲಿ ಭಾರತದಲ್ಲಿ ಈ ಪ್ಯಾಲಿಯೇಟಿವ್ ಕೇರ್ ಅನ್ನುವಂಥದ್ದು ಯಾವ ರೀತಿಯಲ್ಲಿದೆ, ಯಾವ ಸ್ಥಿತಿಯಲ್ಲಿದೆ?
0: ಇವಾಗ ಭಾರತ ದೇಶದ ಮಾತಾಡ್ಬೇಕಂದ್ರೆ ಇವಾಗ ಅರೌಂಡ್ 70 lakhs ಟು 1 crore ಪೇಷಂಟ್ಸ್ ಗೆ ಪ್ಯಾಲಿಯೇಟಿವ್ ಕೇರ್ ಅಗತ್ಯ ಇದೆ. ಬಟ್ ಸ್ಯಾಡ್ ರಿಯಾಲಿಟಿ ಅಂದ್ರೆ ಓನ್ಲಿ ಅಬೌಟ್ 4% ಅಂದ್ರೆ 100ರಲ್ಲಿ ಒಂದು 3-4 ಜನರಿಗೆ ಮಾತ್ರ ಪ್ಯಾಲಿಯೇಟಿವ್ ಕೇರ್ ಸಿಗ್ತಾ ಇದೆ. ಸೊ ಅದಕ್ಕೆ ಕಾರಣ ಅಂದ್ರೆ ಮೊದಲನೇದಾಗಿ ಅಷ್ಟು ಅರಿವಿಲ್ಲ, ನಾನು ಹೇಳ್ದಂಗೆ ಅವೇರ್ನೆಸ್ ಇಲ್ಲ ಅಷ್ಟು. ಪ್ಯಾಲಿಯೇಟಿವ್ ಕೇರ್ ಬಗ್ಗೆ ಜನ ಕೇಳೇ ಇಲ್ಲ. ಅಂದ್ರೆ ಇವಾಗ ತುಂಬಾ ಜನರು ಕ್ಯಾನ್ಸರ್ ಬಂದ್ರೆ ನೋವಿಂದಲೇ ಸಾಯಬೇಕು ಅಂತಾನೆ, ಅಂದ್ರೆ ನಾವು ಪೇಷಂಟ್ಸ್ ನೋಡ್ತೀವಿ, ಎಸ್ಪೆಷಲಿ ಮಾರ್ಜಿನಲೈಸ್ಡ್ ಕಮ್ಯುನಿಟಿಯಿಂದ ಬರ್ತಾರೆ ಅವರು, BPL ಪೇಷಂಟ್ಸ್. ಅವ್ರಿಗೆ ಗೊತ್ತೇ ಇರಲ್ಲ ಮೋಸ್ಟ್ಲಿ ಕ್ಯಾನ್ಸರ್ ಬಂದ್ರೆ ನೋವಿಂದಲೇ ಸಾಯಬೇಕು ಅಂತ. ಈ ತರ ಪ್ಯಾಲಿಯೇಟಿವ್ ಕೇರ್ ಲಾಸ್ಟ್ ವರೆಗೂ ಕೊಡ್ಬೋದು, ಯಾಕಂದ್ರೆ ಇವಾಗ ಕೀಮೋಥೆರಪಿ ಇರ್ಬೋದು, ರೇಡಿಯೇಷನ್ ಇರ್ಬೋದು, ಪ್ರೈಮರಿ ಟ್ರೀಟ್ಮೆಂಟ್ಸ್ ಇಲ್ಲ ಅಂದ್ರೂ ಬೇರೆ ತರ ಟ್ರೀಟ್ಮೆಂಟ್ ಅಂದ್ರೆ ಆರಾಮಾಗಿ ಲಾಸ್ಟ್ ವರೆಗೆ ಇರುವಂಗೆ ಟ್ರೀಟ್ಮೆಂಟ್ ಇದೆ, ಪ್ಯಾಲಿಯೇಟಿವ್ ಕೇರ್ ಇದೆ ಅಂತ ಅದ್ರ ವಿಷಯ ತುಂಬಾ ಜನರಿಗೆ ಗೊತ್ತಿಲ್ಲ ಅದ್ರ ವಿಷಯ. ಸೊ ಮೇನ್ ಅಂದ್ರೆ ಅವೇರ್ನೆಸ್ ಕಮ್ಮಿ. ಸೆಕೆಂಡ್ಲಿ, ಟ್ರೈನ್ಡ್ ಪ್ರೊಫೆಷನಲ್ಸ್ ಇಲ್ಲ ಅಷ್ಟು. ಇವಾಗ ಎಜುಕೇಶನ್ ಅಕಾಡೆಮಿಕ್ ಪ್ರೋಗ್ರಾಮ್ಸ್ ಆಗ್ತಾ ಇದೆ, ಇವಾಗ ಸ್ವಲ್ಪ ಇನ್ನು ಒಂದು 1 decade ಆದ್ಮೇಲೆ ಇಟ್ ವಿಲ್ ಬಿ ಎಕ್ಸ್ಪ್ಯಾಂಡೆಡ್ ವೈಡ್ಲಿ. ಬಟ್ ಇವಾಗ ಸದ್ಯಕ್ಕೆ ಅಷ್ಟು ಟ್ರೈನ್ಡ್ ಪ್ರೊಫೆಷನಲ್ಸು ಇಲ್ಲ. ಮತ್ತಿನ್ನೊಂದಂದ್ರೆ ನಾವು ಈ ಕ್ಯಾನ್ಸರ್ ಖಾಯಿಲೆ ನೋವಿಗೆ ಎಸ್ಪೆಷಲಿ ಒಂದು ಮಾರ್ಫಿನ್ ಆತರ ನಾರ್ಕೋಟಿಕ್ಸ್ ಯೂಸ್ ಮಾಡ್ತೀವಿ. ಸೊ ಆ ನಾರ್ಕೋಟಿಕ್ ಮೆಡಿಕೇಶನ್ಸ್ ವೈಡ್ಲಿ ಅವೈಲೇಬಲ್ ಇಲ್ಲ ಆಲ್ ಓವರ್ ಇಂಡಿಯಾ. ಬಟ್ ಸ್ಯಾಡ್ ರಿಯಾಲಿಟಿ ಅಂದ್ರೆ ಪೇಷಂಟ್ಸ್ಗಳು 300-400 kilometers ಖಾಲಿ ಮಾತ್ರೆಗಳಿಗೆ ಮಾತ್ರ ಟ್ರಾವೆಲ್ ಮಾಡಿ ಬರೋದು ಇರುತ್ತೆ. ಯಾಕಂದ್ರೆ ಅವ್ರ ಅಕ್ಕಪಕ್ಕದಲ್ಲಿ ನಾರ್ತ್ ಕರ್ನಾಟಕ ಸೈಡಲ್ಲೆಲ್ಲ ಅಷ್ಟು ಸಪ್ಲೈ ಅಥವಾ ಯಾವುದು ಹಾಸ್ಪಿಟಲ್ ಅಲ್ಲಿ ಲೈಸೆನ್ಸಿಂಗ್ ಇಲ್ಲದೆ ಇರೋಂಗೆ ಅವರು ತಗೊಳಕ್ ಆಗಲ್ಲ ಅಲ್ಲಿಂದ. ಸೊ ಅದಕ್ಕೋಸ್ಕರ ಅಷ್ಟು ಟ್ರಾವೆಲ್ ಮಾಡಿ ಬರೋದು ಇರುತ್ತೆ. ಸೊ ಸಪ್ಲೈ ಆಫ್ ನಾರ್ಕೋಟಿಕ್ ಅಥವಾ ಎಸೆನ್ಷಿಯಲ್ ಮೆಡಿಕೇಶನ್ಸ್ ಏನ್ ಅಗತ್ಯ ಇದೆ ಇದು ಎಂಡ್ ಆಫ್ ಲೈಫ್ ಕೇರ್ ಮಾಡೋಕೆ, ಆ ಸಪ್ಲೈಸ್ ತುಂಬಾ ಕಮ್ಮಿ. ಮತ್ತೆ ಇನ್ನೊಂದಂದ್ರೆ ಮೋಸ್ಟ್ ಆಫ್ ದೆಮ್ ಇವಾಗ ಕ್ಯೂರೇಟಿವ್ ಅಂದ್ರೆ ಗುಣಮುಖ ಆಗೋದು ಫಸ್ಟ್ ಅವ್ರದ್ದು, ಮತ್ತೆ ಇದು ಭಯ ಇರ್ಲಿ ಅಥವಾ ನೋವಿರ್ಲಿ ಅದು ಮತ್ತೆ ನೋಡುವ, ಫಸ್ಟ್ ಅವ್ರ ಕಾಯಿಲೆ ವಾಸಿ ಆಗ್ಲಿ ಬೇರೆಯವೆಲ್ಲ ಮತ್ತೆ ನೋಡುವ ಅಂತ ಅವ್ರು ಪುಷ್ ಮಾಡ್ತಾ ಹೋಗ್ತಾರೆ. ಸೊ ಅದು ಇನ್ನೊಂದು ಕಾರಣ.
1: ಈಗ ತಾವು ಹೇಳಿದ್ರಿ ಮಾರ್ಫಿನ್ ಅನ್ನ ಬಳಸಬೇಕಾಗುತ್ತೆ ಅಂತ. ಮಾರ್ಫಿನ್ ಅಂತ ಹೇಳಿದ್ರೆ ಕೆಲವರಲ್ಲಿ ಜನರಲ್ಲಿ ಒಂದು ರೀತಿಯ ಅಪನಂಬಿಕೆಗಳು, ಅದರ ಬಗ್ಗೆ ಸ್ವಲ್ಪ ಭಯ ಇದ್ದೇ ಇರ್ತದೆ, ಏನ್ ಹೇಳ್ತೀರಾ ಡಾಕ್ಟರ್?
0: ಕರೆಕ್ಟ್. ಸೊ ಮಾರ್ಫಿನ್ ಯೂಶಲಿ ನಾವು ಸ್ಟಾರ್ಟ್ ಮಾಡುವಾಗ ಸ್ವಲ್ಪ ನಾಲೆಜ್ ಇದ್ದವರು ಕೇಳುವಂತ ಪ್ರಶ್ನೆ ಅಂದ್ರೆ ಮಾರ್ಫಿನ್ಗೆ ಅಡಿಕ್ಷನ್ ಆಗ್ಬಹುದಾ ಅಂತ, ಅದೊಂದಿರುತ್ತೆ. ಇನ್ನೊಂದು ಪ್ರಶ್ನೆ ಅಂದ್ರೆ ಮಾರ್ಫಿನ್ ಸ್ಟಾರ್ಟ್ ಮಾಡಿದೀವಿ ಅಂದ್ರೆ ಪೇಷಂಟ್ ಎಂಡ್ ಆಫ್ ಲೈಫ್ ಅಲ್ಲಿ ಬಂದಿದ್ದಾರೆ ಅಂತ, ಅಂದ್ರೆ ಕಾಯಿಲೆ ಸ್ವಲ್ಪ ಜಾಸ್ತಿ ಆಗಿದೆ ಅಂತ ಅನ್ನುವಂಥ ಒಂದು ನಂಬಿಕೆ ಇದೆ. ಬಟ್ ಆಕ್ಚುಲಿ ನಾವು ನೋಡಿದಂಗೆ ಅಡಿಕ್ಷನ್ ಪೊಟೆನ್ಷಿಯಲ್ ತುಂಬಾನೇ ಕಮ್ಮಿ ಮಾರ್ಫಿನ್ ಕೊಟ್ರೆ. ಯಾಕಂದ್ರೆ ಅದು ನೋವು ಅಷ್ಟಿರುತ್ತೆ. ಸೊ ನಮ್ಮ ಫಿಸಿಯೋಲಜಿಕಲ್ ರೆಸ್ಪಾನ್ಸ್ ಹೆಂಗಿರುತ್ತೆ ಅಂದ್ರೆ ಅದು ನೋವು ಅಷ್ಟಿದ್ರೆ ಅದು ಅಡಿಕ್ಷನ್ ಆಗುವಂಗ ಪೊಟೆನ್ಷಿಯಲ್ ಇಲ್ಲ. ನಾನಿವಾಗ 10 years ಪ್ರಾಕ್ಟೀಸ್ ಅಲ್ಲಿ ನಾನು ಯಾವ್ದಿಗೂ ಅಡಿಕ್ಷನ್ ಆಗುವಂಗೆ ನೋಡಿಲ್ಲ. ಯಾಕಂದ್ರೆ ಪೇನ್ ಅಷ್ಟಿರುತ್ತೆ, ಅದರಿಂದ ಅಡಿಕ್ಷನ್ ಆಗುವಂತ ಚಾನ್ಸಸ್ ತುಂಬಾನೇ ಕಮ್ಮಿ. ಸೊ ಅದರಿಂದ ಗಾಬರಿ ಪಟ್ಟು ಮಾರ್ಫಿನ್ ತಗೊಳ್ಳೋದೇ ಇರೋದು, ಅದರಿಂದ ಆಕ್ಚುಲಿ ನೋವು ಕಮ್ಮಿ ಆಗದೇ ಇರೋದು, ಅದನ್ನ ದೊಡ್ಡ ತಪ್ಪು ಆಕ್ಚುಲಿ ಮಾಡೋದು. ನೆಕ್ಸ್ಟ್ ಅಂದ್ರೆ ಇವಾಗ ಮಾರ್ಫಿನ್ ನಾವು ಎಂಡ್ ಆಫ್ ಲೈಫ್ ಅಥವಾ ತುಂಬಾ ಅಡ್ವಾನ್ಸ್ ಆಗಿರುವಂತ ಸ್ಟೇಜ್ ಅಲ್ಲಿ ಮಾತ್ರ ಕೊಡ್ತಾರೆ ಅಂತ ಒಂದು ತಪ್ಪು ನಂಬಿಕೆ ಇದೆ, ಅದು ಆಕ್ಚುಲಿ ಟ್ರೂ ಅಲ್ಲ. ಇವಾಗ ರೇಡಿಯೇಷನ್ ಪೇಷಂಟ್ಸ್ ಇರ್ಬೋದು, ಇವಾಗ ಬಾಯಿ ಕ್ಯಾನ್ಸರ್ ಪೇಷಂಟ್ಸ್ ಗೆ ರೇಡಿಯೇಷನ್ ಆಗುವಾಗ, ಫಾರ್ ಎಕ್ಸಾಂಪಲ್ ನಾನು ಉದಾಹರಣೆಗೆ ಹೇಳ್ತಾ ಇದ್ದೀನಿ, ಸೊ ಅವ್ರಿಗೆ ತುಂಬಾ ನೋವು ಇರುತ್ತೆ. ಯಾಕಂದ್ರೆ ಅಲ್ಸರ್ ಬೀಳೋದು, ಮ್ಯೂಕೋಸೈಟಿಸ್ ಅಂತ ಏನ್ ಹೇಳ್ತೀವಿ, ಆ ಟೈಮಲ್ಲಿ ತುಂಬಾ ನೋವಿರುವಂತದ್ದಿರುತ್ತೆ. ಸೊ ಈ ನೋವನ್ನು ನಾವು ಕರೆಕ್ಟ್ ಆಗಿ ಕಂಟ್ರೋಲ್ ಮಾಡಿಲ್ಲ ಅಂದ್ರೆ ಆ ಟೈಮಲ್ಲಿ ಪೇಷಂಟ್ ಕಂಪ್ಲೀಟ್ ಆಗಿ ಟ್ರೀಟ್ಮೆಂಟ್ ತಗೊಳ್ಳಲ್ಲ. ಕಂಪ್ಲೀಟ್ ಟ್ರೀಟ್ಮೆಂಟ್ ತಗೊಳ್ಳಲ್ಲ ಅಂದ್ರೆ ಕಾಯಿಲೆ ವಾಸಿ ಆಗುವಂತ ಸ್ಟೇಜ್ ಇದ್ರೂ ಆ ಟ್ರೀಟ್ಮೆಂಟ್ ಮುಗ್ದಿಲ್ಲ ಅಂದ್ರೆ ಕಂಪ್ಲೀಟ್ ಆಗಿ ತಗೊಂಡಿಲ್ಲ ಅಂದ್ರೆ ಮತ್ ಮುಂದಕ್ಕೆ ಅವರಿಗೆ ಕಾಯಿಲೆ ಜಾಸ್ತಿ ಆಗುವಂತ ಚಾನ್ಸಸ್ ಇರುತ್ತೆ. ಸೊ ಈ ಟೈಮಲ್ಲಿ ನೋವಿನ ಕಂಟ್ರೋಲ್ ತುಂಬಾ ಇಂಪಾರ್ಟೆಂಟ್. ನಾವು ಸರಳವಾದ ಫಸ್ಟ್ ಔಷಧಿ ಕೊಡ್ತೀವಿ, ಅದರಲ್ಲೂ ಕಮ್ಮಿ ಆಗಲ್ಲ ಅಂದ್ರೆ ನಾವು ಕಾಯಿಲೆದು ಸ್ಟೇಜ್ ನೋಡಲ್ಲ. ಅವಾಗ ನೋವು ಎಷ್ಟು ಇಂಟೆನ್ಸ್ ಇದೆ, ಎಷ್ಟು ಜಾಸ್ತಿ ಇದೆ, ಎಷ್ಟು ಡಿಸ್ಟರ್ಬ್ ಮಾಡ್ತಾ ಇದೆ ಪೇಷಂಟ್ಗೆ, ಅದನ್ನು ನೋಡ್ಬಿಟ್ಟು ನಾವು ಮಾರ್ಫಿನ್ ಸ್ಟಾರ್ಟ್ ಮಾಡೋದು. ಸೊ ಮಾರ್ಫಿನ್ ಅಂದ್ರೆ ಎಂಡ್ ಆಫ್ ಲೈಫಿಗೆ ಮಾತ್ರ ಅಲ್ಲ, ಕ್ಯೂರೇಟಿವ್ ಸ್ಟೇಜ್ ಅಂದ್ರೆ ಗುಣಮುಖ ಆಗುವ ಸ್ಟೇಜ್ ಅಲ್ಲೂ ಕೊಡ್ತೀವಿ.
1: ಈಗ ಪ್ಯಾಲಿಯೇಟಿವ್ ಕೇರ್ ಬಗ್ಗೆ ಮಾತಾಡಬೇಕಾದ್ರೆ ಹೆಚ್ಚಿನವರಿಗೆ ಅದರ ವೆಚ್ಚದ ಬಗ್ಗೆ ಕೂಡ ಒಂದು ರೀತಿಯ ಗಾಬರಿ ಇದ್ದಿರಬಹುದು. ಈಗ ಇದರ ಕಾಸ್ಟ್ ಹೇಗಿರ್ತದೆ, ಮತ್ತೆ ಇದಕ್ಕೆ ಇನ್ಶೂರೆನ್ಸ್ಗಳು ಅಥವಾ ಗೌರ್ಮೆಂಟ್ ಸ್ಕೀಮ್ಗಳು ಇದರ ಸಪೋರ್ಟ್ ಇದೆಯಾ ಹೇಗೆ?
0: ಇವಾಗ ಆಯುಷ್ಮಾನ್ ಭಾರತ್ ಅಲ್ಲಿ ಒಂದು ಚಿಕ್ಕ ಅಮೌಂಟ್ ಪ್ಯಾಲಿಯೇಟಿವ್ ಕೇರಿಗೆ ಇದೆ, ಪ್ಯಾಲಿಯೇಟಿವ್ ಕೇರಿಗೆ ಒಂದು ಚಿಕ್ಕ ಅಮೌಂಟ್ ಇದೆ. ಬಟ್ ಪ್ಯಾಲಿಯೇಟಿವ್ ಕೇರ್ ಅಷ್ಟು ಕಾಸ್ಟ್ಲಿ ಇಲ್ಲ. ಮತ್ತಿವಾಗ ಇಂಡಿಯಾದಲ್ಲಿ ಎಸ್ಪೆಷಲಿ ಕರ್ನಾಟಕ ಸ್ಟೇಟ್ ನಾನು ಮಾತಾಡೋದಂದ್ರೆ, ಇವಾಗ ಕರ್ನಾಟಕ ಸ್ಟೇಟ್ ಪಾಲಿಸಿ ಇದು ಪ್ಯಾಲಿಯೇಟಿವ್ ಕೇರ್ ಪಾಲಿಸಿ ರೋಲ್ ಔಟ್ ಆಗಿದೆ. ಸೊ ಅದರಲ್ಲಿ ಇವಾಗ ಪ್ರೈಮರಿ ಹೆಲ್ತ್ ಕೇರ್ ಸೆಂಟರ್ ಅಂದ್ರೆ ಪ್ರಾಥಮಿಕ ಆರೋಗ್ಯ ಕೇಂದ್ರ ಏನು ಹೇಳ್ತೀವಿ, ಡಿಸ್ಟ್ರಿಕ್ಟ್ ಹಾಸ್ಪಿಟಲ್, ತಾಲೂಕ್ ಹಾಸ್ಪಿಟಲ್ ಅಲ್ಲೂ ಈ ತರ ಇದು ಮಾರ್ಫಿನ್ ಇರ್ಬೋದು, ಬೇರೆ ಪೇನ್ ಮೆಡಿಸಿನ್ಸ್ ಇರ್ಬೋದು, ಮತ್ತೆ ಬೇರೆ ಎಸೆನ್ಷಿಯಲ್ ಮೆಡಿಸಿನ್ಸ್ ನಾವು ಪ್ಯಾಲಿಯೇಟಿವ್ ಕೇರ್ ಅಲ್ಲಿ ಯೂಸ್ ಮಾಡುವಂತದ್ದು, ಆ ಸಪ್ಲೈಸ್ ಇವಾಗ ಸ್ಟಾರ್ಟ್ ಆಗ್ತಾ ಇದೆ. ಸೊ ಇಟ್ ಇಸ್ ಇನ್ ಇನಿಷಿಯಲ್ ಫೇಸ್, ಬಟ್ ಇವಾಗ ಓವರ್ ಅ ಪೀರಿಯಡ್ ಆಫ್ ಟೈಮ್ ಇಟ್ ವಿಲ್ ಡೆವಲಪ್. ಸೊ ಅದರಿಂದ ಇವಾಗ ಪೇಷಂಟ್ಸ್ಗಳಿಗೆ ಸ್ವಲ್ಪ ಅಂದ್ರೆ ಆಲ್ಮೋಸ್ಟ್ ಫ್ರೀ ಆಫ್ ಕಾಸ್ಟ್. ಇವಾಗ ನಾನು ಮಾರ್ಫಿನ್ ಅಂತ ಹೇಳಿದೆ, ಮಾರ್ಫಿನ್ ಇಸ್ ನಾಟ್ ವೆರಿ ಎಕ್ಸ್ಪೆನ್ಸಿವ್. ಸೊ ಆಲ್ಮೋಸ್ಟ್ ಎಲ್ರಿಗೂ ಎಫೋರ್ಡ್ ಮಾಡಕ್ ಆಗುವಂತಹ ಮೆಡಿಸಿನ್. ಮತ್ತೆ ಬೇರೆ ತರವಾಗೂ ನಾವು ಮನೆಯಲ್ಲೇ ಹೆಂಗೆ ಮ್ಯಾನೇಜ್ ಮಾಡಬಹುದು ಅಂತ ನಾವು ಎಜುಕೇಟ್ ಮಾಡ್ತೀವಿ. ಸೊ ಇಟ್ ಇಸ್ ನಾಟ್ ಅಟ್ ಆಲ್ ಅನ್ ಎಕ್ಸ್ಪೆನ್ಸಿವ್ ಇಶ್ಯೂ.

0: ಅದು ಎಕ್ಸ್ಪೆನ್ಸ್ ವಿಷಯ ಅಲ್ಲ. ಒಂದಂದ್ರೆ ಅದ್ರ ಬಗ್ಗೆ ಅವೇರ್ನೆಸ್ ಇದ್ದು ಅವ್ರು ಬಂದು ನಮ್ ಕೇಳಿದ್ರೆ ಮಾತ್ರ ನಾವು ಅವರಿಗೆ ಅದ್ರ ಬಗ್ಗೆ ಮಾಹಿತಿ ಕೊಡ್ಬಹುದು. ಸೊ ಇಟ್ ಇಸ್ ನಥಿಂಗ್ ಲೈಕ್ ಇಟ್ ಇಸ್ ಎಕ್ಸ್ಪೆನ್ಸಿವ್. ಅದರಿಂದ ಇವಾಗ ಹಣ ಜಾಸ್ತಿ ಆಗತ್ತೆ ಅಂತ ತಗೊಳ್ಳದೆ ಇರಕ್ಕೆ ಇಟ್ಸ್ ನಾಟ್ ಅ ರೀಸನ್ ಫಾರ್ ನಾಟ್ ಟೇಕಿಂಗ್ ಪ್ಯಾಲಿಯೇಟಿವ್ ಕೇರ್. ಅದ್ರ ಜೊತೆಗೆ ಟ್ರೀಟ್ಮೆಂಟ್ ಆಗುವ ಟೈಮಲ್ಲಿ ರೇಡಿಯೇಷನ್ ಇರ್ಬೋದು, ಕೀಮೋಥೆರಪಿ ಇರ್ಬೋದು, ಆ ಟೈಮಲ್ಲಿ ಅವರಿಗಾಗುವಂತಹ ಒತ್ತಡ ಇರ್ಬೋದು, ದೇಹದ ಸಮಸ್ಯೆ ಇರ್ಬೋದು, ಅದಕ್ಕೋಸ್ಕರ ರೆಫರೆನ್ಸ್ ಬರುತ್ತೆ. ಅದ್ರ ಜೊತೆಗೆ ನಮ್ಮ ಟೀಮಲ್ಲಿ ಸೋಷಿಯಲ್ ವರ್ಕರ್ಸ್, ಸೈಕಾಲಜಿಸ್ಟ್, ನ್ಯೂಟ್ರಿಷನಿಸ್ಟ್, ಸ್ಪೀಚ್ ಥೆರಪಿಸ್ಟ್, ಆಕ್ಯುಪೇಷನಲ್ ಥೆರಪಿಸ್ಟ್, ಸೊ ಇವರೆಲ್ಲರೂ ಇರುವಂತಹ ಟೀಮ್. ಸೊ ಇಟ್ಸ್ ಅ ಬಿಗ್ ಟೀಮ್. ಸೊ ಅದ್ರ ಜೊತೆಗೆ ಎಂಡ್ ಆಫ್ ಲೈಫ್ ಪೇಷಂಟ್ಸಿಗೆ ಕೇರ್ ಮಾಡುವಂಥದ್ದು, ಸೊ ಈ ತರ ಫೆಸಿಲಿಟೀಸ್ ಇದೆ ಇವಾಗ ಸದ್ಯಕ್ಕೆ.
1: ಡಾಕ್ಟರ್, ಈಗ ಕಡೆಯದಾಗಿ ನಮ್ಮ ಕೇಳುಗರಿಗೆ ಪ್ಯಾಲಿಯೇಟಿವ್ ಕೇರ್ ಬಗ್ಗೆ ತಾವು ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಾ?
0: ಅದೇ ಪ್ಯಾಲಿಯೇಟಿವ್ ಕೇರ್ ಬಗ್ಗೆ ಫಸ್ಟ್ ಅಂದ್ರೆ ಜಾಗೃತ ಇದು ಅವೇರ್ನೆಸ್ ಇರಬೇಕು, ಜಾಗರೂಕತೆ. ಸೊ ಇದ್ರೆ ನಮ್ಮವರಿಗೆ ಯಾವ ಕರೆಕ್ಟ್ ಟೈಮಿಗೆ ಕರೆಕ್ಟ್ ಜಾಗಕ್ಕೆ ಅಂದ್ರೆ ಯಾವ ಡಾಕ್ಟರ್ಗೆ ತೋರಿಸ್ಬೇಕು ಅಂತ ಅವರಿಗೆ ಗೊತ್ತಾಗತ್ತೆ, ಎಸ್ಪೆಷಲಿ ಕ್ಯಾನ್ಸರ್ ಕಾಯಿಲೆ ಇದ್ರೆ. ಯಾಕಂದ್ರೆ ಗುಣಮುಖ ಆಗೋದು ಇಂಪಾರ್ಟೆಂಟ್, ಅದ್ರ ಜೊತೆಗೆ ಅವರಿಗೆ ಡಿಗ್ನಿಫೈಡ್ ವೇ ಆಫ್ ಲಿವಿಂಗ್, ಡಿಗ್ನಿಫೈಡ್ ಡೆತ್ ಕೊಡುವಂಥದ್ದು, ಮತ್ತೆ ಭಯ ಆತರ ಆತಂಕ ಅದು ಕಮ್ಮಿ ಮಾಡೋದು ತುಂಬಾ ಇಂಪಾರ್ಟೆಂಟ್ ಅಂತ ನಾನು ಕೇಳುವರಿಗೆ ಹೇಳಿರ್ತೇನೆ.
1: ಧನ್ಯವಾದಗಳು ಡಾಕ್ಟರ್, ಇಷ್ಟೊತ್ತು ಈ ಪ್ಯಾಲಿಯೇಟಿವ್ ಕೇರ್ ಬಗ್ಗೆ ನಮಗೆ ಸಮಗ್ರವಾಗಿ ಮಾಹಿತಿಯನ್ನು ನೀಡಿದ್ರಿ, ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಧನ್ಯವಾದಗಳು.
0: ಥ್ಯಾಂಕ್ ಯು.
2: ಇದುವರೆಗೆ ಇಂದಿನ ಆರೋಗ್ಯ ಕಾರ್ಯಕ್ರಮದಲ್ಲಿ ಪ್ಯಾಲಿಯೇಟಿವ್ ಕೇರ್ ಈ ವಿಷಯದ ಕುರಿತು ಡಾಕ್ಟರ್ ಪ್ರಜ್ಞಾ ವಿ ಕಿಣಿ ಅವರೊಂದಿಗೆ ಲತೀಶ್ ಪಾಲ್ದನೆ ಅವರು ನಡೆಸಿದ ಸಂದರ್ಶನವನ್ನು ಕೇಳಿದಿರಿ. ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೆ ಜೋಪಾನ ನಮಸ್ಕಾರ. ರಾಜ್ಯದ ಎಲ್ಲ ಬಾನುಲಿ ಕೇಂದ್ರಗಳಿಂದ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ.

0: ಕನ್ನಡ ಬಳಕೆಗೆ ಮನೆಯೇ ಮೊದಲ ಪಾಠ ಶಾಲೆ.
1: ನಮ್ಮ ನಮ್ಮ ಮನೆಯಲ್ಲಿ ನಾವಷ್ಟೇ ಕನ್ನಡ ಮಾತನಾಡದೆ ಮಕ್ಕಳ ಜೊತೆಲೂ ಕೂಡ ಕನ್ನಡ ಮಾತಾಡೋಣ.
0: ಆಗ ತಾನಾಗಿ ಮಕ್ಕಳಲ್ಲೂ ಕೂಡ ಕನ್ನಡದ ಬಗ್ಗೆ ಪ್ರೀತಿ ಹುಟ್ಟುತ್ತೆ, ನಾವು ನಮ್ಮ ಭಾಷೆ ನಮ್ಮ ನಾಡು ಅನ್ನುವಂತಹ ಅಭಿಮಾನ ಕೂಡ ಹುಟ್ಟುತ್ತೆ.
1: ಕನ್ನಡದಲ್ಲೇ ಕಲ್ಪನೆಯನ್ನ ಮಾಡೋಣ, ಕನ್ನಡದಲ್ಲೇ ಕನಸನ್ನ ಕಾಣೋಣ,
0: ಕನ್ನಡದಲ್ಲೇ ವ್ಯವಹಾರವನ್ನು ಕೂಡ ಮಾಡೋಣ.

0: ಆಕಾಶವಾಣಿ ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಪ್ರಗತಿಪಥ ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳಲ್ಲಿ ಒಂದಾದ ಪ್ರಧಾನಮಂತ್ರಿ ಗ್ರಾಮೀಣ ಅಂಚೆ ಯೋಜನೆ, ಈ ಕುರಿತು ಮಾಹಿತಿ ನೀಡುತ್ತಾರೆ ಮಹಾಬಲೇಶ್ವರ್ ಶಾಸ್ತ್ರಿಯವರು.
2: ಗ್ರಾಮೀಣ ಅಂಚೆ ಯೋಜನೆ ಕೇಂದ್ರ ಸರ್ಕಾರವು ಹಳ್ಳಿಗಳ ಅಭಿವೃದ್ಧಿಯೇ ದೇಶದ ಅಭಿವೃದ್ಧಿ ಎಂಬುದನ್ನು ಮನಗಂಡು ಗ್ರಾಮೀಣ ಭಾರತದ ಸರ್ವತೋಮುಖ ಅಭಿವೃದ್ಧಿಗಾಗಿ ಗ್ರಾಮೀಣ ಅಂಚೆ ಯೋಜನೆಗೆ ಮೊದಲಿನಿಂದಲೂ ಉತ್ತೇಜನ ಕೊಡುತ್ತಾ ಬಂದಿದೆ. ಗ್ರಾಮೀಣ ಅಂಚೆ ಯೋಜನೆ ಎಂದರೆ ಭಾರತದ ಅಂಚೆ ಇಲಾಖೆಯು ಗ್ರಾಮೀಣ ಪ್ರದೇಶಗಳಲ್ಲಿ ಒದಗಿಸುವ ವಿವಿಧ ಸೇವೆಗಳನ್ನು ಸೂಚಿಸುತ್ತದೆ. ಇದರಲ್ಲಿ ಪ್ರಮುಖವಾಗಿ ಅಂಚೆ ಪತ್ರಗಳ ವಿತರಣೆ, ಅಂಚೆ ಇಲಾಖೆಯ ಹಣಕಾಸು ಯೋಜನೆಗಳು ಮತ್ತು ಭಾರತೀಯ ಅಂಚೆ ಪೇಮೆಂಟ್ ಬ್ಯಾಂಕ್ ಒದಗಿಸುವ ಸೇವೆಗಳು ಸೇರಿವೆ. ಗ್ರಾಮೀಣ ಭಾಗದ ಅಂಚೆ ಕಚೇರಿಗಳು ಪ್ರಮುಖವಾಗಿ ನಾಲ್ಕು ವಿಧದ ಕಾರ್ಯಗಳನ್ನು ನಿರ್ವಹಿಸುತ್ತವೆ. ಮೊದಲನೆಯದಾಗಿ ಲಾಜಿಸ್ಟಿಕಲ್ ಸರ್ವಿಸಸ್ ಎಂದರೆ ಸರಕು ಅಥವಾ ವಸ್ತುಗಳನ್ನು ಸಾಗಿಸುವ ಅಥವಾ ಸಂಗ್ರಹಿಸುವ ಕೆಲಸ. ಎರಡನೆಯದು ಆರ್ಥಿಕ ಸೇವೆಗಳು ಅಂದರೆ ಅಂಚೆ ಕಚೇರಿಗಳು ಭಾರತೀಯ ಅಂಚೆ ಪೇಮೆಂಟ್ ಬ್ಯಾಂಕ್ ಮೂಲಕ ಡಿಜಿಟಲ್ ಆರ್ಥಿಕ ಸೇವೆಗಳನ್ನು ಒದಗಿಸುತ್ತಿವೆ. ಮೂರನೆಯದಾಗಿ ನಾಗರಿಕ ಸೇವೆಗಳು ಅಂದರೆ ಆಧಾರ್ ಕಾರ್ಡ್ ನೋಂದಣಿ ಮುಂತಾದ ನಾಗರಿಕ ಸೇವೆಗಳನ್ನು ಒದಗಿಸುತ್ತವೆ. ಇನ್ನು ನಾಲ್ಕನೇ

0: ಮೊದಲನೆಯದಾಗಿ ಗ್ರಾಮೀಣ ಆರ್ಥಿಕತೆ ಸುಧಾರಣಾ ಸೇವೆಗಳು, ಅಂದರೆ ಹೊಸ ಉದ್ದಿಮೆದಾರರು, ಮಹಿಳೆಯರು ಹಾಗೂ ಸಣ್ಣ ಮತ್ತು ಮಧ್ಯಮ ಗಾತ್ರದ ಉದ್ದಿಮೆದಾರರಿಗೆ ಹಲವು ಸೇವೆಗಳನ್ನು ಒದಗಿಸುತ್ತಿವೆ. ಗ್ರಾಮೀಣ ಪ್ರದೇಶಗಳಲ್ಲಿ ಅಂಚೆ ಕಚೇರಿಗಳು ಹಾಗೂ ಪೋಸ್ಟ್ಮ್ಯಾನ್ಗಳು ಅಂಚೆ ಪತ್ರವನ್ನು ವಿತರಿಸುವುದು ಹಾಗೂ ಮನಿ ಆರ್ಡರ್ಗಳನ್ನು ತಲುಪಿಸುವ ಹಾಗೂ ಸ್ವೀಕರಿಸುವ ವ್ಯವಸ್ಥೆ ಮಾಡುತ್ತಾರೆ. ಗ್ರಾಮೀಣ ಅಂಚೆ ಜೀವ ವಿಮೆ, ಅಂದರೆ ರೂರಲ್ ಪೋಸ್ಟಲ್ ಲೈಫ್ ಇನ್ಶೂರೆನ್ಸ್ ಅಡಿಯಲ್ಲಿ ಮುಖ್ಯವಾಗಿ ಗ್ರಾಮ ಸುರಕ್ಷಾ, ಗ್ರಾಮ ಸಂತೋಷ್, ಗ್ರಾಮ ಸುಮಂಗಳ್, ಗ್ರಾಮ ಬಾಲ ವಿಮೆ ಮತ್ತು ಗ್ರಾಮ ಸುವಿಧಾ ಮುಂತಾದ ಯೋಜನೆಗಳು ಲಭ್ಯವಿದೆ. ಈ ಯೋಜನೆಗಳು ಗ್ರಾಮೀಣ ಜನರಿಗೆ ವಿಮೆ ಮತ್ತು ಉಳಿತಾಯದ ಮೂಲಕ ಆರ್ಥಿಕ ಭದ್ರತೆಯನ್ನು ಒದಗಿಸುತ್ತವೆ. ಗ್ರಾಮ ಸುರಕ್ಷಾ ಯೋಜನಾ, ಇದು ಅತ್ಯಂತ ಲಾಭದಾಯಕ ಯೋಜನೆಯಾಗಿದ್ದು ಹೂಡಿಕೆದಾರರಿಗೆ ಮೆಚ್ಯುರಿಟಿ ನಂತರ ದೊಡ್ಡ ಮೊತ್ತವನ್ನು ಒದಗಿಸುತ್ತದೆ. ಈ ಯೋಜನೆಯನ್ನು 1995 ಗ್ರಾಮೀಣ ಜನರಿಗಾಗಿ ಪ್ರಾರಂಭಿಸಲಾಯಿತು. ಗ್ರಾಮ ಸಂತೋಷ್ ಯೋಜನೆ, ನಿಗದಿತ ಅವಧಿಗೆ ಕಂತುಗಳನ್ನು ಪಾವತಿಸಿ ಪಕ್ವತೆ ಅಥವಾ ಮೆಚ್ಯುರಿಟಿಯ ನಂತರ ವಿಮಾ ಮೊತ್ತವನ್ನು ಪಡೆಯಬಹುದು. ಗ್ರಾಮ ಸುಮಂಗಳ್ ಯೋಜನೆ, 15-20 ಅವಧಿಯ ಈ ಯೋಜನೆಯಲ್ಲಿ ಮುಂಚಿತವಾಗಿ ಕಂತುಗಳನ್ನು ಪಾವತಿಸಿ ಕೊನೆಯಲ್ಲಿ ಬೋನಸ್ ಸಹಿತ ದೊಡ್ಡ ಮೊತ್ತವನ್ನು ಪಡೆಯಬಹುದು. ಗ್ರಾಮ ಬಾಲ ವಿಮಾ ಯೋಜನೆ, ಇದು ಮಕ್ಕಳಿಗಾಗಿ ಇರುವ ಜಂಟಿ ವಿಮಾ ಯೋಜನೆಯಾಗಿದೆ. ಗ್ರಾಮ ಸುವಿಧಾ ಯೋಜನೆ, ಇದು ಆಜೀವ ವಿಮೆಯಾಗಿದ್ದು 5 ನಂತರ ನಿಗದಿತ ವಯೋಮಿತಿ ವಿಮೆಯಾಗಿ ಪರಿವರ್ತಿಸುವ ಅವಕಾಶವನ್ನು ನೀಡುತ್ತದೆ. ಗ್ರಾಮೀಣ ಅಂಚೆ ಕಚೇರಿಗಳು ಹೀಗೆ ಗ್ರಾಮೀಣ ಭಾಗದ ಜನರಿಗೆ ವಿವಿಧ ಸೇವೆಗಳನ್ನು ಒದಗಿಸುವಲ್ಲಿ ನಿರತವಾಗಿವೆ. ನಮ್ಮ ದೇಶದಲ್ಲಿರುವ 164,987 ಅಂಚೆ ಕಚೇರಿಗಳಲ್ಲಿ 149,164 ಅಂಚೆ ಕಚೇರಿಗಳು ಗ್ರಾಮೀಣ ಭಾಗದಲ್ಲಿವೆ. ಗ್ರಾಮೀಣ ಭಾಗದಲ್ಲಿರುವ ಈ ವಿಸ್ತೃತ ಅಂಚೆ ಕಚೇರಿಗಳ ಜಾಲವು ಗ್ರಾಮೀಣ ಜನರಿಗೆ ವಿವಿಧ ಆರ್ಥಿಕ ಹಾಗೂ ಸಾಮಾಜಿಕ ಭದ್ರತೆಯ ಯೋಜನೆಗಳ ಜೊತೆಗೆ ಕೇಂದ್ರ ಸರ್ಕಾರವು ಹಮ್ಮಿಕೊಂಡಿರುವ ವಿವಿಧ ಯೋಜನೆಗಳನ್ನು ಗ್ರಾಮೀಣ ಪ್ರದೇಶದ ಜನರಿಗೆ ತಲುಪಿಸುವಲ್ಲಿ ಪ್ರಮುಖ ಕೊಂಡಿಯಾಗಿವೆ. ಗ್ರಾಮೀಣ ಅಂಚೆ ಯೋಜನೆಯ ಲಾಭಗಳೆಂದರೆ ಕಡಿಮೆ ಪ್ರೀಮಿಯಂ ಮೊತ್ತ, ಹೆಚ್ಚು ಬೋನಸ್, ಆದಾಯ ತೆರಿಗೆ ವಿನಾಯಿತಿ ಸೌಲಭ್ಯ, ಪ್ರೀಮಿಯಂ ಪಾವತಿಗಾಗಿ ಸಾಲ ಸೌಲಭ್ಯ ಮತ್ತು ಯಾವುದೇ ಅಂಚೆ ಕಚೇರಿಯಲ್ಲಿ ಹಣ ಪಾವತಿ ಮತ್ತು ಪಡೆಯುವ ಸೌಲಭ್ಯ. ಈ ಎಲ್ಲ ಯೋಜನೆಗಳನ್ನು ಪಡೆಯಲು ನಿಮ್ಮ ಸಮೀಪದ ಅಂಚೆ ಕಚೇರಿಗೆ ಭೇಟಿ ನೀಡಿ ಸಂಬಂಧಿತ ಅರ್ಜಿ ನಮೂನೆಗಳನ್ನು ಭರ್ತಿ ಮಾಡಿ ಅಗತ್ಯವಿರುವ ದಾಖಲೆಗಳನ್ನು ಲಗತ್ತಿಸಿ ಅಂಚೆ ಸಿಬ್ಬಂದಿಗೆ ಸಲ್ಲಿಸಿ. ಹೀಗೆ ನಮ್ಮ ಕೇಂದ್ರ ಸರ್ಕಾರವು ಗ್ರಾಮೀಣ ಜನರಿಗಾಗಿ ತಂದಿರುವ ಅಂಚೆ ಕಚೇರಿಯ ವಿವಿಧ ಯೋಜನೆಗಳ ಲಾಭವನ್ನು ಪಡೆದು ನಮ್ಮ ದೇಶವು ಆರ್ಥಿಕವಾಗಿ ಸದೃಢವಾಗಲು ಸಹಕರಿಸಿ. ನಮಸ್ಕಾರ.
1: ಇದುವರೆಗೆ ಪ್ರಗತಿ ಪಥ, ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳಲ್ಲಿ ಒಂದಾದ ಪ್ರಧಾನಮಂತ್ರಿ ಗ್ರಾಮೀಣ ಅಂಚೆ ಯೋಜನೆ, ಈ ಕುರಿತು ಮಾಹಿತಿ ನೀಡಿದವರು ಮಹಾಬಲೇಶ್ವರ ಶಾಸ್ತ್ರಿಯವರು. ಇದು ಆಕಾಶವಾಣಿ.

0: ಆಕಾಶವಾಣಿ ಬೆಂಗಳೂರು. ಈಗ ಕೆಲವು ಸಂದೇಶಗಳು. ಸರಿಯಾಗಿ 1:10 ಕನ್ನಡದಲ್ಲಿ ವಾರ್ತೆಗಳನ್ನು ಕೇಳುವಿರಿ.
1: ಜೀವನಂ ಎಂಬುದು ನೀರಿಗಿರುವ ಅನ್ವರ್ಥವಾದ ಪರ್ಯಾಯ ಪದ. ಹಾಗಾಗಿ
2: ಓಡುವ ನೀರನ್ನು ನಡೆಯುವಂತೆ ಮಾಡೋಣ, ನಡೆಯುವ ನೀರನ್ನು ನಿಲ್ಲುವಂತೆ ಮಾಡೋಣ, ನಿಂತ ನೀರು ನೆಲದಲ್ಲಿ ಇಂಗುವಂತೆ ಮಾಡೋಣ.
3: ಏಕೆಂದರೆ ನೀರು ಜೀವಜಲ.
1: ಜೀವನಂ ಇಲ್ಲದೆ ಅಂದರೆ ನೀರಿಲ್ಲದೆ ಜೀವನವಿಲ್ಲ.

0: ಅಮ್ಮ ಏನ್ ಮಾಡಿದ್ಯಾ ತಿಂಡಿಗೆ ಇವತ್ತು? ಬಾಕ್ಸ್ಗೆ ಏನ್ ಹಾಕ್ತೀಯಾ?
1: ಅಮ್ಮ ನನಗಂತೂ ನಿನ್ ಇಡ್ಲಿ ದೋಸೆ ಅವಲಕ್ಕಿ ಉಪ್ಪಿಟ್ಟು ಮಾತ್ರ ಬೇಡ, ನಂಗೆ ಸ್ಪೈಸಿ ಸ್ಪೈಸಿ ಹೊಸ ಹೊಸ ರುಚಿ ಬೇಕು. ಬೇರೆ ಏನಾದ್ರೂ ಬಾಕ್ಸ್ಗೆ ಹಾಕಿದ್ರೆ ನಾನ್ ತಿನ್ನಲ್ಲ ನೋಡು, ನಾನೇ ಆರ್ಡರ್ ಮಾಡ್ಕೊಂಡು ತರ್ಸ್ಕೊಂಡು ತಿಂತೀನಿ. ನೀನ್ ಮಾಡಿದ್ದು ನೀನೇ ತಿನ್ನು.
2: ಈ ಮನೇಲಿ ನಿನಗೊಂದು ಅವಳಿಗೊಂದು ಅಡಿಗೆ ಮಾಡಕ್ಕಾಗಲ್ಲ. ನಾನ್ ಮಾಡೋ ಅಡಿಗೆಲಿ ನಿಮ್ಮ ಆರೋಗ್ಯ ಕಾಪಾಡೋ ಕಾಳಜಿ ಇರುತ್ತೆ. ನೀವೇನಾದ್ರೂ ತಿಂದೆ ಊಟದ ಡಬ್ಬಿ ವಾಪಸ್ ತಂದ್ರೆ ಸುಮ್ನೆ ಇರಲ್ಲ ನೋಡಿ. ಅನ್ನ ಪರಬ್ರಹ್ಮ ಅಂತಾರೆ. ನಾನು ಬೇಳೆಕಾಳು, ತರಕಾರಿ, ಸೊಪ್ಪು, ಸಿರಿಧಾನ್ಯ ಇವೆಲ್ಲಾ ಸೇರಿಸಿ ವಿಧ ವಿಧವಾಗಿ ರುಚಿ ರುಚಿಯಾಗಿ ಮಾಡಿಕೊಟ್ರೆ ತಿನ್ನಲ್ಲ ಅಂತೀರಾ? ನಾವು ಬದುಕಿ ಬಾಳ್ಬೇಕು ಅಂತಂದ್ರೆ ಒಳ್ಳೆ ಆಹಾರ ತಿನ್ಬೇಕು. ತಿನ್ನೋ ಅನ್ನಕ್ಕೆ ಅವಮಾನ ಮಾಡಬೇಡಿ.
3: ಪೌಷ್ಟಿಕವಾದ ಆಹಾರ ಆರೋಗ್ಯಕ್ಕೆ ಹಿತಕರ.
4: ನಾವು ನಿರಂತರವಾಗಿ ಕಾರ್ಯಶೀಲರಾಗಿದ್ದರೆ ನಮ್ಮನ್ನು ಮೆಚ್ಚುತ್ತಾ ಇರುತ್ತದೆ ಜಗತ್ತು. ಕಲಿಯುವ ಉತ್ಸಾಹ ತೋರಿದರೆ ಪ್ರೋತ್ಸಾಹಿಸುತ್ತಾ ಬೆಳೆಸುತ್ತದೆ ನಮ್ಮ ವೃತ್ತಿ ಜಗತ್ತು. ಅದೇ ಜಗತ್ತು ನಮ್ಮಲ್ಲಿ ಉತ್ಸಾಹ ಕುಂದಿದಾಗ ಕುಂದಿದ ಅದೇ ಕ್ಷಣದಿಂದಲೇ ನಮ್ಮನ್ನು ನಿರ್ಲಕ್ಷ್ಯ ಮಾಡುತ್ತದೆ. ಹಾಗಾಗಿ ಎಂದೆಂದಿಗೂ ಉತ್ಸಾಹದಿಂದ ಕಾರ್ಯಶೀಲರಾಗಿರೋಣ.

ದೇವರಿಲ್ಲದ ಗುಡಿಯಿದ್ದಂತೆ. ಅವರ ಜೀವನಾನುಭವ ಕಿರಿಯರ ಬಾಳಿಗೆ ಅಮೃತವಿದ್ದಂತೆ. ಬದುಕಿಗೆ ದಾರಿ ತೋರುವ ಅವರು ಮನೆಯಲ್ಲಿರಬೇಕೇ ಹೊರತು ವೃದ್ಧಾಶ್ರಮಗಳಲ್ಲ. ಹಿರಿಯರನ್ನು ಗೌರವಿಸೋಣ, ಯಶಸ್ವಿ ಬದುಕನ್ನು ಕಟ್ಟಿಕೊಳ್ಳೋಣ.

0: ಮುಟ್ಟಿ ಒಮ್ಮೆ ಬಾಯಿಲಿಟ್ಟು.
1: ಆಧುನಿಕ ಮಾರುಕಟ್ಟೆಯಲ್ಲಿ ಗ್ರಾಹಕನೇ ರಾಜ. ಹೆಚ್ಚುತ್ತಿರುವ ಸ್ಪರ್ಧೆಯಿಂದಾಗಿ ಕಲಬೆರಕೆ, ಕಾಳಸಂತೆ, ತಪ್ಪು ಮಾಹಿತಿಯಿಂದ ವಂಚನೆಗೆ ಒಳಗಾಗಬೇಡಿ.
2: ಗ್ರಾಹಕ ಕಾನೂನಿನ ಮಾಹಿತಿ ಹಾಗೂ ಅರಿವು ಇರಲಿ, ಜಾಗೃತರಾಗಿರಿ, ಎಚ್ಚರದಿಂದಿರಿ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಕುಮಾರಿ ಕೇವಳ. ಮುಖ್ಯಾಂಶಗಳು. ಪಂಚರಾಷ್ಟ್ರಗಳ ಪ್ರವಾಸದ ಮೂರನೇ ಹಂತದಲ್ಲಿ ಸ್ವೀಡನ್ಗೆ ಇಂದು ಪ್ರಧಾನಿ ನರೇಂದ್ರ ಮೋದಿ ಭೇಟಿ. 5 ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಲ್ಲಿ 2027 ಜನಗಣತಿಯ ಪ್ರಥಮ ಹಂತದ ಮನೆ ಪಟ್ಟಿ ಮತ್ತು ಗೃಹ ಜನಗಣತಿ ಆರಂಭ. ಬೆಂಗಳೂರು ಮುಂಬೈ ನಡುವೆ ಸಂಚಾರ ಮಾಡಲಿರುವ ಹೊಸ ಎಕ್ಸ್ಪ್ರೆಸ್ ರೈಲಿಗೆ ವರ್ಚುವಲ್ ಮೂಲಕ ಚಾಲನೆ ನೀಡಿದ ಸಚಿವ ಅಶ್ವಿನಿ ವೈಷ್ಣವ್. ಕಾಂಗೋ ಪ್ರಜಾಸತ್ತಾತ್ಮಕ ಗಣರಾಜ್ಯ ಮತ್ತು ಉಗಾಂಡದಲ್ಲಿ ಎಬೋಲಾ ವೈರಸ್ ಪತ್ತೆ, ಅಂತಾರಾಷ್ಟೀಯ ಸಾರ್ವಜನಿಕ ಆರೋಗ್ಯ ತುರ್ತು ಪರಿಸ್ಥಿತಿ ಘೋಷಿಸಿದ ವಿಶ್ವ ಆರೋಗ್ಯ ಸಂಸ್ಥೆ. ಐಪಿಎಲ್ ಟಿ20 ಕ್ರಿಕೆಟ್, ರಾಯಲ್ ಚಾಲೆಂಜರ್ಸ್ ಬೆಂಗಳೂರು, ಪಂಜಾಬ್ ಕಿಂಗ್ಸ್ ಹಾಗೂ ಡೆಲ್ಲಿ ಕ್ಯಾಪಿಟಲ್ಸ್ ರಾಜಸ್ಥಾನ ರಾಯಲ್ಸ್ ತಂಡಗಳ ಮುಖಾಮುಖಿ. ವಾರ್ತೆಗಳ ವಿವರ. ಪ್ರಧಾನಿ ನರೇಂದ್ರ ಮೋದಿ ಅವರು ಇಂದು 2 ದಿನಗಳ ಸ್ವೀಡನ್ ಭೇಟಿಗಾಗಿ ಗೊಥೆನ್ಬರ್ಗ್ಗೆ ತಲುಪಲಿದ್ದಾರೆ. ಇದು ಭಾರತ ಸ್ವೀಡನ್ ಸಂಬಂಧಗಳಲ್ಲಿ ಐತಿಹಾಸಿಕ ಮೈಲಿಗಲ್ಲನ್ನು ಗುರುತಿಸುತ್ತದೆ. ವ್ಯಾಪಾರ, ಹಸಿರು ಪರಿವರ್ತನೆ, ಕೃತಕ ಬುದ್ಧಿಮತ್ತೆ, ಉದಯೋನ್ಮುಖ ತಂತ್ರಜ್ಞಾನಗಳು, ಸ್ಟಾರ್ಟ್ಅಪ್ಗಳು, ಸ್ಥಿತಿಸ್ಥಾಪಕ ಪೂರೈಕೆ ಸರಪಳಿಗಳು, ರಕ್ಷಣೆ, ಬಾಹ್ಯಾಕಾಶ, ಹವಾಮಾನ ಕ್ರಮ ಮತ್ತು ಸಹಕಾರವನ್ನು ಪರಿಶೀಲಿಸಲು ಪ್ರಧಾನಿ ನರೇಂದ್ರ ಮೋದಿ ಸ್ವೀಡಿಷ್ ಪ್ರಧಾನಿ ಉಲ್ಫ್ ಕ್ರಿಸ್ಟರ್ಸನ್ ಅವರೊಂದಿಗೆ ದ್ವಿಪಕ್ಷೀಯ ಮಾತುಕತೆ ನಡೆಸಲಿದ್ದಾರೆ. ಯುರೋಪಿಯನ್ ಆಯೋಗದ ಅಧ್ಯಕ್ಷೆ ಉರ್ಸುಲಾ ವಾನ್ ಡೆರ್ ಲೆಯನ್ ಅವರೊಂದಿಗೆ ಇಬ್ಬರೂ ನಾಯಕರು ಯುರೋಪಿಯನ್ ರೌಂಡ್ ಟೇಬಲ್ ಫಾರ್ ಇಂಡಸ್ಟ್ರಿಯನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ. ಈ ಭೇಟಿಯು ಪ್ರಧಾನಿ ನರೇಂದ್ರ ಮೋದಿಯವರ ಯುಎಇ ಮತ್ತು ಯುರೋಪಿಯನ್ ಪ್ರವಾಸದ 3ನೇ ಹಂತವಾಗಿದೆ ಮತ್ತು ಭಾರತ ಯುರೋಪಿಯನ್ ಮುಕ್ತ ವ್ಯಾಪಾರ

0: ಒಪ್ಪಂದವು ಜನವರಿ 2026ರಲ್ಲಿ ಜಾರಿಗೆ ಬಂದ ನಂತರ ಅವರ ಮೊದಲ ಯುರೋಪ್ ಭೇಟಿ ಇದಾಗಿದೆ. ನಿನ್ನೆ ಪ್ರಧಾನಿಯವರ ಪ್ರವಾಸದ ಎರಡನೇ ಹಂತದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಡಚ್ ಪ್ರಧಾನಿ ರಾಬ್ ಜೆಟ್ಟನ್ ನಡುವಿನ ಹೇಗ್ನಲ್ಲಿ ನಡೆದ ಮಾತುಕತೆಗಳ ನಂತರ ಭಾರತ ಮತ್ತು ನೆದರ್ಲ್ಯಾಂಡ್ಸ್ ತಮ್ಮ ದ್ವಿಪಕ್ಷೀಯ ಸಂಬಂಧವನ್ನು ಕಾರ್ಯತಂತ್ರದ ಪಾಲುದಾರಿಕೆಗೆ ಏರಿಸಲು ಒಪ್ಪಿಕೊಂಡಿವೆ. ವ್ಯಾಪಾರ, ರಕ್ಷಣೆ, ತಂತ್ರಜ್ಞಾನ, ನೀರು ನಿರ್ವಹಣೆ, ಶುದ್ದ ಇಂಧನ, ಆರೋಗ್ಯ ರಕ್ಷಣೆ ಮತ್ತು ಶಿಕ್ಷಣ ಕ್ಷೇತ್ರಗಳಲ್ಲಿನ ಸಹಕಾರವನ್ನು ನಾಯಕರು ಪರಿಶೀಲಿಸಿದರು. ಪ್ರಮುಖ ಕ್ಷೇತ್ರಗಳಲ್ಲಿ ಸಹಯೋಗವನ್ನು ಬಲಪಡಿಸಲು ಹಲವಾರು ಒಪ್ಪಂದಗಳಿಗೆ ಸಹಿ ಹಾಕಲಾಯಿತು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ನೆದರ್ಲ್ಯಾಂಡ್ಸ್ ಅನ್ನು ಭಾರತದ ಪ್ರಮುಖ ಯುರೋಪಿಯನ್ ಪಾಲುದಾರರಲ್ಲಿ ಒಬ್ಬರು ಎಂದು ಬಣ್ಣಿಸಿದರು ಮತ್ತು ಈ ಸಂಬಂಧವು ಹಂಚಿಕೆಯ ಪ್ರಜಾಪ್ರಭುತ್ವ ಮೌಲ್ಯಗಳು, ಬಲವಾದ ಆರ್ಥಿಕ ಸಂಬಂಧಗಳು ಮತ್ತು ಜನರಿಂದ ಜನರ ಸಂಪರ್ಕಗಳಲ್ಲಿ ಬೇರೂರಿದೆ ಎಂದು ಅವರು ಹೇಳಿದರು. 2027ರ ಜನಗಣತಿಯ ಪ್ರಥಮ ಹಂತದ ಮನೆಪಟ್ಟಿ ಮತ್ತು ಗೃಹ ಜನಗಣತಿಯ ಕ್ಷೇತ್ರ ಕಾರ್ಯಾಚರಣೆಗಳು 5 ರಾಜ್ಯಗಳು ಹಾಗೂ ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಆರಂಭಗೊಂಡಿವೆ. ಕೇಂದ್ರಾಡಳಿತ ಪ್ರದೇಶಗಳು ರಾಜಸ್ಥಾನ, ಮೇಘಾಲಯ, ಮಹಾರಾಷ್ಟ್ರ, ಜಾರ್ಖಂಡ್ ಹಾಗೂ ದೆಹಲಿ ಎನ್ಸಿಟಿಯ ದೆಹಲಿ ಮಹಾನಗರ ಪಾಲಿಕೆ ಪ್ರದೇಶವಾಗಿವೆ. ಇದೇ ವೇಳೆ ಗಣತಿದಾರರಿಂದ ಮನೆ ಮನೆಗೆ ತೆರಳಿ ನಡೆಸುವ ಮನೆಪಟ್ಟಿ ಕಾರ್ಯಾಚರಣೆಗಳು ಪ್ರಸ್ತುತ ಆಂಧ್ರಪ್ರದೇಶ, ಅರುಣಾಚಲ ಪ್ರದೇಶ, ಬಿಹಾರ, ಚಂಡೀಗಢ, ಛತ್ತೀಸ್ಗಢ, ದಾದರ ಮತ್ತು ನಗರ ಹವೇಲಿ ಹಾಗೂ ದಮನ್ ಮತ್ತು ದಿಯು, ಹರಿಯಾಣ, ಮಧ್ಯಪ್ರದೇಶ, ಪಂಜಾಬ್, ತೆಲಂಗಾಣ ಹಾಗೂ ಉತ್ತರಾಖಂಡ ರಾಜ್ಯಗಳಲ್ಲಿ ಪ್ರಗತಿಯಲ್ಲಿವೆ. ಕೇಂದ್ರ ಗೃಹ ಸಚಿವಾಲಯದ ಪ್ರಕಾರ ಸಮಗ್ರ ಮತ್ತು ನಿಖರ ಮಾಹಿತಿಯನ್ನು ಖಚಿತಪಡಿಸಲು ಮನೆ ಮನೆಗೆ ತೆರಳಿ ಗಣನೆ ಮಾಡುವ ವಿಧಾನವನ್ನು ಉಳಿಸಿಕೊಂಡೇ 2027ರ ಜನಗಣತಿಯನ್ನು ಮೊದಲ ಬಾರಿಗೆ ಡಿಜಿಟಲ್ ಸಾಧನಗಳ ಮೂಲಕ ನಡೆಸಲಾಗುತ್ತಿದೆ. ಕ್ಷೇತ್ರ ಭೇಟಿಗಳ ಸಂದರ್ಭದಲ್ಲಿ ವಸತಿ ಪರಿಸ್ಥಿತಿ, ಕುಟುಂಬದ ವಿವರಗಳು, ಲಭ್ಯವಿರುವ ಸೌಲಭ್ಯಗಳು ಹಾಗೂ ಕುಟುಂಬಗಳ ಸ್ವತ್ತುಗಳಿಗೆ ಸಂಬಂಧಿಸಿದ ಮಾಹಿತಿಯನ್ನು 33 ಅಧಿಸೂಚಿತ ಪ್ರಶ್ನೆಗಳನ್ನು ಒಳಗೊಂಡ ಸಂರಚಿತ ಪ್ರಶ್ನಾವಳಿಯ ಮೂಲಕ ಸಂಗ್ರಹಿಸಲಾಗುತ್ತಿದೆ. ಸಚಿವಾಲಯದ ಪ್ರಕಾರ ಸ್ವಯಂ ಗಣನೆ ಸೌಲಭ್ಯವು ಇಂದು ಗುಜರಾತ್, ಜಮ್ಮು ಮತ್ತು ಕಾಶ್ಮೀರ, ಲಡಾಖ್ ಮತ್ತು ಪುದುಚೇರಿಯಲ್ಲಿ ಆರಂಭಗೊಂಡಿದ್ದು ಈ ತಿಂಗಳ 31ರವರೆಗೆ ಲಭ್ಯವಿರುತ್ತದೆ. ಉತ್ತರ ಪ್ರದೇಶದಲ್ಲಿಯೂ ಈ ಸ್ವಯಂ ಗಣನೆ ಸೌಲಭ್ಯ ಪ್ರಸ್ತುತ ನಡೆಯುತ್ತಿದ್ದು ಮೇ 21ರವರೆಗೆ ಮುಂದುವರಿಯಲಿದೆ. ಜನಗಣತಿ ಕಾರ್ಯಾಚರಣೆಯಲ್ಲಿ ಮೊದಲ ಬಾರಿಗೆ ಪರಿಚಯಿಸಲಾದ ಈ ಸ್ವಯಂ ಗಣನೆ ಸೌಲಭ್ಯಕ್ಕೆ ಸಾರ್ವಜನಿಕರಿಂದ ಉತ್ತೇಜನಕಾರಿ ಪ್ರತಿಕ್ರಿಯೆ ದೊರೆಯುತ್ತಿದೆ. ಈಗಾಗಲೇ 25 ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಲ್ಲಿ 1,44,00,000 ಹೆಚ್ಚು ಕುಟುಂಬಗಳು ಅಧಿಕೃತ ಪೋರ್ಟಲ್ ಮೂಲಕ ಸ್ವಯಂ ಗಣನೆ ಪೂರ್ಣಗೊಳಿಸಿವೆ. ಈ ಉಪಕ್ರಮವು ಜನಗಣತಿ ಕಾರ್ಯಾಚರಣೆಗಳ ಡಿಜಿಟಲೀಕರಣದತ್ತ ಮಹತ್ವದ ಹೆಜ್ಜೆಯಾಗಿದ್ದು ಜನರಿಗೆ ಜನಗಣತಿ ಪ್ರಕ್ರಿಯೆಯಲ್ಲಿ ಭಾಗವಹಿಸಲು ಅನುಕೂಲಕರ ಮತ್ತು ಸುರಕ್ಷಿತ ವೇದಿಕೆಯನ್ನು ಒದಗಿಸುತ್ತದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಬೆಂಗಳೂರು ಮುಂಬೈ ನಡುವೆ ಸಂಚಾರ ಮಾಡಲಿರುವ ಹೊಸ ಎಕ್ಸ್ಪ್ರೆಸ್ ರೈಲಿಗೆ ಬೆಂಗಳೂರಿನ ವೈಯಪ್ಪನಹಳ್ಳಿ ಬಳಿಯ SMVT ರೈಲ್ವೆ ನಿಲ್ದಾಣದಲ್ಲಿ ಚಾಲನೆ ನೀಡಲಾಗಿದೆ. ವರ್ಚುವಲ್ ಮೂಲಕ ಕೇಂದ್ರ ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್ ರೈಲು ಸೇವೆಗೆ ಹಸಿರು ನಿಶಾನೆ ತೋರಿದರು. ರೈಲ್ವೆ ನಿಲ್ದಾಣದಲ್ಲಿ ಕೇಂದ್ರ ರೈಲ್ವೆ ಖಾತೆ ರಾಜ್ಯ ಸಚಿವ ವಿ ಸೋಮಣ್ಣ, ಸಂಸದರಾದ ಪಿಸಿ ಮೋಹನ್ ರೈಲಿಗೆ ಹಸಿರು ನಿಶಾನೆ ತೋರಿದರು. ಬೆಂಗಳೂರಿನ ಸರ್ಎಂ ವಿಶ್ವೇಶ್ವರಯ್ಯ ಟರ್ಮಿನಲ್ನಿಂದ ಮುಂಬೈನ ಲೋಕಮಾನ್ಯ ತಿಲಕ್ ಟರ್ಮಿನಲ್ ನಡುವೆ ವಾರಕ್ಕೆ 2 ದಿನ ಬೆಂಗಳೂರಿನಿಂದ ಮುಂಬೈ ನಡುವೆ ಈ ಎಕ್ಸ್ಪ್ರೆಸ್ ರೈಲು ಸಂಚಾರ ಮಾಡಲಿದೆ. ಈ ರೈಲು ಶನಿವಾರ ಮತ್ತು ಮಂಗಳವಾರದಂದು ಬೆಂಗಳೂರಿನಿಂದ ಮುಂಬೈಗೆ, ಭಾನುವಾರ ಮತ್ತು ಬುಧವಾರ ಮುಂಬೈನಿಂದ ಬೆಂಗಳೂರಿಗೆ ಓಡಾಟ ನಡೆಸಲಿದೆ. ಬೆಂಗಳೂರು, ಉತ್ತರ ಕರ್ನಾಟಕದ ಹುಬ್ಬಳ್ಳಿ, ಧಾರವಾಡ, ಬೆಳಗಾವಿ, ಮಹಾರಾಷ್ಟದ ಪುಣೆ, ಮುಂಬೈ ನಗರಗಳ ನಡುವೆ ಸಂಪರ್ಕ ಕಲ್ಪಿಸಲಿದೆ. ಕಾಂಗೋ ಪ್ರಜಾಸತ್ತಾತ್ಮಕ ಗಣರಾಜ್ಯ ಮತ್ತು ಉಗಾಂಡದಲ್ಲಿ ಏಕಾಏಕಿ ಎಬೋಲಾ ವೈರಸ್ ಉಂಟಾಗಿರುವುದನ್ನು ಅಂತಾರಾಷ್ಟೀಯ ಸಾರ್ವಜನಿಕ ಆರೋಗ್ಯ ತುರ್ತು ಪರಿಸ್ಥಿತಿ ಎಂದು ವಿಶ್ವ ಆರೋಗ್ಯ ಸಂಸ್ಥೆ WHO ಘೋಷಿಸಿದೆ. WHO ಮಹಾನಿರ್ದೇಶಕ ಡಾ ಟೆಡ್ರೋಸ್ ಅಧಾನೋಮ್ ಘೆಬ್ರೆಯಸ್ 300ಕ್ಕೂ ಹೆಚ್ಚು ಶಂಕಿತ ಪ್ರಕರಣಗಳು ಮತ್ತು 88 ಸಾವುಗಳು ಈ ದೇಶಗಳಲ್ಲಿ ವರದಿಯಾದ ನಂತರ ಈ ನಿರ್ಧಾರವನ್ನು ಪ್ರಕಟಿಸಿದ್ದಾರೆ. COVID-19ರಂತಹ ಸಾಂಕ್ರಾಮಿಕ ತುರ್ತು ಪರಿಸ್ಥಿತಿಯನ್ನು ಎಬೋಲಾ ವೈರಸ್ ಹೊಂದಿಲ್ಲ ಎಂದು WHO ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ಸ್ಪಷ್ಟಪಡಿಸಿದೆ ಹಾಗೂ ಅಂತಾರಾಷ್ಟೀಯ ಗಡಿಗಳನ್ನು ಮುಚ್ಚದಂತೆ ಕೂಡ ಸಲಹೆ ನೀಡಿದೆ. ಈ ಎಬೋಲಾ ವೈರಸ್ ಅಪರೂಪದ ಗುಂಡಿಬುಗ್ಯೋ ತಡೆಗೆ ಸೇರಿದೆ ಎಂದು ಆರೋಗ್ಯ ಅಧಿಕಾರಿಗಳು ತಿಳಿಸಿದ್ದಾರೆ. ಇದಕ್ಕೆ ಪ್ರಸ್ತುತ ಯಾವುದೇ ಅನುಮೋದಿತ ಲಸಿಕೆಗಳು ಅಥವಾ ಚಿಕಿತ್ಸೆಗಳಿಲ್ಲ. ಎಬೋಲಾ ದೈಹಿಕ ಸ್ರವಿತ ದ್ರವಗಳ ಸಂಪರ್ಕದ ಮೂಲಕ ಹರಡುತ್ತದೆ.

ಹಾಗೂ ತೀವ್ರ ಮತ್ತು ಹೆಚ್ಚಾಗಿ ಮಾರಕ ಕಾಯಿಲೆಗೆ ಕಾರಣವಾಗಬಹುದು. ಹೆಚ್ಚಿನ ಪ್ರಕರಣಗಳು ಕಾಂಗೋದಲ್ಲಿ ವರದಿಯಾಗಿವೆ. ನೆರೆಯ ಉಗಾಂಡದಲ್ಲಿ 2 ಪ್ರಕರಣಗಳು ದೃಢಪಟ್ಟಿವೆ ಎನ್ನಲಾಗಿದೆ. ಇಂದು ಜಾಗತಿಕವಾಗಿ ವಿಶ್ವ ಅಧಿಕ ರಕ್ತದೊತ್ತಡ ದಿನ ಆಚರಿಸಲಾಗುತ್ತಿದೆ. ಈ ದಿನವು ಅಧಿಕ ರಕ್ತದೊತ್ತಡ ಜಾಗೃತಿ ಮಾಸದ ಒಂದು ಭಾಗವಾಗಿದ್ದು, ಅಧಿಕ ರಕ್ತದೊತ್ತಡದ ಬಗ್ಗೆ ಜಾಗತಿಕ ಜಾಗೃತಿ ಮೂಡಿಸುವುದು, ತಡೆಗಟ್ಟುವಿಕೆ, ಪತ್ತೆ ಮತ್ತು ನಿಯಂತ್ರಣವನ್ನು ಉತ್ತೇಜಿಸುವುದು ಹಾಗೂ ವ್ಯಕ್ತಿ, ಸಮುದಾಯ ಮತ್ತು ಆರೋಗ್ಯ ವ್ಯವಸ್ಥೆಯ ಮಟ್ಟದಲ್ಲಿ ಕ್ರಮವನ್ನು ಪ್ರೋತ್ಸಾಹಿಸುವ ಗುರಿ ಹೊಂದಿದೆ. ಈ ವರ್ಷದ ಥೀಮ್ ಒಟ್ಟಿಗೆ ಅಧಿಕ ರಕ್ತದೊತ್ತಡವನ್ನು ನಿಯಂತ್ರಿಸುವುದು, ನಿಮ್ಮ ರಕ್ತದೊತ್ತಡವನ್ನು ನಿಯಮಿತವಾಗಿ ಪರಿಶೀಲಿಸಿ ಮೂಕ ಕೊಲೆಗಾರನನ್ನು ಸೋಲಿಸಿ ಎಂಬುದಾಗಿದೆ. ಇಂದು ವಿಶ್ವದಾದ್ಯಂತ ವಿಶ್ವ ದೂರಸಂಪರ್ಕ ಮತ್ತು ಮಾಹಿತಿ ಸಮಾಜ ದಿನವನ್ನು ಆಚರಿಸಲಾಗುತ್ತಿದೆ. ಈ ದಿನ 1865ರಲ್ಲಿ ಪ್ಯಾರಿಸ್ನಲ್ಲಿ ಸ್ಥಾಪಿತವಾದ ಸಂಯುಕ್ತ ರಾಷ್ಟಗಳ ಡಿಜಿಟಲ್ ತಂತ್ರಜ್ಞಾನ ಸಂಸ್ಥೆ ಐಟಿಯು ಸ್ಥಾಪನೆಯನ್ನು ಸ್ಮರಿಸುತ್ತದೆ. ಈ ವರ್ಷದ ಘೋಷವಾಕ್ಯ ಡಿಜಿಟಲ್ ಜೀವನಾಡಿಗಳು ಸಂಪರ್ಕಿತ ಜಗತ್ತಿನಲ್ಲಿ ಸ್ಥಿತಿಸ್ಥಾಪಕತ್ವವನ್ನು ಬಲಪಡಿಸುವುದು ಎಂಬುದಾಗಿದೆ. ಆಕಾಶವಾಣಿಯ ಜನಪ್ರಿಯ ಕಾರ್ಯಕ್ರಮ ಮನ್ ಕಿ ಬಾತ್ನಲ್ಲಿ ಇದೇ 31ರಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಭಾರತೀಯರನ್ನು ಉದ್ದೇಶಿಸಿ ತಮ್ಮ ಮನದ ಮಾತನ್ನು ಹಂಚಿಕೊಳ್ಳಲಿದ್ದಾರೆ. ಇದು ಮನ್ ಕಿ ಬಾತ್ನ 134ನೇ ಆವೃತ್ತಿಯಾಗಿದೆ. ಕೇಳುಗರು ಉಚಿತ ದೂರವಾಣಿ ಸಂಖ್ಯೆ 1800 11 7800 ಮೂಲಕ ಕಾರ್ಯಕ್ರಮಕ್ಕಾಗಿ ತಮ್ಮ ಆಲೋಚನೆಗಳು ಮತ್ತು ಸಲಹೆಗಳನ್ನು ಕಳುಹಿಸಬಹುದಾಗಿದೆ. ನರೇಂದ್ರ ಮೋದಿ ಅಪ್ಲಿಕೇಶನ್ ಅಥವಾ ಮೈ ಗೌ ಓಪನ್ ಫೋರಂ ಮೂಲಕ ಆನ್ಲೈನ್ನಲ್ಲಿಯೂ ತಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಳ್ಳಬಹುದು. ಐಪಿಎಲ್ ಟಿ20 ಕ್ರಿಕೆಟ್ ಪಂದ್ಯಾವಳಿಯಲ್ಲಿಂದು 2 ಪಂದ್ಯಗಳು ನಡೆಯಲಿವೆ. ಧರ್ಮಶಾಲಾದಲ್ಲಿ ನಡೆಯಲಿರುವ ಮೊದಲ ಪಂದ್ಯದಲ್ಲಿ ಪಂಜಾಬ್ ಕಿಂಗ್ಸ್ ಮತ್ತು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡಗಳು ಮುಖಾಮುಖಿಯಾಗಲಿವೆ. ಪಂದ್ಯ ಮಧ್ಯಾಹ್ನ 3:30ಕ್ಕೆ ಆರಂಭವಾಗಲಿದೆ. ದೆಹಲಿಯ ಅರುಣ್ ಜೇಟ್ಲಿ ಕ್ರೀಡಾಂಗಣದಲ್ಲಿ ನಡೆಯುವ ದಿನದ 2ನೇ ಪಂದ್ಯದಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ಮತ್ತು ರಾಜಸ್ಥಾನ ರಾಯಲ್ಸ್ ತಂಡಗಳು ಸೆಣಸಲಿವೆ. ಪಂದ್ಯ ರಾತ್ರಿ 7:30ಕ್ಕೆ ಆರಂಭವಾಗಲಿದೆ. ದೆಹಲಿ ಸರ್ಕಾರ ರಾಷ್ಟ ರಾಜಧಾನಿಯಲ್ಲಿ ವಾಯುಯಾನ ಟರ್ಬೈನ್ ಇಂಧನದ ಮೇಲಿನ ಮೌಲ್ಯವರ್ಧಿತ ತೆರಿಗೆಯನ್ನು 25%-7%ಕ್ಕೆ ಇಳಿಸುವ ಮಹತ್ವದ ನಿರ್ಧಾರವನ್ನು ತೆಗೆದುಕೊಂಡಿದೆ. ವಿಮಾನಯಾನ ವಲಯಕ್ಕೆ ಉತ್ತೇಜನ ನೀಡುವ, ಪ್ರವಾಸೋದ್ಯಮ ಮತ್ತು ಲಾಜಿಸ್ಟಿಕ್ಸ್ ಚಟುವಟಿಕೆಗಳನ್ನು ಉತ್ತೇಜಿಸುವ ಉದ್ದೇಶದಿಂದ ಸಂಪರ್ಕ ಮತ್ತು ಆರ್ಥಿಕ ಚಟುವಟಿಕೆಯನ್ನು ಬಲಪಡಿಸುವ ಪ್ರಧಾನಿ ನರೇಂದ್ರ ಮೋದಿಯವರ ಮಹತ್ವದ ಆದ್ಯತೆಗೆ ಅನುಗುಣವಾಗಿ ಈ ನಿರ್ಧಾರ ತೆಗೆದುಕೊಳ್ಳಲಾಗಿದೆ ಎಂದು ದೆಹಲಿ ಮುಖ್ಯಮಂತ್ರಿ ರೇಖಾ ಗುಪ್ತಾ ಹೇಳಿದ್ದಾರೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪಂಚ ರಾಷ್ಟಗಳ ಪ್ರವಾಸದ 3ನೇ ಹಂತದಲ್ಲಿ ಸ್ವೀಡನ್ಗೆ ಇಂದು ಪ್ರಧಾನಿ ನರೇಂದ್ರ ಮೋದಿ ಭೇಟಿ. 5 ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಲ್ಲಿ 2027ರ ಜನಗಣತಿಯ ಪ್ರಥಮ ಹಂತದ ಮನೆಪಟ್ಟಿ ಮತ್ತು ಗೃಹ ಜನಗಣತಿ ಆರಂಭ. ಬೆಂಗಳೂರು ಮುಂಬೈ ನಡುವೆ ಸಂಚಾರ ಮಾಡಲಿರುವ ಹೊಸ ಎಕ್ಸ್ಪ್ರೆಸ್ ರೈಲಿಗೆ ವರ್ಚುವಲ್ ಮೂಲಕ ಚಾಲನೆ ನೀಡಿದ ಸಚಿವ ಅಶ್ವಿನಿ ವೈಷ್ಣವ್. ಕಾಂಗೋ ಪ್ರಜಾಸತ್ತಾತ್ಮಕ ಗಣರಾಜ್ಯ ಮತ್ತು ಉಗಾಂಡದಲ್ಲಿ ಎಬೋಲಾ ವೈರಸ್ ಪತ್ತೆ. ಅಂತಾರಾಷ್ಟೀಯ ಸಾರ್ವಜನಿಕ ಆರೋಗ್ಯ ತುರ್ತು ಪರಿಸ್ಥಿತಿ ಘೋಷಿಸಿದ ವಿಶ್ವ ಆರೋಗ್ಯ ಸಂಸ್ಥೆ. ಐಪಿಎಲ್ ಟಿ20 ಕ್ರಿಕೆಟ್, ರಾಯಲ್ ಚಾಲೆಂಜರ್ಸ್ ಬೆಂಗಳೂರು, ಪಂಜಾಬ್ ಕಿಂಗ್ಸ್ ಹಾಗೂ ಡೆಲ್ಲಿ ಕ್ಯಾಪಿಟಲ್ಸ್, ರಾಜಸ್ಥಾನ ರಾಯಲ್ಸ್ ತಂಡಗಳ ಮುಖಾಮುಖಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 2:30ಕ್ಕೆ.

ಇದು ನಿಮ್ಮ ನೆಚ್ಚಿನ 102.6 ಮೆಗಾಹೆರ್ಟ್ಸ್ಗಳ ಚಿತ್ರದುರ್ಗ ಬಾನುಲಿ ಪ್ರಸಾರ ಕೇಂದ್ರ. ಸಮಯ 1:20 28 ಸೆಕೆಂಡ್ಗಳು. ಇದೀಗ ಕಾರ್ಯಕ್ರಮ ಉಲ್ಲಾಸ.

0: श्री राम कथा मर्मज्ञ डॉक्टर कुमार विश्वास जी के साथ श्री रामचरितमानस की भाव रस संगीत यात्रा संपूर्ण श्री रामचरितमानस सोमवार से शुक्रवार सुबह 7 बजे और दोपहर 12:30 बजे डीडी नेशनल और वेव्स ओटीटी पर।
1: ಕೇಳುಗರೆ, ಇಂದಿನ ಉಲ್ಲಾಸ ಕಾರ್ಯಕ್ರಮದಲ್ಲಿ ಡಾ ಗುರುರಾಜ್ ಕರ್ಜಗಿ ಅವರು ಪ್ರಸ್ತುತಪಡಿಸುವ ಕರುಣಾಳುಬ ಬೆಳಕೆ ಆರೋಗ್ಯ ಬಿಂದುವಿನಲ್ಲಿ ಮರೆವು ಹಾಗೂ ಹೋಮಿಯೋಪತಿ ಚಿಕಿತ್ಸೆ ಬಗ್ಗೆ ಮಾಹಿತಿ ನೀಡುತ್ತಾರೆ ಡಾ ಎಂ ಪ್ರಕಾಶ್ ಕುಮಾರ್. ನಂತರ ಕಾರ್ಯಕ್ರಮದಲ್ಲಿ ಸುಮಧುರ ಭಾವಗೀತೆಗಳನ್ನು ಆಲಿಸುವಿರಿ. ಕೇಳುಗರೆ, ಇಂದು ಸಂಜೆ 5 ಗಂಟೆಗೆ ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ನಮ್ಮ ಹಾಡು ನಿಮ್ಮ ಅನಿಸಿಕೆ ವಾಟ್ಸಪ್ ಸಂದೇಶಗಳ ಕಾರ್ಯಕ್ರಮದಲ್ಲಿ ಇಂದು ಪ್ರಸಾರವಾಗಲಿರುವಂತಹ ಗೀತೆಗಳು ಹೀಗಿವೆ. ಒಂದಾಗಣೋ ಬಾ ಚಿತ್ರದಿಂದ ಈ ಗೀತೆ

ಕೇಳಿದ್ರೆ ಈ ಸುಮಧುರ ಗೀತೆಗಳನ್ನ ಕೇಳಿದಾಗ ನಿಮಗೂ ನಿಮ್ಮ ಜೀವನಕ್ಕೂ ಏನಾದರೂ ಕನೆಕ್ಟ್ ಆಗಿದೆಯಾ ಅಂತ ಅನಿಸಿದೆಯಾ? ಅಥವಾ ಅಂತಹ ಘಟನೆ ನಿಮ್ಮ ಜೀವನದಲ್ಲಿ ಮನಸ್ಸಿನಲ್ಲಿ ಅಥವಾ ನಿಮ್ಮ ಕುಟುಂಬದ ಬಗ್ಗೆ ನೀವೇನಾದರೂ ಹೇಳ್ಕೋಬೇಕು ಅಂತಿದ್ರೆ ಈ ಹಾಡುಗಳನ್ನ ಕೇಳಿದಾಗ ನೆನಪುಗಳಾಗಿದ್ರೆ ನೀವು ಸಂದೇಶದ ಮೂಲಕ ಕಳಿಸಬಹುದು. ಇಂದು ಸಂಜೆ 5 ಗಂಟೆಗೆ ನಮ್ಮ ಹಾಡು ನಿಮ್ಮ ಅನಿಸಿಕೆ ವಾಟ್ಸಪ್ ಸಂದೇಶಗಳ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಈ ಹಾಡುಗಳ ಬಗ್ಗೆ ನಿಮ್ಮ ಸಂದೇಶಗಳು ಹರಿದು ಬರಲಿ ಅಂತ ಹೇಳ್ತಾ ಇದೀಗ ಕಾರ್ಯಕ್ರಮ ಉಲ್ಲಾಸದಲ್ಲಿ ಕೇಳಿಬರೋಣ ಒಂದು ಭಾವಗೀತೆ. ಓ, ಕಾಯ್ತಾ ಇದ್ದೀರಿ ಅಲ್ವಾ ನೀವು? ಇಂದು ವಾಣಿ ಯಾವ ಪ್ರಶ್ನೆಯನ್ನ ತಂದಿರಬಹುದು ನಿತ್ಯ ಜೀವನದಲ್ಲಿ ವಿಜ್ಞಾನಕ್ಕೆ ಸಂಬಂಧಿಸಿದಂತೆ ಅಂತ ತಂದಿದ್ದೀನಿ ನಾನು ಕೂಡ. ಕೇಳಿದ್ರೆ ಇಂದು ನಾವು ನಿತ್ಯ ಬಳಕೆಗೆ ಅವಶ್ಯಕವಾಗಿರುವಂಥ ಇಂಧನದ ಕೊರತೆ, ಅಭಾವ, ಪೂರೈಕೆಯಲ್ಲಿ ಆಗುತ್ತಿರುವ ವ್ಯತ್ಯಯದಿಂದ ತೊಂದರೆಯನ್ನು ಅನುಭವಿಸ್ತಿದ್ದೀವಿ ಅಲ್ವಾ? ಇಂಧನ ಉಳಿತಾಯ ಮತ್ತು ಪರಿಸರ ರಕ್ಷಣೆಗಾಗಿ ಪಳೆಯೊಳಿಕೆ ಇಂಧನಗಳಾದ ಪೆಟ್ರೋಲ್, ಡೀಸೆಲ್, ಎಲ್ಪಿಜಿ ಬಳಕೆಗೆ ಪರ್ಯಾಯವಾಗಿ ಜೈವಿಕ ಇಂಧನಗಳನ್ನು ಅವಲಂಬಿಸಿದ್ದೀವಿ. ಅದರಲ್ಲಿ ಬಯೋಗ್ಯಾಸ್ ಕೂಡ ಒಂದು, ಜೈವಿಕ ಅನಿಲ ಕೂಡ ಒಂದು. ಈ ಜೈವಿಕ ಅನಿಲದಲ್ಲಿ ಇರುವಂತಹ ಅನಿಲಗಳು ಯಾವುದು ಅನ್ನುವಂಥದ್ದು ನನ್ನ ಇಂದಿನ ಪ್ರಶ್ನೆ. ಜೈವಿಕ ಅನಿಲವನ್ನು ಪಳೆಯುಳಿಕೆ ಇಂಧನಗಳ ಬದಲಾಗಿ ನಾವು ಜೈವಿಕ ಇಂಧನವನ್ನು ಬಳಸ್ತೀವಿ, ಅದರಲ್ಲಿ ಬಯೋಗ್ಯಾಸ್ ಕೂಡ ಒಂದು. ಆ ಬಯೋಗ್ಯಾಸ್ನಲ್ಲಿ ಇರುವಂತಹ ಅನಿಲ ಯಾವುದು ಅನ್ನುವಂಥದ್ದೇ ನನ್ನ ಇಂದಿನ ಪ್ರಶ್ನೆ. ಅನಿಲಗಳು ಯಾವ್ಯಾವು ಅನ್ನುವಂಥ ಪ್ರಶ್ನೆಗೆ ಉತ್ತರವನ್ನು ನೀವು 9448640273ಗೆ ಕಳುಹಿಸಿಕೊಡಿ. ನಿಮ್ಮ ಸಂದೇಶಗಳನ್ನು, ಭಾವಗೀತೆಗಳನ್ನು ಪ್ರಸಾರ ಮಾಡುವ ಸಂದರ್ಭದಲ್ಲಿ ನಿಮ್ಮ ಸಂದೇಶಗಳನ್ನು ಓದ್ತೇನೆ ಅಂತ ಹೇಳ್ತಾ ಇದೀಗ ಉಲ್ಲಾಸ ಕಾರ್ಯಕ್ರಮದಲ್ಲಿ ಮೊದಲಿಗೆ ಒಂದು ಭಾವಗೀತೆಯನ್ನು ಕೇಳಿ ಬರೋಣ. ಶಿವಮೊಗ್ಗ ಸುಬ್ಬಣ್ಣ ಅವರ ಕಂಠಸಿರಿಯಲ್ಲಿ ಗೀತೆ ಕೇಳಿ ಬರಲಿದೆ. ಗೀತೆಗೆ ಸಂಗೀತ ಸಂಯೋಜಿಸಿದ್ದಾರೆ ಸಿ ಅಶ್ವಥ್, ಗೀತೆಯನ್ನು ರಚಿಸಿದ್ದಾರೆ ಎನ್ಎಸ್ ಲಕ್ಷ್ಮೀನಾರಾಯಣ ಭಟ್ಟರು. ಬನ್ನಿ ಭಾವಗಳೇ ಬನ್ನಿ ನನ್ನೆದೆಗೆ, ಕರಿಯುವೆ ಕೈ ಬೀಸಿ, ಬತ್ತಿದೆದೆಯಲ್ಲಿ ಬೆಳೆಯಿರಿ ಹಸಿರನ್ನು, ಪ್ರೀತಿಯ ಮಳೆ ಸುರಿಸಿ.

0: ಕೇಳಿದ್ರೆ ಈ ಸಂಜೆ 5:30 ನಮ್ಮ ನಿಲಯದಿಂದ ನೀವು ನೋಡಿದ ಸ್ಥಳ ಕುರಿತು ನಿಮಗೆ ಗೊತ್ತಿರುವಂತಹ ಮಾಹಿತಿ, ಅಲ್ಲಿ ಆದಂತಹ ಅನುಭವಗಳನ್ನು ನೀವು ನಮ್ಮೊಟ್ಟಿಗೆ ಹಂಚಿಕೊಳ್ಳಬಹುದು. ನೇರವಾಗಿ ಕರೆ ಮಾಡುವ ಮೂಲಕ ಈ ಕರೆ ಮಾಡಲು ದೂರವಾಣಿ ಸಂಖ್ಯೆ 9448640273, ಹಾಗೆ ಇನ್ನೊಂದು 9141970272. ಕೇಳಿ, ಇಂದು ಸಂಜೆ 5:30 ನೀವು ನೋಡಿದ ಸ್ಥಳ ನೇರ ಫೋನಿನ ಕಾರ್ಯಕ್ರಮ.
1: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
2: ಸಾಯಿ ಬಾಲ್. 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
0: ಸ್ಟುಡಿಯೋದಲ್ಲಿ ಸಮಯಾಗಿದೆ ಸರಿಯಾಗಿ 1:38. ಇದೀಗ ಉಲ್ಲಾಸ ಕಾರ್ಯಕ್ರಮದಲ್ಲಿ ಕೇಳಿ ಬರಲಿದೆ ಕರುಣಾಳುಪ ಬೇಳಿಕೆ.
3: ಆಕಾಶವಾಣಿ ಕರುಣಾಳು ಬಾಬೆಳಕೆ ಸರಣಿಯಲ್ಲಿ ಡಾಕ್ಟರ್ ಗುರುರಾಜ ಕರ್ಜಗಿ.
4: ನಮಗೆ ಯಾವಾಗ ಯಾವ ಕ್ಷಣದಲ್ಲಿ ಒಳ್ಳೆ ನೀತಿ ಸಿಗ್ತದೆ ಅಂತ ಹೇಳೋದು ಕಷ್ಟ. ಒಂದು ದಶಕಗಳ ಹಿಂದೆ ಆದಂತಹ ಘಟನೆ ನನಗಿದು. ಅಮೆರಿಕೆಯ ನ್ಯೂಯಾರ್ಕ್ದಲ್ಲಿ ಮ್ಯಾನ್ ಹಟನ್ ಅಂತ ಒಂದು ಜಾಗ ಇದೆ, ತುಂಬಾ ಜನನಿಬಿಡವಾದ ಪ್ರದೇಶ ಅದು. ತಾವು ಕೇಳಿದಿರಿ ಎಂಪೈರ್ ಸ್ಟೇಟ್ ಬಿಲ್ಡಿಂಗ್ ಅಂತಿದೆಯಲ್ಲ, ಅದು ಹಿಂದೆ ರೋಡಲ್ಲಿ ಒಂದು ತರಕಾರಿ ಅಂಗಡಿ ಇದೆ ಸ್ವಾಮಿ. ಅದು ತುಂಬ ಪ್ರಸಿದ್ಧವಾದದ್ದು, ಆಗ ಅತ್ಯಂತ ಗುಣಮಟ್ಟದ ತರಕಾರಿ ಕೊಡ್ತದೆ ಅಂತ ಒಂದು ಹೆಸರಿತ್ತು. ಆ ಅಂಗಡಿ ಹೆಸರು ಮೇಜನ್ ಅಂತ ಹೆಸರು. ಸುಮಾರು 8-9 ಅಂತಸ್ತಿನ ಕಟ್ಟಡ ಅದು. ಪ್ರತಿಯೊಂದು ಅಂತಸ್ತಲ್ಲಿ ಒಂದು ತರಕಾರಿ ಮಾರ್ತಾರೆ. ತಮ್ಮ ಕಣ್ಮೊಂದು ಚಿತ್ರ ಬರ್ತದೆ, ಭಾಳ ಚೆನ್ನಾಗಿದೆ ಇದು. ಒಂದೊಂದು ಅಂತಸ್ತಲ್ಲಿ ಒಂದೊಂದು ತರಕಾರಿ ಮಾರೋದು. ಮೊದಲೇ ಅಂತಸ್ತಲ್ಲಿ ಆಲೂಗಡ್ಡೆ, 2ನೇ ಅಂತಸ್ತಲ್ಲಿ ಟೊಮ್ಯಾಟೊ, 3ನೇದರಲ್ಲಿ ಹುರುಳಿಕಾಯಿ, ಹೀಗೆ

0: ಒಂದೊಂದು ಅಂತಸ್ತಲ್ಲಿ ಒಂದೊಂದು ತರಕಾರಿ, ಆ ಕೊನೆ ಅಂತಸ್ತಲ್ಲಿ ಮಾತ್ರ ಎಲ್ಲ ಉಳಿದ ಸಣ್ಣ ಪುಟ್ಟ ತರಕಾರಿಗಳೆಲ್ಲ ಸಂಗಮ ಮಾಡಿ ಅಲ್ಲಿ ಮಾರಾಟ ಮಾಡ್ತಾರೆ. ಊರು ಊರುಗಳಿಂದ ಹಳ್ಳಿಗಳಿಂದ ತರಕಾರಿ ಅಲ್ಲಿಗೆ ಬರ್ತದೆ ಬೆಳಗ್ಗೆ. ಆ ಲಾರಿಗಳಲ್ಲಿ ಬರ್ತಾವಲ್ಲ ತರಕಾರಿ, ಅದನ್ನು ತಗೊಂಡು ಕೆಳಗಡೆ ನೆಲಮಾಳಿಗೆಗೆ ಹೋಗ್ತಾರೆ, ಬೇಸ್ಮೆಂಟಿಗೆ ಹೋಗ್ತಾರೆ. ಅಲ್ಲೆಲ್ಲ ಸ್ವಲ್ಪ ತರಕಾರಿ ಶುದ್ಧವಾಗಿರ್ಬೇಕು, ಒಳಕ್ಕೆ ತಗೊಳ್ಳಿ ಅಡಿಯಲ್ಲ. ಆ ತರಕಾರಿ ಬದ್ದದ್ದನ್ನು ದೊಡ್ಡ ದೊಡ್ಡ ನೀರಿನ ಟ್ಯಾಂಕಲ್ಲಿ ಮುಣುಗಿಸ್ತಾರೆ, ಒತ್ತಡದಿಂದ ನೀರು ಹಾಯಿಸ್ತಾರೆ, ತೊಳಿತಾರೆ. ಆನಂತರ ಇನ್ನೊಂದು ಟ್ಯಾಂಕಿಗೆ ತೊಗೊಂಬರ್ತಾರೆ, ಸ್ವಲ್ಪ ಔಷಧಯುಕ್ತ ನೀರಲ್ಲಿ ಹಾಕಿ ರೋಗಾಣುಗಳಿಂದೆಲ್ಲ ಮುಕ್ತ ಮಾಡಿ ಆಮೇಲೆ ಜೋರಾಗಿ ಗಾಳಿ ಬಿಟ್ಟು, ಒತ್ತಡ ಇರೋ ಗಾಳಿ ಬಿಟ್ಟು ಒಣಗಿಸಿ ಮೇಲೆ ತೊಗೊಂಡು ಹೋಗ್ತಾರೆ. ಯಾರೂ ಕೈಯಿಂದ ಮುಟ್ಟಲ್ಲ ತರಕಾರಿನ. ಇಲ್ಲಿಂದ ನೆಲಮಾಳಿಗೆಯಿಂದ ಹೋಗಬೇಕಲ್ಲ, ಬೇರೆ ಬೇರೆ ತರಕಾರಿಗಳನ್ನು ಬೇರೆ ಬೇರೆ ಅಂತಸ್ತಿಗಳಿಗೆ ಹೋಗೋದಕ್ಕೆ ಕನ್ವೇಯರ್ ಬೆಲ್ಟ್ ಅಂತಿದ್ದಾವೆ, ಆ ರಬ್ಬರ್ನ ಹಾಸಿಗೆಗಳು. ಅಲ್ಲಿಂದ ಹೋಗ್ತದೆ ಒಂದೊಂದು ರಬ್ಬರ್ ಹಾಸಿಗೆ, ಒಂದನೇ ಅಂತಸ್ತು, ಎರಡನೇ ಅಂತಸ್ತು, ಮೂರನೇ ಅಂತಸ್ತು, ಹಿಂಗೆ ಹೋಗ್ತದೆ. ಅಲ್ಲೇನಾಗ್ತದೆ, ಒಳಗಡೆ ಆ ರಬ್ಬರ್ನ ಹಾಸಿಗೆ ಒಳಗೆ ಬಂದಾಗ ಅದ್ರ ಎರಡು ಬದಿಗೂ ಜನ ನಿಂತಿರ್ತಾರೆ. ಅವ್ರೇನು ಮಾಡ್ತಾರೆ, ತಲೆ ಕೂದಲು ಬೀಳಬಾರ್ದಲ್ಲ, ಕೂದಲು ಬೀಳಬಾರ್ದಲ್ಲ ತರಕಾರಿಯಲ್ಲಿ, ತಲೆಗೊಂದು ಕ್ಯಾಪ್ ಹಾಕ್ಕೊಂಡಿರ್ತಾರೆ, ಮಾತಾಡಿದಾಗ ಎಂಜಲ್ ಸಡಿಬಾರ್ದು ಅಂತ ಬಾಯಿಗೊಂದು ಪರದೆ ಹಾಕ್ಕೊಂಡಿರ್ತಾರೆ. ಇವ್ರ ಕೈಗೆ ಏನಾದರೂ ಸಾಂಕ್ರಾಮಿಕ ರೋಗ ಇದ್ರೆ, ಗಾಯ ಇದ್ರೆ ತರಕಾರಿ ಹತ್ತಬಾರ್ದು ಅಂಥೇಳಿ ಕೈಗೆ ಚೀಲ ಹಾಕ್ಕೊಂಡಿರ್ತಾರೆ. ಇದನ್ನು ಧರಿಸ್ಕೊಳ್ಳೇಬೇಕು. ಹಾಕ್ಕೊಂಡು ಅವ್ರು ಏನು ಮಾಡ್ತಾರೆ ಗೊತ್ತಾ, ಅವ್ರ ಕೆಲಸ ತರಕಾರಿ ಬರ್ತಾ ಇರುತ್ತಲ್ಲ ನೋಡ್ಬೇಕು, ಕೈಲಿ ಹಿಡ್ಕೊಂಡು ಚೆನ್ನಾಗಿದ್ರೆ ಮಾತ್ರ ಅದನ್ನೊಂದು ಪ್ಲಾಸ್ಟಿಕ್ ಚೀಲದ ಹಾಕಿ ಮುಂದೆ ಕಳಿಸ್ತಾರೆ, ಚೆನ್ನಾಗಿಲ್ಲ ಅಂದರೆ ಬಿಸಾಕ್ಬಿಡ್ತಾರೆ, ಒಂಚೂರು ಕಲೆ ಇದ್ರೂ ಬಿಸಾಕ್ಬಿಡ್ತಾರೆ. ಹೀಗೆ ಮಾರಾಟ ಮಾಡೋ ಅಂಗಡಿ ನಾಲ್ಕನೇ ಅಂತಸ್ತಲ್ಲಿ ಕ್ಯಾಬೇಜ್ ಮಾರೋದು. ಒಂದ್ಸಲ ಕ್ಯಾಬೇಜ್ ಇಲ್ದಂಗೆ ಆಯಿತು, ಅಂಗಡಿ ಮಾಲಕ ಹೋಗಿ ಆ ಮ್ಯಾನೇಜರ್ ಕೇಳ್ದ, ಏನಪ್ಪ ತೊಂದರೆ ಇದಕ್ಕೆ ಅಂತ ಕೇಳ್ದ. ಅವನು ಹೇಳ್ದ, ಕ್ಯಾಬೇಜ್ ಇರೋ ಬೇಕಾದಷ್ಟು ಇದೆ ಸ್ವಾಮಿ, ಆದರೆ ಒಂದು ಪರೀಕ್ಷೆ ಮಾಡಿ ಮಾಡಿ ಚೀಲದಲ್ಲಿ ಹಾಕಿಡೋದಕ್ಕೆ ಜನ ಸಿಗ್ತಾ ಇಲ್ಲ ಅಂದ. ಮಾಲೀಕರಿಗೆ ಕೋಪ ಬಂತು, ಎಂಥ ದಡ್ಡರಿದ್ದೀರಿ ನೀವು, ಶಾಲಾ ಕಾಲೇಜ್ ರಜೆ ಅಲ್ವಾ, ಈಗ ಪೇಪರ್ ಒಂದು ಜಾಹೀರಾತು ಹಾಕಿ ತಾಸಿಗೆ $2 ಕೊಡ್ತೀವಿ ಅಂತ ಕೊಡಿ, ನೂರಾರು ಜನ ಬರ್ತಾರೆ ಹುಡುಗರು. ಅದೇ ರೀತಿ ಜಾಹೀರಾತು ಬಂತು, ಮರುದಿನ ನೋಡಿ ನೂರಾರು ಜನ ಹುಡುಗರು ಹುಡುಗಿಯರು ಬಂದ್ಬಿಟ್ರು. ಅವ್ರ ಸಂಭ್ರಮನ ಹೇಳೋಕ್ಕಾಗಲ್ಲ, ಅವ್ರಿಗೊಂಥರ ಖುಷಿ, ತಲೆಗೆ ಟೊಪ್ಪಿಗೆ ಹಾಕ್ಕೊಂಡ್ರು, ಬಾಯಿಗೆ ಪರದೆ ಹಾಕ್ಕೊಂಡ್ರು, ಕೈ ಚೀಲ ಹಾಕ್ಕೊಂಡ್ರು, ನಿಂತ್ಕೊಂಡ್ರು ಆ ಕಡೆ ಈ ಕಡೆ. ಕ್ಯಾಬೇಜ್ ಬರ್ತಾ ಇತ್ತಲ್ಲ ನೋಡೋದು, ಚೆನ್ನಾಗಿದ್ದರೆ ಚೀಲದಲ್ಲಿ ಹಾಕೋದು, ಜೋರಾಗಿ ಕಿಲ ಕಿಲ ನಕ್ಕೊಂಡು ಸಂತೋಷ ಪಡ್ತರು. ಇದು ಸಂತೋಷ ಒಂದು ದಿವಸ ಆಯಿತು, ಎರಡು ದಿವಸ ಆಯಿತು, ಮೂರನೇ ದಿವಸ ಇವ್ರ ಸುದ್ದಿನೇ ಇಲ್ಲ. ಮತ್ತೆ ನಾಲ್ಕನೇ ದಿವಸ ಕ್ಯಾಬೇಜ್ ಖಾಲಿ. ಮಾಲೀಕ್ ಕೇಳಿದೆ, ಯಾಕಪ್ಪ ಏನಾಯ್ತು ಅಂತ. ಇಲ್ಲ ಸರ್, ಆ ಹುಡುಗರು ಕೆಲಸ ಮಾಡಲ್ಲ ಅಂತಾರೆ, ಕೆಲಸ ಬೇಜಾರು ಅಂತ ಬಿಟ್ಟು ಹೋದರು. ಕರಿ ಒಂದು ನಾಲ್ಕು ಜನನ ಅಂತ. ಮೂರ್ನಾಲ್ಕು ಜನ ಹುಡುಗರು ಹುಡುಗಿಯರನ್ನ ಕರೆದ ಮಾಲೀಕ. ಯಾಕೆ ಬರೋಲ್ಲ ನೀವು, ಹಣ ಏನು ಕಮ್ಮಿ ಆಯ್ತಾ ಅಂತ ಕೇಳಿದ. ಅವ್ರು ಹೇಳಿದ್ರು, ಹಣ ಏನು ಕಮ್ಮಿ ಇಲ್ಲ ಸರ್, ಅದ್ರ ಕೆಲಸನ ಸರ್, ಇದು ಕೆಲಸನ, ಆ ಪಕ್ಕ ನಿಂತ್ಕೋಬೇಕು, ಒಂದಾದ್ಮೇಲೆ ಒಂದು ಕ್ಯಾಬೇಜ್ ಬರ್ತಾನೆ ಇರ್ತದೆ, ನಾವೇನು ಮಾಡಬೇಕು, ಕೈ ಹಿಡ್ಕೋಬೇಕು, ನೋಡಬೇಕು ಚೀಲದಲ್ಲಿ ಹಾಕಬೇಕು, ನೋಡಬೇಕು ಚೀಲದಲ್ಲಿ ಹಾಕಬೇಕು, ಇಡೀ ದಿವಸ ಇದೇ ಕೆಲಸನ, ಕ್ಯಾಬೇಜ್ ಮೇಲೆ ಕ್ಯಾಬೇಜ್, ಕ್ಯಾಬೇಜ್ ಮೇಲೆ ಕ್ಯಾಬೇಜ್. ನೋಡ್ತಾ ಇದ್ರೆ ನಮ್ಮ ಹಣೆ ಬಾರ ಏನಾಗಿದೆ ಗೊತ್ತಾ, ಮನೆಗೆ ಹೋದ ನಮ್ಮ ಅಪ್ಪ ಅಮ್ಮ ಕೂಡ ಕ್ಯಾಬೇಜ್ ಥರ ಕಾಣಿಸ್ತಾರೆ, ಈ ಕೆಲಸನೇ ಬೇಡ, ಬೇಜಾರಾಗ್ತದೆ ಅಂದ್ಬಿಟ್ಟು ಹೋದ್ರು. ಆ ಮಾಲೀಕ ಅಂದ, ಮೂರು ದಿವಸದಲ್ಲಿ ಬೇಜಾರಾಯ್ತಲ್ಲ ಹುಡುಗರಿಗೆ, ಇಲ್ಲಿ ಜಾನ್ ಇದ್ದಾನೆ, ಇದೇ ಅಂತಸ್ತಲ್ಲಿ 4 ವರ್ಷದಿಂದ ಕೆಲಸ ಮಾಡ್ತಿದ್ದಾನ ಅವನು, ಅವನು ಕರೆದು ಕೇಳ್ದ, ಅಲ್ಲಪ್ಪ ಜಾನ್, ಈ ಹುಡುಗರು ಹುಡುಗಿಯರು ಈ ಕೆಲಸ 3 ದಿವಸ ಬೇಜಾರಾಯಿತು ಅಂದ್ಬಿಟ್ಟು ಹೋದ್ರಲ್ಲ, ನೀ 4 ವರ್ಷ ಆಯಿತು ಬೇಜಾರಾಗಿಲ್ವಾ ನಿನಗೆ ಅಂತ ಕೇಳಿದರು. ಆಗ ಜಾನ್ ಹೇಳಿದಂಥ ಮಾತು ಸ್ನೇಹಿತರೆ ಅದ್ಭುತವಾದ ಮಾತು. ಅವನು ಹೇಳ್ತಾನೆ, ಸರ್ ಇಷ್ಟು ಕ್ಯಾಬೇಜ್ ನೋಡಿದ್ದೀನಿ ನಾನು, ಆದರೆ ಇದುವರೆಗೂ ಒಂದ್ರ ಹಾಗೆ ಇನ್ನೊಂದಿರುವಂಥ ಕ್ಯಾಬೇಜ್ ಕಂಡಿಲ್ಲ ನಾನು ಅಂದ. ನಮಗೆಲ್ಲ ಕ್ಯಾಬೇಜ್ ಒಂದೇ ಥರ ಕಾಣಿಸಲ್ವಾ? ದಯವಿಟ್ಟು ಗಮನಿಸಿ ಸ್ನೇಹಿತರೆ, ನನಗೆ ತಾದಂಥ ತಿಳುವಳಿಕೆ ಅದು. ಪ್ರೀತಿಯಿಂದ ಕೆಲಸ ಮಾಡಿದರೆ ಕ್ಯಾಬೇಜ್ ಕೂಡ ಬೇರೆ ಬೇರೆ ಕಾಣಿಸುತ್ತೆ. ಆಸಕ್ತಿ ಇರದೇ ಹೋದರೆ ವಜ್ರಗಳು ಕೂಡ ಬೇಜಾರು ತರಿಸ್ತವೆ. ಕೆಲಸಕ್ಕೆ ಆಸಕ್ತಿ ಬರೋದು ಕೆಲಸದಿಂದಲ್ಲ, ನಿಮ್ಮ ಮನೋಧರ್ಮದಿಂದ. ಆ ಮನೋಧರ್ಮ ಬೆಳೆಸ್ಕೊಂಡ್ರೆ ಕೆಲಸ ಆಸಕ್ತಿ ಬರ್ತದೆ.
1: ಕರುಣಾಳು ಬಾಬೆಳಕೆ ಸರಣಿ ಕಾರ್ಯಕ್ರಮ ಪ್ರಸಾರವಾಯಿತು. ಪ್ರಸ್ತುತಿ ಡಾಕ್ಟರ್ ಗುರುರಾಜ ಕರ್ಜಿಕೆ, ನಿರ್ವಹಣೆ SR ಭಟ್, ಪ್ರಸಾರ ಸಂಯೋಜನೆ MG ರವಿ.
2: ಕೇಳಿಕರೇ, ಇಂದಿನ ಉಲ್ಲಾಸ ಕಾರ್ಯಕ್ರಮದಲ್ಲಿ ನಿತ್ಯ ಜೀವನದಲ್ಲಿ ವಿಜ್ಞಾನಕ್ಕೆ ಸಂಬಂಧಿಸಿದಂತೆ ನಾನು ಕೇಳಿರುವ ಪ್ರಶ್ನೆ ಹೀಗಿತ್ತು. ಬಯೋಗ್ಯಾಸ್ನಲ್ಲಿ ಮುಖ್ಯವಾಗಿ ಇರುವಂತಹ ಅನಿಲಗಳು ಯಾವುವು? ಪಳೆಯುಳಿಕೆ ಇಂಧನಗಳ ಬದಲಾಗಿ ನಾವು

0: ನೈಸರ್ಗಿಕ ಇಂಧನಗಳನ್ನು ಬಳಸ್ತೀವಿ, ಅದರಲ್ಲಿ ಬಯೋಗ್ಯಾಸ್ ಕೂಡ ಒಂದು. ಆ ಬಯೋಗ್ಯಾಸ್ನಲ್ಲಿ ಇರುವಂತಹ ಪ್ರಮುಖ ಅನಿಲಗಳು ಯಾವುವು ಅಂತ ನಿಮಗೆ ಗೊತ್ತಿದ್ರೆ 9448640273 ಕ್ಕೆ ಸಂದೇಶವನ್ನು ಕಳಿಸಿ. ನಿಮ್ಮ ಸಂದೇಶವನ್ನು ಆರೋಗ್ಯ ಬಿಂದು ನಂತರ ನಾನು ಓದ್ತೇನೆ ಅಂತ ಹೇಳ್ತಾ, ಕೇಳುಗರೆ ಈ ಸಂಜೆ 6:15 ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಹಿರಿಯೂರು ತಾಲೂಕು ಸೊಂಡೆಕೆರೆ ಗ್ರಾಮದ ಬಸವರಾಜಪ್ಪ ಹಾಗೂ ಸಂಗಡಿಗರಿಂದ ಭಜನೆ ಪದ ಕೇಳುವಿರಿ. ಹಾಗೆ 6:51 ಕಿಸಾನ್ ವಾಣಿ ಕೃಷಿರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ಸಮಗ್ರ ಕೃಷಿಯ ಅನುಭವಗಳ ಕುರಿತು ದಾವಣಗೆರೆ ಜಿಲ್ಲೆ ಹರಿಹರ ತಾಲೂಕು ಸತ್ಯನಾರಾಯಣಪುರ ಗ್ರಾಮದ ಪ್ರಗತಿಪರ ಕೃಷಿಕರಾದ ಎನ್ಎಸ್ ವೆಂಕಟ ರಾಮಾಂಜನೇಯ ಸ್ವಾಮಿ ಅವರೊಂದಿಗೆ ಸಂದರ್ಶನ ಕೇಳುವಿರಿ. ನಂತರ ಕಾರ್ಯಕ್ರಮದಲ್ಲಿ ಜನಪದ ಗೀತೆ ಹಾಗೂ ರೈತರಿಗೆ ಸಲಹೆ ಪ್ರಸಾರವಾಗಲಿದೆ. ಇದೀಗ ಉಲ್ಲಾಸ ಕಾರ್ಯಕ್ರಮದಲ್ಲಿ ಆರೋಗ್ಯ ಬಿಂದು. ಇಂದಿನ ಆರೋಗ್ಯ ಬಿಂದುವಿನಲ್ಲಿ ಮರೆವು ಹಾಗೂ ಹೋಮಿಯೋಪತಿ ಚಿಕಿತ್ಸೆ ಬಗ್ಗೆ ಮಾಹಿತಿ ನೀಡುತ್ತಾರೆ ಡಾಕ್ಟರ್ ಎಂ ಪ್ರಕಾಶ್ ಕುಮಾರ್.
1: ಮನುಷ್ಯನಿಗೆ ಮುಖ್ಯವಾದ ಗುಣ ಜ್ಞಾಪಕ ಶಕ್ತಿ. ಯಾವಾಗ ನೆನಪಿನ ಶಕ್ತಿ ಸ್ವಲ್ಪ ಕಡಿಮೆ ಆದರೂ ಅದಕ್ಕೆ ಮರೆವು ಎನ್ನುತ್ತಾರೆ. ಮನುಷ್ಯನ ಮುಖ್ಯ ಆಸ್ತಿಯು ಜ್ಞಾಪಕ ಶಕ್ತಿ. ಹೆಚ್ಚು ವಿಷಯವನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ಸಂದರ್ಭದಲ್ಲಿ ಅದನ್ನು ಹೊರಗೆ ತಂದು ಉಪಯೋಗಿಸಿಕೊಳ್ಳುವವನಿಗೆ ಪರಿಪೂರ್ಣ ವ್ಯಕ್ತಿತ್ವ ಎನ್ನಬಹುದು. ನಮಗೆ ಸಂದರ್ಭಕ್ಕೆ ತಕ್ಕಂತೆ ನೆನಪುಗಳು ಹೊರಗೆ ಬಾರದೆ ಇದ್ದಾಗ ಕೆಲವೊಮ್ಮೆ ಮುಜುಗರವಾಗುತ್ತದೆ. ಅದನ್ನು ಅನುಭವಿಸಿದಾಗ ಮಾತ್ರ ಗೊತ್ತಿರುತ್ತದೆ. ಇಂದಿನ ದಿನಗಳಲ್ಲಿ ಆಸ್ಪತ್ರೆಗಳಿಗೆ ಹೆಚ್ಚಿನ ಪಾಲಕರು ಮಕ್ಕಳನ್ನು ಕರೆದುಕೊಂಡು ನನ್ನ ಮಗುವಿಗೆ ತುಂಬ ಮರೆವು, ಶಾಲೆಯಲ್ಲಿ ಮಿಸ್ ತುಂಬ ಕಂಪ್ಲೇಂಟ್ ಮಾಡುತ್ತಿದ್ದಾರೆ, ಹೀಗೆ ಆದರೆ ನಿಮ್ಮ ಮಗುವನ್ನು ಬೇರೆ ಶಾಲೆಗೆ ಸೇರಿಸಿಬಿಡಿ, ನಮ್ಮ ಶಾಲೆಗೆ ಕೆಟ್ಟ ಹೆಸರು ಬರುತ್ತದೆ, ಡಾಕ್ಟರ್ ದಯವಿಟ್ಟು ಯಾವುದಾದ್ರೂ ಒಳ್ಳೆಯ ಔಷಧಿ ಕೊಡಿ ಎನ್ನುತ್ತಾರೆ. ಇನ್ನು ಕೆಲವು ಮಕ್ಕಳ ಪೋಷಕರು ನನ್ನ ಮಗ ಶಾಲೆಯ ಅಭ್ಯಾಸದ ವಿಷಯ ಹೊರತುಪಡಿಸಿ ಟಿವಿ ಸೀರಿಯಲ್ಗಳ ಬಗ್ಗೆ, ಕ್ರಿಕೆಟ್ ಸ್ಕೋರ್ ಬಗ್ಗೆ ಸರಿಯಾದ ರೀತಿಯಲ್ಲಿ ಉತ್ತರಿಸುತ್ತಾನೆ. ಶಿಕ್ಷಕರು ವಿದ್ಯಾರ್ಥಿಗಳ ನೆನಪಿನ ಶಕ್ತಿಯ ಅನುಸಾರ ಅವರಿಗೆ ಸರಿಯಾಗಿ ತಿಳಿ ಹೇಳಿದರೆ ವಿದ್ಯಾರ್ಥಿಗಳಿಗೆ ನೆನಪು ಉಳಿಯುತ್ತದೆ. ಕೆಲವು ವಿದ್ಯಾರ್ಥಿಗಳಿಗೆ ಆಟದಲ್ಲಿ ಹೆಚ್ಚಿನ ಆಸಕ್ತಿ ಇರುತ್ತದೆ. ಅಂತಹ ವಿದ್ಯಾರ್ಥಿಗಳಿಗೆ ಶಿಕ್ಷಕರು ಪಾಠಗಳಲ್ಲಿ ಆಸಕ್ತಿ ಬರುವ ರೀತಿ ತಿಳಿಸಿದರೆ ಈ ಮಕ್ಕಳು ಕೂಡ ಪಾಠಗಳಲ್ಲಿ ಆಸಕ್ತಿ ತೋರಿಸುತ್ತಾರೆ. ಆದ್ದರಿಂದ ಅವರ ಜ್ಞಾಪಕ ಶಕ್ತಿ ಪಾಠಗಳಲ್ಲಿ ಹೆಚ್ಚುತ್ತದೆ. ಕೆಲವು ಮಕ್ಕಳು ಕಷ್ಟಪಟ್ಟು ಓದುತ್ತಾರೆ, ಆದರೆ ಅವರಿಗೆ ಹೇಗೆ ಜ್ಞಾಪಕದಲ್ಲಿ ಇಟ್ಟುಕೊಳ್ಳಬೇಕು ಅನ್ನುವುದು ಗೊತ್ತಿರುವುದಿಲ್ಲ. ಇಂತಹ ಮಕ್ಕಳಿಗೆ ರಾತ್ರಿ ಮಲಗುವ ಮೊದಲು ಓದಿರುವ ಮತ್ತು ಅಭ್ಯಾಸ ಮಾಡಿರುವ ವಿಷಯಗಳನ್ನು ಕೆಲವು ನಿಮಿಷ ಸಮಾಧಾನವಾಗಿ ಮನಸ್ಸಿಗೆ ತಂದರೆ ಮರವು ಕಡಿಮೆ ಆಗುವುದು. ಕೆಲವು ವಿದ್ಯಾರ್ಥಿಗಳಿಗೆ ಕಲಿಯುವ ಸಾಮರ್ಥ್ಯ ಹೆಚ್ಚು, ಕೆಲವು ಮಕ್ಕಳಿಗೆ ಕಡಿಮೆ ಇರುತ್ತದೆ. ಆಗ ಕಠಿಣವಾದ ವಿಷಯಗಳನ್ನು 3-4 ಬಾರಿ ಅಭ್ಯಾಸ ಮಾಡಿದರೆ ಸುಲಭವಾಗುತ್ತದೆ, ಒಮ್ಮೆ ಅರ್ಥವಾದರೆ ಸುಲಭವಾಗುತ್ತದೆ. ನಾವು ಮಕ್ಕಳಿಗೆ ದಿನವೂ ಸಂಜೆ ಅಂದು ನಡೆದ ಎಲ್ಲ ವಿದ್ಯಮಾನಗಳ ಬಗ್ಗೆ, ವ್ಯಕ್ತಿಗಳ ಬಗ್ಗೆ ಸಮಾಧಾನವಾಗಿ ಕೆಲವು ನಿಮಿಷ ಯೋಚನೆ ಮಾಡಿಸುವುದರಿಂದ ಮಕ್ಕಳಿಗೆ ಕೆಲವು ಉಪಾಯಗಳು ಹೊಳೆದು ಜ್ಞಾಪಕ ಶಕ್ತಿ ಹೆಚ್ಚುವುದಕ್ಕೆ ಸಹಾಯವಾಗುತ್ತದೆ. ಮರವಿನ ವಿಧಗಳು: ಇತ್ತೀಚಿನ ಜ್ಞಾಪಕ ಶಕ್ತಿಯ ಮರವು, ಹಿಂದಿನ ಜ್ಞಾಪಕ ಶಕ್ತಿಯ ಮರವು, ಮೆದುಳಿಗೆ ಪೆಟ್ಟು ಬಿದ್ದು ಹಾನಿಯಾಗಿರುವುದು, ರಕ್ತಸ್ರಾವ, ಮೆದುಳಿನಲ್ಲಿ ಗೆಡ್ಡೆ, ಮೆದುಳಿಗೆ ಆಮ್ಲಜನಕದ ಕೊರತೆಯಿಂದ ನರಕೋಶಗಳು ಹಾನಿಯಾಗಿರುವುದು ಮರವು ಉಂಟಾಗಲು ಮುಖ್ಯ ಕಾರಣಗಳು. ಇದಲ್ಲದೆ ಅನಾಸಕ್ತಿ, ಕುತೂಹಲ ಕೊರತೆ, ದ್ವಂದ್ವ ಮತ್ತು ಖಿನ್ನತೆಯಿಂದ ಕೆಲವು ಮಾನಸಿಕ ರೋಗಗಳಲ್ಲೂ ಮರವು ಉಂಟಾಗಬಹುದು. ಕೆಲವೊಮ್ಮೆ ಮೂರ್ಛೆ ರೋಗಗಳಲ್ಲಿ ಮತ್ತು ವಿಟಮಿನ್ ಬಿ ಅನ್ನಾಂಗದ ಕೊರತೆಯಿಂದ ಬಳಲುವವರು, ಮದ್ಯವ್ಯಸನಿಗಳು ಕೂಡ ಮರವಿನ ತೊಂದರೆಯಿಂದ ಬಳಲಬಹುದು. ವೃದ್ಧರಲ್ಲಿ ಮಿದುಳಿನಲ್ಲಾಗುವ ಬದಲಾವಣೆಯಿಂದ ಮರವು ಉಂಟಾಗಬಹುದು. ಇತ್ತೀಚಿನ ಜ್ಞಾಪಕ ಶಕ್ತಿಯ ಮರವು ವಿದ್ಯಾರ್ಥಿಗಳಲ್ಲಿ ಹೆಚ್ಚಾಗಿ ಕಂಡು ಬರುತ್ತಿದೆ. ಕಾರಣ, ಮನಸ್ಸನ್ನು ಬೇರೆಡೆ ವರ್ಗಾಯಿಸುವುದು, ಇಂದಿನ ಕ್ರಿಕೆಟ್ ಸ್ಕೋರ್ ಏನಾಗಬಹುದು, ನಾಳೆ ನನ್ನ ಸ್ನೇಹಿತರ ಜೊತೆ ಪಿಕ್ನಿಕ್ ಹೇಗಿರಬಹುದು, ನಾಳೆ ನಾನು ಯಾವ ತರಹದ ಬಟ್ಟೆ ಖರೀದಿ ಮಾಡಬೇಕು, ಈ ತರಹದ ಯೋಚನೆಗಳು ಇದ್ದಾಗ ಹಿಂದೆ ಊರಿದ ವಿಷಯಗಳು ಮರೆತು ತಬ್ಬಿಬ್ಬಾಗುತ್ತಾರೆ. ಹೋಮಿಯೋಪತಿ ಔಷಧ ಶಾಸ್ತ್ರದಲ್ಲಿ ಮರವಿಗೆ ಉತ್ತಮ ಔಷಧಗಳಿವೆ. ಹೋಮಿಯೋಪತಿ ಔಷಧಗಳು ವ್ಯಕ್ತಿಯ ಸಂಪೂರ್ಣ ವ್ಯಕ್ತಿತ್ವವನ್ನು ಅನುಸರಿಸಿ ಔಷಧ ನೀಡುವುದರಿಂದ ಮರವು ಗುಣವಾಗುವುದು ಮತ್ತು ವ್ಯಕ್ತಿಯ ಮುಂದಿನ ದಿನಗಳಲ್ಲಿ ಯಾವುದೇ ಔಷಧಿಗಳು ಇಲ್ಲದೆ ಸಂಪೂರ್ಣವಾಗಿ ಗುಣ ಹೊಂದುವವರು. ಹೋಮಿಯೋಪತಿಯಲ್ಲಿ ಕೆಲವು ಉತ್ತಮ ಔಷಧಗಳು ಇದ್ದು, ಉದಾಹರಣೆಗಾಗಿ, ವಿದ್ಯಾರ್ಥಿಯು ಚೆನ್ನಾಗಿ ಓದುತ್ತಾನೆ, ಬುದ್ಧಿವಂತ, ತುಂಬ ಹೆದರಿಕೆ ಸ್ವಭಾವದವನು, ಪರೀಕ್ಷೆಗೆ ಕುಳಿತಿರುತ್ತಾನೆ, ಇದ್ದಕ್ಕಿದ್ದಂತೆ ಭಯ ಶುರುವಾಗುತ್ತದೆ, ಮೈ ಕೈ ಅದುರುತ್ತದೆ, ಓದಿರುವುದೆಲ್ಲ ಮರೆತು ಹೋಗುತ್ತದೆ, ಹೆದರಿ ಪರೀಕ್ಷಾ ಕೊಠಡಿ ಬಿಟ್ಟು ಹೊರಗೆ ಬರುತ್ತಾನೆ. ಇಂತಹ ಸಂದರ್ಭದಲ್ಲಿ ಇಂತಹ ವಿದ್ಯಾರ್ಥಿಗೆ ನಾವು ಅರ್ಜೆಂಟಮ್ ನೈಟ್ರಿಕ್ ಎಂಬ ಔಷಧಿ ನೀಡಿದಾಗ ಈ ವಿದ್ಯಾರ್ಥಿ ಮುಂದಿನ ಪರೀಕ್ಷೆಗಳನ್ನು ಉತ್ತಮವಾಗಿ ಬರೆದು ಉತ್ತಮ ಫಲಿತಾಂಶ ಕೂಡ ಬರುತ್ತದೆ. ಕೆಲವು ಹೋಮಿಯೋಪತಿ ಔಷಧಗಳು ಮತ್ತು ಅವುಗಳ ಮುಖ್ಯ ಗುಣಗಳು. ಅರ್ಜೆಂಟಮ್ ನೈಟ್ರಿಕಮ್, ಈ ಔಷಧಿಯು ಮುಖ್ಯ ಗುಣ ಭಯ, ಭಯದಿಂದ ಎಲ್ಲವೂ ಮರೆತು ಹೋಗುತ್ತದೆ, ಹೆಚ್ಚು ಜನರನ್ನು ಕಂಡರೆ ಭಯ. ಈ ಔಷಧವು ಮೆದುಳು ಮತ್ತು ನರಕೋಶಗಳ ಮೇಲೆ ಕೆಲಸ ಮಾಡುವುದರಿಂದ ಮತ್ತು ಈ ಔಷಧದ ವ್ಯಕ್ತಿತ್ವದಲ್ಲಿ ಹೆಚ್ಚು ಸಿಹಿ ತಿಂಡಿಗಳನ್ನು ಆಸೆ ಪಡುವುದು ಇರುವುದರಿಂದ ಮತ್ತು ಹೊಟ್ಟೆಯ ತೊಂದರೆ ಮೇಲೆ ಮೇಲೆ ಬರುವುದರಿಂದ ಅಕೋನೈಟ್, ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಭಯ ತುಂಬಿದ ವಾತಾವರಣ ಮತ್ತು ತಕ್ಷಣ ಮರವು ಬರುವುದು, ದೇಹದ ಶಕ್ತಿ ತಕ್ಷಣ ಕುಂದುವುದು, ದೇಹದಲ್ಲಿ ಚಳಿಯ ವಾತಾವರಣ ನಿರ್ಮಾಣವಾಗುವುದು, ನೈಟ್ರಮ್ ಯೂರಿಯಾಟಿಕಮ್, ಹೆಚ್ಚು ಉಪ್ಪು ತಿನ್ನಲು ಇಚ್ಛಿಸುವುದು, ಇದರಿಂದ ದೇಹದ ಮತ್ತು ಮನಸ್ಸಿನ ಮೇಲೆ ಪರಿಣಾಮ ಬೀರುತ್ತದೆ, ಇದರಿಂದ ದೇಹ ಮತ್ತು ಮಿದುಳಿಗೆ ಅನಿಮಿಯ ಉಂಟಾಗುತ್ತದೆ, ಇದರಿಂದ ಹೆಚ್ಚು ಯೋಚನೆ ಮಾಡಲು ಶುರು ಮಾಡುತ್ತಾರೆ, ಹಾಗಾಗಿ ಮರವು ಶುರುವಾಗುತ್ತದೆ.

0: ಆಗುತ್ತದೆ. ಈ ರೋಗಿ ಯಾರ ಜೊತೆ ಸೇರದೆ ಒಂಟಿಯರಲ್ಲಿ ಇಚ್ಛಿಸುತ್ತಾನೆ ಮತ್ತು ಸಣ್ಣ ಸಣ್ಣ ವಿಷಯಕ್ಕೆ ಅಳುತ್ತಾನೆ. ಲೈಕೋಪೋಡಿಯಂ, ಈ ಔಷಧವು ಹೆಚ್ಚಾಗಿ ಜಠರ ಮತ್ತು ಕರುಣದ ಮೇಲೆ ಪ್ರಭಾವ ಬೀರುತ್ತದೆ. ಪಚನಶಕ್ತಿ ಕಳೆದುಕೊಳ್ಳುವುದರಿಂದ ವ್ಯಕ್ತಿಗೆ ಮರವು ಉಂಟಾಗುತ್ತದೆ. ಒಬ್ಬನೇ ಇರಲು ಭಯಪಡುತ್ತಾನೆ. ವ್ಯಕ್ತಿಗೆ ದೃಢ ಮನಸ್ಸು ಇಲ್ಲವಾಗುತ್ತದೆ, ಹಾಗಾಗಿ ಹೆಚ್ಚು ಮರವು ಉಂಟಾಗುತ್ತದೆ. ಕಾಲಿಫಾಸ್, ಈ ವ್ಯಕ್ತಿಗೆ ತುಂಬಾ ಮರವು ಇದ್ದು ಹೆಚ್ಚಾಗಿ ಮಾನಸಿಕವಾಗಿ ಖಿನ್ನತೆಗೆ ಒಳಪಡುತ್ತಿರುತ್ತಾನೆ. ನರ ದೌರ್ಬಲ್ಯಗಳು ಹೆಚ್ಚಾಗಿದ್ದು ರಾತ್ರಿಯಲ್ಲಿ ಭಯ, ನಿದ್ದೆಯಲ್ಲಿ ಎದ್ದು ಓಡಾಡುವುದು, ನಾಚಿಕೆ ಸ್ವಭಾವದನಾಗಿರುತ್ತಾನೆ. ಪದಗಳನ್ನು ಮಾತ್ರ ಮರೆಯುತ್ತಿದ್ದರೆ ಲೈಕೋಪೋಡಿಯಂ ಎಂಬ ಔಷಧವನ್ನು ಬಳಸಬಹುದು. ಹೆಸರುಗಳನ್ನು ಮರೆಯುತ್ತಿದ್ದರೆ ಅನಕಾರ್ಡಿಯಂ ಮತ್ತು ಸಲ್ಫರ್ ಎಂಬ ಔಷಧವನ್ನು ಬಳಸಬಹುದು. ವ್ಯಕ್ತಿಗಳನ್ನು ಮರೆಯುತ್ತಿದ್ದರೆ ನಕ್ಸ್ ಒಮಿಕ ಎಂಬ ಔಷಧವನ್ನು ಬಳಸಬಹುದು. ಪ್ರದೇಶ ಮತ್ತು ಜಾಗಗಳನ್ನು ಮರೆಯುತ್ತಿದ್ದರೆ ನಕ್ಸ್ ಮಾಸ್ಕಿಟಾ ಎಂಬ ಔಷಧವನ್ನು ಬಳಸಬಹುದು. ಸಮಯವನ್ನು ಮರೆಯುತ್ತಿದ್ದರೆ ಮರ್ಕ್ಯೂರಿಯಸ್ ಸಾಲ್ಯುಬಲಸ್ ಎಂಬ ಔಷಧವನ್ನು ಬಳಸಬಹುದು. ಹೋಮಿಯೋಪತಿ ಔಷಧಗಳನ್ನು ತಜ್ಞರ ಸಲಹೆ ಪಡೆದು ತೆಗೆದುಕೊಳ್ಳುವುದು ಒಳ್ಳೆಯದು.
1: ಇದುವರೆಗೂ ಮರುವಿಗೆ ಹೋಮಿಯೋಪತಿ ಚಿಕಿತ್ಸೆ ಬಗ್ಗೆ ಮಾಹಿತಿ ನೀಡಿದವರು ಡಾಕ್ಟರ್ ಎಂ ಪ್ರಕಾಶ್ ಕುಮಾರ್. ಕೇಳುಗರೆ, ಇಂದಿನ ಉಲ್ಲಾಸ ಕಾರ್ಯಕ್ರಮದಲ್ಲಿ ನಿತ್ಯ ಜೀವನದಲ್ಲಿ ವಿಜ್ಞಾನಕ್ಕೆ ಸಂಬಂಧಿಸಿದಂತೆ ನಾನು ಕೇಳಿದ ಪ್ರಶ್ನೆ ಹೀಗಿತ್ತು. ಪಳೆಯುಳಿಕೆ ಇಂಧನಗಳ ಬದಲಾಗಿ ನಾವು ಜೈವಿಕ ಇಂಧನಗಳನ್ನು ಬಳಸ್ತೀವಿ, ಅದರಲ್ಲಿ ಬಯೋಗ್ಯಾಸ್ ಕೂಡ ಒಂದು. ಈ ಬಯೋಗ್ಯಾಸ್ನಲ್ಲಿ ಇರುವಂತಹ ಪ್ರಮುಖವಾಗಿ ಇರುವಂತಹ ಅನಿಲಗಳು ಯಾವುವು ಅಂತ ನಾನು ಪ್ರಶ್ನೆಯನ್ನು ಕೇಳಿದೆ. ಯಾರೆಲ್ಲ ಉತ್ತರವನ್ನು ಕಳಿಸಿದ್ದಾರೆ, ಸಂದೇಶವನ್ನು ಕಳಿಸಿದ್ದಾರೆ ಅಂತ ನೋಡ್ತಾ ಹೋಗೋಣ. ಸೋನು ಚಿತ್ರದುರ್ಗದಿಂದ, ನೇತ್ರ ನಟರಾಜ್ ಚಿತ್ರದುರ್ಗದಿಂದ, ರೂಪಾ ಪಂಡುರಂಗರಾವ್ ಚಿತ್ರದುರ್ಗದಿಂದ, ನಾಗೇಂದ್ರ ಗುಂಡಮ್ಮ ಉಳ್ಳರ್ತಿಯಿಂದ, ದೊಡ್ಡ ಉಳ್ಳರ್ತಿ ಚಳ್ಳಕೆರೆ ತಾಲೂಕಿನಿಂದ, ಹಾಗೆ ಹೆಚ್ ಸತೀಶ್ ಕುಮಾರ್ ಚಿತ್ರದುರ್ಗದಿಂದ, ನಳಿನಿ ಸತೀಶ್ ಸಂಗಮೇಶ್ವರ್ ಲೌಡ್ ಚಿತ್ರದುರ್ಗದಿಂದ, ವಾಣಿ ಸತೀಶ್ ಚಿತ್ರದುರ್ಗದಿಂದ, ಹಾಗೆ ಹೊನ್ನೂರಾಲಿ ಹನುಮಂತಾಪುರ ಜಗಳೂರು ತಾಲೂಕಿನಿಂದ, ಸಿದ್ದಲಿಂಗ ಮೂರ್ತಿ ಸಿರಿಗೇರಿಯಿಂದ, ಸುಭಾನ್ ಕೋರಿ ಹಗರಿಬೊಮ್ಮನಹಳ್ಳಿ ತಾಲೂಕು ಹಂಪಸಾಗರದಿಂದ, ಹಾಗೆಯೇ ಮುಂದಿನ ಸಂದೇಶ ಬಂದಿದೆ. ಹನುಮಂತಪ್ಪ ಮಡಿವಾಳರ್ ಜಗಳೂರಿನಿಂದ ಸಂದೇಶವನ್ನು ಕಳಿಸಿದ್ದಾರೆ. ಚಿತ್ರದುರ್ಗದಿಂದ ಪಂಡ್ರಹಳ್ಳಿ ರವಿ ಹೊಳಲ್ಕೆರೆ ರೋಡ್ ಹೆಡ್ ಪೋಸ್ಟ್ ಆಫೀಸ್ ಹತ್ತಿರ ರಸ್ತೆಯಿಂದ ಕಳಿಸಿದ್ದಾರೆ ಸಂದೇಶವನ್ನ. ಹಾಗೆ ನಾಗವೇಣಿ ಸತೀಶ್, ರೋಹಿತ್ ಕನಿಕಾ ರೋಡ್ ಚಿತ್ರದುರ್ಗದಿಂದ ಸಂದೇಶ ಕಳಿಸಿದ್ದಾರೆ. ಎಂ ಈಶಣ್ಣ ಮುತ್ತಿಗರ ಹಳ್ಳಿಯಿಂದ ಸಂದೇಶ ಕಳಿಸಿದ್ದಾರೆ. ಮುಂದಿನ ಸಂದೇಶ ಬಂದಿದೆ. ಚಿತ್ರಲಿಂಗಪ್ಪ ಚಿಕ್ಕಗೊಂಡನಹಳ್ಳಿ ಹೊಸ ಗೊಲ್ಲರಹಟ್ಟಿಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಶುಭ ಮಧ್ಯಾಹ್ನ ಅಂತ ಹೇಳಿದ್ದಾರೆ ಚಿಕ್ಕಪ್ಪ. ಶಾರದಾ ರಾಮೇಶ್ವರ ಶಿವಮೊಗ್ಗದಿಂದ ಇವರು ಸಂದೇಶವನ್ನು ಕಳಿಸಿದ್ದಾರೆ, ಹಾಗೆ ಉತ್ತರವನ್ನು ಕೂಡ ಕಳಿಸಿದ್ದಾರೆ. ಮುಂದಿನ ಸಂದೇಶ ಬಂದಿದೆ. ರಾಯಭಾಗ ತಾಲೂಕು ಮುಗುಳಖೋಟದಿಂದ ಶಿವಲಿಂಗಯ್ಯ ಹಿರೇಮಠ್, ಕಲಾವತಿ ಹಿರೇಮಠ್, ಅಭಿಷೇಕಯ್ಯ ಹಿರೇಮಠ್ ಅವರು ಸಂದೇಶವನ್ನು ಕಳಿಸಿದ್ದಾರೆ. ಮಾದಪ್ಪ ಹಾಗೂ ಕೃಷ್ಣ ಕೆ ಎಂ ಕಮಂಡಲಗುಂದಿಯಿಂದ ಮುಂದಿನ ಸಂದೇಶ ಬಂದಿದೆ. ಸಿಎಲ್ ಉಮಾಮಹೇಶ್ವರಿ ಶ್ರೀ ಏಕನಾಥೇಶ್ವರಿ ಜಾತ್ರೆ ಬಯಲು ಚಿತ್ರದುರ್ಗದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆಯೇ ಸುಬ್ರಾಯ್ ಹೆಗ್ಗಡೆ ತ್ಯಾಗ್ಲಿ ಸಿದ್ದಾಪುರ ಉತ್ತರ ಕನ್ನಡ ಜಿಲ್ಲೆಯಿಂದ ಇವರು ಸಂದೇಶವನ್ನು ಕಳಿಸಿದ್ದಾರೆ. ಸಿದ್ದಾಪುರ ತಾಲೂಕಿನಿಂದ ಸಂದೇಶವನ್ನು ಕಳಿಸಿದ್ದಾರೆ. ಮುಂದಿನ ಸಂದೇಶ ಬಂದಿದೆ. ನಾಗರಾಜ್ ರೆಡ್ಡಿ ರಾಮತೀರ್ಥದಿಂದ ಹರಿಹರ ತಾಲೂಕಿನಿಂದ ಸಂದೇಶವನ್ನು ಕಳಿಸಿದ್ದಾರೆ. ಮುಂದಿನ ಸಂದೇಶ ಬಂದಿದೆ. ಹರಿಹರದಿಂದ ಸುರೇಶ್ ಬೆಣ್ಣಿಯವರು ನಮಸ್ತೆ ಅಂತ ಹೇಳಿದ್ದಾರೆ, ಸಂದೇಶದ ಉತ್ತರವನ್ನು ಕೂಡ ಕಳಿಸಿದ್ದಾರೆ. ಹಾಗೆ ಮುಂದಿನ ಸಂದೇಶ ಬಂದಿದೆ ಅಮೃತ ರಮೇಶ್ ಚಿತ್ರದುರ್ಗದಿಂದ. ಮುಂದಿನ ಸಂದೇಶ ಋಷಭೇಂದ್ರಪ್ಪ ಹೆಚ್ ವಾಲ್ಮೀಕಿ ನಗರ ಚಳ್ಳಕೆರೆಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ಮುಂದಿನ ಸಂದೇಶ ಬಂದಿದೆ. ಈಶ್ವರಪ್ಪ ಟಿ ನೇಕಾರ್ ಕೊಂಡ್ಲಹಳ್ಳಿ ಇವರು ಇಲ್ಲಿಂದ ಸಂದೇಶವನ್ನು ಕಳಿಸಿದ್ದಾರೆ. ಮುಂದಿನ ಸಂದೇಶ ನೋಡೋದಾದರೆ ನಾಗೇಂದ್ರಪ್ಪ ಉಡೇವು ಮುಳಕಲ್ಮುರು ತಾಲೂಕಿನಿಂದ ಸಂದೇಶವನ್ನು ಕಳಿಸಿದ್ದಾರೆ. ಬುಕನಕೆರೆಯಿಂದ ವಿಜೇಂದ್ರ ಮೈಸೂರು ಇಲ್ಲಿಂದ ಸಂದೇಶ ಕಳಿಸಿದ್ದಾರೆ. ಹಾಗೆಯೇ ಶಾಂತಾಚಾರ್ ಬೆಡಗೇರ ಕುಕನೂರು ಹರಿಹರ ತಾಲೂಕಿನಿಂದ, ಹಾಗೆ ವಿರುಪಾಕ್ಷಪ್ಪ ಭರಮಸಾಗರ ಚಳ್ಳಕೆರೆ ತಾಲೂಕಿನಿಂದ ಇವರು ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆಯೇ ಶಿಲ್ಪಾ ವಿದ್ಯಾನಗರ ಚಿತ್ರದುರ್ಗದಿಂದ ಮುಂದಿನ ಸಂದೇಶ ಬಂದಿದೆ. ಎಂ ಆರ್ ಶ್ರೀಕಂಠನ್ ಅಗ್ರಹಾರ ಮೈಸೂರಿನಿಂದ ಸಂದೇಶವನ್ನು ಕಳಿಸಿದ್ದಾರೆ. ಮುಂದಿನ ಸಂದೇಶ ಟೈಪ್ ಆಗ್ತದೆ. ಕೆಪಿ ದಿನೇಶ್ ಭಟ್, ಅರ್ಚನಾ ಭಟ್, ಆದಿತ್ಯ ಭಟ್ ಕೌರಿ ಮಂಡಗದ್ದೆ ಹೋಬಳಿ ತೀರ್ಥಹಳ್ಳಿ ತಾಲೂಕು ಶಿವಮೊಗ್ಗ ಜಿಲ್ಲೆಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಮುಂದಿನ ಸಂದೇಶ ಮಲ್ಲಿಕಾರ್ಜುನ ಮುಗಲಹಳ್ಳಿ ಗ್ರಾಮ ಮುಳಕಲ್ಮುರು ತಾಲೂಕಿನಿಂದ ಸಂದೇಶ ಕಳಿಸಿದ್ದಾರೆ. ಉಮಾಮೋಹನ ಮುರಳಿ ಜೋಗಿಮಟ್ಟೆ ರಸ್ತೆ ಫಸ್ಟ್ ಕ್ರಾಸ್ ಚಿತ್ರದುರ್ಗದಿಂದ, ಹಾಗೆ ಹರಪನಹಳ್ಳಿ ತಾಲೂಕು ಚಿಗಟೇರಿಯಿಂದ ಕೆಂಚನಗೌಡರ ರಮೇಶ್ ಅವರು ಸಂದೇಶವನ್ನು ಕಳಿಸಿದ್ದಾರೆ. ಮುಂದಿನ ಸಂದೇಶ ಗಾಯತ್ರಿ ತಿಮ್ಮೇಶ್ ಗಡಿಮಾಕುಂಟೆ ಜಗಳೂರು ಗಡಿಮಾಕುಂಟೆಯಿಂದ ಇವರು ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆಯೇ ಮುಂದಿನ ಸಂದೇಶ ಬಂದಿದೆ. ಇವರು ಹೆಸರುಗಳನ್ನು ಓಕೆ, ಎಂ ಬಸವರಾಜ್ ಸಾವಿತ್ರಮ್ಮ ಯಶೋದಮ್ಮ ತಿಪ್ಪಮ್ಮ ಎಂ ಬಿ ಸಿದ್ದೇಶ್ ಖಾನಹೊಸಳ್ಳಿ ಗ್ರಾಮದಿಂದ ಕೂಡ್ಲಿಗೆ ತಾಲೂಕು ವಿಜಯನಗರ ಜಿಲ್ಲೆಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಒನಕೆ ಓಬವ್ವನ ತವರೂರು ಗುಡೇಕೋಟೆಯಿಂದ ಅಂಗಡಿ ತಿಪ್ಪೇಶ್ ಚೈತ್ರ ಸೋನು ಪ್ರಜ್ವಲ್ ಅವರು ಸಂದೇಶವನ್ನು ಕಳಿಸಿದ್ದಾರೆ.

ಮುಂದಿನ ಸಂದೇಶ ಬಂದಿದೆ. ಉಮಾದೇವಿ ಪಿಡಬ್ಲ್ಯೂಡಿ ಕಾಲೋನಿ ಬಿಆರ್ ಪ್ರಾಜೆಕ್ಟ್ ಶಿವಮೊಗ್ಗದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಕೇಳುಗರೆ, ನಿಮ್ಮೆಲ್ಲರ ಸಂದೇಶವನ್ನು ಓದಿದ್ದೇನೆ. ಸಾಕಷ್ಟು ಜನ ಎಲ್ಲರೂ ಕೂಡ ಸರಿಯಾಗಿ ಉತ್ತರವನ್ನು ಕೊಟ್ಟಿದ್ದೀರಿ, ಸಾಕಷ್ಟು ಜನ ಸಂದೇಶವನ್ನು ಕಳಿಸಿದ್ದೀರಿ. ಓಕೆ, ನಿಮ್ಮೆಲ್ಲರ ಸಂದೇಶಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು. ಕೇಳುಗರೆ, ಇಂದು ನಿತ್ಯ ಜೀವನದಲ್ಲಿ ವಿಜ್ಞಾನಕ್ಕೆ ಸಂಬಂಧಿಸಿದಂತೆ ನಾನು ಕೇಳಿದ ಪ್ರಶ್ನೆ ಹೀಗಿತ್ತು. ಪಳೆಯುಳಿಕೆ ಇಂಧನಗಳ ಬದಲಾಗಿ ನಾವು ಜೈವಿಕ ಇಂಧನಗಳನ್ನು ಬಳಸ್ತೀವಿ, ಅದರಲ್ಲಿ ಬಯೋಗ್ಯಾಸ್ ಕೂಡ ಒಂದು. ಆ ಬಯೋಗ್ಯಾಸ್ನಲ್ಲಿ ಇರುವಂತಹ ಪ್ರಮುಖವಾಗಿ ಇರುವಂತಹ ಅನಿಲಗಳು ಯಾವುದು ಅಂತ ಹೇಳಿ. ಹೌದು, ನಿಮ್ಮೆಲ್ಲರೂ ಕೂಡ ಉತ್ತರ ಸರಿಯಾಗಿದೆ. ಮೀಥೇನ್ ಮತ್ತು ಕಾರ್ಬನ್ ಡೈಆಕ್ಸೈಡ್. ಬಯೋಗ್ಯಾಸ್ ಅನ್ನುವಂಥದ್ದು ಸಗಣಿ, ಕೃಷಿ ತ್ಯಾಜ್ಯ ಮತ್ತು ಹಸಿರು ತ್ಯಾಜ್ಯ ಮುಂತಾದ ಸಾವಯವ ವಸ್ತುಗಳನ್ನು ಬಳಸಿ ಆಮ್ಲಜನಕದ ಅನುಪಸ್ಥಿತಿಯಲ್ಲಿ ಆ ವಸ್ತುಗಳನ್ನೆಲ್ಲ ಕೊಳೆಯಿಸೋದ್ರಿಂದ ಉತ್ಪತ್ತಿಯಾಗುವಂತಹ ನವೀಕರಿಸಬಹುದಂತಹ ಇಂಧನ ಆಗಿದೆ ಜೈವಿಕ ಅನಿಲ ಅನ್ನುವಂಥದ್ದು, ಬಯೋಗ್ಯಾಸ್ ಅನ್ನುವಂಥದ್ದು. ಇದರಲ್ಲಿ ಮುಖ್ಯವಾಗಿ ಮೀಥೇನ್ ಮತ್ತು ಕಾರ್ಬನ್ ಡೈಆಕ್ಸೈಡ್ ಅನಿಲಗಳ ಮಿಶ್ರಣ ಇರುತ್ತೆ. 50% to 75% ವರೆಗೂ ಬಯೋಗ್ಯಾಸ್ನಲ್ಲಿರುವಂತಹ ಮುಖ್ಯ ದಹನಕಾರಿ ಅಂಶವಾಗಿರೋದ್ರಿಂದ ಇದು ಅಡುಗೆ ಮಾಡಲು ಮತ್ತು ವಿದ್ಯುತ್ ಉತ್ಪಾದನೆಗೆ ಹೆಚ್ಚಿನ ಶಕ್ತಿಯನ್ನು ಕೊಡುತ್ತೆ. ಹಾಗೆ ಇದರ ಜೊತೆಗೆ ಕಾರ್ಬನ್ ಡೈಆಕ್ಸೈಡ್ ಮತ್ತು ಹೈಡ್ರೋಜನ್ ಸಾರಜನಕ ಆಮ್ಲಜನಕ, ಹೈಡ್ರೋಜನ್ ಸಲ್ಫೈಡ್ H2S, ಹಾಗೆ ಸಾಕಷ್ಟು ರೀತಿಯಾದಂಥ ಅನಿಲಗಳು ಕೂಡ ಇರುತ್ತೆ. ಆದರೆ ಅವು ಕಡಿಮೆ ಪ್ರಮಾಣದಲ್ಲಿರುತ್ತೆ. ಆದರೆ ನಮಗೆ ಹೆಚ್ಚು ದಹನಕಾರಿಯಾಗಿ ಉರಿಯೋದಕ್ಕೆ ಸಹಾಯ ಮಾಡುವಂಥದ್ದು ಮೀಥೇನ್. ಮೀಥೇನ್ ಅನಿಲ ಮತ್ತು ಕಾರ್ಬನ್ ಡೈಆಕ್ಸೈಡ್, ಅದು ಕಾರ್ಬನ್ ಡೈಆಕ್ಸೈಡ್ ಬಂದ್ಬಿಟ್ಟು 25% to 50% ಅಷ್ಟು ಅದು ಇರುತ್ತೆ. ಆದರೆ ಅದು ದಹನ ಕ್ರಿಯೆಗೆ ಸಹಾಯವನ್ನು ಮಾಡೋದಿಲ್ಲ ಅನಿಲ. ಹಾಗಾಗಿ ಮೀಥೇನ್ ಅನ್ನುವಂಥದ್ದು ಉತ್ತರ ಆಗಿತ್ತು. ಸರಿಯಾಗಿ ಉತ್ತರವನ್ನು ಕಳಿಸಿದಂತಹ ನಮ್ಮೆಲ್ಲ ಕೇಳುಗ ಸ್ನೇಹಿತರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು. ಕೇಳುಗರೆ, ಇದೀಗ ಉಲ್ಲಾಸ ಕಾರ್ಯಕ್ರಮದಲ್ಲಿ ಕೇಳೋಣ ಡಾಕ್ಟರ್ NS ಲಕ್ಷ್ಮೀನಾರಾಯಣ ಭಟ್ಟರ ಮತ್ತೊಂದು ಸುಮಧುರ ಭಾವಗೀತೆ. ಸುಲೋಚನಾ ಅವರ ಸ್ವರ ಮಾಧುರ್ಯದಲ್ಲಿ ಗೀತೆ ಕೇಳಿ ಬರ್ತಾ ಇದೆ. ಮೈಸೂರು ಅನಂತಸ್ವಾಮಿಯವರು ಸಂಗೀತ ಸಂಯೋಜಿಸಿದ್ದಾರೆ. ಎಲ್ಲಿ ಜಾರಿತೋ ಮನವು, ಎಲ್ಲಿ ಮೀರಿತೋ, ಎಲ್ಲಿ ಅಲಿಯುತ್ತಿಹುದೋ, ಏಕೋ ನಿಲ್ಲದಾಯಿತು.

ಕೇಳುಗರೆ, ಇಂದು ಸಂಜೆ 5 ಗಂಟೆಗೆ ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ನಮ್ಮ ಹಾಡು ನಿಮ್ಮ ಅನಿಸಿಕೆ ವಾಟ್ಸ್ಆಪ್ ಸಂದೇಶಗಳ ಕಾರ್ಯಕ್ರಮದಲ್ಲಿ ಇಂದು ಪ್ರಸಾರವಾಗಲಿರುವಂತಹ ಗೀತೆಗಳು ಹೀಗಿವೆ. ವಂದಾಕರುಣ ಬಾ ಚಿತ್ರದಿಂದ ಈ ಗೀತೆ.

ಕೇಳಿದ್ರೆ ಈ ಎಲ್ಲ ಸುಮಧುರ ಗೀತೆಗಳ ಕುರಿತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ, ಹಾಗೆ ತುಂಬ ಕುಟುಂಬದ ಕುರಿತಾಗಿರುವಂತಹ ಹಾಡುಗಳಲ್ಲಿ ನಿಮಗೆ ನಿಮ್ಮ ಕುಟುಂಬದ ಬಗ್ಗೆ ಏನಾದರೂ ಹಂಚ್ಕೋಬೇಕು ಅಂತಿದ್ರೆ ಈ ಸುಮಧುರ ಗೀತೆಗಳನ್ನ ಕೇಳಿದಾಗ ನಿಮ್ಗೆ ಏನ್ ಅನಿಸುತ್ತೆ ಅನ್ನೋದನ್ನ ನಮ್ಮ ವಾಟ್ಸ್ಆಪ್ ಸಂಖ್ಯೆ 9448640273ಕ್ಕೆ ಕಳಿಸಿಕೊಡಿ. ಈ ಸಂಜೆ ಪ್ರಸಾರವಾಗಲಿದೆ ನಮ್ಮ ಹಾಡು ನಿಮ್ಮ ಅನಿಸಿಕೆ ವಾಟ್ಸ್ಆಪ್ ಸಂದೇಶಗಳ ಕಾರ್ಯಕ್ರಮದಲ್ಲಿ ಈ ಸುಮಧುರ ಗೀತೆಗಳನ್ನ ಹಾಗೆ ನಿಮ್ಮ ಸಂದೇಶಗಳನ್ನ ನೀವು ಕೇಳಬಹುದಾಗಿದೆ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಕುಮಾರಿ ಕೇವಳ. ಮುಖ್ಯಾಂಶಗಳು. ಬೆಂಗಳೂರು ಮುಂಬೈ ನಡುವೆ ನೂತನ ದ್ವೈ ಸಾಪ್ತಾಹಿಕ ರೈಲು ಸೇವೆಗೆ ಕೇಂದ್ರ ಸಚಿವ ಅಶ್ವಿನಿ ವೈಷ್ಣವ್ ವರ್ಚುವಲ್ ಮೂಲಕ ಚಾಲನೆ. ಜೂನ್ 1ರಂದು ರಾಜ್ಯಾದ್ಯಂತ ಶಾಲಾ ಪ್ರಾರಂಭೋತ್ಸವ. 46,000 ಶಿಕ್ಷಕರು ಹಾಗೂ ಅಧಿಕಾರಿಗಳೊಂದಿಗೆ ಸಚಿವ ಮಧು ಬಂಗಾರಪ್ಪ ಸಂವಾದ. ಸ್ವಚ್ಛ ಮತ್ತು ಆರೋಗ್ಯಕರ ಬೆಂಗಳೂರು ನಿರ್ಮಾಣಕ್ಕೆ ನಾಗರಿಕರು ಕೈಜೋಡಿಸಲು ಆಯುಕ್ತ ರಾಜೇಂದ್ರ ಚೋಳನ್ ಕರೆ. ವಿಜಯಪುರದಲ್ಲಿ ಇಂದಿನಿಂದ ರಾಜ್ಯ ಮಟ್ಟದ 15 ಹಾಗೂ 17 ವರ್ಷದೊಳಗಿನವರ ಬ್ಯಾಡ್ಮಿಂಟನ್ ಟೂರ್ನಿ. 756 ಕ್ರೀಡಾಪಟುಗಳು ಕಣದಲ್ಲಿ. ನೈರುತ್ಯ ರೈಲ್ವೆ, ದಕ್ಷಿಣ ಮಧ್ಯ ರೈಲ್ವೆ ಮತ್ತು ಪಶ್ಚಿಮ ರೈಲ್ವೆ ವಲಯಗಳ ಸಹಯೋಗದೊಂದಿಗೆ ಸರ್ಎಂ ವಿಶ್ವೇಶ್ವರಯ್ಯ ಟರ್ಮಿನಲ್ ಎಸ್ಎಂವಿಟಿಯಿಂದ ಮುಂಬೈನ ಲೋಕಮಾನ್ಯ ತಿಲಕ್ ಟರ್ಮಿನಸ್ಗೆ ವಾರದಲ್ಲಿ 2 ದಿನ ಸಂಚರಿಸಲಿರುವ ನೇರ ರೈಲು ಸೇವೆಗೆ ಇಂದು ಕೇಂದ್ರ ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್ ವರ್ಚುವಲ್ ಮೂಲಕ ಚಾಲನೆ ನೀಡಿದರು. ಬೆಂಗಳೂರಿನ ಎಸ್ಎಂವಿಟಿ ಬೆಂಗಳೂರು ರೈಲ್ವೆ ನಿಲ್ದಾಣದಲ್ಲಿ ಆಯೋಜಿಸಲಾದ ಹೊಸ ದ್ವೈ ಸಾಪ್ತಾಹಿಕ ಎಕ್ಸ್ಪ್ರೆಸ್ ರೈಲು ಸೇವೆಯ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಕೇಂದ್ರ ರೈಲ್ವೆ ಖಾತೆ ರಾಜ್ಯ ಸಚಿವ ವಿ ಸೋಮಣ್ಣ ಪಾಲ್ಗೊಂಡು ಹಸಿರು ನಿಶಾನೆ ತೋರಿದರು. ಕಾರ್ಯಕ್ರಮದಲ್ಲಿ ಸಂಸದ ಪಿಸಿ ಮೋಹನ್ ಉಪಸ್ಥಿತರಿದ್ದರು. ಸಂಸದ ತೇಜಸ್ವಿ ಸೂರ್ಯ ವರ್ಚುವಲ್ ಮೂಲಕ ಪಾಲ್ಗೊಂಡರು. ಈ ವೇಳೆ ಮಾತನಾಡಿದ ಸಚಿವ ಸೋಮಣ್ಣ, ಈ ಹೊಸ ರೈಲು ದಾವಣಗೆರೆ, ಹುಬ್ಬಳ್ಳಿ, ಧಾರವಾಡ, ಬೆಳಗಾವಿ ಸೇರಿದಂತೆ ಪ್ರಮುಖ 7-8 ನಿಲ್ದಾಣಗಳಲ್ಲಿ ಮಾತ್ರ ನಿಲ್ಲಲಿದ್ದು ಮುಂಬೈಗೆ ಅತ್ಯಂತ ವೇಗವಾಗಿ ತಲುಪಲಿದೆ ಎಂದರು. ಇದರ ಜೊತೆಗೆ ಕೋವಿಡ್ ಸಮಯದಲ್ಲಿ ಸ್ಥಗಿತಗೊಂಡಿದ್ದ 37 ರೈಲುಗಳ ಸಂಚಾರವನ್ನು ಪುನರ್ ಆರಂಭಿಸಲು ರೈಲ್ವೆ ಸಚಿವರು ಅನುಮೋದನೆ ನೀಡಿದ್ದಾರೆ ಎಂದು ತಿಳಿಸಿದರು. ರೈಲ್ವೆ ಬಜೆಟ್ ಅನ್ನು ಸಾಮಾನ್ಯ ಬಜೆಟ್ನೊಂದಿಗೆ ವಿಲೀನಗೊಳಿಸಿ ರೈಲ್ವೆ ಇಲಾಖೆಗೆ ದಾಖಲೆಯ 2,93,000 ಕೋಟಿ ರೂಪಾಯಿಗಳನ್ನು ನೀಡಲಾಗಿದೆ ಎಂದರು. ರಾಜ್ಯದಲ್ಲಿ ಪ್ರಸ್ತುತ 3,840 ಕಿಲೋಮೀಟರ್ ಉದ್ದದ ರೈಲ್ವೆ ಯೋಜನೆಗಳು ವಿವಿಧ ಹಂತದಲ್ಲಿ ಪ್ರಗತಿಯಲ್ಲಿವೆ. 2014ರಿಂದ ಈವರೆಗೆ ರಾಜ್ಯದಲ್ಲಿ 3,742 ಕಿಲೋಮೀಟರ್ ಮಾರ್ಗದ ವಿದ್ಯುದೀಕರಣ ಪೂರ್ಣಗೊಂಡಿದ್ದು 97% ಕಾಮಗಾರಿ ಮುಕ್ತಾಯಗೊಂಡಿದೆ. ಅಮೃತ ಭಾರತ ನಿಲ್ದಾಣ ಯೋಜನೆಯಡಿ 69 ರೈಲ್ವೆ ನಿಲ್ದಾಣಗಳ ಆಧುನೀಕರಣಕ್ಕೆ 2,160 ಕೋಟಿ ರೂಪಾಯಿಗಳನ್ನು ವೆಚ್ಚ ಮಾಡಲಾಗುತ್ತಿದೆ ಎಂದು ಸಚಿವರು ತಿಳಿಸಿದರು.
1: ರಾಜ್ಯದಲ್ಲಿ 14 ವರ್ಷದ ನೀತಿ

0: ನಮ್ಮ ಲೀಡರ್ ಧಾರವಾಡ ಬ್ಯಾರಿಯೂಪಿ ಮೇಲ್ಸೇತುವೆ ಕೆಲ ಸೇತುವೆಗಳು ಕೇವಲ 100 150 150 ಆಗಿತ್ತು. ರಾಷ್ಟ್ರದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ರಾಷ್ಟ್ರದ ಪ್ರಧಾನಿಗಳಾದ್ಮೇಲೆ ರೈಲ್ವೆಗೆ ಒಂದು ಒಳ್ಳೆ ಹೊಸ ದಿಕ್ಕನ್ನ ಕೊಟ್ಟು 707 ಇವತ್ತು ಆರ್ಓಬಿ ಆರ್ಯುಪಿಯನ್ನ ಮುಗಿಸಿ ಸುಮಾರು 146 ಆರ್ಓಬಿ ಆರ್ಯುಪಿ ಇನ್ನು 1 ವರ್ಷದಲ್ಲಿ ಮುಗಿಸ್ತಕ್ಕಂತ ಕೆಲಸವನ್ನ ಮಾಡಿ ಇನ್ನು ಕೇವಲ 3 ವರ್ಷದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಒಂದೇ ಒಂದು ಲೆವೆಲ್ ಕ್ರಾಸಿಂಗ್ ಇರಬಾರ್ದು ಅನ್ನುವ ಸೂಚನೆಯನ್ನು ಕೊಟ್ಟಿರ್ತಕ್ಕಂತ ರಾಷ್ಟ್ರದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ಇದಕ್ಕೆ ಸಂಕಲ್ಪ ಮಾಡಿ ತಮ್ಮದೇ ಆದಂತಹ ನೈಪುಣ್ಯತೆಯಿಂದ ಕೆಲಸ ಮಾಡ್ತಾ ಇರ್ತಕ್ಕಂತ ಅಶ್ವಿನಿ ವೈಷ್ಣವ್ ಅವರಿಗೆ ನಾವೆಲ್ಲರೂ ಕೂಡ ಒಟ್ಟಾಗಿ ಸೇರಿ ಅಭಿನಂದನೆಯನ್ನು ಸಲ್ಲಿಸೋಣ.
1: ಮುಂಬರುವ ಜೂನ್ 1ರಂದು ರಾಜ್ಯಾದ್ಯಂತ ಹೊಸ ಶೈಕ್ಷಣಿಕ ವರ್ಷದ ಶಾಲಾ ಪ್ರಾರಂಭೋತ್ಸವ ನೆರವೇರಲಿದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿದ್ಯಾರ್ಥಿಗಳನ್ನು ಶಾಲೆಗಳಿಗೆ ಬರಮಾಡಿಕೊಳ್ಳಲಿದ್ದಾರೆ. ಇದೇ ಸಂದರ್ಭದಲ್ಲಿ ರಾಜ್ಯದ ಎಲ್ಲಾ ಶಾಲೆಗಳಲ್ಲಿ ಏಕಕಾಲಕ್ಕೆ ನಡೆಯಲಿರುವ ಮಹಾಪೋಷಕ ಶಿಕ್ಷಕರ ಸಭೆಯನ್ನು ಉದ್ದೇಶಿಸಿ ಮುಖ್ಯಮಂತ್ರಿ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಪೋಷಕರು ಹಾಗೂ ವಿದ್ಯಾರ್ಥಿಗಳೊಂದಿಗೆ ನೇರ ಸಂವಾದ ನಡೆಸಲಿದ್ದಾರೆ. ಇದರ ಜೊತೆಗೆ ಶಿವಮೊಗ್ಗದಲ್ಲಿ ನಿರ್ಮಾಣವಾಗಲಿರುವ ನೂತನ ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಕೆಪಿಎಸ್ ಕಟ್ಟಡಕ್ಕೆ ಮುಖ್ಯಮಂತ್ರಿ ಶಂಕುಸ್ಥಾಪನೆ ನೆರವೇರಿಸಲಿದ್ದಾರೆ. ಹೊಸ ಶೈಕ್ಷಣಿಕ ವರ್ಷದ ಪೂರ್ವ ಸಿದ್ದತೆಗಳ ಕುರಿತು ಶಾಲಾ ಶಿಕ್ಷಣ ಹಾಗೂ ಸಾಕ್ಷರತಾ ಸಚಿವ ಎಸ್ ಮಧುಬಂಗಾರಪ್ಪ ಇಲಾಖೆಯ ಅಧಿಕಾರಿಗಳು ಹಾಗೂ ಸುಮಾರು 46,000 ಸರ್ಕಾರಿ ಶಾಲೆಗಳ ಶಿಕ್ಷಕರೊಂದಿಗೆ ವಿಡಿಯೋ ಸಂವಾದ ನಡೆಸಿದರು. ಇತ್ತೀಚಿನ ಎಸ್ಎಸ್ಎಲ್ಸಿ ಪಿಯುಸಿ ಪರೀಕ್ಷೆಗಳ ಫಲಿತಾಂಶಕ್ಕಾಗಿ ಇಲಾಖೆಯ ಶ್ರಮವನ್ನು ಶ್ಲಾಘಿಸಿದ ಸಚಿವರು ಮುಂದಿನ ವರ್ಷವೂ ಉತ್ತಮ ಸಾಧನೆ ಕಾಯ್ದುಕೊಳ್ಳಲು ಕರೆ ನೀಡಿದರು. ಸ್ವಚ್ಛ ಭಾರತ್ ಮಿಷನ್ ನಗರ 2.0 ಯೋಜನೆಯಡಿ ಜಲಮೂಲಗಳ ಸಂರಕ್ಷಣೆ, ತ್ಯಾಜ್ಯ ವಿಂಗಡಣೆ ಹಾಗೂ ಏಕಬಳಕೆ ಪ್ಲಾಸ್ಟಿಕ್ ನಿಷೇಧದ ಕುರಿತು ಜಾಗೃತಿ ಮೂಡಿಸಲು ಬೆಂಗಳೂರು ಕೇಂದ್ರ ನಗರ ಪಾಲಿಕೆ ವತಿಯಿಂದ ನಗರದ 3 ಸ್ಥಳಗಳಲ್ಲಿ ಸಮುದಾಯ ಬೀದಿ ನಾಟಕ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿತ್ತು. ಪ್ರದರ್ಶನ ವೀಕ್ಷಿಸಿ ಮಾತನಾಡಿದ ಪಾಲಿಕೆ ಆಯುಕ್ತ ರಾಜೇಂದ್ರ ಚೋಳನ್, ಸ್ವಚ್ಛ ಮತ್ತು ಆರೋಗ್ಯಕರ ಬೆಂಗಳೂರು ನಿರ್ಮಾಣಕ್ಕೆ ನಾಗರಿಕರ ಸಹಕಾರ ಬಹುಮುಖ್ಯ ಎಂದರು. ನಗರದ ಸೌಂದರ್ಯಕ್ಕೆ ಮಾರಕವಾಗಿರುವ ತ್ಯಾಜ್ಯ ಸುರಿದು ನಿರ್ಮಾಣವಾಗುವ ಕಪ್ಪು ಚುಕ್ಕೆ ಸ್ಥಳಗಳ ನಿರ್ಮೂಲನೆ ಮಾಡಲು ಸಾರ್ವಜನಿಕರು, ಸಂಘ ಸಂಸ್ಥೆಗಳು ಪಾಲಿಕೆಯೊಂದಿಗೆ ಸಕ್ರಿಯವಾಗಿ ಕೈಜೋಡಿಸಬೇಕು ಎಂದರು. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
1: ಕರ್ನಾಟಕ ಬ್ಯಾಡ್ಮಿಂಟನ್ ಅಸೋಸಿಯೇಷನ್ ಮತ್ತು ಬಿಎಲ್ಡಿಇ ಸಂಸ್ಥೆಯ ಸಹಯೋಗದಲ್ಲಿ ಯೋನೆಕ್ಸ್ ಸನ್ರೈಸ್ ರಾಜ್ಯ ಮಟ್ಟದ 15 ಮತ್ತು 17 ವಯೋಮಿತಿಯೊಳಗಿನವರ ಬ್ಯಾಡ್ಮಿಂಟನ್ ಟೂರ್ನಿಯು ಇಂದಿನಿಂದ May 23ರವರೆಗೆ ನಗರದ ಡಾ ಬಿಆರ್ ಅಂಬೇಡ್ಕರ್ ಹಾಗೂ ಬಿಎಲ್ಡಿಇ ಒಳಾಂಗಣ ಕ್ರೀಡಾಂಗಣದಲ್ಲಿ ನಡೆಯುತ್ತಿದೆ. ಗ್ರಾಮೀಣ ಭಾಗದಲ್ಲಿ ಕ್ರೀಡೆಗೆ ಉತ್ತೇಜನ ನೀಡುವ ಉದ್ದೇಶದಿಂದ ವಿಜಯಪುರದಲ್ಲಿ ಇದೇ ಮೊದಲ ಬಾರಿಗೆ ಈ ಪ್ರತಿಷ್ಠಿತ ಟೂರ್ನಿಯನ್ನು ಆಯೋಜಿಸಲಾಗಿದೆ. ಪಂದ್ಯಾವಳಿಯಲ್ಲಿ ರಾಜ್ಯ, ರಾಷ್ಟ್ರ ಮತ್ತು ಅಂತಾರಾಷ್ಟೀಯ ಮಟ್ಟದ ಒಟ್ಟು 756 ಆಟಗಾರರು ಪಾಲ್ಗೊಳ್ಳುತ್ತಿದ್ದಾರೆ. ಪ್ರತಿದಿನ ಬೆಳಿಗ್ಗೆ 8ರಿಂದ ಸಂಜೆ 6ರವರೆಗೆ ಪಂದ್ಯಗಳು ನಡೆಯುತ್ತಿದ್ದು ಇಂದಿನಿಂದ May 20ರವರೆಗೆ ಅರ್ಹತಾ ಸುತ್ತಿನ ಪಂದ್ಯಗಳು ಹಾಗೂ ಇದೇ 21ರಿಂದ 23ರವರೆಗೆ ಮುಖ್ಯ ಡ್ರಾ ಪಂದ್ಯಗಳು ಜರುಗಲಿವೆ. 22ರಂದು ಕ್ವಾರ್ಟರ್ ಫೈನಲ್ ಮತ್ತು ಸೆಮಿಫೈನಲ್ ಪಂದ್ಯಗಳು ನಡೆದರೆ ಇದೇ 23ರಂದು ಅಂತಿಮ ಫೈನಲ್ ಪಂದ್ಯ ನಡೆಯಲಿದೆ. ಬೆಳಗಾವಿ ಮಹಾನಗರ ಪಾಲಿಕೆಯಲ್ಲಿ ಕರ್ನಾಟಕ ಪರವಾದ ಗೊತ್ತುವಳಿ ಅಂಗೀಕರಿಸಲು ಯಾವುದೇ ತೊಂದರೆ ಇಲ್ಲ ಎಂದು ಬಿಜೆಪಿ ನಾಯಕ ಹಾಗೂ ವಿಧಾನ ಪರಿಷತ್ ಸದಸ್ಯ ಎನ್ ರವಿಕುಮಾರ ತಿಳಿಸಿದ್ದಾರೆ. ಬೆಳಗಾವಿಯಲ್ಲಿ ಇಂದು ಕನ್ನಡ ಸಂಘಟನೆಗಳ ಕಾರ್ಯಕರ್ತರು ರವಿಕುಮಾರ್ ಅವರನ್ನು ಭೇಟಿ ಮಾಡಿ ಕರ್ನಾಟಕ ಪರ ಗೊತ್ತುವಳಿ ಅಂಗೀಕರಿಸಲು ಮುಂದಾಗಬೇಕೆಂದು ಮನವಿ ಸಲ್ಲಿಸಿದಾಗ ಪ್ರತಿಕ್ರಿಯೆ ನೀಡಿದ ಅವರು, ಈ ಬಗ್ಗೆ ಬೆಳಗಾವಿ ಮಹಾನಗರ ಪಾಲಿಕೆ ಮಹಾಪೌರ ಹಾಗೂ ಉಪಮಹಾಪೌರರೊಂದಿಗೆ ಸಮಾಲೋಚಿಸಿ ಕ್ರಮಕ್ಕೆ ಸೂಚಿಸಲಾಗುವುದು ಎಂದು ತಿಳಿಸಿದರು. ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮದ ಸಿಬ್ಬಂದಿ ಇದೇ 20ರಿಂದ ಅನಿರ್ದಿಷ್ಟ ಮುಷ್ಕರಕ್ಕೆ ಕರೆ ನೀಡಿರುವ ಹಿನ್ನೆಲೆಯಲ್ಲಿ ಜಿಲ್ಲೆಯ ಸಾರಿಗೆ ವ್ಯವಸ್ಥೆಗೆ ತೊಂದರೆ ಆಗದಂತೆ ಪರ್ಯಾಯ ಕ್ರಮ ಕೈಗೊಳ್ಳುವ ಕುರಿತು ಕೋಲಾರ ಜಿಲ್ಲಾಧಿಕಾರಿ ಡಾ ಎಂಆರ್ ರವಿ ಸಭೆ ನಡೆಸಿದರು. ಪ್ರಸ್ತುತ ತೀವ್ರ ಬೇಸಿಗೆ ಇರುವ ಕಾರಣ ಪ್ರಯಾಣಿಕರಿಗೆ ಸಮರ್ಪಕ ಸಾರಿಗೆ ಸೌಕರ್ಯ ಒದಗಿಸಬೇಕಾದ ಜವಾಬ್ದಾರಿ ತಮ್ಮ ಮೇಲಿದೆ. ಪ್ರಯಾಣಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಬಸ್ಗಳಲ್ಲಿ ಪ್ರಯಾಣಿಸುತ್ತಿರುವ ಸಂದರ್ಭದಲ್ಲಿ ಸಾರಿಗೆ ಸಿಬ್ಬಂದಿ ಕರ್ತವ್ಯಗಳಿಗೆ ಗೈರು ಹಾಜರಾಗಬಾರದು. ತಮ್ಮ ಸಾರ್ವಜನಿಕ ಸೇವೆ ಆದ್ಯತೆಯಾಗಿ ಪರಿಗಣಿಸಿ ಕರ್ತವ್ಯ ನಿರ್ವಹಿಸಬೇಕು ಎಂದು ಜಿಲ್ಲಾಧಿಕಾರಿ ಸೂಚಿಸಿದರು.

ವಿವಿಧ ತಾಲೂಕು ಮತ್ತು ಜಿಲ್ಲಾ ಕೇಂದ್ರಕ್ಕೆ ಹಾಗೂ ಬೆಂಗಳೂರಿಗೆ ಪ್ರಯಾಣಿಸುವ ಜನರ ಅನುಕೂಲಕ್ಕಾಗಿ ಸುಗಮ ಕಾರ್ಯಾಚರಣೆಗೆ ಯಾವುದೇ ಅಡ್ಡಿಯಾಗದಂತೆ ಸಾರಿಗೆ ಸಂಸ್ಥೆ ಎಲ್ಲಾ ಪರ್ಯಾಯ ಕ್ರಮ ಕೈಗೊಳ್ಳುವಂತೆ ನಿರ್ದೇಶನ ನೀಡಿದರು. ಬಕ್ರೀದ್ ಹಬ್ಬದ ಸಂದರ್ಭದಲ್ಲಿ ನಗರದ ಸಾರ್ವಜನಿಕ ಶಾಂತಿ ಸುವ್ಯವಸ್ಥೆ ಮತ್ತು ಸ್ವಚ್ಛತೆಯನ್ನು ಕಾಪಾಡುವ ನಿಟ್ಟನಲ್ಲಿ ಬೆಂಗಳೂರು ಉತ್ತರ ನಗರ ಪಾಲಿಕೆ ಮಹತ್ವದ ಕ್ರಮ ಕೈಗೊಂಡಿದೆ. ನಗರದ ವಿವಿಧ ಪ್ರದೇಶಗಳಲ್ಲಿ ನಿಯಮಬಾಹಿರವಾಗಿ ಮತ್ತು ಅನುಮತಿ ಪಡೆಯದೇ ಅನಧಿಕೃತವಾಗಿ ನಿರ್ಮಿಸಲಾಗಿರುವ ತಾತ್ಕಾಲಿಕ ಕುರಿ ಮತ್ತು ಮೇಕೆ ಮಾರುಕಟ್ಟೆ ಶೆಡ್ಗಳ ವಿರುದ್ದ ಪಾಲಿಕೆ ಜಂಟಿ ವಿಶೇಷ ಕಾರ್ಯಾಚರಣೆಯನ್ನು ಹಮ್ಮಿಕೊಂಡು ಯಶಸ್ವಿಯಾಗಿ ತೆರವುಗೊಳಿಸಿದೆ. ನಗರ ಪಾಲಿಕೆ ಆಯುಕ್ತ ಪಿ ಸುನೀಲ್ ಕುಮಾರ್ ಅವರ ಕಟ್ಟುನಿಟ್ಟಿನ ನಿರ್ದೇಶನದ ಮೇರೆಗೆ ಈ ಕಾರ್ಯಾಚರಣೆ ಹಮ್ಮಿಕೊಳ್ಳಲಾಗಿತ್ತು. ಹಾವೇರಿ, ರಾಣೆಬೆನ್ನೂರ, ಬ್ಯಾಡಗಿ ಮತ್ತು ಹಿರೇಕೆರೂರು ಪಟ್ಟಣಗಳಿಗೆ ಹಾಗೂ ನದಿಪಾತ್ರದ ಗ್ರಾಮಗಳಿಗೆ ಬಹುಗ್ರಾಮ ಯೋಜನೆಯಡಿ ಕುಡಿಯುವ ನೀರನ್ನು ಪೂರೈಸಲು ಭದ್ರಾ ಜಲಾಶಯದಿಂದ ತುಂಗಭದ್ರಾ ನದಿಗೆ ನೀರನ್ನು ಹರಿಸಲು ನಿರ್ಧರಿಸಲಾಗಿದ್ದು, ಈ ಭಾಗದ ನದಿಪಾತ್ರದ ಜನರು ಎಚ್ಚರಿಕೆ ವಹಿಸಬೇಕೆಂದು ಭದ್ರಾ ಜಲಾಶಯ ಅಧೀಕ್ಷಕರ ಪ್ರಕಟಣೆ ತಿಳಿಸಿದೆ. ತುಂಗಭದ್ರಾ ನದಿಯನ್ನು ಅವಲಂಬಿಸಿರುವ ನಗರ ಮತ್ತು ಗ್ರಾಮೀಣ ಪ್ರದೇಶಗಳ ಕುಡಿಯುವ ನೀರಿನ ಅಗತ್ಯಕ್ಕಾಗಿ ನಾಳೆಯಿಂದ ಇದೇ 23ರವರೆಗೆ ಪ್ರತಿದಿನ 2,000 ಕ್ಯೂಸೆಕ್ಸ್ನಂತೆ ಭದ್ರಾ ಜಲಾಶಯದಿಂದ ತುಂಗಭದ್ರಾ ನದಿಗೆ ನೀರನ್ನು ಹರಿಸಲಾಗುವುದು. ನದಿಗೆ ಗಣನೀಯ ಪ್ರಮಾಣದಲ್ಲಿ ನೀರು ಹರಿಸುತ್ತಿರುವುದರಿಂದ ನದಿಯ ದಂಡೆಯ ಕೆಳಮಟ್ಟದಲ್ಲಿ ಸಾರ್ವಜನಿಕರು ತಿರುಗಾಡುವುದನ್ನು ಕಡ್ಡಾಯವಾಗಿ ನಿಷೇಧಿಸಲಾಗಿದೆ. ಬುಡಕಟ್ಟು ಸಮುದಾಯದ ಜನರಿಗೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ ವಿವಿಧ ಜನಕಲ್ಯಾಣ ಯೋಜನೆಗಳ ಸೌಲಭ್ಯಗಳನ್ನು ತಲುಪಿಸುವ ಉದ್ದೇಶದಿಂದ ಬಳ್ಳಾರಿ ಜಿಲ್ಲೆಯಲ್ಲಿ ನಾಳೆಯಿಂದ ಇದೇ 25ರವರೆಗೆ ಜನಭಾಗಿದಾರಿ ಸಬ್ಸೆ ದೂರ್ ಸಬ್ಸೆ ಪೆಹ್ಲೆ ಐಇಸಿ ವಿಶೇಷ ಅಭಿಯಾನ ಹಮ್ಮಿಕೊಳ್ಳಲಾಗಿದೆ ಎಂದು ಜಿಲ್ಲಾ ಪರಿಶಿಷ್ಟ ವರ್ಗಗಳ ಕಲ್ಯಾಣಾಧಿಕಾರಿ ಶಾಶು ಮೋದಿನ್ ತಿಳಿಸಿದ್ದಾರೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಬೆಂಗಳೂರು ಮುಂಬೈ ನಡುವೆ ನೂತನ ದ್ವೈ ಸಾಪ್ತಾಹಿಕ ರೈಲು ಸೇವೆಗೆ ಕೇಂದ್ರ ಸಚಿವ ಅಶ್ವಿನಿ ವೈಷ್ಣವ್ ವರ್ಚುವಲ್ ಮೂಲಕ ಚಾಲನೆ. ಜೂನ್ 1ರಂದು ರಾಜ್ಯಾದ್ಯಂತ ಶಾಲಾ ಪ್ರಾರಂಭೋತ್ಸವ. 46,000 ಶಿಕ್ಷಕರು ಹಾಗೂ ಅಧಿಕಾರಿಗಳೊಂದಿಗೆ ಸಚಿವ ಮಧು ಬಂಗಾರಪ್ಪ ಸಂವಾದ. ಸ್ವಚ್ಛ ಮತ್ತು ಆರೋಗ್ಯಕರ ಬೆಂಗಳೂರು ನಿರ್ಮಾಣಕ್ಕೆ ನಾಗರಿಕರು ಕೈಜೋಡಿಸಲು ಆಯುಕ್ತ ರಾಜೇಂದ್ರ ಚೋಳನ್ ಕರೆ. ವಿಜಯಪುರದಲ್ಲಿ ಇಂದಿನಿಂದ ರಾಜ್ಯ ಮಟ್ಟದ 15 ಹಾಗೂ 17 ವರ್ಷದೊಳಗಿನವರ ಬ್ಯಾಡ್ಮಿಂಟನ್ ಟೂರ್ನಿ. 756 ಕ್ರೀಡಾಪಟುಗಳು ಕಣದಲ್ಲಿ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40.

ಇದು ನಿಮ್ಮನೆಚ್ಚಿನ 102.6 ಮೆಗಾಹರ್ಟ್ಸ್ಗಳ ಚಿತ್ರದುರ್ಗ ಬಾನುಲಿ ಪ್ರಸಾರ ಕೇಂದ್ರ. ಸಮಯ 2:28 ಇದೀಗ ವಿಷಯಾಧಾರಿತ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಕೇಳಿದ್ರೆ ಇಂದಿನ ವಿಷಯ ನಿಮಗೆ ನಾನು ಮೊದಲೇ ತಿಳಿಸಿದ್ದೆ. ಅಧಿಕ ಮಾಸದಲ್ಲಿ ವಿಶೇಷವಾಗಿರುವಂಥದ್ದು ರಂಗೋಲಿ ಹಾಕುವ ಒಂದು ಪದ್ಧತಿ. ನಿಮಗೆಲ್ಲ ಗೊತ್ತಿರುವ ಹಾಗೆ ನಮ್ಮ ಭಾರತೀಯ ಸಂಪ್ರದಾಯದಲ್ಲಿ ಮನೆ ಮುಂದೆ ಹಾಕುವ ರಂಗೋಲಿಗೆ ಆಳವಾದ ಧಾರ್ಮಿಕ ಮತ್ತು ವೈಜ್ಞಾನಿಕ ಮಹತ್ವ ಇದೆ ಅಂತ. ಹಾಗಾಗಿ ಇಂದಿನಿಂದ ಪ್ರಾರಂಭವಾಗ್ತಿರುವಂಥ ಅಧಿಕ ಮಾಸದಲ್ಲಿ 33 ರಂಗೋಲಿ ಹಾಕುವುದು ಅಧಿಕ ಮಾಸದ ಒಂದು ವಿಶೇಷತೆ. ಅದರ ಮಹತ್ವ, ರಂಗೋಲಿಯ ಮಹತ್ವ, ಹಾಗೆ ಯಾಕಾಗಿ ಅಧಿಕ ಮಾಸದಲ್ಲಿ ರಂಗೋಲಿಯನ್ನು ಹಾಕ್ತಾರೆ ಅದರ ಬಗ್ಗೆ ಕೂಡ ಒಂದಿಷ್ಟು ಮಾಹಿತಿಯನ್ನು ನಾನು ನಿಮಗೆ ತಿಳಿಸ್ತಾ ಇಂದು ಹಾಗೆ ವಿಷಯಕ್ಕೆ ಸಂಬಂಧಿಸಿದಂಥ ಸುಮಧುರ ಗೀತೆಗಳನ್ನು ಕೂಡ ಆಲಿಸೋಣ. ಕೆಳಗ್ರೆ ಹಿಂದೂ ಸಂಪ್ರದಾಯದಲ್ಲಿ ರಂಗೋಲಿಗೆ ವಿಶೇಷ ಸ್ಥಾನ ಇದೆ. ಅದು ಕೇವಲ ಸೌಂದರ್ಯದ ಸಂಕೇತವಲ್ಲದೆ ಧನಾತ್ಮಕ ಶಕ್ತಿ, ಲಕ್ಷ್ಮೀ ದೇವಿಯ ಆಗಮನ ಮತ್ತು ಮನೆಯಲ್ಲಿನ ಶಾಂತಿ ಸಮೃದ್ಧಿಯನ್ನು ಸೂಚಿಸುತ್ತೆ. ರಂಗೋಲಿಯ ಕುರಿತು ನಾವು ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಳ್ಳೋದಾದರೆ ಆಧ್ಯಾತ್ಮಿಕ ಮತ್ತು ಧಾರ್ಮಿಕ ಮಹತ್ವವನ್ನು ಸೂಚಿಸುತ್ತೆ ರಂಗೋಲಿ. ಮುಂಜಾನೆ ಮನೆಯ ಮುಂದೆ ರಂಗೋಲಿ ಬಿಡುವುದರಿಂದ ನಕಾರಾತ್ಮಕ ಶಕ್ತಿಗಳು ದೂರಾಗಿ ಮನೆಯ ವಾತಾವರಣವು ಪವಿತ್ರವಾಗಿ ಮತ್ತು ಪ್ರಶಾಂತವಾಗಿರುತ್ತೆ ಅನ್ನೋದು ಒಂದು ಕಾರಣ. ಇನ್ನು ರಂಗೋಲಿಯನ್ನು ಲಕ್ಷ್ಮೀ ದೇವಿಯ ಆಗಮನದ ಸಂಕೇತವಾಗಿ ಪರಿಗಣಿಸಲಾಗುತ್ತೆ. ಸುಂದರವಾದ ರಂಗೋಲಿ ಇರುವ ಮನೆಗೆ ಲಕ್ಷ್ಮೀ ಒಲಿತಾಳೆ ಅನ್ನುವಂಥದ್ದು ನಂಬಿಕೆ. ಇನ್ನು ಆರೋಗ್ಯ ಮತ್ತು ಮಾನಸಿಕವಾಗಿಯೂ ಕೂಡ ರಂಗೋಲಿ ಪ್ರಯೋಜನವನ್ನು ಬೀರುತ್ತೆ. ಹೇಗೆ ಅಂತೀರಾ? ರಂಗೋಲಿ ಹಾಕುವಾಗ ಏಕಾಗ್ರತೆಯಿಂದ ನಾವು ರಂಗೋಲಿಯನ್ನು ಹಾಕ್ತಾ ಇದ್ರೆ ಮನಸ್ಸಿಗೆ ನೆಮ್ಮದಿ ನೀಡಿ ಒತ್ತಡವನ್ನು ಕಡಿಮೆ ಮಾಡುತ್ತೆ. ಇನ್ನು ರಂಗೋಲಿ ಬಿಡಿಸಲು ಬಳಸುವಂಥ ಅಕ್ಕಿ ಹಿಟ್ಟು, ಸಗಣಿ ಮತ್ತು ಬಣ್ಣಗಳು ಗಾಳಿಯಲ್ಲಿರುವ ಸೂಕ್ಷ್ಮ ಕ್ರಿಮಿಗಳನ್ನು ಆಕರ್ಷಿಸುತ್ತೆ ಅನ್ನುವಂಥದ್ದು. ಅಂದರೆ ಕಂಪನಗಳ ನಿಯಂತ್ರಣವನ್ನು ನಾವು ಕೈಯಲ್ಲಿ ರಂಗೋಲಿಯನ್ನು ಬಿಡ್ತಾ ಇದ್ರೆ ಅಲ್ಲಿಯೂ ಕೂಡ ಆಗುವಂತಹ ಘರ್ಷಣೆಯಿಂದ ಕಂಪನಗಳು ನಿಯಂತ್ರಣವನ್ನು ಹೊಂದುತ್ತೆ ಅನ್ನುವಂಥದ್ದು ಒಂದು ಮಹತ್ವ, ಪ್ರಯೋಜನ. ಇನ್ನು ಸಾಂಪ್ರದಾಯಿಕ ಕಲೆಯನ್ನು ಬಿಂಬಿಸುತ್ತೆ ರಂಗೋಲಿ. ರಂಗೋಲಿಯು ಭಾರತೀಯ ಸಂಸ್ಕೃತಿಯಲ್ಲಿ 64 ಕಲೆಗಳಲ್ಲಿ ಒಂದು ಕೂಡ, 64 ವಿದ್ಯೆಗಳಲ್ಲಿ ರಂಗೋಲಿ ಹಾಕುವುದು ಕೂಡ ಒಂದು ಕಲೆ. ಅದರಲ್ಲಿ ಚಿತ್ರಕಲೆ ಕೂಡ ಒಂದು ಭಾಗ. ಇನ್ನು ಹಬ್ಬ ಹರಿದಿನಗಳು, ವಿಶೇಷ ಪೂಜೆಗಳು ಮತ್ತು ಮದುವೆ ಸಮಾರಂಭಗಳಲ್ಲಿ ರಂಗೋಲಿ

ಸಂಸ್ಕೃತಿಗೆ ಹೆಚ್ಚಿನ ಆದ್ಯತೆಯನ್ನು ನೀಡಲಾಗುತ್ತೆ. ಸಂಕ್ರಾಂತಿ, ದೀಪಾವಳಿ ಹಾಗೆ ಹಬ್ಬಗಳಲ್ಲಿ ಧಾನ್ಯಗಳು, ಹೂವುಗಳು ಮತ್ತು ವಿವಿಧ ಬಣ್ಣಗಳನ್ನು ಬಳಸಿ ರಂಗೋಲಿ ಹಾಕುವುದು ರೈತರ ಸಮೃದ್ಧಿ ಮತ್ತು ಸುಗ್ಗಿಯ ಸಂಕೇತ ಕೂಡ ಆಗಿದೆ. ಇನ್ನು ಸಾಮಾನ್ಯವಾಗಿ ರಂಗೋಲಿನ ಅಕ್ಕಿ ಹಿಟ್ಟಿನಿಂದ ಹಾಕಲಾಗುತ್ತೆ. ಇನ್ನು ಕೆಲವು ಕಡೆ ಏನು ಮಾಡ್ತಾರೆ ಅಂತಂದರೆ ಅದಕ್ಕೆ ಆದಂಥ ಬಿಳಿಯಾದ ಕಲ್ಲುಗಳನ್ನು ರುಬ್ಬಿ ಅದನ್ನು ಹಾಕಿ ಕಲ್ಲಿನ ರುಬ್ಬಿದಾಗ ಬರುವಂಥ ಪುಡಿಯಿಂದನೂ ಕೂಡ ರಂಗೋಲಿನ ಹಾಕ್ತಾರೆ. ಇದು ಇನ್ನು ರಂಗೋಲಿಯ ವಿಶೇಷತೆ. ಅದಕ್ಕೆ ಇರುವಂಥ ಪ್ರಯೋಜನಗಳು, ರಂಗೋಲಿ ಹಾಕೋದ್ರಿಂದ ಇರುವಂಥ ಪ್ರಯೋಜನಗಳ ಬಗ್ಗೆ ಹೇಳ್ತೆ. ಇನ್ನು ಅಧಿಕ ಮಾಸದಲ್ಲಿ ಹಾಕುವಂತಹ ರಂಗೋಲಿಯ ಬಗ್ಗೆ ನಾನು ನಿಮಗೆ ಮಾಹಿತಿಯನ್ನು ನೀಡ್ತೇನೆ. ಇದೀಗ ಒಂದು ಸುಮಧುರ ಗೀತೆಯನ್ನು ಕೇಳಿದ ಬಳಿಕ

ಸ್ನೇಹಿತರೆ, ಹಿಂದೂ ಧರ್ಮದಲ್ಲಿ ಬರುವಂತಹ ಅಧಿಕ ಮಾಸವು ಅತ್ಯಂತ ಪವಿತ್ರವಾದ ತಿಂಗಳು. ಈ ಮಾಸದಲ್ಲಿ ಹಾಕುವ ರಂಗೋಲಿಗಳಿಗೆ ವಿಶೇಷ ಮಹತ್ವವಿದೆ. ಇನ್ನು ಈ ಅಧಿಕ ಮಾಸದ ರಂಗೋಲಿಯ ಪ್ರಮುಖ ವಿಶೇಷತೆ ಏನು ಅಂದರೆ, ಮಂಡಲ ರಂಗೋಲಿ ಮತ್ತು ದೈವಿಕ ಸಂಕೇತ. ಅಧಿಕ ಮಾಸದಲ್ಲಿ ದೇವರ ಕೋಣೆಯಲ್ಲಿ ಅಥವಾ ತುಳಸಿ ಕಟ್ಟೆಯ ಬಳಿ ಮಂಡಲ ರಂಗೋಲಿ ಅಥವಾ ವೃತ್ತಾಕಾರದ ರಂಗೋಲಿಗಳನ್ನು ಹಾಕುವುದು ವಾಡಿಕೆ. ಇದು ಭಗವಂತನ ಅನಂತತೆಯನ್ನು ಹಾಗೂ ಪೂರ್ಣತೆಯನ್ನು ಪ್ರತಿನಿಧಿಸುತ್ತೆ. ಇನ್ನು ಗೋಪದ್ಮ ರಂಗೋಲಿಯ ವಿಶೇಷತೆ, ಈ ಮಾಸದಲ್ಲಿ ಪ್ರತಿದಿನ ಗೋಪದ್ಮ ಅಂದರೆ ಹಸುವಿನ ಕಾಲಿನ ಹೆಜ್ಜೆಗಳ ಇರುವಂತಹ ರಂಗೋಲಿಯನ್ನು ಹಾಕೋದ್ರಿಂದ ಬಿಡಿಸೋದ್ರಿಂದ ಅತ್ಯಂತ ಶ್ರೇಷ್ಠ ಅಂತ ನಂಬಲಾಗುತ್ತೆ.

ಕೇಳುಗ್ರೆ, ಇನ್ನು ಈ ಅಧಿಕ ಮಾಸದಲ್ಲಿ 33 ರಂಗೋಲಿ ಹಾಕುವುದು ಒಂದು ವಿಶೇಷ. ಅಧಿಕ ಮಾಸದ ಪೂಜಾ ವಿಧಿ ವಿಧಾನಗಳಲ್ಲಿ 33 ಸಂಖ್ಯೆಗೆ ವಿಶೇಷ ಮಹತ್ವವಿದೆ. ಪ್ರತಿದಿನ 33 ಗೋಪದ್ಮಗಳನ್ನ ಬಿಡಿಸಿ ಪೂಜಿಸೋದ್ರಿಂದ ಸಮಸ್ತ ಪಾಪಗಳು ನಾಶವಾಗಿ ಇಷ್ಟಾರ್ಥಗಳು ಸಿದ್ಧಿಸುತ್ತವೆ ಅನ್ನುವಂತ ನಂಬಿಕೆ ಇದೆ. ಇನ್ನು ಈ ಮಾಸದಲ್ಲಿ 33 ದಿನಗಳ ಕಾಲ ಗೋಪದ್ಮ ರಂಗೋಲಿ ಹಾಕಿ ಪೂಜಿಸೋದ್ರಿಂದ ಸತತ 5 ವರ್ಷಗಳ ವ್ರತ ಮಾಡದಷ್ಟು ಪುಣ್ಯ ಲಭಿಸುತ್ತೆ ಅನ್ನುವಂಥದ್ದು ಧಾರ್ಮಿಕವಾಗಿರುವಂತಹ ನಂಬಿಕೆ. ಇನ್ನು ಈ ಅಧಿಕ ಮಾಸದಲ್ಲಿ ರಂಗೋಲಿಯ ಜೊತೆಗೆ ಈ ಮಾಸದಲ್ಲಿ 33 ದೀಪಗಳನ್ನು ಹಚ್ಚಿ 33 ದಾನಗಳನ್ನು ನೀಡುವ ಪದ್ಧತಿಯೂ ಕೂಡ ಇದೆ. ಆದ್ದರಿಂದ ರಂಗೋಲಿಯ ವಿನ್ಯಾಸಗಳಲ್ಲಿ ದೀಪ, ಕಮಲದ ಹೂವು ಹಾಗೆ ಮಂಟಪದ ಆಕಾರಗಳನ್ನು ಹೆಚ್ಚಾಗಿ ಬಳಸಲಾಗುತ್ತೆ. ಇನ್ನು ಸಾಮಾನ್ಯವಾಗಿ ಹೂವುಗಳಿಂದ

ಅಥವಾ ಬಣ್ಣಗಳಿಂದ ಪೂಜಾ ಕೋಣೆಯಲ್ಲಿ ಮಂಟಪದ ಆಕಾರದ ರಂಗೋಲಿಗಳನ್ನು ಹಾಕಿ ಅದರ ಸುತ್ತಲೂ 33 ಹೂಗಳನ್ನು ಇಟ್ಟು ಅಲಂಕರಿಸಲಾಗುತ್ತೆ. ಇದು ಮನೆಗೆ ಧನಾತ್ಮಕ ಶಕ್ತಿ ಮತ್ತು ಶಾಂತಿಯನ್ನು ತರುತ್ತೆ ಅನ್ನುವಂತಹ ಒಂದು ಪ್ರತೀತಿ.

ಕೇಳುಗರೆ, ಇಂದು ಸಂಜೆ 4 ಗಂಟೆಗೆ ನಿಮ್ಮ ಪ್ರೀತಿಯ ಚಿತ್ರದುರ್ಗ ಬಾನುಲಿಯಿಂದ ಪ್ರಸಾರವಾಗಲಿದೆ ಜನರಂಜನಿ, ಕೇಳುಗರ ಮೆಚ್ಚಿನ ಕನ್ನಡ ಚಿತ್ರಗೀತೆಗಳ ನೇರ ಫೋನ್ ಇನ್ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ನೀವು ಕರೆ ಮಾಡಿ ನಿಮ್ಮ ಮೆಚ್ಚಿನ ಗೀತೆಗಳನ್ನು ನೀವು ಕೇಳಬಹುದು. ಕರೆ ಮಾಡೋದಕ್ಕೆ ದೂರವಾಣಿ ಸಂಖ್ಯೆ 9448640273 ಎರಡು ಏಳು ಮೂರು, ಹಾಗೆ ಇನ್ನೊಂದು 9141970272. ಕೇಳುಗರೆ, ಒಂದು ವಿನಂತಿ ಏನು ಅಂತ ಹೇಳಿದ್ರೆ, ನಿನ್ನೆ ಪ್ರಸಾರವಾದಂಥ ಜನರಂಜನಿ ಕಾರ್ಯಕ್ರಮದಲ್ಲಿ ಯಾರೆಲ್ಲ ಕರೆ ಮಾಡಿದ್ರಿ ಅವರು ಇಂದಿನ ಕಾರ್ಯಕ್ರಮದಲ್ಲಿ ಕರೆ ಮಾಡೋ ಹೋಗಿಲ್ಲ, ಬೇರೆಯವ್ರಿಗೂ ಕೂಡ ಅವಕಾಶ ಸಿಗಲಿಯನ್ನು. ಒಂದೇ ಕಾರಣಕ್ಕಾಗಿ ಇಂದು ಸಂಜೆ 4 ಗಂಟೆಗೆ ಕೇಳಿ ಜನರಂಜನಿ ನೇರ ಫೋನ್ ಇನ್ ಕಾರ್ಯಕ್ರಮ. ಹಾಗೆ ಇಂದು ಸಂಜೆ 5 ಗಂಟೆಗೆ ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ನಮ್ಮ ಹಾಡು ನಿಮ್ಮ ಅನಿಸಿಕೆ ವಾಟ್ಸ್ಆಪ್ ಸಂದೇಶಗಳ ಕಾರ್ಯಕ್ರಮದಲ್ಲಿ ಇಂದು ಪ್ರಸಾರವಾಗಲಿರುವಂತಹ ಗೀತೆಗಳು ಒಂದಾಗೋಣ ಬಾ ಚಿತ್ರದಿಂದ ಅಜ್ಜ ಆಲದ ಮರ ಅಜ್ಜಿ ಬೇವಿನ ಮರ ಗೀತೆ, ಹಾಗೆ ಹಬ್ಬ ಚಿತ್ರದಿಂದ ಜೇನಿನ ಗೂಡು ನಾವೆಲ್ಲ ಗೀತೆ, ಯಜಮಾನ ಚಿತ್ರದಿಂದ ನಮ್ಮ ಮನೆಯಲ್ಲಿ ದಿನವೂ ಮಿನುಗೋ ಚೈತ್ರವೇ, ಈ ಗೀತೆಗಳು ಪ್ರಸಾರವಾಗಲಿವೆ. ಈ ಗೀತೆಗಳ ಕುರಿತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮ್ಮ ವಾಟ್ಸಪ್ ಸಂಖ್ಯೆ 9448640273 ಕಳಿಸಿಕೊಡಿ. ಕೇಳಿ ಈ ಸುಮಧುರ ಗೀತೆಗಳನ್ನು, ಹಾಗೆ ನಿಮ್ಮ ಸಂದೇಶಗಳನ್ನು ಇಂದು ಸಂಜೆ 5 ಗಂಟೆಗೆ ಪ್ರಸಾರವಾಗುವ ನಮ್ಮ ಹಾಡು ನಿಮ್ಮ ಅನಿಸಿಕೆ ವಾಟ್ಸಪ್ ಸಂದೇಶಗಳ ಕಾರ್ಯಕ್ರಮದಲ್ಲಿ. ಆಕಾಶವಾಣಿ ಚಿತ್ರದುರ್ಗ, ನೀವು ಕೇಳ್ತಾ ಇದ್ದೀರಾ 102.6 MHz ನಿಮ್ಮ ಪ್ರೀತಿಯ ಚಿತ್ರದುರ್ಗ ಬಾನುಲಿಯಿಂದ ಪ್ರಸಾರವಾಗ್ತಿರುವಂತಹ ಕಾರ್ಯಕ್ರಮಗಳನ್ನು. ಇದೀಗ ಆಗಿದೆ ಸಮಯ 3 ಗಂಟೆ. ಇನ್ನು ಮುಂದೆ ಮುಂಬೈ ವಿವಿಧ ಭಾರತಿ ಕೇಂದ್ರದ ಸಹ ಪ್ರಸಾರದಲ್ಲಿ ಕಾರ್ಯಕ್ರಮಗಳು ಪ್ರಸಾರವಾಗುತ್ತೆ. ಮತ್ತೆ ನಾವು ನಿಮ್ಮನ್ನ 4 ಗಂಟೆಗೆ ಭೇಟಿಯಾಗ್ತೀವಿ. ಕೇಳ್ತಾ ಇರಿ ನಿಮ್ಮ ಪ್ರೀತಿಯ ಚಿತ್ರದುರ್ಗ ಬಾನುಲಿಯನ್ನು 102.6 MHz.

ಕೇಳುಗರೆ, ನಂಬಿಕೆ ಎನ್ನುವುದು ಧಾರ್ಮಿಕ ನಂಬಿಕೆ ಅನ್ನೋದು ಅವರವರ ಭಾವಕ್ಕೆ ಬಿಟ್ಟಿದ್ದು. ಆದರೆ ರಂಗೋಲಿಯು ಕೇವಲ ಮನೆಯ ಅಂದವನ್ನು ಹೆಚ್ಚಿಸುವುದಲ್ಲದೆ ಭಾರತದ ಶ್ರೀಮಂತ ಪರಂಪರೆಯನ್ನು ಹಾಗೂ ಕಲಾತ್ಮಕತೆಯನ್ನು ಬಿಂಬಿಸುತ್ತೆ. ಈ ಕಲೆಯು ಪೀಳಿಗೆಯಿಂದ ಪೀಳಿಗೆಗೆ ಹರಿದು ಬರ್ತಾ ಇದ್ದು ನಮ್ಮ ಸಂಸ್ಕೃತಿಯ ಜೀವಂತಿಕೆಯ ಪ್ರತೀಕವಾಗಿದೆ. ಇಂದಿಗೂ ಕೂಡ ರಂಗೋಲಿ ಬಿಡಿಸುವುದು ಭಾರತೀಯರ ದೈನಂದಿನ ಜೀವನದ ಅತ್ಯಂತ ಪ್ರೀತಿಯ ಮತ್ತು ಪವಿತ್ರವಾದ ಚಟುವಟಿಕೆಯಾಗಿದೆ.

ಇದು ಮಾಹಿತಿ ಶಿಕ್ಷಣ ಮನೋರಂಜನೆಯ ಮುಂಚೂಣಿಯಲ್ಲಿರುವ ನಿಮ್ಮ ಪ್ರೀತಿಯ 102.6 ಮೆಗಾಹರ್ಟ್ಸ್ಗಳ ಚಿತ್ರದುರ್ಗ ಬಾನುಲಿ ಪ್ರಸಾರ ಕೇಂದ್ರ. ಸಮಯ 4:18. ಆತ್ಮೀಯ ಕೇಳುಗರಿಗೆಲ್ಲ ಮಧುಕರಿ ಪ್ರಸಾರದ ಕಾರ್ಯಕ್ರಮಗಳಿಗೆ ಮತ್ತೊಮ್ಮೆ ಸ್ವಾಗತ ಕೋರ್ತಾ ಇದ್ದೀನಿ. ನಾನು ಕರ್ಣವಾಣಿ. ಇದೀಗ ಕೇಳೋಣ

0: ಕೇಳುಗರೆ, ರಂಜನೀಯ ಜನರಂಜನೆಯಲ್ಲಿ ನಿಮ್ಮದ್ ಮೆಚ್ಚಿನ ಚಿತ್ರಗೀತೆಗಳನ್ನ ನೀವು ಕೇಳಬೇಕು ಅಂತಿದ್ರೆ ನಿಮ್ಮ ದೂರವಾಣಿ ಮೂಲಕ ನಿಮ್ಮ ಚಿತ್ರದುರ್ಗ ಆಕಾಶವಾಣಿಗೆ ಕರೆ ಮಾಡಿ ನಿಮ್ಮ ರೇಡಿಯೋ ವಾಣಿ ಕರ್ಣವಾಣಿ ಜೊತೆ ಮಾತಾಡಿ ನಿಮ್ಮ ಮೆಚ್ಚಿನ ಹಾಡನ್ನ ಕೇಳಿ. ಅದಕ್ಕಾಗಿ ಕರೆ ಮಾಡಲು ನಮ್ಮ ನಿಲಯದ ದೂರವಾಣಿ ಸಂಖ್ಯೆ 9448640273 ಹಾಗೂ 9141970272ಗೆ ಕರೆ ಮಾಡಿ ಮೊದಲನೇ ಕರೆಯಲ್ಲಿ ಯಾರಿದ್ದಾರೆ ಅಂತ ಮಾತಾಡ್ಸೋಣ. ನಮಸ್ತೆ.
1: ಹಲೋ,
0: ನಮಸ್ತೆ. ಹೇಳಿ, ಯಾರು, ಎಲ್ಲಿಂದ ಕರೆ ಮಾಡ್ತಿದ್ರಿ? ಹರಿಹರದಿಂದ ಸುರೇಶ್ ಬೆಣ್ಣಿಯವರು. ಹೇಗಿದ್ದೀರಿ ಬೆಣ್ಣಿಯವರೆ? ಓಕೆ, ಇವತ್ತಿನ ಮೊದಲನೇ ಕರೆ ನಿಮಗೆ ಸಿಕ್ಕಿದೆ, ಹೇಗನ್ನಿಸ್ತಿದೆ? ಖುಷಿಯಾಗಿದೆ. ಓಕೆ, ನಿಮ್ಮ ಈ ಖುಷಿಯಲ್ಲಿ ಯಾವ ಗೀತೆಯನ್ನ ಕೇಳೋದಕ್ಕೆ ಇಷ್ಟಪಡ್ತೀರಿ? ಓಕೆ, ನಿಮ್ಮ ಕರೆಯಲ್ಲಿ ಯಾಕೋ ನನ್ಗೆ ಅಷ್ಟು ಸ್ಪಷ್ಟವಾಗಿ ಕೇಳಿಸ್ತಾ ಇಲ್ಲ, ಆದ್ರೆ ನಾರಿ ಮುನಿದರೆ ಮಾರಿ ಚಿತ್ರದ ಗೀತೆನ ಕೇಳ್ತಾ ಇದ್ದೀರಿ. ಅದರಲ್ಲಿ ನಮ್ಮೂರ್ನಾಗ ನಾನೊಬ್ಬನೇ ಜಾಣ ಗೀತೆನ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಲ್ ಆರ್ ಈಶ್ವರಿ ಅವರು ಹಾಡಿದ್ದಾರೆ. ಬನ್ನಿ ಆ ಗೀತೆನ ಕೇಳಿ ಬರೋಣ. ಓಕೆ, ಧನ್ಯವಾದ ಸುರೇಶ್ ಬೆಣ್ಣಿ ಅವರೇ ಕರೆ ಮಾಡಿದ್ದಕ್ಕಾಗಿ. ನಮಸ್ತೆ. ನಮಸ್ತೆ.

0: ಮಂಕಾಗಿ ಮಂಕಾಗಿ ಹರಿಸಾಳೆ ಕಣ್ಣೀರ ಕೋಡಿ ಕಣ್ಣೀರ ಕೋಡಿ.
1: ಕೆಳಗರೆ ಹರಿಹರದಿಂದ ಸುರೇಶ್ ಬೆಣ್ಣಿಯವರು ಕರೆ ಮಾಡಿ ನಾರಿ ಮುನಿದರೆ ಮಾರಿ ಚಿತ್ರದ ಗೀತೆಯನ್ನ ಕೇಳಿದ್ರು. ಇದೀಗ ಮುಂದಿನ ಕರೆಯಲ್ಲಿ ಯಾರಿದ್ದಾರೆ, ಯಾವ ಗೀತೆಯನ್ನ ಕೇಳ್ತಾರೆ ಅಂತ ಕೇಳೋಣ. ನಮಸ್ತೆ. ನಮಸ್ತೆ, ಯಾರಿದು, ಎಲ್ಲಿಂದ? ರೂಪ ಅವರು. ರೂಪ ಅವರೇ, ಊಟ ಆಯ್ತಾ? ಹ್ಞೂ, ನಮ್ದು ಆಯ್ತು. ಓಕೆ, ಇವತ್ತು ಯಾವ ಗೀತೆನ ಕೇಳೋದಕ್ಕೆ ಇಷ್ಟಪಡ್ತೀರಾ? ಓಕೆ, ನಿಮ್ಗೆ ಇಷ್ಟ ಆಗ್ತಾರ ಉಪೇಂದ್ರ ಅವರು, ಉಪೇಂದ್ರ ಚಿತ್ರಗಳೆಲ್ಲ? ಓಕೆ ಓಕೆ, ಧನ್ಯವಾದ ರೂಪ ಅವರೇ, ಕೇಳಿ ನಿಮ್ಮ ನೆಚ್ಚಿನ ಗೀತೆ ಪ್ರಸಾರ ಆಗುತ್ತೆ. ಈ ಗೀತೆಯನ್ನ ಹಾಡಿದ್ದಾರೆ ಪ್ರತಿಮಾ ರಾವ್ ಹಾಗೂ ಎಲ್ ಎನ್ ಶಾಸ್ತ್ರಿ.

ಓಕೆ ಕೇಳಿದ್ರೆ ಮುಂದಿನ ಕರೆಯಲ್ಲಿ ಯಾರಿದ್ದಾರೆ ನೋಡೋಣ. ಇದೀಗ ರೂಪ ಪಂಡರಂಗರಾವ್ ಅವರು ಚಿತ್ರದ ಎ ಚಿತ್ರದಿಂದ ಗೀತೆಯನ್ನ ಕೇಳಿದ್ರು. ಮುಂದಿನ ಕರೆಯಲ್ಲಿ ಯಾರಿದ್ದಾರೆ ನೋಡೋಣ. ಹಲೋ ನಮಸ್ತೆ. ನಮಸ್ತೆ ನಮಸ್ತೆ, ಯಾರಿದು, ಎಲ್ಲಿಂದ? ಓಕೆ, ಚಿತ್ರ ನೋಡಿದಿರಾ ಸುಮ ಅವರ ಗೀತೆ, ಶರಪಂಜರ ಚಿತ್ರವನ್ನ? ಓಕೆ, ಕಲ್ಪನಾ ಅವ್ರ ಆಕ್ಟಿಂಗ್ ತುಂಬಾ ಇಷ್ಟ ಆಗುತ್ತೆ. ಹೌದು ಹೌದು, ಹೌದು ಹೌದು. ಓಕೆ, ತುಂಬಾ ಮಾನಸಿಕವಾಗಿ ಅಸ್ವಸ್ಥ ಆಗಿರೋದ್ರಿಂದ ಮಾನಸಿಕವಾಗಿ ತಗೊಂಡಾಗ ಹೇಗೆ? ಹೌದು ಹೌದು. ಓಕೆ, ನಿಮ್ಮ ನೆಚ್ಚಿನ ಗೀತೆನ ಕೇಳಿಸ್ತೀನಿ. ಕರೆ ಮಾಡಿದ್ಕಾಗಿ ಧನ್ಯವಾದಗಳು ಸುಮ. ಓಕೆ, ಪಿ ಸುಶೀಲ ಹಾಗೂ ಪಿ ಬಿ ಶ್ರೀನಿವಾಸ್ ಅವರ ಧ್ವನಿಯಲ್ಲಿ ಮೂಡಿಬಂದಿರುವಂತಹ ಶರಪಂಜರ ಚಿತ್ರದ ಗೀತೆಯನ್ನ ಇದೀಗ ಕೇಳೋಣ.

ಓಕೆ, ಮುಂದಿನ ಕರೆಯಲ್ಲಿ ಯಾರಿದ್ದಾರೆ ಮಾತಾಡ್ಸೋಣ. ನಮಸ್ತೆ. ನಮಸ್ತೆ, ಯಾರಿದು, ಎಲ್ಲಿಂದ? ಎಲ್ಲಿಂದ ಮಾತಾಡ್ತಿದ್ದೀರಿ? ಉಡೇವಿಂದನಾ? ಓಕೆ, ಉಡೇವಿಂದ ಯಾರು ಮಾತಾಡ್ತಾ ಇರೋದು? ನಾಗೇಂದ್ರಪ್ಪ ಅವರು. ಓಕೆ, ನಾಗೇಂದ್ರಪ್ಪ ಅವರು, ಯಾವ ಚಿತ್ರದ ಗೀತೆ ಬೇಕು ನಿಮಗೆ? ಯಾವುದು? ಚಾಣಕ್ಯ. ಚಾಣಕ್ಯ, ಚಾಣಕ್ಯ ಚಿತ್ರದಲ್ಲಿ ಯಾವ ಗೀತೆ? ಚಾಣಕ್ಯ ಚಿತ್ರದಲ್ಲಿ, ಚಾಣಕ್ಯ ಚಿತ್ರದಲ್ಲಿ ಸಂಜೆ, ಸಂಜೆ ನೋಡು ಆ ಗೀತೆನಾ? ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ ಅವರು ಹಾಡಿರುವಂತಹ ಗೀತೆ. ಓಕೆ, ನೋಡಿದ್ರ ಆ ಚಿತ್ರವನ್ನ ನೀವು, ಚಾಣಕ್ಯ ಚಿತ್ರವನ್ನ, ವಿಷ್ಣುವರ್ಧನ್ ಅವರ ಅಭಿನಯ ಹೇಳಿ. ಓ ಹೌದಾ, ಓಕೆ ಓಕೆ. ನಾಗೇಂದ್ರಪ್ಪ ಅವರೇ, ನಿಮ್ಮ ನೆಚ್ಚಿನ ಗೀತೆ ಪ್ರಸಾರ ಆಗುತ್ತೆ, ಕರೆ ಮಾಡಿದಕ್ಕಾಗಿ ಧನ್ಯವಾದ.

0: ಓಕೆ, ಕೇಳಿದ್ರೆ ಮುಂದಿನ ಕರೆಯಲ್ಲಿ ಯಾರಿದ್ದಾರೆ ಮಾತಾಡ್ಸೋಣ. ನಮಸ್ತೆ. ನಮಸ್ತೆ, ಹೇಳಿ, ಎಲ್ಲಿಂದ ಕರೆ ಮಾಡ್ತಿದ್ರಿ, ಯಾರು?
1: ನಳಿನಿ.
0: ಓಕೆ, ಹೇಗಿದ್ದೀರಿ ನಳಿನಿ ಸತೀಶ್ ಅವರೇ? ನಾವು ಚೆನ್ನಾಗಿದ್ದೀವಿ. ಓಕೆ, ಬಿಸಿಲು ಹೇಗಿದೆ? ಓಕೆ ಓಕೆ, ಇವತ್ತು ಯಾವ ಚಿತ್ರದ ಗೀತೆನ ಕೇಳೋದಕ್ಕೆ ಇಷ್ಟಪಡ್ತೀರಾ? ನಮ್ಗೆ ಯಾಕೋ ಧ್ವನಿಯಾಗಿ ಸರ್ ಕ್ಲಿಯರ್ ಆಗಿ ಕೇಳಿಸ್ತಾ ಇಲ್ಲ. ಯಾವ ಚಿತ್ರದ ಗೀತೆ ಬೇಕು? ಓಕೆ, ನಿಮ್ಮ ನೆಚ್ಚಿನ ಗೀತೆನ ಪ್ರಸಾರ ಮಾಡ್ತೇನೆ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಕುರುಬನ ರಾಣಿ ಚಿತ್ರದ ಗೀತೆಯನ್ನು ಮೆಚ್ಚಿದ್ದಾರೆ ನಳಿನಿ ಸತೀಶ್ ಅವರು. ಚಿತ್ರದುರ್ಗದ ಸಂಗಮೇಶ್ವರ ಲೈಟ್ನಿಂದ ಕರೆ ಮಾಡಿದ್ರು. ಅವರ ಮೆಚ್ಚಿನ ಗೀತೆಯನ್ನು ಕೇಳೋಣ. ಇದೀಗ ಸಂಗಡಿಗರೊಂದಿಗೆ ಗೀತೆಯನ್ನು ಹಾಡಿದ್ದಾರೆ ಚಿತ್ರ.

0: ಹಲೋ, ನಮಸ್ತೆ. ನಮಸ್ತೆ, ಯಾರಿದು?
1: ಮಧುಕುಮಾರಿ.
0: ಮಧುಕುಮಾರಿ ಯಾವ ಊರಿಂದ? ಹೌದಾ, ದಾವಣಗೆರೆಯಿಂದ. ದಾವಣಗೆರೆ ಹತ್ರದಿಂದ, ಭರಮಸಾಗರದಿಂದ ಮಧುಕುಮಾರಿ. ಮಧುಕುಮಾರಿ ಅವ್ರು ಏನ್ ಮಾಡ್ಕೊಂಡಿರೋದು? ಹೌದಾ, ನಿಮ್ ಧ್ವನಿ ಚಿಕ್ಕದಾಗ ಕೇಳಿಸ್ತಾ ಇತ್ತು, ಹಾಗಾಗಿ ಕೇಳಿದೆ. ಓಕೆ, ಇವತ್ತು ಯಾವ ಚಿತ್ರದ ಗೀತೆಯನ್ನು ಕೇಳೋದಕ್ಕೆ ಇಷ್ಟಪಡ್ತೀರಾ?

ಓಕೆ, ವಂಶ ಚಿತ್ರದಿಂದ ಪುನೀತ್ ರಾಜ್ಕುಮಾರ್ ಅವರ ಅಭಿಮಾನಿನ ನೀವು? ಹೌದಾ, ಓಕೆ. ವಂಶ ಚಿತ್ರದ ಗೀತೆ ಜೊತೆ ಜೊತೆಯಲ್ಲಿ ಗೀತೆಯನ್ನು ಪ್ರಸಾರ ಮಾಡ್ತೀನಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದ ಮಧುಕುಮಾರಿ. ಓಕೆ, ಪುನೀತ್ ರಾಜ್ಕುಮಾರ್ ಹಾಗೂ ಶ್ರೇಯಾ ಘೋಷಾಲ್ ಹಾಡಿರುವ ವಂಶ ಚಿತ್ರದ ಗೀತೆಯನ್ನು ಕೇಳೋಣ.

0: ಹಲೋ,
1: ನಮಸ್ತೆ. ಮುಂದಿನ ಕರೆಯಲ್ಲಿ ಯಾರಿದ್ದಾರೆ ನೋಡೋಣ. ನಮಸ್ತೆ, ಯಾರಿದು?
0: ಅಮೃತ ರಮೇಶ್ ಮೇಡಮ್, ಸ್ಟೇಡಿಯಂ ರಸ್ತೆಯಿಂದ.
1: ನಮಸ್ತೆ, ಹೇಗಿದ್ದೀರಿ ಅಮೃತ ಅವರೇ? ಟ್ರೈ ಮಾಡಿದ್ವಿ, ನೀವೆಲ್ಲ ಬೈಕೊಂಡ್ರೆ ಏನೋ ಗೊತ್ತಿಲ್ಲ ನಮ್ಗೆ. ಕಾಲ್ ಮೊದ್ಲೇ ರಿಸೀವ್ ಮಾಡಿದ್ರು ಅಥವಾ ಇದ್ ಮಾಡಿದ್ರು ಅಂತ ಈಗ ಡೈರೆಕ್ಟ್ ಕಾಲ್ ಕೊಟ್ವಿ ನೋಡ್ರಿ. ನಿಮ್ ಜೊತೆ ಚೆನ್ನಾಗಿ ಮಾತಾಡೋದ್ ಕೇಳಿಸ್ತಾ ಇದೆ. ಬೆಳಿಗ್ಗೆ ಎಲ್ಲ ಪ್ರೋಗ್ರಾಮ್ಗಳು ನೇರವಾಗಿ ಮಾತಾಡಿದಾಗ ಚೆನ್ನಾಗೇ ಬಂತು, ಈಗ ಯಾಕೆ ಹಿಂಗ್ ಮಾಡ್ತಿದೆ ಅಂತ ನನ್ಕೊಂಡು ಡೈರೆಕ್ಟ್ ಕಾಲ್ ತಗೊಂಡ್ವಿ. ಇವಾಗ ನಿಮ್ ಜೊತೆ ಚೆನ್ನಾಗಿ ಮಾತಾಡೋ ಅವಕಾಶ ಸಿಕ್ತು. ಓಕೆ ಅಮೃತ ಅವ್ರೆ, ಹೇಗಿದ್ದೀರಿ? ಓಕೆ, ಅದರಲ್ಲಿ ಗಾಳಿ ಮಾತು ಚಿತ್ರದಲ್ಲಿ ಲಕ್ಷ್ಮೀ ಜೈ ಜಗದೀಶ್ ಅವರು ಅಭಿನಯಿಸಿದಂತ ಚಿತ್ರ ಬಯಸದೆ ಬಳಿ ಬಂದೆ. ಓಕೆ, ಈ ಚಿತ್ರದ ಗೀತೆಯನ್ನ ಪ್ರಸಾರ ಮಾಡ್ತೀವಿ. ಕರೆ ಮಾಡಿದ್ಕಾಗಿ ಧನ್ಯವಾದ ಅಮೃತ ಅವರೇ. ಕೇಳಿ ನಿಮ್ ನೆಚ್ಚಿನ ಗೀತೆ
0: ನಮ್ಗೂ.
1: ಓಕೆ, ನಮ್ಗೂ ಕೂಡ ಖುಷಿ ಆಯ್ತು. ಅಲ್ಲ, ಈಗ ಕಾರ್ಯಕ್ರಮದಲ್ಲಿ ಇದೊಂದು ನಾವು ಎಕ್ಸ್ಪೆರಿಮೆಂಟ್ ಮಾಡ್ದಂಗೆ ಆಯ್ತು. ಡೈರೆಕ್ಟ್ ಕಾಲ್ ತಗೊಂಡ್ರೆ ನಮಗೆ ಚೆನ್ನಾಗಿ ಮಾತಾಡೋದಕ್ಕೆ ಅವಕಾಶ ಸಿಗುತ್ತೆ ಅಂತ ನನಗೆ ಗೊತ್ತಾಯ್ತು. ಹಾಗಾಗಿ ಧನ್ಯವಾದ ಕರೆ ಮಾಡಿದ್ದಕ್ಕಾಗಿ. ನಿಮ್ಮ ನೆಚ್ಚಿನ ಗೀತೆ ಪ್ರಸಾರ ಆಗುತ್ತೆ, ಕೇಳಿ. ಡಾಕ್ಟರ್ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿಯವರು ಹಾಡಿರುವಂತಹ ಗೀತೆ ಗಾಳಿ ಮತ್ತು ಚಿತ್ರದಿಂದ ಕೇಳೋಣ ಇದೀಗ.

ಮುಂದಿನ ಕರೆಯಲ್ಲಿ ಯಾರಿದ್ದಾರೆ ಮಾತಾಡ್ಸೋಣ. ನಮಸ್ತೆ. ನಮಸ್ತೆ, ಹೆಸರೇಳಿ. ಓಕೆ, ಹೇಗಿದ್ರಿ ಶಿವಲಿಂಗಯ್ಯ ಅವರೇ? ಹ್ಞೂ, ನಾವು ಆರಾಮಿದ್ದೀವಿ. ಹೇಗಿದ್ದಾರೆ ಅಭಿಷೇಕ್ ಹಿರೇಮಠ ಅವರು? ಓಕೆ, ಮಳೆ ಆಗಿದೆಯಾ ನಿಮ್ ಕಡೆ? ಹೌದು ನೋಡಿ, ಇನ್ ಯಾಕೋ ವರುಣದೇವ ಕರುಣೆ ತೋರಿಸ್ತಾ ಇಲ್ಲ. ಮುಂಗಾರು ಪ್ರಾರಂಭ ಆಗ್ತಾ ಇದೆ, ಇನ್ನೇನು ಬರಬಹುದೇನೋ ನೋಡೋಣ ಈ ವಾರದಲ್ಲಿ ಅಲ್ವಾ. ಓಕೆ, ಇವತ್ತು ಯಾವ ಗೀತೆನ ಕೇಳೋದಕ್ಕೆ ಇಷ್ಟಪಡ್ತೀರಿ ಜನರಂಜನೆ ಕಾರ್ಯಕ್ರಮದಲ್ಲಿ? ಯಾವ್ದು ಹೇಳಿ, ಇನ್ನೊಂದ್ ಬಾರಿ ಹೇಳಿ. ಮಿಸ್ಟರ್ ಅಂಡ್ ಮಿಸ್ಸಸ್ ರಾಮಾಚಾರಿ, ಅದರಲ್ಲಿ ಯಾವ ಗೀತೆ? ಅದರಲ್ಲಿ ಯಾವ ಗೀತೆ ಸರ್? ಸ್ಪಷ್ಟವಾಗಿ ಕೇಳಿಸ್ತಾ ಇಲ್ವಲ್ಲ ಇವಾಗಲೇ. ಟೈಟಲ್ ಸಾಂಗ್ ಬೇಕಾ? ಓಕೆ ಓಕೆ, ನಿಮ್ಮ ನೆಚ್ಚಿನ ಗೀತೆ ಬರುತ್ತೆ ಕೇಳಿ, ಮಿಸ್ಟರ್ ಅಂಡ್ ಮಿಸ್ಸಸ್ ರಾಮಾಚಾರಿ ಚಿತ್ರದ್ದು. ಧನ್ಯವಾದ ಕರೆ ಮಾಡಿದ್ದಕ್ಕಾಗಿ ಶಿವಲಿಂಗಯ್ಯ ಅವರು. ಹೌದು, ಮುಗುಳಖೋಡದಿಂದ ಶಿವಲಿಂಗಯ್ಯ ಅವರು ಕರೆ ಮಾಡಿ ಮಿಸ್ಟರ್ ಅಂಡ್ ಮಿಸ್ಸಸ್ ರಾಮಾಚಾರಿ ಚಿತ್ರದ ಗೀತೆಯನ್ನು ಕೇಳಿದ್ದಾರೆ. ಗೀತೆಯನ್ನು ಹಾಡಿದ್ದಾರೆ ಟಿಪ್ಪು. ಎ ಪಿ ಅರ್ಜುನ್ ರಚಿಸಿರುವ ಈ ಗೀತೆಗೆ ವಿ ಹರಿಕೃಷ್ಣ ರಾಗ ಸಂಯೋಜಿಸಿದ್ದಾರೆ.

ಮಿಸ್ಟರ್ ಅಂಡ್ ಮಿಸಸ್ ಚಿತ್ರದಿಂದ ಸೂಪರ್ ಆಗಿರುವಂತಹ ಗೀತೆಯನ್ನ ಕೇಳ್ಕೊಂಬಂದ್ವಿ. ಇದೀಗ ಮುಂದಿನ ಕರೆಯಲ್ಲಿ ಅವರು ಯಾವ ಗೀತೆಯನ್ನ ಕೇಳ್ತಾರೆ ಕೇಳೋಣ. ನಮಸ್ತೆ. ಚಿತ್ರದುರ್ಗದ ಕೇಳಿಸ್ತಾ ಇಲ್ಲ, ಇನ್ನೊಂದ್ ಸ್ವಲ್ಪ ಹೇಳಿ, ಏನಂತ ಬರೇಳಿ. ಹಲೋ, ನಮಸ್ತೆ. ನಮಸ್ತೆ ಸರ್, ಹೇಳಿ, ಎಲ್ಲಿಂದ ಕರೆ ಮಾಡ್ತಿದ್ರಿ? ಓಕೆ, ಚೆನ್ನಾಗಿದ್ದೀವಿ. ನೀವು ಆರಾಮಿದ್ದೀರಾ? ಓಕೆ. ಇವತ್ತು ಯಾವ ಚಿತ್ರದ ಗೀತೆಯನ್ನು ಕೇಳೋದಕ್ಕೆ ಇಷ್ಟಪಡ್ತೀರಿ? ಆ ಚಿತ್ರ ನಮ್ಮಲ್ಲಿ ಇಲ್ಲ ಅನ್ಸುತ್ತೆ ಅಲ್ವಾ? ಯಾರೇ ನೀನು ಚೆಲ್ಲವೆ ನಮ್ಮಲ್ಲಿ ಇಲ್ಲ. ಕಿಲಾಡಿಗಳು ಕಿಲಾಡಿಗಳಲ್ಲಿ ನಾರಿ ನಾರಿ ಇದೆ, ಬಾರೋ ಬಾರೋ ಇದೆ, ಕಳ್ಳ ಮೇಲೆ ಅದಿದೆ. ನಾರಿ ನಾರಿ ಗೀತೆ ಪ್ರಸಾರ ಮಾಡೋಣ. ಇದು ಕಿಲಾಡಿಗಳು ಹೊಸ ಚಿತ್ರ, ಇದು ವಿಷ್ಣುವರ್ಧನ್ ಚಿತ್ರದಲ್ಲಿ ಕಿಲಾಡಿ ಕಿಟ್ಟು, ಕಿಲಾಡಿ ಕಿಲಾಡಿ ಜೋಡಿ, ಕಿಲಾಡಿ ಜೋಡಿ ಇದು ಚಿತ್ರದ್ದು, ಇಬ್ರು ಮಾಡಿರೋದಲ್ವಾ, ದ್ವಾರಕೀಶ್ ಮತ್ತೆ ವಿಷ್ಣುವರ್ಧನ್ ಅವರು ಅಭಿನಯಿಸಿರುವಂತದ್ದು. ಕಿಲಾಡಿದ್ರಲ್ಲಿ ಓಕೆ, ಕಿಲಾಡಿಗಳು ಕಿಲಾಡಿಗಳು ಅಲ್ಲ, ಕಿಲಾಡಿಗಳು ಚಿತ್ರ, ಕಿಲಾಡಿಗಳು ಅದೇ ಹೊಸ ಚಿತ್ರ ತೋರಿಸ್ತಾ ಇದೆ ನಮ್ಮ ಕಂಪ್ಯೂಟರ್ ಅಲ್ಲಿ. ನೀವು ಕೇಳಿರುವಂತ ಗೀತೆ ನಮ್ಗೆ ಇಲ್ಲ. ಕಾಲ ಮತ್ತೊಮ್ಮೆ ಇಲ್ಲ, ನಿಮ್ ಕಿಲಾಡಿಗಳು ಚಿತ್ರದ ಗೀತೆ ಇದೆ. ಓಕೆನಾ? ಓಕೆ, ನಿಮ್ಮ ನೆಚ್ಚಿನ ಗೀತೆ. ಓಕೆ, ಪ್ರಸಾರ ಮಾಡ್ತೀವಿ ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು.

0: ಶಿವಮೊಗ್ಗದಿಂದ ಚಿಕ್ಕಪ್ಪ ಶಾರದಾ ರಾಮೇಶ್ವರ ಅವರು ಕರೆ ಮಾಡಿ ಕಿಲಾಡಿಗಳು ಚಿತ್ರದ ಗೀತೆಯನ್ನು ಹುಡುಕಿ ಆ ಗೀತೆಯನ್ನು ಕೇಳಿಸಿದ್ರು. ಆ ಗೀತೆ ತುಂಬ ಚೆನ್ನಾಗಿತ್ತು, ಪ್ರಸಾರ ಆಗಿದ್ದಕ್ಕೆ ಕೇಳಿದಿರಿ ಅನ್ಕೊಂಡಿದ್ದೀನಿ. ಮುಂದಿನ ಕರೆಯಲ್ಲಿ ಯಾರಿದ್ರೆ ಮಾತಾಡ್ಸೋಣ. ನಮಸ್ತೆ. ನಮಸ್ತೆ ನಮಸ್ತೆ, ಯಾರಿದು? ನಮಸ್ತೆ, ಹೇಗಿದ್ದೀರಿ ಚನ್ನಮೃತ ಅವರೇ? ನಿಮ್ಗ್ ಖುಷಿಯಾಗಿದೆ ಅಲ್ವಾ? ಇವತ್ತಿನ ಇವತ್ತಿನ ಕೊನೆ ಕರೆ ನಿಮ್ದಾಗಿರುತ್ತ ಗೊತ್ತಿಲ್ಲ. ಇವತ್ತಿನ ಇವತ್ತಿನ ಕಾರ್ಯಕ್ರಮದಲ್ಲಿ ಯಾವ ಗೀತನ ಕೇಳೋದಕ್ಕೆ ಇಷ್ಟಪಡ್ತೀರಾ?
1: ತಾಯಿಗೆ ತಕ್ಕ ಮಗ ಎಲ್ಲ ಸೊಗಸು, ಮಗು ಸೊಗಸು, ಯಾವುದಕ್ಕೆ ಯಾವ್ದು ಸೊಗಸು ಅನ್ನೋದು

0: ತಾಯಿಗೆ ತಕ್ಕ ಮಗದಲ್ಲಿ ಎಂತ ಸೊಗಸು ಡಾಕ್ಟರ್ ಓಕೆ ಎಂತ ಸೊಗಸು ಡಾಕ್ಟರ್ ರಾಜ್ಕುಮಾರ್ ಅವರು ಹಾಡಿರುವಂತ ಗೀತೆ
1: ಯಾವುದಕ್ಕೆ ಯಾವುದು ಸೊಗಸು ಅಂತ ಹೇಳಿ ಹೇಳಿದ್ದಾರೆ. ನಮಗೆ ಒಂದು ಮನೆಗೆ ಸ್ವೀಕರಿಸಿ ಒಂದು ಕರೆ ಸ್ವೀಕರಿಸಿ
0: ಓಕೆ ಸರ್ ನೀವು ಕರೆ ಮಾಡಿದ್ದಕ್ಕಾಗಿ ಧನ್ಯವಾದ. ಕೇಳ್ತಾ ಇರಿ ಚಿತ್ರದುರ್ಗ ಆಕಾಶವಾಣಿನ. ಓಕೆ ನಿಮಗೆ ನಿಮ್ಮ ನೆಚ್ಚಿನ ಗೀತೆ ಪ್ರಸಾರ ಆಗುತ್ತೆ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದ ಸರ್. ಲಿಂಗಸೂರಿನಿಂದ ಚಿಕ್ಕ ಚಳ್ಳಮರದವರು ಕರೆಯನ್ನು ಮಾಡಿದ್ರು. ಅವರ ನೆಚ್ಚಿನ ಗೀತೆ ತಾಯಿಗೆ ತಕ್ಕ ಮಗ ಚಿತ್ರದ ಗೀತೆನ ಕೇಳಿದ್ದಾರೆ. ಬನ್ನಿ ಅವರ ನೆಚ್ಚಿನ ಗೀತೆನ ಕೇಳೋಣ.

ಇದುವರೆಗೂ ಜನರಂಜನಿ ನೇರ ಫೋನ್ ಇನ್ ಕೇಳುಗರ ಮೆಚ್ಚಿನ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರವಾಯಿತು. ಕೆಳಗರೆ ಇದುವರೆಗೂ ಮಧುಕರಿ ಪ್ರಸಾರದ ಕಾರ್ಯಕ್ರಮಗಳಲ್ಲಿ ನಿಮ್ ಜೊತೆ ಇದ್ದಿದ್ದು ನಾನು ಕರ್ಣವಾಣಿ. ಇನ್ನು ಸಂಜೆಯ ಚಂದ್ರವಳ್ಳಿ ಪ್ರಸಾರದ ಕಾರ್ಯಕ್ರಮಗಳಲ್ಲಿ ನಿಮ್ ಜೊತೆ ಆಗ್ತಾ ಇದ್ದಾರೆ ವೈಜಯ್ ಮಂಜುಳಾ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ನಾನು ಹೇಳ್ತಾ ಇದ್ದೀನಿ ಬಾಯ್ ಬಾಯ್. ಮತ್ತೆ ಕೇಳ್ತಾ ಇರಿ ನಿಮ್ಮ ಪ್ರೀತಿಯ ಚಿತ್ರದುರ್ಗ ಬಾನುಲಿಯನ್ನ 102.6 ಮೆಗಾಹರ್ಟ್ಸ್ಗಳಲ್ಲಿ.

ಇದು ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ. ಎಫ್ಎಂ ಕಂಪನಾಂಕ 102.6 ಮೆಗಾಹರ್ಟ್ಸ್ಗಳು. ಸಮಯ 5:30. ಈ ಸಂಜೆಯ ಚಂದ್ರವಳ್ಳಿ ಪ್ರಸಾರಕ್ಕೆ ಆತ್ಮೀಯ ಕೇಳುಗರಿಗೆಲ್ಲ ಸ್ವಾಗತ ಸುಸ್ವಾಗತ. ನಾನು ಮಂಜುಳಾ ವೈದ್ಯೆ. ಕೇಳುಗರೆ, ಎಂದಿನಂತೆ ನಿಲಯದ ಈ ಹೊತ್ತಿನ ಕಾರ್ಯಕ್ರಮದಲ್ಲಿ ಮೊದಲಿಗೆ ನಮ್ಮ ಹಾಡು ನಿಮ್ಮ ಅನಿಸಿಕೆ ವಾಟ್ಸಪ್ ಸಂದೇಶಗಳ ಕಾರ್ಯಕ್ರಮ. ಈ ಕಾರ್ಯಕ್ರಮಕ್ಕೆ ನಿಲಯದ ನೆಚ್ಚಿನ ಕೇಳುಗರು ಹೇಗೆಲ್ಲ ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಗೀತೆಗೆ ಪೂರಕವಾಗಿ ಕಳಿಸಿದ್ದಾರೆ ಅಂತ ನಾನು ಅವರ ಸಂದೇಶಗಳನ್ನು ಓದುತ್ತಾ ನಡು ನಡುವೆ ಹಾಡುಗಳನ್ನು ಪ್ರಸಾರ ಮಾಡ್ತೇನೆ. ಇನ್ನು ಮೊದಲನೇ ಸಂದೇಶವನ್ನು ನೋಡೋದಾದರೆ, ಚಿತ್ರದುರ್ಗದಿಂದ ಪಂಡರಹಳ್ಳಿ ರವಿಯವರು ಸಂದೇಶವನ್ನು ಕಳಿಸಿ ಇವರು ಹೇಳ್ತಾ ಇದ್ದಾರೆ, ಇವರು ಜೇನಿನ ಗೂಡು ನಾವೆಲ್ಲ ಹಬ್ಬ ಚಿತ್ರದ ಈ ಗೀತೆಯನ್ನು ಮೆಚ್ಚಿ ಇವರು ಸಂದೇಶವನ್ನು ಕಳಿಸಿದ್ದಾರೆ. ಇವರು ಗೀತೆಗೆ ಪೂರಕವಾಗಿ ಒಂದಷ್ಟು ಸಂದೇಶವನ್ನು ಈ ರೀತಿ ಕಳಿಸಿದ್ದಾರೆ. ಜೇನು ಹುಳುಗಳು ಹೇಗೆ ಒಟ್ಟಾಗಿ ದುಡಿದು ಜೇನು ತುಪ್ಪವನ್ನು ಸೃಷ್ಟಿಸುತ್ತವೆಯೋ ಹಾಗೆಯೇ ಮನುಷ್ಯರು ಬೇರೆ ಬೇರೆಯಾಗಿದ್ದರೂ ಸಮಾಜದಲ್ಲಿ ಒಟ್ಟಾಗಿ ಬಾಳಿದಾಗ ಮಾತ್ರ ಜೀವನ ಸುಂದರ ಮತ್ತು ಮಧುರವಾಗಿರುತ್ತದೆ. ಪ್ರತಿಯೊಬ್ಬರೂ ತಮ್ಮ ವೈಯಕ್ತಿಕ ಭಿನ್ನಾಭಿಪ್ರಾಯಗಳನ್ನು ಮರೆತು ಪ್ರೀತಿ ವಿಶ್ವಾಸದಿಂದ ಜೀವಿಸಬೇಕು. ಒಗ್ಗಟ್ಟಿನ ಬಲ, ಒಗ್ಗಟ್ಟಿನಲ್ಲಿ ಬಲ, ಪ್ರತಿಯೊಬ್ಬರ ಸಹಕಾರದಿಂದಲೇ ಸುಂದರವಾದ ಬದುಕು ಮತ್ತು ಸುಖವಾದ ಸಂಸಾರ ನಿರ್ಮಾಣವಾಗುತ್ತದೆ ಎಂಬುದು ಈ ಹಾಡಿನ ಮುಖ್ಯ ಅಂಶವಾಗಿದೆ. ಆದ್ದರಿಂದ ಈ ಹಾಡಿನಲ್ಲಿ ಬಹಳ ಅರ್ಥಗರ್ಭಿತವಾಗಿ ಸಾಹಿತ್ಯದಿಂದ ಕುಟುಂಬ ಸಾಗರದಲ್ಲಿ ಕುಟುಂಬದ ಸಮೇತ ಈ ಹಾಡನ್ನು ಕೇಳಲು ಬಯಸುವೆ. ಪ್ರಸಾರಕ್ಕಾಗಿ ಧನ್ಯವಾದಗಳು ಅಂತ ಹೇಳಿದರೆ ನಿಮಗೂ ಕೂಡ ಧನ್ಯವಾದ. ಹಾಡು ಪ್ರಸಾರ ಆಗುತ್ತೆ, ತಪ್ಪದೆ ಕಾರ್ಯಕ್ರಮವನ್ನು ಕೊನೆಯವರೆಗೂ ಕೇಳ್ತಾ ಇರಿ ಅಂತ ಹೇಳ್ತೇನೆ. ಇನ್ನು ಮುಂದಿನ ಸಂದೇಶದಲ್ಲಿ ನೀವು ಕೊಟ್ಟಿರುವ ಎಲ್ಲ ಹಾಡುಗಳು ತುಂಬ ಮಧುರವಾದ ಹಾಡುಗಳು. ರಾಗ, ತಾಳ, ಪಲ್ಲವಿ ಕೂಡ ನನಗೆ ಇಷ್ಟ ಆಗಿದೆ. ಸಾಹಿತ್ಯ, ಸಂಗೀತ, ಚಿತ್ರಕಥೆ ಸುಮಧುರವಾಗಿದೆ. ಪ್ರಸಾರ ಮಾಡುವ ಎಲ್ಲ ಹಾಡುಗಳನ್ನು ಇಷ್ಟಪಟ್ಟು ಕೇಳ್ತೇನೆ, ಧನ್ಯವಾದ ಅಂತ ಹೇಳ್ತಾ ಇದ್ದಾರೆ ಮಾದಪ್ಪ ಹಾಗೂ ಕೃಷ್ಣ ಕೆ ಎಂ ಕಮಂಡಲಗೊಂದಿ ಜಗಳೂರು ತಾಲೂಕಿನಿಂದ. ಖಂಡಿತ ಎಲ್ಲ ಹಾಡುಗಳನ್ನು ಕೇಳಿ ಆನಂದಿಸಿ ಅಂತ ಹೇಳ್ತಾ ಇನ್ನು ಮುಂದಿನ ಸಂದೇಶದಲ್ಲಿ ವಿರೂಪಾಕ್ಷಪ್ಪ ಭರಮಸಾಗರ ತಾಲೂಕು ಇಲ್ಲಿಂದ ಸಂದೇಶವನ್ನು ಕಳಿಸಿ ಇವರು ಹೇಳ್ತಾ ಇದ್ದಾರೆ, ಎಲ್ಲ ಹಾಡುಗಳು ತುಂಬ ಚೆನ್ನಾಗಿವೆ, ಅದರಲ್ಲೂ ಯಜಮಾನ ಚಿತ್ರದ್ದು ತುಂಬ ಚೆನ್ನಾಗಿದೆ, ಧನ್ಯವಾದ ಪ್ರಸಾರ ಮಾಡಿ ಅಂತ ಹೇಳಿದ್ದಾರೆ. ಖಂಡಿತ. ಹಾಗೆಯೇ ರಾಯಭಾಗ ತಾಲೂಕು ಮುಗಳಗೋಡದಿಂದ ಶಿವಲಿಂಗಯ್ಯ ಹಿರೇಮಠ, ಕಲಾವತಿ ಹಿರೇಮಠ ಹಾಗೂ ಅಭಿಷೇಕಯ್ಯ ಹಿರೇಮಠ ಇವರು, ಎಲ್ಲ ಹಾಡುಗಳು ತುಂಬ ಚೆನ್ನಾಗಿವೆ, ಅರ್ಥಪೂರ್ಣವಾಗಿದೆ, ಸುಂದರವಾಗಿದೆ, ಸುಮಧುರವಾಗಿದೆ, ಸಾಹಿತ್ಯ ಮತ್ತು ಸಂಗೀತ ಉತ್ತಮವಾಗಿದೆ, ಧನ್ಯವಾದ ಅಂತ ಹೇಳಿ ಇವರು ಮೂರೂ ಗೀತೆಗಳಿಗೆ ಪೂರಕವಾಗಿ ಚಿಕ್ಕದಾಗಿ ಚೊಕ್ಕದಾಗಿ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆಯೇ ಮುಂದಿನ ಸಂದೇಶದಲ್ಲಿ ಇವತ್ತು ನೀವು ಕೊಟ್ಟಿರುವ ಎಲ್ಲ ಹಾಡುಗಳು ಒಂದಕ್ಕಿಂತ ಒಂದು ಸುಮಧುರವಾದ ಹಾಡುಗಳು, ಅವರವರ ಪಾತ್ರಗಳು ತುಂಬ ಚೆನ್ನಾಗಿವೆ, ಸಾಹಿತ್ಯ ಸಂಗೀತ ಸುಮಧುರವಾಗಿದೆ, ಎಲ್ಲ ಹಾಡುಗಳನ್ನು ಕೇಳ್ತೀನಿ ಅಂತ ಹೇಳ್ತಾ ಇದ್ದಾರೆ ಚಿತ್ರದುರ್ಗದಿಂದ ಅಮೃತ ರಮೇಶ್. ಖಂಡಿತ ಎಲ್ಲ ಹಾಡುಗಳನ್ನು ಕೇಳಿ ಸಂತೋಷಪಡಿ ಅಂತ ಹೇಳ್ತಾ ಒಂದಾಗೋಣ ಬಾ ಚಿತ್ರ, ಹಬ್ಬ ಮತ್ತು ಯಜಮಾನ ಈ ಮೂರೂ ಚಿತ್ರದ ಹಾಡುಗಳು ಎಲ್ಲವೂ ಕುಟುಂಬದ ಬಗ್ಗೆ ಸಾರಿ ಹೇಳುತ್ತದೆ. ಕುಟುಂಬ ಅಂದರೆ ಆಲದ ಮರದಂತೆ, ಬೇರುಗಳು ಗಟ್ಟಿಯಾಗಿದ್ದರೆ 100 ಕೊಂಬೆಗಳು ನೆರಳು ಕೊಡುತ್ತವೆ. ಚಿಕ್ಕಪ್ಪ, ಚಿಕ್ಕಮ್ಮ, ಅಣ್ಣ, ತಮ್ಮ, ಅಜ್ಜ, ಅಜ್ಜಿ ಎಲ್ಲರ ಪ್ರೀತಿ ಮಕ್ಕಳಿಗೆ ಸಿಗುತ್ತದೆ. ಹಬ್ಬದ ದಿನಗಳಲ್ಲಿ ಮನೆ ತುಂಬ ಜನ, ಅಡುಗೆ ಮನೆಯಲ್ಲಿ, ನಗು ಅಂಗಳದಲ್ಲಿ, ಆಟ ಒಂಟಿತನಕ್ಕೆ ಒಂಟಿತನಕ್ಕೆ ಜಾಗವೇ ಇರೋದಿಲ್ಲ. ಬೇರೆ ಬೇರೆ ಹೂಗಳಿದ್ದರೂ ಒಂದೇ ದಾರದಲ್ಲಿ ಕಟ್ಟಿದ ಹಾರ, ಬೇರೆ ಬೇರೆ ಮನಸ್ಸುಗಳಿದ್ದರೂ ಬೆಸೆದರೆ ಕುಟುಂಬ ಅಲ್ಲವೇ ಅಂತ ಹೇಳ್ತಾ ಇದ್ದಾರೆ ಜಗಳೂರು ತಾಲೂಕು ಹನುಮಂತಾಪುರದಿಂದ ಹೊನ್ನೂರಾಲಿಯವರು. ಖಂಡಿತ ಇನ್ನು ಮೂರು ಹಾಡುಗಳಿನ ಸಾಹಿತ್ಯ ಸಂಗೀತ ತುಂಬ ಚೆನ್ನಾಗಿವೆ, ಪ್ರಸಾರ ಮಾಡಿ ಅಂತ ಹೇಳ್ತಾ ಇದ್ದಾರೆ ನೇತ್ರ ನಟರ ಚಿತ್ರದುರ್ಗದಿಂದ. ಖಂಡಿತ ಈಗ ಕೇಳಿಯೇ ಬಿಡೋಣ ಒಂದಾಗೋಣ ಬಾ ಚಿತ್ರದ ಈ ಸುಮಧುರವಾದ ಗೀತೆಯನ್ನು.

0: ಕಣ್ಣಿದ್ದರೆ ಅಲ್ಲವೇ ಈ ಸುಂದರ ಜಗತ್ತನ್ನು ಸವಿಯಲು ಸಾಧ್ಯ. ಆದರೆ ವಯೋಸಹಜವಾಗಿ ಅಥವಾ ದೃಷ್ಟಿದೋಷದಿಂದಾಗಿ ಸಾವಿರಾರು ಬಡವರು ಕತ್ತಲಲ್ಲಿ ಕಳೆಯುತ್ತಿದ್ದಾರೆ. ಅವರ ಬದುಕಿಗೆ ಬೆಳಕಾಗಲೆಂದೇ ಬಂದಿದೆ ಆಶಾಕಿರಣ ಯೋಜನೆ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸಚಿವರಾದ ಶ್ರೀ ದಿನೇಶ್ ಗುಂಡೂರಾವ್ ಅವರು ಹೇಳುತ್ತಾರೆ,
1: ಬಡವರ ಬಾಳಿನ ಕತ್ತಲೆ ಅಳಿಸಿ ಹೊಸ ಬೆಳಕು ನೀಡುವುದೇ ನಮ್ಮ ಆಶಾಕಿರಣ.

0: ಯೋಜನೆಯ ಆಶಯ.
1: ಆಶಾ ಕಿರಣ ಯೋಜನೆಯಡಿ 6 ಲಕ್ಷಕ್ಕೂ ಅಧಿಕ ಜನರಿಗೆ ಉಚಿತ ಕನ್ನಡಕ ನೀಡಲಾಗಿದ್ದು 4 ಲಕ್ಷಕ್ಕೂ ಹೆಚ್ಚು ಜನರಿಗೆ ಉಚಿತ ಶಸ್ತ್ರಚಿಕಿತ್ಸೆ ಮಾಡಲಾಗಿದೆ. ಈ ಸೇವೆಯ ಲಾಭ ಪಡೆಯಲು ನಿಮ್ಮ ಹತ್ತಿರದ ಸರ್ಕಾರಿ ಆಸ್ಪತ್ರೆಗೆ ಇಂದೇ ಭೇಟಿ ನೀಡಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
2: ಇನ್ನು ಮುಂದಿನ ಸಂದೇಶವನ್ನು ನೋಡೋಣ. ನಳಿನಿ ಸತೆ ಸಂಗಮೇಶ್ವರ ಲೇಔಟ್ನಿಂದ ಸಂದೇಶವನ್ನು ಕಳಿಸಿ. ನೀವು ಕೊಟ್ಟಿರುವ ಎಲ್ಲ ಚಿತ್ರದ ಹಾಡುಗಳು ತುಂಬ ಚೆನ್ನಾಗಿವೆ, ನನಗೆ ಎಲ್ಲ ಹಾಡುಗಳು ಇಷ್ಟ ಆಗಿದೆ. ಎಲ್ಲ ಹಾಡುಗಳ ಸಾಹಿತ್ಯ ಸಂಗೀತ ತುಂಬ ಚೆನ್ನಾಗಿದೆ, ಎಲ್ಲ ಹಾಡುಗಳನ್ನು ಕೇಳ್ತೀನಿ, ಧನ್ಯವಾದ, ಶುಭ ಸಂಜೆ ಅಂತ ಹೇಳ್ತಾ ಇದ್ದಾರೆ. ಖಂಡಿತ ಎಲ್ಲ ಹಾಡುಗಳನ್ನು ಕೇಳಿ ಸಂತೋಷ ಪಡಿ ಅಂತ ಹೇಳ್ತಾ ಮುಂದಿನ ಸಂದೇಶದಲ್ಲಿ ಶಿವಾನಂದ ಮುಚ್ಚಂಡಿ, ಪ್ರಜ್ವಲ್, ಪ್ರಣೀತಿ, ನೀಲಮ್ಮ ಮುಚ್ಚಂಡಿ ಸಾಂಗ್ಲಿ ಜಿಲ್ಲೆಯ ಜತ್ತ ತಾಲೂಕು ಸೋನ್ಯಾಳ ಗ್ರಾಮದಿಂದ ಸಂದೇಶವನ್ನು ಕಳಿಸಿ 3 ಹಾಡುಗಳು ಉತ್ತಮವಾಗಿದೆ, ಅದರಲ್ಲೂ ಹಬ್ಬ ಚಿತ್ರದ ಹಾಡನ್ನು ದಯವಿಟ್ಟು ಪ್ರಸಾರ ಮಾಡಿ ಅಂತ ಹೇಳಿದ್ದಾರೆ. ಖಂಡಿತ. ಇನ್ನು ಮುಂದಿನ ಸಂದೇಶದಲ್ಲಿ ಜಗಳೂರು ತಾಲೂಕು ಜಮ್ಮಾಪುರ ಗ್ರಾಮದಿಂದ JCB ಶಿವು ಅವರು ಹೇಳ್ತಾ ಇದ್ದಾರೆ, ಎಲ್ಲ ಹಾಡುಗಳು ಅದ್ಭುತವಾಗಿದೆ, ತಪ್ಪದೆ ಕೇಳ್ತೀನಿ ಅಂತ ಹೇಳಿದ್ದಾರೆ. ಖಂಡಿತ ಎಲ್ಲ ಹಾಡುಗಳನ್ನು ಕೇಳಿ ಅಂತ ಹೇಳ್ತಾ ನಿರೂಪಕರಿಗೆ ಶುಭ ಸಂಜೆ ಅಂತ ಹೇಳ್ತಾ ಇದ್ದಾರೆ. ಶಂಕರ್, ಡಿ ಎನ್, ಹೇಮಲತಾ, ಗ್ರೀಷ್ಮ, ಲೋಚನ್, ಶ್ರೀದೇವಿ, ಅನಸೂಯ, ಚಿತ್ರದುರ್ಗದ IUDP ಲೇಔಟ್ನಿಂದ ಇವ್ರು ಹೇಳ್ತಾ ಇದ್ದಾರೆ. 3 ಹಾಡುಗಳು ತುಂಬ ಇಂಪಾಗಿದೆ, ಮನಕ್ಕೆ ಮುದ ನೀಡುವ ಹಾಗಿವೆ. ಪ್ರಸಾರ ಮಾಡಿ ಹಾಗೂ ಕೇಳುಗರಿಗೆ ಸಂಜೆಯ ವೇಳೆ ಮನಸ್ಸಿಗೆ ಸಮಾಧಾನ, ನೆಮ್ಮದಿ ಮತ್ತು ಸಂತೋಷವನ್ನು ಉಂಟು ಮಾಡಿದೆ ಅಂತ ಹೇಳ್ತಾ ಧನ್ಯವಾದಗಳನ್ನು ಸೂಚಿಸಿದ್ದಾರೆ. ಖಂಡಿತ. ಹಾಗೆಯೇ ಆಕಾಶವಾಣಿ ನಿರೂಪಕರಿಗೆ ಶುಭ ಸಂಜೆ ಅಂತ ಹೇಳ್ತಾ ಇದ್ದಾರೆ ಬಾಗೇನಾಳ್ ರಮ್ಯಾ, ನಿತಿನ್, ಸುರೇಶ್, ಯಶವಂತ್ ಇವರು. ಇವ್ರು ಹೇಳ್ತಾ ಇದ್ದಾರೆ ನೀವು ಆಯ್ಕೆ ಮಾಡಿರುವ ಎಲ್ಲ ಹಾಡುಗಳು ತುಂಬ ಇಷ್ಟ ಆಯಿತು, ಎಲ್ಲ ಹಾಡುಗಳನ್ನು ಕೇಳ್ತೀವಿ, ಧನ್ಯವಾದ ಅಂತ ಹೇಳಿ. ಖಂಡಿತ ಎಲ್ಲ ಹಾಡುಗಳನ್ನು ಕೇಳಿ ಸಂತೋಷ ಪಡಿ ಅಂತ ಹೇಳ್ತಾ ಈಗ ಕೇಳೋಣ ಹಬ್ಬ ಚಿತ್ರದ ಈ ಸುಮಧುರವಾದ ಗೀತೆಯನ್ನು. ಹಾಡಿದ್ದಾರೆ ರಾಜೇಶ್ ಮತ್ತು ಚಿತ್ರ, ಸಾಹಿತ್ಯ ಬರೆದು ಸಂಗೀತಕ್ಕೆ ಅಳವಡಿಸಿದ್ದಾರೆ ಹಂಸಲೇಖ. ಕೇಳೋಣ ಹಬ್ಬ ಚಿತ್ರದ ಈ ಗೀತೆ.

0: ಕೇಳುಗರೆ, ಪ್ರಸಾರ ಭಾರತಿ ನ್ಯೂಸ್ ಆನ್ ಎಐಆರ್ ಆಪ್ನಲ್ಲಿ ಭಾರತದ ಎಲ್ಲಾ ಭಾಷೆಯ ಸುದ್ದಿ, ಕಾರ್ಯಕ್ರಮ ಹಾಗೂ ಸಂಗೀತವನ್ನ ಕೇಳಬಹುದು.
1: ಕರ್ನಾಟಕದ 17 ಕೇಂದ್ರಗಳನ್ನೊಳಗೊಂಡಂತೆ ದೇಶದ 165 ಆಕಾಶವಾಣಿ ಕೇಂದ್ರಗಳ ಕಾರ್ಯಕ್ರಮಗಳನ್ನು ನ್ಯೂಸ್ ಆನ್ ಎಐಆರ್ ಆಪ್ ಮೂಲಕ ಪ್ರಪಂಚದಾದ್ಯಂತ ಎಲ್ಲೇ ಇದ್ದರೂ ಕೇಳಬಹುದು.
2: کاشر زبانی ہند پروگرام تو خبری تھی نیوز آن اے آر ایپ پہ دستیاب اردو زبان کے پروگرام بھی اے آر ایپ پر ملتے
3: ہیں. آکاشوانی انیت تمل نکلچوں نیوز آن اے آر ایپل کھڑکوں.

24x7 ಡಿಟಿಎಚ್ ವಾಹಿನಿ, ಎಫ್ಎಂ ರೈನ್ಬೋ, ವಿವಿಧ ಭಾರತಿ ಮತ್ತು ಭಾರತದ ಎಲ್ಲ ಆಕಾಶವಾಣಿ ಕೇಂದ್ರ ಮತ್ತು 8 ದೂರದರ್ಶನದ ಚಾನೆಲ್ಗಳು ನ್ಯೂಸ್ ಆನ್ ಎಐಆರ್ ನಲ್ಲಿ ಲಭ್ಯ. ಇಂದೇ ಪ್ರಸಾರ ಭಾರತಿ ನ್ಯೂಸ್ ಆನ್ ಎಐಆರ್ ಆಪ್ನ ಪ್ಲೇಸ್ಟೋರ್ನಿಂದ ಡೌನ್ಲೋಡ್ ಮಾಡಿ ಜಗತ್ತಿನಾದ್ಯಂತ ಎಲ್ಲೆಂದರಲ್ಲಿ ನಿಮ್ಮ ಭಾಷೆಯ ಕಾರ್ಯಕ್ರಮ ಕೇಳಿ.

0: ಕೆಳಗಡೆ ಇತ್ತ ಗಮನಿಸಿ, ಎಂದಿನಂತೆ ಈ ಭಾನುವಾರ ಕೂಡ ಅಂದರೆ ಇಂದು ಕೂಡ ಸಂಜೆ 5:30 ನೀವು ನೋಡಿದ ಸ್ಥಳ, ಪ್ರವಾಸಿ ಸ್ಥಳಗಳ ಕುರಿತು ಕೇಳುಗರ ಅನಿಸಿಕೆ ಅಭಿಪ್ರಾಯಗಳನ್ನು ಆಧರಿಸಿದ ನೇರ ಫೋನಿನ್ ಕಾರ್ಯಕ್ರಮವಿದೆ. ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ನೀವು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನೀವು ನೋಡಿದ ಪ್ರವಾಸಿ ಸ್ಥಳಗಳಿಗೆ ಕುರಿತಂತೆ ನನ್ನೊಂದಿಗೆ ಹಂಚಿಕೊಳ್ಳಲು ಬಳಸಬಹುದಾದ ನಿಲಯದ ದೂರವಾಣಿ ಸಂಖ್ಯೆಗಳು 9448640272, ಮತ್ತೊಂದು 9141917272. ತಪ್ಪದೇ ಕರೆ ಮಾಡಿ ನೀವು ನೋಡಿದ ಪ್ರವಾಸಿ ಸ್ಥಳಗಳ ಅನಿಸಿಕೆ ಅಭಿಪ್ರಾಯಗಳನ್ನು ನನ್ನೊಂದಿಗೆ ಹಂಚಿಕೊಳ್ಳಿ. ಈ ಸಂಜೆ 5:30 ನಿಮ್ಮ ನೆಚ್ಚಿನ ಚಿತ್ರದುರ್ಗ ಆಕಾಶವಾಣಿ ಕೇಂದ್ರದಿಂದ.
1: ನಿಮ್ಮ ಮೆಚ್ಚಿನ ಕಲ್ಲಿನ ಕೋಟೆ ಚಿತ್ರದುರ್ಗ ಆಕಾಶವಾಣಿ ಕೇಂದ್ರದಿಂದ ಪ್ರತಿನಿತ್ಯ ನಿಮ್ಮನ್ನ ಮನರಂಜಿಸುವ ಚಿತ್ರಗೀತೆಗಳ ವಿವಿಧ ಕಾರ್ಯಕ್ರಮಗಳು.
2: ನನ್ನ ನೆಚ್ಚಿನ ಕೋಟೆಯ ಹೃದಯ ಸೇರುವ ದಾರಿಯ ಕುಟ್ಟು ಬಲ್ಲೆನು ನಾನು ಜಾಣೆ.
3: ಬೆಳಗಿನ ದುರ್ಗೋದಯ ಪ್ರಸಾರದಲ್ಲಿ 7:45, 8:30 ಹಾಗೂ 9:30 ಮನಸ್ಸಂತೋಷಗೊಳಿಸುವ ಹಾಡುಗಳ ರಸದೌತಣ.
2: ಸೂರ್ಯ ಬಂದನೆ
3: ಬೆಳಗ್ಗೆ 11:30 ವಿಭಿನ್ನ ಕ್ಷೇತ್ರಗಳ ವಿನೂತನ ಮಾಹಿತಿಗಳೊಂದಿಗೆ ಮನಸ್ಸಿಗೆ ಮುದ ನೀಡುವ ಗೀತೆಗಳ ಸಂಗಮ ಮಾಹಿತಿ ಕಣಜ.
2: ಕನ್ನಡ ಹೊನ್ನುಡಿ ದೇವಿಯನ್ನು ನಾ ಪೂಜಿಸುವೆ ಆರಾಧಿಸುವೆ.
4: ಮಧ್ಯಾಹ್ನದ ಮದಕರಿ ಪ್ರಸಾರದಲ್ಲಿ 2:40 ನಿರ್ದಿಷ್ಟ ವಿಷಯಕ್ಕೆ ಸಂಬಂಧಿಸಿದ ಮಾಹಿತಿಯೊಂದಿಗೆ ಇಂಪಾದ ಹಾಡುಗಳ ಸಮ್ಮಿಲನ, ವಿಷಯಾಧಾರಿತ ಚಿತ್ರಗೀತೆಗಳ ಕಾರ್ಯಕ್ರಮ.
3: ಸಂಜೆಯ ಚಂದ್ರವಳ್ಳಿ ಪ್ರಸಾರದಲ್ಲಿ 5:00 ನಾವು ನೀಡಿದ ಸುಮಧುರ ಗೀತೆಗಳಿಗೆ ಕೇಳುಗರ ವಾಟ್ಸಪ್ ಸಂದೇಶಗಳ ಸೌರಭ. ನಮ್ಮ ಹಾಡು ನಿಮ್ಮ ಅನಿಸಿಕೆ ವಾಟ್ಸಪ್ ಸಂದೇಶಗಳ ಕಾರ್ಯಕ್ರಮದಲ್ಲಿ
2: ನನ್ನ ಹಾಡು ನನ್ನದು, ನನ್ನ ರಾಗ ನನ್ನದು, ನನ್ನ ತಾಳ ನನ್ನದು, ನನ್ನ ಆಸೆ.
4: ಈ ಎಲ್ಲಾ ಸೊಗಸಾದ ಚಿತ್ರಗೀತೆಗಳು ಪ್ರತಿನಿತ್ಯ ನಿಮಗಾಗಿ ಕೇಳಿ ನಿಮ್ಮ ಪ್ರೀತಿಯ ಆಕಾಶವಾಣಿ ಚಿತ್ರದುರ್ಗ 102.6 FM.
0: ಈಗ ಈ ಹೊತ್ತಿನ ಕಾರ್ಯಕ್ರಮದ ಇನ್ನೊಂದಷ್ಟು ಸಂದೇಶಗಳನ್ನು ತಗೊಂಡ್ಬಿಡೋಣ. ಅರುಣ್ ಕುಮಾರ್ ಮೈಸೂರಿನಿಂದ ಸಂದೇಶವನ್ನು ಕಳಿಸಿ, ನೀವು ಕೊಟ್ಟಿರುವ 3 ಹಾಡುಗಳು ತುಂಬಾ ಚೆನ್ನಾಗಿವೆ. ನನ್ನ ನೆಚ್ಚಿನ ಹಾಡು ಹಬ್ಬ ಚಿತ್ರದ್ದು, ಒಂದಾಗೋಣವ ಚಿತ್ರದ ಹಾಡು ತುಂಬ ಚೆನ್ನಾಗಿದೆ, ನನ್ನ ಅಚ್ಚುಮೆಚ್ಚಿನ ಹಾಡು, ಧನ್ಯವಾದ ಅಂತ ಹೇಳಿದರೆ ಖಂಡಿತ ಕೇಳಿ ಸಂತೋಷಪಟ್ಟಿದ್ದೀರಿ ಅಂತ ಭಾವಿಸಿದ್ದೀನಿ. ಹಾಗೆಯೇ ನೈಜ ನಿರೂಪಕರಿಗೆ ನನ್ನ ನಮನಗಳು. ಇಂದು ನೀವು ಆಯ್ಕೆ ಮಾಡಿಕೊಂಡಿರುವ 3 ಕುಟುಂಬದ ಗೀತೆಗಳು ಈಗ ಪ್ರಸಾರವಾಗುತ್ತಿರುವ ಅವುಗಳ ಹೃದಯಸ್ಪರ್ಶಿ ಸಾಹಿತ್ಯ ಸಂಗೀತ ಸುಮಧುರ ಸಂಗೀತದಿಂದ ಮನಸ್ಸಿಗೆ ಮುದ ನೀಡುವುದರ ಜೊತೆಗೆ ಸಂಸಾರದಲ್ಲಿ ಹೇಗೆ ಬಾಳಬೇಕು ಎಂಬುದನ್ನು ಒಂದಾಗೋಣ ಬಾ ಚಿತ್ರದ ಗೀತೆಯು ಸಾಹಿತ್ಯದ ಸಾಕಾರಗೊಂಡ ಸಾಲುಗಳಲ್ಲಿ ಅಜ್ಜ ಆಲದ ಮರ, ಅಂದರೆ ಮನೆಯ ಹಿರಿಯವರಾಗಿ ದೊಡ್ಡ ಆಲದ ಮರದಂತೆ ಎತ್ತರ ಮತ್ತು ದಪ್ಪವಾಗಿ ಕಾಣುವುದರ ಜೊತೆಗೆ ಅದರ ಬುಡದಲ್ಲೂ ಸಹ ಗಟ್ಟಿ ಬೇರುಗಳ ಜೊತೆಗೆ ಆಲದ ಮರದ ಕೊಂಬೆ ರೆಂಬೆಗಳ ಬೃಹತ್ ಸಾಲುಗಳು ನಮ್ಮ ಅಂದಿನ ಹಿರಿಯರ ಅಜ್ಜಂದಿರು ಹಾಕಿಕೊಟ್ಟ ಆ ಗಟ್ಟಿ ಬೇರುಗಳ ಜೊತೆಗೆ ನಮ್ಮ ಇಂದಿನ ಅಧ್ಯಕ್ಷರು ಸಹ ಅಂದಿನ ಹಳೆಯ ಕಾಲದ ಸಂಸ್ಕಾರ ಸಂಸ್ಕೃತಿ ಆದರ್ಶ ಮೌಲ್ಯಗಳನ್ನು ನಮ್ಮ ಇಂದಿನ ಯುವ ಪೀಳಿಗೆಗೆ ಬೋಧಿಸುವುದರ ಜೊತೆಗೆ ಅಜ್ಜಿ ಮಾವಿನ ಮರಕ್ಕೆ ಹೋಲಿಸಿ ಅಜ್ಜಿಯನ್ನು ಮಾವಿನ ಮರಕ್ಕೆ ಹೋಲಿಸಿ ಸಿಹಿಯಾದ ಅಜ್ಜಿಯ ಮೊಮ್ಮಕ್ಕಳ ಪ್ರೀತಿ ಕಾಳಜಿ ನಿಜವಾದ ಸಂತೋಷದ ಅಲೆಯೇ ಕೂಡಿ ನಲಿದಾಡುವಾಗ ಸಂಸಾರ ಸಾಗರದಲ್ಲಿ ಸಂತೋಷವಾಗಿ ಎಲ್ಲರೂ ಇರುತ್ತಾ ದಡ ಸೇರಿದಂತೆ ಖಂಡಿತ ದಿನ ಎಲ್ಲ ಗೀತೆಗಳು ಸಾರುತ್ತವೆ ಅಂತ ಅನ್ಸುತ್ತೆ. ಹೃದಯ ತಟ್ಟಿ ಹೇಳುತ್ತಿದೆ, ಸಾರುತ್ತವೆ ಮತ್ತು ಹೃದಯ ತಟ್ಟಿ ಹೇಳುತ್ತಿವೆ. ನಾವು ಹಿರಿಯರಿಂದ ನೀತಿ ಪಾಠವನ್ನು ಕಲಿತು ಬಾಳಿ ಹೇಗೆ

ಬದುಕಬೇಕು ಎಂದು ಮಾರ್ಮಿಕವಾಗಿ ತಿಳಿ ಹೇಳುತ್ತದೆ ಇಂದಿನ ಗೀತೆಯು, ಗೀತೆಯ ಪ್ರತಿಯೊಂದು ಸಾಲುಗಳು ಅಂತ ಹೇಳಿದರೆ ದಾವಣಗೆರೆಯಿಂದ ಉಮೇಶ್ ಸಿರಿಗೆರೆಯವರು. ಇನ್ನು ನಾನು ಹಬ್ಬ ಹಾಡನ್ನು ಕೇಳ್ತೀನಿ ಅಂತ ಹೇಳಿದರೆ ಸಂಡೂರಿನಿಂದ ರಾಮಚಂದ್ರಪ್ಪ ಖಂಡಿತ ಕೇಳಿದ್ದೀರಿ ಅಂತ ಭಾವಿಸ್ತೇನೆ. ಇನ್ನು ನಾಗೇಂದ್ರ ಗುಂಡಮ್ಮ ದೊಡ್ಡ ಉಳ್ಳಾರ್ತಿ ಚಳ್ಳಕೆರೆ ತಾಲೂಕು ಇಲ್ಲಿಂದ ಸಂದೇಶವನ್ನು ಕಳಿಸಿ ನಮಸ್ಕಾರಗಳನ್ನು ಸೂಚಿಸಿದ್ದಾರೆ. ನಿಮಗೂ ಕೂಡ ನಮಸ್ಕಾರ. ಹಾಗೆಯೇ ನೀವು ಕೊಟ್ಟಿರೋ ಮೂರು ಹಾಡುಗಳಲ್ಲಿ ಎಲ್ಲ ಹಾಡುಗಳು ನನಗಿಷ್ಟ. ಸಾಹಿತ್ಯ, ಸಂಗೀತ, ಚಿತ್ರಕಥೆ, ನಿರ್ದೇಶನ ಎಲ್ಲವೂ ಚೆನ್ನಾಗಿದೆ. ತಪ್ಪದೇ ಎಲ್ಲ ಹಾಡುಗಳನ್ನು ಪ್ರಸಾರ ಮಾಡಿ ಅಂತ ಹೇಳಿದ್ದಾರೆ. ಖಂಡಿತ, ಈಗಾಗಲೇ ಎರಡು ಹಾಡು ಪ್ರಸಾರ ಆಗಿದೆ, ಇನ್ನೊಂದು ಹಾಡು ಕೂಡ ಪ್ರಸಾರ ಆಗುತ್ತೆ. ಕಾರ್ಯಕ್ರಮವನ್ನು ಕೊನೆಯವರೆಗೂ ಕೇಳಿ ಅಂತ ಹೇಳ್ತೇನೆ. ಇನ್ನು ಹರಪನಹಳ್ಳಿ ತಾಲೂಕು ಚಿಗಟೇರಿಯಿಂದ ಕೆಂಚನಗೌಡರ ರಮೇಶ್ ಇವರು ಹೇಳ್ತಾ ಇದ್ದಾರೆ, ನಿಮ್ಮ ನಿರೂಪಣೆ ಚೆನ್ನಾಗಿದೆ ಅಂತ ಹೇಳಿ. ನಿಮಗೆ ಧನ್ಯವಾದ. ಮತ್ತು ಈ ದಿನದ ಮೂರು ಹಾಡುಗಳು ತುಂಬ ಸುಮಧುರವಾಗಿದೆ, ಪ್ರಸಾರ ಮಾಡಿ ಧನ್ಯವಾದ ಅಂತ ಹೇಳಿದ್ದಾರೆ. ಖಂಡಿತ. ಇನ್ನು ರಾಧಾ ಪಿ ಓಬನಹಳ್ಳಿ ಚಳ್ಳಕೆರೆ ತಾಲೂಕಿನಿಂದ ಸಂದೇಶವನ್ನು ಕಳಿಸಿ ನಮಸ್ತೆಯನ್ನು ಹೇಳ್ತಾ ಇದ್ದಾರೆ. ನಿಮಗೂ ಕೂಡ ನಮಸ್ತೆ. ನೀವು ಕೊಟ್ಟಂಥ ಎಲ್ಲ ಗೀತೆಗಳು ತುಂಬ ಇಷ್ಟ ಆಯಿತು ಮೇಡಮ್, ಎಲ್ಲ ಹಾಡುಗಳನ್ನು ಪ್ರಸಾರ ಮಾಡಿದ್ದಕ್ಕೆ ಧನ್ಯವಾದಗಳು. ಯಜಮಾನ ಹಬ್ಬ, ಈ ಎಲ್ಲ ಚಿತ್ರದ ಗೀತೆಗಳು, ಸಾಹಿತ್ಯ, ಸಂಗೀತ ತುಂಬ ಇಷ್ಟ ಆಯಿತು, ಥ್ಯಾಂಕ್ ಯು ಅಂತ ಹೇಳಿದ್ದಾರೆ. ಖಂಡಿತ, ನಿಮಗೂ ಕೂಡ ಧನ್ಯವಾದ. ಹೀಗೆ ಕಾರ್ಯಕ್ರಮವನ್ನು ಕೇಳ್ತಾ ಇರಿ ಅಂತ ಹೇಳ್ತೀನಿ. ಇನ್ನು ರತ್ನ ಬಸವರಾಜ ತೇಜು ಜನತಾ ಕಾಲೋನಿ ಕೊಂಡ್ಲಹಳ್ಳಿಯಿಂದ ಸಂದೇಶವನ್ನು ಕಳಿಸಿ ಒಂದಾಗೋಣ ಬಾ ಹಾಡು ತುಂಬ ಚೆನ್ನಾಗಿದೆ, ಪ್ರಸಾರ ಮಾಡಿ ಅಂತ ಹೇಳಿದ್ದಾರೆ. ಕಾರ್ಯಕ್ರಮದ ಮೊದಲಿಗೆ ಹಾಡು ಪ್ರಸಾರ ಆಯಿತು ಒಂದಾಗೋಣ ಬಾ ಚಿತ್ರದ್ದು ಕೇಳಿ ಸಂತೋಷಪಟ್ಟಿದ್ದೀರಿ ಅಂತ ಭಾವಿಸ್ತೇನೆ. ಇನ್ನು ಕೊನೆಯದಾಗಿ ಉಮಾದೇವಿ ಪಿ ಡಬ್ಲ್ಯೂ ಡಿ ಕಾಲೋನಿ ಬಿ ಆರ್ ಪ್ರಾಜೆಕ್ಟ್ ಶಿವಮೊಗ್ಗ ಜಿಲ್ಲೆಯಿಂದ ಸಂದೇಶವನ್ನು ಕಳಿಸಿ ನಿಮ್ಮ ಆಯ್ಕೆ ಹಾಡುಗಳು ತುಂಬ ಚೆನ್ನಾಗಿವೆ, ಎಲ್ಲವೂ ಇಷ್ಟ ಆಗಿದೆ, ಧನ್ಯವಾದ ಅಂತ ಹೇಳಿದರು. ಖಂಡಿತ, ಎಲ್ಲ ಹಾಡುಗಳನ್ನು ಕೇಳಿ ಸಂತೋಷಪಟ್ಟಿದ್ದೀರಿ. ಹೀಗೆ ಕಾರ್ಯಕ್ರಮವನ್ನು ಕೇಳ್ತಾರಿ ಅಂತ ಹೇಳ್ತಾ ಹಾಗೆಯೇ ಇನ್ನು 5:30 ಕಾರ್ಯಕ್ರಮಕ್ಕೂ ನಿಮ್ಮ ಕರೆಯನ್ನ ನಿರೀಕ್ಷಣೆಯಲ್ಲಿ ನಾನಿರ್ತೇನೆ. ಇನ್ಯಾಕೆ ತಡ, ಇನ್ನೊಂದು ಗೀತೆ ಇದೆ, ಕೇಳಿಯೇ ಬಿಡೋಣ. ಯಜಮಾನ ಚಿತ್ರದ ಈ ಗೀತೆಯನ್ನು ರಾಜೇಶ್ ಮತ್ತು ಚಿತ್ರ ಹಾಡಿರುವ ಈ ಗೀತೆಗೆ ಕೆ ಕಲ್ಯಾಣ್ ಅವರ ರಾಗ ಸಂಯೋಜನೆ ಮತ್ತು ರಾಜೇಶ್ ರಾಮನಾಥ್ ಅವರ ಕ್ಷಮಿಸಿ ಕೆ ಕಲ್ಯಾಣ್ ಅವರ ಸಾಹಿತ್ಯಕ್ಕೆ ರಾಜೇಶ್ ರಾಮನಾಥ್ ಅವರ ರಾಗ ಜೋಡಣೆ.

0: ಇದುವರೆಗೂ ನಮ್ಮ ಹಾಡು ನಿಮ್ಮ ಅನಿಸಿಕೆ ವಾಟ್ಸಪ್ ಸಂದೇಶಗಳ ಕಾರ್ಯಕ್ರಮ ಕೇಳಿದಿರಿ. ಕಾರ್ಯಕ್ರಮಕ್ಕೆ ಸಂದೇಶವನ್ನ ಕಳಿಸಿದ ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳು. ಈಗ ನೀವು ನೋಡಿದ ಸ್ಥಳ, ಪ್ರವಾಸಿ ಸ್ಥಳಗಳ ಕುರಿತು ಕೇಳುಗರ ಅನಿಸಿಕೆ ಅಭಿಪ್ರಾಯಗಳನ್ನು ಆಧರಿಸಿದ ನೇರ ಫೋನ್ ಇನ್ ಕಾರ್ಯಕ್ರಮ. ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ನೀವು ನೋಡಿದ ಪ್ರವಾಸಿ ಸ್ಥಳಗಳ ಬಗ್ಗೆ ಅನಿಸಿಕೆ ಅಭಿಪ್ರಾಯಗಳನ್ನು ನನ್ನೊಂದಿಗೆ ಹಂಚಿಕೊಳ್ಳಲು ಬಳಸಬೇಕಾದ ನಿಲಯದ ಮೊಬೈಲ್ ಸಂಖ್ಯೆಗಳು 9448640273 ಮತ್ತೊಂದು 9141970272. ತಪ್ಪದೆ ಕರೆ ಮಾಡಿ ನಿಮ್ಮ ನೆಚ್ಚಿನ ಚಿತ್ರದುರ್ಗ ಆಕಾಶವಾಣಿ ಕೇಂದ್ರಕ್ಕೆ. ಕಾರ್ಯಕ್ರಮಕ್ಕೆ ಮೊದಲನೇ ಕರೆ ಬಂದಿದೆ, ಯಾರು ಎಲ್ಲಿಂದ ಅಂತ ಕೇಳೋಣ. ಹಲೋ, ನಮಸ್ತೆ. ನಮಸ್ತೆ, ಹಲೋ ಹಲೋ, ಮಾತನಾಡಿ. ಹಲೋ ಹಲೋ, ಕರೆ ತುಂಡಾಯ್ತು.
1: ಅರೆ ಯಾರ್ರಿ, ಹೆದರ್ಕೊಳ್ಳೋರು, ಬೆದರ್ಕೊಳ್ಳೋರು, ಪೇಚಾಡೋರು, ಪರದಾಡೋರು, ಮರಗಳ ಮರೆನಲ್ಲಿ ಮಾತಾಡೋರು, ಮಾರ್ನಿಂಗ್ ಶೋನಲ್ಲಿ ಪಿಸ್ಗುಟ್ಟೋರು, ಮೈಸೂರು ಅಂತ ಜಿಲ್ಲೆಯಲ್ಲಿದ್ದು ಕಣ್ಣಿಗೆ ಬೇಕಾದ ನೋಟ ಇದ್ದು ಹಳೆ ರಾಜರು ಅಪ್ಪನೇ ಇದ್ದು ಪ್ರೀತಿ ಮಾಡೋ.
0: ಕರೆ ತಗೊಂಬಿಡೋಣ. ಹಲೋ ನಮಸ್ತೆ.
2: ನಮಸ್ತೆ ಮೇಡಮ್,
0: ನಿಮ್ಮ ಹೆಸರು ಹೇಳಿ.
2: ಮೇಡಮ್, ನಾವು ಮಾರಾಟದ ಅಂಗಡಿ ಮಹೇಶ್ ಅಂತ
0: ಹೇಳಿ. ಅಂಗಡಿ ಮಹೇಶ್ ಅವರೇ, ಸ್ವಲ್ಪ ರೇಡಿಯೋಯಿಂದ ದೂರ ಬನ್ನಿ, ನನ್ನ ವಾಯ್ಸ್ ನನಗೆ ಏಕೋ ಆಗ್ತಾ ಇದೆ. ಮಾತನಾಡಿ. ಓಕೆ, ಹೇಳಿ, ಯಾವ ಸ್ಥಳದ ಬಗ್ಗೆ ಹಂಚಿಕೊಳ್ಬೇಕಂತಿದ್ದೀರ?
2: ಸಿಗಂದೂರು, ಚೌಡೇಶ್ವರಿ, ಶೃಂಗೇರಿ, ಇದಕ್ಕೆಲ್ಲ ಹೋಗಿದ್ದೀವಿ ಮೇಡಮ್. ಬಹಳ ಚೆನ್ನಾಗಿತ್ತು ಸಿಗಂದೂರು ಸೇತು ಅದೆಲ್ಲ ಹೊಸ್ತಾಗಿ ಮಾಡಿದಾರೆ ಎಲ್ಲ ಸೇತುನೆಲ್ಲ. ಫ್ಯಾಮಿಲಿ ಎಲ್ಲ ಹೋಗಿದ್ವಿ ಮೇಡಮ್, ಮಕ್ಕಳು ಇವರೆಲ್ಲ ಹೋಗಿದ್ವಿ. ಚೆನ್ನಾಗಿತ್ತು ಮೇಡಮ್ ಅದೆಲ್ಲ. ಶೃಂಗೇರಿ, ಹೊರನಾಡು, ಸಿಗಂದೂರು ಎಲ್ಲ ಟ್ರಿಪ್ ಹೋಗಿದ್ವಿ, ಎಲ್ಲ ಚೆನ್ನಾಗಿತ್ತು.
0: ಖಂಡಿತ ಖಂಡಿತ ಖಂಡಿತ, ಬಹಳ ಸೊಗಸಾಗಿ ಮಾತನಾಡಿದ್ವಿ. ಚಿಕ್ಕದಾಗಿ ಚೊಕ್ಕದಾಗಿ ಕರೆ ಮಾಡಿದ್ದಕ್ಕೆ ಧನ್ಯವಾದ. ಅಂಗಡಿ ಮಹೇಶ್ ಅವರು ಮೊದಲಿಗೆ ಕರೆ ಮಾಡಿದ್ರು. ಈಗ ಹಲೋ
3: ಹಲೋ
0: ನಮಸ್ತೆ, ನಿಮ್ ಹೆಸರು ಹೇಳಿ.
3: ನಮಸ್ತೆ ಮೇಡಮ್, ನನ್ನ ಹೆಸರು ಮಂಜುನಾಥ್ ಅಂತ
0: ಹೇಳಿ. ಮಂಜುನಾಥ್ ಅವರು ಎಲ್ಲಿಂದ ಕರೆ ಮಾಡ್ತಿರೋದು?
3: ಪಾವಗಡ ತಾಲೂಕು ದೇಲ್ಕೆರೆಯಿಂದ.

0: ಓಕೆ ಓಕೆ, ಮಾತನಾಡಿ. ಯಾವ ಸ್ಥಳದ ಬಗ್ಗೆ ನಿಮ್ಮ ಅನಿಸಿಕೆ ಹೇಳ್ಕೋಬೇಕು ಅಂತಿದ್ದೀರಿ?
1: ಮೇಡಮ್, ನಾವು ಮೇಲ್ಕೋಟೆ. ಮೇಡಮ್,
0: ಮೇಲ್ಕೋಟೆ ಚೆಲುವ ನಾರಾಯಣ ಸ್ವಾಮಿ ದೇವಸ್ಥಾನ ಅಲ್ವಾ?
1: ಹಾ, ಹೌದು ಮೇಡಮ್.
0: ಯಾವಾಗ ಹೋಗಿದ್ರಿ?
1: ಒಂದ್ ವರ್ಷ, ಒಂದು 6 ತಿಂಗಳು ಆಯ್ತು ಮೇಡಮ್. ತುಂಬಾ ಚೆನ್ನಾಗಿದೆ ಮೇಡಮ್, ಪ್ಲೇಸ್ ನೋಡ್ತಾ, ಸ್ಥಳ ನೋಡ್ತಾ ಇದ್ರೆ ತುಂಬಾ ಮನಸ್ಸು ತುಂಬಿ ಬರುತ್ತೆ. ಅಲ್ಲಿ ಹಲವಾರು ಚಲನಚಿತ್ರಗಳ ಶೂಟಿಂಗ್ ನಡೆದಿದೆ.
0: ಹೌದು,
1: ಅಲ್ಲಿ ಅಕ್ಕ ತಂಗಿಯರ ಹೊಂಡ ಇದೆ, ಮತ್ತೆ ಒಂದ್ ದೊಡ್ಡ ಮಂಟಪ ಇದೆ, ಮಂಟಪದ ಮುಂದೆನೆ ಒಂದ್ ಕಲ್ಯಾಣಿ ಇದೆ, ಬೆಟ್ಟದ ಮೇಲಕ್ಕೋದ್ರೆ ಚೆಲುವ ನಾರಾಯಣ ಸ್ವಾಮಿ ದೇವಸ್ಥಾನ ಇದೆ, ಆದಿ ನಾರಾಯಣ ಅಂತ ಇದೆ, ಇಲ್ಲೇ ಕೆಳಗಡೆ ಚೆಲುವ ನಾರಾಯಣ ಸ್ವಾಮಿ ದೇವಸ್ಥಾನ ಇದೆ. ಪ್ರಕೃತಿ ತುಂಬಾ ಚೆನ್ನಾಗಿದೆ ಮೇಡಮ್,
0: ಪ್ರಕೃತಿ ಸೌಂದರ್ಯ ಸೊಗಸಾಗಿದೆ.
1: ಸೊಗಸಾಗಿದೆ ಮೇಡಮ್, ಅದು ಸ್ಥಳ ನಾನು ಬರೀ ಟಿವಿನಲ್ಲಿ ನೋಡ್ತಾ ಇದ್ದೆ.
0: ಹೌದು,
1: ಅಲ್ಲಿಗೆ ಹೋಗಿ ನೋಡಿದಾಗ ತುಂಬಾನೇ ಖುಷಿ ಆಯ್ತು, ಮನಸ್ಸಿಗೆ ಮುದ ಒಂಥರ ಸಂತೋಷ ಆಯ್ತು ಮೇಡಮ್. ಟಿವಿನಲ್ಲಿ ನೋಡಿ ಡೈರೆಕ್ಟ್ ನೋಡ್ತಾ ಇದ್ನಲ್ಲ, ಒಂದು ಅನುಭವ ಆಯ್ತು. ಅಲ್ಲಿ ಒಂದ್ ದೇವಸ್ಥಾನ ಅರ್ಧ ಕಟ್ಟಿದ್ದಾರೆ ಮೇಡಮ್, ಪೂರ್ತಿ ಆಗಿಲ್ಲ, ಆ ಎರಡು ಕಂಬಗಳ ತರ ಚೆನ್ನಾಗಿದೆ. ಅಲ್ಲಿ ಹಲವಾರು ಫಿಲಮ್ ಶೂಟಿಂಗ್ ನಡೆದಿದೆ ಮೇಡಮ್.
0: ಹೌದು ಹೌದು,
1: ಮೇಡಮ್ ತುಂಬಾ ಚೆನ್ನಾಗಿದೆ ಜಾಗ.
0: ಓಕೆ, ಹೋಗೋದಕ್ಕೆ ರೂಟು?
1: ರೂಟು ಮೇಡಮ್, ಇದು ಈ ಕಡೆ ಮೇಡಮ್, ಚಿಕ್ಕನಕನಹಳ್ಳಿ ಆ ರೂಟಲ್ಲಿ ಹೋಗ್ಬೇಕು ಮೇಡಮ್. ಅದು ಬಂದು ಪಾಂಡವಪುರ ತಾಲೂಕಲ್ಲಿ ಮೇಡಮ್ ಇರೋದು. ತುಂಬಾ ಚೆನ್ನಾಗಿದೆ ಮೇಡಮ್, ಐತಿಹಾಸಿಕ ಸ್ಥಳ.
0: ಓಕೆ, ಸಂಪರ್ಕ ಈಸಿ ಆಗಿದೆ ಹೋಗಿ ಬರೋದಕ್ಕೆ? ಸಾರಿಗೆ ವ್ಯವಸ್ಥೆ ಎಲ್ಲ ಸೊಗಸಾಗಿದೆ, ಚೆನ್ನಾಗಿದೆಯಾ?
1: ಚೆನ್ನಾಗಿದೆ ಮೇಡಮ್, ಎಲ್ಲ ವ್ಯವಸ್ಥೆ ತುಂಬಾ ಚೆನ್ನಾಗಿದೆ.
0: ಓಕೆ, ನೀವು ಹೇಳಿದ್ ನೋಡಿ ಇನ್ಸ್ಪೈರ್ ಆಗಿ ನಮ್ಮ ಯಾರಾದ್ರೂ ಕೇಳಿದ್ರೆ ಹೋಗಿ ಬರ್ಬೋದು, ಹೋಗಿ ಬರಲಿ ಅಂತ ನಾವು ಕೂಡ ಆಶಿಸ್ತೇವೆ. ಕರೆ ಮಾಡೋದಕ್ಕೆ ಧನ್ಯವಾದ ಮಂಜುನಾಥ್.
1: ಥ್ಯಾಂಕ್ ಯು, ಥ್ಯಾಂಕ್ ಯು.
0: ಥ್ಯಾಂಕ್ ಯು. ಓಕೆ, ಕರೆ ಬರೋದ್ರೊಳಗಾಗಿ ಈ ಗೀತೆಯನ್ನು ನಿಮಗಾಗಿ ಕೇಳಿಸ್ತೇನೆ.

0: ಹಲೋ ನಮಸ್ತೆ.
1: ಹಲೋ
0: ನಮಸ್ತೆ, ನಿಮ್ಮ ಹೆಸರೇಳಿ.
1: ಹಲೋ
0: ಹೇಳಿ, ನಿಮ್ಮ ಹೆಸರೇಳಿ ಕೇಳಿಸ್ತಿದೆ. ಹೆಸರೇಳಿ.
1: ನನ್ನ ಹೆಸರು ಪ್ರಮೋದ್ ಅಂತ.
0: ಪ್ರಸಾದ?
1: ಪ್ರಮೋದ್.
0: ಪ್ರಮೋದ್, ಹೋ ಹೇಳಿ ಪ್ರಮೋದ್ ಅವರೇ. ಎಲ್ಲಿಂದ ಕರೆ ಮಾಡ್ತಿದ್ದೀರಿ?
1: ಗದಗಿಂದ ಕರೆ ಮಾಡ್ತಾ ಇದ್ದೀವಿ.
0: ಓಕೆ ಹೇಳಿ, ಯಾವ ಪ್ರವಾಸಿ ಸ್ಥಳದ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಹಂಚಿಕೊಳ್ತೀರಿ?
1: ನಾವು ಗದಗದಲ್ಲಿರುವ ತೋಂಟದ ಸಿದ್ದಲಿಂಗೇಶ್ವರ ಮಠದ ಬಗ್ಗೆ ಪ್ರತಿ ವರ್ಷ ಈ ವರ್ಷ ಜಾತ್ರೆ ತುಂಬಾ ಚೆನ್ನಾಗಿ ನಡೀತು.
0: ಏನ್ ವಿಶೇಷ?
1: ದುರದೃಷ್ಟ ಈ ಸಾರಿ ಅದು ಟ್ರಾಲಿ ಇರುತ್ತಲ್ಲ, ಜೋಗಿ ಇರುತ್ತಲ್ವಾ, ಅದೊಂದು ಅನಾಹುತ ಆಗೋಗ್ಬಿಟ್ಟಿದೆ. ಅದೇ ತುಂಬಾ ಬೇಜಾರಾಗೋಗಿದೆ. ಇಲ್ಲಾಂದ್ರೆ ಪ್ರತಿ ವರ್ಷದಂತೆ ಅದು ಕರೆಕ್ಟ್ ಸವನಿ ಸುಮಾರಾಗಿ 3 ತಿಂಗಳ ಜಾತ್ರೆ ಅದು ನಡೆಯುತ್ತೆ. ಅಷ್ಟು ತುಂಬಾ ಪ್ರಸಿದ್ಧವಾದ ಜಾತ್ರೆ ಅದು ಗದಗದಲ್ಲಿ.
0: ಓಕೆ
2: ಓಕೆ.
1: ಸೊ ಅದ್ರ ಬಗ್ಗೆ ಬೇಜಾರು, ಬಟ್ ಎಲ್ರು ಒಂದೇ ವಿಸಿಟ್ ಮಾಡಿ ಅಂತ ನಾನು ನಿಮ್ಮಿಂದ ಎಲ್ರಿಗೂ ಹೇಳ್ತಾ ಇದ್ದೇನೆ. ಗದಗ ಕೊಟ್ಟ ಸಿದ್ದಲಿಂಗೇಶ್ವರ ಮಠ ತುಂಬಾ ಚೆನ್ನಾಗಿದೆ ಮಠ, ತುಂಬಾ ಪ್ರಸಿದ್ಧಿ ಮಠ.
0: ಓಕೆ, ಸಾರಿಗೆ ವ್ಯವಸ್ಥೆ ಬಗ್ಗೆ ಸ್ವಲ್ಪ ಹೇಳ್ಬಿಡಿ. ಸಾರಿಗೆ ವ್ಯವಸ್ಥೆ ಹೇಳ್ಬಿಡಿ.
1: ಸಾರಿಗೆ ವ್ಯವಸ್ಥೆ ತುಂಬಾ ಚೆನ್ನಾಗಿದೆ ಮ್ಯಾಮ್, ಬಟ್ ಫ್ಲೈಟ್ ಕನೆಕ್ಟಿವಿಟಿ ಇಲ್ಲ. ರೈಲ್ವೇಸ್ ಮತ್ತೆ ರೋಡ್ ಇಂದ ತುಂಬಾ ಕನೆಕ್ಟಿವಿಟಿ ಇದೆ ಎಲ್ಲ ಕಡೆಯಿಂದ, ತುಂಬಾ ಚೆನ್ನಾಗಿದೆ. ಗದಗ ತೋಂಟದ ಸಿದ್ದಲಿಂಗೇಶ್ವರ ಆಮೇಲೆ ಪಂಚಾಕ್ಷರಿ ಗವಾಯಿ, ಇವೆರಡು ತುಂಬಾ ಪ್ರಸಿದ್ಧಿ. ನೀವು ಪಂಚಾಕ್ಷರಿ ಗವಾಯಿ ಗೊತ್ತಿರ್ಬೇಕಲ್ವಾ, ತುಂಬಾ ಫೇಮಸ್ ಅವರು. ಸೊ ಅವರು ಅಂಧರಾಗಿದ್ರು ಕೂಡ ತುಂಬಾ ಚೆನ್ನಾಗಿ ಸಂಗೀತದಲ್ಲಿ ತುಂಬಾ ಒಳ್ಳೆ ಹೆಸರು ಮಾಡ್ಕೊಂಡಿದ್ದಾರೆ. ತುಂಬಾ ಧನ್ಯವಾದಗಳು ಮ್ಯಾಮ್, ಪ್ಲೀಸ್ ಸ್ವಲ್ಪ ಎಕ್ಸ್ಪೆಕ್ಟ್ ಮಾಡಿಬಿಡಿ ನಮ್ಮ ಗದಗ ಬಗ್ಗೆ, ನಮ್ಮ ಹೆಮ್ಮೆ ಇರಲಿ, ಎಲ್ರಿಗೂ ಗೊತ್ತಾಗ್ಲಿ ನಮ್ಮವರು.
0: ಓಕೆ, ಖಂಡಿತ ಎಲ್ಲ ಕೇಳಿದವರು ಕೇಳ್ತಾ ಇರೋರು ಖಂಡಿತ ಅಲ್ಲಿ ಬರ್ತಾರೆ.
1: ಧನ್ಯವಾದಗಳು.
0: ಥ್ಯಾಂಕ್ ಯು. ಥ್ಯಾಂಕ್ ಯು.

0: ಬಲ್ಮುರಿಲಿ ಪೂಜೆ.
1: ಹಲೋ ನಮಸ್ತೆ.
2: ನಮಸ್ಕಾರ ಮೇಡಮ್.
1: ನಿಮ್ ಹೆಸರು ಹೇಳಿ.
2: ಲೋಕೇಶ್ ಅಂತ. ತಾಲೂಕ್ ಬರಂಗಿರಿಯಿಂದ ಮೇಡಮ್.
1: ಹೇಳಿ ಲೋಕೇಶ್ ಅವರೇ.
2: ಮೇಡಮ್, ನಾನು ಇತ್ತೀಚೆಗೆ ಒಂದು ವಾರ 15 ದಿವಸ ಹಿಂದೆ ಹೊಸಪೇಟೆಗೆ ಹೋಗಿದ್ವಿ. ಹೊಸಪೇಟೆ ಡ್ಯಾಮ್, ತುಂಗಭದ್ರಾ ಜಲಾಶಯ, ಆ ಸ್ಥಳ ನೋಡಿದ್ವಿ. ಅಲ್ಲಿ 30 ರೂಪಾಯಿ ಟಿಕೆಟ್ ತಗೊಂತಾರೆ ಡ್ಯಾಮ್ ಎಲ್ಲ ಅಲ್ಲಿ ಹತ್ರಕ್ಕೆ ಕರ್ಕೊಂಡು ಹೋಗಕ್ಕೆ. ಬಸ್, ಒಂದು ಮಿನಿ ಬಸ್ ಇರ್ತದೆ, 2 ಬಸ್ ಇದಾವೆ. ಎಷ್ಟು ಜನ? ಒಂದು 30-25 ಜನ ತುಂಬಿಕೊಂಡು ಹೋಗ್ತಾರೆ ಟಿಕೆಟ್. ಬಸ್ ಫುಲ್ ಆದ್ಬಿಟ್ಟಿಗೆ ಸೀದಾ ಡ್ಯಾಮ್ ಹತ್ರನೇ ಹತ್ರಕ್ಕೆ ತಗೊಂಡು ಹೋಗಿ ಕರ್ಕೊಂಡು ಹೋಗ್ತಾರೆ. ಮತ್ತಲ್ಲ ಒಂದು 10 ನಿಮಿಷ ಟೈಮ್ ಕೊಡ್ತಾರೆ. ಅದೆಲ್ಲ ಪೂರ್ತಿ ನೋಡ್ಕೊಂಡ್ಬಿಟ್ಟು ಮತ್ತೆ ಇನ್ನೊಂದ್ಸತಿ ಪಾರ್ಕ್ ಅವೆಲ್ಲ ತೋರಿಸ್ತಾರೆ. ಒಂದ್ 3 ಸ್ಥಳಗಳೇನ ತೋರಿಸ್ತಾರೆ ಅವ್ರು. ಅಲ್ಲಿವರೆಗೂ ನಮ್ಮ ಚಾರ್ಜ್ ಏನು ಇರಲ್ಲ. 30 ರೂಪಾಯಿ ಕೊಟ್ಟು ಮತ್ತೆ ರಿಟರ್ನ್ ಆಗತ್ತಾಗ ಟಿಕೆಟ್ ಇಟ್ಕೋಬೇಕಾಗ್ತದೆ. ಅಲ್ಲಿ ನೋಡೋ ಸ್ಥಳ ಚೆನ್ನಾಗಿದೆ ಮೇಡಮ್. ಅಲ್ಲಿ ಡೈನೋಸಾರ್ ಕೆಳಗ್ ಬಂದ್ರೆ ಡೈನೋಸಾರ್ ಪ್ರಾಣಿಗಳ ಚಿತ್ರಗಳು, ಈ ಕಡೆ ಬಂದ್ರೆ ಮಕ್ಕಳ ಈಜು ಕೊಳ ಇದೆ, ಅಲ್ಲಿ ಫೋರ್ಟ್ ವಿಹಾರ ಇದೆ. ಅದೊಂದು 10 ನಿಮಿಷಕ್ಕೆ 100 ರೂಪಾಯಿ 200 ರೂಪಾಯಿ ತರ ಚಾರ್ಜಸ್ ಮಾಡ್ತಾರೆ. ನೋಡಕ್ಕೆ ಬಹಳ ಖುಷಿ ಆಗ್ತದೆ. ಅಲ್ಲಿ ಹೊಸಪೇಟೆ ಡ್ಯಾಮ್ ನೀರು ಕಡಿಮೆ ಇತ್ತು, ಈಗ ನೀರೇನು ಅಷ್ಟೊಂದು ತುಂಬಿಲ್ಲ. ನೋಡಕ್ಕೆ ಸ್ಥಳ ಒಳ್ಳೆ ಚೆನ್ನಾಗಿದೆ ಮೇಡಮ್. ಅಲ್ಲಿ
1: ಒಳ್ಳೆ ಓಕೆ ಲೋಕೇಶ್ ಅವರೇ, ಹೊಸಪೇಟೆ ಬಗ್ಗೆ ಬಹಳ ಸೊಗಸಾಗಿ ನಿಮ್ಮ ಅನಿಸಿಕೆಯನ್ನು ಹಂಚಿಕೊಂಡ್ರಿ. ಕರೆ ಮಾಡಿದ್ದಕ್ಕೆ ಧನ್ಯವಾದ.
2: ಓಕೆ, ಥ್ಯಾಂಕ್ ಯು.

0: ಹಲೋ, ನಮಸ್ತೆ.
1: ನಮಸ್ಕಾರ ಮೇಡಮ್ ಅವರೇ.
0: ನಿಮ್ ಹೆಸರು ಹೇಳಿ.
1: ನಮ್ಮ ಹೆಸರು ತಿಪ್ಪಾರೆಡ್ಡಿ ಅಂತ.
0: ತಿಪ್ಪಾರೆಡ್ಡಿ ಅವರೇ ಎಲ್ಲಿಂದ?
1: ಮಲ್ಲೂರಹಳ್ಳಿಯಿಂದ ನಾಯಕನಹಟ್ಟಿ ಹೋಗ್ಲಿ.
0: ಓಕೆ, ಮಲ್ಲೂರಹಳ್ಳಿಯಿಂದ. ಹೇಳಿ ತಿಪ್ಪಾರೆಡ್ಡಿ ಅವರೇ, ಯಾವ ಸ್ಥಳದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಹಂಚಿಕೊಳ್ಳಿ.
1: ನಮ್ಮ ನಮ್ಮ ಜಿಲ್ಲೆ, ನಮ್ಮ ಹೋಬಳಿ ನಾಯಕನಹಟ್ಟಿ ಏಕನಾಥ ಸ್ವಾಮಿ ದೇವಸ್ಥಾನ ಅಂತಿದೆ ಮೇಡಮ್ ಅವರೇ, ಅದು ಎಲ್ಲರಿಗೂ ಗೊತ್ತು. ಆದ್ರೆ ಒಂದ್ ವಿಷಯ ಮಾತ್ರ ಗೊತ್ತಿಲ್ಲ, ಹೆಂಗೋ ತಿಳಿದಿಲ್ಲ. ಇದು ಹೆಂಗೆ ಅಂತಂದ್ರೆ, ಅಲ್ಲಿ ಚಿತ್ತೇಸ್ವಾಮಿ ಅಲ್ಲಿ ನಾಯಕನಹಟ್ಟಿಯಿಂದ ಈ ಕಡೆ ಶಾಂತವಾದ ಪ್ಲೇಸಿಗೆ ಬಂದು ತಪಸ್ ಮಾಡ್ತಿದ್ರಂತೆ. ಅಲ್ಲಿ ತಪಸ್ಸಿಗಾಗಿ ಈಗಲೂ ಏಕನಾಥ ಸ್ವಾಮಿ ಮಠ ಅಂತ ಮಠ ಐತ ಅಲ್ಲಿ. ಆದ್ರೆ ಹಿಂದ್ಗಡೆಗೆ ಒಂದು ಗುಹೆ ಐತೆ, ಸುರಂಗ ಮಾರ್ಗ. ಆ ಸುರಂಗ ಮಾರ್ಗ ಇಲ್ಲ ಚಿತ್ರದುರ್ಗದ ಕೋಟೆಗೆ ಇರ್ಬೋದು, ಇಲ್ಲ ಅಂದ್ರೆ ರಾಯದುರ್ಗದ ಕೋಟೆಗೆ ಇರ್ಬೋದು ಅನ್ನಿಸ್ತದೆ ಮೇಡಮ್ ಅವರೇ. ಒಂದಷ್ಟು ಎಷ್ಟು, ಒಂದ್ 5 ಅಡಿನೋ 10 ಅಡಿ ಬಿಟ್ಟು ಎಲ್ಲ ಗೋಡೆ ಕಟ್ಟಿದ್ರೆ ಒಳಗೆ
0: ಕನೆಕ್ಟ್ ಆಗುತ್ತೆ ಅದು.
1: ಕನೆಕ್ಟ್ ಬೇಡ, ಕೆಳಕ್ ಇಳಿಯರ್ ಬೇಡ ಅಂತ. ಏಕನಾಥ ಸ್ವಾಮಿ ಗುಡಿ ಹಿಂದ್ಗಡೆನೆ ಅಟ್ಯಾಚ್, ಹಿಂದ್ಗಡೆನೆ ಐತೆ ಗುಹೆ, ಸುರಂಗ ಮಾರ್ಗ. ಅಲ್ಲಿ ಒಂದ್ 5 ಅಡಿ ಬಂದ್ ಮಾಡಿಬಿಟ್ಟಿದ್ದಾರೆ. ಅದು ರಾಯದುರ್ಗ ಅಂದ್ರೆ ಯಾವುದೇ ಒಂದು ಇತಿಹಾಸದಲ್ಲಿ ನೋಡ್ಬೇಕಂದ್ರೆ ಯಾವುದೇ ಒಂದು 40 ಕಿಲೋಮೀಟರ್ ಮೇಲೆ ಇರಲ್ಲಂತೆ. ಇಲ್ಲ ರಾಯದುರ್ಗ ಕನೆಕ್ಟ್ ಆಗಿರ್ಬೇಕಿಲ್ಲ, ಮದಕನಾಗಿನ ಕೋಟಿ ಕನೆಕ್ಟ್ ಆಗಿರ್ಬೇಕು ಮೇಡಮ್. ಅದೇ ಅದು ಅದ್ರ ಬಗ್ಗೆ ಇತಿಹಾಸದಲ್ಲಿ ಎಲ್ಲೂ ಇಲ್ಲ, ಉಲ್ಲೇಖ ಇಲ್ಲ. ಅಂದ್ರೆ ಇದು ಇಂಥದಾಗೆ ಹೋಗ್ತದೆ ಅನ್ನೋದಿಲ್ಲ, ಅದು ರಾಜಮಾರ್ಗ ಇರ್ಬೋದು ಅಂತ ಅನಿಸ್ತದೆ ಮೇಡಮ್ ಅದೇ ಚಿತ್ರದುರ್ಗಕ್ಕೆ
0: ಇರಬಹುದು.
1: ಅದನ್ನ ಯಾರು ನೆಗ್ಲೆಕ್ಟ್ ಮಾಡಿದ್ರೆ ಅದು ಏನು ಇದೆ ಮಾಹಿತಿ ಇಲ್ಲ. ಅದು ಬಹಳ ಚೆನ್ನಾಗಿತ್ತು ಮೇಡಮ್ ಅದೇ. ಸ್ವಲ್ಪ ಅಲ್ಲಿ ಏಕನಾಥ ಸ್ವಾಮಿ ಗುಡಿ ಹಿಂದ್ಗಡೆನೆ ಸ್ವಲ್ಪ ಗೊಂಬೆಗಳಿಟ್ಟು ಏನೋ ಮಾಡಿ ಅಟ್ರಾಕ್ಷನ್ ಮಾಡಿದ್ರೆ ಅದು ಗುಹೆನ. ಮತ್ತೆ ಇದು ಹೊಸದುರ್ಗ ಹೊಸಗುಡ್ಡ ಅಂತ ಇದೆ ಮೇಡಮ್ ಅದೇ. ಹಿಂದೆ ಏಕಶಿಲೆಯಲ್ಲಿ ಕೆತ್ತಿರೋಂತ ವಿಗ್ರಹ ಶಿವ ಪಾರ್ವತಿ ಲಿಂಗದ್ದು, ಅಲ್ಲಿ ಹಿಂದ್ಗಡೆ ದೇವಸ್ಥಾನದ ಏಕ ಗುಂಡಿನಲ್ಲೇ ಕೆತ್ತಿರೋ ಅಂತದ್ದು, ಅದು ಎಲ್ಲರಿಗೂ ಗೊತ್ತು. ಆದ್ರೆ ಇನ್ನೊಂದು ಮಾತ್ರ ಅಲ್ಲಿ ಬಹಳ

0: ಅನ್ಯಾಯ ಆಗುತ್ತದೆ. ಆ ಹಿಂದ್ಗಡೆ ಬಂಡೆ ಮೇಲೆ ಲಿಪಿ ಐತೆ ಮೇಡಮ್, ಅದೇ ಕಲ್ಲಿನಲ್ಲಿ ಕೆತ್ತಿದ್ದಾರೆ. ಅದನ್ನೆಲ್ಲ ಇವರು ಲವರ್ಸ್ ಅಂತ ಹೇಳಿ ಎಲ್ಲ ಕಲ್ಲು ತಾಣ ಕುಟ್ಟಿ ಕುಟ್ಟಿ ಕುಟ್ಟಿ ಹೆಸರು ಬರೀತಾ ಇದಾರೆ ಆ ಬಂಡೆಗಳ ಮೇಲೆ. ಇವರು ಬಂಡೆ ಕುಟ್ಟೋದು ಹೆಸರು ಬರೆಯೋದ್ರಿಂದ ಆ ಲಿಪಿ ಎಷ್ಟೋ ಒಂದ್ 4-5 ಲೈನ್ ಹಾಳಾಗ್ಬಿಟ್ಟಿದೆ ಮೇಡಮ್. ಅದ್ರ ಬಗ್ಗೆ ಸರ್ಕಾರ ಸ್ವಲ್ಪ ಗಮನ ಹರಿಸಿದ್ರೆ ಅದ್ ಇತಿಹಾಸ ಉಳಿಯುತ್ತೆ ಅಂತ ನನಗೆ ಅನಿಸ್ತದೆ ಮೇಡಮ್. ಬಹಳ ಸುಂದರವಾಗೈತೆ ಹೊಸ ಗುಡ್ಡ.
1: ಖಂಡಿತ, ಈ ಕಾರ್ಯಕ್ರಮನ ಕೇಳ್ತಾ ಇರುವಂತಹ ಯಾರಾದ್ರೂ ಸರ್ಕಾರಿ ಅಧಿಕಾರಿಗಳು ಅದ್ರ ಬಗ್ಗೆ ಯೋಚನೆ ಮಾಡಿ
0: ಮೇಡಮ್. ಅದನ್ನ
1: ಖಂಡಿತ
0: ಹೌದು, ಅಲ್ಲಿ ಲಿಪಿ ಮಾತ್ರ ಹಾಳಾಗ್ಬಾರ್ದು. ಅಲ್ಲೇ ಹಳಿ ಅಂಚಿನಲ್ಲಿ ಐತೆ ಎಲ್ಲ, ಹೋಗಿ ಕೆತ್ತದು ಇದು ಮಾಡ್ತಾ ಇದ್ರೆ ಕಲ್ಲಿಂದ ಹೆಸರು ಬಜೆ ದೊಡ್ಡದಲ್ಲ. ಆ ಲಿಪಿ ನಮ್ನ ಕಾಪಾಡೋದು ದೊಡ್ಡದು, ಅದು ಲಿಪಿ ನಮಗ್ ಬೇಕು ಅಂತೇಳಿ. ಇದ್ರ ಮುಖಾಂತರನೇ ನಾನು ಸರ್ಕಾರ ಕೇಳ್ತಾ ಇದ್ದೀನಿ, ಧಾರ್ಮಿಕ ದತ್ತಿ ಇಲಾಖೆನೋ ಯಾವ್ದು ಬರ್ತದ ಆ ಡಿಪಾರ್ಟ್ಮೆಂಟ್, ಆ ಹಿಂದೆ ಕಲ್ಲಿನ ಸ್ವಲ್ಪ ಸಂರಕ್ಷಣೆ ಮಾಡಕ್ಕೆ ಇದ್ರ ಬಗ್ಗೆ ಗಮನ ಹರಿಸ್ಬೇಕಂತ ಮೇಡಮ್. ಅದನ್ನ ನಾನು ಹೇಳ್ತಾ ಇರೋದು
1: ಖಂಡಿತ ಖಂಡಿತ ನಿಮ್ಮ ಈ ಆಶಯ ತಲುಪಿದ್ರೆ ಅಧಿಕಾರಿಗಳನ್ನ ಕಾರ್ಯಕ್ರಮ ಮಾಡಿದಕ್ಕೂ ಸಾರ್ಥಕ ಅಂತ ಭಾವಿಸ್ತೇನೆ.
0: ಹೌದು ಹೌದು ಮೇಡಮ್, ಸಾರ್ಥಕನೇ ಅದು ಕೆಲಸ. ಆ ತರ ಅದು ಕೆತ್ತನೆ ಒಂದು ಉಳಿಸಿಬಿಟ್ರೆ ನಮ್ಮ ಸಂಸ್ಕೃತಿ ಇತಿಹಾಸ ಉಳಿಸಿದಂಗ ಆಗುತ್ತೆ ಅಂತ.
1: ಖಂಡಿತ ಲಿಪಿ ಸಂರಕ್ಷಣೆ ಆಗ್ಬೇಕು, ಅಲ್ಲಿರೋ ಮಾಹಿತಿ ಕೂಡ ಎಲ್ರಿಗೂ ತಿಳಿಬೇಕು.
0: ಹೌದು ಮೇಡಮ್, ಅದು ಲೈನ್ ಒಂದ್ 4-5 ಲೈನ್ ಬಂಡೆ ಮೇಲೆ ಐತೆ, ಅದೆಲ್ಲ ಅಳಿಸಿ ಹೋಗ್ಬಿಟ್ಟು ಎಲ್ಲ ಕಲ್ತಾಣ ಕೊಡ್ತಾ ಇದಾರೆ. ದಯವಿಟ್ಟು ಅದಕ್ಕೆ ಇದ್ರ ಬಗ್ಗೆ ಏನಾದ್ರು ಎಚ್ಚೆತ್ಕೊಂಡು ಸರ್ಕಾರದ ಬಗ್ಗೆ ಏನಾದ್ರು ಇದು ಮಾಡ್ತೇನೋ ಅಂತ ಮೇಡಮ್.
1: ಥ್ಯಾಂಕ್
0: ಯು ಮೇಡಮ್, ಎಲ್ಲರಿಗೂ ಆಕಾಶವಾಣಿ ನಿಮಗೂ ಎಲ್ಲರಿಗೂ.
1: ಓಕೆ, ಕರೆ ಮಾಡಿದಕ್ಕೆ ಧನ್ಯವಾದ ತಿಪ್ಪಾರೆಡ್ಡಿ ಅವರೇ.
0: ಥ್ಯಾಂಕ್ ಯು.
1: ಮುಂದಿನ ಕರೆ, ಹಲೋ ನಮಸ್ತೆ. ಕರೆ ತುಂಡಾಯ್ತು. ಹಲೋ ನಮಸ್ತೆ. ನಮಸ್ತೆ, ಮಾತನಾಡಿ. ಹಲೋ, ಯಾರಿದ್ದೀರಿ? ಹಲೋ ನಮಸ್ತೆ. ನಮಸ್ತೆ.

0: ಹಲೋ ನಮಸ್ತೆ.
1: ಹಲೋ
0: ನಮಸ್ತೆ, ನಿಮ್ಮ ಹೆಸರು ಹೇಳಿ.
1: ನಾನು ಸಾನ್ವಿ ಅಂತ ಬೆಂಗಳೂರಿಂದ ಮಾತಾಡ್ತಿದ್ದೀನಿ.
0: ಹೇಳಿ ಸಾನ್ವಿ ಅವರೇ, ನ್ಯೂಸ್ ಆನ್ ಏರ್ ಕೇಳಿ ಮಾತಾಡ್ತಿದ್ದೀರಾ?
1: ನಾವು ಒಂದು ಫ್ಯಾಮಿಲಿ ಟ್ರಿಪ್ಪಿಗೆ ಹೋಗಿದ್ವಿ. ಮಹಾರಾಷ್ಟ್ರದಲ್ಲಿ ಜ್ಯೋತಿಬಾ ಮತ್ತೆ ಖಂಡೋಬಾ, ಶಿರಡಿ ಮತ್ತೆ ಪಂಡ್ರಾಪುರಕ್ಕೆ ಹೋಗಿದ್ವಿ.
0: ಹೇಳಿ ಅಲ್ಲಿ ವಿಶೇಷತೆ. ಹೇಳಿ
1: ಅಲ್ಲಿ ನೀವು ವಿಸಿಟ್ ಮಾಡಿ ಅಂತ ತಿಳಿಸಿ ಅಂತ ಹೇಳ್ತೀನಿ.
0: ಓಕೆ, ಅಲ್ಲಿ ವಿಶೇಷತೆ ಹೇಳಿ.
1: ಅಲ್ಲಿ ತುಂಬಾ ಚೆನ್ನಾಗಿದೆ ಪ್ಲೇಸಸ್ ಎಲ್ಲಾನು, ರೋಡ್ ಚೆನ್ನಾಗಿದೆ.
0: ವಸತಿ ವ್ಯವಸ್ಥೆ ಎಲ್ಲ ಹೇಗಿದೆ ಉಳ್ಕೊಳ್ಳೋದಿಕ್ಕೆ?
1: ಉಳ್ಕೊಳ್ಳೋದಿಕ್ಕೆ ರೂಮ್ಸ್ ಇದಾವೆ, ಅಲ್ಲಿ ಹೋಗಿ ಉಳ್ಕೊಳ್ಬಹುದು. ಚೆನ್ನಾಗಿದೆ, ಕ್ಲೀನ್ ಇದೆ ರೂಮ್ಸ್ ಎಲ್ಲ.
0: ಓಕೆ ಓಕೆ ಸಾನ್ವಿ ಅವರೇ,
1: ಎಲ್ಲರಿಗೂ ವಿಸಿಟ್ ಮಾಡಿ ಅಂತ ಹೇಳಿ.
0: ಖಂಡಿತ, ಕಾರ್ಯಕ್ರಮನ ಕೇಳ್ತಾ ಇರೋ ಕೇಳುಗರು ಇದ್ರ ಬಗ್ಗೆ ಮನಸ್ಸು ಮಾಡ್ತಾರೆ ಅಂತ ನಾನು ಕೂಡ ಆಶಿಸ್ತೇನೆ. ಕರೆ ಮಾಡೋದಕ್ಕೆ ಧನ್ಯವಾದ ಸಾನ್ವಿ. ಮುಂದಿನ ಕರೆ. ಹಲೋ ನಮಸ್ತೆ, ನಿಮ್ಮ ಹೆಸರು ಹೇಳಿ. ನಮಸ್ತೆ, ನಿಮ್ಮ ಹೆಸರು ಹೇಳಿ. ಶರ್ಮಿಳಾ, ಹೇಳಿ ಯಾವ ಸ್ಥಳದ ಬಗ್ಗೆ ಮಾಹಿತಿ ಹಂಚ್ಕೊಳ್ತೀರಿ?
2: ಧರ್ಮಸ್ಥಳ.
0: ಯಾವಾಗ ಹೋಗಿ ಬಂದ್ರಿ ಧರ್ಮಸ್ಥಳಕ್ಕೆ? ಅಲ್ಲಿ ಯಾವ ದೇವ್ರ ಇದೆ?
2: ಮಂಜುನಾಥ ದೇವಸ್ಥಾನ.
0: ಮಂಜುನಾಥ ಸ್ವಾಮಿ ದೇವಸ್ಥಾನ.

0: ನಮ್ಮ ಫ್ಯಾಮಿಲಿ ಎಲ್ಲರೂ
1: ಹೋಗಿದ್ವಿ. ಓಕೆ, ನೀನೇನ್ ನೋಡಿದ್ರಿ ಅಲ್ಲಿ ದೇವಸ್ಥಾನ ಹೊರತುಪಡಿಸಿ ಏನೆಲ್ಲ ಅಲ್ಲಿ ನೋಡಿದ್ರಿ ನೀವು?
0: ರಾಮನ ದೇವಸ್ಥಾನ,
1: ಅಲ್ಲಿ ಒಂದು ಮ್ಯೂಸಿಯಂ ಇದೆ, ಹೋಗಿದ್ರ? ಮಂಜುಷಾ ಮ್ಯೂಸಿಯಂ, ವಸ್ತು ಸಂಗ್ರಹಾಲಯ. ಮತ್ತೆ ದರ್ಶನ ಎಲ್ಲ ಹೇಗಾಯ್ತು? ಬಿಸಿಲು ಬಿಸಿಲು ಹೇಗಿದೆ ಅಲ್ಲಿ? ಬಿಸಿಲು ತುಂಬಾ ಇತ್ತಲ್ವಾ? ಓಕೆ ಓಕೆ, ಇಷ್ಟೇನಾ? ಓಕೆ, ಥ್ಯಾಂಕ್ ಯು. ಸೊಗಸಾಗಿ ಮಾತಾಡಿದ್ದೆ, ಕರೆ ಮಾಡಿದ್ದಕ್ಕೆ ಧನ್ಯವಾದ. ಹಲೋ ನಮಸ್ತೆ.
2: ಹಲೋ ನಮಸ್ತೆ,
1: ಹೆಸರು ಹೇಳಿ.
2: ನನ್ನ ಹೆಸರು ಸುಮಾ ಶಂಕರನಾರಾಯಣ್ ಅಂತ.
1: ಹೇಳಿ ಸುಮಾ ಅವರೇ.
2: ನಾವು ಇದ್ರ ಹತ್ರ ಉಡುಪಿ ಹತ್ರ ಅಂಬಲ್ಪಾಡಿ, ಅಂಬಲ್ಪಾಡಿ ಅಂತ ಬರುತ್ತೆ, ಅಲ್ಲಿ ಅಲ್ಲಿ ಹೋಗಿದ್ವಿ. ಮತ್ತೆ ಅಲ್ಲಿಂದ ನಾವು ಇಲ್ಲಿಂದನು ಪತ್ರನು ಬರೆದು ನಮ್ಮ ಸಮಸ್ಯೆಗಳಿಗೆ ಕೇಳಿದ್ರೆ ಕರೆಕ್ಟ್ ಉತ್ತರ ಕೊಡ್ತಾರೆ ನಮಗೆ, ಒಂದು ಅದ್ರದ್ದು ಪರಿಹಾರನೂ ಹೇಳ್ತಾರೆ.
1: ಹೇಳಿ, ಇದು ಅಂಬಲ್ಪಾಡಿ ಅದು ದೇವಸ್ಥಾನವಾ ಏನದು, ಅದ್ರ ಬಗ್ಗೆ ಒಂದ್ ಸ್ವಲ್ಪ ಮಾತಾಡಿ.
2: ಅಂಬಲ್ಪಾಡಿ ದೇವಸ್ಥಾನ, ಅದು
1: ಯಾವ ದೇವರು?
2: ಅದು ರಂಗನಾಥ ಸ್ವಾಮಿ ಬರ್ತದೆ ಅಂತ, ಅದು ಅಮ್ಮನವ್ರ ದೇವಸ್ಥಾನ ಬರ್ತದ. ಅಲ್ಲಿ ತುಂಬಾ ಚೆನ್ನಾಗಿ ಪವಾಡನು ನಡೆಯುತ್ತೆ, ಪುರೋಹಿತರ ಇದ್ರ ಮೇಲೆ ದೇವಿ ಮೈ ಮೇಲೆ ಬರ್ತಾರೆ. ರಾತ್ರಿ ಹೊತ್ತು ಎಲ್ಲ ಅವರು ಉತ್ತರ ಕೊಡೋದೇ, ಪತ್ರಗಳಿಗೆ ಉತ್ತರ ಕೊಡೋದೇ ರಾತ್ರಿ ಹೊತ್ತು. ಅದನ್ನೆಲ್ಲ ಬರೆದು ನಮಗೆ ಪೋಸ್ಟ್ ಅಲ್ಲಿ ಕಳಿಸ್ತಾರೆ. ನಮ್ದು ಏನೇ ಸಮಸ್ಯೆ ಇದ್ರು ಅಲ್ಲಿ ಅಂಬಲ್ಪಾಡಿನ ಪತ್ರ ಬರೆದು ಈ ರಿಪ್ಲೈ ಕಾರ್ಡ್ ಅಂತ ಬರುತ್ತಲ್ಲ ಆ ತರ ಅವ್ರಿಗೆ ಕಾರ್ಡ್ ಕಳಿಸ್ಬೇಕು ನಾವು, ಅದೇ ಕಾರ್ಡ್ ಗೆ ನಮಗೆ ಉತ್ತರ ಕಳಿಸ್ತಾರೆ ಅವ್ರು. ಮದುವೆಗಳಿಗೆ ಅದಕ್ಕೆಲ್ಲ ನಡೆಯೋ ತುಂಬಾ ಲೇಟ್ ಆಗಿತ್ತು, ಏನೋ ಸಮಸ್ಯೆ ಆಗಿತ್ತು, ನಾವೆಲ್ಲ ಕೇಳಿದ್ವಿ. ಮಹಾಕಾಳಿ ಜನಾರ್ದನ ಅಂತ ಅಲ್ಲಿ
1: ಅಲ್ಲಿ ನೀವು ಪತ್ರ ಬರಿಬೇಕು ಅಂದ್ರಲ್ಲ, ಪತ್ರದ ವಿಳಾಸ ಹೇಳ್ಬೋದಾ?
2: ಅಲ್ಲ, ಅದೇ ಅಂಬಲ್ಪಾಡಿ ಜನಾರ್ದನ ದೇವಿ ಹೆಸರು, ಮಹಾಕಾಳಿ ಜನಾರ್ದನ, ಅಂಬಲ್ಪಾಡಿ, ಉಡುಪಿ ತಾಲೂಕು ಹೇಳ್ಬಿಟ್ಟು ಅಷ್ಟು ಬರೆದ್ರೆ ಸಾಕು ಹೋಗುತ್ತೆ. ನಮ್ದು ಏನೇ ಸಮಸ್ಯೆ ಇದ್ರೆ ಪ್ರಶ್ನೆ ಹಾಕಿದ್ರೆ ರಿಪ್ಲೈ ಕಾರ್ಡ್ ಕಳಿಸ್ಬೇಕು, ನಮ್ದು ಅಡ್ರೆಸ್. ನಮ್ದು ಏನ್ ಅಡ್ರೆಸ್ ಕಳಿಸ್ಬಿಟ್ಟು ರಿಪ್ಲೈ ಕಾರ್ಡ್ ಖಾಲಿ ಕಾರ್ಡ್ ಕಳಿಸಿದ್ರೆ ಅವ್ರು ನಮ್ಗೆ ಅದಕ್ಕೆ ಉತ್ತರ ಕಳಿಸ್ತಾರೆ. ಬಹಳ ಚೆನ್ನಾಗಿ ನಡೆಯುತ್ತೆ ಅಲ್ಲಿ. ಅದೇನ್ ನಾವ್ ಅನ್ಕೊಂಡಿದ್ದು ಅವ್ರು ಏನ್ ಪರಿಹಾರ ಕೊಡ್ತಾರೋ ಆ ಕುಂಕುಮ ಪ್ರಸಾದ ಎಲ್ಲ ಕಳಿಸ್ತಾರೆ. ಅವ್ರಿಗೆ ಅನ್ಕೊಂಡಿದ್ದು ಏನ್ ಪೂಜೆ ಮಾಡ್ರಿ ಅಂತಾರೋ, ಏನ್ ಹೇಳ್ತಾರೋ ಆತರ ಪೂಜೆ ಮಾಡ್ಬೇಕು ಅನ್ಕೊಂಡಿದ್ದೆಲ್ಲ ಆಗುತ್ತೆ.
1: ಉಡುಪಿಯಿಂದ ಎಷ್ಟು ದೂರ ಇದೆ ಇದು?
2: ಅದು ಕಿಲೋಮೀಟರ್ ಲೆಕ್ಕ ನಂಗೆ, ಒಟ್ಟು ಉಡುಪಿ ಹತ್ರನೇ ಮೇಡಮ್.
1: ಹತ್ರನಾ? ಓಕೆ,
2: ಉಡುಪಿ ಹತ್ರ. ಉಡುಪಿಗೆ ಹೋದಾಗ ಅಲ್ಲಿ ಬಸ್ಗಳಲ್ಲಿ ಕೇಳಿದ್ರೆ ಅಲ್ಲಿ ಬಸ್ಗಳಲ್ಲಿ ಬಸ್ಗಳು ಹೋಗ್ತಾವ ಅಲ್ಲಿ.
1: ಓಕೆ ಓಕೆ,
2: ಐದ್ ಕಿಲೋಮೀಟರ್ ಆಗುತ್ತೆ
1: ಅಷ್ಟೇನಾ? ಓಕೆ,
2: ಉಡುಪಿಯಿಂದ ಅಲ್ಲಿಗೆ 5 ಕಿಲೋಮೀಟರ್ ಆಗುತ್ತೆ. ಕೇಳ್ಬಿಟ್ರೆ ಅಲ್ಲಿ ನಿಮಗೆ ಅಕಸ್ಮಾತ್ ರಾತ್ರಿ ಅಲ್ಲೇ ಅಮ್ಮನವ್ರ ಮೈ ಮೇಲೆ ಬಂದಾಗ್ಲೇ ನೀವು ಕೇಳ್ಬೇಕು ಅಂತಂದ್ರೆ ಅಲ್ಲೇ ಕೂತಿದ್ದು ರಾತ್ರಿ ಕೇಳ್ಕೊಂಡ್ ಬರ್ಬಹುದು.
1: ಓಕೆ ಓಕೆ,
2: ಅವನು ಇದೆ ಅಂದ್ರೆ ಕೆಲವರು ಹೆದರ್ತಾರೆ, ಯಾಕಂದ್ರೆ ಕೆಲವರಿಗೆ ಮೈ ಮೇಲೆ ದೆವ್ವ ಬಂದಿರುತ್ತೆ, ಅದನ್ ಬಿಡ್ಸೋದು ಹಿಂಗೆಲ್ಲ ಇರ್ತಾವ ನೋಡ್ರಿ, ಕೆಲವ್ರು ಅಲ್ಲಿ ನಿಂದ ಕುತ್ಕೊಂಡ್ ನೋಡಕ್ ಹೆದರ್ತಾರೆ. ಈ ತರ ಪೋಸ್ಟ್ ಬೆಳಗ್ಗೆ ದೇವಿ ದರ್ಶನ ಮಾಡ್ಬೋದು, ನಾವ್ ರಿಪ್ಲೈ ಕಾರ್ಡ್ ಕಳ್ಸಿದ್ರೆ ಅದಕ್ಕೆ ಆನ್ಸರ್ ಕಳಿಸ್ತಾರೆ.
1: ಓಕೆ ಓಕೆ, ಇದೊಂದು ಹೊಸ ರೀತಿಯ ವಿಶೇಷವಾದ ಮಾಹಿತಿಯನ್ನ ನೀಡಿದ್ರಿ.
2: ಇಲ್ವಾ, ಯಾಕಂದ್ರೆ ತುಂಬಾ ಜನಗಳಿಗೆ ಗೊತ್ತಿರಲ್ಲ
1: ಇದು,
2: ಇದನ್ನ ತಿಳ್ಕೊಂಡು ಕಳಿಸಿದ್ರೆ ನಾವೆಲ್ಲ ಅದನ್ನ ಕಳಿಸಿದೀವಿ, ಕಳಿಸಿ ಅಲ್ಲಿಂದ ಉತ್ತರನೂ ಬಂದಿದೆ ನಮಗೆ, ಪೂಜೆ ಅದ್ರ ಪರಿಹಾರನೂ ಹೇಳಿದ್ದಾರೆ.
1: ಓಕೆ, ಸಂತೋಷ
2: ನಡೆಯುತ್ತದೆ.
1: ಓಕೆ ಓಕೆ, ಸುಮಾ ಶಂಕರ್ ನಾರಾಯಣ ಅವರೇ, ಬಹಳ ಸೊಗಸಾಗಿ ಅಂಬಲಪಾಡಿ ಬಗ್ಗೆ ನಿಮ್ಮ ಅನಿಸಿಕೆ ಹಂಚಿಕೊಂಡ್ರಿ, ಕರೆ ಮಾಡಿದ್ದಕ್ಕೆ ಧನ್ಯವಾದ.
2: ಓಕೆ ಮೇಡಮ್,
1: ಮುಂದಿನ ಕರೆ. ಹಲೋ ನಮಸ್ತೆ.
3: ಹಲೋ
1: ನಮಸ್ತೆ, ನಿಮ್ ಹೆಸರು ಹೇಳಿ. ಹೇಳಿ.
3: ನಮ್ಮ ಊರಿನಲ್ಲಿ ಶಿವನಾರ್ಮಿ ಅಂತ ದೇವಸ್ಥಾನ ಇದೆ. ಆ ದೇವಸ್ಥಾನ ಅಂದ್ರೆ ಮಣ್ಣಿನ ಮೆಟ್ಟಲ್ಲಿ ಎಡೆ ಮಾಡ್ತಾರೆ.
1: ಓಕೆ,
3: ಮತ್ತೆ ಮುಂದಿನ ಹೊಸ ಮುಂದಿನ ಮಡಿಕೆಯಲ್ಲಿ ಎಣ್ಣೆ ಮಾಡಿಬಿಟ್ಟು ಭಕ್ತ ಪ್ರೀ ಮಡಿಯಲ್ಲಿ ಬಾರೆಯಲ್ಲಿ ಎಣ್ಣೆ ಇಟ್ಕೊಂಡು ಮಣ್ಣಿನ ಮಡಿಕೆ ಇಟ್ಕೊಂಡು ಗುಹೆ ಎಲ್ಲ ಸುತ್ತ ಇದ್ದಾರೆ. ಅದೊಂದು ವಿಶೇಷ. ಮತ್ತೆ ಏಪ್ರಿಲ್ ತಿಂಗಳಲ್ಲಿ ರಥೋತ್ಸವ ನಡೆಯುತ್ತೆ. ರಥೋತ್ಸವ ನಡೆಯುವಾಗ ಬಾಳೆಹಣ್ಣುಗಳನ್ನೆಲ್ಲ ಎಸೆಯಂಗಿಲ್ಲ, ನಾರು ಎಸೆಯಬೇಕು, ಅದು ನಾರು ಅಂತ ಅಗ್ಗ ಅಗ್ಗಣಿ ಅಂತಲ್ಲ ತರ್ಸೇ.

ಆರನ್ನ ದೇವರಿಗೆ ಎಸೆಯುವ ಮೂಲಕ ಬಟ್ಟೆ ಕಳಿಸ್ತಾರೆ. ಒಳ್ಳೆ ದೊಡ್ಡ ಬ್ರಹ್ಮರಥೋತ್ಸವ ಹೊಸದಾಗಿ ಮಾಡಿದ್ರೆ ತುಂಬಾ ಚೆನ್ನಾಗಿದೆ ನೋಡಕ್ಕೆ. ಸಿಗಡೇರಿಗೆ ಸಿಗಡೇರಿ ಎಂಬ ಮೂಲಕ ನಾಲ್ಕು ತುಂಬಾ ದೇವರು ಐತಿಹಾಸಿಕ ಸ್ಥಳ ಮಾಡಿದ್ರು. ನಮ್ಮ ಊರ ಡಬ್ಬಲ್ ಎಲ್ಲಿಲ್ರಿ, ನಮ್ಮ ಇಂಡಿಯಾದಲ್ಲಿ ಸಿಗಡೇರಿ ಅಂತ ಊರು ಎಲ್ಲಿ ಸಿಗಲ್ಲ. ಆಮೇಲೆ ನಾಲ್ಕು ಮಂದಿ ದೇವಸ್ಥಾನ ಶಿವನಾಥ ದೇವಸ್ಥಾನ ಎಲ್ಲಿ ಇರಲ್ರಿ ಮೇಡಮ್. ಅರಕೋಳಿಗೆ ಬಂದ್ರೆ ಅರಕೋಳಿಂದ 14 ಕಿಲೋಮೀಟರ್ ಸಿಗ್ತೇರಿ ಮಾರ್ಗ ಎಲ್ಲ ದಾವಣಗೆರೆ ಶಿವಮೊಗ್ಗ ಬೆಂಗಳೂರು ಕಟ್ಟಿ ದೂರ ದೂರದಿಂದ ಬರ್ತಾರೆ ದೇವಸ್ಥಾನಕ್ಕೆ. ವರ್ಷ ಒಳ್ಳೆ ವಿಜೃಂಭಣೆಯಿಂದ ರಥೋತ್ಸವ ಏಪ್ರಿಲ್ ತಿಂಗಳಲ್ಲಿ ನಡೆಯುತ್ತೆ ಮೇಡಮ್. ಅದು ನಾಲ್ಕು ಅಂತ ದೇವರಿಗೆ ಸಿಗ್ತಾರಲ್ಲ ಅದನ್ನ ಅಡ್ಡ ವರ್ಷಕ ಪ್ರಕಾಶಕ ಅಂತ ಹೇಳಿ ತಗೊಂಡು ಹೋದ್ರೆ ದೇವರಿಗೆ ಅದನ್ನ ಮನೆಯಲ್ಲಿ ಕರ್ಕೊಂಡು ಹೋದ್ರೆ ನಾರು ನಾರು ಉಂಟು ನಾರು ಅಂತ ಮಣ್ಣಿನಲ್ಲೇ ನಾಡ್ತಾರೆ. ಆಮೇಲೆ ಅವರು

0: comunidade de Lapachona, a liberação de Liras, regulado. A rua é a Mandela, a primeira música de Chile. Marcala, Dauri, Sumaga, Bengal, Dudu, na patrulha de Deus, com que? Mosta, olha, a gente vai mandar a força, é para se ler, né?
1: Ok. ಓಕೆ, ಬಹಳ ಸೊಗಸಾಗಿ ಹಂಚಿಕೊಂಡ್ರಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನ. ಕರೆ ಮಾಡಿದ್ದಕ್ಕೆ ಧನ್ಯವಾದ. ಮುಂದಿನ ಕರೆ. ಹಲೋ, ನಮಸ್ತೆ. ಹಲೋ, ನಮಸ್ತೆ. ಸ್ವಲ್ಪ ಜೋರಾಗಿ ಮಾತನಾಡಿ. ಹೇಳಿ, ಮಾತನಾಡಿ. ಎಲ್ಲಿಂದ ಮಾತಾಡ್ತಿರೋದು? ಯಾರು? ನಿಮ್ಮ ಹೆಸರು ಹೇಳಿ. ಓಕೆ ಓಕೆ, ಶಿವಲಿಂಗಯ್ಯ ಹಿರೇಮಠ ಅವರೇ, ಹೇಳಿ, ಯಾವ ಪ್ರವಾಸಿ ಸ್ಥಳದ ಬಗ್ಗೆ ಹಂಚಿಕೊಳ್ತಿದ್ದೀರಿ ಮಾಹಿತಿಯನ್ನ?
2: ಮಹಾರಾಷ್ಟ್ರದ ಅಂಬೂಲಿ ಘಾಟ್ ಅಂತ ಒಳ್ಳೆ ಅನುಭವ ಸ್ಥಳ ಸರ್.
1: ಓಹೋ,
2: ಮಹಾರಾಷ್ಟ್ರದ ಅಂಬೂಲಿ ಘಾಟ್ ಅದನ್ನ ನೋಡುವಂತ ಸಮಯ ಅಂದ್ರೆ ಅಕ್ಟೋಬರ್ ದಿಂದ ಜನವರಿ ಫೆಬ್ರವರಿ ತನಕ.
1: ಓಕೆ, ಅಕ್ಟೋಬರ್ ಇಂದ ಜನವರಿ ಒಳಗೆ ಹೋದ್ರೆ ಒಳ್ಳೇದು.
2: ಅದು ಮಹಾರಾಷ್ಟ್ರ ರಾಜ್ಯ ಗಡಿಂಗಲ ತಾಲೂಕದಾಗ ಬರ್ತದೆ. ನಾವು ಒಮ್ಮೆ ನಾವು ಸ್ಕೂಲ್ ಬಸ್ಸಿಂದ ಎಲ್ಲ ಸ್ಟಾಪ್ದಾರ ಎಲ್ಲ ನಮ್ದು ಬಹಳ ಎಂಜಾಯ್ ಮಾಡಿದ್ವಿ. ಒಂದೇ ಟೂರ್ ಅಂದ್ರೆ ಪರವಾಗಿಲ್ಲ ಮೇಡಮ್, ಅಷ್ಟೇ ಒಂದು ಒಳ್ಳೆಯ ನೋಡುವಂತ ಸ್ಥಳ
1: ಇರ್ತದೆ.
2: ಅಲ್ಲಿ ನಮ್ಮ ಗಡಿಭಾಗಕ್ಕೆ ಹೊಂದಿಕೊಂಡಂತ ಒಂದು ಸ್ಥಳ ಇದೆ ಮೇಡಮ್, ಅದು ಎಲ್ಲರೂ ನೋಡ್ಲಿ
1: ಹಾಕಿ ಖಂಡಿತ ಕಾರ್ಯಕ್ರಮ
2: ನೋಡೆಲ್ಲ ಅಲ್ಲೇ ಸಮೀಪ ಬಂದಂಗ ಆಕೈತ್ರಿ ಮೇಡಮ್. ಒಮ್ಮೆ ಬಿಟ್ಟು ಕೊಟ್ಟ ಮುಂದಿನ ವರ್ಷ ಮತ್ತೊಮ್ಮೆ ಹೋಗ್ತಾರ ಅಂತ ಆ ರೀತಿಯಲ್ಲಿ.
1: ಓಕೆ ಓಕೆ, ಶಿವಲಿಂಗ ಹಿರೇಮಠ ಅವರೇ, ಬಹಳ ಸೊಗಸಾಗಿ ಹಂಚಿಕೊಂಡ್ರಿ ನಿಮ್ಮ ಮಾಹಿತಿಯನ್ನ ಮಹಾರಾಷ್ಟ್ರದ ಬಗ್ಗೆ ನೀವು. ಓಕೆ,
2: ಅವಕಾಶ ಕೊಟ್ಟಿದ್ದೆ ಕೂಡ ಧನ್ಯವಾದ.
1: ನಿಮಗೂ ಕೂಡ ಧನ್ಯವಾದ.

0: ದಾಸನೆ.
1: ಹಲೋ ನಮಸ್ತೆ.
2: ಹಲೋ
1: ನಮಸ್ತೆ, ಹೆಸರೇಳಿ.
2: ನಮಸ್ತೆ ಮೇಡಮ್.
1: ಹೆಸರೇಳಿ.
2: ನಾವು ಚಿತ್ರದುರ್ಗದಿಂದ ಶಿವಲೀಲಾ ಮಾತಾಡ್ತಾ ಇರೋದ್ ಮೇಡಮ್, ಮುಂಡ್ರಿಗೆ ಹಿರೇಮಠ.
1: ಓಕೆ, ಶಿವಲೀಲಾ ಚಿತ್ರದುರ್ಗದಿಂದ ಎಲ್ಲಿ
2: ಮೇಡಮ್? ನಮಗೆ ಕರೆಗಳು ಸಿಗ್ತಾ ಇಲ್ಲ ಮೇಡಮ್.
1: ಈಗ ಸಿಕ್ಕಿದೆಯಲ್ಲ, ಮಾತನಾಡಿ. ಎರಡ್ ನಿಮಿಷ ಕಾಲಾವಕಾಶ ಇದೆ, ಮಾತನಾಡಿ.
2: ಓಕೆ ಮೇಡಮ್, ಹರಿಹರದಲ್ಲಿ ಹರಿಹರೇಶ್ವರನ್ ದೇವಸ್ಥಾನದ ಬಗ್ಗೆ ಹೇಳ್ತೀನಿ ಮೇಡಮ್.
1: ಹೇಳಿ, ಖಂಡಿತ ಹೇಳಿ.
2: ಅಲ್ಲೆಲ್ಲ ಬರೀ ಹಳೆ ಕಾಲದ ಎಲ್ಲ ಪ್ಲೇಸ್ ಮೇಡಮ್. ಹಳೆ ಕಾಲದ ಕಲ್ಲಿನ ಗೋಡೆ ಇದೆ, ಮತ್ತೆ ನೋಡ್ಲಿಕ್ಕೆ ಪ್ಲೇಸ್ ಒಳ್ಳೆ ಚೆನ್ನಾಗಿದೆ.
1: ಏನ್ ವಿಶೇಷ?
2: ಏನ್ ವಿಶೇಷತೆ ಅಂದ್ರೆ, ಪೂಜೆ ನಡೆಯುತ್ತೆ ಮೇಡಮ್. ಮೊನ್ನೆ ತೇರ್ಗ್ ಹೋಗಿದ್ವಿ ಮೇಡಮ್.
1: ಹೆಸರಲ್ಲೇ ಇದೆ, ಹರಿಹರೇಶ್ವರ ಅಂದ್ರೆ ಶಿವ ಮತ್ತೆ ವಿಷ್ಣು.
2: ಮೇಡಮ್,
1: ಹೌದು,
2: ಶಿವ ಮತ್ತು ವಿಷ್ಣು ಇಬ್ಬರು ಜೊತೆಲೇ ಇದ್ದಾರೆ ಮೇಡಮ್.
1: ಹೌದು,
2: ಮತ್ತೆ ಸುತ್ತಮುತ್ತ ಹಳೆ ದೇವಸ್ಥಾನಗಳು ಇದಾವೆ ಮೇಡಮ್. ಚೆನ್ನಾಗಿದೆ ಮೇಡಮ್ ದೇವಸ್ಥಾನ. ಒಳ್ಳೆ ಸಣ್ಣ ದೇವಸ್ಥಾನಗಳು ಇದಾವೆ. ಆ ಕಡೆ ಹೋದ್ರೆ ಅದೇನೋ ಇದು ಬರುತ್ತೆ, ಕೆರೆನೋ ಏನೋ ಒಂದೈತು, ಆ ಕಡೆ ಹೋಗ್ಬಿಡ್ರಿ ಅಂತ ಹೇಳಿದ್ರು. ಹಾಗಾಗಿ ಇಲ್ಲೇ ತುದಿಲೆ ನೋಡ್ಕೊಂಡು ಬಂದ್ವಿ ಮೇಡಮ್. ಯಾರಾದ್ರು ಹೋಗ್ ಬಂದಿದ್ದಾರೆ ಮೇಡಮ್? ಹೋಗ್ ಬರೋರು. ನಾವು ಮೊನ್ನೆ ತೇರ್ಗಂತ ಹೋಗಿದ್ವಾ.

0: ಓಕೆ ಓಕೆ, ಬಹಳ ಸೊಗಸಾಗಿ ಮಾತಾಡಿದ್ರಿ, ಸಮಯ ಅವಕಾಶ ಮುಗೀತು, ನಿಮ್ದೇ ಕೊನೆಯ ಕಾರ್ಯಕ್ರಮಕ್ಕೆ ಥ್ಯಾಂಕ್ ಯು. ಕೇಳುಗರೆ, ಇದಾಗಿತ್ತು ನೀವು ನೋಡಿದ ಸ್ಥಳ. ಪ್ರವಾಸಿ ಸ್ಥಳಗಳ ಕುರಿತು ಕೇಳುಗರ ಅನಿಸಿಕೆ ಅಭಿಪ್ರಾಯಗಳನ್ನು ಆಧರಿಸಿದ ನೇರ ಫೋನ್ ಇನ್ ಕಾರ್ಯಕ್ರಮ. ಕಾರ್ಯಕ್ರಮಕ್ಕೆ ಕರೆ ಮಾಡಿದ ಎಲ್ಲ ಕೇಳುಗರಿಗೂ ಮತ್ತೊಮ್ಮೆ ಧನ್ಯವಾದಗಳು. ಆಕಾಶವಾಣಿ ಚಿತ್ರದುರ್ಗ, ಸಮಯ 6:30. ಇದೀಗ ಕೆಲವು ಪ್ರಕಟಣೆಗಳು.
1: ದೊರಕ ದೊರಕ, ಆಫೀಸ್ಗೆ ಟೈಮ್ ಆಗಿದೆ ಕಣವ. ಕಸವನ್ನ ಇಲ್ಲೇ ಎಲ್ಲಾದ್ರೂ ರಸ್ತೆ ಬದಿಗೆ ಹಾಕಿ ಹೋದ್ರೆ ಆಯ್ತು ಕಣವ.
2: ಓಯ್ ಬಸಣ್ಣ, ನಿಲ್ಲು ಅಲ್ಲೇನೆ. ಕಸನ ಯಾಕಪ್ಪ ರಸ್ತೆಗೆ ಎಸಿತಿದ್ಯಾ? ಪ್ರತಿದಿನ ನಮ್ಮ ಮನೆಗಳ ಮುಂದೆ ಕಸದ ಗಾಡಿ ಬರುತ್ತಾನೆ.
1: ಅದರಿಂದ ಏನಾಯ್ತು ಗೌರಕ? ಸಣ್ಣ ಪ್ಲಾಸ್ಟಿಕ್ ಕಸ ತಾನೇ ಅದು?
3: ಸಣ್ಣ ಪ್ಲಾಸ್ಟಿಕ್ ಕಸ ಅಲ್ಲ ಕಣಪ್ಪ, ಪ್ಲಾಸ್ಟಿಕ್ ಮಣ್ಣಿನಲ್ಲಿ ಕರಗುವುದಿಲ್ಲ. ಮಳೆ ಬಂದ್ರೆ ಕಾಲುವೆಗಳು ಮುಚ್ಚಿ ನೀರು ತುಂಬುತ್ತವೆ. ಸೊಳ್ಳೆ ಕೀಟಗಳು ಹೆಚ್ಚಾಗಿ ಡೆಂಗ್ಯೂ ಮಲೇರಿಯಾ ರೋಗಗಳು ಬರುತ್ತೆ. ಜಾನುವಾರುಗಳು ತಿಂದ್ರೆ ಸಾಯ್ತವ್ ಕಣಪ್ಪ. ಈ ಸಣ್ಣ ಪ್ಲಾಸ್ಟಿಕ್ ದೊಡ್ಡ ದೊಡ್ಡ ಸಮಸ್ಯೆಗಳನ್ನು ತರುತ್ತೆ ಕಣಪ್ಪ.
2: ಸರಿಯಾಗಿ ಹೇಳ್ದೆ ನೋಡು ಅನ್ಮಕ್ಕ.
1: ಅಯ್ಯಯ್ಯೋ, ಈ ಪ್ಲಾಸ್ಟಿಕ್ ಕಸದಿಂದ ಇಷ್ಟೆಲ್ಲ ಸಮಸ್ಯೆಗಳು ಆಗ್ತವೆ ಅಂತೇಳಿ ನಾನು ಯೋಚನೆ ಮಾಡಿಲ್ಲ ಕಣವ. ಇನ್ ಮುಂದೆ ರಸ್ತೆಗೆ ಕಸ ಎಸೆಯದೆ ಕಸದ ವಾಹನಕ್ಕೆ ಕಸ ಬೇರ್ಪಡಿಸಿ ಕೊಡ್ತೇನೆ ಕಣವ.
4: ಎಲ್ಲರೂ ಕಸದ ವಾಹನ ಬಳಸಿ ರೋಗಗಳಿಂದ ದೂರವಿರಿ. ರಸ್ತೆಗೆ ಕಸ ಹಾಕಿದರೆ ರೋಗ, ಕಸದ ವಾಹನಕ್ಕೆ ಕೊಟ್ಟರೆ ಆರೋಗ್ಯ ಯೋಗ. ಸ್ವಚ್ಛ ನಗರ ನಮ್ಮ ಹೊಣೆಗಾರಿಕೆ.
5: ಆಯುರ್ಧಾರ ಚಿತ್ರದುರ್ಗ ಆಯುಷ್ ಇಲಾಖೆಯ ಪ್ರಾಯೋಜಿತ ಕಾರ್ಯಕ್ರಮ ಆಯುರ್ಧಾರ. ಶನಿವಾರದಿಂದ ಬುಧವಾರದವರೆಗೆ ವಾರದ 5 ದಿನಗಳಲ್ಲಿ ಬೆಳಿಗ್ಗೆ 7:45 ಕೇಳಿ ಚಿತ್ರದುರ್ಗ ಆಕಾಶವಾಣಿಯಲ್ಲಿ. ಆಯುರ್ವೇದ, ಯುನಾನಿ, ಸಿದ್ಧೌಷಧ ಹಾಗೂ ಹೋಮಿಯೋಪತಿ ಚಿಕಿತ್ಸೆಗಳ ಮಾಹಿತಿ ನೀಡುವ ಕಾರ್ಯಕ್ರಮ ಆಯುರ್ಧಾರ. ಪ್ರಾಯೋಜಕರು ಚಿತ್ರದುರ್ಗ ಜಿಲ್ಲಾ ಆಯುಷ್ ಇಲಾಖೆ.

ಪರಿಸರ ಸಂರಕ್ಷಣೆ ಪ್ರತಿಯೊಬ್ಬನ ಹೊಣೆ. ಉಸಿರಾಡಲು ಶುದ್ಧ ಗಾಳಿ, ಕುಡಿಯಲು ಶುದ್ಧ ನೀರು ಬೇಕೇ? ಪರಿಸರ ಸಂರಕ್ಷಣೆಯ ಕಾಯಕವನ್ನು ವ್ರತದಂತೆ ಪಾಲಿಸಿ.

ಮುಂದಿನ ಪೀಳಿಗೆಗೆ ಸದೃಢ ಆರೋಗ್ಯ, ಸುರಕ್ಷಿತ ಭೂಮಿ ಉಳಿಯಬೇಕಾದರೆ ನಮ್ಮ ಸುತ್ತಲ ನೆಲ, ಜಲ, ಗಾಳಿ, ಗಿಡ ಮರಗಳನ್ನು ನಾವೇ

ಹೃದಯದ ಆಹ್ಲಾದ, ಹಕ್ಕಿಗಳ ಕಲರವದ ಇಂಚರ, ಮುಂಜಾವಿನ ತಂಗಾಳಿಯ ತಂಪಿನಲ್ಲಿ ಕೇಳಿ ನಮನ ನಮನ ಭಕ್ತಿಗೀತೆಗಳ ಆರಾಧನೆ. ಪ್ರತಿದಿನ ಬೆಳಿಗ್ಗೆ 6:10 ಚಿತ್ರದುರ್ಗ ಆಕಾಶವಾಣಿ 102.6 FM ಭಕ್ತಿಭಾವದ ಧಾರೆ. ನಮನ ನಮನ ನಮನ.

ಪ್ರಕಟಣೆಗಳನ್ನು ಕೇಳಿದಿರಿ. ಆಕಾಶವಾಣಿ ಚಿತ್ರದುರ್ಗ, ಸಮಯ 6:05 ಆಗುತ್ತಲಿದೆ. ಇನ್ನು ಕೆಲವೇ ಸೆಕೆಂಡ್ಗಳಲ್ಲಿ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಇಂಗ್ಲಿಷ್ನಲ್ಲಿ ವಾರ್ತೆಗಳು.

0: ಇದು ಆಕಾಶವಾಣಿ ಚಿತ್ರದುರ್ಗ. ಸಮಯ 6:10:15. ನಮ್ಮ ನಿಲಯದಿಂದ ಈ ಸಂಜೆ ಹಾಗೂ ನಾಳೆ ಬಿತ್ತರವಾಗಲಿರುವ ಕಾರ್ಯಕ್ರಮಗಳ ತಗೊಂಡು ಮಿಂಚು ನೋಟ ಕೇಳಿದರೆ, ಇನ್ನು ಮುಂದೆ 6:15 ನಮ್ಮ ನಿಲಯದಿಂದ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಹಿರಿಯೂರು ತಾಲೂಕು ಸೊಂಡೇಕೆರೆ ಗ್ರಾಮದ ಬಸವರಾಜಪ್ಪ ಮತ್ತು ಸಂಗಡಿಗರಿಂದ ಭಜನೆ ಪದ. 6:30 ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ವಿಜ್ಞಾನದ ಮುನ್ನಡೆ. 6:51 ನಮ್ಮ ನಿಲಯದಿಂದ ಕಿಸಾನ್ ವಾಣಿ ಕೃಷಿರಂಗ. ರೈತರಿಗಾಗಿ ಕಾರ್ಯಕ್ರಮದಲ್ಲಿ ಸಮಗ್ರ ಕೃಷಿಯ ಅನುಭವಗಳ ಕುರಿತು ದಾವಣಗೆರೆ ಜಿಲ್ಲೆ ಹರಿಹರ ತಾಲೂಕು ಸತ್ಯನಾರಾಯಣಪುರ ಗ್ರಾಮದ ಪ್ರಗತಿಪರ ಕೃಷಿಕರಾದ ಎನ್ಎಸ್ ವೆಂಕಟರಾಮಾಂಜನೇಯ ಸ್ವಾಮಿ ಅವರಿಂದ ಅವರೊಂದಿಗೆ ಸಂದರ್ಶನ. ಸಂದರ್ಶಕ ಜಗದೀಶ್ ಗೋಪನಹಳ್ಳಿ. 7:45 ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಕನ್ನಡದಲ್ಲಿ ಭಾಷಣ. ವಿಷಯ ಕನ್ನಡ ಸಾಹಿತ್ಯದಲ್ಲಿ ಗಾಂಧಿ. ಮಾತನಾಡುತ್ತಾರೆ ಅಹಮದ್ ಹಗರೆ. ಇದು ಹಾಸನ ಆಕಾಶವಾಣಿ ಕೇಂದ್ರದ ಕೊಡುಗೆ. 8:00 ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಮಣಿಪಾಲ್ ಅಕಾಡೆಮಿ ಆಫ್ ಹೈಯರ್ ಎಜುಕೇಷನ್ನಲ್ಲಿ ಜರುಗಿದ 33ನೇ ಘಟಿಕೋತ್ಸವ ಸಮಾರಂಭದ ಬಾನುಲಿ ವರದಿ ಬಿತ್ತರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಮಣಿಪಾಲ್ ಅಕಾಡೆಮಿ ಆಫ್ ಹೈಯರ್ ಎಜುಕೇಷನ್. ಇದು ಮಂಗಳೂರು ಆಕಾಶವಾಣಿ ಕೇಂದ್ರದ ಕೊಡುಗೆ. 8:15 ನಮ್ಮ ನಿಲಯದಿಂದ ಕನ್ನಡ ಚಿತ್ರಗೀತೆಗಳು. 8:45 ವಚನಗಳು. 9:15 ಭಾವಗೀತೆಗಳು. 9:30 ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ರಾಷ್ಟ್ರೀಯ ನಾಟಕ ಕೆಲವು ಕ್ಷಣದ ಸಿಂಧೂರ. ಮೂಲಕತೆ ಪ್ರತಾಪ್ ಸಿಂಹ ಪಾಲಿ. ಬಾನುಲಿಗೆ ಅಳವಡಿಸಿದವರು ವಿನೋದ್ ಕುಮಾರ್. ಕನ್ನಡ ಅನುವಾದ ಶ್ರೀನಿವಾಸ್ ಪ್ರಸಾದ್. ನಿರ್ಮಾಣ ಎಸ್ಆರ್ ಭಟ್. ಇದು ಬೆಂಗಳೂರು ಆಕಾಶವಾಣಿ ಕೇಂದ್ರದ ಕೊಡುಗೆ. ಇನ್ನು 10:00 ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ರವಿವಾಸರಿ ಅಖಿಲ ಭಾರತೀಯ ಸಂಗೀತ ಸಭಾ ಕಾರ್ಯಕ್ರಮದಲ್ಲಿ ವಿವೇಕ್ ಸೋನಾರ್ ಅವರ ಕೊಳಲು ವಾದನ ಆಲಿಸಲಿದ್ದೀರಿ. ಇದು ಮುಂಬೈ ಕೇಂದ್ರದ ಕೊಡುಗೆ. ಇವಿಷ್ಟು ಈ ಸಂಜೆಯ ಚಂದ್ರವಳ್ಳಿ ಪ್ರಸಾರದ ಕಾರ್ಯಕ್ರಮಗಳು.
1: ದಾವಣಗೆರೆಯ ಜಿಎಂ ಯೂನಿವರ್ಸಿಟಿಯಲ್ಲಿ ಅತ್ಯುತ್ತಮ ಇನ್ಫ್ರಾಸ್ಟ್ರಕ್ಚರ್ ಕಲಿಕೆ ಮತ್ತು ಪ್ಲೇಸ್ಮೆಂಟ್ ಹೊಂದಿದ್ದು, ಪ್ರವೇಶಾತಿಗಾಗಿ ಸಂಪರ್ಕಿಸಿ 9364099712. ವೆಬ್ಸೈಟ್ gmu.ac.in.
0: ಇನ್ನು ನಾಳೆಯ ದುರ್ಗೋದಯ ಪ್ರಸಾರದಲ್ಲಿ ಮುಂಜಾನೆ 6:10 ನಮ್ಮ ನಿಲಯದಿಂದ ಭಕ್ತಿಗೀತೆಗಳ ಕಾರ್ಯಕ್ರಮ. ನಮನ 6:30 ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಚಿಂತನ. ಡಾಕ್ಟರ್ ಬೊಜ್ಜಂಗಡ ಅವನಿಜ ಸೋಮಯ್ಯ ಕೆ ಅವರಿಂದ. ಇದು ಮಡಿಕೇರಿ ಆಕಾಶವಾಣಿ ಕೇಂದ್ರದ ಕೊಡುಗೆ. 6:35 ನಮ್ಮ ನಿಲಯದಿಂದ ಭಕ್ತಿಗೀತೆಯೊಂದನ್ನು ಆಲಿಸುವಿರಿ. 6:40 ರೈತರಿಗಾಗಿ ಸಲಹೆ. 6:45 ಭಾವಗೀತೆಯೊಂದು ಬಿತ್ತರವಾಗಲಿದೆ. 6:50 ಆರೋಗ್ಯ ಬಿಂದು. ವಿಷಯ ಮೂತ್ರಪಿಂಡಗಳ ಕಾರ್ಯಕ್ಷಮತೆ ಹೆಚ್ಚಿಸಲು ಪ್ರಕೃತಿ ಚಿಕಿತ್ಸೆ. ಭಾಗವಹಿಸುತ್ತಾರೆ ಡಾಕ್ಟರ್ ಪ್ರಶಾಂತ್ ಶೆಟ್ಟಿ. 6:55 ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಇಂಗ್ಲಿಷ್ನಲ್ಲಿ ವಾರ್ತೆಗಳು. 7:00 ದಿನಚರಿ ನಮ್ಮ ನಿಲಯದಿಂದ. 7:15 ಭಾವಗೀತೆಗಳು. 7:30 ಸೇವಾ ಮಾಹಿತಿ. 7:45 ಪ್ರಾಯೋಜಿತ ಸರಣಿ ಕಾರ್ಯಕ್ರಮ. ಭಾಗವಹಿಸುತ್ತಾರೆ ಡಾಕ್ಟರ್ ಚನ್ನಬಸವರಾಜ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಚಿತ್ರದುರ್ಗದ ಆಯುಷ್ ಇಲಾಖೆ. ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ನಾಳೆ ಬೆಳಗ್ಗೆ 7:45 ಆಯುರ್ಧಾರ. 7:50 8:30 ಮತ್ತು 9:30 ಕನ್ನಡ ಚಿತ್ರಗೀತೆಗಳು. ಈ ಮಧ್ಯೆ 9:00 ನಲ್ಲುಡಿ ಕೇಳುವಿರಿ. 9:10 ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಪ್ರಸಾರವಾಗಲಿದೆ. 10:00 ಹಲೋ ಕೇಳುಗರೆ ನೇರ ಫೋನಿನ ಕಾರ್ಯಕ್ರಮ. ನಮ್ಮ ವಿಷಯಕ್ಕೆ ನಿಮ್ಮ ಮಾತು. 11:00 ಜನಪದ ಗೀತೆಗಳು ಬಿತ್ತರವಾಗಲಿದೆ. 11:25 ಕಾಣೆಯಾದವರ ಬಗ್ಗೆ ಪ್ರಕಟಣೆಗಳು. 11:30 ನದಿಗಳು ಅಥವಾ ಜಲಪಾತಗಳ ಬಗ್ಗೆ ಮಾಹಿತಿ ತಿಳಿಯುವಿರಿ ಮಾಹಿತಿ ಕಣಜ ಕಾರ್ಯಕ್ರಮದಲ್ಲಿ. ಇನ್ನು ನಾಳೆ ಮಧ್ಯಾಹ್ನದ ಮದಕರಿ ಪ್ರಸಾರದಲ್ಲಿ 12:05 ವನಿತಾ ವಿಹಾರ. ಅನುಪಮಾ ನಿರಂಜನ ಅವರ ಬದುಕು ಬರಹ ಕುರಿತು ಮಾತನಾಡುತ್ತಾರೆ ಸರಸ್ವತಿ ಬೋಸಲೆ. ಪ್ರಸ್ತುತಿ ಮಂಜುಳಾ ಪುರಾಣಿಕ. ಇದು ಧಾರವಾಡ ಆಕಾಶವಾಣಿ ಕೇಂದ್ರದ ಕೊಡುಗೆ. 12:35 ಆರೋಗ್ಯ ಕಾರ್ಯಕ್ರಮದಲ್ಲಿ ನೋವು ನಿರ್ವಹಣೆ ಕುರಿತು ಮೈಸೂರಿನ ಅರವಳಿಕೆ ತಜ್ಞರಾದ ಡಾಕ್ಟರ್ ರಾಧಿಕಾ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಡಾಕ್ಟರ್ ಕುಲದೀಪ್ ಎನ್. ಇದು ಮೈಸೂರು ಆಕಾಶವಾಣಿ ಕೇಂದ್ರದ ಕೊಡುಗೆ. 1:00 ಪ್ರಗತಿಪಥ. ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳ ಕುರಿತ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ಮಣ್ಣು ಆರೋಗ್ಯ ಚೀಟಿ ಕುರಿತು ಮಾಹಿತಿ ಬಿತ್ತರವಾಗಲಿದೆ. ಮೈಸೂರು ಆಕಾಶವಾಣಿ ಕೇಂದ್ರದ ಸಹಪ್ರಸಾರದಲ್ಲಿ 1:20 ಉಲ್ಲಾಸ ಕಾರ್ಯಕ್ರಮ. ನಮ್ಮ ನಿಲಯದಿಂದ 2:40 ವಿಷಯಾಧಾರಿತ ಕನ್ನಡ ಚಿತ್ರಗೀತೆಗಳು. 3:00-4:00 ಮುಂಬೈ ವಿವಿಧ ಭಾರತಿ ಕೇಂದ್ರದ ಸಹಪ್ರಸಾರದಲ್ಲಿ ಕಾರ್ಯಕ್ರಮಗಳು ಬಿತ್ತರಗೊಳ್ಳಲಿವೆ. ಇನ್ನು 4:00 ನಮ್ಮ ನಿಲಯದಿಂದ ಜನರಂಜಿನಿ. ಕೇಳುಗರ ಮೆಚ್ಚಿನ ಕನ್ನಡ ಚಿತ್ರಗೀತೆಗಳ ನೇರ ಫೋನಿನ ಕಾರ್ಯಕ್ರಮ. ಇನ್ನು ನಾಳೆ ಸಂಜೆಯ ಚಂದ್ರವಳ್ಳಿ ಪ್ರಸಾರದಲ್ಲಿ 5:00 ನಮ್ಮ ನಿಲಯದಿಂದ ನಮ್ಮ ಹಾಡು ನಿಮ್ಮ ಅನಿಸಿಕೆ ವಾಟ್ಸಪ್ ಸಂದೇಶಗಳ ಕಾರ್ಯಕ್ರಮ. 5:30 ಯುವ ತರಂಗ ಕಾರ್ಯಕ್ರಮದಲ್ಲಿ ಮೊದಲಿಗೆ ಗ್ರಂಥಾಲಯಗಳು ಮತ್ತು ಯುವ ಜನತೆ. ಈ ಕುರಿತು ಚಿತ್ರದುರ್ಗದ ಗೌತಮಿ ಅವರಿಂದ. ನಂತರ ಯುವಜನರಲ್ಲಿ ನೈತಿಕ ಶಿಕ್ಷಣ ಕುರಿತು ಚಳ್ಳಕೆರೆಯ ವಿ ವಿಜಯಮ್ಮ ಅವರುಗಳಿಂದ ಭಾಷಣಗಳು ಬಿತ್ತರವಾಗಲಿವೆ. 6:15 ಜನ

0: ಪದ ಸಂಗೀತ ಕಾರ್ಯಕ್ರಮದಲ್ಲಿ ಚಳ್ಳಕೆರೆ ತಾಲೂಕು ನೆಲಗೇತನಹಟ್ಟಿ ಗ್ರಾಮದ ಚೆನ್ನಮ್ಮ ಮತ್ತು ಸಂಗಡಿಗರಿಂದ ಆಂಜನೇಯ ಸ್ವಾಮಿ ಕುರಿತು ಪದ. 6:30 ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಜಿಲ್ಲಾ ವಾರ್ತಾಪತ್ರ. 6:51 ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ಕೃಷಿ ಬೆಳಕು ಪ್ರಾಯೋಜಿತ ಸರಣಿ ಕಾರ್ಯಕ್ರಮ. ವಿಷಯ ಸಮಗ್ರ ಕೃಷಿ ಸುರಕ್ಷತೆಯ ಖುಷಿ. ಭಾಗವಹಿಸುತ್ತಾರೆ ಎಂ ಶೋಭಾ ಆದ್ರಿಕಟ್ಟೆ, ಪಿಎಂ ಸುಭಾ ಆನಿವಾಳ, ಸಿ ಹೇಮಲತಾ ಹಾಗೂ ಹೆಚ್ ಮಲ್ಲಿಕಾರ್ಜುನ, ಆರಾಧ್ಯ ಸೋಮೇನಹಳ್ಳಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಚಿತ್ರದುರ್ಗದ ಕೃಷಿ ಇಲಾಖೆ. 7:45 ಹಿಂದಿ ಚಿತ್ರಗೀತೆಗಳು, 8:00 ಜನರಂಜನಿ. ಕೇಳುಗರ ಮೆಚ್ಚಿನ ಪತ್ರಾಧಾರಿತ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. 8:45 ವಚನಗಳು, 9:15 ಭಾವಗೀತೆಗಳು, 9:30 ನಾಟಕ ಕುಲಪುತ್ರಿ. ರಚನೆ ಕುಸುಮ ಚಿಟಗೇರಿ, ನಿರ್ಮಾಣ ಶಶಿಧರ್ ನರೇಂದ್ರ. 10:00 to 11:00 ಮುಂಬೈ ವಿವಿಧ ಭಾರತಿ ಕೇಂದ್ರದ ಸಹಪ್ರಸಾರದಲ್ಲಿ ಕಾರ್ಯಕ್ರಮಗಳು ಬಿತ್ತರಗೊಳ್ಳಲಿವೆ. ಇವಿಷ್ಟು ಈ ಸಂಜೆ ಹಾಗೂ ನಾಳೆ ನಮ್ಮ ನಿಲಯದಿಂದ ಬಿತ್ತರವಾಗಲಿರುವ ಕಾರ್ಯಕ್ರಮಗಳು. ಆಕಾಶವಾಣಿ ಚಿತ್ರದುರ್ಗ. ನಮ್ಮ ಮುಂದಿನ ಕಾರ್ಯಕ್ರಮಕ್ಕೂ ಮುನ್ನ ಕೆಲವು ಪ್ರಕಟಣೆಗಳು.
1: ದಾವಣಗೆರೆಯ ಜಿಎಂ ಯೂನಿವರ್ಸಿಟಿಯಲ್ಲಿ ಅತ್ಯುತ್ತಮ ಇನ್ಫ್ರಾಸ್ಟ್ರಕ್ಚರ್ ಕಲಿಕೆ ಮತ್ತು ಪ್ಲೇಸ್ಮೆಂಟ್ ಹೊಂದಿದ್ದು, ಪ್ರವೇಶಾತಿಗಾಗಿ ಸಂಪರ್ಕಿಸಿ 9364099712. ವೆಬ್ಸೈಟ್ gmu.ac.in.
2: ತೂಕ ಕಡಿಮೆ ಇರುವ ನವಜಾತ ಶಿಶುವಿನ ತೂಕ ಹೆಚ್ಚಿಸುವ ಸುಲಭ ಮಾರ್ಗ ಕಾಂಗರೂ ಮದರ್ ಕೇರ್. ತಾಯಿ ಅಥವಾ ಆರೋಗ್ಯವಂತ ವ್ಯಕ್ತಿಗಳು ನವಜಾತ ಶಿಶುವನ್ನು ಚರ್ಮಕ್ಕೆ ಅಂಟಿಕೊಂಡಂತೆ ಎದೆಗವಚಿಕೊಂಡು ಆರೈಕೆ ಮಾಡುವುದೇ ಕಾಂಗರೂ ಮದರ್ ಕೇರ್. ಇದರಿಂದ ನವಜಾತ ಶಿಶುವಿನ ತೂಕ ಹೆಚ್ಚಿ ಮಗು ಚಟುವಟಿಕೆಯಿಂದ ಇರುತ್ತದೆ, ಸೋಂಕು ಕಡಿಮೆಯಾಗುತ್ತದೆ, ತಾಯಿಯ ಎದೆಹಾಲು ಹೆಚ್ಚಿ ತಾಯಿ ಮಗುವಿನ ಬಾಂಧವ್ಯ ಗಟ್ಟಿಯಾಗುತ್ತದೆ. ಕಾಂಗರೂ ಮದರ್ ಕೇರ್, ವೆಚ್ಚವಿಲ್ಲದ ಬೆಚ್ಚನೆಯ ಆರೈಕೆ. ಇದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.

0: ಬನ್ನಿ, ದಿಶಾ ಯೋಜನೆಯ ಟೆಲಿಲಾ ಕಾನೂನು ಸುರಕ್ಷತೆ ಹಾಗೂ ಜಾಗೃತಿಯ ಕಾರ್ಯಕ್ರಮದೊಂದಿಗೆ ಎಲ್ಲರೂ ಕೈಜೋಡಿಸೋಣ.
1: ಇದೀಗ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಕೇಳಿ ಹಿರಿಯೂರು ತಾಲೂಕು ಸೊಂಡೇಕೆರೆ ಗ್ರಾಮದ ಬಸವರಾಜಪ್ಪ ಹಾಗೂ ಸಂಗಡಿಗರಿಂದ ಭಜನೆ ಪದ

0: ಹಿರಿಯೂರು ತಾಲೂಕು ಸೊಂಡೇಕೆರೆ ಗ್ರಾಮದ ಬಸವರಾಜಪ್ಪ ಹಾಗೂ ಸಂಗಡಿಗರಿಂದ ಭಜನೆ ಪದ ಕೇಳಿದಿರಿ. ಇದಾಗಿತ್ತು ಇಂದಿನ ಜನಪದ ಸಂಗೀತ ಕಾರ್ಯಕ್ರಮ. ಆಕಾಶವಾಣಿ ಚಿತ್ರದುರ್ಗ, ಸಮಯ 6:30 ಆಗುತ್ತಲಿದೆ. ಇನ್ನು ಕೆಲವೇ ಕ್ಷಣದಲ್ಲಿ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ವಿಜ್ಞಾನದ ಮುನ್ನಡೆ ಕೇಳಿಬರಲಿದೆ.
1: ಈಗ ವಿಜ್ಞಾನದ ಮುನ್ನಡೆ. ವಿಜ್ಞಾನದ ಮುನ್ನಡೆ ಸಂಶೋಧನಾ ಸಾಗರದ

0: ಗಳ ಮೊರೆತ. ಬಾಹ್ಯಾಕಾಶ ಸಂಪನ್ಮೂಲಗಳು ಮತ್ತು ಗಣಿಗಾರಿಕೆ. ಇಸ್ರೋ, ನಾಸಾ ಸೇರಿದಂತೆ ಇನ್ನೂ ಅನೇಕ ದೇಶಗಳ ಬಾಹ್ಯಾಕಾಶ ಸಂಸ್ಥೆಗಳು ಮತ್ತು ಖಾಸಗಿ ಸಂಸ್ಥೆಗಳು ಭೂಮಿಯಾಚೆಗಿನ ಜಗತ್ತನ್ನು ಅನ್ವೇಷಿಸುವುದರಲ್ಲಿ ನಿರಂತರವಾಗಿ ಕಾರ್ಯಪ್ರವೃತ್ತವಾಗಿವೆ. ಬಾಹ್ಯಾಕಾಶ ಪಯಣವನ್ನ ಶುರು ಮಾಡಿದ ದಿನದಿಂದ ಇಲ್ಲಿಯವರೆವಿಗೂ ಕೈಗೊಂಡ ಚಂದ್ರಯಾನಗಳಿರಬಹುದು, ಮಂಗಳಯಾನಗಳಿರಬಹುದು, ಉಡಾವಣೆಗೆ ಬೇಕಾದಂತಹ ಎಲ್ಲ ವಸ್ತುಗಳಿಗೂ ಭೂಮಿಯೇ ಆಧಾರ. ಜೊತೆಗೆ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣದಲ್ಲಿ ನಿರಂತರವಾಗಿ ಪ್ರಯೋಗಗಳನ್ನು ಕೈಗೊಳ್ತಾ ಇರುವಂತಹ ಗಗನಯಾನಿಗಳ ತಂಡದ ಜೀವನ ನಿರ್ವಹಣೆಗೆ ಬೇಕಾದ ಪ್ರತಿಯೊಂದು ಸಂಪನ್ಮೂಲವನ್ನು ಕೂಡ ಭೂಮಿಯಿಂದಲೇ ಹೊತ್ತೊಯ್ತಾ ಇರಬೇಕು. ಭೂಮಿಯಿಂದ ದೂರ ಹೆಚ್ಚಾದಂತೆ ಸಾಗಾಣಿಕೆ ವೆಚ್ಚವೂ ಕೂಡ ಹೆಚ್ಚುವುದು. ಜೊತೆಗೆ ಈ ಲಾಜಿಸ್ಟಿಕ್ಸ್ ಅಡಚಣೆಗಳಿಂದ ವೈಫಲ್ಯಗಳೇನಾದರೂ ಸಂಭವಿಸಿದ್ರೆ ನಷ್ಟವೂ ಹೌದು. ಬರಿಯ ಲಾಭ ನಷ್ಟದ ವಿಷಯವಂತೂ ಅಲ್ಲ, ಇದು ಗಗನಯಾನಿಗಳ ಪರಿಶ್ರಮದ ಕುರಿತು ಭಾವನಾತ್ಮಕವಾಗಿ ಬೆಸೆದ ನಂಟಿನ ವಿಷಯವೂ ಕೂಡ ಹೌದು. ಎಲ್ಲವನ್ನೂ ಭೂಮಿಯಿಂದಲೇ ಹೊತ್ತೊಯ್ಯುವ ಬದಲಿಗೆ ಬಾಹ್ಯಾಕಾಶದಲ್ಲಿ ಅಂದ್ರೆ ಯಾನ ಕೈಗೊಂಡ ಗ್ರಹ ಇರಬಹುದು, ಉಪಗ್ರಹ ಅಥವಾ ಕ್ಷುದ್ರ ಗ್ರಹಗಳಲ್ಲಿಯೇ ಗಣಿಗಾರಿಕೆ ನಡೆಸಿ ಸ್ಥಳೀಯವಾಗಿ ಸಿಗುವ ಸಂಪನ್ಮೂಲಗಳನ್ನ ಬಳಕೆ ಮಾಡಿಕೊಂಡ್ರೆ ಹೇಗೆ ಎನ್ನುವ ಪ್ರಶ್ನೆಯಿಂದ ಮೂಡಿದ್ದು ಬಾಹ್ಯಾಕಾಶ ಗಣಿಗಾರಿಕೆ ಅಥವಾ ಸ್ಪೇಸ್ ಮೈನಿಂಗ್. ಇದರಿಂದ ಯಾವುದೇ ಒಂದು ಉಡಾವಣೆಯ ಯೋಜನೆಯ ವೆಚ್ಚವನ್ನು ಕೂಡ ತಗ್ಗಿಸಬಹುದು. ಇನ್ನು ಎರಡನೆಯದಾಗಿ, ಭೂಮಿಯ ಮೇಲೆ ನಮ್ಮ ಸುಗಮ ಜೀವನಕ್ಕಾಗಿ ಬೇಕಾದಂತಹ ಎಲ್ಲಾ ಖನಿಜಗಳನ್ನ ಭೂಮಿಯಿಂದ ಗಣಿಗಾರಿಕೆ ಮಾಡಿ ತೆಗೆತಾ ಇದ್ದೇವೆ. ನಾಸಾ, ಇಸ್ರೋ ಮತ್ತು ಇನ್ನಿತರ ಬಾಹ್ಯಾಕಾಶ ಸಂಸ್ಥೆಗಳು ಈಗಾಗಲೇ ಕೈಗೊಂಡಿರುವಂತಹ ಅನೇಕ ಮಿಷನ್ಗಳು ಚಂದ್ರ, ಮಂಗಳನ ಅಂಗಳ ಮತ್ತು ಕುಜ ಹಾಗೂ ಗುರು ಕಕ್ಷೆಗಳ ನಡುವಿನ ಪ್ರದೇಶದಲ್ಲಿ ಸೂರ್ಯನನ್ನ ಪರಿಭ್ರಮಿಸುತ್ತಿರುವಂತಹ ವಿವಿಧ ಗಾತ್ರ, ಆಕಾರ ಮತ್ತು ರಾಶಿಗಳ ಶಿಲಾವಸ್ತು ಸಮೂಹವಾದ ಕ್ಷುದ್ರ ಗ್ರಹಗಳ ಅಂಗಳದಿಂದ ತಂದಂತಹ ಕಲ್ಲು ಮಣ್ಣಿನ ಮಾದರಿಗಳನ್ನ ಪರೀಕ್ಷಿಸಿದ ನಂತರ ಅಲ್ಲಿಯೂ ಕೂಡ ಕಬ್ಬಿಣ, ನಿಕೆಲ್, ಪ್ಲಾಟಿನಂ, ಚಿನ್ನದಂತಹ ಅನೇಕ ಲೋಹಗಳು ಮತ್ತು ಚಂದ್ರನಲ್ಲಿ ಹೀಲಿಯಂನಂತಹ ಧಾತುವು ದಟ್ಟವಾಗಿರುವುದನ್ನು ಖಚಿತಪಡಿಸಿಕೊಂಡಿವೆ. ಭೂಮಿಯ ಮೇಲೆ ಅತ್ಯಂತ ವಿರಳವಾಗಿರುವ, ಚಂದ್ರನ ಮೇಲೆ ಅಧಿಕವಾಗಿರುವ ಹೀಲಿಯಂನ ಗಣಿಗಾರಿಕೆ ಮಾಡಿದ್ದೇ ಆದಲ್ಲಿ ಅನೇಕ ಲಾಭವಿದೆ ಎನ್ನುತ್ತವೆ ಅಧ್ಯಯನಗಳು. ಪ್ರಸ್ತುತ ಭೂಮಿಯ ಮೇಲೆ ವಿದ್ಯುಚ್ಛಕ್ತಿಯನ್ನ ಪಡೆಯಲು ಹಲವು ವಿಧಾನಗಳನ್ನು ಅನುಸರಿಸಲಾಗ್ತಾ ಇದೆ. ಅದರಲ್ಲಿ ಪ್ರಮುಖವಾಗಿ ಪರಮಾಣು ವಿದ್ಯುತ್ ಸ್ಥಾವರಗಳಲ್ಲಿ ರೇಡಿಯೋ ಆಕ್ಟಿವ್ ಧಾತುಗಳನ್ನು ಬಳಸಿ ಅಪಾರ ಪ್ರಮಾಣದ ಶಕ್ತಿಯನ್ನ ವಿದ್ಯುಚ್ಛಕ್ತಿಯನ್ನಾಗಿ ಪರಿವರ್ತಿಸಲಾಗ್ತಿದೆ. ಈ ಅಪಾಯಕಾರಿ ವಿಕಿರಣಗಳನ್ನು ಸೂಸುವ ಇಂಧನದ ಬದಲಾಗಿ ವಿಕಿರಣ ಧಾತುವಲ್ಲದ ಹೀಲಿಯಂನ ಬಳಸಿದ್ದೇ ಆದಲ್ಲಿ ಪರಿಸರಕ್ಕೆ ಯಾವುದೇ ಹಾನಿಯುಂಟಾಗದಂತೆ ಅಡ್ಡ ಪರಿಣಾಮಗಳಿಲ್ಲದ ಶುದ್ಧ ಶಕ್ತಿಯ ಮೂಲಗಳನ್ನು ಕಂಡುಕೊಳ್ಳಬಹುದು. ಹಾಗಾಗಿ ಜಾಗತಿಕ ತಾಪಮಾನವನ್ನ ಕಡಿಮೆ ಮಾಡಲು ಹಸಿರು ಇಂಧನಗಳ ಬಳಸಬೇಕಾದ ಜರೂರಿಗೆ ಬಾಹ್ಯಾಕಾಶ ಗಣಿಗಾರಿಕೆ ಸಹಕಾರಿಯಾಗಬಲ್ಲದು. ಆದರೆ ಬಾಹ್ಯಾಕಾಶದಲ್ಲಿ ಗಣಿಗಾರಿಕೆ ನಡೆಸೋದು ಅಂದ್ರೆ ಸುಲಭದ ಮಾತಲ್ಲ. ಅಂತಾರಾಷ್ಟ್ರೀಯವಾಗಿ ಮಾಡಿಕೊಂಡಂತಹ ಬಾಹ್ಯಾಕಾಶ ಕಾಯ್ದೆಯನ್ನ ಪಾಲಿಸಬೇಕು. ದತ್ತಾಂಶ ಸಂಗ್ರಹಣೆ, ಖನಿಜಾಂಶವಿರುವ ಸ್ಥಳದ ಅನ್ವೇಷಣೆ, ಅತ್ಯಂತ ಕಡಿಮೆ ಅಥವಾ ಗುರುತ್ವಾಕರ್ಷಣ ಶಕ್ತಿಯೇ ಇಲ್ಲ ಜಾಗದಲ್ಲಿ ಅತ್ಯಾಧುನಿಕ ಉಪಕರಣಗಳ ಬಳಕೆ, ಖನಿಜಗಳ ಸಂಶ್ಲೇಷಣೆ, ವಿಶ್ಲೇಷಣೆ, ಸಂಸ್ಕರಣೆ ಮತ್ತು ಬಳಕೆ, ಜೊತೆಗೆ ಇದಕ್ಕೆಲ್ಲ ತಗಲಬಹುದಾದಂತಹ ವೆಚ್ಚವೂ ಕೂಡ ಮುಖ್ಯ. ಬಾಹ್ಯಾಕಾಶ ಗಣಿಗಾರಿಕೆಯು ಇನ್ನೂ ಶೈಶವಾವಸ್ಥೆಯಲ್ಲಿದೆಯಾದರೂ ಕೂಡ ಮುಂದೊಂದು ದಿನ ಹೆಮ್ಮರವಾಗಿಯೂ ಕೂಡ ಬೆಳೆಯಬಹುದು. ವಿಜ್ಞಾನದ ಮುನ್ನಡೆ, ಮಾನವನ ನಿಜ ವಿಕಾಸದ ಕಡೆಗೆ.
1: ಕಾರ್ಯಕ್ರಮ ನಿರ್ಮಾಣ ರೋಸ್ಲಿಂಡ್ ಮ್ಯಾಥ್ಯೂ.

0: ನಿಮಿಷ ಹತ್ತು ಸೆಕೆಂಡ್ಗಳು. ಈಗ ಸೇವಾ ಮಾಹಿತಿ.
1: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
2: ಸಾಯಿ ಬಾಲ್.
3: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
4: ಪ್ರತಿ ಸೋಮವಾರ ಸಂಜೆ 6:50 ಕೃಷಿ ರಂಗದಲ್ಲಿ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಕೃಷಿ ಬೆಳಕು. ಕೃಷಿ ಆಧಾರಿತ ಶಿಕ್ಷಣ, ಮಾಹಿತಿ, ಮನರಂಜನೆಯ ಗ್ರಾಮೀಣ ಸೊಗಡಿನ ಚರ್ಚೆ, ಅರಟೆ, ಸಂಭಾಷಣೆ, ಮಾತುಕತೆ ಸರಣಿ ಕೃಷಿ ಬೆಳಕು. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಇಲಾಖೆ, ಚಿತ್ರದುರ್ಗ.
0: ಸೇವಾ ಮಾಹಿತಿ ಕೇಳಿದಿರಿ, ಆಕಾಶವಾಣಿ ಚಿತ್ರದುರ್ಗ. ಸಮಯ 6:37 ಆಗುತ್ತಲಿದೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಮೊದಲಿಗೆ ಕೆಲವು ವಾಣಿಜ್ಯ ಪ್ರಕಟಣೆಗಳು. 6:40 ಸರಿಯಾಗಿ ಪ್ರದೇಶ ಸಮಾಚಾರ ಕೇಳಿಬರಲಿದೆ.

0: ಜಾಹೀರಾತುಗಳು, ನಂತರ 6:40 ಪ್ರದೇಶ ಸಮಾಚಾರ ಕೇಳುವಿರಿ.
1: ಈ ಕತೆ ಗೃಹಿಣಿ ಮತ್ತು ಅವರ ಮನಸ್ಸಿದ್ದು. ವಿದ್ಯುತ್ ಬಿಲ್, ಕಿರಾಣಿ, ಸ್ಕೂಲ್ ಫೀಸ್ ಎಲ್ಲ ಆಯ್ತು. ಬಜೆಟ್ ಮಾಡಿ ಆಯ್ತಾ? ಹಾ, 5,000 ಉಳಿತು. ಹೊಸ ಸೀರೆ ತಗೊಳ್ಳ? ಇಲ್ಲ, ಕಳೆದ ತಿಂಗಳೇ ತಗೊಂಡಿದ್ದೆ. ಇನ್ನೊಂದು? ಇಲ್ಲ, ಮೊದಲು ಬಜೆಟ್ ಮಾಡಿ, ಬ್ಯಾಂಕ್ನಲ್ಲಿ ಸಣ್ಣ ಸಣ್ಣ ಉಳಿತಾಯ ಮಾಡಿ ಮತ್ತು ಹಣವು ಬೆಳೆಯುವುದನ್ನು ನೋಡಿ.
2: ಬಂದ್ಬಿಟ್ಲು ದೊಡ್ಡದಾಗಿ
1: ಹೋಗಿ.
3: ಆರ್ಬಿಐ ಹೇಳುತ್ತೆ,
1: ಆರ್ಥಿಕ ಸಾಕ್ಷರತೆ ಮಹಿಳೆಯರ ಸಮೃದ್ಧಿ.
4: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
1: ಈ ಕಥೆ ನರ್ಸ್ ಮತ್ತು ಅವರ ಮನಸ್ಸಿದ್ದು. ಸಂಬಳವಂತ, ಈಗ ಹೊಸ ಜುಮ್ಕಿ? ಇಲ್ಲ, ಈಗ ಉಳಿತಾಯ ಮಾತ್ರ. ಮೊದಲು ಜುಮ್ಕಿ. ಇಲ್ಲಿ ಕೇಳು, ಪ್ರತಿ ತಿಂಗಳು ಸ್ವಲ್ಪ ಉಳಿಸಿ, ಸ್ವಲ್ಪ ಹೂಡಿಕೆ ಮಾಡಿ, ಸ್ವಲ್ಪ ಎಮರ್ಜೆನ್ಸಿಗಾಗಿಯೂ ಉಳಿಸಿ, ನಂತರ ನೀವು ಟೆನ್ಷನ್ ಫ್ರೀ. ಆದ್ರೆ ಆ ಜುಮ್ಕಿ ಹೋಗ್ತೀಯಾ? ಇಲ್ಲ, ಇಂಜೆಕ್ಷನ್ ಕೊಡ್ಲಾ?
3: ಆರ್ಬಿಐ ಹೇಳುತ್ತೆ,
1: ಆರ್ಥಿಕ ಸಾಕ್ಷರತೆ ಮಹಿಳೆಯರ ಸಮೃದ್ಧಿ.

0: ಮಾನವರು ಇಲ್ಲದವರಿಗೆ ಆಸರೆಯಾಗುವುದೇ ನಿಜವಾದ ಮಾನವ ಧರ್ಮ.
1: ನಮ್ಮ ಆಹಾರದ ಒಂದಂಶ,
0: ನಮ್ಮ ಸಮಯದ ಒಂದಂಶ,
1: ನಮ್ಮ ಆದಾಯದ ಒಂದಂಶ,
0: ನಮ್ಮ ಜ್ಞಾನದ ಒಂದಂಶವನ್ನು ಸಮಾಜದಲ್ಲಿ ಅಗತ್ಯ ಇರುವವರಿಗೆ ಮೀಸಲಿಡೋಣ.
1: ಆಗ ನಮ್ಮ ಬದುಕು ಪಾವನವಾಗುವುದು.
0: ಸಮಾಜ ನಮಗೆ ನೀಡಿದ್ದನ್ನು ಸಮಾಜಕ್ಕೆ ಹಿಂದಿರುಗಿಸೋಣ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಶಾಂತಲಾ ಜಯಪ್ರಕಾಶ್. ಮುಖ್ಯಾಂಶಗಳು. ಬೆಂಗಳೂರು ಮುಂಬೈ ನಡುವೆ ಅತಿವೇಗದ ರೈಲು ಕಾರಿಡಾರ್ ಯೋಜನೆ ಮಂಜೂರಾತಿಗೆ ಕೇಂದ್ರ ರೈಲ್ವೆ ಸಚಿವರಲ್ಲಿ ಸಂಸದ ತೇಜಸ್ವಿ ಸೂರ್ಯ ಮನವಿ. ಮಂಗಳೂರಿನಲ್ಲಿ ಗೇರುಮೇಳಕ್ಕೆ ಸಚಿವ ಈಶ್ವರ್ ಬಿ ಖಂಡ್ರೆ ಚಾಲನೆ. ಕಾಡಿನಿಂದ ಹೊರಬಂದ 5 ಕುಟುಂಬಗಳಿಗೆ ಪರಿಹಾರ ಚೆಕ್ ವಿತರಣೆ. ಜಾಗತಿಕ ವಿದ್ಯಮಾನಗಳಿಂದಾಗಿ ತೈಲ ಬೆಲೆಯಲ್ಲಿ ಏರಿಕೆ, ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಸಮರ್ಥನೆ. ಹಾಗೂ ಯುವ ಪ್ರತಿಭೆಗಳು ರಾಷ್ಟ್ರ ಮತ್ತು ಅಂತಾರಾಷ್ಟೀಯ ಮಟ್ಟದಲ್ಲಿ ಉತ್ತಮ ಕ್ರೀಡಾಪಟುಗಳಾಗಿ ಬೆಳೆಯಬೇಕು, ಸಚಿವ ಎಂಬಿ ಪಾಟೀಲ್ ಆಶಯ. ದಾವಣಗೆರೆ ಹುಬ್ಬಳ್ಳಿ ಧಾರವಾಡ ಮತ್ತು ಬೆಳಗಾವಿ ಮಾರ್ಗವಾಗಿ ಬೆಂಗಳೂರು ಹಾಗೂ ಮುಂಬೈ ನಗರಗಳ ನಡುವೆ ಅತಿವೇಗದ ಅಥವಾ ಬುಲೆಟ್ ರೈಲು ಕಾರಿಡಾರ್ ಯೋಜನೆಯನ್ನು ಮಂಜೂರು ಮಾಡುವಂತೆ ಸಂಸದ ತೇಜಸ್ವಿ ಸೂರ್ಯ ಕೇಂದ್ರ ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್ ಅವರನ್ನು ವಿನಂತಿಸಿದ್ದಾರೆ. ಎಸ್ಎಂವಿಟಿ ಬೆಂಗಳೂರು ಲೋಕಮಾನ್ಯ ತಿಲಕ್ ಟರ್ಮಿನಸ್ ಮುಂಬೈ ನಡುವಿನ ನೂತನ ನೇರ ರೈಲು ಸೇವೆಗೆ ಕೇಂದ್ರ ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್ ಹಾಗೂ ರೈಲ್ವೆ ರಾಜ್ಯ ಸಚಿವ ವಿ ಸೋಮಣ್ಣ ಅವರೊಂದಿಗೆ ವರ್ಚುವಲ್ ಆಗಿ ಚಾಲನೆ ನೀಡಿ ಮಾತನಾಡಿದ ಅವರು, ರಾಜ್ಯ $1 trillion ಆರ್ಥಿಕತೆಯಾಗಬೇಕಾದರೆ ಉತ್ತರ ಮತ್ತು ಮಧ್ಯ ಕರ್ನಾಟಕವನ್ನು ಹಿಂದೆ ಬಿಡಲು ಸಾಧ್ಯವಿಲ್ಲ ಎಂದು ಪ್ರತಿಪಾದಿಸಿದರು. ಕೆಲವೇ ವರ್ಷಗಳಲ್ಲಿ ಉತ್ತರ ಕರ್ನಾಟಕ ಭಾಗವು ರಾಜ್ಯದ ಮುಂದಿನ ಹಂತದ ಬೆಳವಣಿಗೆಗೆ ದಿಕ್ಸೂಚಿಯಾಗಬಲ್ಲ ಎಲ್ಲಾ ಅನುಕೂಲಗಳನ್ನು ಪಡೆಯಲಿದ್ದು, ಈ ಭಾಗಕ್ಕೆ ಕ್ಷಿಪ್ರ ಸಂಪರ್ಕ ಕಲ್ಪಿಸುವುದು ಉದ್ಯೋಗ, ಉದ್ಯಮ, ಹೂಡಿಕೆ ಮತ್ತು ಅವಕಾಶಗಳ ವಿಷಯದಲ್ಲಿ ಅತ್ಯಂತ ಮಹತ್ವದ ಬದಲಾವಣೆಯನ್ನು ತರಲಿದೆ. ಕರ್ನಾಟಕದ ಬೆಳವಣಿಗೆಯ ಇತಿಹಾಸದಲ್ಲಿ ಉತ್ತರ ಕರ್ನಾಟಕವು ತನ್ನ ಅರ್ಹವಾದ ಪಾಲನ್ನು ಪಡೆಯಲೇಬೇಕಿದೆ ಎಂದು ಅವರು ಅಭಿಪ್ರಾಯಪಟ್ಟರು. ಇಂದು ಬೆಳಗ್ಗೆ ವರ್ಚುವಲ್ ಮೂಲಕ ರೈಲು ಸೇವೆಗೆ ಚಾಲನೆ ನೀಡುವ ವೇಳೆ ಕೇಂದ್ರ ಸಚಿವ ಅಶ್ವಿನಿ ವೈಷ್ಣವ್ ಬೆಂಗಳೂರು ಮುಂಬೈ ನಡುವೆ ವಂದೇ ಭಾರತ್ ಸ್ಲೀಪರ್ ರೈಲು ಸೇವೆ ಶೀಘ್ರದಲ್ಲೇ ಆರಂಭವಾಗಲಿದೆ ಎಂದು ಘೋಷಿಸಿದರು. ಮಂಗಳೂರಿನಲ್ಲಿ ಇಂದು ನಡೆದ ಗೇರುಮೇಳದಲ್ಲಿ ಅರಣ್ಯ ಮತ್ತು ಪರಿಸರ ಸಚಿವ ಈಶ್ವರ್ ಬಿ ಖಂಡ್ರೆ ಅವರು ಭಾಗವಹಿಸಿ ಕಾಡಿನಿಂದ ಸ್ವಯಂ ಪ್ರೇರಿತರಾಗಿ ಹೊರಬಂದ 5 ಕುಟುಂಬಗಳಿಗೆ 2.38 crore ರೂಪಾಯಿ ಪರಿಹಾರ ಚೆಕ್ ವಿತರಿಸಿದರು. ಕುದುರೆಮುಖ ರಾಷ್ಟ್ರೋತ್ಥಾನ ಪುನರ್ವಸತಿ ಯೋಜನೆಯಡಿ ಕುಟುಂಬಗಳ ಹಂತ ಹಂತದ ಸ್ಥಳಾಂತರಕ್ಕಾಗಿ ಹೆಚ್ಚುವರಿಯಾಗಿ 20 crore ರೂಪಾಯಿ ಅನುದಾನ ಪ್ರಕಟಿಸಿದ ಸಚಿವರು, ಇತ್ತೀಚೆಗೆ ಆನೆದಾಳಿಗೆ ಮೃತಪಟ್ಟ ಕೆರೆಕಟ್ಟೆಯ ಮುಡಬಿ ನಿವಾಸಿಯ ಕುಟುಂಬದ ಇಬ್ಬರಿಗೆ ಮಾನವೀಯ ನೆಲೆಯಲ್ಲಿ ಅರಣ್ಯ ಇಲಾಖೆಯಲ್ಲಿ ಹೊರಗುತ್ತಿಗೆ ಉದ್ಯೋಗ ನೀಡಲಾಗಿದೆ ಎಂದರು. ರಾಜ್ಯವನ್ನು ಗೇರು ಉತ್ಪಾದನೆಯಲ್ಲಿ ಸ್ವಾವಲಂಬಿಯನ್ನಾಗಿ ಮಾಡಲು ಮತ್ತು ರೈತರಿಗೆ ರಿಯಾಯಿತಿ ದರದಲ್ಲಿ ಗುಣಮಟ್ಟದ ಕಸಿ ಸಸಿಗಳನ್ನು ಪೂರೈಸಲು ಗೇರು ಅಭಿವೃದ್ಧಿ ನಿಗಮಕ್ಕೆ 1 crore ರೂಪಾಯಿ ಅನುದಾನವನ್ನು ಸಚಿವರು ಇದೇ ಸಂದರ್ಭದಲ್ಲಿ ಘೋಷಿಸಿದರು. ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಸಚಿವ ಸಂಪುಟ ಪುನರ್ರಚನೆ ಮಾಡುವುದು ಮುಖ್ಯಮಂತ್ರಿ ಮತ್ತು ಪಕ್ಷದ ವರಿಷ್ಠರ ನಿರ್ಧಾರವಾಗಿದ್ದು ಯಾವುದೇ ತೀರ್ಮಾನಕ್ಕೆ ತಾವು ಬದ್ಧರಾಗಿರುವುದಾಗಿ ತಿಳಿಸಿದರು. ವಿಶ್ವದ ಇತರ ಮುಂದುವರಿದ ರಾಷ್ಟ್ರಗಳಿಗೆ ಹೋಲಿಸಿದರೆ ಭಾರತದಲ್ಲಿ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ನಿಯಂತ್ರಣದಲ್ಲಿದೆ ಎಂದು ಕೇಂದ್ರ ಭಾರಿ ಕೈಗಾರಿಕೆ ಮತ್ತು ಉಕ್ಕು ಸಚಿವ ಎಚ್ ಡಿ ಕುಮಾರಸ್ವಾಮಿ ಸಮರ್ಥಿಸಿಕೊಂಡಿದ್ದಾರೆ. ಮೈಸೂರಿನ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ನಡೆದ ಜನರೊಂದಿಗೆ ಜನತಾದಳ ಸಮಾವೇಶದಲ್ಲಿ ಮಾತನಾಡಿದ ಅವರು, ಇರಾನ್ ಮೇಲಿನ ಯುದ್ಧದಿಂದಾಗಿ ಜಾಗತಿಕ ಮಟ್ಟದಲ್ಲಿ ಎದುರಾಗಿರುವ ತೈಲ ಸರಬರಾಜು ಬಿಕ್ಕಟ್ಟು ಇಂಧನ ಬೆಲೆ ಏರಿಕೆಗೆ ಪ್ರಮುಖ ಕಾರಣವಾಗಿದೆ ಎಂದು ವಿಶ್ಲೇಷಿಸಿದರು. ಇದೇ ವೇಳೆ ಮುಂಬರುವ 2028 ವಿಧಾನಸಭಾ ಚುನಾವಣೆಯಲ್ಲಿ ಜೆಡಿಎಸ್ ಪಕ್ಷ ರಾಜ್ಯದ ಕನಿಷ್ಠ 75 ಕ್ಷೇತ್ರಗಳಲ್ಲಿ ಜಯಗಳಿಸಲಿದೆ ಹಾಗೂ ಚಾಮುಂಡೇಶ್ವರಿ ಕ್ಷೇತ್ರ ಜೆಡಿಎಸ್ನ ಭದ್ರಕೋಟೆಯಾಗಿ ಮುಂದುವರಿಯಲಿದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು. ಪಕ್ಷದಲ್ಲಿ ಯಾವುದೇ ಆಂತರಿಕ ಗೊಂದಲಗಳಿಲ್ಲ ಹಾಗೂ ಯಾವುದೇ ರಾಜಕೀಯ ಒತ್ತಡಗಳಿಗೆ ತಾವು ಮಣಿಯುವುದಿಲ್ಲ ಎಂದು ಸ್ಪಷ್ಟಪಡಿಸಿದರು. ಕಾರ್ಯಕ್ರಮದಲ್ಲಿ ಪಕ್ಷದ ಯುವ ಘಟಕದ ರಾಜ್ಯಾಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ, ಮಾಜಿ ಸಚಿವ ಸಾರಾ ಮಹೇಶ್, ಶಾಸಕ ಹರೀಶ್ ಗೌಡ ಮತ್ತಿತರರು ಉಪಸ್ಥಿತರಿದ್ದರು. ಬಾಗಲಕೋಟೆ ಜಿಲ್ಲೆಯ ಬಾದಾಮಿ ತಾಲೂಕಿನ ಐತಿಹಾಸಿಕ ಮಹಾಕೂಟದಲ್ಲಿ ಬಿಜೆಪಿ ವತಿಯಿಂದ ಆಯೋಜಿಸಲಾದ ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯ ಪ್ರಶಿಕ್ಷಣ ಮಹಾ ಅಭಿಯಾನ ಕಾರ್ಯಕ್ರಮಕ್ಕೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ಇಂದು ಚಾಲನೆ ನೀಡಿದರು. ಮಹಾಕೂಟೇಶ್ವರ ದೇವಸ್ಥಾನದ ಆವರಣದಲ್ಲಿ ಜರುಗಿದ ಕಾರ್ಯಕ್ರಮದಲ್ಲಿ ಮಾತನಾಡಿದ ಸಚಿವರು, ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯರ ಆದರ್ಶ ಹಾಗೂ ತತ್ವಗಳ ಪಕ್ಷದ ಪ್ರತಿಯೊಬ್ಬ ಕಾರ್ಯಕರ್ತರು ತಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಎಂದು ಕರೆ ನೀಡಿದರು. ಕಾರ್ಯಕ್ರಮಕ್ಕೂ ಮುನ್ನ ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು, ದೇಶದಲ್ಲಿ ಪ್ರತಿ ವರ್ಷ ಸುಮಾರು 23-24 lakh ವಿದ್ಯಾರ್ಥಿಗಳು ನೀಟ್ ಪರೀಕ್ಷೆ ಬರೆಯುತ್ತಿದ್ದು, ಭವಿಷ್ಯದಲ್ಲಿ ಅಕ್ರಮಗಳಿಗೆ ಆಸ್ಪದ ನೀಡದಂತೆ ಸಂಪೂರ್ಣ ಪರೀಕ್ಷಾ ಪ್ರಕ್ರಿಯೆಯನ್ನು ಆನ್ಲೈನ್ ಮೂಲಕ ನಡೆಸುವ ಕುರಿತು ಕೇಂದ್ರ ಸರ್ಕಾರ ಗಂಭೀರ ಚಿಂತನೆ

0: ನಡೆಸುತ್ತಿದೆ ಎಂದರು. ಅರ್ಹ ವಿದ್ಯಾರ್ಥಿಗಳಿಗೆ ಯಾವುದೇ ಕಾರಣಕ್ಕೂ ಅನ್ಯಾಯವಾಗದಂತೆ ಸರ್ಕಾರ ಕಠಿಣ ಕ್ರಮಗಳನ್ನು ಕೈಗೊಂಡಿದ್ದು ವಿದ್ಯಾರ್ಥಿಗಳು ಹಾಗೂ ಪೋಷಕರು ಆತಂಕ ಪಡುವ ಅಗತ್ಯವಿಲ್ಲ ಎಂದು ಭರವಸೆ ನೀಡಿದರು. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಯುವ ಪ್ರತಿಭೆಗಳು ಉತ್ತಮ ಕ್ರೀಡಾಪಟುಗಳಾಗಿ ಹೊರಹೊಮ್ಮಿ ರಾಷ್ಟ ಮತ್ತು ಅಂತಾರಾಷ್ಟೀಯ ಮಟ್ಟದಲ್ಲಿ ಬೆಳೆಯಬೇಕು ಎಂದು ಮೂಲಸೌಕರ್ಯ ಅಭಿವೃದ್ದಿ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಎಂಬಿ ಪಾಟೀಲ್ ತಿಳಿಸಿದ್ದಾರೆ. ವಿಜಯಪುರದಲ್ಲಿ ಇಂದು ಆರಂಭವಾದ ರಾಜ್ಯ ಮಟ್ಟದ ಬ್ಯಾಡ್ಮಿಂಟನ್ ಪಂದ್ಯಾವಳಿಗೆ ಚಾಲನೆ ನೀಡಿ ಮಾತನಾಡಿದ ಅವರು, ರಾಜ್ಯ ಬ್ಯಾಡ್ಮಿಂಟನ್ ಅಸೋಸಿಯೇಷನ್ ಆಯೋಜಿಸಿರುವ ರಾಜ್ಯ ಮಟ್ಟದ ಬ್ಯಾಡ್ಮಿಂಟನ್ ಪಂದ್ಯಾವಳಿ ವಿಜಯಪುರಕ್ಕೆ ಹೊಸ ರೂಪ ನೀಡಲಿದೆ. ಈ ಪಂದ್ಯಾವಳಿಯಿಂದಾಗಿ ಜಿಲ್ಲೆಯ ಕೀರ್ತಿ ಹೆಚ್ಚಲಿದ್ದು ರಾಜ್ಯ ಮಟ್ಟದಲ್ಲೂ ಕ್ರೀಡಾ ಕ್ಷೇತ್ರಕ್ಕೆ ಉತ್ತೇಜನ ದೊರೆಯಲಿದೆ ಎಂದರು. ಬರಗಾಲ ಜಿಲ್ಲೆ ಎಂಬ ಕುಖ್ಯಾತಿಗೊಳಗಾಗಿದ್ದ ಈ ಜಿಲ್ಲೆ ಇಂದು ಬದಲಾಗಿದ್ದು ಮುಂದೊಂದು ದಿನ ರಾಷ್ಟ್ರಮಟ್ಟದ ಕ್ರೀಡಾಕೂಟ ಆಯೋಜಿಸುವ ಮಟ್ಟಕ್ಕೆ ಬೆಳೆಯಲಿ ಎಂದು ಆಶಿಸಿದರು. ಹುಬ್ಬಳ್ಳಿಯ ಕರ್ನಾಟಕ ವೈದ್ಯಕೀಯ ಕಾಲೇಜ್ ಮತ್ತು ಸಂಶೋಧನಾ ಸಂಸ್ಥೆ KMCRIಗೆ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷೆ ಡಾ ನಾಗಲಕ್ಷ್ಮಿ ಚೌಧರಿ ಇಂದು ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಆಸ್ಪತ್ರೆಯ ತಾಯಿ ಮತ್ತು ಮಕ್ಕಳ ವಿಭಾಗ ಹಾಗೂ ಮಕ್ಕಳ ತೀವ್ರ ನಿಗಾ ಘಟಕಗಳಿಗೆ ಭೇಟಿ ನೀಡಿದ ಅವರು ರೋಗಿಗಳಿಂದ ಅಹವಾಲು ಸ್ವೀಕರಿಸಿದರು. ಬಾಣಂತಿಯರಿಗೆ ಬಿಸಿನೀರಿನ ಸೌಲಭ್ಯವಿಲ್ಲದಿರುವುದು, ಹಾಸಿಗೆಗಳ ಕೊರತೆ ಹಾಗೂ ಸಿಬ್ಬಂದಿಯ ನಡವಳಿಕೆ ಕುರಿತು ಸಾರ್ವಜನಿಕರು ದೂರು ನೀಡಿದರು. ಈ ಸಮಸ್ಯೆಗಳನ್ನು ತಕ್ಷಣವೇ ಬಗೆಹರಿಸಿ 15 ದಿನದೊಳಗೆ ಜಿಲ್ಲಾಧಿಕಾರಿಗಳಿಗೆ ವರದಿ ಸಲ್ಲಿಸುವಂತೆ ಆಸ್ಪತ್ರೆಯ ನಿರ್ದೇಶಕ ಡಾ ಈಶ್ವರ್ ಹೊಸಮನಿ ಅವರಿಗೆ ನಿರ್ದೇಶನ ನೀಡಿದರು. ಬಳಿಕ ಮಾತನಾಡಿದ ಅವರು, ಆಸ್ಪತ್ರೆಯಲ್ಲಿ ತಿಂಗಳಿಗೆ 1,500 ಹೆಚ್ಚು ಹೆರಿಗೆಗಳಾಗುತ್ತಿದ್ದು ಒತ್ತಡ ಹೆಚ್ಚಾಗಿದೆ. ಆದರೆ ತಿಂಗಳಿಗೆ ಸರಾಸರಿ 9 ತಾಯಂದಿಯರು ಮೃತಪಡುತ್ತಿರುವುದು ಕಳವಳಕಾರಿಯಾಗಿದ್ದು ಶೂನ್ಯ ಸಾವು ದಾಖಲಿಸುವ ನಿಟ್ಟಿನಲ್ಲಿ ಜಿಲ್ಲಾಡಳಿತದೊಂದಿಗೆ ಚರ್ಚಿಸಲಾಗುವುದು ಎಂದರು. ವಿಜಯಪುರದ ಬಿಎಲ್ಡಿಇ ಆಸ್ಪತ್ರೆ ಆವರಣದಲ್ಲಿ ಅಗ್ನಿಶಾಮಕ ಇಲಾಖೆ, ಗೃಹ ರಕ್ಷಕ ದಳ, ಬಿಎಲ್ಡಿಇ ಆಸ್ಪತ್ರೆ, ಸರ್ಕಾರಿ ಆಸ್ಪತ್ರೆಯ ವೈದ್ಯಕೀಯ ತಂಡ ಮತ್ತು ಎನ್ಎನ್ಸಿ ಘಟಕಗಳಿಂದ ಬಾಂಬ್ ಸ್ಫೋಟ ಸಂದರ್ಭದಲ್ಲಿ ತೆಗೆದುಕೊಳ್ಳಬಹುದಾದ ಮುನ್ನೆಚ್ಚರಿಕೆಗಳ ಕುರಿತು ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸಲು ಅಣಕು ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು. ಬಾಂಬ್ ಸ್ಫೋಟ ಆದ ಸಮಯದಲ್ಲಿ ಕೈಗೊಳ್ಳಬೇಕಾದ ಪ್ರಾಥಮಿಕ ಉಪಚಾರಗಳ ಕುರಿತು ಅಣಕು ಪ್ರದರ್ಶನ ಮುಖಾಂತರ ಒಳಗೆ ಸಿಲುಕಿಕೊಂಡಿರುವ ಸಾರ್ವಜನಿಕರು ತುರ್ತಾಗಿ ರಕ್ಷಿಸಲು ಕ್ರಮ ವಹಿಸುವ ಜೊತೆಗೆ ವಿವಿಧ ಬಣ್ಣದ ಗುರುತುಗಳ ಮೂಲಕ ಮರಣ ಹೊಂದಿದವರು, ತೀವ್ರವಾಗಿ ಗಾಯಗೊಂಡವರು, ಕಡಿಮೆ ಗಾಯಗೊಂಡವರು ಮತ್ತು ಅಪಾಯದಿಂದ ಪಾರಾದವರನ್ನು ಗುರುತಿಸುವ ರೀತಿಯ ಕುರಿತು ಜನರಲ್ಲಿ ಅರಿವು ಮೂಡಿಸಲಾಯಿತು. ಉಚಿತ ಸಾಮೂಹಿಕ ವಿವಾಹ ಕಾರ್ಯಕ್ರಮಗಳು ಸಮಾಜದಲ್ಲಿ ದುಂದುವೆಚ್ಚಕ್ಕೆ ಕಡಿವಾಣ ಹಾಕುವುದರ ಜೊತೆಗೆ ಮಧ್ಯಮ ಹಾಗೂ ಬಡವರ್ಗದ ಕುಟುಂಬಗಳಿಗೆ ಆರ್ಥಿಕ ನೆರವಾಗುತ್ತದೆ ಎಂದು ಯಾದಗಿರಿ ಜಿಲ್ಲಾ ಉಸ್ತುವಾರಿ ಸಚಿವ ಶರಣಬಸಪ್ಪ ದರ್ಶನಾಪುರ ಅಭಿಪ್ರಾಯಪಟ್ಟಿದ್ದಾರೆ. ಇನ್ನು ಹವಾವರ್ತಮಾನ. ಕರಾವಳಿ ಕರ್ನಾಟಕದ ಹೆಚ್ಚಿನ ಸ್ಥಳಗಳಲ್ಲಿ, ದಕ್ಷಿಣ ಒಳನಾಡಿನ ಕೆಲವು ಸ್ಥಳಗಳಲ್ಲಿ ಹಾಗೂ ಉತ್ತರ ಒಳನಾಡಿನ ಒಂದೆರಡು ಕಡೆಗಳಲ್ಲಿ ಮಳೆಯಾಗಿದೆ. ಪ್ರಮುಖವಾಗಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮುಲ್ಕಿಯಲ್ಲಿ 7 ಮಳೆಯಾಗಿದೆ. ಉಳಿದಂತೆ ಹಾವೇರಿಯಲ್ಲಿ 5, ಮೂಡುಬಿದ್ರಿ, ಶಿವಮೊಗ್ಗ, ಹುಂಚದಕಟ್ಟೆ, ಹೂಟಿಗೆಹಾರದಲ್ಲಿ ತಲಾ 4, ಉಪ್ಪಿನಂಗಡಿ, ಪುತ್ತೂರು, ಸುಳ್ಯ, ಶೃಂಗೇರಿ ಭಾಗಮಂಡಲದಲ್ಲಿ ತಲಾ 3 ಮಳೆಯಾಗಿದೆ. ಕಲಬುರಗಿ ಜಿಲ್ಲೆಯಲ್ಲಿ ರಾಜ್ಯದಲ್ಲೇ ಗರಿಷ್ಠ 42.4 ಡಿಗ್ರಿ ಸೆಲ್ಸಿಯಸ್ ತಾಪಮಾನ ದಾಖಲಾಗಿದೆ. ಕರಾವಳಿ ಭಾಗದ ಸಮುದ್ರ ಪ್ರದೇಶಗಳಲ್ಲಿ ಇಂದು ಮತ್ತು ನಾಳೆ ಭಾರೀ ಗಾಳಿ ಹಾಗೂ ಅಲೆಗಳ ಅಬ್ಬರ ಹೆಚ್ಚಾಗುವ ಸಾಧ್ಯತೆ ಇರುವ ಹಿನ್ನೆಲೆ ಮೀನುಗಾರರಿಗೆ ಭಾರತೀಯ ಹವಾಮಾನ ಇಲಾಖೆ ಎಚ್ಚರಿಕೆ ನೀಡಿದ್ದು ಸಮುದ್ರಕ್ಕೆ ಇಳಿಯದಂತೆ ಸಲಹೆ ನೀಡಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಬೆಂಗಳೂರು ಮುಂಬೈ ನಡುವೆ ಅತಿವೇಗದ ರೈಲು ಕಾರಿಡಾರ್ ಯೋಜನೆ ಮಂಜೂರಾತಿಗೆ ಕೇಂದ್ರ ರೈಲ್ವೆ ಸಚಿವರಲ್ಲಿ ಸಂಸದ ತೇಜಸ್ವಿ ಸೂರ್ಯ ಮನವಿ. ಮಂಗಳೂರಿನಲ್ಲಿ ಗೇರು ಮೇಳಕ್ಕೆ ಸಚಿವ ಈಶ್ವರ್ ಬಿ ಖಂಡ್ರೆ ಚಾಲನೆ. ಕಾಡಿನಿಂದ ಹೊರಬಂದ 5 ಕುಟುಂಬಗಳಿಗೆ ಪರಿಹಾರ ಚೆಕ್ ವಿತರಣೆ. ಜಾಗತಿಕ ವಿದ್ಯಮಾನಗಳಿಂದಾಗಿ ತೈಲ ಬೆಲೆಯಲ್ಲಿ ಏರಿಕೆ, ಕೇಂದ್ರ ಸಚಿವ HD ಕುಮಾರಸ್ವಾಮಿ ಸಮರ್ಥನೆ. ಹಾಗೂ ಯುವ ಪ್ರತಿಭೆಗಳು ರಾಷ್ಟ್ರ ಮತ್ತು ಅಂತಾರಾಷ್ಟೀಯ ಮಟ್ಟದಲ್ಲಿ ಉತ್ತಮ ಕ್ರೀಡಾಪಟುಗಳಾಗಿ ಬೆಳೆಯಬೇಕು, ಸಚಿವ ಎಂಬಿ ಪಾಟೀಲ್ ಆಶಯ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ

0: 75ಕ್ಕೆ
1: ಆಕಾಶವಾಣಿ ಬೆಂಗಳೂರು ಈಗ ಸಮಯ 6:50.
2: ಸಿರಿ, ಆಗಿಂದ ಒಂದೇ ಸಮ ನಲ್ಲಿಲ್ ನೀರ್ ಸುರಿತಾ ಇದೆ, ಏನ್ ಮಾಡ್ತಾ ಇದೀಯಾ?
3: ಹಲ್ಲುಜ್ತಾ ಇದೀನಿ ಕಣಮ್ಮ.
2: ಹಲ್ಲುಜ್ಜಿ ಬಾಯಿ ತೊಳಿಬೇಕಾದ್ರೆ ನೀರ್ ಬಿಟ್ಕೋ, ಯಾಕೆ ವೇಸ್ಟ್ ಮಾಡ್ತಾ ಇದೀಯಾ?
3: ಸರಿ ನಿಲ್ಸಿದೀನಿ ಬಿಡು.
2: ದಯಮ್ಮ ನೀನು ಅಷ್ಟೇ, ಪಾತ್ರೆ ಉಜ್ಜಿದ ಮೇಲೆ ನಲ್ಲಿಯಿಂದ ನೀರ್ ಬಿಟ್ಕೋ, ಸುಮ್ನೆ ನೀರ್ ಸುರಿಸ್ಬೇಡ.
4: ಆಯ್ತ್ ಕಣಕ. ಕೈ ಮುಸಿರಾಗಿತ್ತಾ? ಹಂಗೆ ಬಿಟ್ಬಿಟ್ಟೆ.
2: ಹಂಗೇನೆ ಎರಡೇ ಬಟ್ಟೆ ಇರೋದು, ಬಕೆಟ್ ತುಂಬಾ ನೀರ್ ಬಿಟ್ಕೊಂಡು ಜಾಲಿಸ್ತಾ ಇರ್ಬೇಡ. ಬಟ್ಟೆ ಮುಳುಗೋದಕ್ಕೆ ಎಷ್ಟ್ ಬೇಕೋ ಅಷ್ಟು ನೀರ್ ಹಾಕೊಂಡು ಜಾಲಿಸು.
4: ಹೂ ಕಣಕ, ಹಂಗೆ ಮಾಡ್ತೀನಿ ತಗ.
3: ಅಮ್ಮ ಗಾಡಿ ತೊಳಿಬೇಕು, ಪೈಪ್ ತಗೊಂಡು ಹೋಗ್ತೀನಿ.
5: ಹೇ ಸಿರಿ, ಅಮ್ಮ ಹೇಳ್ತಾ ಇರೋದು ಕೇಳಿಸ್ತು ತಾನೆ? ಸುಮ್ನೆ ನೀರನ್ನ ವೇಸ್ಟ್ ಮಾಡ್ಬೇಡ, ಪೈಪ್ ನಲ್ಲಿ ನೀರ್ ಬಿಡ್ತಾ, ಗೊತ್ತಾಯ್ತಾ?
1: ಇಂದು ಉಳಿಸುವ ಒಂದು ಹನಿ ನೀರು ನಾಳಿನ ಜೀವಕ್ಕೆ ಆಧಾರ, ಮುಂದಿನ ಪೀಳಿಗೆಯ ಆಸ್ತಿ.
6: ಜಲ ಜಲ ಜಲ ಧಾರೆಯಾಗಿ ಭೂಮಿಯ
7: ಆಕಾಶವಾಣಿ ಚಿತ್ರದುರ್ಗ. ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮ.

ನಮ್ಮೆಲ್ಲ ಆತ್ಮೀಯ ರೈತ ಬಾಂಧವರಿಗೆ ಶರಣು ಶರಣಾರ್ಥಿಗಳು. ಇಂದಿನ ಕಿಸಾನ್ ವಾಣಿ ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ಸಮಗ್ರ ಕೃಷಿಯ ಅನುಭವಗಳ ಕುರಿತು ದಾವಣಗೆರೆ ಜಿಲ್ಲೆ ಹರಿಹರ ತಾಲೂಕು ಸತ್ಯನಾರಾಯಣಪುರ ಗ್ರಾಮದ ಪ್ರಗತಿಪರ ಕೃಷಿಕರಾದ ಎನ್ಎಸ್ ವೆಂಕಟರಾಮಾಂಜನೇಯ ಸ್ವಾಮಿ ಅವರೊಂದಿಗೆ ಸಂದರ್ಶನ ಕೇಳಿಬರಲಿದೆ.

0: ದೊರಕ ದೊರಕ ಆಫೀಸ್ಗೆ ಟೈಮ್ ಆಗಿದೆ ಕಣವ. ಕಸವನ್ನ ಇಲ್ಲೇ ಎಲ್ಲಾದ್ರೂ ರಸ್ತೆ ಬದಿಗೆ ಹಾಕಿ ಹೋದ್ರೆ ಆಯ್ತು ಕಣವ.
1: ಓಯ್ ಬಸಣ್ಣ, ನಿಲ್ಲು ಅಲ್ಲೇನೆ. ಕಸನ ಯಾಕಪ್ಪ ರಸ್ತೆಗೆ ಎಸಿತಿದ್ಯಾ? ಪ್ರತಿದಿನ ನಮ್ಮ ಮನೆಗಳ ಮುಂದೆ ಕಸದ ಗಾಡಿ ಬರುತ್ತಾನೆ.
0: ಅದರಿಂದ ಏನಾಯ್ತು ದೊರಕ? ಸಣ್ಣ ಪ್ಲಾಸ್ಟಿಕ್ ಕಸ ತಾನೇ ಅದು?
2: ಸಣ್ಣ ಪ್ಲಾಸ್ಟಿಕ್ ಕಸ ಅಲ್ಲ ಕಣಪ್ಪ, ಪ್ಲಾಸ್ಟಿಕ್ ಮಣ್ಣಿನಲ್ಲಿ ಕರಗೋದಿಲ್ಲ. ಮಳೆ ಬಂದ್ರೆ ಕಾಲುವೆಗಳು ಮುಚ್ಚಿ ನೀರು ತುಂಬುತ್ತವೆ. ಸೊಳ್ಳೆ ಕೀಟಗಳು ಹೆಚ್ಚಾಗಿ ಡೆಂಗ್ಯೂ ಮಲೇರಿಯಾ ರೋಗಗಳು ಬರುತ್ತೆ. ಜಾನುವಾರುಗಳು ತಿಂದ್ರೆ ಸಾಯ್ತಾವ್ ಕಣಪ್ಪ. ಈ ಸಣ್ಣ ಪ್ಲಾಸ್ಟಿಕ್ ದೊಡ್ಡ ದೊಡ್ಡ ಸಮಸ್ಯೆಗಳನ್ನು ತರುತ್ತೆ ಕಣಪ್ಪ.
1: ಸರಿಯಾಗಿ ಹೇಳ್ದೆ ನೋಡು ಅನ್ಮಕ್ಕ.
0: ಅಯ್ಯಯ್ಯೋ, ಈ ಪ್ಲಾಸ್ಟಿಕ್ ಕಸದಿಂದ ಇಷ್ಟೆಲ್ಲ ಸಮಸ್ಯೆಗಳು ಆಗ್ತವೆ ಅಂತೇಳಿ ನಾನು ಯೋಚನೆ ಮಾಡಿಲ್ಲ ಕಣವ. ಇನ್ ಮುಂದೆ ರಸ್ತೆಗೆ ಕಸ ಎಸೆಯಿದೆ, ಕಸದ ವಾಹನಕ್ಕೆ ಕಸ ಬೇರ್ಪಡಿಸಿ ಕೊಡ್ತೇನೆ ಕಣವ.
3: ಬನ್ನಿ ಬೇಗ ಬನ್ನಿ, ಕಸವ ಇಲ್ಲಿ ತನ್ನಿ.
4: ಎಲ್ಲರೂ ಕಸದ ವಾಹನ ಬಳಸಿ ರೋಗಗಳಿಂದ ದೂರವಿರಿ. ರಸ್ತೆಗೆ ಕಸ ಹಾಕಿದರೆ ರೋಗ, ಕಸದ ವಾಹನಕ್ಕೆ ಕೊಟ್ಟರೆ ಆರೋಗ್ಯ ಯೋಗ. ಸ್ವಚ್ಛ ನಗರ ನಮ್ಮ ಹೊಣೆಗಾರಿಕೆ.

0: ಲಿಡ್ಕರ್ ವತಿಯಿಂದ ರಾಜ್ಯ ಮಟ್ಟದ ಚರ್ಮ ಪಾದರಕ್ಷೆ ತಯಾರಿಕಾ ಸ್ಪರ್ಧೆಯು ಜೂನ್ 6ರಂದು ಬೆಂಗಳೂರಿನ ಕರ್ನಾಟಕ ಇನ್ಸ್ಟಿಟ್ಯೂಟ್ ಆಫ್ ಲೆದರ್ ಅಂಡ್ ಫ್ಯಾಷನ್ ಟೆಕ್ನಾಲಜಿಯಲ್ಲಿ ನಡೆಯಲಿದೆ.
1: 18-55 ವರ್ಷದೊಳಗಿನ ಆಸಕ್ತರು ಸ್ಪರ್ಧೆಯಲ್ಲಿ ಭಾಗವಹಿಸಿ ಬಹುಮಾನ ಗೆಲ್ಲಲು ಸುವರ್ಣಾವಕಾಶ.
0: ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇದೇ ತಿಂಗಳ 30ನೇ ತಾರೀಕು.
1: ಹೆಚ್ಚಿನ ಮಾಹಿತಿಗಾಗಿ lidkar.com ಅವಲೋಕಿಸಿ ಅಥವಾ 9482300400 ಕರೆ ಮಾಡಿ.
0: ಲಿಡ್ಕರ್, ನಂಬಿಕೆ ನಿರಂತರ.
2: ವರ್ಕ್ ಫ್ರಮ್ ಹೋಮ್, ಹೈ ಸ್ಯಾಲರಿ, ಬರೀ ಒಂದು ಕ್ಲಿಕ್ ನಲ್ಲಿ. ಅರೆ ವಾ,
3: ಸಿಕ್ಕಿಬಿದ್ರು.
4: ಅಪರಿಚಿತ ಲಿಂಕ್ ಗಳನ್ನು ಕ್ಲಿಕ್ ಮಾಡಬೇಡಿ. RBI ಹೇಳುತ್ತೆ,
5: ಜಾಣರಾಗಿರಿ, ಜಾಗರೂಕರಾಗಿರಿ.
1: ಪ್ರಸಾರ ಭಾರತಿ ತನ್ನ ಡಿಜಿಟಲ್ ವೇದಿಕೆಯನ್ನು ಪರಿಚಯಿಸುತ್ತಿದೆ. ಆಕಾಶವಾಣಿ ಮತ್ತು ದೂರದರ್ಶನ ಕೇಂದ್ರದ

0: ಕಾರ್ಯಕ್ರಮಗಳು, ವಾರ್ತೆ, ದೃಶ್ಯಾವಳಿಗಳು, ಅಧಿಸೂಚನೆಗಳು, ಟ್ವಿಟರ್ ಸಂದೇಶಗಳು ಮತ್ತು ರಾಗಂ 24x7 ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಇವೆಲ್ಲ ಈಗ ನ್ಯೂಸ್ ಆನ್ ಏರ್ ಮೊಬೈಲ್ ಆಪ್ನಲ್ಲಿ ನಿಮಗೆ ಲಭ್ಯ.
1: ಹೃದಯಗಳನ್ನು ಬೆಸೆಯುವ, ಮನಸ್ಸುಗಳನ್ನು ಜೋಡಿಸುವ, ದೂರವನ್ನು ಕಿರಿದಾಗಿಸುವ ಸೇತುವೆಯಾಗಿದೆ ಈ ನ್ಯೂಸ್ ಆನ್ ಏರ್ ಮೊಬೈಲ್ ಆಪ್.
0: ಎಲ್ಲ ವಯೋಮಾನದವರಿಗೆ ಪರಿಪೂರ್ಣ ಮಾಹಿತಿ, ಶಿಕ್ಷಣ ಹಾಗೂ ಮನರಂಜನೆಯ ಆಪ್ ಇದಾಗಿದ್ದು, ಕಾಶ್ಮೀರದಿಂದ ಕನ್ಯಾಕುಮಾರಿ ವ್ಯಾಪ್ತಿಯನ್ನೂ ಮೀರಿ ಕಾರ್ಯಕ್ರಮಗಳು ನಿಮ್ಮ ನಿಮ್ಮ ಮಾತೃಭಾಷೆಯಲ್ಲಿ ಈಗ ಮೂಡಿ ಬರಲಿದೆ.
1: ನೀವು ಎಲ್ಲೇ ಇರಿ, ಪ್ರಪಂಚದ ಯಾವ ಮೂಲೆಯಲ್ಲಿರಿ, ಆಕಾಶವಾಣಿ ಮತ್ತು ದೂರದರ್ಶನ ಈಗ ಅಂತರಜಾಲದಲ್ಲಿ ನಿಮ್ಮ ಬೆರಳ ತುದಿಯಲ್ಲಿ.
0: ತಡವೇಕೆ? ಈಗಲೇ ನಿಮ್ಮ ಆಂಡ್ರಾಯ್ಡ್ ಮೊಬೈಲ್ನ ಪ್ಲೇಸ್ಟೋರ್ಗೆ ಹೋಗಿ ಡೌನ್ಲೋಡ್ ಮಾಡಿ ಆಪ್ ನ್ಯೂಸ್ ಆನ್ ಏರ್.
1: ನ್ಯೂಸ್ ಆನ್ ಏರ್.

0: ನೀವು ಎಲ್ಲೇ ಇರಿ, ಪ್ರಪಂಚದ ಯಾವ ಮೂಲೆಯಲ್ಲಿರಿ, ಆಕಾಶವಾಣಿ ಮತ್ತು ದೂರದರ್ಶನ ಈಗ ಅಂತರಜಾಲದಲ್ಲಿ ನಿಮ್ಮ ಬೆರಳ ತುದಿಯಲ್ಲಿ.
1: ತಡವೇಕೆ? ಈಗಲೇ ನಿಮ್ಮ ಆಂಡ್ರಾಯ್ಡ್ ಮೊಬೈಲ್ನ ಪ್ಲೇಸ್ಟೋರ್ಗೆ ಹೋಗಿ ಡೌನ್ಲೋಡ್ ಮಾಡಿ ಆಪ್ ನ್ಯೂಸ್ ಆನ್ ಏರ್.
0: ನ್ಯೂಸ್ ಆನ್ ಏರ್.

0: ಪ್ರತಿ ಸೋಮವಾರ ಸಂಜೆ 6:50 ಕೃಷಿ ರಂಗದಲ್ಲಿ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಕೃಷಿ ಬೆಳಕು. ಕೃಷಿ ಆಧಾರಿತ ಶಿಕ್ಷಣ, ಮಾಹಿತಿ, ಮನರಂಜನೆಯ ಗ್ರಾಮೀಣ ಸೊಗಡಿನ ಚರ್ಚೆ, ಅರಟೆ, ಸಂಭಾಷಣೆ, ಮಾತುಕತೆ ಸರಣಿ ಕೃಷಿ ಬೆಳಕು. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಇಲಾಖೆ, ಚಿತ್ರದುರ್ಗ.
1: ಕೃಷಿಕ ಬಾಂಧವರೇ, ಈಗ ಕೇಳಿ ಸಮಗ್ರ ಕೃಷಿ ಅನುಭವಗಳ ಕುರಿತು ದಾವಣಗೆರೆ ಜಿಲ್ಲೆ ಹರಿಹರ ತಾಲೂಕು ಸತ್ಯನಾರಾಯಣಪುರ ಗ್ರಾಮದ ಪ್ರಗತಿಪರ ಕೃಷಿಕರಾದ ಎನ್ಎಸ್ ವೆಂಕಟರಾಮಾಂಜನೇಯ ಸ್ವಾಮಿ ಅವರೊಂದಿಗಿನ ಸಂದರ್ಶನ.
2: ರೈತ ಬಾಂಧವರೇ, ಇದನ್ನು ನಮ್ಮ ಜೊತೆ ದಾವಣಗೆರೆ ಜಿಲ್ಲೆ ಹರಿಹರ ತಾಲೂಕು ಸತ್ಯನಾರಾಯಣಪುರ ಗ್ರಾಮದ ಪ್ರಗತಿಪರ ಕೃಷಿಕರಾದ ಎನ್ಎಸ್ ವೆಂಕಟರಾಮಾಂಜನೇಯ ಸ್ವಾಮಿ ಅವರು ನಮ್ಮ ಜೊತೆಗಿದ್ದಾರೆ. ಅವರು ಸಮಗ್ರ ಕೃಷಿಯನ್ನು ಅಳವಡಿಸ್ಕೊಂಡಿದ್ದಾರೆ, ಅದರ ಅನುಭವಗಳನ್ನು ನಮ್ಮ ರೈತರ ಜೊತೆ ಹಂಚ್ಕೊಳ್ಳಿಕ್ಕೆ ಬಂದಿದ್ದಾರೆ. ವೆಂಕಟರಾಮಾಂಜನೇಯ ಅವರೇ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ.
3: ನಮಸ್ಕಾರ ಸರ್.
2: ರಾಮಾಂಜನೇಯ ಅವರು ಈ ಕೃಷಿ ಬದುಕು ಎಷ್ಟು ವರ್ಷದಿಂದ ಮಾಡ್ತಾ ಇದ್ರೆ?
3: 30 ಆಯ್ತು ಸರ್. 93 ಇಸ್ವಿಯಲ್ಲಿ ಪಿಳಿ ಬಂದೆ ಸರ್.
2: ವಿದ್ಯಾಭ್ಯಾಸ ಎಲ್ಲರೂ ಮಾಡಿದ್ರಿ ಸರ್?
3: SSLC ಅರ್ಧಕ್ಕೆ ಮುಟ್ಕೊಳ್ಸಿದ್ರು ಸರ್.
2: ಮುಂದಕ್ಕೆ ಓದ್ಬೇಕು ಅನಿಸ್ಲಿಲ್ಲ?
3: ತಂದೆಯವರು ಅನಾರೋಗ್ಯ ಕಾರಣದಿಂದ ತೀರ್ಕೊಂತಾರೆ ಅಂತ ಡಾಕ್ಟರ್ ಹೇಳಿದ್ಮೇಲೆ ನಮಗೆ ಮದುವೆನೇ ಮಾಡಿಬಿಟ್ರು ಸರ್, ಆ ವಯಸ್ಸಲ್ಲೇ ನನಗೂ ಮತ್ತು ನಮ್ಮ ಸಿಸ್ಟ್ರಿಗೂ. ಸೊ ತಂದೆಯವ್ರು ತೀರ್ಕೊಂಡ್ರು, ಆಸ್ಪತ್ರೆ ಖರ್ಚುಗಳು, ನಮ್ಮ ಮದುವೆ ಖರ್ಚುಗಳು, ಸಾಲಗಳು, ಮೈ ಮೇಲೆ ಸಾಕಷ್ಟು ಜವಾಬ್ದಾರಿ ಬಿತ್ತು ಸರ್. ಜೀವನನೇ ಯಾಕಪ್ಪ ಬೇಕು ಅನ್ನೋಂಥ ಒಂದು ಸ್ಥಿತಿಯಿಂದ ಮುಂದುವರೆಸಿದ್ದೆ ಸರ್. ಅವಾಗ
2: ನಂತರ ಈ ಕೃಷಿ ಬದುಕಿಗೆ ಬಂದ್ರಲ್ಲ, ಈ ಕೃಷಿ ಬದುಕು ಲಾಭದಾಯಕ ಅನಿಸುತ್ತಾ?
3: ಸರ್, ನಾನು ಫೀಲ್ಡಿಗೆ ಬಂದಾಗ ನನಗೆ ಏನಿಸ್ತಿದೆ ಅಂದರೆ 160 ರೂಪಾಯಿ ಕ್ವಿಂಟಲ್ ಭತ್ತದ ರೇಟ್ ಇತ್ತು ಸರ್. ಒಂದು 10 ಲಕ್ಷ ರೂಪಾಯಿ ಸಾಲ ಇತ್ತು. ನಾವು ಏನು ವರ್ಷ ಪೂರ್ತಿ ಬೆಳೆದ್ರೆ 2 ಲಕ್ಷ ರೂಪಾಯಿ ಇನ್ಕಮ್ ಅಂದರೆ 2.5 ಲಕ್ಷ ರೂಪಾಯಿ ಬಡ್ಡಿ ಕಟ್ತಾ ಇದ್ದೆ ನಾನು. ಅಂಥ ಸಿಚುವೇಶನಲ್ಲಿ ಬದುಕಬೇಕಾ ಸಾಯ್ಬೇಕಾ ಅನ್ನೋ ಒಂದು ಸಂದರ್ಭದಲ್ಲಿ ಕೃಷಿ ಡೆಪ್ಯೂಟಿ ಡೈರೆಕ್ಟರ್ ನಮ್ಮ ತಂದೆಯವ್ರ ಸ್ನೇಹಿತರಿದ್ದರು. ಅವ್ರೇನು ಮಾಡಿ ಸರ್, ಕರ್ನಾಟಕ ರಾಜ್ಯ ಬೀಜ ನಿಗಮದಿಂದ ಬೀಜೋತ್ಪಾದನೆಗೆ ಕೊಡಿಸಿದ್ರು ಸರ್. ಅಲ್ಲಿ ದರ ದುಬಾರಿ ಸಿಗುತ್ತೆ. ಬಟ್ ಅವ್ರು ನಾವು ನೇರವಾಗಿ ಹೋಗಿ ಕೇಳಿದಾಗ ಕೊಳ್ಳಿ ಸರ್, 18 ವರ್ಷ ವಯಸ್ಸು ನೀನು ಏನು ಮಾಡ್ತೀಯ ಈ ವಯಸ್ಸಿನ ಅಂತ ಕೊಟ್ಟಿದ್ದಿಲ್ಲ. ಇವರು ಅಧಿಕಾರಿಗಳು ನನಗೆ ಕೊಡಿಸಿದ್ದಕ್ಕೆ ಅತಿ ಹೆಚ್ಚು ರಾಸಾಯನಿಕಗಳನ್ನು ಬಳಸಿ ಮತ್ತು ಕ್ವಾಲಿಟಿ ಮಾಡಲಿಲ್ಲ ಅಂದರೆ ಮುಂದಿನ ವರ್ಷ ನನಗೆ ಕೊಡಲ್ಲ ಅನ್ನೋ ಉದ್ದೇಶದಿಂದ ನಾನು ರಾಸಾಯನಿಕ ಯಾರು ಹೆಚ್ಚು ಬಳಸಿದಾರೆ ಅನ್ನೋದಕ್ಕೆ ಏನಾರು ಅವಾರ್ಡ್ ಕೊಟ್ಟರೆ ಅವತ್ತಿನ ಕಾಲದಲ್ಲಿ ಅದು ನನಗೆ ಬರ್ತಿತ್ತು ಸರ್, ಅಷ್ಟು ರಾಸಾಯನಿಕ ಬಳಸಿ ಮಾಡಿದ್ದೆ. ಇದು ಸಾಲಗಳು ಒಂದು ಹಂತ ತೀರಿಸಲಿಕ್ಕೆ ನನಗೆ ಅದು ಹೆಲ್ಪ್ ಆಯಿತು. ಆಮೇಲೆ ಕಾಲಕ್ರಮೇಣ ಅದೇ ಅಧಿಕಾರಿಗಳು ನನಗೆ ಕಾಲಕಾಲಕ್ಕೆ ಮಾರ್ಗದರ್ಶನ ಮಾಡ್ತಾಯಿದ್ರು. ಸೊ ಆವಾಗಿಂದ ಏನು ಮಾಡಿದೆ ಸರ್, ಅಪ್ಪಾಜಿ ಮಾಡಿಕೊಟ್ಟರೆ ತೆಂಗಿನ ತೋಟದಲ್ಲಿ ಉಳುಮೆ ಮಾಡಿದರೆ ಕಲ್ಟಿವೇಟ್ರ್ ಕೂಡ ಮುರಿದು ಬಿಡಿದ್ರೆ ಅವ್ರಿಗೆ ಕೇಳಿದ್ರೆ ಉಳುಮೆ ಮಾಡೋ ಅವಶ್ಯಕತೆ ಏನಿದೆ ಅಂತ ಹೇಳಿದ್ರು ಅವರು. ಅಲ್ಲ ಸರ್, ಹುಲ್ಲಾಗುತ್ತೆ. ಆಗಲಿ ಬಿಡು, ತೆಂಗಿನ ತೋಟಕ್ಕೆ ಲಾಂಗ್ ಪೀರಿಯಡ್ ಕ್ರಾಪ್ಗಳಿಗೆ ಉಳುಮೆ ಮಾಡಿದ್ರೆ ಏನಾಗುತ್ತೆ, 3 ತಿಂಗಳ ಆಯುಷನ ಹುಲ್ಲು ಬೆಳೀತತಿ, ಸತ್ತು ಭೂಮಿಗೆ ಬಿಡ್ಬೇಕಲ್ಲ, ಮತ್ತು ಸಾವಯವ ಗೊಬ್ಬರ ಆಗುತ್ತೆ, ನೀನೇನು ಮಾಡ್ಬೇಕಾಗಿತ್ತು ಬಿಡು ಹಂಗಂದ್ರು ಸರ್ ಅವರು. ಹಂಗೆ ಬಿಟ್ಟಮೇಲೆ ನಮ್ಮ ಊರಲ್ಲಿ ಗೊತ್ತಲ್ಲ ಸರ್, ಹಳ್ಳಿಯಲ್ಲಿ ಆಸ್ಕರ್ ಅವಾರ್ಡ್ ಕೊಟ್ಟರು. ತಂದೆ ಎಷ್ಟು ಚೆನ್ನಾಗಿ ಮಾಡಿಕೊಟ್ರಪ್ಪ, ಅವನು ಒಕ್ಕಲ್ತನ ಮಾಡಲ್ಲ ಏನಿಲ್ಲ, ಎಲ್ಲ ಬೀಡು ಮಾಡಿಟ್ಟಾನೆ ಅಂತಂದೇಳಿ. ಇವೆಲ್ಲ ಟೀಕೆಗಳು ಅವ್ರ ಹತ್ರ ಹೇಳಕ್ ಹೋದಾಗ ಯಾವುದಕ್ಕೂ ತಲೆ ಕೆಡಿಸ್ಕೋಬೇಡ, ಕಿವಿಯನ್ನು ಸೈಲೆಂಟ್ ಮಾಡೋದು ಕಲಿ ಅಂತಂದೇಳಿ ಮಧ್ಯದಲ್ಲಿ ಅರಣ್ಯ ಗಿಡ ಹಾಕ್ಲಿಕ್ಕೆ ಹೇಳಿದ್ರು ಸರ್. 30 ಅಡಿ ಅಂತರದಲ್ಲಿರೋ ತೆಂಗಿನ ಮಧ್ಯೆ ಅರಣ್ಯ ಗಿಡ, ತೆಂಗಿಗೂ ಅರಣ್ಯ ಗಿಡಕ್ಕೂ ಮಧ್ಯೆ ಖಾಲಿ ಇರೋ ಜಾಗದಲ್ಲಿ ಕೋಕೋ. ಇವನ್ನ ಹಾಕಿದಾಗ ಏನಾಯ್ತು ಸರ್, ನಮ್ದು ತೋಟ ಒಂಥರ ಪಶ್ಚಿಮ ಘಟ್ಟದ ಕಾಡಾದಂಗೆ ಆಗಿದೆ. ಒಂದು ಎಕ್ಸಾಂಪಲ್ ಹೇಳ್ಬೇಕಂದ್ರೆ, ಈ ವಾರದಲ್ಲಿ ಎಲ್ಲೂ ಮಳೆ ಆಗದೆ ಇದ್ರೂ ದಾವಣಗೆರೆಯಲ್ಲಿ ಮಳೆ ಆಗಕ್ಕೆ ಮುಂಚೆನೆ 4 ಮಳೆ ನಮ್ಮ ತೋಟದಿಂದ 1 ಕಿಲೋಮೀಟರ್ ಸರೌಂಡಿಂಗಲ್ಲಿ ಚೆನ್ನಾಗಾದ್ರು ಸರ್. ಡೈಲಿ 1 ಮಳೆ ಮಧ್ಯಾಹ್ನ ಒಂದು ಅದವಾದ ಮಳೆ ತೋಟದಿಂದ 1-2 ಪರ್ಲಂಗ್ ಆಚೆ ಈಚೆ ಮಾತ್ರ ಬರ್ತಾ ಇದೆ ತೋಟದಲ್ಲಿ. ಇವತ್ತೇ ನೀವು ಯಾರೇ ಬಂದು ನೋಡಿದ್ರು, ಮೇಯಿಂದ ನವಂಬರ್ ವರೆಗೂ 1 ಇಂಚ್ ದಪ್ಪ ಪಾಚಿ ಕಟ್ಟಿರ್ತಾ ಇದೆ. ಮತ್ತೊಂದ್ರೆ ಹಣ್ಣಿನ ಗಿಡ ಸರ್, ಹಣ್ಣಿನ ಗಿಡ ಆಯಿತು, ಅರಣ್ಯ ಗಿಡ ಆಯಿತು, ಒಟ್ಟಾರೆ 1 ಎಕರೆಯನ್ನು ನ್ಯಾಚುರಲ್ ಫಾರ್ಮಿಂಗ್ ಅಂತ ಹೇಳಿದ್ರೆ, ಈಗ ಕಾಡಿದೆ ಸರ್, ಕಾಡಿಗೆ ಯಾರು ಗೊಬ್ಬರ ಹಾಕಲ್ಲ, ನೀರು ಕೊಡಲ್ಲ, ನಾವೇಕೆ ಇದು ಮಾಡ್ತಿದ್ದೀವಿ ಅಂದಾಗ ಕಾಡಿಗೂ ನಮ್ಗೆ ವ್ಯತ್ಯಾಸ ಅಂದರೆ, ಕಾಡಲ್ಲಿ ಮಣ್ಣು ಚೆನ್ನಾಗಿದೆ ಸರ್, ನಾವೇನು ಮಾಡ್ತೀವಿ ಮಣ್ಣನ್ನು ಸಾಯಿಸ್ಬಿಟ್ಟಿದ್ದೀವಿ. ಉದಾಹರಣೆ, ನಾವು ಸತ್ತರೆ ಮಣ್ಣಿಗೆ ಹೋಗ್ಬೋದ್ರೆ, ಮಣ್ಣು ಸತ್ಬಿಟ್ರೆ ಅಲ್ಲಿಗೆ ಹೋಗ್ಬೇಕು ಸರ್? ನಾವು ಸತ್ತರೆ ಮಣ್ಣಿಗಂತೂ ಹೋಗ್ತೀವಿ, ಆದರೆ ಮಣ್ಣು ಸತ್ಬಿಟ್ರೆ ಮಣ್ಣು ಮಾನವರೊಬ್ಬರು ಸತ್ತಲ್ರಿ, ಸಕಲ ಜೀವರಾಶಿಗಳು ಸತ್ತು. ಇಲ್ಲಿ ನಾವೇನು ಮಾಡ್ತಿದ್ದೀವಿ ಅಂದರೆ, ಈ ಭೂಮಿ ಮೇಲೆ ಮಾನವರಿಗೆ ಮಾತ್ರ ರೈಟ್ಸ್ ಇದೆ, ಬೇರೆ ಪ್ರಾಣಿಗಳಿಗೆ ಅಥವಾ ಮಣ್ಣಲ್ಲಿರೋ ಜೀವರಾಶಿಗಳಿಗೆ ರೈಟ್ಸೇ ಇಲ್ಲ ಅನ್ನೋಂಗೆ ನಾವು ರಾಸಾಯನಿಕಗಳು ಸುರಿದು ಎಲ್ಲವನ್ನು ಹಾಳು ಮಾಡ್ತಿದ್ದೀವಿ. ಅದು ನಮಗೆ ಮುಂದಿನ ಪೀಳಿಗೆಗೆ ಬೇಡ ಸರ್, ನಮ್ಮ ಪೀಳಿಗೆಗೇ ನಾವು

ಭಯಂಕರ ಒಂದು ಪ್ರಕೃತಿ ವೈಪುಗಳನ್ನು ನೋಡ್ತಾ ಇದ್ದೇವೆ. ಸೊ ಇದಕ್ಕೆ ನಮ್ಗೆ ಈಗ ಏನಾಗಿದೆ ಸರ್, ಒಟ್ಟಾರೆ 120 ಜಾತಿ ಗಿಡಗಳನ್ನು ಹಾಕಿದ್ದೇನೆ. ಈಗ 93 ಇಲ್ಲಿವರೆಗೂ ಉಳುಮೆ ಮಾಡಿಲ್ಲ, ಆದ್ರೂ ನಮ್ಮ ತೋಟದಲ್ಲಿ 3-4 ಇಂಚು ಕೋಕೋ ಎಲ್ಲಿ ಇರ್ಬೋದು, ತ್ಯಾಗದಲ್ಲಿ ಇರ್ಬೋದು, ತೆಂಗಿನ ಗರಿ ಇರ್ಬೋದು, 3 ಎಕರೆ ಅಡಿಕೆ ಇದೆ ಸರ್, ಅಡಿಕೆ ಗರಿ ಇರ್ಬೋದು, ಅದರಲ್ಲೂ ಅಡಿಕೆ ಅಂದ್ರೆ ಅಡಿಕೆ ಮಾತ್ರ ಬೆಳೀತಾರೆ. ಆದ್ರೆ ನಮ್ದು ಅಡಿಕೆ ಒಳಗೆ ಕೋಕೋ ಇದೆ, ಮತ್ತೆ ಮಧ್ಯದಲ್ಲೂ ಮತ್ತೆ ಸುತ್ತಲೂ ಅರಣ್ಯ ಗಿಡದವ್ರೆ. ಬಹಳ ಜನ ಹೇಳ್ತಾರೆ ಅರಣ್ಯ ಗಿಡ ತಗ್ರೆ ಅಡಿಕೆ ಇಳುವರಿ ಜಾಸ್ತಿ ಬರುತ್ತೆ ಅಂತೇಳಿ. ನಾನು ಹೇಳೋದು ಅಂದರೆ ಇಳುವರಿ ಜಾಸ್ತಿ ಬರುತ್ತೆ ನಿಜ, ನಾವು ರೈತರಾದ್ರೆ ಯಾರು ಸೇವಿಂಗ್ಸ್ ಮಾಡಲ್ಲ, ನಮಗೆ ರಿಟೈರ್ಡ್ ಪೆನ್ಷನ್ ಇರಲ್ಲ, ಅಟ್ಲೀಸ್ಟ್ ಈಗ ಎಷ್ಟು ಬರುತ್ತೆ ಬದುಕಕ್ಕೆ ಬಂದ್ರೆ ಸಾಕು. ಈ ಅರಣ್ಯ ಗಿಡಗಳು ನಮಗೆ ವಯಸ್ಸಾದ ಕಾಲಕ್ಕೆ ಮುಪ್ಪಿನ ಕಾಲಕ್ಕೆ ಡಿಪಾಸಿಟ್ ಕ್ರಾಪು, ಅದು ನಾವು ಡಿಪಾಸಿಟ್ ಮಾಡಿವಂತ ತಿಳ್ಕೊಡ್ರಿ ಅಂತ ಹೇಳ್ತೀನಿ ನಾನು ರೈತರಿಗೆ. ರೈತ ಬಾಂಧವರು ಇದನ್ನು ಕಂಪಲ್ಸರಿ ಅಳವಡಿಸ್ಕೊಳ್ಳೋ ತುಂಬ ಉಪಯೋಗ್ತಾರೆ. ಯಾಕಂದ್ರೆ ಯಾವುದೇ ಕಾರಣಕ್ಕೂ ವಯಸ್ಸಲ್ಲಿದ್ದಾಗ ಹೆಂಗಾದ್ರೂ ಬದುಕುತ್ತಾರೆ ಸರ್, ಕೂಲಿ ಮಾಡಿದ್ರು ಬದುಕುತ್ತಾರೆ, ಏನಾರ ಮಾಡಿ ಬದುಕ್ತೀವಿ, ಬದುಕೋದತ್ತು ಬಿಡಲ್ಲ. ವಯಸ್ಸಾದ ಕಾಲದಲ್ಲಿ ಬದುಕೋದು ಬಹಳ ದುಸ್ತರವಾಗಿದೆ, ಮಕ್ಕಳ ಮೇಲೆ ಅವಲಂಬನೆ ಮಾಡೋದು ಆಗಲ್ಲ, ನಾನಾ ರೀತಿ ಕಾರಣಗಳಿರ್ತಾರೆ, ಒಂದು ಇಂಥದ್ದೆ ಅಂತ ಹೇಳಕ್ಕಾಗಲ್ಲ. ಅದಕ್ಕೆ ಒಂದ್ ಸ್ವಲ್ಪ ಅರಣ್ಯ ಗಿಡಗಳು ಹಾಕಿದ್ರೆ ನಮ್ಮ ಮುಪ್ಪಿನ ಕಾಲಕ್ಕೆ ಅವು ನಮ್ಮನ್ನು ಕಾಪಾಡ್ತವೆ. ಈಗ ಮತ್ತೊಂದೇನಂದ್ರೆ ಸರ್, ಹಣ್ಣಿನ ಗಿಡ ನಾವು ತೋಟಗಾರಿಕಾ ರೈತರಿಗೆ ಎಲ್ಲರಿಗೂ ಹೇಳೋದು ಒಂದೇ ಉದ್ದೇಶ, ನಮ್ಮ ತೋಟದಲ್ಲಿ ಒಟ್ಟಾರೆ 120 ಜಾತಿ ಗಿಡಗಳಿದ್ದವ್ರಿಗ 10 ಎಕರೆ ಒಳಗೆ ವರ್ಷ ಪೂರ್ತಿ ಹಣ್ಣು ಸಿಗ್ತವೆ. ಎಲ್ಲ ರೈತರು ಇದನ್ನ ಯಾಕೆ ಅಳವಡಿಸ್ಕೋಬಾರ್ದು ಸರ್? ಅಂದ್ರೆ ಮಾರಾಟ ಮಾಡೋದು ಬಿಡೋದು ಅವರಿಗೆ ಎರಡನೇ ಆಯ್ಕೆ. ಮೊದಲನೇ ಆಯ್ಕೆ ಏನಂದ್ರೆ ಅಟ್ಲೀಸ್ಟ್ ಅವ್ರ ಮಂತನಕ್ಕೆ ಅವ್ರು ತಿಂದು ಆರೋಗ್ಯವಾಗಿದ್ರೆ ಅದಕ್ಕಿಂತ ಬೆಲೆ ಕಟ್ಟಲಾರದಂತ ಏನಿಲ್ಲ ಸರ್ ಭೂಮಿ ಮೇಲೆ, ಆರೋಗ್ಯನೇ ಮೊದಲನೇ ಆಯ್ಕೆ. ಸೊ ಉದಾಹರಣೆಗೆ ನನಗೆ ತಗೊಳ್ರಿ ಸರ್, ಕಳೆದ 23 ವರ್ಷದಿಂದ ಅಂದ್ರೆ 2000 ಇಸ್ವಿಯಿಂದ ಇಲ್ಲಿವರೆಗೂ ನಮ್ಮ ಮನೆಯಲ್ಲಿ ರಾತ್ರಿ ಒಲೆ ಹಚ್ಚಿಲ್ಲ, ಅಂದ್ರೆ ಅಡಿಗೆನೇ ಮಾಡಿಲ್ರಿ. ಎಲ್ಲರೂ ಹಣ್ಣು ತಿಂದು ನಾವು ಜೀವನ ಮಾಡ್ತಿದ್ದೀವಿ. ನಮ್ಮ ತೋಟದಲ್ಲಿ ಯಾವ್ದಾರ ಒಂದು ಸಿಗುತ್ತೆ, ಸಮ್ಮರಲ್ಲಿ ಯಾವುದು ಸಿಗಲಿದೆ ಅಂದ್ರೆ ಕಲಂಗಡಿ ಹಣ್ಣು ಒಂದು ತಗೊಂತೀವಿ, ಇಲ್ಲಾಂದ್ರೆ ನಮ್ಮ ತೋಟದಲ್ಲಿ ಸಿಕ್ಕಿರೋವಂತೂ ನಮಗೆ ಸಾಕಾಗ್ತವೆ. ನಾವು ಕೆಲವು ರೈತರಿಗೆ ಹೇಳಿದಾಗ ಕೆಲವು ರೈತರು ನನಗೆ ಒಳ್ಳೆ ಕ್ವಶನ್ ಮಾಡ್ತಾರೆ, ಹಣ ಒಂದೊಂದೇ ಗಿಡ ಅಡಿಕೆ ಹಾಕಿದ್ರೆ ನಮಗೆ ಇನ್ಕಮ್ ಹೆಂಗೆ ಅಂತಂದೇಳಿ. ಇನ್ಕಮ್ಮು ಪ್ರತ್ಯಕ್ಷವಾಗಿ ಎಲ್ಲ ಮಾರಿಬಿಟ್ಟು ಕೈಯಲ್ಲಿ ಕಾಸು ಎಣಿಸಿದ್ರೆ ಮಾತ್ರ ಇನ್ಕಮ್ ಅಲ್ಲ ರೀ. ನಾವು ನಮ್ಮ ಆರೋಗ್ಯದ ದೃಷ್ಟಿಯಿಂದ ನಾವೇನು ರಾತ್ರಿ ಹಣ್ಣು ತಿಂತೀವಿ, ಅಡುಗೆ ಮಾಡೋದು ನಿಲ್ಲಿಸ್ತಾರಲ್ರಿ, ಅದಕ್ಕೆ ಗ್ಯಾಸು ಎಷ್ಟು ಉಳಿಸ್ತೀರಿ, ಆಮೇಲೆ ಎಷ್ಟು ರೇಷನ್ ಉಳಿಸ್ತೀರಿ, ಎಷ್ಟು ಮಸಾಲೆ ಪದಾರ್ಥಗಳು ಆಯಿಲ್ ಉಳಿಸ್ತೀರಿ, ಆಮೇಲೆ ಪಾತ್ರೆ ತೊಳೆಯ ಒಂದು ಡಿಶ್ ವಾಸು ಸೋಪಿನ ತನಕ ಪ್ರತಿಯೊಂದು ಪೈಸೆ ಪೈಸೆ ಪೈಸೆ ಲೆಕ್ಕ ಹಾಕಿದ್ರೆ ಒಂದು ದಿವಸಕ್ಕೆ ಎಷ್ಟಾಯಿತು, ಒಂದು ತಿಂಗಳಿಗೆ ಎಷ್ಟಾಯಿತು, ವರ್ಷಕ್ಕೆ ಎಷ್ಟಾಯಿತು ಲೆಕ್ಕ ನೀವು ಅದೆಲ್ಲ ದುಡ್ದಂಗೆ. ಇದು ಪ್ರತ್ಯಕ್ಷವಾಗಿ ಕಾಣೋದು, ಪರೋಕ್ಷವಾಗಿ ಕಾಣದೇ ಇರೋದೇ ಅಂದ್ರೆ ನಮ್ಮ ಆರೋಗ್ಯ ಸರ್. ಒಂದ್ಸಲ ಆಸ್ಪತ್ರೆಗೆ ಹೋದ್ರೆ ಒಂದೊಂದ್ಸಲ ಆಸ್ತಿ ಕಳ್ಕೋಬೇಕಾಗುತ್ತೆ, ಅದೇ ಆರೋಗ್ಯ ಉಳಿಸ್ಕೊಳ್ಳೋದು ನಮ್ಮ ಕೈಲಿರೋಂಥದ್ದು. ಈಗ ಹೊಟ್ಟೆಯಲ್ಲಿ ಏನು ಬೇಕಾದ್ರೆ ಹಾಕ್ಲಿಕ್ಕೆ ನಮ್ದೇನು ಡಸ್ಟ್ಬಿನ್ ಅಲ್ರಿ, ಅದಕ್ಕೆ ನೀವು ಬೆಳಗ್ಗೆ ಮಧ್ಯಾಹ್ನ ಏನು ತಿಂತೀರೋ ನಿಮ್ಮ ಆಯ್ಕೆ, ರಾತ್ರಿ ಹಣ್ಣು ತಿಂದರೆ ಆರೋಗ್ಯವಾಗಿರ್ತೀರಿ, ಅದು ನಿಮ್ಮ ಹೊಲದಲ್ಲಿ ಬೆಳ್ಕೊಂಡು ತಿಂದರೆ ಇನ್ನೂ ಆರೋಗ್ಯವಾಗಿರ್ತೀರಿ. ಅದು ಯಾವ ಕಾರಣಕ್ಕೆ ಅಂದರೆ ನೀವು ಆ ಹಣ್ಣು ಅರಿಲಿಕ್ಕೆ ಹೋಗ್ತೀರಿ, ಕೈ ಸಿಕ್ಕರೆ ಹರ್ಕೊಂತೀರಿ, ಒಂದು 8 ಅಡಿ ಎತ್ತರದಲ್ಲಿದ್ದರೆ ಜಂಪ್ ಮಾಡ್ತೀರಿ, ಇನ್ನೂ ಎತ್ತರದಲ್ಲಿದ್ದರೆ ಆ ಕೊಂಬೆ ಎಳಿತೀರಿ, ಎಳೆದಾಗ ನಿಮ್ಮ ನರಗಳು ಸ್ಟ್ರೆಚ್ ಆಗ್ತವೆ. ತುಂಬ ದೊಡ್ಡ ಮರ ಆದರೆ ದೋಟಿ ತಗೊಂಡು ಅದನ್ನ ಕೊಯ್ಯಬೇಕಾದ್ರೆ ಆ ಕೊಕ್ಕೆ ಅದಕ್ಕೆ ಕಾಯಿಗೆ ಸಿಗಾಕೆಂದಿದ್ದಿಲ್ಲ ಅಂತ ನೀವು ಅದನ್ನೇ ದೃಷ್ಟಿ ಕೊಟ್ಟು ನೋಡುವಾಗ ಮೆಡಿಟೇಷನ್ ಆಗುತ್ತೆ ಅಲ್ಲಿ. ಮತ್ತೊಂದು ಮರ ಹತ್ತೋದು, ಇಳಿಯೋದು, ಬಗ್ಗೋದು, ಎದ್ದಳೋದು ಗೊತ್ತಿಲ್ಲದಂಗೆ ಒಬ್ಬ ಬಾಬಾ ರಾಮದೇವ್ರು ಹೇಳ್ದಂಗೆ ಯೋಗನ ಆಗುತ್ತೆ ಅಲ್ಲಿ ರೈತರಿಗೆ, ಅವ್ರು ಗೊತ್ತಿಲ್ಲದಂಗೆ ಆಗಿಬಿಡುತ್ತೆ ಆಟೋಮೆಟಿಕ್ ಆಗಿ. ಎಲ್ಲ ರೀತಿಯಿಂದನೂ ಇದು ಆರೋಗ್ಯಕ್ಕೆ ಒಳ್ಳೆಯದು. ಇವತ್ತು ನಾವು ಎತ್ತಲ ಸಾಕ್ತಿದ್ದೀವಿ ಅಂದರೆ ರೈತರು ಗಮನಿಸಿ ಓಡ್ತಿದ್ದೀವಿ ಓಡ್ತಿದ್ದೀವಿ ಓಡ್ತಿದ್ದೀವಿ ದುಡ್ಡು ದುಡ್ಡು ಅಂತೇಳಿ, ಎಲ್ಲಿ ತನಕ ಓಡ್ತಿದ್ದೀವಿ ಅಂದರೆ ICU ತನಕ ಹೋಗಿ ವೆಂಟಿಲೇಟರ್ಗೆ ಹೋಗಿ ಅಲ್ಲಿ ಏನಾರ ಅಲ್ಪ ಸ್ವಲ್ಪ ದುಡ್ಡು ಉಳಿದ್ರೆ ಸೇವಾ ಸಂಸಾರಕ್ಕೆ ಕಡ್ತಾ ಇದ್ದೀವಿ, ಇಲ್ಲಿಗೆ ಜೀವನಾಧಾರ ಸಮಾಪ್ತಿ. ಇದು ಬೇಕಿತ್ತ ಒಂದು ಜನರೇಷನ್ ಬ್ಯಾಕ್ ಹೋಗಿ, ನೀವು 100 ವರ್ಷ ಹಿಂದಕ್ಕೆ ಹೋಗೋದು ಬೇಡ. ನಾವು ಚಿಕ್ಕ ಮಕ್ಕಳಿದ್ದಾಗ ನಮ್ದ ತಂದೆ ತಾಯಿಗಳು ಯಾವ ತರ ಜೀವನ ಮಾಡ್ತಿದ್ರು, ನೆಮ್ಮದಿಯಿಂದ ಜೀವನ ಮಾಡ್ತಿದ್ರು. 80-90 ವರ್ಷ ಆದ್ರೆ ಇವತ್ತು ಮನೇಲಿ ಯಜಮಾನ್ರುಗಳಿಗೆ ಯಾರಿಗೂ ಶುಗರ್ ಇಲ್ಲ, BP ಇಲ್ಲ. ನಮ್ಮ ಜನರೇಷನ್ಗೆ 50-60 ವರ್ಷ ಬರುತ್ತೆ ಶುಗರ್ BP ಬರ್ತಾ ಇದಾವೆ. ಅಂದ್ರೆ ನಾವು ತಿನ್ನೋ ಆಹಾರ ನಮ್ಮ ಸೋಮಾರಿತನ. ಬಹಳ ಜನ ಹೇಳ್ತಾರೆ ಇಲ್ಲ ನಮ್ಮ ಪೂರ್ವಿಕರು ಇಂದ ನಾವು ಹಂಗ್ ತಿಂತಿದ್ರು ಹಿಂಗ್ ತಿಂತಿದ್ರು ಅಂದೇಳಿ. ಇದೊಂದೇ ಹೇಳ್ತೀರಿ, ನಮ್ಮ ಪೂರ್ವಿಕರು ಹಂಗ್ ಕಷ್ಟ ಪಡ್ತಿದ್ರು ಹಿಂಗ್ ಕಷ್ಟ ಪಡ್ತಿದ್ರು ಅಂತ ಯಾವತ್ತಾದ್ರೂ ಹೇಳಿದ್ರ? ಇಲ್ಲ ತಾನೆ. ಯಾಕೆ ಅವರು ನೇಗಿಲು ಹೊಡಿತಿದ್ರು, ಒಂದು ಆರಿಕೋಲು ಚಲಕೆ ತಗೊಂಡು ದಿಂಡು ಕಡಿತಿದ್ರು, ಮತ್ತೆ ಎಲ್ಲೇ ಹೋದ್ರು ನಡ್ಕೊಂಡು ಹೋಗ್ತಿದ್ರು. ಶ್ರೀಮಂತರು ಅಂದ್ರೆ ಸೈಕಲ್ ತುಳಿತಿದ್ರು. ಇವತ್ತೇನಾಗಿದೆ ಅಂದ್ರೆ ಬಾಡೋರು ಅಂದ್ರೆ ಬೈಕಲ್ಲಿ ಹೋಗ್ತಾರೆ, ಶ್ರೀಮಂತ ಅಂದ್ರೆ ಕಾರಲ್ಲಿ ಹೋಗ್ತಾರೆ. ಇನ್ನು ಇವರಿಗೆ ಮೈಯಲ್ಲಿ ದಣಿಬೇಕು, ಒಂದು ಸ್ವಲ್ಪನೂ ಬೆವರಲ್ಲ, ಮನೆ ಒಳಗೆ ಬಂದ್ರೆ ಫ್ಯಾನು AC, ಈಗ ಕಾರಲ್ಲಿ ಹೋದ್ರೆ AC. ಇನ್ನು ಖಾಲಿಗಳು ನಾವಾಗಿ ನಾವು ರಿಸರ್ವೇಷನ್ ಮಾಡ್ಕೊತಾ ಇದ್ದೀವಿ. ಸೊ ಈ ನಿಟ್ಟಿನಲ್ಲಿ ಸಮಗ್ರ ಕೃಷಿ ಮಾಡೋದ್ರಿಂದ ಮತ್ತೊಂದೇನು ಸರ್, ಸಮಗ್ರ ಕೃಷಿ ಮಾಡೋದಕ್ಕೂ ಮೋನೋಕ್ರಾಪ್ಗೆ ವ್ಯತ್ಯಾಸ ಹೇಳ್ತಿ ಕೇಳಿ. ತೆಂಗಂದ್ರೆ ತೆಂಗು ಮಾತ್ರ, ಅವ್ರಿಗೊಂದು 2 ತಿಂಗಳಿಗೆ ಒಂದ್ಸಲ ಕಾಯಿ ಕಡತಾರೆ, ಮುಗಿತ್ರಿ ಕೆಲಸ. ಮತ್ತೆ 2 ತಿಂಗಳ ತಂಗ ಅವ್ರಿಗೆ ಸಮಸ್ಯೆ ಇಲ್ಲ, ಯಾಕಂದ್ರೆ ತೆಂಗಿಗೆ ಇವ್ನು ಮಾಡೋ ಕೆಲಸ ಏನಿರಲ್ಲ, ಏನು ಮಾಡೋದು ಇಲ್ಲ. ಅದು ಇವ್ರ ಮೈಂಡ್ ಸೆಟ್ ಹೆಂಗಾಗಿದೆ ಅಂದ್ರೆ ತೆಂಗಂದ್ರೆ ಕಲ್ಪವೃಕ್ಷ, ಕಾಮಧೇನು, ನಮ್ಮ ದೇವ್ರಿಗೆ ನಮಗೆ ಕೊಟ್ಟಿರೋ ಒಂದು ವರ, ಬಿದ್ದಷ್ಟು ಕಾಯಿ ತಗೋಬೇಕು. ಅದೇ ಅಡಿಕೆ ಅಂದ್ರೆ ಮಳೆಗಾಲದಲ್ಲಿ ಮುಂಗಾರಲ್ಲಿ ಒಂದು ಸ್ವಲ್ಪ ಚೆನ್ನಾಗಿ ಗೊಬ್ಬರ ಕೊಡ್ತಾರೆ, ಅದಕ್ಕೆ ಏನೇನೆಲ್ಲ ಆರೈಕೆ ಮಾಡಬೇಕು ಮಾಡ್ತಾರೆ. ಮತ್ತೆ ಅಡಿಕೆ ಕೊಯ್ಲು ಬಂದಾಗ ಕೆಲವರು ಸ್ವತಃ ಮಾಡ್ತಾರೆ, ಕೆಲವರು ಕೇಣಿ ಕೊಟ್ಬಿಡ್ತಾರೆ, ಅಲ್ಲಿಗೆ ಮುಗಿತರೆ. ಇನ್ನು ವರ್ಷ ಪೂರ್ತಿ

ಏನ್ ಮಾಡ್ಬೇಕು ಸಿಂಗಲ್ ಕ್ರಾಪ್ ಇದ್ದಾಗ ಬೇರೆ ಕೆಲಸ ಇರಲ್ಲ, ಯಾವಾಗೋ ಒಂದ್ಸಲ ವಾಕ್ ಹೋದಂಗೆ ವಿಸಿಟ್ ಮಾಡ್ತಾ ಇರ್ತಾನೆ ತೋಟನಷ್ಟೇ. ಅದೇ ಸಮಗ್ರ ಕೃಷಿ ಇದ್ರೆ ನೀವು ಮಾರಕ್ಕಾದ್ರೆ ಹಾಕಿಡ್ರಿ, ನಾನು ಮೊದಲನೇ ಹೇಳ್ದಂಗೆ ನಿಮ್ಮ ಮನೆ ಬಳಕೆಗಾರ ಹಾಕಿಡ್ರಿ, ದಿನನಿತ್ಯ ಏನಾರು ಒಂದು ಸಿಗ್ತಾ ಇತ್ತು ಅಂದ್ರೆ ದಿನ ಹೋಗ್ತೀರಿ ಅಲ್ಲಿ ಏನಾರ ಒಂದು ಮಾಡ್ತೀರಿ, ಆ ಕೊಂಬೆ ಕತ್ತರಿಸೋದು, ಕಾಯಿ ಕೊಯ್ಯೋದು, ಕೀಳೋದು, ಹತ್ತೋದು, ಇಳಿಯೋದು, ದಿನನಿತ್ಯ ಚಟುವಟಿಕೆ ಇರಬೇಕು. ಇದ್ರ ಜೊತೆಗೆ ಒಂದಿಷ್ಟು ಹೈನುಗಾರಿಕೆ. ಇವತ್ತೇನಾಗಿದೆ ಅಂದ್ರೆ ಸಿಟಿ ಒಳಗೆ ಯಾರೋ ಮೊದಲೆಲ್ಲ ಜಾಬ್ ಮಾಡೋರು, ಸ್ಕೂಲ್ ಮೇಸ್ಟ್ರುಗಳು ಇಂಥವರೆಲ್ಲ ಆಲಿಂ ಪ್ಯಾಕೆಟ್ಗೆ ಹೋಗ್ತಿದ್ರು. ಈಗ ನೋಡಿ ಹಳ್ಳಿಗಳಲ್ಲಿ ಪ್ರತಿಯೊಬ್ಬರು ಆಲಿಂ ಪ್ಯಾಕೆಟ್ ಖರೀದಿ ಮಾಡ್ತಾರೆ. ಇದು ನಮ್ಮ ಒಂದು ದೌರ್ಭಾಗ್ಯ. ಎಲ್ಲರೂ ಹೇಳೋದು ಒಂದೇ ಆನ್ಸರ್, ಸರ್ ಕೆಲಸಕ್ಕೆ ಸಿಗ್ತಾ ಇಲ್ಲ ಅಂದೇಳಿ. ಯೋಚನೆ ನಾನೇ ಮಾಡೋದು, ನಾನು ಮಾಡೋದ್ರೇನಿದೆ, ನನಗೆ ಬೇರೆ ಕೆಲಸ ಇದೆ, ಕೆಲಸಗಾರ ಮೇಲೆ ಡಿಪೆಂಡ್ ಆಗಿದ್ದೀನಿ ಅನ್ನೋರಿಗೆ ಇದು ಎಕ್ಸೆಂಪ್ಷನ್ ಕೊಡೋರ್ರಿ, ಆಯಿತು ಅವ್ರಿಗೆ ಆಗಲ್ಲ. ಇಲ್ಲ ದೊಡ್ಡ ರೈತರು ಇದ್ದಾರೆ, ಅವ್ರಿಗೆ ಕೆಲಸಕಾರರೇ ಅವಲಂಬನೆ, ಎಲ್ಲವೂ ಅವ್ರು ಮಾಡೋಕ್ಕಾಗಲ್ಲ, ಅವ್ರಿಗೂ ಓಕೆ. ಸರ್, 1 ಎಕರೆ 2 ಎಕರೆ ಇರೋನು, 1/2 ಎಕರೆ ಇರೋನು ಹಾಲು ಖರೀದಿ ಮಾಡ್ತಾನೆ. ಇವತ್ತು ಅವನೇನು ಹೇಳ್ತಾ ಇದ್ರೆ, ಇಲ್ಲ ನಾವು ಒಂದು ಆಕಳ ಕಡೆ ಬೆಳಗಿನ ಸಂಜೆ ತನಕ ನಾವು ಅದ್ರ ಜೊತೆಗೆ ಕೆಲಸ ಆಗುತ್ತೆ, ಅದು ಬಿಟ್ಟು ಬೇರೆ ಕೆಲಸ ಆಗಲ್ಲ, ನಾವು ಇಲ್ಲಿ ಒಂದು ತಾಸು ಹೊತ್ತಲ್ಲಿ ಕುಂದ್ರಕ್ಕಾಗಲ್ಲ. ಇದೇ ನಾ ಬೇಕಾಗಿರೋದು. ಆರೋಗ್ಯ ಬೇಕು ಅಂದರೆ ನಾವು ಅದನ್ನು ಮಾಡಬೇಕು. ಆದರೆ ನಮ್ಮ ಹೊಲದಲ್ಲಿ ಅನಾವಶ್ಯಕವಾಗಿ ಬೆಳೆದಿರೋ ಕಳೆ ತಿನ್ನುತ್ತೆ, ಗೊಬ್ಬರ ಕೊಡುತ್ತೆ, ಮನೆ ಮಂದಿಗೆಲ್ಲ ಹಾಲು ಕೊಡುತ್ತೆ. ಆಮೇಲೆ ಸಾಕಷ್ಟು ಕಾಯಿಲೆಗಳಿಂದ ದೂರ ಆಗಬೇಕಂದ್ರೂ ನಾವು ಇವತ್ತು ಗೋವಾ ಆಧಾರಿತ ಕೃಷಿ ಮಾಡೋದ್ರಿಂದನೇ ಕಾಯಿಲೆಗಳನ್ನು ದೂರ ಆಗ್ತಾರೆ. ಒಂದು, ಮಣ್ಣಿಗೆ ರಾಸಾಯನಿಕ ಹಾಕೋ ಅವಶ್ಯಕತೆ ಇರಲ್ಲ. ಆ ಗೋವುಗಳು ಸುತ್ತಲೂ ಸುತ್ತರಿತಾ ಇದ್ದಾಗ ನಮ್ಮ ಆರೋಗ್ಯನ ಸುಧಾರಿಸುತ್ತೆ. ಇವತ್ತು ಕ್ಯಾನ್ಸರ್ ಪ್ರತಿಯೊಬ್ಬರು ಯಾರಿಗಾದರೂ ಬರ್ಬೋದು, ಯಾವ ವಯಸ್ಸಿನವ್ರಿಗಾದರೂ ಬರ್ಬೋದು ಅನ್ನೋ ಒಂದು ಕಾಯಿಲೆ ಆಗಿಬಿಟ್ಟಿದೆ ಅದು. ಅದೇ ಗೋ ಆಧಾರಿತ ಕೃಷಿ ಮಾಡೋರಿಗೆ ಕ್ಯಾನ್ಸರ್ ಯಾವ ಕಾರಣಕ್ಕೂ ಬರಲ್ರಿ, ಅದು ಪ್ರೂವ್ ಆಗಿದೆ. ಇದು ರೈತರು ಅಳವಡಿಸ್ಕೊಳ್ಳೇಬೇಕು, ಅದು ಕಂಪಲ್ಸರಿ. ಅವಾಗೇನಾಗುತ್ತೆ ಅಂದರೆ ಆ ಗೋವುಗಳ ಜೊತೆ ನಾವು ಒಡನಾಟ ಇರುತ್ತೆ. ಮತ್ತೊಂದೇನಂದರೆ ನಮಗೆ ಮೊದಲು ಹೇಳ್ದಂಗೆ ಹಾಲು ಸಿಗುತ್ತೆ, ಗೊಬ್ಬರ ಸಿಗುತ್ತೆ, ನಮ್ಮ ಹೊಲದಲ್ಲಿ ಬೆಳೆದಿರೋಂಥ ಕಳೆ ಕ್ಲೀನ್ ಮಾಡಿದ್ದಕ್ಕೂ ನಮ್ಗೆ ಹೆಲ್ಪ್ ಆಗುತ್ತೆ. ಮತ್ತೊಂದಿಷ್ಟು ಕುರಿ ಬಿಟ್ಕೊಳ್ರಿ. ಕುರಿ ಬಿಟ್ಟಾಗ ಏನಾಗುತ್ತೆ ಅಂದರೆ, ಸೆಲೂನ್ ಶಾಪ್ಗೆ ಹೋಗಿ ನಮ್ಮ ತಲೆಯನ್ನು ಮಿಲ್ಟ್ರಿ ಕಟಿಂಗ್ ಮಾಡಿಸ್ತೀವಿ ಅಂತೆಲ್ಲ, ಆ ಥರ ಕುರಿ ಬಿಟ್ಬಿಟ್ರೆ ಭೂಮಿ ಲೆವೆಲ್ ಕತ್ತರಿಸ್ಬಿಡ್ತವೆ. ಯಾವ ಗಿಡ ಮರಗಳನ್ನ ಹಾಳು ಮಾಡಲ್ಲ. ಮೇಕೆ ಆದರೆ ಇನ್ನೂ ಗಿಡ ಮುಟ್ಟುತ್ತೆ, ಕುರಿ ಮುಟ್ಟಲ್ಲ. ಒಂದು 10-20 ಕುರಿ ಬಿಟ್ಟರೆ ನಿಮಗೆ ಕುರಿ ಇನ್ಕಮ್ ಬರುತ್ತೆ, ಹುಲ್ಲು ಕ್ಲೀನ್ ಆಗುತ್ತೆ, ಮತ್ತು ನಿಮಗೆ ಕುರಿ ಮಾರಾಟ ಮಾಡೋದ್ರಿಂದ ದುಡ್ಡು ಬರುತ್ತೆ. ನೀವು ಏನು ಮಾಡಲ್ಲ, ನಾನು ಓನ್ಲಿ ಡಿಪೆಂಡ್ ಆನ್ ಒಂದು ಕಲ್ಟಿವೇಟರ್ ಮಾಡ್ತೀನಿ, ಹುಲ್ಲು ಕ್ಲೀನ್ ಮಾಡ್ತೀನಿ, ಮಳೆ ಬಂದಾಗ ರೌಂಡ್ ಅಪ್ ಹೊಡಿತೀನಿ, ಕಳೆನಾಶಕ ಹೊಡಿತೀನಿ ಅಂತಂದರೆ ನಿಮ್ಮ ಕೈಯಿಂದ ದುಡ್ಡು ಖರ್ಚು ಮಾಡಬೇಕು. ಒಂದು, ಮತ್ತೊಂದು ಶ್ರಮ. ಆ ದುಡ್ಡು ವಿದೇಶಿ ವಿನಿಮಯನು ನಾವು ಇವತ್ತು ಇದರಲ್ಲಿ ಲೆಕ್ಕ ಹಾಕ್ಬೇಕಾಗತ್ತೆ. ನನ್ನ ದುಡ್ಡು, ನಾನು ಡೀಸೆಲ್ ಹಾಕ್ತೀನಿ, ನಾನು ಕಲ್ಟಿವೇಟರ್ ಮಾಡ್ತೀನಿ ಅಂತ ಹೇಳ್ತೀವಿ. ಆ ಡೀಸೆಲ್ ತರಿಸೋದು ಬೇರೆ ದೇಶದಿಂದ, ಅಂದರೆ ಫಾರಿನ್ ಎಕ್ಸ್ಚೇಂಜ್ ತನಕನೂ ನನ್ನ ಕಡೆಯಿಂದ ಒಂದಿಷ್ಟು ಕೊಡುಗೆ ಇದೆ ಅಂದರೆ ಕಳೀತಾ ಇದ್ದೀವಿ. ನಾವು ಅದನ್ನ ಉಳಿಸಿದ್ರೆ ನಮ್ಮ ಫಾರಿನ್ ಎಕ್ಸ್ಚೇಂಜ್ ನನ್ನ ಕಡೆಯಿಂದ ಉಳ್ದಂಗೆ. ಅದ್ರ ಬದಲು ನಾವು ಇಲ್ಲೇ ನಾವು ಈ ಥರ ಕುರಿ ಬೇಕೆ ಅಥವಾ ಹೈನುಗಾರಿಕೆ, ಒಂದಿಷ್ಟು ನಾಟಿ ಕೋಳಿ ಈ ಥರ ಬಿಟ್ಕೊಂಡು ಕೃಷಿ ಮಾಡೋದು ಭಾಳ ಸೂಕ್ತ. ಮತ್ತು ಎಲ್ಲ ಜಾತಿ ಗಿಡಗಳು ಹಾಕ್ರೆ ಅಂತ ನಿಮ್ಗೆ ಮೊದಲೇ ಹೇಳಿದ್ದೀನಿ. ಯಾರು ಮದುವೆ ವಯಸ್ಸಿಗೆ ಬಂದಿರ್ತೀರಿ ಅವ್ರಿಗೆ ಒಂದು ಕಿವಿ ಮಾತಂತ ತಿಳ್ಕೊಡ್ರಿ, ಆರ್ಡರ್ ಅಂತ ತಿಳ್ಕೊಡ್ರಿ. ನಿಮ್ಮ ಮದುವೆ ನೆನಪಿಗೆ 100 ತ್ಯಾಗದ ಮರಗಳು ಹಾಕ್ರಿ. 30 ವರ್ಷ ಸಾಕ್ಬೇಕಾ ಅಂತ ನಿಮ್ಗೆ ಅನಿಸುತ್ತೆ. 30 ವರ್ಷ ಏನಿಲ್ಲ, ನಿಮಗೆ ಮಕ್ಕಳು ಹುಟ್ಟಿದ್ಮೇಲೆ ಅವ್ರು ಬೆಳೆದು ಅವ್ರ ವಿದ್ಯಾವಂತರು ಮಾಡಿ ಆಮೇಲೆ ಅವ್ರ ಜಾಬಲ್ಲಿ ಸೆಟ್ಲ್ ಆದಮೇಲೆ ಮಗಳಾದರೆ ಅಳಿನ ಹುಡುಕಿ, ಮಗ ಆದರೆ ಸೊಸೆನ ಹುಡುಕಿ, ನೀವು ಒಂದು ಗುರುಗಳ ಹತ್ರ ಹೋಗಿ ಗುರುಗಳೇ ನಮ್ಮ ಇವ್ರಿಗೊಂದು ಮೂರ್ತ ನೋಡಿ ಅನ್ನೋ ಹೊತ್ತಿಗೆ 30 ವರ್ಷ ಬೇಕೇ ಬೇಕು. ಈ 30 ವರ್ಷದಲ್ಲಿ ನೀವು ಎಷ್ಟು ದುಡಿತಿರೋ ಎಷ್ಟು ಕಳೀತಿರೋ ಅದು ಎರಡನೇ ವಿಷಯ. ಬಟ್ ಈ 100 ಮರಗಳು ಬೆಳೀತೇವಲ್ಲ, ಕನಿಷ್ಠ ಒಂದು 50,000ಕ್ಕೆ ಒಂದು ಮರ ಕೊಟ್ರೂ 50 ಲಕ್ಷ ಬರುತ್ತೆ. ಬೇಡ, ನನಗೆ ಗೊತ್ತಾಗಲಿಲ್ಲ, 25,000 ಕೊಟ್ಟಿನಿ ಒಂದು ಮರ ಅಂದರೆ 25 ಲಕ್ಷ ಬರ್ತಾರೆ. ಈಗ ನನ್ನ ಮದುವೆ ಕಾಲಕ್ಕೆ ಹಾಕಿರೋ ಈಗ 100 ಮರ ಈಗ ರೆಡಿ ಇದ್ದವ್ರೆ. ನಾನೀಗ 25 ಲಕ್ಷ ಕೊಟ್ರು ಇವತ್ತೊಂದು ಹೆಣ್ಮಗಳ ಮದುವೆ ಮಾಡ್ಬೋದಲ್ಲ ಧಾರಾಳವಾಗಿ. ಎಲ್ಲರೂ ಯೋಚನೆ ಮಾಡಿ, ಈಗ 30 ವರ್ಷದ ಕೆಳಗೆ ಹಾಕಿರೋ ಮರಗಳು ಇವತ್ತು ಮಾರಿದ್ರೆ 25 ಲಕ್ಷ ಬರುತ್ತೆ ಅಂತ ಹೇಳ್ತಿರೋಣ. ಅತಿ ಕಡಿಮೆ ನಾನು ಹೇಳ್ತಾ ಇರೋದು 25 ಲಕ್ಷ. 25 ಲಕ್ಷಕ್ಕೆ ಒಂದು ಹೆಣ್ಮಗಳ ಮದುವೆನ ನಾವು ಬಿಂದಾಸಾಗಿ ಮಾಡ್ಬೋದು. ಈ ನಿಟ್ಟಿನಲ್ಲಿ ಯೋಚನೆ ಮಾಡಿ, ನಿಮಗೆ 30 ವರ್ಷದ ತನಕ ನೀವು ಬೆಳೆಸಿ 30 ವರ್ಷದ ನಂತರ ಏನು ಒಂದ್ಸಲ 25 ಲಕ್ಷ ನೋಡ್ತೀರಿ, ಅದು ನಿಮಗೆ ಪ್ರತ್ಯಕ್ಷವಾಗಿ ಕಾಣೋಂಥ ದುಡ್ಡು. ಬಟ್ 30 ವರ್ಷ ಪ್ರತಿದಿನ ಪ್ರತಿ ಮಿಲಿ ಸೆಕೆಂಡು ಈ 25 ಲಕ್ಷ ರೂಪಾಯಿ ಬೆಲೆ ಬಾಳಂಥ ಮರಗಳು 25 ಲಕ್ಷ × 1,000 ಅಂದರೆ 250 ಕೋಟಿ ಅಷ್ಟು ಪ್ರಕೃತಿಗೆ ಕೊಡುಗೆ ಕೊಡ್ತೇವೆ. ಜೀವಂತವಾಗಿದ್ದರೆ ಕಡಿದಂಗೆ ಬಿಟ್ಟರೆ 30 ವರ್ಷನ ನೀವು ಪ್ರಕೃತಿಗೆ ಹೆಲ್ಪ್ ಪಡ್ದಂಗೆ ಆಗ್ತೀರಿ. ನೀವು ನೇರವಾಗಿ ಯಾವುದೇ ಪಕ್ಷಿಗಳಿಗೆ ಆಹಾರ ಕೊಡೋಕ್ಕಾಗಲ್ಲ, ಮಣ್ಣಲ್ಲಿರೋ ಜೀವರಾಶಿಗಳಿಗೆ ಆಹಾರ ಕೊಡೋಕ್ಕಾಗಲ್ಲ. ಅಲ್ಲರಿ, ಈಗ ನಾವು ಇವಾಗ ನಿಮ್ಗೊಂದು ಮಾತು ಕೇಳ್ತೀನಿ, ನೀವು ಯಾರಾದರೂ ಅಷ್ಟರಿಗೆ ಅನ್ನ ಹಾಕ್ರಿ ಪುಣ್ಯ ಬರುತ್ತೆ ಅಂತ ಹೇಳ್ತಾರೆ, ಅದು ಎಷ್ಟು ಮಟ್ಟಿಗೆ ಸತ್ಯ? ಯಾಕಂದರೆ ಅಷ್ಟರಿಗೆ ಅನ್ನ ಹಾಕ್ಬೇಕು ನಿಜ, ದಿನ ಅದೇ ಕೆಲಸ ಮಾಡಿದ್ರೆ ಅವ್ನು ಸೋಮಾರಿ ಆಗ್ತಾನೆ. ಆ ಕ್ಷಣಕ್ಕೆ ಹಾಕಿ ಅವನಿಗೆ ಒಂದು ದುಡಿಲಿಕ್ಕೆ ಒಂದು ತೋರಿಸ್ರಿ. ಬಟ್ ನೀವು ಹಾಕಿದ್ರೆ ದಿನ ಹಾಕ್ತೀನಿ ಅಂದ್ರೂ ಅವ್ನಿಗೆ ಒಬ್ಬನಿಗೆ ಹಾಕ್ಬೋದಷ್ಟೇ,
ಬಟ್ ಇದೇ ತರ ಹಣ್ಣಿನ ಮರಗಳು ಅರಣ್ಯ ಮರಗಳು ಬೆಳೆಸಿದ್ರೆ ಪಕ್ಷಿಗಳಿಗೆ ಆಶ್ರಯ ತಾಣ ಆಗುತ್ತೆ. ಆ ಎಲೆಗಳು ಬಿದ್ದಾಗ ಮಣ್ಣಿನ ಮೇಲೆ ಮಲ್ಚಿಂಗ್ ಆಗಿ ಮಣ್ಣಲ್ಲಿ ಜೀವರಾಶಿಗಳಿಗೆ ಆಶ್ರಯ.

0: ಆಗುತ್ತೆ ಮತ್ತು ಸಕಲ ಜೀವರಾಶಿಗಳಿಗೂ ಇದರಿಂದ ಹೆಲ್ಪ್ ಆಗುತ್ತೆ. ನೀವು ಪರೋಕ್ಷವಾಗಿ ಇವಕ್ಕೆಲ್ಲಕ್ಕೂ ನೀವೇ ಆಹಾರ ಕೊಟ್ಟಂಗೆ ನೀವು ಕೈಯಿಂದ ಇಷ್ಟು ಜೀವಗಳಿಗೆ ಕೊಡೋಕ್ಕಾಗುತ್ತಾ? ಸಾಧ್ಯನೇ ಇಲ್ಲ. ಹಂಗಾಗಿ ನೀವು ಅವನು ಯಾರಿಗೂ ಏನು ದಾನ ಮಾಡಲ್ಲಪ್ಪ ಅಂತ ಜನ ನಿಮ್ಗೆ ಆಸ್ಕರ್ ಅವಾರ್ಡ್ ಕೊಟ್ಟು ಚಿಂತೆ ಮಾಡಬೇಡ್ರಿ. ನೀವು ಗಿಡ ಮರಗಳು ಬೆಳೆಸಿದ್ದೆ ಆದರೆ ಎಲ್ಲ ಜೀವರಾಶಿಗಳಿಗೂ ನಿಮ್ಮ ಕೈಯಿಂದ ಕೊಡದೆ ಪರೋಕ್ಷವಾಗಿ ಆಕ್ಸಿಜನ್ ರೂಪದಲ್ಲೋ ಆಹಾರ ರೂಪದಲ್ಲೋ ಎಲ್ಲವಕ್ಕೂ ನೀವು ದಾನ ಮಾಡ್ದಂಗೆ. ಅದಕ್ಕೆ ಎಲ್ಲರೂ ಗಿಡಗಳು ಬೆಳೆಸಿ ಅಂತಲೇ ನಾನು ಹೇಳ್ತೀನಿ ನಿಮಗೆ.
1: ಈಗಿನ ಕಾಲದಲ್ಲಿ ಸಾಕಷ್ಟು ಜನ ರೈತರು ನೀವು ಹೇಳ್ದಂಗೆ ಒಂದೇ ಥರ ಬೆಳೆಗಳನ್ನ ಬೆಳೀತಾರೆ. ಅಡಿಕೆನೋ, ಬರೀ ತೆಂಗು, ಮಾವು, ಸಪೋಟೋನೋ, ಇಲ್ಲ ಅಲ್ಪಾವಧಿ ಬೆಳೆಗಳಾದರೆ ಈರುಳ್ಳಿನೋ, ಟೊಮೆಟೋನೋ, ಈ ಥರ ಬೆಳೆಗಳು ಬೆಳೀತಾರೆ. ಅಂಥದ್ರಲ್ಲಿ ನೀವು ಹೇಳ್ದಂಗೆ ಎಲ್ಲವನ್ನು ಸಮಗ್ರ ಕೃಷಿ ಅಳವಡಿಸಬೇಕು ಮತ್ತು ನಮ್ಮ ಭೂಮಿನ ಜೀವಂತವಾಗಿ ಇಟ್ಕೋಬೇಕು. ನೈಸರ್ಗಿಕ ಕೃಷಿ ಅಳವಡಿಸ್ಕೊಂಡಾಗ ಖರ್ಚು ಕಡಿಮೆ ಆಗುತ್ತೆ ಮತ್ತು ನಾವು ಸಾಕಷ್ಟು ಪ್ರಕೃತಿಗೂ ಸಾಕಷ್ಟು ಕೊಡುಗೆ ಕೊಟ್ಟಂಗೆ ಆಗುತ್ತೆ ಅಂತೆಲ್ಲ ಸಾಕಷ್ಟು ಮಾತು ಹೇಳಿದ್ರಿ. ಯಾಕೆ ಈ ಕಡೆ ನಮ್ಮ ಕೃಷಿಕರು ಬದಲಾಗ್ತಿಲ್ಲ ಅನ್ನಿಸ್ತಾ ಇದೆ ಸರ್?
0: ಸರ್, ಇದಕ್ಕೆ ಈ ಕೋವಿಡ್ ಬಂದು ಒಂದು ರೀತಿ ಒಳ್ಳೆಯದಾಗಿದೆ. ಯಾಕಂದರೆ ಹಳ್ಳಿಯಲ್ಲಿ ಏನಿದೆ ಅಂತ ಪೇಟೆ ಸೇರ್ಕೊಂಡ್ರು, ಪೇಟೆಯಲ್ಲಿ ಏನಿದೆ ಅಂತಂದೇಳಿ ಮಹಾನಗರಕ್ಕೆ ಸೇರ್ಕೊಂಡ್ರು, ಬೆಂಗಳೂರು ಅಂತ ಸಿಟಿಗೆ. ಅಲ್ಲೇನಿದೆ ಅಂತಂದೇಳಿ ಫಾರಿನ್ ಕಂಟ್ರಿಗೆ ಸೇರ್ಕೊಂಡ್ರು. ಕೋವಿಡ್ ಬಂದಮೇಲೆ ಫಾರಿನ್ ಕಂಟ್ರಿನಿಲ್ಲ, ಮಹಾನಗರನಿಲ್ಲ, ನಮ್ಮ ಲೋಕಲ್ ಪಟ್ಟಣನಿಲ್ಲ, ಎಲ್ಲರೂ ಮತ್ತೆ ಅವರ ಸ್ವಂತ ಹಳ್ಳಿ ಎಲ್ಲಿದೆ ಅಂತ ಹುಡ್ಕೊಂಡು ಬಂದಿದ್ದಾರೆ. ಅಂದರೆ ಇವರ ಜೀವಕ್ಕೆ ಆಪತ್ತಿದ್ದ ಮಾತ್ರ ಸ್ವಂತ ಹಳ್ಳಿ ನೆನಪಾಗಿದೆ. ಬೇರೆ ಟೈಮಲ್ಲಿ ಇವರು ಸಾಧನೆ ಮಾಡಿದ್ದಾದ್ರೆ ಏನ್ರಿ, ಏನು ಸಾಧನೆ ಮಾಡಿದ್ರು ಇವರು? ಏನು ಅಲ್ಲೊಂದು ಹೋಗಿ ಒಂದು ಬಿಲ್ಡಿಂಗ್ ಕಟ್ಟಿದ್ರ, ಕಾರ್ ತಗೊಂಡು ಅಡ್ಡಾಡ್ರು ಅಷ್ಟೇ ತಾನೆ? ಅದಕ್ಕಿನ್ನೇನು ಇಲ್ಲ, ವೀಕೆಂಡ್ ಮಸ್ತಿ ಮೋಜು ಮಾಡಿದ್ರು ಅಷ್ಟೇ ತಾನೆ? ಅದಕ್ಕಿನ್ನೇನು ಮಾಡಿಲ್ಲ ತಾನೆ? ಎಲ್ಲ ಫೀಲ್ಡು ಅಂದರೆ ಇನ್ಕ್ಲೂಡಿಂಗ್ ಶಾಲಾ ಕಾಲೇಜುಗಳು, ರೈಲ್ವೆ, ಸಾಫ್ಟ್ವೇರಿಂದ ಹಾರ್ಡ್ವೇರಿಂದ ಎಲ್ಲ ಇಂಡಸ್ಟ್ರಿಗಳು ಎಲ್ಲವನ್ನು ಸರ್ಕಾರನೇ ಲಾಕ್ಡೌನ್ ಮಾಡಿಸ್ತು. ಆದರೆ ಸರ್ಕಾರನೇ ರೈತರಿಗೆ ಲಾಕ್ಡೌನ್ ಮಾಡ್ರಿ ಅಂತ ಹೇಳಿಲ್ಲ. ರೈತರಿಗೆ ಲಾಕ್ಡೌನ್ ಮಾಡ್ರಿ ಅಂತ ಹೇಳಿದ್ರೆ ಯಾರಿಗೂ ಕರೋನಾ ಬರೋದ್ಬೇಕಿಲ್ರಿ, ಉಪವಾಸದಿಂದನೇ ಎಲ್ಲರೂ ಸತ್ತೋಗ್ತಿದ್ರು. ಆದರೂ ರೈತರು ಆರೋಗ್ಯವಾಗಿ ಎಲ್ಲ ಬೆಳೆದ್ರು, ಎಲ್ಲ ಕೊಡ್ತಾ ಇದ್ರು. ಮತ್ತೊಂದು ಏನಂದ್ರೆ ರೈತರು ಎಂತ ಪುಣ್ಯಾತ್ಮ ನಮ್ಗೆ, ಅವ್ರಿಗೆ ಇಂಡಸ್ಟ್ರಿ ಲಾಸ್ ಆದರೆ ಅವ್ರು ಮುಚ್ಚಿಬಿಡ್ತಾನೆ, ಬೇರೆ ಅದಕ್ಕೆ ಶಿಫ್ಟ್ ಆಗ್ತಾನೆ. ರೈತ 4 ವರ್ಷ ಸತ್ತದಾಗ ಲಾಸ್ ಆದರೆ ಅವ್ನು ಮತ್ತೆ ಬೆಳೆದು ಬಿಡಲ್ಲ, ಅವ್ನು ಬೆಳೆದೇ ಬೆಳೀತಾನ್ರಿ. ಆದ್ರೆ ನೀವು ಹೇಳ್ದಂಗೆ ಎಲ್ಲರೂ ಯಾಕೆ ಒಂದೇ ಕ್ರಾಪಿಗೆ ಹೋಗ್ತಾರೆ ಅಂತಂದಾಗ, ಟೊಮೊಟೊ ನೋಡಿ, ಇವತ್ತು ಟೊಮೊಟೊ ದುಬಾರಿ ಇದೆ ಅಂತ ತಿಳ್ಕೊಡ್ರಿ, ಎಲ್ಲರೂ ಟೊಮೊಟೊ ಹಾಕೋದು. ಈಗ ಅಡಿಕೆ ರೇಟ್ ಜಾಸ್ತಿ ಇದೆ ಅಂತೇಳಿ ಅಡಿಕೆ ಹಾಕೋದು, ಎಲ್ಲರೂ ಇದೇ ಹಾಕಿದಾಗ ಇನ್ನೆಲ್ಲರೂ ಒಂದೇ ತಿನ್ನಕ್ಕಾಗುತ್ತಾ? ಒಬ್ಬ ರೈತ 1-2 ಎಕರೆ ಇರೋನಿಗೆ, ಸಣ್ಣ ರೈತರಿಗೆ ಅತಿ ಸೂಕ್ತವಾದ ಮಾತು ಹೇಳ್ತೀನಿ. ಅವ್ನು ತರಕಾರಿ ಬೆಳೀತಾ ಇದಾನಂದ್ರೆ ಒಂದೊಂದು 2-3, 5 ಗುಂಟೆಗಿನ ಜಾಸ್ತಿ ಯಾವ ತರಕಾರಿನೂ ಬೆಳಿಬಾರ್ದು. ಅವನು ಒಂದೇ ಕ್ರಾಪ್ ಬೆಳೆದು ಮಾರ್ಕೆಟಿಗೆ ತಗೊಂಡೋಗಿ ಮಾರಿದ್ರೆ, ಉದಾಹರಣೆಗೆ ಒಂದು ಬೆಂಡೆಕಾಯಿ, ಅಲ್ಲಿಗೆ ಅವನಿಗೆ ಒಂದು 15 ರೂಪಾಯಿ ಸಿಗುತ್ತೆ. ಅಲ್ಲಿ ತಗೊಳ್ಳೋ ಸಾಕಟ ವೆಚ್ಚ ಮತ್ತು ಅಮಾಲಿ ಮಾರ್ಕೆಟ್ ದಳಲಿ ಅಂತೇಳಿ ಇವೆಲ್ಲ ಕಳೀಬೇಕು. ಅದೇ ಇವನು ಹಳ್ಳಿಯಲ್ಲಿ ಮಾರಬೇಕಂದ್ರೆ ಅಷ್ಟು ಮಾಲು ಮಾರೋಕ್ಕಾಗಲ್ಲ. ಅದ್ರ ಬದಲು ಒಂದು ವೆರೈಟಿ ಬಿಟ್ಟು ಒಂದು 8-10 ವೆರೈಟಿ ತರಕಾರಿನ 2-2 ಗುಂಟೆ 4-4 ಗುಂಟೆ ಹಾಕಿದಾಗ, ಎಲ್ಲರೂ ಬೆಂಡೆಕಾಯಿ ತಗೊಳಲ್ಲ, ಎಲ್ಲರೂ ಟೊಮೊಟೊ ಒಂದೇ ತಗೊಳಲ್ಲ. ನಾವು ಒಂದು ಪುಟ್ಟಿಯಲ್ಲಿ ಅಥವಾ ಒಂದು ಕ್ರೇಟ್ಸಲ್ಲಿ ಇವನ್ನ ಹಾಕ್ಕೊಂಡು, ಸೈಕಲ್ ಆದ್ರೆ ಸೈಕಲ್, ಇಲ್ಲಾಂದ್ರೆ ಇವತ್ತು ಸಣ್ಣ ಒಂದು ಮೊಪೆಟ್ ಗಾಡಿ ಇರುತ್ತೆ ಅದರಲ್ಲಿ ಹಾಕ್ಕೊಂಡು ಅವರು ಅಕ್ಕಪಕ್ಕದೊಂದು 3-4 ಹಳ್ಳಿ ಅಡ್ಡಾಡಿದರೆ, ಸಿಟಿ ಮಾರ್ಕೆಟ್ಗೆ ಹೋಗೋ ಖರ್ಚಲ್ಲೇ ಈ ಪೆಟ್ರೋಲ್ ಸಾಕಾಗುತ್ತೆ, ಸಾಗಾಟ ಖರ್ಚು ಅಲ್ಲಿಗೆ ಸರಿಯಾಗುತ್ತೆ, ಅಲ್ಲಿ ಕೊಡೋ ಕಮಿಷನ್ನು ಅಮಲಿ ಉಳಿಯುತ್ತೆ. ಮತ್ತೊಂದು ಏನಂದರೆ ಇವನು 15 ರೂಪಾಯಿ ಕೊಟ್ಟು ಬಂದಿರ್ತಾರ, ಅವ್ರು 40 ರೂಪಾಯಿ ಮಾರ್ತಾರೆ ರಿಟೇಲ್ ರೇಟ್. ನೀವು ಪುಣ್ಯಾತ್ಮರು 30 ರೂಪಾಯಿ ಮಾರಿ, ಮನೆ ಮನೆಗೆ ಅಡ್ಡಾಡಿ, 30 ರೂಪಾಯಿ ನಿಮಗೆ ನೇರವಾಗಿ ಸಿಗುತ್ತೆ. ನಿಮ್ಗೆ 15 ರೂಪಾಯಿ ಬದಲು 30 ರೂಪಾಯಿ ಅಂದರೆ ಡಬಲ್ ದುಡ್ಡು ಆಗದಂಗಾಯ್ತು, ತಗೊಂಡಂಗೂ 10 ರೂಪಾಯಿ ಉಳ್ದಂಗಾಯ್ತು. ಸೊ ಈ ನಿಟ್ಟಿನಲ್ಲಿ ಯೋಚನೆ ಮಾಡಿದ್ರೆ ಮಾತ್ರ ರೈತರು ಏನಾದರೂ ಸ್ವಾವಲಂಬಿಗಳಾಗಿ ಹಣಕಾಸಿನಲ್ಲಿ ಒಂದು ಸ್ವಲ್ಪ ಚೇತರಿಸ್ಕೊಳಕ್ಕೆ ಸಾಧ್ಯ. ಇಲ್ಲ, ನಾನು ಒಂದೇ ಕ್ರಾಪ್ ಬೆಳಿತೀನಿ, ಮಾರ್ಕೆಟಿಗೆ ತಗೊಂಡು ಮಾರ್ಕೊಂಡು ಅವತ್ತೇ ಒಂದು ದಿವಸ ಬಂದ್ಬಿಡ್ತೀನಿ ಅಂದ್ರೆ ಆಗಲ್ಲ. ಈಗ ನಮ್ಮ ತೋಟ ವೀಕ್ಷಣೆ ಮಾಡಲಿಕ್ಕೆ ಬರ್ತಿರ್ತಾರೆ ಯಾವಾಗ್ಲೂ. ಇಲ್ಲಿವರೆಗೂ 100,010,000 ಜನ ವಿಸಿಟ್ ಮಾಡಿದ್ದಾರೆ 2012 ಈಚೆ. ಅವರಿಗೆ ನಾನು ವಿಚಾರಿಸ್ತೆ, ಕೆಲವರು ಹೇಳ್ತಾರೆ ಹಣ ತಗೊಂಡೋಗಿ ಹಳ್ಳಿ ಹಳ್ಳಿ ಮನೆ ಮನೆಗೂ ಮಾರಾಟ ಮಾಡಿದ್ರೆ ಒಂಥರ ಸುಮಾರು ನೋಡ್ತಾರೆ ಜನ ಅಂತಂದೇಳಿ. ಈಗ ಕಳ್ತನ ಮಾಡ್ತೀರಿ ನೀವು ಅವನ್ಯಾರ್ರಿ ಸುಮಾರು ನೋಡಲಿಕ್ಕೆ? ಯಾರು ಯಾರು ಕೀಳ ನೋಡಬಾರ್ದು. ಇವತ್ತು ನಾವು 4-3 ತಿಂಗಳು ಕಷ್ಟಪಟ್ಟು ಬೆಳೆದಿರ್ತೀವಿ, ಒಂದು ದಿವಸ ಯಾರಿಗೋ ಕೊಟ್ಟು ಬಂದರೆ ನಿಮಗೆ ಮರ್ಯಾದೆ ಬರುತ್ತಾ? ಅದನ್ನೇ ನೀವು ಅಡ್ಡಾಡಿ ಮಾರಾಟ ಮಾಡಿರಿ, ಜನ ನೋರೆಂಟ್ ಮಾಡ್ತಾರೆ, ಹೇಳ್ತಾರೆ ಏ 4 ಹಾಕಿ ಇವರು 4 ಕಡೆ ಮಾರ್ಕೊಂಡ್ರೆ ದುಡ್ಡು ಬರ್ತಿತ್ತು ಅಂತ ಹೇಳ್ತಾರೆ. ಲಾಸ್ ಆದಾಗ ನೀನು ಲಾಭ ಮಾಡ್ತೀರಿ ಅಂದರೆ ಏನು ಮರ್ಯಾದೆ ನೋಡಪ್ಪ, ಇವನು ಸುಮ್ಮನೆ ಮನೆ ಮನೆಗೆ ಅಡ್ಡಾಡ್ತಾನೆ, ಇವನಿಗೆ ಬೇಕಾಗಿತ್ತಿದ್ದು ಅಂತಾರೆ. ಇನ್ನೊಬ್ಬರ ಸರ್ಟಿಫಿಕೇಟ್ ನಿಮಗೆ ಅದಕ್ಕೆ ಬೇಕ್ರಿ, ನಿಮ್ಮ ಜೀವನಕ್ಕೆ ನಿಮ್ಮ ಆತ್ಮತೃಪ್ತಿಗೆ ಯಾವುದು ಒಳ್ಳೇದು ಅನಿಸ್ತಿದೆಯೋ ಅದನ್ನು ಮಾಡಿ, ಮೌಲ್ಯವರ್ಧನೆ ಮಾಡಿ. ತೆಂಗಿದೆ, ತೆಂಗಂದರೆ ತೆಂಗು ಮಾತ್ರ ಹಾಕ್ತಾರೆ, ಮಧ್ಯದಲ್ಲಿ ಏನು ಹಾಕಲ್ರಿ. ಮಧ್ಯದಲ್ಲಿ ಕೋಕೋ ಬೆಳೀರಿ, ಸೂಕ್ತವಾದ ಬೆಳೆ, ನಿಮಗೆ ಗಾಳಿ ಪೋರ್ಸ್ ತಡೆಯುತ್ತೆ ಕೋಕೋ ಹಾಕಿದ್ರಿಂದ. ಅದು ಎಲೆಗಳು ಬಿದ್ದರೆ ಭೂಮಿಗೆ ಮಲ್ಸಿಂಗ್ ಆಗುತ್ತೆ, ಆ ಎಲೆಯಿಂದ ಪೊಟಾಷ್ ಸಿಗುತ್ತೆ, ಕೋಕೋ ಅಡಿಕೆ ಒಳಗೆ ಮತ್ತು ತೆಂಗೊಳಗೆ ಹಾಕಕ್ಕೆ ಮತ್ತು ಪಾಮ್ ಆಯಿಲ್ ಒಳಗೆ ಹಾಕ್ಲಿಕ್ಕೆ ಒಳ್ಳೆ ಎಲಿಜಿಬಲ್ ಕ್ರಾಪ್ ಇರೋದು.

0: ಆ ಖೋಖೋ ಹಾಕೋದ್ರಿಂದ ಅಳಿಲ್ಕಾಟ ತಪ್ಪುತ್ತೆ. ಸಾಕಷ್ಟು ಜನ ನಮ್ಮ ಮಡಿಕೆ ತೋಟಕ್ಕೆ ಅಳಿಲ್ಕಾಟ ಅಂತ ಹೇಳ್ತಾರೆ. ಬನ್ನಿ ನಮ್ಮ ತೋಟದಲ್ಲಿ ನೋಡಿ, ಸಾಕಷ್ಟು ನಿಮಗೆ ಕೈಗೆ ಹಿಡ್ಕೊಳ್ಳೋಷ್ಟು ಅಳಿಲಿದ್ದಾವೆ. ಒಂದು ಅಡಿಕೆ ಕಚ್ಚಲ್ಲ, ಯಾಕಂದ್ರೆ ಅದು ತಿನ್ಲಿಕ್ಕೆ ಇಲ್ಲಿ ಆಹಾರ ಸಿಗ್ತದೆ, ಖೋಖೋ ತಿನ್ಕೊಂಡು ಸುಮ್ಮನಿರುತ್ತೆ. ಆಮೇಲೆ ರಭಸವಾಗಿ ಏನಾರು ಮುಂಗಾರು ಪೂರ್ವ ಹಿಂಗಾರಲ್ಲಿ ಬರೋಂಥ ರಭಸವಾದ ಮಳೆ ನೇರವಾಗಿ ಮಂಡಿ ಬಿದ್ದಾಗ ನಾವು ನೀವೇನಾರು ಉಳುಮೆ ಮಾಡಿಟ್ರೆ ಮೇಲೆ ಫಲವತ್ತು ಮಣ್ಣೆಲ್ಲ ಕೊಚ್ಕೊಂಡೋಗುತ್ತೆ. ಅದೇ ಈ ಥರ ಗಿಡ ಮರಗಳು ಜಾಸ್ತಿ ಇದ್ದಾಗ ಆ ಮೇಲ್ಗಡೆ ಎಲ್ಲೋ ತುದಿಯಲ್ಲಿ ಒಂದು ಎಲೆಗೋ ಕೊಂಬೆಗೋ ಬಡದು ಒಂದು ಪೋರ್ಸ್ ಕಡಿಮೆ ಆಗಿ ಒಂದನೇ ಹತ್ತನೇ ಆಗಿ ಚಿದ್ರಾಗುತ್ತೆ. ಭೂಮಿ ಬರೋದ್ರೊಳಗೆ ಮೂರ್ನಾಲ್ಕು ಸಲ ಎಳುಗಲಿಗೆ ಎಲ್ಲ ಅಂದರೆ ಕೊಂಬೆಗಳಿಗೆ ಎಲೆಗಳಿಗೆ ತಗಲಿದಾಗ ಭೂಮಿ ಬರೋತ್ತಿಗೆ ಅದು ಒಂಥರ ಏನಂತೀವಿ ಇಬ್ಬನಿ ಥರ ಬೀಳುತ್ತೆ, ಅಂದರೆ ಮಣ್ಣು ಕೊಚ್ಕೊಂಡು ಹೋಗೋಷ್ಟು ಸ್ಪೀಡ್ ಇರಲ್ಲ. ಅವಾಗ ನೀರು ಚೆನ್ನಾಗಿ ಹಿಂಗುತ್ತೆ ಭೂಮಿ ಮಲ್ಚಿಂಗ್ ಇರೋದ್ರಿಂದ ಅದ್ರ ಕೆಳಗೆ ಜೀವರಾಶಿಗಳು ಓಡಾಡಿ ನಮಗೆ ರೈತರಿಗೆ ಗೊತ್ತಿರೋ ಗೆದ್ದಲುಳು ಅಂತೀವಿ ಎರಳು ಅಂತೀವಿ ಒಂದು ಮೂರ್ನಾಲ್ಕು ಹೆಸರು ಹೇಳ್ತೀವಿ, ಆದರೆ ಸಾಕಷ್ಟು ಜೀವರಾಶಿಗಳು ಈ ತ್ಯಾಜ್ಯಗಳನ್ನು ತಿಂದು ಮಣ್ಣಲ್ಲಿ ಚಲನವಲನ ಮಾಡ್ತಿರ್ತವೆ. ಆ ರಂಧ್ರಗಳ ಮುಖಾಂತರ ಭೂಮಿ ನೀರು ಚೆನ್ನಾಗಿರುತ್ತೆ. ಇವತ್ತು ಫ್ಲಡ್ ಆಗೋದಕ್ಕೂ ನಾವು ರೈತರೇ ಕಾರಣ. ಒಂದೇ ಕ್ರಾಪ್ ಮಾಡಿ ರಾಸಾಯನಿಕ ಹಾಕಿ ಏನು ಭೂಮಿ ಗಟ್ಟಿ ಮಾಡಿಬಿಟ್ಟಿವೆ, ನೀರು ಓಡೋಗುತ್ತಿರೋದು. ಅದೇ ಈ ಥರ ಕ್ರಾಪ್ ಮಾಡಿದಾಗ ಬನ್ನಿ ನಮ್ಮ ತೋಟದಲ್ಲಿ ಬನ್ನಿ, ಮೂರು ದಿನ ನಾಲ್ಕು ದಿನ ಸತತವಾಗಿ ಮಳೆ ಬಂದ್ರೂ ಒಂದು ಡ್ರಾಪ್ ನೀರು ಹೊರಗೆ ಹೋಗ್ಲಿಕ್ಕೆ ಅವಕಾಶ ಇಲ್ಲ, ಎಲ್ಲ ಅಲ್ಲೇ ಕುಡಿಯುತ್ತೆ. ಅದೇ ನಮ್ಮ ಪಕ್ಕದಲ್ಲಿ ನಮ್ಮ ಕಜಿನ್ಸ್ ಇರ್ಬೋದು, ನಮ್ಮ ಸ್ನೇಹಿತರದಿರ್ಬೋದು, ಒಂದೇ ಬೌಂಡ್ರಿ, ಒಂದೇ ಭೂಮಿ, ಒಂದೇ ನೆಲ. ನನ್ನ ಬದುವಿಂದ ಪಕ್ಕದ ಜಮೀನಲ್ಲಿ ಅವ್ರು ಸಲಗಿ ತಗೊಂಡು ದಿಂಡು ಕಡ್ದು ನೀರು ಕಡೆಗೆ ಬಿಡ್ತಾ ಇರ್ತಾರೆ. ನಮ್ಮ ತೋಟದಲ್ಲಿ ನಾವು ತಲೆ ಕೆಡಿಸ್ಕೊಳ್ಳಿ, ಮಳೆ ಬಿಟ್ಟರೆ ಒಂದು ಮೂರು ನಾಲ್ಕು ತಾಸು ನಂತರ ಅಲ್ಲಿ ನೀರು ಸಿಗಲ್ಲ, ಅಷ್ಟು ಕುಡಿಯುತ್ತೆ ಭೂಮಿ. ಇದೆಲ್ಲ ಮಿಶ್ರ ಕ್ರಾಪ್ ಮಾಡೋದಕ್ಕೆ. ಈಗ ಆಮೇಲೆ ತರಕಾರಿ ವಿಷಯಕ್ಕೆ ಬಂದರೆ ತರಕಾರಿ ನಾನು ಮೊದಲು ಹೇಳ್ದಂಗೆ ಒಂದು ವೆರೈಟಿ ಬೆಳಿಬೇಡ್ರಿ, ಮೂರು ನಾಲ್ಕು ವೆರೈಟಿ ಬೆಳ್ಕೊಳ್ರಿ. ಆಮೇಲೆ ಭತ್ತ ಇವತ್ತು ಯಾವ ಥರ ಇದೆ ಅಂದರೆ ಭತ್ತ ಅವನ ಮನೆಗೆ ತಿನ್ನೋಕ್ಕೆ ಕಾಳು ಉಳಿದ್ರೆ ಸಾಕಪ್ಪ ಅನ್ನೋಷ್ಟಕ್ಕೂ ರೇಟ್ ಬಿದ್ದೋಗಿತ್ತು. ಈ ವರ್ಷ ಒಂದು ಸ್ವಲ್ಪ ಚೇತರಿಸ್ಕೊಂಡಿದೆ ಅಷ್ಟೇ. ಎಲ್ಲ ಭತ್ತ ಯಾಕೆ ಬೆಳಿತೀರಿ? ಒಂದು 5 ಎಕರೆ ಅಥವಾ 10 ಎಕರೆ ಇರೋ ರೈತರು ಪಾರ್ಟ್ ಮಾಡ್ಕೊಳ್ರಿ, 80 ಭಾಗದಲ್ಲಿ ಒಂದಿಷ್ಟು ತೋಟ ಮಾಡ್ಕೊಳ್ರಿ. ತೋಟ ಅಂದ್ಕೊಳ್ಳೆ ನಿಮಗೆ ನೆನಪಿ ಬರೋದೇ ಅಡಿಕೆ, ಬಟ್ ಅದೊಂದೇ ಅಲ್ಲ, ಬೇಕಾ 1 ಎಕರೆ ಅಡಿಕೆ ಹಾಕಿಕೊಳ್ರಿ, 1 ಎಕರೆ ತೆಂಗು ಹಾಕಿಕೊಳ್ರಿ. ತೆಂಗು ಹಾಕಿದರೆ ತೆಂಗು ಒಂದೇ ಬರಲ್ಲ ನಿಮಗೆ, ತೆಂಗು ಮಧ್ಯದಲ್ಲಿ ಸಾಕಷ್ಟು ತರಕಾರಿ ಬೆಳಿಬೋದು. ನಿಮ್ಮ ಮನೆಗೆ ಬೇಕಾಗಿರೋ ಹಣ್ಣಿನ ಗಿಡಗಳೆಲ್ಲ ತೆಂಗಿನ ತೋಟದಲ್ಲಿ ಹಾಕ್ಬೋದು, ಮತ್ತೊಂದಿಷ್ಟು ಕಬ್ಬು ಅಥವಾ ಮತ್ತೊಂದಿಷ್ಟು ಅಂದರೆ ನಿಮಗೆ ಇರೋ 5 ಎಕರೆ 10 ಎಕರೆನ ಡಿವೈಡ್ ಮಾಡ್ಕೊಂಬಿಡಿ. ನಿಮ್ಗೆ 5 ಎಕರೆ ಇದ್ರು 10 ಎಕರೆ ಇದ್ರೂ ಒಂದು 5-6 ಕ್ರಾಪಿಗೆ ಡಿವೈಡ್ ಮಾಡಿ. ಡಿವೈಡ್ ಮಾಡಿದಾಗ ಅವಾಗ ನಿಮಗೆ ವರ್ಷ ಪೂರ್ತಿ ಏನಾರು ಒಂದು ಕೈಯಲ್ಲೂ ಕೆಲಸ ಇರುತ್ತೆ. ಯಾರಾದರೂ ಕರೆದ್ರೂ ನೀವೇನು ಮಾಡ್ತೀರಿ? ಆ ಕಡೆ ಈ ಕಡೆ ಹೋಗಲ್ಲ, ಅಲ್ಲೇ ನಿಮ್ಮ ಕೆಲಸಗಳನ್ನ ಮುಗಿಸ್ಕೊಂಡು ಅಲ್ಲೇ ಇರ್ತೀರಿ. ಅದೇ ಒಂದೇ ಕ್ರಾಪ್ ಇದ್ದಾಗ ಏನು ಮಾಡ್ತೀರಿ? ಕರೆದಾಗ ಏನು ಕರೆದಪ್ಪ ಇವತ್ತೇನು ಕೆಲಸ ಇಲ್ಲ ಅಂತ ಓಡಾಡ್ತೀವಿ. ಇದು ಅನಾವಶ್ಯಕ ಖರ್ಚೆ. ಈ ನಿಟ್ಟಿನಲ್ಲಿ ನಾವು ಯೋಚನೆ ಮಾಡ್ಕೊಳ್ತಾ ಎಲ್ಲರೂ ಸಮಗ್ರ ಕೃಷಿ ಮಾಡಿ ಎಲ್ಲ ರೀತಿಯಿಂದನೂ ಒಂದಲ್ಲ ಸಕಲ ರೀತಿಯಿಂದನೂ ಮಣ್ಣಿಗೆ ಮತ್ತು ನಮ್ಮ ಆರೋಗ್ಯಕ್ಕೆ ಪ್ರಕೃತಿಗೆ ಎಲ್ಲದಕ್ಕೂ ಅನುಕೂಲವಾದ ಅಂತ ಕೃಷಿ ಅಂದರೆ ಸಮಗ್ರ ಕೃಷಿ. ನಾವು ಪ್ರಕೃತಿ ನಿಟ್ಟಿನಲ್ಲೇ ಸಾಕಬೇಕು ಹೊರತು ಪ್ರಕೃತಿಗೆ ವಿರುದ್ಧವಾಗಿ ಸಾಕೋದು ಬೇಡ, ಸ್ವಾವಲಂಬಿಗಳಾಗೋಣ ಹೊರತು ಸ್ವಾಮ್ಯರಿಗಳಾಗೋದು ಬೇಡ ಅಂತ ನಾನು ನಿಮಗೆ ಹೇಳ್ತಾ ಇದ್ದೇನೆ.
1: ನಾವು ಸಾಕಷ್ಟು ಜನ ರೈತರು ನೋಡ್ತಾ ಇರ್ತೀವಿ, ನಾವು ನಮ್ಮ ಭೂಮಿಗೆ ರಾಸಾಯನಿಕ ಗೊಬ್ಬರ ಕೊಟ್ಟರೆ ಮತ್ತು ನಮ್ಮ ಬೆಳೆಗಳಿಗೆ ರಾಸಾಯನಿಕ ಕ್ರಿಮಿನಾಶಕಗಳನ್ನು ಸಿಂಪಡಣೆ ಮಾಡಿದರೆ ಮಾತ್ರ ಈಗಿನ ಕಾಲದಲ್ಲಿ ಬೆಳೆ ತಾಣಲಿಕ್ಕೆ ಸಾಧ್ಯ ಅನ್ನೋ ಮನೋಭಾವದಲ್ಲಿ ಹೆಚ್ಚು ಜನರು ಇದ್ದಾರೆ ರೈತರು. ಅಂಥ ರೈತರು ಇವಾಗ ನೀವು ನೈಸರ್ಗಿಕ ಕೃಷಿನ ಅಳವಡಿಸ್ಕೊಂಡಿದ್ರ, ಉಳುಮೆ ಮಾಡಲ್ಲ, ಜೀರೋ ಕಲ್ಟಿವೇಷನ್ ಈ ಥರ ಎಲ್ಲ ಮಾಡ್ತಾಯಿದ್ರ, ಈ ನಿಟ್ಟಿನಲ್ಲಿ ನಮ್ಮ ರೈತರು ಯಾವ ರೀತಿ ಯೋಚನೆ ಮಾಡಬೇಕಾಗುತ್ತೆ ಸರ್?
0: ಸರ್, ನಾವೀಗ ರಾಸಾಯನಿಕ ಕೃಷಿ ಮಾಡ್ತಾ ಇರೋದ್ರಿಂದ ನಮಗೆ ನಮ್ಮ ಆರೋಗ್ಯದ ಮೇಲೆ ನಮ್ಮ ಮಣ್ಣಿನ ಮೇಲೆ ಎಲ್ಲ ರೀತಿ ಪ್ರಭಾವ ಬೀರ್ತಾ ಇದೆ. ಅಂದರೆ ಅದು ನಮ್ಮ ಮೈಂಡ್ ಸೆಟ್ ರೀ. ಫಸ್ಟ್ ಆಫ್ ಆಲ್ ನಾನು ರಾಸಾಯನಿಕ ಗೊಬ್ಬರ ಹಾಕಲಿದ್ರೆ ಭೂಮಿ ಬೆಳೆಯಲ್ಲ ಅನ್ನೋದು ನಮ್ಮ ಮೈಂಡ್ ಸೆಟ್ಗೆ ಬಂದುಬಿಡುತ್ತೆ. ಅದಕ್ಕೆ ನಾವು ಮೊದಲು ಹೇಳ್ದಂಗೆ ದನ ಕರುಗಳು ಸಾಕ್ಬೇಕು, ನಮ್ಮ ಸಗಣಿ ಗೊಬ್ಬರ, ಎರೆಹುಳ ಗೊಬ್ಬರ ಅಥವಾ ಕುರಿ ಸಾಕಾಣಿಕೆ ಮಾಡಿದ್ರೆ ಕುರಿ ಗೊಬ್ಬರ ಇವೆಲ್ಲ ಇರ್ತವೆ, ಇವನ್ನೆಲ್ಲ ಭೂಮಿಗೆ ಹಾಕಿ ಇದಲ್ದಲ್ಲೇ ಒಂದು ಸ್ವಲ್ಪ ಈ ಡಯಾಂಚ ಸಣಬು ಆಮೇಲೆ ಅಲಸಂದೆ ಈ ಥರ ದ್ವಿದಳ ಧಾನ್ಯ ಬೀಜಗಳನ್ನು ಎಲ್ಲ ಮಿಕ್ಸ್ ಮಾಡಬೇಕಾದ್ರೂ ಎರಚಿಬಿಟ್ಟು ಅದನ್ನು ಒಂದಿಷ್ಟು ಬೆಳೆದ ಮೇಲೆ ಭೂಮಿಗೆ ಮಣ್ಣಲ್ಲಿ ಸೇರಿಸ್ಬಿಟ್ರೆ ಮಣ್ಣು ಫಲವತ್ತತೆ ಆಗುತ್ತೆ. ಈ ನಮ್ಮ ಯಾವುದೇ ಕೊಟ್ಟಿಗೆ ಗೊಬ್ಬರ ಹಾಕೋದ್ರಿಂದನೂ ನಾವು ನಿಭಾಯಿಸ್ಬೋದು. ಇವನ್ನೆಲ್ಲ ಹಾಕಿದಾಗ ರಾಸಾಯನಿಕ ಕೃಷಿ ಮಾಡಿದವ್ರಿಗೂ ಇವ್ರಿಗೂ ಒಂದು 10-20% ವೇರ್ವೇಷನ್ ಆಗ್ಬೋದು. ನಿಮ್ಮ ಗ್ರಾಸಲ್ಲಿ ನೋಡಿದ್ರೆ ರಾಸಾಯನಿಕ ಕೃಷಿ ಮಾಡ್ತಾನು ಚೀಲಗಟ್ಟಲೆ ತುಂಬಿ ಮಾರ್ಕೆಟ್ಗೆ ಕಳ್ಸಾಗಿಸ್ತಾ ಇರ್ತಾನೆ, ನಿಮ್ಗೆ ಕಡಿಮೆ ಇರುತ್ತೆ ಅಂತ ನೀವು ತಿಳ್ಕೊಂತೀರಿ. ಬಟ್ ನೆಟ್ ಇನ್ಕಮ್ ನೋಡಿದ್ರೆ ಅವನು ಮಾರಾಟ ಮಾಡಿದ್ಮೇಲೆ ಬಂದಿದ್ದ ದುಡ್ಡೆಲ್ಲ ರಾಸಾಯನಿಕ ಗೊಬ್ಬರಕ್ಕೆ ಎಷ್ಟು, ಟ್ರ್ಯಾಕ್ಟ್ರಿ ಉಳುಮೆ ಮಾಡೋದಕ್ಕೆ ಎಷ್ಟು, ಇವೆಲ್ಲ ಖರ್ಚು ವೆಚ್ಚಗಳು ಕಳೆದ್ರೆ ಅವನಿಗೆ ಉಳಿಯೋದು, ನೆಟ್ ಇನ್ಕಮ್ ಭಾಳ ಕಡಿಮೆ ಅವನಿಗೆ. ಅದೇ ಈ ನೈಸರ್ಗಿಕ ಕೃಷಿ ಮತ್ತು ಸಾವಯವ ಕೃಷಿ ಮಾಡೋದ್ರಿಂದ ನಿಮ್ಮ ಆರೋಗ್ಯದ ಮೇಲೆ, ನಿಮ್ಮ ಗ್ರಾಮದ ಮೇಲೆ, ನಿಮ್ಮ ರಾಜ್ಯ ಇರ್ಬೋದು, ನಿಮ್ಮ ನಮ್ಮ ದೇಶದ ಮೇಲೆ ಎಷ್ಟು ಪ್ರಭಾವ ಬೀರುತ್ತಂದ್ರೆ ನಾವು ಆರೋಗ್ಯ ಸುಧಾರಣೆ ಆಗುತ್ತೆ ಮತ್ತು ನಮಗೆ ಇದರಲ್ಲೂ ನಮ್ಗೆ ಇನ್ಕಮ್ ಇದೆ. ಇನ್ಕಮ್ ಇಲ್ಲ ಅಂತ ಮಾತ್ರ ತಿಳ್ಕೊಬೇಡಿ. ಈಗ ರಾಸಾಯನಿಕಗಳಾಕಿ ನಾವು ಮಣ್ಣು ಸಾಯಿಸ್ಬಿಟ್ಟಿವಲ್ಲ ಮೊದಲು ಹೇಳ್ದಂಗೆ, ಆ ಮಣ್ಣು ಫಲವತ್ತೆ ಆಗಲಿಕ್ಕೆ 1-2 ವರ್ಷ ಬೇಕಾಗುತ್ತೆ, ಸ್ವಲ್ಪ ತಾಳ್ಮೆ ಬೇಕು. ನಮ್ಮ ಹಿರಿಯರು ಹೇಳ್ದಂಗೆ ತಾಳಿದವನು ಬಾಳೆ ಅನ್ನೋಂಗೆ ಆ ಕೊಟ್ಟಿಗೆ ಗೊಬ್ಬರಗಳು

0: ಹಸಿರೆಲೆ ಗೊಬ್ಬರಗಳನ್ನು ಮಣ್ಣಿಗೆ ಸೇರಿಸ್ತಾ ನೀವು ಸಾವಯವ ಕೃಷಿ ಮಾಡಿದ್ದೀ ಆದರೆ ಇದರಲ್ಲಿ ಲಾಭ ಇದೆ ಖಂಡಿತವಾಗಿಯೂ.
1: ಇತ್ತೀಚೆಗೆ ಯುವಕರು ಈ ಕೃಷಿಯಿಂದ ಹಿಂದೆ ಸರಿತಿದ್ದಾರೆ, ಈ ಕೃಷಿ ಏನಂತ ಲಾಭದಾಯಕ ಅಲ್ಲ ಅಂತ. ಬೇರೆ ಬೇರೆ ದೊಡ್ಡ ದೊಡ್ಡ ನಗರಗಳಿಗೆ ಪಟ್ಟಣಗಳಿಗೆಲ್ಲ ಕಂಪ್ನಿ ಫ್ಯಾಕ್ಟ್ರಿ ಅಂತೆಲ್ಲ ಕೆಲಸಕ್ಕೆ ಹೋಗ್ತಾರೆ. ಕೊನೆಯದಾಗಿ ಆ ಯುವಕರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರ ಸರ್?
0: ಯುವಕರಿಗೆ ಹೇಳೋದು ಒಂದೇ ರೀ, ನೀವು ಯಾವುದೇ ಕಂಪ್ನಿ ಜಾಯಿನ್ ಆದಾಗ ಯಾರು ತೀರ್ಕೆ ಅಂದ್ರೆ ರಿಲೇಷನ್ ಅಂತ ಹೋಗ್ಬೇಕಂದ್ರೂ ಅವ್ನು ಪರ್ಮಿಷನ್ ಕೊಡೋ ತನಕ ಕಾಯ್ಬೇಕಾಗತ್ತೆ. ಅದೇ ನೀವು ಕೃಷಿ ಮಾಡಿದ್ದೆ ಆದರೆ ನಿನ್ನ ಭೂಮಿಗೆ ನೀನೇ ರಾಜ, ನಿನಗೆ ನೀನೇ CEO, ನಿನಗೆ ಮತ್ತೊಬ್ಬರು ಯಾರು ಇರಲ್ಲ. ಕೃಷಿ ಯಾಕೆ ವಿಮುಖರಾಗ್ತಿದ್ರು ಅಂದರೆ, ಮೊದಲನೇದಾಗಿ ಈ ನಮ್ಮ ಪೇರೆಂಟ್ಸ್ ಮನೋಭಾವ ಚೇಂಜ್ ಆಗ್ಬೇಕ್ರಿ. ಏನಾಗಿದೆ ಅಂದರೆ ಯಾರು ಕೃಷಿ ಮಾಡ್ತಾರೆ ಅವ್ರಿಗೆ ಹೆಣ್ಣು ಕೊಡ್ತಾ ಇಲ್ಲ ಈಗ, ಇದು ದೊಡ್ಡ ಜ್ವಲಂತ ಆಗಿಬಿಟ್ಟಿದೆ. ಅದು ಈ ನಮ್ಮ ಪೇಟೆ ಒಳಗೆ ಹೋಗಿ ಅವ್ನು 20,000 ತಗೊಳ್ಳಿ 15,000 ತಗೊಳ್ಳಿ, ಅವ್ನು ಯಾವುದೋ ಕಂಪ್ನಿಗೆ ಪ್ಯೂನಾಗಿ ಕೆಲಸ ಮಾಡಲಿ ಕಸ ಹೊಡಿಲಿ ಏನೇ ಇರಲಿ, ಪೇಟೆ ಕೆಲಸ ಮಾಡ್ತಾ ಇದ್ದಾನಂದ್ರೆ ಅವನಿಗೆ ಹೆಣ್ಣು ಕೊಡ್ತಾರೆ ಹೊರತು ನಿನಗೆ ಒಂದು 20 ಎಕರೆ ಇದೆ 50 ಎಕರೆ ಇದೆ ವರ್ಷಕ್ಕೆ ಒಂದು 15-20 ಲಕ್ಷ. ಕೊನೆಗೆ ಎಲ್ಲಿ ತನಕ ಬಂದಿದೆ ಅಂದರೆ ಸರ್, ಒಂದು 20 ಎಕರೆ ಅಡಿಕೆ ತೋಟ ಇಟ್ಕೊಂಡು ಅವ್ರು ಒಂದು ವರ್ಷಕ್ಕೆ 50-60 ಲಕ್ಷ ದುಡಿತಾನೆ ಅಂದ್ರೆ ಅವ್ನಿಗೆ ಹೆಣ್ಣು ಕೊಡಲ್ಲ. ಆ ಮಟ್ಟಕ್ಕೆ ಬಂದ್ಬಿಡಿದ್ರೆ ಇವ್ರೇ ಅಂತ ಹೇಳ್ಕೊಂಡ್ರೆ ಹಳ್ಳಿಗೆ ಚಾಕರಿ ಜಾಸ್ತಿ, ಅಲ್ಲೆಲ್ಲ ಅಡುಗೆ ಮಾಡೋದು, ಕೆಲಸಗಾರಿಗೆ ಅವ್ರಿಗೆ ಊಟಕ್ಕೆ ಹಾಕೋದು, ಇದು ಎಂಥ ಪುಣ್ಯ ಗೊತ್ತರ ನಮ್ಮ ಕೈಯಿಂದ ಇನ್ನೊಬ್ರಿಗೆ ಊಟಕ್ಕೆ ಹಾಕೋದು. ಅದು ಎಕ್ಸ್ಪೆಷಲಿ ನಮ್ಮ ದೇಶದಲ್ಲಿ ಮಾತ್ರ, ನಮ್ಮ ಭಾರತ ದೇಶದಲ್ಲಿ ಮಾತ್ರ ಇದೊಂದು ಪುಣ್ಯ ಭೂಮಿ ಅನ್ಬೋದು, ಇನ್ನೊಬ್ರಿಗೆ ನಾವು ಊಟಕ್ಕೆ ಹಾಕ್ತಿರೋದು. ಯುವಕರು ಈ ನಿಟ್ಟಿನಲ್ಲಿ ವಲಸೆ ಹೋಗ್ಬೇಡ್ರಿ, ನೀವೆಲ್ಲಿ ಕಳ್ಕೊಂಡಿರೋ ಅಲ್ಲೇ ಸಾಧನೆ ಮಾಡಬೇಕು ಹೊರತು, ಎಲ್ಲಿ ಹುಟ್ಟು ಬೆಳೆದಿರೋ ಅಲ್ಲೇ ಸಾಧನೆ ಮಾಡಿ ನೀವು ಇನ್ನೊಬ್ಬರಿಗೆ ತೋರಿಸ್ಬೇಕು ಹೊರತು. ನೀವು ನಿಮ್ಮ ಗ್ರಾಮ ಬಿಟ್ಟು ಬೆಂಗಳೂರು ಬಾಂಬೆನೋ ಅಥವಾ ಅಮೆರಿಕನೋ ಹೋದರೆ ನೀವೇನು ಸಾಧನೆ ಮಾಡಿದ್ರೆ ಅಲ್ಲಿ ಮತ್ತೊಬ್ಬರಿಗೆ ನೀವು ಸಮ್ ಪರ್ಸನ್ ಅಷ್ಟೇ. ಅದೇ ನಿಮ್ಮ ಊರಲ್ಲಿ ನೀವೇನಾರು ಸಾಧನೆ ಮಾಡಿ. ಇವತ್ತು ನಮ್ಮ ಪ್ರಧಾನಿಗಳು ಸ್ಟಾರ್ಟ್ಅಪ್ ಕಂಪ್ನಿಗಳೆಲ್ಲ ಮಾಡಿದ್ದಾರೆ, ಕೃಷಿನೂ ಮಾಡಿ, ಕೃಷಿಯಲ್ಲಿ ವ್ಯಾಲ್ಯೂ ಅಡಿಷನ್ ಮಾಡಿರಿ, ಒಂದು ಸ್ಟಾರ್ಟ್ಅಪ್ಸ್ ಅದರಲ್ಲೇ ಚಾಲು ಮಾಡಿರಿ, ಗುಂಪುಗಾರಿಕೆ ಮಾಡ್ಕೊಳ್ರಿ. ಒಬ್ಬರಿಂದ ಆಗಲ್ಲ, ಒಂದು 10-15 ಜನ 20 ಜನ 50 ಜನ ನಿಮಗೆ ಎಷ್ಟು ಶಕ್ತಿ ಅನುಸಾರ ಆಗುತ್ತೆ ಅಷ್ಟು ಜನ ರೈತರು ಗುಂಪು ಕಟ್ಕೊಂಡು ಯಾರ್ಯಾರು ಏನೇನು ಬೆಳೀತಾರೋ ಅದನ್ನು ಈ ಒಂದು ಒಕ್ಕೂಟದ ಮುಖಾಂತರ ಮಾರಾಟ ಮಾಡಿದ್ದೆ ಆದರೆ ನಿಮಗೆ ಹೆಚ್ಚಿನ ಲಾಭನೂ ಬರುತ್ತೆ. ಈ ನಿಟ್ಟಿನಲ್ಲಿ ವಲಸೆ ಹೋಗೋದು ತಪ್ಪಿಸಿದ್ರೆ ಚೆನ್ನಾಗಿರುತ್ತೆ.
1: ಸರ್, ಇಷ್ಟು ಚೆನ್ನಾಗಿ ಸಮಗ್ರ ಕೃಷಿನ ಅಳವಡಿಸ್ಕೊಂಡಿದ್ರ, ಇದನ್ನು ಗುರುತಿಸಿ ನಮ್ಮ ಸರ್ಕಾರ ಆಗಿರ್ಬೋದು, ಬೇರೆ ಬೇರೆ ದೇಶಗಳಾಗಿರ್ಬೋದು, ಮತ್ತು ಇತ್ತೀಚೆಗೆ ನೀವು ವಿದೇಶದಿಂದ ಈ ಡಾಕ್ಟರೇಟ್ ಪಡ್ಕೊಂಡ್ರ ಅಂತ ರೈತ ಅಂತ ಕೇಳಿದ್ವಿ, ಯಾವ್ಯಾವ ಥರ ಗೌರವ ಸಂದಿದೆ ಸರ್ ನಿಮಗೆ ಈ ಕೃಷಿ ಬದುಕಿಗೆ?
0: ಸರ್, ನಮ್ಮ ರಾಜ್ಯ ಸರ್ಕಾರದ ಕೃಷಿ ಪಂಡಿತ ಅವಾರ್ಡ್ ಬಂದಿದೆ, ನಮ್ಮ ಶಿವಮೊಗ್ಗ ಯೂನಿವರ್ಸಿಟಿ ವಲಯದ ಒಂದು ಅವಾರ್ಡ್ ಬಂದಿದೆ, ಜಿಲ್ಲಾ ಮಟ್ಟದ ರಾಜ್ಯೋತ್ಸವ ಬಂದಿದೆ, ಮತ್ತು ಅಂತಾರಾಷ್ಟ್ರೀಯ ಪ್ರಶಸ್ತಿಗಳಂದರೆ ದುಬೈ, ಥೈಲ್ಯಾಂಡ್, ವಿಯೆಟ್ನಾಂ, ರಷ್ಯಾ ಅಲ್ಲೆಲ್ಲ ಅವಾರ್ಡ್ ಬಂದಿದೆ. ಫ್ರಾನ್ಸ್ ದೇಶದಿಂದ ಇಕೋಲೆ ಸುಪೀರಿಯರ್ ರಾಬರ್ಟ್ ಡಿ ಸರ್ಬನ್ ಯೂನಿವರ್ಸಿಟಿಯಿಂದ ಡಾಕ್ಟರೇಟ್ ಪದವಿ ಕೊಟ್ಟಿದ್ದಾರೆ. ಒಬ್ಬ ರೈತ, ಅದರಲ್ಲೂ 10ನೇ ಕ್ಲಾಸ್, ನಾನು 10ನೇ ಕ್ಲಾಸ್ ಪಾಸ್ ಆಗಿಲ್ಲ ಅಂದರೆ ನಾನ್ ಡಿಗ್ರಿ ಹೋಲ್ಡ್ರು, ರೈತನಿಗೆ ಹೊರದೇಶದಿಂದ ಡಾಕ್ಟರೇಟ್ ತಗೊಂಡಿರೋ ನಮ್ಮ ದೇಶಕ್ಕೆ ಮೊದಲನೇ ರೈತ ಅನ್ನೋದು ನನಗೊಂದು ಹೆಮ್ಮೆ. ಯಾಕಂದರೆ ಇವತ್ತು ರೈತನ ಗುರ್ಸೋದು ಭಾಳ ಕಷ್ಟ ಇದ್ದಾರೆ, ರೈತ ಅಂದ್ರೆ ಲಾಸ್ಟ್ ಬೆಂಚ್ ಅನ್ನೋ ಮನೋಭಾವನೆ ಬಂದುಬಿಟ್ಟಿದೆ, ಅದು ತಪ್ಪಬೇಕು. ರೈತ ಅಂದ್ರೆ ಲಾಸ್ಟ್ ಬೆಂಚ್ ಅಲ್ಲ, ಮೊದಲನೇ ಬೆಂಚ್ ಅಂತಂದು ತೋರಿಸ್ಕೊಡ್ಬೇಕು ಎಲ್ಲರೂ. ನಾನೊಬ್ಬನೇ ತೋರಿಸ್ಕೊಡೋದಲ್ಲ, ಎಲ್ಲರೂ ಈ ನಿಟ್ಟಿನಲ್ಲಿ ಮುಂದೆ ಬಂದು ಎಲ್ಲರೂ ಸಾಧನೆ ಮಾಡಿ, ಎಲ್ಲರೂ ಅವರವರ ಸಾಧನೆಗೆ ತಕ್ಕಂತೆ ಅವಾರ್ಡ್ಗಳು ಪಡ್ಕೊಂಡು ರೈತರು ಫಸ್ಟ್ ಬೆಂಚ್ ಅನ್ನೋ ತೋರಿಸ್ಕೊಡ್ಬೇಕಂತ ನಾನು ಎಲ್ಲರಿಗೂ ಹೇಳ್ತಾ ಇದ್ದೀನಿ.
1: ಬಹಳ ಸಂತೋಷ ಸರ್, ಇಷ್ಟೊಂದೆಲ್ಲ ಪ್ರಶಸ್ತಿಗಳು ಪಡೆದಿರೋದು ನಮ್ಮ ಆಕಾಶವಾಣಿ ಪರವಾಗಿ ನಾವು ಧನ್ಯವಾದಗಳನ್ನು ಅರ್ಪಿಸ್ತೀವಿ. ಇನ್ನು ಈ ಕೃಷಿ ಬಗ್ಗೆ, ಸಮಗ್ರ ಕೃಷಿ ಬಗ್ಗೆ, ನಿಮ್ಮ ಒಂದು ಕೃಷಿ ಬದುಕಿನ ಬಗ್ಗೆ ಏನಾದರೂ ನಮ್ಮ ರೈತರಿಗೆ ಹೆಚ್ಚಿನ ಮಾಹಿತಿ ಬೇಕಂದ್ರೆ ನಿಮ್ಮನ್ನ ಯಾವ ರೀತಿ ಸಂಪರ್ಕ ಮಾಡ್ಬೋದು ಸರ್?
0: ಖಂಡಿತ ಸರ್, ನಮ್ಮ ತೋಟಕ್ಕೆ ವೀಕ್ಷಣೆ ಮಾಡಿದರೆ ಈಗ ಫೋನಲ್ಲಿ ಸಾಕಷ್ಟು ಜನ ಕೇಳ್ತಾರೆ, ಫೋನಲ್ಲಿ ಎಷ್ಟು ಹೇಳಿದ್ರು ಏನಾಗುತ್ತೆ ಅಂದರೆ ಅವರಿಗೆ 100% ಮನವರಿಕೆ ಮಾಡಿಕೊಡೋಕ್ಕಾಗಲ್ಲ. ಅದೇ ತೋಟ ವೀಕ್ಷಣೆ ಮಾಡಿದರೆ 90% ಅವ್ರಿಗೆ ಅಲ್ಲೇ ಮನವರಿಕೆ ಆಗುತ್ತೆ, ಆಟೋಮೆಟಿಕ್ಲಿ ನಾಲೆಡ್ಜ್ ಬರುತ್ತೆ. ಅಲ್ಲಿ ಏನು ಮಾಡಿದ್ದಾರೆ ರಾಮಯ್ಯನವರು, ಇದು ಕೆಲವು ಸರಿ ಇರ್ತವೆ, ಕೆಲವು ತಪ್ಪಿರ್ತವೆ, ಓ ಇವರು ಇಲ್ಲಿ ತಪ್ಪು ಮಾಡಿದ್ದಾರೆ, ನಾವು ಇದನ್ನು ಸರಿಪಡಿಸ್ಕೊಳ್ಬೇಕು, ಇದು ಗಿಡ ಹತ್ರ ಆಯಿತು, ಇದು ದೂರ ಆಯಿತು, ಅದನ್ನ ನೋಡ್ಕೊಂಡು ಅದನ್ನು ಅವರು ಅಳವಡಿಸ್ಕೊಳ್ಳೋಕ್ಕೆ ವಿಸಿಟ್ ಮಾಡಿದರೆ ಅನುಕೂಲ ಆಗುತ್ತೆ. ನಮ್ಮ ತೋಟ ವೀಕ್ಷಣೆಗೆ ಇಲ್ಲಿವರೆಗೂ 110,000 ಜನ ವಿಸಿಟ್ ಮಾಡಿದ್ದಾರೆ. ಈಗೆಲ್ಲರೂ ಯಾರೇ ಬಂದ್ರೂ ನಾನು ಮುಕ್ತವಾಗಿ ಅವ್ರಿಗೆ ಅವಕಾಶ ಬಿಟ್ಟಿದ್ದೀನಿ, ಹೊರತು ಯಾರಿಗೂ ಎಂಟ್ರಿ ವೀಸನೂ ಮಾಡಿಲ್ಲ. ಯಾಕಂದರೆ ನಾವು ಭೂಮಿ ಮೇಲೆ ಎಷ್ಟು ದಿನ ಇರ್ತೀವೋ ಗೊತ್ತಿಲ್ಲ, ಇರೋ ಅಷ್ಟು ದಿನ ನಾನೊಬ್ಬ ರೈತನಾಗಿ ಇನ್ನೊಬ್ಬ ರೈತನಿಗೆ ಹೆಲ್ಪ್ ಮಾಡ್ಬೇಕನ್ನೋದೇ ನನ್ನ ಒಂದು ಉದ್ದೇಶ. ಬನ್ನಿ, ನೀವು ತಿಳ್ಕೊಡ್ರಿ, ನೀವು ಸಾಧನೆ ಮಾಡಿರಿ, ನಿಮ್ಮಿಂದ ಮತ್ತೆ 100,000 ಜನಕ್ಕೆ ಹೆಲ್ಪ್ ಮಾಡಿ ಅಂತ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಮತ್ತೊಂದು ವಿಶೇಷ ಅಂದರೆ ಒಂದು ನಾಟಿ ಔಷಧಿ ಕೊಡ್ತಾ ಇದ್ದೀನಿ, ಅದು ಆಲ್ರೆಡಿ ಎಲ್ಲರಿಗೂ ಗೊತ್ತಿದೆ, ಕಿಡ್ನಿ ಸ್ಟೋನ್ಗಿರ್ಬೋದು, ಕಿವಿ ಕೇಳದಿರೋರಿರ್ಬೋದು, ಮತ್ತು ಬೇರೆ ಬೇರೆ ಇವಕ್ಕೆಲ್ಲ ಸಾಕಷ್ಟು ಜನ ಬಂದು ಒಯ್ತಾ ಇದ್ದಾರೆ. ಅದೇನ ದೀಪದ ಕೇಳಕ್ಕತ್ತಲೇ ಅನ್ನಂಗೆ ನಮ್ಮಲ್ಲಿ ಲೋಕಲ್ನವರಿಗೆ ಗೊತ್ತಿಲ್ವೋ ಅಥವಾ ಗೊತ್ತಿದ್ರು ಅಥವಾ ಅಲಕ್ಷನೇ ಗೊತ್ತಿಲ್ಲ, ತೆಲಂಗಾಣ, ಮಹಾರಾಷ್ಟ್ರ ಈ ಕಡೆ ಬೇರೆ ಬೇರೆ ಕಡೆಯಿಂದೆಲ್ಲ ಸಾಕಷ್ಟು ಜನ ಬಂದು ಹೋಗ್ತಾರೆ. ನಮ್ಮ ರಾಜ್ಯದಲ್ಲಿ ಬೇರೆ ಬೇರೆ ಜಿಲ್ಲೆಯಿಂದ ಬಂದು ಹೋಗ್ತಾರೆ, ಬಂದರೆ ಮಾತ್ರ ಕೊಡ್ತೀವಿ. ಸೊ ಎಲ್ಲರಿಗೂ ಸದುಪಯೋಗಪಡಿಸ್ಕೊಳ್ರಿ, ತೋಟ ವೀಕ್ಷಣೆ ಮಾಡಿ, ನೀವು ಇನ್ನೊಬ್ಬರಿಗೆ ನಿಮ್ಮ ತೋಟ ವೀಕ್ಷಣೆ ಮಾಡೋ ಮಟ್ಟಕ್ಕೆ ನೀವು ಬೆಳೀರಿ ಅಂತೇಳಿ ನಾನು ಎಲ್ಲರಿಗೂ ಹೇಳ್ತಾ.
1: ಫೋನ್ ನಂಬರ್ ಹೇಳಿ ಸರ್.

0: 4336344
1: ರೈತ ಬಾಂಧವರೇ, ಎನ್ ಎಸ್ ವೆಂಕಟರಾಮಾಂಜನೇಯ ಸ್ವಾಮಿ ಅವರ ಮೊಬೈಲ್ ಸಂಖ್ಯೆ ನಾನು ಮತ್ತೊಮ್ಮೆ ಹೇಳ್ತೇನೆ, 9244336446. ಬಹಳ ಸಂತೋಷ ಸರ್, ಇಲ್ಲಿವರೆಗೂ ನಿಮ್ಮ ಸಮಗ್ರ ಕೃಷಿ ಅನುಭವಗಳನ್ನು ನಮ್ಮ ರೈತರ ಜೊತೆ ಹಂಚ್ಕೊಂಡ್ರಿ. ಇದೇ ರೀತಿ ಕೃಷಿ ಬದುಕಲ್ಲಿ ಇನ್ನೂ ಹೆಚ್ಚಿನ ಯಶಸ್ಸಿಗಳಿ ಅಂತ ಆಕಾಶವಾಣಿ ಹಾರೈಸುತ್ತೆ. ತಮಗೆ ಧನ್ಯವಾದಗಳು. ನಮಸ್ಕಾರ ಸರ್.
0: ನಮಸ್ಕಾರ.
2: ಇದುವರೆಗೂ ಸಮಗ್ರ ಕೃಷಿಯ ಅನುಭವಗಳ ಕುರಿತು ದಾವಣಗೆರೆ ಜಿಲ್ಲೆ ಹರಿಹರ ತಾಲೂಕು ಸತ್ಯನಾರಾಯಣಪುರ ಗ್ರಾಮದ ಪ್ರಗತಿಪರ ಕೃಷಿಕರಾದ ಎನ್ಎಸ್ ವೆಂಕಟರಾಮಾಂಜನೇಯ ಸ್ವಾಮಿ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಜಗದೀಶ್ ಗೋಪನಹಳ್ಳಿ. ಈಗ ರೈತರಿಗೆ ಸಲಹೆ ಕೇಳೋಣ.
3: ರೈತ ಬಂದವರೇ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಸಂತೋಷ್ ಯುವಿಯನ್ ಅಂತ, ಸಾವಯವ ಕೃಷಿ ಸಂಶೋಧನಾ ಕೇಂದ್ರದಲ್ಲಿ ಸಂಶೋಧನಾ ಬೇಸಾಯ ಶಾಸ್ತ್ರಜ್ಞನಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ಇತ್ತೀಚೆಗೆ ಎರೆಹುಳ ಗೊಬ್ಬರನ ರೈತರು ತುಂಬಾ ಅಡಾಪ್ಟ್ ಮಾಡ್ಕೊಳ್ತಾ ಇದ್ದಾರೆ. ಸಾವಯವ ಕೃಷಿನಲ್ಲಿ ಒಂದು ಮುಖ್ಯವಾದ ಪೋಷಕಾಂಶಗಳ ನಿರ್ವಹಣೆ ಕ್ರಮಗಳಲ್ಲಿ ಎರೆಹುಳುಗಳು ಬಳಸೋದು ಕೂಡ ಒಂದು. ಎರೆಹುಳುಗಳನ್ನ ನಾವು ಸುಲಭವಾಗಿ ಗೊಬ್ಬರನ ತಯಾರು ಮಾಡ್ಕೊಬೋದು. ಎರೆಹುಳುಗಳನ್ನ ನಾವು ರೈತರ ಮಿತ್ರ ಅಂತ ಕರಿತೀವಿ. ಜಮೀನಿನಲ್ಲಿ ಎಲ್ಲೆಲ್ಲಿ ಕೃಷಿ ತ್ಯಾಜ್ಯಗಳಿರುತ್ತೋ ಅಲ್ಲೆಲ್ಲ ಕೂಡ ಎರೆಹುಳುಗಳನ್ನು ನೀವು ಕಾಣ್ಬೋದು. ಹಾಗಾಗಿ ಕೃಷಿ ತ್ಯಾಜ್ಯಗಳನ್ನು ಪುನರ್ಬಳಕೆ ಮಾಡೋದಕ್ಕೆ ಒಂದು ಸುವ್ಯವಸ್ಥಿತವಾದ ವ್ಯವಸ್ಥೆ ಅಂದರೆ ಕಾಂಪೋಸ್ಟ್ ತಯಾರಿಕೆ ಮತ್ತು ಎರೆಹುಳು ಗೊಬ್ಬರ ಮಾಡ್ಕೊಳ್ಳೋದು. ಎರೆಹುಳು ಗೊಬ್ಬರನ ನಾವು ಸುಲಭವಾಗಿ ರೈತರು ನೀವೇ ತಯಾರಿಸ್ಕೊಳ್ಬೋದು. ಒಂದು ಹಿಂದೆಲ್ಲ ಗುಂಡಿ ಪದ್ಧತಿನಲ್ಲಿ ಮಾಡ್ತಾ ಇದ್ವಿ, ಆದರೆ ಮಳೆ ನೀರು ಬಂದು ನಿಲ್ಲೋದು, ಜೊತೆಗೆ ಪೋಷಕಾಂಶಗಳು ಆವಿಯಾಗೋದು, ಜೊತೆಗೆ ಇಂಗೋದು, ಜೊತೆಗೆ ಇಲಿ ಹೆಗ್ಣಗಳು ಎಳೆದಾಕೋದು, ಇರುವೆ ಕಾಟಗಳು. ಹಾಗಾಗಿ ಟ್ರೆಡಿಷನಲ್ ತೊಟ್ಟಿ ಪದ್ಧತಿಯಿಂದ ರೈತರು ಏನು ಮಾಡಿದರು, ಸ್ವಲ್ಪ ವೈಜ್ಞಾನಿಕವಾಗಿ ತೊಟ್ಟಿನಲ್ಲಿ ಉತ್ಪಾದನೆ ಮಾಡ್ತಕ್ಕಂಥ ಕ್ರಮಕ್ಕೆ ಒತ್ತು ನೀಡ್ತಾ ಬಂದರು. ಹೀಗೆ ತೊಟ್ಟಿನಲ್ಲಿ ಮಾಡಿದಾಗ ಮಾತ್ರ ಹುಳು ಹರಿದು ಹೋಗದೇ ಇರೋದ ರೀತಿಯಲ್ಲಿ ಅತಿ ವೇಗವಾಗಿ ಕ್ಷಿಪ್ರವಾಗಿ ನಾವು ಎರೆಹುಳು ಗೊಬ್ಬರನ ಉತ್ಪಾದನೆ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ತೊಟ್ಟಿ ನಿರ್ಮಿಸ್ಕೊಳ್ಳೋದಕ್ಕೆ ಬಂದ್ಬಿಟ್ಟು ನರೇಗಾ ಯೋಜನೆಯಲ್ಲಿ ಕೂಡ ರೈತರಿಗೆ ಸಾಕಷ್ಟು ಸೌಲಭ್ಯಗಳು ಗ್ರಾಮ ಪಂಚಾಯತ್ ಮಟ್ಟದಲ್ಲೇ ಸಿಗುತ್ತೆ. ರೈತರು ಸುಲಭವಾಗಿ ಸಿಗ್ತಕ್ಕಂಥ ಕಡಪಾಕಲ್ಲು ಇದನ್ನು ಬಳಸ್ಕೊಂಡು ಸುಲಭವಾಗಿ ಕೂಡ ನೀವು ತೊಟ್ಟಿಗಳನ್ನು ನಿರ್ಮಿಸ್ಕೊಳ್ಬೋದು. ಅಥವಾ ನೀವು ಸಿಮೆಂಟ್ ಕಾಂಕ್ರೀಟ್ ಮಾಡಿ ತೊಟ್ಟಿನ ಬಹಳ ವರ್ಷಗಳವರೆಗೆ ಬೇಕು ಅಂದರೆ ತುಂಬ ವ್ಯವಸ್ಥಿತವಾಗಿ ಕೂಡ ನೀವು ನಿರ್ಮಿಸ್ಕೊಳ್ಬೋದು. ಸುಮಾರು 10 ಅಡಿ 10-15 ಅಡಿ ಉದ್ದ, 3-4 ಅಡಿ ಅಗಲ, 2-3 ಅಡಿ ಆಳಕ್ಕೆ ತೊಟ್ಟಿನ ನೀವು ನಿರ್ಮಿಸ್ಕೊಂಡ್ರೆ ಕೆಲವೊಂದು ಸಾರಿ ಜೋಡು ತೊಟ್ಟಿನೂ ಕೂಡ ರೈತರು ನಿರ್ಮಿಸ್ಕೊಳ್ತಾರೆ. ಅದರಿಂದನೂ ಕೂಡ ಹಲವಾರು ಅನುಕೂಲಗಳಿದ್ದಾವೆ. ಒಂದರಲ್ಲಿ ಇದ್ದಿದ್ದಾಗ ತೆಗಿಯೋದಕ್ಕೆ ಇದು ಮಾಡೋದಕ್ಕೂ ಕೂಡ ಜೋಡು ತೊಟ್ಟಿನೂ ಕೂಡ ನಿರ್ಮಿಸ್ಕೊಳ್ಬೋದು. ಅಥವಾ ಸಿಂಗಲ್ ತೊಟ್ಟಿಗಳನ್ನು ಕೂಡ ನೀವು ಕನ್ಸ್ಟ್ರಕ್ಟ್ ಮಾಡ್ಕೊಳ್ಬೋದು ನಿಮ್ಮ ಅನುಕೂಲತೆ ತಕ್ಕಂಗೆ. ತಯಾರಿಸಿರ್ತಕ್ಕಂಥ ತೊಟ್ಟಿನಲ್ಲಿ ನೀವು ಕೃಷಿ ತ್ಯಾಜ್ಯಗಳು, ತೆಂಗಿನಗರಿ, ಅಡಿಕೆ ಸಿಪ್ಪೆ, ಜೊತೆಗೆ ಭತ್ತದ ಹುಲ್ಲು, ರಾಗಿ ಹುಲ್ಲು, ಮೆಕ್ಕೆಜೋಳ ತ್ಯಾಜ್ಯ, ಹತ್ತಿ ಕಡ್ಡಿ ತ್ಯಾಜ್ಯ, ಜೊತೆಗೆ ಈ ಬೇರೆ ಬೇರೆ ಮೆಕ್ಕೆಜೋಳ ತ್ಯಾಜ್ಯ, ಈ ರೀತಿ ಕೃಷಿ ತ್ಯಾಜ್ಯಗಳು ಏನೇನು ಬರುತ್ತೋ ಅದೆಲ್ಲದನ್ನು ಕೂಡ ನೀವು ಕಟ್ ಮಾಡಿ ಒಂದು ಲೇಯರ್ ಕೃಷಿ ತ್ಯಾಜ್ಯ ಹಾಕಿದರೆ ಮೇಲ್ಗಡೆ ಒಂದಂಗಲ ಸಗಣಿ ಹಾಕ್ತೀವಿ ಅಥವಾ ಬಗ್ಡನ ಸಿಂಪಡಣೆ ಮಾಡ್ತೀವಿ. ಮತ್ತೆ ನೀವು ಕೃಷಿ ತ್ಯಾಜ್ಯ, ಸಗಣಿ, ಬಗ್ಡ ಈ ರೀತಿಯಾಗಿ ಪದರ ಪದರವಾಗಿ ನೀವು ತುಂಬ್ತಾ ಬಂದಾಗ ಒಂದು ಹಂತದಲ್ಲಿ ಬೇಕಾದರೆ ಒಂದು ಲೇಯರ್ ನೀವು ಮಣ್ಣನ್ನು ಕೂಡ ನೀವು ಒಂದು ಅಂಗಳದಷ್ಟು ಮಣ್ಣನ್ನು ಕೂಡ ನೀವು ಫಲವತ್ತಾದ ಮಣ್ಣನ್ನು ಕೂಡ ನೀವು ಸೇರಿಸ್ಕೊಳ್ಬೋದು. ಮೇಲ್ಗಡೆ ನೀವು ಮತ್ತೆ ಕೃಷಿ ತ್ಯಾಜ್ಯ, ಸಗಣಿ, ಬಗ್ಡ ಅಥವಾ ಸಗಣಿನ ನೀವು ಹಾಕಿ ಈ ರೀತಿಯಾಗಿ ತೊಟ್ಟಿ ತುಂಬ ತನಕನೂ ಕೂಡ ನಿರಂತರವಾಗಿ ತುಂಬ್ತಾ ಬರಬೇಕು. ಹಿಂಗೆ ತುಂಬಿದ ಮೇಲೆ 15-20 ದಿವಸ ಕಳೆಯೋದಕ್ಕೆ ಬಿಡಬೇಕು. ಹಿಂಗೆ ತ್ಯಾಜ್ಯ ಕಳಿತಕ್ಕಂಥ ಹಂತಕ್ಕೆ ಬಂದಾಗ ನೀವು ಏನು ಮಾಡ್ತೀರಿ, ಒಂದು 2 ಕೆಜಿಯಷ್ಟು ತೊಟ್ಟಿಗೆ 1 ಕೆಜಿಯಷ್ಟು ಹುಳು ಬಿಟ್ಟರು ಕೂಡ ನಿಮಗೆ ಸಾಕಾಗುತ್ತೆ. ಒಂದು ತೊಟ್ಟಿಗೆ ಹುಳುಗಳು ಬಂದುಬಿಟ್ಟು ನಮ್ಮ ಸಾವಯವ ಕೃಷಿ ಸಂಶೋಧನಾ ಕೇಂದ್ರ ಶಿವಮೊಗ್ಗದಲ್ಲಿ ನಿಮಗೆ ಯಾವಾಗಲೂ ಕೂಡ ಲಭ್ಯ ಇರುತ್ತೆ. ಇಲ್ಲಿ ಬಂದ್ಬಿಟ್ಟು ನೀವು ತಗೊಂಡು ಹೋಗಿ ಅಥವಾ ನಿಮ್ಮ ಹತ್ತಿರದಲ್ಲಿರ್ತಕ್ಕಂಥ ರೈತರ ಮೂಲಕ ನೀವು ತಗೊಂಡು ತೊಟ್ಟಿಗೆ ಬಿಡ್ಬೋದು. ಹಿಂಗೆ ತಯಾರಿಸಿರ್ತಕ್ಕಂಥ ತೊಟ್ಟಿನಲ್ಲಿ ಯಾವಾಗಲೂ ಕೂಡ ತೇವಾಂಶ ಇರೋ ರೀತಿಯಲ್ಲಿ ಹಸಿ ಇರಬೇಕಷ್ಟೇ, ನೀರು ನಿಲ್ಲಬಾರ್ದು. ಆ ರೀತಿಯಲ್ಲಿ ನೀವು ನಿರ್ವಹಣೆ ಮಾಡಬೇಕಾಗುತ್ತೆ. ಜೊತೆಗೆ ಎರೆಹುಳು ಗೊಬ್ಬರನ ತೊಟ್ಟಿಗೆ ನೀವು ಯಾವುದೇ ಪ್ಲಾಸ್ಟಿಕ್ ಮತ್ತು ಗಾಜು ಕಳ್ಳಿ ಇದನ್ನು ಹಾಕಬಾರ್ದು. ಈ ಹುಳುಗಳನ್ನು ಮಲ್ಟಿಪ್ಲೈ ಆಗ್ತಾ ಹೋಗುತ್ತೆ ತ್ಯಾಜ್ಯನ ತಿಂತ ಹೋದಂಗೆ. ಗೊಬ್ಬರ ತಯಾರಾಗಿರ್ತಕ್ಕಂಥ ಹಂತ ಬಂದಾಗ ಕಾಫಿ ಪೌಡರ್ ಕಲರ್ ಅಪಿಯರೆನ್ಸ್ ನಮಗೆ ಸಿಗುತ್ತೆ. ಹುಡಿ ಹುಡಿಯಾಗಿರುತ್ತೆ, ಹಗುರವಾಗಿರುತ್ತೆ ಗೊಬ್ಬರ. ಈ ರೀತಿ ಒಂದ್ಸರಿ ಗೊಬ್ಬರ ತಯಾರಾಯಿತು ಅಂದರೆ ನಾವು ಗುಡ್ಡೆ ಆಕಾರದಲ್ಲಿ ಹಾಕಿ ಹುಳುಗಳನ್ನು ಸಂಗ್ರಹಣೆ ಮಾಡಿ ತೆಗಿತೀವಿ. ಇಲ್ಲಾಂದರೆ ಸಗಣಿ ಉಂಡೆಗಳನ್ನ ಅಲ್ಲಲ್ಲೇ ತೊಟ್ಟಿನಲ್ಲಿಟ್ಟು ಹುಳುಗಳು ಅಟ್ರ್ಯಾಕ್ಟ್ ಆಗಿ ಹುಳುಗಳನ್ನ ಮತ್ತೆ ಗೊಬ್ಬರನ ಬೇರ್ಪಡಿಸ್ತೇವೆ. ಇಲ್ಲಾಂದರೆ ಸೀವಿಂಗ್ ಮಾಡಿಬಿಟ್ಟು ನಾವು ಇದನ್ನು ಜರಡಿ ಹಿಡಿದ್ಬಿಟ್ಟು ಗೊಬ್ಬರನ ಇದು ಮಾಡಿಬಿಡ್ತೀವಿ. ಈ ರೀತಿಯಾಗಿ ಎರೆಹುಳು ಗೊಬ್ಬರನ ಉತ್ಪಾದನೆ ಮಾಡತಕ್ಕಂಥ ಕ್ರಮಗಳನ್ನು ಅನುಸರಿಸಬೇಕು. ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ನನ್ನನ್ನು ಸಂಪರ್ಕಿಸ್ಬೋದು. ನನ್ನ ಸಂಪರ್ಕ ಸಂಖ್ಯೆ ಬಂದ್ಬಿಟ್ಟು 8867097307. ಧನ್ಯವಾದಗಳು.
2: ರೈತರಿಗೆ ಸಲಹೆ ಕೇಳಿದಿರಿ.
4: ಆಯುರ್ಧಾರ ಚಿತ್ರದುರ್ಗ ಆಯುಷ್ ಇಲಾಖೆಯ ಪ್ರಾಯೋಜಿತ ಕಾರ್ಯಕ್ರಮ ಆಯುರ್ಧಾರ. ಶನಿವಾರದಿಂದ ಬುಧವಾರದವರೆಗೆ ವಾರದ 5

0: ಯತ್ನಗಳಲ್ಲಿ. ಬೆಳಿಗ್ಗೆ 7:45ಕ್ಕೆ ಕೇಳಿ ಚಿತ್ರದುರ್ಗ ಆಕಾಶವಾಣಿಯಲ್ಲಿ. ಆಯುರ್ವೇದ, ಯುನಾನಿ, ಸಿದ್ಧೌಷಧ ಹಾಗೂ ಹೋಮಿಯೋಪತಿ ಚಿಕಿತ್ಸೆಗಳ ಮಾಹಿತಿ ನೀಡುವ ಕಾರ್ಯಕ್ರಮ ಆಯುರ್ಧಾರ. ಪ್ರಾಯೋಜಕರು ಚಿತ್ರದುರ್ಗ ಜಿಲ್ಲಾ ಆಯುಷ್ ಇಲಾಖೆ.
1: ಈಗ ಜನಪದ ಗೀತೆಯೊಂದನ್ನು ಆಲಿಸೋಣ.

ಆಕಾಶವಾಣಿ ಚಿತ್ರದುರ್ಗ. ಸಮಯ 7:35 ಆಗುತ್ತಲಿದೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಕನ್ನಡದಲ್ಲಿ ವಾರ್ತೆಗಳು. 7:45 ಕನ್ನಡದಲ್ಲಿ ಭಾಷಣ ಕೇಳುವಿರಿ. 8:00 ಪ್ರಾಯೋಜಿತ ಕಾರ್ಯಕ್ರಮ ಬಿತ್ತರವಾಗಲಿದೆ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಶಾಂತಲಾ ಜಯಪ್ರಕಾಶ್. ಮುಖ್ಯಾಂಶಗಳು. ಪಂಚರಾಷ್ಟ್ರಗಳ ಪ್ರವಾಸದ ಮೂರನೇ ಚರಣದಲ್ಲಿ ಸ್ವೀಡನ್ ತಲುಪಿದ ಪ್ರಧಾನಿ ನರೇಂದ್ರ ಮೋದಿ. ಬೆಂಗಳೂರು ಮುಂಬೈ ನಡುವೆ ಶೀಘ್ರ ವಂದೇ ಭಾರತ್ ಸ್ಲೀಪರ್ ರೈಲು ಸೇವೆ ಆರಂಭ, ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್. ಒಂದೇ ದಿನದಲ್ಲಿ ದಾಖಲೆಯ 256.4 GW ವಿದ್ಯುತ್ ಬೇಡಿಕೆ ಪೂರೈಕೆ, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ. ರಷ್ಯಾ ಮೇಲೆ ಉಕ್ರೇನ್ ಡ್ರೋನ್ ದಾಳಿ, ಭಾರತೀಯ ಕಾರ್ಮಿಕ ಸೇರಿ 4 ಸಾವು. ಹಾಗೂ ಐಪಿಎಲ್ ಟಿ20 ಕ್ರಿಕೆಟ್, ಪಂಜಾಬ್ ಕಿಂಗ್ಸ್ ವಿರುದ್ಧ ಗೆದ್ದ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಪ್ಲೇಆಫ್ಗೆ ಲಗ್ಗೆ. ವಾರ್ತೆಗಳ ವಿವರ. ಪಂಚರಾಷ್ಟ್ರಗಳ ಪ್ರವಾಸದ ಮೂರನೇ ಚರಣ

0: ದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಇಂದು ಸಂಜೆ ಸ್ವೀಡನ್ನ ಗೋಥೆನ್ಬರ್ಗ್ಗೆ ತಲುಪಿದ್ದಾರೆ. ಸ್ವೀಡನ್ ವಾಯು ಪ್ರದೇಶ ಪ್ರವೇಶಿಸುತ್ತಿದ್ದಂತೆ ಪ್ರಧಾನಿಯವರ ವಿಮಾನಕ್ಕೆ ಸ್ವೀಡನ್ನ ಗ್ರಿಪೆನ್ ಯುದ್ಧ ವಿಮಾನಗಳು ಅವರಿಗೆ ಬೆಂಗಾವಲು ನೀಡಿದವು. ಗೋಥೆನ್ಬರ್ಗ್ ವಿಮಾನ ನಿಲ್ದಾಣಕ್ಕೆ ಆಗಮಿಸಿದ ಅವರನ್ನು ಸ್ವೀಡನ್ ಪ್ರಧಾನಿ ಉಲ್ಫಾ ಕ್ರಿಸ್ಟರ್ಸನ್ ಆತ್ಮೀಯವಾಗಿ ಬರಮಾಡಿಕೊಂಡರು. ಸ್ವೀಡನ್ಗೆ ಎರಡು ದಿನಗಳ ಭೇಟಿಯ ಸಂದರ್ಭದಲ್ಲಿ ಪ್ರಧಾನಿ ಮೋದಿ ಅವರು ಸ್ವೀಡನ್ ಪ್ರಧಾನಿ ಉಲ್ಫಾ ಕ್ರಿಸ್ಟರ್ಸನ್ ಅವರೊಂದಿಗೆ ದ್ವಿಪಕ್ಷೀಯ ಮಾತುಕತೆ ನಡೆಸಲಿದ್ದಾರೆ. ವ್ಯಾಪಾರ, ಹಸಿರು ಇಂಧನ, ಕೃತಕ ಬುದ್ಧಿಮತ್ತೆ, ಉದಯೋನ್ಮುಖ ತಂತ್ರಜ್ಞಾನ, ಸ್ಟಾರ್ಟ್ಅಪ್ಗಳು, ರಕ್ಷಣೆ, ಬಾಹ್ಯಾಕಾಶ, ಹವಾಮಾನ ಸೇರಿದಂತೆ ವಿವಿಧ ವಿಷಯಗಳ ಕುರಿತು ಉಭಯ ದೇಶಗಳ ನಡುವಿನ ಸಂಬಂಧವನ್ನು ಮತ್ತಷ್ಟು ಬಲಿಷ್ಠಗೊಳಿಸುವ ಕುರಿತು ಚರ್ಚೆ ನಡೆಸಲಿದ್ದಾರೆ. ಬಳಿಕ ಪ್ರಧಾನಿ ನರೇಂದ್ರ ಮೋದಿ ಅವರು ಯುರೋಪಿಯನ್ ಆಯೋಗದ ಅಧ್ಯಕ್ಷೆ ಉರ್ಸುಲಾ ವ್ಯಾನ್ ಡೆರ್ ಲೇಯನ್ ಅವರೊಂದಿಗೆ ಯುರೋಪಿಯನ್ ರೌಂಡ್ ಟೇಬಲ್ ಫಾರ್ ಇಂಡಸ್ಟ್ರೀಸ್ ಸದಸ್ಯರನ್ನುದ್ದೇಶಿಸಿ ಮಾತನಾಡಲಿದ್ದಾರೆ. ತಮ್ಮ ಭೇಟಿಯ ನಾಲ್ಕನೇ ಚರಣದಲ್ಲಿ ಪ್ರಧಾನಿ ಮೋದಿ ಅವರು ಸೋಮವಾರ ನಾರ್ವೆಗೆ ತಲುಪಲಿದ್ದು ಮೂರನೇ ಭಾರತ ನಾರ್ಡಿಕ್ ಶೃಂಗಸಭೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಅವರು ನಾರ್ವೆ ರಾಜ್ ಹೆರಾಲ್ಡ್ ಮತ್ತು ರಾಣಿ ಸೋಂಜಾ ಅವರನ್ನು ಭೇಟಿ ಮಾಡಲಿದ್ದಾರೆ. ನಾರ್ವೆ ಪ್ರಧಾನಿ ಜೊನಾಸ್ ಗೆಹರ್ ಸ್ಟೋರ್ ಅವರೊಂದಿಗೆ ದ್ವಿಪಕ್ಷೀಯ ಮಾತುಕತೆ ನಡೆಸಲಿದ್ದಾರೆ. ಬೆಂಗಳೂರು ಮತ್ತು ಮುಂಬೈ ನಡುವಿನ ನೂತನ ಎಕ್ಸ್ಪ್ರೆಸ್ ರೈಲು ಸೇವೆಗೆ ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್ ಇಂದು ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ದಕ್ಷಿಣ ಮತ್ತು ಉತ್ತರ ಕರ್ನಾಟಕದ ಜನರ ಬಹುಕಾಲದ ಬೇಡಿಕೆಗಳು ಈಗ ಈಡೇರುತ್ತಿದೆ. ಬೆಂಗಳೂರು ಮತ್ತು ಮುಂಬೈ ನಡುವಿನ ವಂದೇ ಭಾರತ್ ಸ್ಲೀಪರ್ ರೈಲು ಸೇವೆ ಶೀಘ್ರದಲ್ಲೇ ಪ್ರಾರಂಭವಾಗಲಿದೆ ಎಂದು ತಿಳಿಸಿದರು. ಕರ್ನಾಟಕ ಪ್ರಸ್ತುತ 12 ಜೋಡಿ ವಂದೇ ಭಾರತ್ ರೈಲುಗಳನ್ನು ನಿರ್ವಹಿಸುತ್ತಿದೆ. ಬೆಂಗಳೂರನ್ನು ಹೈದರಾಬಾದ್ ಮತ್ತು ಚೆನ್ನೈಗೆ ಸಂಪರ್ಕಿಸುವ ಬುಲೆಟ್ ರೈಲ್ ಕಾರಿಡಾರ್ಗಳಿಗೆ ಸಹ ಅನುಮೋದನೆ ನೀಡಲಾಗಿದೆ. ಮುಂಬೈ, ಬೆಂಗಳೂರು ಮತ್ತು ಇತರ ಪ್ರಮುಖ ನಗರಗಳನ್ನು ಸಂಪರ್ಕಿಸುವ ರೈಲು ಜಾಲವನ್ನು ದೀರ್ಘಾವಧಿಯಲ್ಲಿ 7,000 ಕಿಲೋಮೀಟರ್ಗಳಿಗೆ ವಿಸ್ತರಿಸಲು ಯೋಚಿಸಲಾಗಿದೆ. ಬೆಂಗಳೂರು ಉಪನಗರ ರೈಲ್ವೆ ಯೋಜನೆಯಡಿ 4 ಕಾರಿಡಾರ್ಗಳಲ್ಲಿ ಕೆಲಸ ಪ್ರಗತಿಯಲ್ಲಿದೆ ಎಂದು ಅವರು ಮಾಹಿತಿ ನೀಡಿದರು. ಸಭೆಯನ್ನುದ್ದೇಶಿಸಿ ಮಾತನಾಡಿದ ರೈಲ್ವೆ ಖಾತೆ ರಾಜ್ಯ ಸಚಿವ ವಿ ಸೋಮಣ್ಣ, ಬೆಂಗಳೂರಿನ ಥಣಿಸಂದ್ರದಲ್ಲಿ 270 ಕೋಟಿ ರೂಪಾಯಿ ವೆಚ್ಚದಲ್ಲಿ ವಂದೇ ಭಾರತ್ ಸ್ಲೀಪರ್ ನಿರ್ವಹಣಾ ಘಟಕವನ್ನು ಸ್ಥಾಪಿಸಲಾಗುವುದು ಮತ್ತು ಬೆಂಗಳೂರಿನ ಸರ್ ಎಂ ವಿಶ್ವೇಶ್ವರಯ್ಯ ಟರ್ಮಿನಲ್ನಲ್ಲಿ 52 ಕೋಟಿ ರೂಪಾಯಿಗಳಿಗೂ ಹೆಚ್ಚು ವೆಚ್ಚದಲ್ಲಿ ಚೇರ್ ಕಾರ್ ನಿರ್ವಹಣಾ ಸೌಲಭ್ಯ ಸ್ಥಾಪಿಸಲಾಗುವುದು ಎಂದು ತಿಳಿಸಿದರು. ಅಮೃತ್ ಭಾರತ್ ನಿಲ್ದಾಣ ಯೋಜನೆಯಡಿಯಲ್ಲಿ ಕರ್ನಾಟಕದಲ್ಲಿ 61 ರೈಲು ನಿಲ್ದಾಣಗಳನ್ನು 2,000 ಕೋಟಿ ರೂಪಾಯಿಗಳಿಗೂ ಹೆಚ್ಚು ವೆಚ್ಚದಲ್ಲಿ ಪುನರಾಭಿವೃದ್ಧಿ ಮಾಡಲಾಗುತ್ತಿದ್ದು 9 ನಿಲ್ದಾಣಗಳಲ್ಲಿ ಈಗಾಗಲೇ ಕೆಲಸ ಪೂರ್ಣಗೊಂಡಿದೆ. 2014 ಕರ್ನಾಟಕದಲ್ಲಿ 1,700 ಕಿಲೋಮೀಟರ್ಗಳಿಗೂ ಹೆಚ್ಚು ಹೊಸ ರೈಲು ಮಾರ್ಗಗಳನ್ನು ನಿರ್ಮಿಸಲಾಗಿದೆ ಎಂದು ರೈಲ್ವೆ ಸಚಿವಾಲಯ ತಿಳಿಸಿದೆ. ನೇಪಾಳದ ಪರ್ವತಾರೋಹಿ ಕಾಮಿ ರೀಟಾ ಶೆರ್ಪಾ ಇಂದು ದಾಖಲೆಯ 32ನೇ ಬಾರಿಗೆ ಮೌಂಟ್ ಎವರೆಸ್ಟ್ ಏರುವ ಮೂಲಕ ಇತಿಹಾಸ ಸೃಷ್ಟಿಸಿದ್ದಾರೆ. 56 ವರ್ಷದ ಕಾಮಿ ರೀಟಾ ವಿಶ್ವದ ಅತಿ ಎತ್ತರದ ಶಿಖರವನ್ನು ಅತಿ ಹೆಚ್ಚು ಬಾರಿ ಏರಿದ ತಮ್ಮದೇ ದಾಖಲೆಯನ್ನು ಮುರಿದಿದ್ದಾರೆ. ನೇಪಾಳದ ಕೋಶಿ ಪ್ರಾಂತ್ಯದ ಸೊಲುಖುಂಬು ಜಿಲ್ಲೆಯಲ್ಲಿ ಜನಿಸಿದ ಕಾಮಿ ರೀಟಾ 1992 ತಮ್ಮ ಪರ್ವತಾರೋಹಣ ವೃತ್ತಿ ಜೀವನವನ್ನು ಪ್ರಾರಂಭಿಸಿದರು. 1994 ಮೊದಲ ಬಾರಿಗೆ ಮೌಂಟ್ ಎವರೆಸ್ಟ್ ಏರಿದರು. ಕಳೆದ ವರ್ಷ ಮೇ 27 ಮೌಂಟ್ ಎವರೆಸ್ಟ್ನ ತುತ್ತ ತುದಿ ತಲುಪುವ ಮೂಲಕ 31ನೇ ಬಾರಿಗೆ ಪರ್ವತಾರೋಹಣ ಪೂರ್ಣಗೊಳಿಸಿದರು. ಇದೇ ವೇಳೆ ಪರ್ವತ ರಾಣಿ ಎಂದು ಜನಪ್ರಿಯವಾಗಿರುವ ಲಕ್ಷಪಾ ಶೇರ್ಪಾ 11ನೇ ಬಾರಿ ಮೌಂಟ್ ಎವರೆಸ್ಟ್ ಏರುವ ಮೂಲಕ ತಮ್ಮದೇ ದಾಖಲೆಯನ್ನು ಸರಿಗಟ್ಟಿದ್ದಾರೆ. ಇವರು ಮೌಂಟ್ ಎವರೆಸ್ಟ್ ಏರಿದ ಮೊದಲ ನೇಪಾಳಿ ಮಹಿಳೆಯಾಗಿದ್ದಾರೆ. ಭಾರತ ಈಗ ಒಂದೇ ದಿನದಲ್ಲಿ 256.4 ಗಿಗಾವ್ಯಾಟ್ನ ದಾಖಲೆಯ ಗರಿಷ್ಠ ವಿದ್ಯುತ್ ಬೇಡಿಕೆಯನ್ನು ಯಶಸ್ವಿಯಾಗಿ ನಿರ್ವಹಿಸಿದೆ ಎಂದು ಕೇಂದ್ರ ನವ ಮತ್ತು ನವೀಕರಿಸಬಹುದಾದ ಇಂಧನ ಸಚಿವ ಪ್ರಹ್ಲಾದ್ ಜೋಶಿ ತಿಳಿಸಿದ್ದಾರೆ. ಪತ್ರಿಕೆಯೊಂದಕ್ಕೆ ನೀಡಿದ ಸಂದರ್ಶನದಲ್ಲಿ ಅವರು, ನವೀಕರಿಸಬಹುದಾದ ಇಂಧನ ಮೂಲಗಳ ಮೂಲಕ ಶೇಕಡ 33% ವಿದ್ಯುತ್ ಬೇಡಿಕೆಯನ್ನು ಪೂರೈಸಲಾಗಿದೆ ಎಂದು ಮಾಹಿತಿ ನೀಡಿದರು. ಭಾರತದ ವಿದ್ಯುತ್ ಮೂಲಸೌಕರ್ಯ ಬಲವಾದ, ಹೆಚ್ಚು ಸ್ಥಿತಿಸ್ಥಾಪಕ ಮತ್ತು ಭವಿಷ್ಯಕ್ಕೆ ಸಿದ್ಧವಾದ ಈ ರೂಪಾಂತರವು ಇಂಧನ ಸಾಮರ್ಥ್ಯದ ತ್ವರಿತ ವಿಸ್ತರಣೆ, ಗ್ರಿಡ್ ಬಲವರ್ಧನೆ ಮತ್ತು ದೇಶದ ಬೆಳವಣಿಗೆಯ ಪ್ರಯಾಣಕ್ಕೆ ವಿದ್ಯುತ್ ಒದಗಿಸುವಲ್ಲಿ ಶುದ್ಧ ಇಂಧನದ ಹೆಚ್ಚುತ್ತಿರುವ ಕೊಡುಗೆಯನ್ನು ಪ್ರತಿಬಿಂಬಿಸುತ್ತದೆ ಎಂದು ಸಚಿವ ಪ್ರಹ್ಲಾದ್ ಜೋಶಿ ಹೇಳಿದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.

0: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ ಎಐಆರ್ ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
2: ತಿರುವನಂತಪುರ ನವದೆಹಲಿ ರಾಜಧಾನಿ ಎಕ್ಸ್ಪ್ರೆಸ್ ರೈಲಿನ 2 ಬೋಗಿಗಳಲ್ಲಿ ಸಂಭವಿಸಿದ ಬೆಂಕಿ ಅವಘಡದ ಕುರಿತು ರೈಲ್ವೆ ಸಚಿವಾಲಯ ಉನ್ನತ ಮಟ್ಟದ ತನಿಖೆಗೆ ಆದೇಶಿಸಿದೆ. ಕೋಟಾ ವಿಭಾಗದ ನಾಗ್ಡಾ ಸಮೀಪ ತಿರುವನಂತಪುರ ನವದೆಹಲಿ ರಾಜಧಾನಿ ಎಕ್ಸ್ಪ್ರೆಸ್ ರೈಲಿನ ಹಿಂಬದಿಯ 2 ಬೋಗಿಗಳಲ್ಲಿ ಬೆಂಕಿ ಕಾಣಿಸಿಕೊಂಡಿತು. ಈ ಬೋಗಿಗಳಲ್ಲಿ 1 ಗಾರ್ಡ್ ಕೋಚ್ ಮತ್ತು 1 AC 3 ಟೈರ್ ಬೋಗಿ ಸೇರಿವೆ. ಬೋಗಿಯ ಸುರಕ್ಷತಾ ವ್ಯವಸ್ಥೆಯು ತಕ್ಷಣವೇ ಕಾರ್ಯನಿರ್ವಹಿಸಿತು ಮತ್ತು ಸ್ವಯಂಚಾಲಿತವಾಗಿ ರೈಲು ಸಂಚಾರ ಸ್ಥಗಿತಗೊಳಿಸಿತು. ರೈಲು ಸಿಬ್ಬಂದಿ ಕೂಡಲೇ ಈ ಬೋಗಿಗಳನ್ನು ಬೇರ್ಪಡಿಸಿದರು. ಘಟನೆಯಲ್ಲಿ ಯಾವುದೇ ಪ್ರಯಾಣಿಕರಿಗೆ ಗಾಯಗಳಾಗಿಲ್ಲ. ಭಾರತೀಯ ರೈಲ್ವೆಯಾದ್ಯಂತ ಬೋಗಿಗಳ ಸುರಕ್ಷತಾ ಪರಿಶೀಲನಾ ಕಾರ್ಯವನ್ನು ಪ್ರಾರಂಭಿಸಲಾಗಿದೆ ಎಂದು ರೈಲ್ವೆ ಸಚಿವಾಲಯ ತಿಳಿಸಿದೆ. ರಷ್ಯಾ ರಾಜಧಾನಿ ಮಾಸ್ಕೋ ಸಮೀಪ ಉಕ್ರೇನ್ ನಡೆಸಿದ ಡ್ರೋನ್ ದಾಳಿಯಲ್ಲಿ ಭಾರತೀಯ ಕಾರ್ಮಿಕ ಸೇರಿದಂತೆ ಕನಿಷ್ಠ 4 ಸಾವನ್ನಪ್ಪಿದ್ದಾರೆ. ದಾಳಿಯಲ್ಲಿ ಕನಿಷ್ಠ 12 ಗಾಯಗೊಂಡಿದ್ದು ಅವರನ್ನು ಸಮೀಪದ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಎಂದು ರಷ್ಯಾ ಅಧಿಕಾರಿಗಳು ತಿಳಿಸಿದ್ದಾರೆ. ಮಾಸ್ಕೋ ಬಳಿಯ ಕಿಮ್ಖಿಯಲ್ಲಿ ಮನೆಯೊಂದಕ್ಕೆ ಡ್ರೋನ್ ಅಪ್ಪಳಿಸಿದ್ದು ಮಹಿಳೆಯೊಬ್ಬರು ಮೃತಪಟ್ಟಿದ್ದಾರೆ. ಅಲ್ಲದೆ ಪೋಗೋರೆಲ್ಕಿ ಗ್ರಾಮದಲ್ಲಿ ನಿರ್ಮಾಣ ಹಂತದಲ್ಲಿ ಕಟ್ಟಡಕ್ಕೆ ಡ್ರೋನ್ ಅವಶೇಷಗಳು ಅಪ್ಪಳಿಸಿ ಭಾರತೀಯ ಕಾರ್ಮಿಕ ಸೇರಿ 3 ಅಸುನೀಗಿದ್ದಾರೆ. ಡ್ರೋನ್ ದಾಳಿಯಿಂದ ಹಲವಾರು ಕಟ್ಟಡಗಳು ಮತ್ತು ಮೂಲಸೌಕರ್ಯಗಳಿಗೆ ಹಾನಿಯಾಗಿವೆ. ಮಾಸ್ಕೋ ಕಡೆಗೆ ಧಾವಿಸುತ್ತಿದ್ದ 81 ಡ್ರೋನ್ಗಳನ್ನು ರಷ್ಯಾದ ವಾಯುಪಡೆ ಹೊಡೆದುಳಿಸಿ ಎಂದು ರಷ್ಯಾ ಅಧಿಕಾರಿಗಳಿಗೆ ಮಾಹಿತಿ ನೀಡಿದ್ದಾರೆ. ಯುನೈಟೆಡ್ ಅರಬ್ ಎಮಿರೇಟ್ಸ್ ಯುಎಇ ರಾಜಧಾನಿ ಅಬುಧಾಬಿಯ ಬಾರಾಕಾ ಪರಮಾಣು ವಿದ್ಯುತ್ ಸ್ಥಾವರದ ಹೊರಗೆ ಡ್ರೋನ್ ದಾಳಿಯಿಂದ ಬೆಂಕಿ ಕಾಣಿಸಿಕೊಂಡಿದೆ. ಸ್ಥಾವರದ ಹೊರಗೆ ಇರುವ ವಿದ್ಯುತ್ ಜನರೇಟರ್ನಲ್ಲಿ ಬೆಂಕಿ ಕಾಣಿಸಿಕೊಂಡಿದೆ. ಘಟನೆಯಲ್ಲಿ ಯಾವುದೇ ಸಾವು ನೋವು ಸಂಭವಿಸಿಲ್ಲ. ವಿಕಿರಣ ಸುರಕ್ಷಾ ಮಟ್ಟಗಳ ಮೇಲೆ ಯಾವುದೇ ಪರಿಣಾಮ ಬೀರಿಲ್ಲ ಎಂದು ಸ್ಥಳೀಯ ಅಧಿಕಾರಿಗಳು ತಿಳಿಸಿದ್ದಾರೆ. ಎಲ್ಲಾ ರಿಯಾಕ್ಟರ್ಗಳ ಘಟಕಗಳು ಸಾಮಾನ್ಯವಾಗಿ ಕಾರ್ಯನಿರ್ವಹಿಸುತ್ತಿದೆ. ಸ್ಥಾವರದ ಸುರಕ್ಷತಾ ವ್ಯವಸ್ಥೆಗಳ ಮೇಲೆ ಪರಿಣಾಮ ಬೀರಿಲ್ಲ. ಪ್ರಸ್ತುತ ಯಾವುದೇ ಗುಂಪು ದಾಳಿಯ ಹೊಣೆ ಹೊತ್ತುಕೊಂಡಿಲ್ಲ ಎಂದು ಯುಎಇ ತಿಳಿಸಿದೆ. ಹಿಮಾಚಲ ಪ್ರದೇಶದ ಧರ್ಮಶಾಲಾದಲ್ಲಿ ಇಂದು ನಡೆದ ದಿನದ ಮೊದಲ ಐಪಿಎಲ್ ಟಿ20 ಕ್ರಿಕೆಟ್ ಪಂದ್ಯದಲ್ಲಿ ಪಂಜಾಬ್ ಕಿಂಗ್ಸ್ ವಿರುದ್ದ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು 23 ರನ್ಗಳಿಂದ ಭರ್ಜರಿ ಗೆಲುವು ದಾಖಲಿಸಿದೆ. ಈ ಮೂಲಕ ಆರ್ಸಿಬಿ ಪ್ಲೇಆಫ್ಗೆ ಲಗ್ಗೆ ಇಟ್ಟಿದೆ. ಮೊದಲ ಬ್ಯಾಟಿಂಗ್ ಮಾಡಿದ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ನಿಗದಿತ 20 ಓವರ್ಗಳಲ್ಲಿ 4 ವಿಕೆಟ್ ನಷ್ಟಕ್ಕೆ 222 ರನ್ ಗಳಿಸಿತು. ಆರ್ಸಿಬಿ ಪರ ವೆಂಕಟೇಶ ಅಯ್ಯರ್ 73 ರನ್ ಹಾಗೂ ವಿರಾಟ್ ಕೊಹ್ಲಿ 58 ರನ್ ಗಳಿಸಿದರು. ಗೆಲುವಿನ ಗುರಿ ಬೆನ್ನತ್ತಿದ ಪಂಜಾಬ್ ಕಿಂಗ್ಸ್ 20 ಓವರ್ಗಳಲ್ಲಿ 8 ವಿಕೆಟ್ ನಷ್ಟಕ್ಕೆ 199 ರನ್ ಗಳಿಸಲಷ್ಟೇ ಶಕ್ತವಾಯಿತು. ಆರ್ಸಿಬಿ ಪರ ರಸಿಕ್ 3 ವಿಕೆಟ್ ಕಬಳಿಸಿದರೆ ಭುವನೇಶ್ವರ್ ಕುಮಾರ್ 2 ವಿಕೆಟ್ ಪಡೆದರು. ದೆಹಲಿಯ ಅರುಣ್ ಜೇಟ್ಲಿ ಕ್ರೀಡಾಂಗಣದಲ್ಲಿ ಇಂದು ನಡೆಯುತ್ತಿರುವ ದಿನದ 2ನೇ ಐಪಿಎಲ್ ಟಿ20 ಕ್ರಿಕೆಟ್ ಪಂದ್ಯದಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ಮತ್ತು ರಾಜಸ್ಥಾನ್ ರಾಯಲ್ಸ್ ತಂಡಗಳು ಮುಖಾಮುಖಿಯಾಗಿವೆ. ಟಾಸ್ ಗೆದ್ದ ಡೆಲ್ಲಿ ಕ್ಯಾಪಿಟಲ್ಸ್ ಫೀಲ್ಡಿಂಗ್ ಆಯ್ಕೆ ಮಾಡಿಕೊಂಡಿದೆ. ಬ್ಯಾಂಕಾಕ್ನಲ್ಲಿ ನಡೆದ ಥೈಲೆಂಡ್ ಓಪನ್ ಬ್ಯಾಡ್ಮಿಂಟನ್ ಪಂದ್ಯಾವಳಿಯ ಪುರುಷರ ಡಬಲ್ಸ್ ವಿಭಾಗ ಫೈನಲ್ಸ್ನಲ್ಲಿ ಇಂಡೋನೇಷ್ಯಾದ ಲಿಯಾರೋಲಿ ಕಾರ್ನೆಡೋ ಮತ್ತು ಡೇನಿಯಲ್ ಮಾರ್ಟಿನ್ ವಿರುದ್ದ ಭಾರತದ ಸಾತ್ವಿಕ್ ಸಾಯಿರಾಜ್ ರಾಂಕಿರೆಡ್ಡಿ ಮತ್ತು ಚಿರಾಗ್ ಶೆಟ್ಟಿ ಜೋಡಿ ಪರಾಭವಗೊಂಡಿತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪಂಚರಾಷ್ಟ್ರಗಳ ಪ್ರವಾಸದ 3ನೇ ಚರಣದಲ್ಲಿ ಸ್ವೀಡನ್ ತಲುಪಿದ ಪ್ರಧಾನಿ ನರೇಂದ್ರ ಮೋದಿ. ಬೆಂಗಳೂರು ಮುಂಬೈ ನಡುವೆ ಶೀಘ್ರ ವಂದೇ ಭಾರತ್ ಸ್ಲೀಪರ್ ರೈಲು ಸೇವೆ ಆರಂಭ, ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್. ಒಂದೇ ದಿನದಲ್ಲಿ ದಾಖಲೆಯ 256.4 ಗಿಗಾವ್ಯಾಟ್ ವಿದ್ಯುತ್ ಬೇಡಿಕೆ ಪೂರೈಕೆ, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ. ರಷ್ಯಾ ಮೇಲೆ ಉಕ್ರೇನ್ ಡ್ರೋನ್ ದಾಳಿ, ಭಾರತೀಯ ಕಾರ್ಮಿಕ ಸೇರಿ 4 ಸಾವು. ಐಪಿಎಲ್ ಟಿ20 ಕ್ರಿಕೆಟ್ ಪಂಜಾಬ್ ಕಿಂಗ್ಸ್ ವಿರುದ್ಧ ಗೆದ್ದ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಪ್ಲೇಆಫ್ಗೆ ಲಗ್ಗೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05.
3: ಆಕಾಶವಾಣಿ ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ.

ಆತ್ಮೀಯ ಕೇಳುಗರಿಗೆಲ್ಲ ನಮಸ್ಕಾರ. ಇಂದಿನ ಕಾರ್ಯಕ್ರಮದಲ್ಲಿ ಕನ್ನಡ ಸಾಹಿತ್ಯದಲ್ಲಿ ಗಾಂಧೀಜಿ ಈ ಕುರಿತು ಅಹಮ್ಮದ್ ಹಗರೆ ಇವರಿಂದ ಭಾಷಣವನ್ನ ಕೇಳೋಣ.

ಕನ್ನಡ ಸಾಹಿತ್ಯದೊಳಗೆ ಗಾಂಧಿ ಬಹು ವಿಸ್ತಾರವಾದ ನೆಲೆ. ಕನ್ನಡದ ಸಾಹಿತಿಗಳು ತಮ್ಮ ತಮ್ಮ ಸಾಹಿತ್ಯದಲ್ಲಿ ಗಾಂಧಿಯನ್ನು ಕಂಡ ಬಗೆಯ ಕುರಿತು ಹುಡುಕಾಡ್ತಾ ಹೋದಂತೆ ಭಿನ್ನ ಭಿನ್ನವಾಗಿ ಕಾಣಹತ್ತಿದ್ರು. ನಿಜವಾಗಿಯೂ ಯಾರಾದರೂ ಸಾಹಿತ್ಯದಲ್ಲಿ ಗಾಂಧಿಯನ್ನು ಅಧ್ಯಯನ ಮಾಡಲಿಕ್ಕೆ ಹೊರಟರೆ ಅದೊಂದು ಅದ್ಭುತ ಸಂಶೋಧನೆಯ ವಸ್ತುವಾಗಬಲ್ಲದು. ನನಗೆ ಇತಿಹಾಸ ಗರ್ಭದಲ್ಲಿ ಗಾಂಧಿ ತನ್ನದೇ ಛಾಪು ಮೂಡಿಸ್ತಾ ನವೋದಯ ಸಾಹಿತಿಗಳಿಗೆ ಸ್ಫೂರ್ತಿ ಚಿಲುಮೆಯಾಗಿ, ಅಭಿವ್ಯಕ್ತಿ ಸ್ವಾತಂತ್ರ್ಯದ ಆಕಾರವಾಗಿ, ಅಹಿಂಸೆಯ ದೃಷ್ಟಾಂತವಾಗಿ, ಸಾಹಿತ್ಯ ಬದ್ಧತೆಯ ವಸ್ತುವಾಗಿ, ಬಂಡಾಯ ಸಾಹಿತಿಗಳಿಗೆ ಪ್ರಜಾಪ್ರಭುತ್ವದ ಮರೀಚಿಕೆಯಾಗಿ, ಸ್ವಾತಂತ್ರ್ಯದ ಭ್ರಮರಸನವಾಗಿ, ಅರಾಜಕತಾವಾದದ ಸಿದ್ಧಾಂತಿಯಾಗಿ ಕಂಡರು. ಕನ್ನಡ ಸಾಹಿತ್ಯದ ವಿಕಾಸದ ಇತಿಹಾಸವನ್ನು ನೋಡಿದಾಗ ಕವಿರಾಜ ಮಾರ್ಗ ಕನ್ನಡದ ಮೊದಲ ಮಹತ್ವದ ಕೃತಿಯಾಗಿ ನಮ್ಮ ಮುಂದೆ ನಿಂತಿದೆ. ಅದು ಕೇವಲ ಸಾಹಿತ್ಯ ಕೃತಿಯಷ್ಟೇ ಅಲ್ಲ, ಕನ್ನಡ ಭಾಷೆಯ ಸಾಂಸ್ಕೃತಿಕ ಮತ್ತು ಐತಿಹಾಸಿಕ ಅಸ್ತಿತ್ವಕ್ಕೆ ಅಡಿಪಾಯ ಹಾಕಿದ ಗ್ರಂಥ. ಜನಪದ ಬದುಕಿನೊಳಗಿಂದ ಹುಟ್ಟಿಕೊಂಡ ಕನ್ನಡಕ್ಕೆ ಅದು ಒಂದು ಸುವ್ಯವಸ್ಥಿತ ಸಾಹಿತ್ಯಿಕ ರೂಪವನ್ನು ನೀಡಿತು. ಕನ್ನಡ ಭಾಷೆಯ ವ್ಯಾಪ್ತಿ, ವೈಭವ ಮತ್ತು ಸಾಂಸ್ಕೃತಿಕ ಆಳವನ್ನು ದಾಖಲಿಸಿದ ಮೊದಲ ಮಹತ್ವದ ದಾರಿದೀಪವೂ ಆಗಿತ್ತು. ಕನ್ನಡ ಸಾಹಿತ್ಯದ ಬೆಳವಣಿಗೆ ಅಂದರೆ ಕೇವಲ ಕಾವ್ಯಗಳ ಅಥವಾ ಗ್ರಂಥಗಳ ಬೆಳವಣಿಗೆ ಅಲ್ಲ, ಅದು ಸಮಾಜದ ಚಿಂತನೆ, ಮೌಲ್ಯಗಳು ಮತ್ತು ಜನಜೀವನದ ಪರಿವರ್ತನೆಯ ಇತಿಹಾಸವೂ ಹೌದು. ರಾಜಾಶ್ರಯದ ವಲಯದಲ್ಲಿದ್ದ ಸಾಹಿತ್ಯವು ಕ್ರಮೇಣ ಜನಸಾಮಾನ್ಯರ ಬದುಕಿನತ್ತ ಮುಖ ಮಾಡಿತು. ಪುರಾಣದ ಕಥೆಗಳು, ಧಾರ್ಮಿಕ ಆಶಯಗಳು ಮತ್ತು ದಾರ್ಶನಿಕ ಚಿಂತನೆಗಳೊಂದಿಗೆ ಆರಂಭವಾದ ಸಾಹಿತ್ಯ ನಂತರ ಸಮಾನತೆ, ಸ್ವಾತಂತ್ರ್ಯ, ಮಾನವೀಯತೆ ಮತ್ತು ಸಾಮಾಜಿಕ ನ್ಯಾಯದ ಪ್ರಶ್ನೆಗಳತ್ತ ವಿಸ್ತರಿಸಿತು. ಕನ್ನಡದ ದಾರ್ಶನಿಕರು, ಕವಿಗಳು, ಚಿಂತಕರು ಮತ್ತು ಇತಿಹಾಸಕಾರರು ಸಾಹಿತ್ಯವನ್ನು ಕೇವಲ ಮನರಂಜನೆಯ ಮಾಧ್ಯಮವಾಗಿ ನೋಡಲಿಲ್ಲ, ಅದನ್ನು ಸಮಾಜ ಪರಿವರ್ತನೆಯ ಸಾಧನವನ್ನಾಗಿ ರೂಪಿಸಿದರು. ಕನ್ನಡ ಸಾಹಿತ್ಯದ ಪಯಣವು ವಚನ ಚಳುವಳಿಯಿಂದ ಹಿಡಿದು ನವೋದಯ, ನವ್ಯ, ಪ್ರಗತಿಶೀಲ ಮತ್ತು ದಲಿತ ಸಾಹಿತ್ಯದವರೆಗೆ ಸಾಗಿದ ಮಹತ್ವದ ಚಿಂತನಾ ಪಯಣವಾಗಿದೆ. ವಚನ ಸಾಹಿತ್ಯವು ಕನ್ನಡ ಸಾಹಿತ್ಯದಲ್ಲಿ ಒಂದು ಕ್ರಾಂತಿಕಾರಿ ತಿರುವು. ಬಸವಣ್ಣ ಮತ್ತು ಇತರ ವಚನಕಾರರು ಸಾಹಿತ್ಯವನ್ನು ಅರಮನೆಗಳ ಗೋಡೆಗಳಿಂದ ಹೊರತೆಗೆದು ಜನರ ಬದುಕಿನೊಳಗೆ ತಂದರು. ಕಾಯಕವೇ ಕೈಲಾಸ ಎಂಬ ತತ್ವದ ಮೂಲಕ ಶ್ರಮಕ್ಕೆ ಗೌರವ ನೀಡಿದರು. ಜಾತಿ, ಅಸಮಾನತೆ ಮತ್ತು ಧಾರ್ಮಿಕ ಮೂಢನಂಬಿಕೆಗಳ ವಿರುದ್ಧ ಧ್ವನಿ ಎತ್ತಿದರು. ಸಾಹಿತ್ಯ ಮೊದಲ ಬಾರಿಗೆ ಜನರ ನೋವು, ಹಸಿವು ಮತ್ತು ಮಾನವ ಸಂಬಂಧಗಳ ಭಾಷೆ ಆಯಿತು. ನಂತರ ಕನ್ನಡ ಸಾಹಿತ್ಯ ಪಂಪ, ರನ್ನ, ಜನ್ನ, ಹರಿಹರ, ರಾಘವಾಂಕ ಮೊದಲಾದ ಮಹಾನ್ ಕವಿಗಳ ಮೂಲಕ ವೈವಿಧ್ಯಮಯ ರೂಪದಲ್ಲಿ ಬೆಳೆಯಿತು. ಸಂಸ್ಕೃತ ಪ್ರಭಾವದಲ್ಲಿದ್ದ ಕನ್ನಡ ಕ್ರಮೇಣ ತನ್ನದೇ ಆದ ಶೈಲಿ ಮತ್ತು ಸ್ವರೂಪವನ್ನು ರೂಪಿಸಿಕೊಳ್ತು. ಆಧುನಿಕ ಕಾಲದಲ್ಲಿ ಪಾಶ್ಚಾತ್ಯ ಚಿಂತನೆ, ವಿಜ್ಞಾನ ಮತ್ತು ರಾಷ್ಟ್ರೀಯ ಚಳುವಳಿಗಳ ಪ್ರಭಾವ ಕನ್ನಡ ಸಾಹಿತ್ಯದ ಮೇಲೆ ಬೀರಿತು. ಪ್ರೀತಿ, ಪ್ರೇಮ, ಪ್ರಕೃತಿ, ಮಾನವೀಯತೆ ಮತ್ತು ಸ್ವಾತಂತ್ರ್ಯದ ಆಶಯಗಳು ಸಾಹಿತ್ಯದ ಕೇಂದ್ರ ಬಿಂದುಗಳಾದವು. ಬ್ರಿಟಿಷರ ಆಳ್ವಿಕೆಯ ವಿರುದ್ಧ ದೇಶದಾದ್ಯಂತ ಮೂಡಿದ ಸ್ವಾತಂತ್ರ್ಯ ಹೋರಾಟ ಕನ್ನಡ ಸಾಹಿತ್ಯದಲ್ಲೂ ಹೊಸ ಚೈತನ್ಯವನ್ನು ಹುಟ್ಟಿಸಿತು. ಸ್ವಾತಂತ್ರ್ಯದ ಕನಸು, ಸಾಮಾಜಿಕ ನ್ಯಾಯದ ಹೋರಾಟ ಮತ್ತು ಮಾನವೀಯ ಮೌಲ್ಯಗಳ ಪ್ರತಿಧ್ವನಿಯಾಗಿ ಕನ್ನಡ ಸಾಹಿತ್ಯ ಬೆಳೆಯತೊಡಗಿತು. ಈ ಅವಧಿಯಲ್ಲಿ ಬಿ ಆರ್ ಅಂಬೇಡ್ಕರ್, ಬಾಲಗಂಗಾಧರ್ ತಿಲಕ್, ಸುಭಾಷ್ ಚಂದ್ರ ಬೋಸ್, ಜವಾಹರಲಾಲ್ ನೆಹರು, ರವೀಂದ್ರನಾಥ್ ಟ್ಯಾಗೋರು ಮತ್ತು ಮಹಾತ್ಮ ಗಾಂಧಿ ಮೊದಲಾದ ಮಹಾನ್ ಚಿಂತಕರ ಪ್ರಭಾವ ಕನ್ನಡ ಕಾವ್ಯ ಮತ್ತು ಸಾಹಿತ್ಯದೊಳಗಡೆ ಪ್ರವೇಶಿಸಿತು. ಕನ್ನಡ ಕವಿಗಳು ಸಾಹಿತ್ಯವನ್ನು ಕೇವಲ ಸೌಂದರ್ಯದ ಅಭಿವ್ಯಕ್ತಿಯನ್ನಾಗಿ ಮಾತ್ರವಲ್ಲ, ಜನಜಾಗೃತಿಯ ಆಯುಧವನ್ನಾಗಿ ಕೂಡ ಬಳಸಿದರು. ಕಾವ್ಯಗಳು ಜನರ ನೋವು, ಹೋರಾಟ ಮತ್ತು ಕನಸುಗಳ ಧ್ವನಿಯಾದವು. ಸಾಹಿತ್ಯವು ಜನಜೀವನದೊಂದಿಗೆ ಒಂದಾದಾಗಲೇ ಅದು ಜೀವಂತವಾಗಿರುತ್ತೆ ಅನ್ನೋದನ್ನು ಕನ್ನಡ ಸಾಹಿತ್ಯ ಸಾಬೀತುಪಡಿಸಿದೆ. ಆ ಕಾಲದ ಕನ್ನಡ ಕವಿಗಳಿಗೆ ರಾಜಾಶ್ರಯ ಅನಿವಾರ್ಯ ಆಗಿತ್ತು. ಹೀಗಾಗಿ ಅವರ ಕಾವ್ಯಗಳು ಹೆಚ್ಚಾಗಿ ರಾಜರನ್ನು ಹೊಗಳುವ ಅರಮನೆ ಸಂಸ್ಕೃತಿಯನ್ನು ಪ್ರತಿಬಿಂಬಿಸುವ ಸ್ವರೂಪದಲ್ಲಿದ್ದವು. ಬದುಕಿನ ವಾಸ್ತವತೆ, ಜನರ ನೋವು, ಸಾಮಾಜಿಕ ಅಸಮಾನತೆಗಳಿಗಿಂತ ಪ್ರಶಂಸೆ ಮತ್ತು ಶೃಂಗಾರವೇ ಸಾಹಿತ್ಯದ ಕೇಂದ್ರ ಆಗಿತ್ತು. ಅಭಿವ್ಯಕ್ತಿಯ ಸ್ವಾತಂತ್ರ್ಯಕ್ಕೆ ಮಿತಿ ಇತ್ತು. ಕವಿಯ ಮಾತು ರಾಜಸತ್ತೆಯ ನೆರಳಿನಲ್ಲೇ ಬದುಕಬೇಕಾಗಿತ್ತು. ಆದರೆ ಕಾಲ ಬದಲಾಗ್ತಾ ಬಂದಂತೆ ಕನ್ನಡ ಸಾಹಿತ್ಯವು ಹೊಸ ದಿಕ್ಕು ಹಿಡಿಯಿತು. ನವೋದಯದ ಗಾಳಿ ಬೀಸಿದಂತೆ ಕವಿಗಳು ಬದುಕಿನ ನೈಜ ಪ್ರಶ್ನೆಗಳತ್ತ ಮುಖ ಮಾಡಿದರು. ಸಾಹಿತ್ಯವು ಕೇವಲ ಸೌಂದರ್ಯದ ಅಭಿವ್ಯಕ್ತಿಯಾಗಿರದೆ ಸಾಮಾಜಿಕ ಜವಾಬ್ದಾರಿಯ ಧ್ವನಿಯಾಗಿ ರೂಪುಗೊಂಡಿತು. ಜನರ ನೋವು, ಹೋರಾಟ, ಸ್ವಾತಂತ್ರ್ಯದ ಕನಸು ಮತ್ತು ಸಮಾನತೆಯ

ಆಶಯಗಳು ಸಾಹಿತ್ಯದೊಳಗೆ ಪ್ರವೇಶಿಸಿದವು. ಕಾವ್ಯವು ಜನಜಾಗೃತಿಯ ಸಾಧನವಾದಾಗ ಅದರ ಶಕ್ತಿಯೂ ಬದಲಾಗುತ್ತೆ. ಕವಿಯ ಪದ ಕೇವಲ ಅಲಂಕಾರ ಆಗಿರೋದಿಲ್ಲ, ಅದು ಹೋರಾಟದ ಕಿಚ್ಚಾಗತ್ತೆ. ನಾವು ಹೊಸನಾಡೊಂದನ್ನು ಕಟ್ಟುವೆವು ಎಂಬ ಕನಸು ಕೇವಲ ಕವಿತೆಯ ಸಾಲಾಗಿರದೆ ಕ್ರಾಂತಿಯ ಆಶವಾಗಿರುತ್ತೆ. ಸಾಹಿತ್ಯವು ಸಮಾಜದಿಂದ ಸ್ವಾತಂತ್ರ್ಯವನ್ನು ಬಯಸಿದರೆ, ಸಮಾಜವು ಸಾಹಿತ್ಯದಿಂದ ಜವಾಬ್ದಾರಿಯನ್ನು ನಿರೀಕ್ಷಿಸುತ್ತೆ. ಇದೇ ಸಾಹಿತ್ಯದ ಮಹತ್ವ. ಹೀಗಾಗಿ ಜಗತ್ತಿನ ಅನೇಕ ಚಿಂತಕರು ಮತ್ತು ಕ್ರಾಂತಿಕಾರರು ಸಾಹಿತ್ಯವನ್ನು ಸಮಾಜ ಪರಿವರ್ತನೆಯ ಸಾಧನವನ್ನಾಗಿ ಬಳಸಿದರು. ಕಾರ್ಲ್ ಮಾರ್ಕ್ಸ್, ಲಿಯೋ ಟಾಲ್ಸ್ಟಾಯ್, ರವೀಂದ್ರನಾಥ್ ಟ್ಯಾಗೋರು, ನೆಹರು ಮೊದಲಾದ ಮಹಾನ್ ಚಿಂತಕರ ಚಿಂತನೆಗಳು ಸಾಹಿತ್ಯದ ಮೂಲಕ ಜನಮನಕ್ಕೆ ತಲುಪಿದವು. ಕನ್ನಡ ಸಾಹಿತ್ಯದಲ್ಲಿ ಮಹಾತ್ಮ ಗಾಂಧಿ ಅವರ ಪ್ರಭಾವ ಅಪಾರ. ಭಾರತದ ಸ್ವಾತಂತ್ರ್ಯ ಹೋರಾಟ ಜನಾಂದೋಲನ ಆಗುತ್ತಾ ಇದ್ದ ಸಂದರ್ಭದಲ್ಲಿ ಕನ್ನಡ ಕವಿಗಳು ಗಾಂಧೀಜಿಯನ್ನು ಆಶಯ ಸಂಕೇತವಾಗಿ ಕಂಡರು. ಅವರ ಅಹಿಂಸೆ, ಸತ್ಯಾಗ್ರಹ, ಸರಳತೆ ಮತ್ತು ಮಾನವೀಯತೆಯ ಮೌಲ್ಯಗಳು ಸಾಹಿತ್ಯದೊಳಗೆ ಹೊಸ ಚೈತನ್ಯವನ್ನು ತಂದವು. ಗಾಂಧೀಜಿ ಕನ್ನಡ ಕವಿಗಳ ಪಾಲಿಗೆ ಕೇವಲ ರಾಜಕೀಯ ನಾಯಕನಾಗಿರಲಿಲ್ಲ. ಅವರು ಒಂದು ನೈತಿಕ ಶಕ್ತಿ, ಸ್ವಾತಂತ್ರ್ಯದ ಕನಸು, ಸಾಮಾಜಿಕ ಜಾಗೃತಿ ಮತ್ತು ಮಾನವೀಯ ಮೌಲ್ಯಗಳ ಪ್ರತೀಕವಾಗಿ ಕನ್ನಡ ಸಾಹಿತ್ಯದಲ್ಲಿ ಮೂಡಿಬಂದರು. ಗಾಂಧಿ ಚಳುವಳಿ ಭಾರತದ ಜನರಲ್ಲಿ ಸ್ವಾತಂತ್ರ್ಯದ ಕಿಚ್ಚನ್ನು ಹಚ್ಚಿದಂತೆ ಕನ್ನಡ ಸಾಹಿತ್ಯದಲ್ಲೂ ಹೊಸ ಹೊಸ ಪ್ರೇರಣೆಯನ್ನು ಹುಟ್ಟಿಸಿತು. ಕವಿಗಳು ತಮ್ಮ ಪದಗಳ ಮೂಲಕ ಜನರಲ್ಲಿ ಜಾಗೃತಿ ಮೂಡಿಸಿದರು. ಸಾಹಿತ್ಯವು ಬೀದಿಗೆ ಇಳಿದು ಹೋರಾಟದ ಭಾಗವಾಯಿತು. ಗಾಂಧೀಜಿ ಕನ್ನಡ ಸಾಹಿತ್ಯದಲ್ಲಿ ಅನೇಕ ರೂಪಗಳಲ್ಲಿ ಕಾಣುತ್ತಾರೆ. ಒಮ್ಮೆ ಸತ್ಯದ ಪ್ರತೀಕವಾಗಿ, ಮತ್ತೊಮ್ಮೆ ಅಹಿಂಸೆಯ ಧ್ವನಿಯಾಗಿ, ಇನ್ನೊಮ್ಮೆ ಸಮಾಜ ಸುಧಾರಕರಾಗಿ, ಮತ್ತೊಮ್ಮೆ ಪ್ರಶ್ನೆಗೆ ಒಳಗಾಗುವ ಚಿಂತಕರಾಗಿ. ಅವರ ಪ್ರಭಾವ ಕಾವ್ಯದಲ್ಲಷ್ಟೇ ಅಲ್ಲ, ಕಥೆ, ಕಾದಂಬರಿ, ನಾಟಕ ಮತ್ತು ಪ್ರಬಂಧಗಳಲ್ಲಿಯೂ ಕಾಣುತ್ತೆ. ಕನ್ನಡದ ಅನೇಕ ಕವಿಗಳು ಮತ್ತು ಚಿಂತಕರು ಗಾಂಧಿಯನ್ನು ತಮ್ಮದೇ ದೃಷ್ಟಿಕೋನದಿಂದ ಅಳೆದಿದ್ದಾರೆ, ಕಂಡಿದ್ದಾರೆ ಮತ್ತು ದಾಖಲಿಸಿದ್ದಾರೆ. ಕೆಲವರಿಗೆ ಗಾಂಧೀಜಿ ಮಾನವೀಯತೆಯ ಪ್ರತೀಕ, ಇನ್ನು ಕೆಲವರಿಗೆ ಅವರು ಸ್ವಾತಂತ್ರ್ಯದ ಹೋರಾಟಗಾರ, ಮತ್ತು ಕೆಲವರಿಗೆ ಅವರು ವಿಮರ್ಶೆಗೆ ಒಳಪಡುವ ಚಿಂತಕ. ಇದೇ ಸಾಹಿತ್ಯದ ಸೌಂದರ್ಯ. ಅದು ವ್ಯಕ್ತಿಯನ್ನು ದೇವರನ್ನಾಗಿ ಮಾಡೋದಿಲ್ಲ, ಪ್ರಶ್ನಿಸುತ್ತೆ, ವಿಶ್ಲೇಷಿಸುತ್ತೆ, ಪುನಃ ಅರ್ಥ ಮಾಡಿಕೊಳ್ಳುತ್ತೆ, ಮನುಷ್ಯರ ನಡುವೆ ನಿಜ ಮನುಷ್ಯನನ್ನು ಎತ್ತಿ ನಿಲ್ಲಿಸುತ್ತೆ. ಹೀಗಾಗಿ ಕನ್ನಡ ಸಾಹಿತ್ಯದಲ್ಲಿ ಗಾಂಧೀಜಿ ಒಂದು ಅಧ್ಯಾಯವಲ್ಲ, ಅದೊಂದು ನಿರಂತರ ಸಂವಾದ. ಅವರ ಚಿಂತನೆಗಳು ಇಂದಿಗೂ ಕನ್ನಡ ಸಾಹಿತ್ಯದೊಳಗೆ ಜೀವಂತವಾಗಿವೆ. ಭಾರತದ ಸ್ವಾತಂತ್ರ್ಯ ಹೋರಾಟವು ಕನ್ನಡ ಸಾಹಿತ್ಯದ ಮೇಲೂ ಆಳವಾದ ಪ್ರಭಾವ ಬೀರಿತು. ವಿಶೇಷವಾಗಿ ಮಹಾತ್ಮ ಗಾಂಧಿ ಅವರ ಚಿಂತನೆಗಳು ಕನ್ನಡ ಕಾವ್ಯ ಮತ್ತು ಸಾಹಿತ್ಯಕ್ಕೆ ಹೊಸ ದಿಕ್ಕನ್ನು ನೀಡಿದವು. 1924 ಬೆಳಗಾವಿ ಕಾಂಗ್ರೆಸ್ ಅಧಿವೇಶನದಲ್ಲಿ ಗಾಂಧೀಜಿ ಭಾರತೀಯ ಭಾಷೆಗಳ ಮಹತ್ವವನ್ನು ಒತ್ತಿ ಹೇಳಿದರು. ಸ್ವರಾಜ್ಯ ಹೋರಾಟ ಜನಸಾಮಾನ್ಯರ ಭಾಷೆಯಲ್ಲಿ ನಡೆಯಬೇಕು ಎಂದು ಅವರು ನಂಬಿದ್ದರು. ಭಾಷೆ ಕೇವಲ ಸಂವಹನದ ಸಾಧನವಲ್ಲ, ಅದು ಜನರ ಆತ್ಮ ಮತ್ತು ಸಂಸ್ಕೃತಿಯ ಪ್ರತಿಬಿಂಬ ಅಂತ ಹೇಳಿದರು. ಈ ಚಿಂತನೆ ಕನ್ನಡ ಸಾಹಿತ್ಯದ ಮೇಲೂ ಪರಿಣಾಮ ಬೀರಿತು. ಸಾಹಿತ್ಯವು ಅರಮನೆಯ ಭಾಷೆಯಿಂದ ಜನರ ಭಾಷೆಯತ್ತ ತಿರುಗಿತು. ಮಹಾಕಾವ್ಯಗಳ ಅಲಂಕಾರಿಕ ಶೈಲಿಯಿಂದ ಬದುಕಿನ ನೈಜ ಅನುಭವಗಳತ್ತ ಸಾಗಿತು. ಜನರ ನೋವು, ರೈತರ ಬದುಕು, ಶೋಷಿತರ ಆಶಯಗಳು ಮತ್ತು ಸ್ವಾತಂತ್ರ್ಯದ ಕನಸುಗಳು ಸಾಹಿತ್ಯದ ಕೇಂದ್ರ ಬಿಂದುವಾದವು. ಗಾಂಧೀಜಿ ಕನ್ನಡ ಕವಿಗಳ ಪಾಲಿಗೆ ಕೇವಲ ರಾಜಕೀಯ ನಾಯಕನಲ್ಲ, ಒಂದು ನೈತಿಕ ಪ್ರೇರಣೆಯಾಗಿ ಸತ್ಯ, ಅಹಿಂಸೆ, ಶಾಂತಿಯ ಸಂಕೇತವಾಗಿ ಮೂಡಿಬಂದರು. ಕನ್ನಡದ ಅನೇಕ ಕವಿಗಳು ಗಾಂಧೀಜಿಯನ್ನು ತಮ್ಮದೇ ಆದ ಭಾವಲೋಕದಲ್ಲಿ ಕಂಡಿದ್ದಾರೆ. ದರಾ ಬೇಂದ್ರೆ ಗಾಂಧೀಜಿಯ ಕುರಿತಾಗಿ ಅನೇಕ ಕವಿತೆಗಳನ್ನು ಬರೆದಿದ್ದಾರೆ. ಅವರ ಕಾವ್ಯದಲ್ಲಿ ಗಾಂಧೀಜಿ ಕೇವಲ ವ್ಯಕ್ತಿಯಾಗಿಲ್ಲ, ಒಂದು ಚೇತನ, ಒಂದು ಆತ್ಮಶಕ್ತಿ. ಬೇಂದ್ರೆಯವರ ಕಾವ್ಯದಲ್ಲಿ ಗಾಂಧೀಜಿ ಅಹಿಂಸೆಯ ಬೆಳಕಾಗಿ ಕಾಣುತ್ತಾರೆ. ಅಹಿಂಸೆಯನ್ನು ಹಿಂಸಿ ಗುಂಡಿಕ್ಕಿ ಕೊಂದಿತು ಅವರ ಹತ್ಯೆಯನ್ನು ನೋಡಿ ನೊಂದು ನುಡಿದು ಬರೆದ ಮಾತದು. ಗಾಂಧೀಜಿ ಎಂಬ ಹೆಸರನ್ನು ನೇರವಾಗಿ ಉಚ್ಚರಿಸಿದೆ. ಅವರ ಚಿಂತನೆಯ ಬೆಳಕನ್ನು ಕಾವ್ಯದೊಳಗೆ ಹರಡ್ತಾರೆ. ಬಂತು ಬಂತಲೆ ಬಂತು ಘನಸಿರಿಯು ಬಂತು, ಬಂತಾದರೆ ಇದ್ದು ದೆದಿಯಿತ್ತು ಬಂತು, ಬೆಳಗೆಂಬಂತೆ ಬಂತು, ಹೊಳೆ ಬಂದಂತೆ ಬಂತು ಎಂದು ಗಾಂಧಿಯ ಹೆಸರೆಳೆದೆ ಗಾಂಧಿತನವನ್ನು ಹೇಳ್ತಾ ಹೋಗ್ತಾರೆ. ಪುತಿನ ಭುವಿಯ ಚಾಪೆಯ ತೆರದಿ ಸುತ್ತಿ ಹೊತ್ತೊಯ್ದಂತೆ, ಕತ್ತಲೆ ಹಿರಣ್ಯಾಕ್ಷ ಮುತ್ತಿಬಹ ನಕ್ಷತ್ರ ಮೊತ್ತಾಂ ಧಿಕ್ಕರಿಸಿ ಬರುತ್ತಿಹನು, ಗೆಲುವಾಗಿ ದಿನಕ ಶಾಂತಿಯ ತಂದು. ಇದೇ ಕವಿ ತನ್ನ ನೆರಳು ಕವಿತೆಯಲ್ಲಿ ಗಾಂಧಿಯ ದಂಡಿ ಮಾರ್ಚನ್ನು ಬ್ರಿಟಿಷರಿಗೆ ಚರಮಗೀತೆ ಬರೆಯುವ ಛಾಯೆಗೆ ಹೋಲಿಸ್ತಾರೆ. ಮೇಲೊಂದು

ಗರುಡ ಹರುತಿಹುದು, ಕೆಳಗದರ ನೆರಳು ಓಡುತಿಹುದು, ಅದಕ್ಕೋ ಅದರಿಚ್ಚ ಹಾದಿ, ಇದಕ್ಕೋ ಹರಿದತ್ತ ಬೀದಿ, ನೆಲ ನೆಲದ ಮನೆ ಮನೆಯ ಮೇಲೆ, ಹೀಗೆ ಸಾಗುತ್ತೆ ಅವರ ನೀಳ್ಗವನ. ಕೊನೆಯ ಕಂತಿನಲ್ಲಿ ಇದೆಲ್ಲವನ್ನು ಏಕೀಕರಿಸಿ ಹೇಳ್ತಾರೆ. ಇದನ್ನೋಡಿ ನಾನು ನೆನೆದೆನೆಂದು ಇಂಥ ನೆಳಲೇನು ಗಾಂಧಿ ಎಂದು, ಹರಿದಿತ್ತ ಹರಿಯ ಚಿತ್ತ ಈ ಧೀರ ನಡವೆನೆತ್ತ. ಕೆ ಎಸ್ ನರಸಿಂಹಸ್ವಾಮಿ ತನ್ನ ಉಂಗ್ರ ಕವನ ಸಂಕಲನದಲ್ಲಿ ಗಾಂಧಿ ಗುಣಕಥನವನ್ನು ವಿಶೇಷವಾಗಿ ಮಾಡ್ತಾರೆ. ಆಫ್ರಿಕದ ಕತ್ತಲೆಗೆ ಬೆಳಕ ಬೀರಿದೆ, ಆಂಗ್ಲರ ಅಧಿಕಾರ ಮೋಹ ಮುರಿದೆ, ಅವರಿವರ ದುಷ್ಕೃತಿಗೆ ಕುದಿದು ಕಂಬನಿಗರೆದೆ, ಉಪವಾಸದಗ್ನಿಯಲ್ಲಿ ನಡೆದು ಬಂದೆ, ಅವರಿಗೆ ಯಾವಾಗಲೂ ಗಾಂಧಿ ವ್ಯಕ್ತಿಯಾಗಿಯೇ ಕಾಣ್ತಾರೆ. ನವೋತ್ಸಾಹದ ಕವಿ ಕುವೆಂಪುಗೆ ಗಾಂಧಿ ಶ್ವೇತಾಗ್ನಿ ಜ್ವಾಲೆಯಂತೆ ಕಂಡು ಬರ್ತಾರೆ. ಅವರ ಪಾಂಚಜನ್ಯ ಗಾಂಧಿಯ ಮಹಿಮೆಯನ್ನೆಲ್ಲ ತೆರತೆರನಾಗಿ ಬಿಚ್ಚಿಡುತ್ತೆ. ಅದರಲ್ಲೊಂದು ಮಹತ್ವವಾಗಿರೋದು, ಮಹಾಸ್ವಾತಂತ್ರ್ಯ ರಣಯಾಗ ಧೂಮದಲ್ಲಿ ಶ್ವೇತಾಗ್ನಿ ಜ್ವಾಲೆಯೊಂದುರಿಯುತ್ತಿದೆ, ನಿಶ್ಚಲಂ ರಂಜಿಸುತ್ತಿದೆ ಶಾಂತಿಯಲ್ಲಿ ಹಿಮಾ ಮಹಾಚಲಂ, ರಾರಾಜಿಸುಪಂ ನಭೋಧಾಮದಲ್ಲಿ ಅದರೊಳಗೆಯ ಉಲ್ಲಾಸದ ಪ್ರತಿಕಣವಾಗಿ ಗಾಂಧಿಯನ್ನು

0: ಕೆಎಸ್ ನರಸಿಂಹಸ್ವಾಮಿ ತನ್ನ ಉಂಗ್ರ ಕವನ ಸಂಕಲನದಲ್ಲಿ ಗಾಂಧಿ ಕುಣ ಕಥನವನ್ನು ವಿಶೇಷವಾಗಿ ಮಾಡ್ತಾರೆ. ಆಫ್ರಿಕಾದ ಕತ್ತಲೆಗೆ ಬೆಳಕ ಬೀರಿದೆ, ಆಂಗ್ಲರ ಅಧಿಕಾರ ಮೋಹ ಮುರಿದೆ, ಅವರಿವರ ದುಷ್ಕೃತಿಗೆ ಕುದಿದು ಕಂಬನಿಗರೆದೆ, ಉಪವಾಸದಗ್ನಿಯಲ್ಲಿ ನಡೆದು ಬಂದೆ, ಅವರಿಗೆ ಯಾವಾಗಲೂ ಗಾಂಧಿ ವ್ಯಕ್ತಿಯಾಗಿಯೇ ಕಾಣ್ತಾರೆ. ನವೋತ್ಸಾಹದ ಕವಿ ಕುವೆಂಪುಗೆ ಗಾಂಧಿ ಶ್ವೇತಾಗ್ನಿ ಜ್ವಾಲೆಯಂತೆ ಕಂಡು ಬರ್ತಾರೆ. ಅವರ ಪಾಂಚಜನ್ಯ ಗಾಂಧಿಯ ಮಹಿಮೆಯನ್ನೆಲ್ಲ ತೆರತೆರನಾಗಿ ಬಿಚ್ಚಿಡುತ್ತೆ. ಅದರಲ್ಲೊಂದು ಮಹತ್ವವಾಗಿರೋದು, ಮಹಾಸ್ವಾತಂತ್ರ್ಯ ರಣಯಾಗ ಧೂಮದಲ್ಲಿ ಶ್ವೇತಾಗ್ನಿ ಜ್ವಾಲೆಯೊಂದೊರಿಯುತ್ತಿದೆ, ನಿಶ್ಚಲಂ ರಂಜಿಸುತ್ತಿದೆ ಶಾಂತಿಯಲ್ಲಿ ಹಿಮಾ ಮಹಾಚಲಂ, ರಾರಾಜಿಸುಪಂ ನಭೋಧಾಮದಲ್ಲಿ ಅದರೊಳಗೆಯ ಉಲ್ಲಾಸದ ಪ್ರತಿಕಣವಾಗಿ ಗಾಂಧಿಯನ್ನು ಆನಿಸ್ಕೊಳ್ತಾರೆ. ಮತ್ತೆ ಅದನ್ನೇ ಆನಿಸಿಕೊಂಡು ಒಂದು ಉತ್ಸಾಹದ ಸಾಲುಗಳನ್ನು ಬರಿತಾ ಹೋಗ್ತಾರೆ. ನಡೆ ಮುಂದೆ ನಡೆ ಮುಂದೆ ನುಗ್ಗಿ ನಡೆ ಮುಂದೆ, ಜಗ್ಗದೆಯ ಕುಗ್ಗದೆಯ ಹಿಗ್ಗಿನಡಿ ಮುಂದೆ, ನಾನಳಿವೆ ನೀನಳಿವೆ ನಮ್ಮೆಲುಬುಗಳ ಮೇಲೆ, ಮೂಡುವುದು ಮೂಡುವುದು ನವ ಭಾರತದಲ್ಲಿ, ಈ ಸುಂದರ ಪದಗಳ ನಡುವಲ್ಲೆಲ್ಲ ಗಾಂಧೀಜಿ ವೈವಿಧ್ಯತೆಯನ್ನು ಮೇಳೈಸಿ ಕವಿಶಬ್ದ ಭಂಡಾರಗೊಳ್ಳುತ್ತಾ ಸಾಗುತ್ತೆ. GSS ಗಾಂಧಿಯನ್ನು ಕೃಷ್ಣನ ರೂಪದಲ್ಲಿ ನೋಡಬಯಸ್ತಾರೆ. ಸುತ್ತಮುತ್ತ ಅಂಧಕಾರ ಮಳೆಹನಿಗಳ ಪಂಜರ, ದೈತ್ಯ ಸರೆಯ ಕಂಬಿಯೊಳಗೆ ಬಂತುದೇವ ಕುಂಜರ, ಮತ್ತೆ ಮತ್ತೆ ಅಂಧಕಾರ ಮಳೆಹನಿಗಳ ಪಂಜರ, ಸೊಂಡಿಲಾಡಿಸುತ್ತ ಬರುವುದದು ದೇವಕುಂಜರ. ಇಲ್ಲಿ ಗಾಂಧಿ ಎರಡನೇ ಪ್ಯಾರದಲ್ಲಿ ಮೇಲಿನ ಪ್ಯಾರದ ಕೃಷ್ಣನ ಸ್ಥಾನವನ್ನು ಅಲಂಕರಿಸಿ ಹೊಸಕಾಲದ ನೇತರನಾಗಿ ಅವರಿಗೆ ಕಂಡುಬರ್ತಾರೆ. ಇರುವೆಲ್ಲವನು ಎಲ್ಲ ಜನಕ್ಕೆ ತೆರವಾಗಿಸುವ ಸಮಬಗೆಯ ಸಮಸುಖದ ಸಮದುಃಖದ ಸಾಮರಸ್ಯದ ಸಾಮಗಾನ ಲಹರಿಯ ಮೇಲೆ ತೇಲಿಬಲಲಿದೆ ನೋಡು ನಮ್ಮ ನಾಡು, ಅಡಿಗರಿಗೆ ಅಖಂಡ ಭರವಸೆಯ ಸ್ವಾತಂತ್ರ್ಯದ ಅಭಿವ್ಯಕ್ತಿಯ ಚಿಲುಮೆಯಾಗಿ ಗಾಂಧಿ ಮತ್ತವರ ಚಳುವಳಿ ಗೋಚರಿಸುತ್ತೆ. ಉಳ್ಳವರ ಎದೆಗೆ ಹಾಕಿತ್ತು ರಬ್ಬರ್ ಟ್ಯೂಬು ಒಂದೆರಡು ಮೈಲಿ ಉದ್ದ, ಅದರಾಚೆ ತುದಿಯಲ್ಲಿ ಕುಳಿತು ಹೀರುತ್ತಿದ್ದ ರಕ್ತ ಮಧ್ಯವನೊಬ್ಬ, ಅಬ್ಬಬ್ಬ ಒಂಟೆಯ ಡುಬ್ಬ, ಗುಂಡೋಧನನ ಪಟ್ಟ ಶಿಷ್ಯ ದಾಂಡಿಗ ಜುಬ್ಬ ಎಂದು ಪರೋಕ್ಷವಾಗಿ ಗಾಂಧಿ ಸ್ವಾತಂತ್ರ್ಯವನ್ನು ಚಂಡಮದ್ದಳೆಯಾಗಿ ವಿಡಂಬಿಸುತ್ತಾರೆ ಅಡಿಗರು. ಮಕ್ಕಳ ಲೋಕದಲ್ಲಂತೂ ಗಾಂಧಿಯ ನಗುವೆ ದೊಡ್ಡ ವಸ್ತು. ಬೋಳುವಾರರ ತಟ್ಟು ಚಪಾಳೆ ಪುಟ್ಟ ಮಗು, HS ನಾಗವೇಣಿಯವರ ಗಾಂಧಿ ಬಂಧ, ಅನುಬಂಧೋಪಾಧ್ಯಾಯರ ಬಹುರೂಪಿ ಗಾಂಧಿ, ಹಾಸನ್ ರಾಜಾರಾಮ್ ಅವರ ಕಾಂತಾಪುರದಲ್ಲಿ, ಇಂತಹ ಗಾಂಧಿವಾದದ ನೆಲೆಯಲ್ಲಿ ಬಹುತೇಕ ಸಾಹಿತ್ಯ ಕೃತಿಗಳು, ನಾಟಕಗಳು, ಸಿನಿಮಾಗಳು ಕೂಡ ಹೇರಳವಾಗಿ ಕನ್ನಡ ಸಾಂಸ್ಕೃತಿಕ ರಂಗದಲ್ಲಿ ನೆಲೆಯೂರಿವೆ. ಪ್ರಸ್ತುತ ಜಗತ್ತಿನ ಪ್ರಜಾಪ್ರಭುತ್ವದ ಒತ್ತಡವಾಗಿ ಗಾಂಧಿ ಬಂಡವಾಳವಾದದ ನೂರಾರು ವರ್ಷಗಳಿಂದ ಮಾನವೀಯ ಮುಖದ ಜೊತೆಗೆ ತನ್ನ ತತ್ವವನ್ನು ಹೇರಲು ಗಾಂಧಿ ತತ್ವ ಬಳಸಿಕೊಳ್ತಿದೆ. ಸಮಾಜವಾದದ ಮುಗ್ಗಲು ಮುರಿಯಲು ಜಗತ್ತಿನಲ್ಲಿ ಗಾಂಧಿವಾದಕ್ಕಿಂತ ದೊಡ್ಡ ಅಸ್ತ್ರ ಇನ್ನೊಂದಿಲ್ಲ. ಶೋಷಣಾಕಾಲದ ನವಬಂಡವಾಳ ವ್ಯವಸ್ಥೆಗೆ ಹೊಸ ವೈಚಾರಿಕ ಮತ್ತು ವೈಜ್ಞಾನಿಕ ಚಿಂತನೆ ಮೂಡದಿರಲು ಆಧುನಿಕ ವಿಜ್ಞಾನಕ್ಕೆ ಗಾಂಧಿಯ ಸವಾಲುಗಳನ್ನೇ ಒಡ್ತಾರೆ. ಈ ಚಿಂತನೆ ಅಂಗಳದಲ್ಲಿಯೇ ಗಾಂಧಿ ವರ್ಷ ವರ್ಷವೂ ಸಾವಿರ ಸಾವಿರ ಬಾರಿ ಕನ್ನಡ ಸಾಹಿತ್ಯದೊಳಗೆ ದನಿಯಾಗ್ತಲೇ ಇದ್ದಾರೆ. ನವೋದೀಕರಣ ಕಾಲದ ಭವಣಗಳಿಗೆ ಭರವಸೆಯ ಆಸರೆ ನೀಡುತ್ತಾ ಹೊಸ ಬದುಕಿಗೆ ಹೊಸ ಕಾಲದ ಹೊಸ ಚಿಂತನೆಯನ್ನು ಹರಿಸಲು ಕನ್ನಡ ಸಾಹಿತಿಗಳ ಇಂಕಿನಲ್ಲಿ ಅವರವರ ಚಿಂತನಾ ಮಿತಿಯಲ್ಲಿಯೇ ಅವರವರ ಮನದಂತೆ ನೀಡಲು ಪ್ರಯತ್ನಿಸುತ್ತಿದ್ದಾರೆ.
1: ಇದುವರೆಗೆ ಕನ್ನಡ ಸಾಹಿತ್ಯದಲ್ಲಿ ಗಾಂಧೀಜಿ ಈ ಕುರಿತು ಅಹಮದ್ ಹಗರೆ ಇವರಿಂದ ಭಾಷಣವನ್ನ ಕೇಳಿದಿರಿ. ಈ ಕಾರ್ಯಕ್ರಮ ಹಾಸನ ಆಕಾಶವಾಣಿ ಕೇಂದ್ರದ ಕೊಡುಗೆ.
2: ಆಕಾಶವಾಣಿ ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ
3: ಆಕಾಶವಾಣಿ ಮಣಿಪಾಲ್ ಅಕಾಡೆಮಿ ಆಫ್ ಹೈಯರ್ ಎಜುಕೇಶನ್ ಮಾಹೆ ಇದರ 33ನೇ ಘಟಿಕೋತ್ಸವದ ಅಂಗವಾಗಿ ನಿನ್ನೆ ಮಂಗಳೂರಿನಲ್ಲಿ ನಡೆದ ಮಾಹೆ ಆನ್ಲೈನ್ ಎಜುಕೇಶನ್ನ ಪದವಿ ಪ್ರದಾನ ಸಮಾರಂಭದ ಬಾನುಲಿ ವರದಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಮಾಹೆ.
4: ಮಣಿಪಾಲ್ ಅಕಾಡೆಮಿ ಆಫ್ ಹೈಯರ್ ಎಜುಕೇಶನ್ ಮಾಹೆಯ 33ನೇ ಘಟಿಕೋತ್ಸವದ ಎರಡನೇ ದಿನ ಮಾಹೆ ಆನ್ಲೈನ್ ಕೋರ್ಸುಗಳ ಪದವಿ ಪ್ರದಾನ ಸಮಾರಂಭವು ಮಂಗಳೂರಿನ TMFI ಅಂತಾರಾಷ್ಟ್ರೀಯ ಸಭಾಂಗಣದಲ್ಲಿ May 16 ಶನಿವಾರ ಸಂಜೆ ನಡೆಯಿತು. ಮುಖ್ಯ ಅತಿಥಿಗಳಾಗಿ ತಮಿಳುನಾಡು ಮರ್ಕೆಂಟೈಲ್ ಬ್ಯಾಂಕ್ನ MD ಹಾಗೂ CEO ಶ್ರೀ ಸಲಿ ಎಸ್ ನಾಯರ್ ಭಾಗವಹಿಸಿದ್ದರು. ಲರ್ನಿಂಗ್ನ CEO ಶ್ರೀ ಅಂಬರೀಶ್ ಸಿನ್ಹಾ ಗೌರವ ಅತಿಥಿ.

0: ಗಳಾಗಿ ಉಪಸ್ಥಿತರಿದ್ದರು.
1: ದ ಪ್ರೊಸೆಷನ್ ಇಸ್ ಲೆಡ್ ಬೈ ಲ್ಯಾನ್ಸ್ ಕಾರ್ಪೊರಲ್ ಪ್ರಣವ್ ಚೌರಾಸಿಯ ಆಫ್ ನ್ಯಾಷನಲ್ ಕೆಡೆಟ್ ಕಾರ್ಪ್ಸ್.
0: ಘಟಿಕೋತ್ಸವ ಮೆರವಣಿಗೆಯ ಮೂಲಕ ಅತಿಥಿಗಳನ್ನು ಮತ್ತು ಗಣ್ಯರನ್ನು ವೇದಿಕೆಗೆ ಕರೆತರಲಾಯಿತು. ಬಳಿಕ ರಾಷ್ಟ್ರಗೀತೆ, ನಂತರ ಮಾಹೆ ವಿಶ್ವವಿದ್ಯಾನಿಲಯ ಗೀತೆಗಳನ್ನು ಹಾಡಲಾಯಿತು.

0: Confident, but remain humble enough to keep learning and never allow comfort to become the enemy of growth, because the future rarely belongs to those waiting for certainty. The future belongs to those willing to move forward despite uncertainty. Once again, my congratulations to all of you. May your journey bring success, may your success create impact, and may your impact extend far beyond yourselves. To your institutions, your communities, and to the future of this nation.
1: ಬಳಿಕ ಅತಿಥಿಗಳಿಬ್ಬರಿಗೂ ಸ್ಮರಣಿಕೆಗಳನ್ನು ನೀಡಿ ಗೌರವಿಸಲಾಯಿತು. ಮೌಲ್ಯಾಂಕನ ರಿಜಿಸ್ಟ್ರಾರ್ ಡಾಕ್ಟರ್ ವಿನೋದ್ ಪಿ ಥಾಮಸ್ ಅವರು ಘಟಿಕೋತ್ಸವದ ಅಂಕಿಅಂಶಗಳ ವಿವರ ನೀಡಿದ ಬಳಿಕ ಪ್ರೊ ಚಾನ್ಸಲರ್ ಎಚ್ ಎಸ್ ಬಲ್ಲಾಳ್ ಅವರು ಪದವಿ ಪ್ರದಾನದ ಘೋಷಣೆ ಮಾಡಿದರು.
2: ಐ ಡಾಕ್ಟರ್ ಎಚ್ ಎಸ್ ಬಲ್ಲಾಳ್, ಪ್ರೊ ಚಾನ್ಸಲರ್, ಬೈ ವರ್ಚ್ಯೂ ಆಫ್ ದ ಪವರ್ಸ್ ವೆಸ್ಟೆಡ್ ಇನ್ ಮೀ ಬೈ ದ ಬೋರ್ಡ್ ಆಫ್ ಟ್ರಸ್ಟೀಸ್ ಆಫ್ ಮಣಿಪಾಲ್ ಅಕಾಡೆಮಿ ಆಫ್ ಹೈಯರ್ ಎಜುಕೇಷನ್ ಅಡ್ಮಿಟ್ ದೀಸ್ ಕ್ಯಾಂಡಿಡೇಟ್ಸ್ ಟು ದ ರ್ಯಾಂಕ್, privileges and responsibilities on the degrees severally set out and confer the said degrees on them.
1: ರಿಜಿಸ್ಟ್ರಾರ್ ಡಾಕ್ಟರ್ ವಿನೋದ್ ಪಿ ಥಾಮಸ್ ಪದವಿ ಪಡೆದ ವಿದ್ಯಾರ್ಥಿಗಳಿಗೆ ಪ್ರಮಾಣ ವಚನ ಬೋಧಿಸಿದರು. ನಂತರ ಸ್ನಾತಕೋತ್ತರ ಪದವಿಗಳು ಸೇರಿದಂತೆ ಮಾಹೆ ಆನ್ಲೈನ್ ಎಜುಕೇಷನ್ ಮೂಲಕ ಪದವಿ ಪಡೆದ ವಿದ್ಯಾರ್ಥಿಗಳಿಗೆ ಪದವಿಗಳನ್ನು ಪ್ರದಾನ ಮಾಡಲಾಯಿತು. ನಂತರ ಪ್ರೊ ಚಾನ್ಸಲರ್ ಡಾಕ್ಟರ್ ಎಚ್ ಎಸ್ ಬಲ್ಲಾಳ್ ಇವರು ಘಟಿಕೋತ್ಸವದ ಮುಕ್ತಾಯದ ಘೋಷಣೆ ಮಾಡಿದರು.
2: ಐ ಡಾಕ್ಟರ್ ಎಚ್ ಎಸ್ ಬಲ್ಲಾಳ್, ಪ್ರೊ ಚಾನ್ಸಲರ್, ಮಣಿಪಾಲ್ ಅಕಾಡೆಮಿ ಆಫ್ ಹೈಯರ್ ಎಜುಕೇಷನ್, hereby declare the third convocation online education as part of 33rd convocation of our university held here in our Mangaluru campus closed.
1: ರಿಜಿಸ್ಟ್ರಾರ್ ಡಾಕ್ಟರ್ ಪಿ ಗಿರಿಧರ್ ಕಿಣಿ ವಂದನಾರ್ಪಣೆ ಮಾಡಿದರು. ರಾಷ್ಟ್ರಗೀತೆಯೊಂದಿಗೆ ಕಾರ್ಯಕ್ರಮವು ಮುಕ್ತಾಯವಾಯಿತು.
3: ಇದುವರೆಗೆ ಮಣಿಪಾಲ್ ಅಕಾಡೆಮಿ ಆಫ್ ಹೈಯರ್ ಎಜುಕೇಷನ್ ಮಾಹೆ ಇದರ 33ನೇ ಘಟಿಕೋತ್ಸವದ ಅಂಗವಾಗಿ ನಿನ್ನೆ ಮಂಗಳೂರಿನಲ್ಲಿ ನಡೆದ ಮಾಹೆ ಆನ್ಲೈನ್ ಎಜುಕೇಷನ್ನ ಪದವಿ ಪ್ರದಾನ ಸಮಾರಂಭದ ಬಾನುಲಿ ವರದಿ ಪ್ರಸಾರವಾಯಿತು. ಈ ಕಾರ್ಯಕ್ರಮದ ಪ್ರಾಯೋಜಕರು ಮಾಹೆ.

ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ ಎಫ್ಎಂ ಕಂಪನಾಂಕ 102.6 ಮೆಗಾಹರ್ಟ್ಸ್ಗಳು. ಸಮಯ 8:15:10. ಇದೀಗ ಕನ್ನಡ ಚಿತ್ರಗೀತೆಗಳು. ಆರಂಭದಲ್ಲಿ ಮಾಣಿಕ್ಯ ಚಿತ್ರದಿಂದ ಆಯ್ದ ಗೀತೆ. ಶಂಕರ್ ಮಹಾದೇವನ್ ಹಾಡಿರುವ ಈ ಗೀತೆಯನ್ನು ಬರೆದಿದ್ದಾರೆ ಕೆ ಕಲ್ಯಾಣ್. ರಾಗ ಸಂಯೋಜನೆ ಅರ್ಜುನ್ ಜನ್ಯಾ.

ಹೃದಯದ ಆಹ್ಲಾದ, ಹಕ್ಕಿಗಳ ಕಲರವದ ಇಂಚರ, ಮುಂಜಾವಿನ ತಂಗಾಳಿಯ ತಂಪಿನಲ್ಲಿ ಕೇಳಿ ನಮನ ನಮನ ಭಕ್ತಿಗೀತೆಗಳ ಆರಾಧನೆ. ಪ್ರತಿದಿನ ಬೆಳಿಗ್ಗೆ 6:10 ಚಿತ್ರದುರ್ಗ ಆಕಾಶವಾಣಿ 102.6 FM ಭಕ್ತಿಭಾವದ ಧಾರೆ. ನಮನ ನಮನ ನಮನ ನಮನ.

ತೆಂಪಟ್ಟಿತದೆ ದಾರಿ ತೆಗೀತೆಯನ್ನ ಕೇಳೋಣ. ಹಾಡಿದ್ದಾರೆ ಸಂತೋಷ್ ವೆಂಕಿ ಮತ್ತು ಅನುರಾಧ ಭಟ್. ಮಂಜು ಕವಿ ಬರೆದ ಈ ಗೀತೆಗೆ ಹರಿಬಾಬು ಅವರ ರಾಗ ಜೋಡಣೆ.

ಹಾಡು ಹಳೆಯದಾದರೇನು, ಭಾವ ನವನವೀನ, ಕವಿಯಾಶಯದಂತೆ ನಮ್ಮ ಆಕಾಶವಾಣಿ ಚಿತ್ರದುರ್ಗ ಕೇಂದ್ರದ ಗ್ರಂಥ ಭಂಡಾರದಿಂದ ಪ್ರಸಾರವಾಗುವ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮ ಸವಿನೆನಪು.

ಅನುರಾಧ ಭಟ್ ಮತ್ತು ದೀಪಕ್ ಹಾಡಿರುವ ಗೀತೆ. ಶ್ಯಾಮ್ ಶಿವಮೊಗ್ಗ ಬರೆದ ಈ ಗೀತೆಗೆ ಅರ್ಜುನ್ ಜನ್ಯ ಅವರ ರಾಗ ಸಂಯೋಜನೆ ಇದೆ. ಕೇಳಿ ಅಂಗಾರಕ ಚಿತ್ರದಿಂದ ಆಯ್ದ ಗೀತೆ.

ಕನ್ನಡ ಚಿತ್ರಗೀತೆಗಳು ಬಿತ್ತರವಾದವು. ಆಕಾಶವಾಣಿ ಚಿತ್ರದುರ್ಗ. ಈಗ ವಚನಗಳು ಆರಂಭದಲ್ಲಿ ಚನ್ನಬಸವಣ್ಣ ವಿರಚಿತ ವಚನವನ್ನ ಕೇಳೋಣ. ಗಣಪತಿ ಭಟ್ ಹಾಸನಗಿ ಅವರ ಕಂಠಸಿರಿಯಲ್ಲಿ.

0: ನಿಮ್ಮ ಮೆಚ್ಚಿನ ಕಲ್ಲಿನ ಕೋಟೆ ಚಿತ್ರದುರ್ಗ ಆಕಾಶವಾಣಿ ಕೇಂದ್ರದಿಂದ ಪ್ರತಿನಿತ್ಯ ನಿಮ್ಮನ್ನ ಮನರಂಜಿಸುವ ಚಿತ್ರಗೀತೆಗಳ ವಿವಿಧ ಕಾರ್ಯಕ್ರಮಗಳು.
1: ನನ್ನ ನೆಚ್ಚಿನ ಕೋಟೆಯ ಹೃದಯ ಸೇರುವ ದಾರಿಯ ಕುಟ್ಟು ಬಲ್ಲೆನು ನಾನು ಜಾಣೆ.
2: ಬೆಳಗಿನ ದುರ್ಗೋದಯ ಪ್ರಸಾರದಲ್ಲಿ 7:45, 8:30 ಹಾಗೂ 9:30 ಮನಸ್ಸಂತೋಷಗೊಳಿಸುವ ಹಾಡುಗಳ ರಸದೌತಣ.
3: ಸೂರ್ಯ ಬಂದನೆ
4: ಬೆಳಗ್ಗೆ 11:30 ವಿಭಿನ್ನ ಕ್ಷೇತ್ರಗಳ ವಿನೂತನ ಮಾಹಿತಿಗಳೊಂದಿಗೆ ಮನಸ್ಸಿಗೆ ಮುದ ನೀಡುವ ಗೀತೆಗಳ ಸಂಗಮ ಮಾಹಿತಿ ಕಣಜ.
5: ಕನ್ನಡ ಹೊನ್ನುಡಿ ದೇವಿಯನ್ನು ನಾ ಪೂಜಿಸುವೆ ಆರಾಧಿಸುವೆ.
6: ಮಧ್ಯಾಹ್ನದ ಮದಕರಿ ಪ್ರಸಾರದಲ್ಲಿ 2:40 ನಿರ್ದಿಷ್ಟ ವಿಷಯಕ್ಕೆ ಸಂಬಂಧಿಸಿದ ಮಾಹಿತಿಯೊಂದಿಗೆ ಇಂಪಾದ ಹಾಡುಗಳ ಸಮ್ಮಿಲನ, ವಿಷಯಾಧಾರಿತ ಚಿತ್ರಗೀತೆಗಳ ಕಾರ್ಯಕ್ರಮ.
7: ಸಂಜೆಯ ಚಂದ್ರವಳ್ಳಿ ಪ್ರಸಾರದಲ್ಲಿ 5:00 ನಾವು ನೀಡಿದ ಸುಮಧುರ ಗೀತೆಗಳಿಗೆ ಕೇಳುಗರ ವಾಟ್ಸಪ್ ಸಂದೇಶಗಳ ಸೌರಭ. ನಮ್ಮ ಹಾಡು ನಿಮ್ಮ ಅನಿಸಿಕೆ ವಾಟ್ಸಪ್ ಸಂದೇಶಗಳ ಕಾರ್ಯಕ್ರಮದಲ್ಲಿ
8: ನನ್ನ ಹಾಡು ನನ್ನದು, ನನ್ನ ರಾಗ ನನ್ನದು, ನನ್ನ ತಾಳ ನನ್ನದು, ನನ್ನ ಆಸೆ.
0: ಈ ಎಲ್ಲಾ ಸೊಗಸಾದ ಚಿತ್ರಗೀತೆಗಳು ಪ್ರತಿನಿತ್ಯ ನಿಮಗಾಗಿ ಕೇಳಿ ನಿಮ್ಮ ಪ್ರೀತಿಯ ಆಕಾಶವಾಣಿ ಚಿತ್ರದುರ್ಗ 102.6 FM.
9: ವಚನಗಳು ಕಾರ್ಯಕ್ರಮದಲ್ಲಿ ಈಗ ವೆಂಕಟೇಶ್ ಕುಮಾರ್ ಹಾಡಿರುವ ವಚನ ರಚನೆ ಅಕ್ಕ ಮಹಾದೇವಿ.

ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಕೇಂದ್ರ, ಸಮಯ 9:15:20. ಇದೀಗ ಭಾವಗೀತೆಗಳು. ಆರಂಭದಲ್ಲಿ ಡಾಕ್ಟರ್ ಎನ್ ಎಸ್ ಲಕ್ಷ್ಮೀನಾರಾಯಣ ಭಟ್ಟ ಬರೆದಿರುವ ಭಾವಗೀತೆ.

0: ಕೇಳುಗರೆ, ನಮ್ಮ ನಿಲಯದಿಂದ ನಾಳೆ ಬೆಳಿಗ್ಗೆ 10 ಗಂಟೆಗೆ ಹಲೋ ಕೇಳುಗರೆ ನೇರ ಫೋನಿನ ಕಾರ್ಯಕ್ರಮ ನಮ್ಮ ವಿಷಯಕ್ಕೆ ನಿಮ್ಮ ಮಾತು. ನೀವು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲು ಕರೆ ಮಾಡಲು ಬಳಸಬೇಕಾದ ನಿಲಯದ ಮೊಬೈಲ್ ಸಂಖ್ಯೆಗಳು 9448640274 ಮತ್ತೊಂದು 9414197272. ತಪ್ಪದೇ ಕರೆ ಮಾಡಿ. ನಾಳೆ ಬೆಳಿಗ್ಗೆ 10 ಗಂಟೆಗೆ ಹಲೋ ಕೇಳುಗರೆ ನೇರ ಫೋನಿನ ಕಾರ್ಯಕ್ರಮ ನಮ್ಮ ವಿಷಯಕ್ಕೆ ನಿಮ್ಮ ಮಾತು, ನಿಮ್ಮ ನೆಚ್ಚಿನ ಚಿತ್ರದುರ್ಗ ಆಕಾಶವಾಣಿ ಕೇಂದ್ರದಿಂದ.
1: ದೊರಕ ದೊರಕ, ಆಫೀಸ್ಗೆ ಟೈಮ್ ಆಗಿದೆ ಕಣವ. ಕಸವನ್ನ ಇಲ್ಲೇ ಎಲ್ಲಾದ್ರೂ ರಸ್ತೆ ಬದಿಗೆ ಹಾಕಿ ಹೋದ್ರ ಆಯ್ತು ಕಣವ.
2: ಓಯ್ ಬಸಣ್ಣ, ಬಿಲ್ಲು ಅಲ್ಲೇನೆ, ಕಸನ್ ಯಾಕಪ್ಪ ರಸ್ತೆಗೆ ಎಸಿತಿದ್ಯಾ? ಪ್ರತಿದಿನ ನಮ್ಮ ಮನೆಗಳ ಮುಂದೆ ಕಸದ ಗಾಡಿ ಬರುತ್ತಾನೆ.
1: ಅದರಿಂದ ಏನಾಯ್ತು ದೊರಕ? ಸಣ್ಣ ಪ್ಲಾಸ್ಟಿಕ್ ಕಸ ತಾನೇ ಅದು?
3: ಸಣ್ಣ ಪ್ಲಾಸ್ಟಿಕ್ ಕಸ ಅಲ್ಲ ಕಣಪ್ಪ, ಪ್ಲಾಸ್ಟಿಕ್ ಮಣ್ಣಿನಲ್ಲಿ ಕರಗೋದಿಲ್ಲ. ಮಳೆ ಬಂದ್ರೆ ಕಾಲುವೆಗಳು ಮುಚ್ಚಿ ನೀರು ತುಂಬುತ್ತವೆ. ಸೊಳ್ಳೆ ಕೀಟಗಳು ಹೆಚ್ಚಾಗಿ ಡೆಂಗ್ಯೂ ಮಲೇರಿಯಾ ರೋಗಗಳು ಬರುತ್ತೆ. ಜಾನುವಾರುಗಳು ತಿಂದ್ರೆ ಸಾಯ್ತವ್ ಕಣಪ್ಪ. ಈ ಸಣ್ಣ ಪ್ಲಾಸ್ಟಿಕ್ ದೊಡ್ಡ ದೊಡ್ಡ ಸಮಸ್ಯೆಗಳನ್ನು ತರುತ್ತೆ ಕಣಪ್ಪ.
2: ಸರಿಯಾಗಿ ಹೇಳ್ದೆ ನೋಡು ಅನ್ಮಕ್ಕ.
1: ಅಯ್ಯಯ್ಯೋ, ಈ ಪ್ಲಾಸ್ಟಿಕ್ ಕಸದಿಂದ ಇಷ್ಟೆಲ್ಲ ಸಮಸ್ಯೆಗಳು ಆಗ್ತವೆ ಅಂತೇಳಿ ನಾನು ಯೋಚನೆ ಮಾಡಿಲ್ಲ ಕಣವ. ಇನ್ ಮುಂದೆ ರಸ್ತೆಗೆ ಕಸ ಎಸೆಯದೆ ಕಸದ ವಾಹನಕ್ಕೆ ಕಸ ಬೇರ್ಪಡಿಸಿ ಕೊಡ್ತೇನೆ ಕಣವ.
4: ಎಲ್ಲರೂ ಕಸದ ವಾಹನ ಬಳಸಿ ರೋಗಗಳಿಂದ ದೂರವಿರಿ. ರಸ್ತೆಗೆ ಕಸ ಹಾಕಿದರೆ ರೋಗ, ಕಸದ ವಾಹನಕ್ಕೆ ಕೊಟ್ಟರೆ ಆರೋಗ್ಯ ಯೋಗ. ಸ್ವಚ್ಛ ನಗರ ನಮ್ಮ ಹೊಣೆಗಾರಿಕೆ.
0: ಕಾರ್ಯಕ್ರಮದ ಕೊನೆಯಲ್ಲಿ ಕೇಳೋಣ ಕುವೆಂಪು ವಿರಚಿತ ಭಾವಗೀತೆಯನ್ನ. ಹಾಡಿದ್ದಾರೆ ಪುಷ್ಪಲತಾ, ಸಂಗೀತ ಮೈಸೂರು ಅನಂತಸ್ವಾಮಿ.

0: ಭಾವಗೀತೆಗಳು ಬಿತ್ತರವಾದವು. ಆಕಾಶವಾಣಿ ಚಿತ್ರದುರ್ಗ, ಸಮಯ 9:30 ಆಗುತ್ತಲಿದೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ರಾಷ್ಟ್ರೀಯ ನಾಟಕ, ನಂತರ 10:00 ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಕಾರ್ಯಕ್ರಮಗಳನ್ನು ಆಲಿಸಲಿದ್ದೀರಿ.
1: ಆಕಾಶವಾಣಿ ರಾಷ್ಟ್ರೀಯ ನಾಟಕ, ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯ, ಮೂಲ ರಚನೆ ಶೋಭನಾ ಭಾರದ್ವಾಜ್, ಕನ್ನಡ ಅನುವಾದ ಎಂಪಿ ಪ್ರಜ್ವಲ್, ನಿರ್ಮಾಣ ಕೆಎಲ್ ರಾಜೇಶ್ವರಿ. ಕೇಳಿ ರಾಷ್ಟ್ರೀಯ ನಾಟಕ, ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯ.

ನಮಸ್ಕಾರ. ನಾನು ಬಾಬುರಾವ್ ದೇವರಸ್. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದಲ್ಲಿ ತೊಡಗಿಕೊಂಡಿರುವ ಎಲ್ಲ ಸ್ವಯಂ ಸೇವಕರನ್ನು

0: ಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಸಂಘಕ್ಕೆ ಸೇರುವ ಪ್ರತಿಯೊಬ್ಬ ಸ್ವಯಂ ಸೇವಕನು ಸಂಘದಲ್ಲಿ ವಿಶೇಷ ಸ್ಥಾನ ಹೊಂದಿರುತ್ತಾರಾದರೂ ಇಂದು ನಿಮಗೆ ಓರ್ವ ವಿಶೇಷ ವ್ಯಕ್ತಿಯನ್ನು ಪರಿಚಯಿಸುತ್ತೇನೆ. ಈತ ಬಹಳ ಬುದ್ಧಿವಂತ ವಿದ್ಯಾರ್ಥಿ. 10ನೇ ತರಗತಿಯಲ್ಲಿ ಪ್ರಥಮ ರ್ಯಾಂಕ್ ಗಳಿಸಿರುವುದು ಮಾತ್ರವಲ್ಲದೆ ಚಿನ್ನದ ಪದಕಗಳನ್ನು ತಮ್ಮದಾಗಿಸಿಕೊಳ್ಳುತ್ತಿದ್ದಾರೆ. ಹಲವು ಪರಿಸ್ಥಿತಿಗಳ ಕಾರಣದಿಂದಾಗಿ ಆತ ಹಲವು ಕಡೆ ಶಿಕ್ಷಣ ಪಡೆಯಬೇಕಾಯಿತು. ಹೀಗಾಗಿ ಅವರಿಗೆ ವೈವಿಧ್ಯಮಯ ಸಂಸ್ಕೃತಿಯನ್ನು ಬಹಳ ಸಾಮೀಪ್ಯದಿಂದ ಗಮನಿಸುವ ಅವಕಾಶ ಸಿಕ್ಕಿತು. ಈತನ ಕುರಿತ ಮುಖ್ಯ ವಿಷಯ ಎಂದರೆ ಅದು ಆತನ ರಾಷ್ಟ್ರ ಪ್ರೇಮ. ಇದು ಅವರಾಡುವ ಮಾತುಗಳಲ್ಲಿ ಸ್ಪಷ್ಟವಾಗಿ ಗೋಚರಿಸುತ್ತದೆ. ಅವರೇ ದೀನ್ ದಯಾಳ್ ಉಪಾಧ್ಯಾಯ. ಅವರನ್ನು ನಾನು ವೇದಿಕೆಗೆ ಆಹ್ವಾನಿಸುತ್ತಿದ್ದೇನೆ. ಸ್ವಾಗತ ನಿಮಗೆ. ಬನ್ನಿ ದೀನ್ ದಯಾಳ್ ಉಪಾಧ್ಯಾಯರೇ.
1: ವಂದೇ ಮಾತರಂ.
2: ವಂದೇ ಮಾತರಂ.
3: ನಮಸ್ಕಾರ. ಇಲ್ಲಿ ಸೇರಿರುವ ಸ್ವಯಂ ಸೇವಕ ಸಂಘ ಕಾರ್ಯಕರ್ತರಿಗೆ, ಸದಸ್ಯರಿಗೆ ಪ್ರೀತಿಯ ನಮಸ್ಕಾರಗಳು. ನನ್ನ ಬಗ್ಗೆ ಬಹಳ ಪ್ರೀತಿ ಮಾತುಗಳನ್ನಾಡಿದ ಬಾಬುರಾವ್ ದೇವರಸ್ ಅವರಿಗೆ ನನ್ನ ಕೃತಜ್ಞತೆಗಳು. ರಾಷ್ಟ್ರಕ್ಕೆ ಸೇವೆ ಸಲ್ಲಿಸುವುದು ನನ್ನ ಏಕಮಾತ್ರ ಲಕ್ಷ್ಯವಾಗಿದೆ. ನನ್ನ ಈ ಲಕ್ಷ್ಯ ಸಾಧನೆಗೆ ಸಂಘದೊಂದಿಗೆ ಕೈ ಜೋಡಿಸುವುದು ಒಂದು ಮಾರ್ಗವಾಗಿದೆ ಎಂಬ ವಿಶ್ವಾಸ ನನಗಿದೆ. ಸಂಘದ ಮೂಲ ಸಿದ್ಧಾಂತ ತತ್ವಾದರ್ಶಗಳನ್ನು ಅರ್ಥ ಮಾಡಿಕೊಳ್ಳಲು ನನಗೆ ಸಹಾಯ ಮಾಡದೇ ಇದ್ದರೆ ಬಹುಶಃ ಇಂದು ನಾನು ಇಲ್ಲಿ ಇರಲು ಸಾಧ್ಯವಾಗುತ್ತಿರಲಿಲ್ಲ. ನಮ್ಮ ಭಾರತೀಯ ಸಂಸ್ಕೃತಿ ಅಪಾರವಾಗಿದೆ ಮತ್ತು ಅಮೂಲ್ಯವಾಗಿದೆ. ಇದನ್ನು ಸಂರಕ್ಷಿಸುವ ಪ್ರಚುರಪಡಿಸುವ ಅಗತ್ಯವಿದೆ. ಇಂದು ಪರಾಧೀನದ ಸನ್ನಿವೇಶದಲ್ಲಿ ನಾವು ನಮ್ಮ ಸಂಸ್ಕೃತಿನ ಮರೆಯುತ್ತಿದ್ದೇವೆ. ನನಗನ್ಸುತ್ತೆ ಅದಕ್ಕೆ ಈ ಸ್ವಾತಂತ್ರ್ಯಕ್ಕಾಗಿ ನಡೀತಿರೋ ನಮ್ಮ ಈ ಹೋರಾಟದಲ್ಲಿ ವಿಜಯ ಸಿಗೋದು ನಿಧಾನ ಆಗ್ತಾ ಇದೆ. ನಮ್ಮ ಸಂಸ್ಕೃತಿಯ ಪ್ರಾಮುಖ್ಯತೆಗೆ ಅರ್ಥ ಮಾಡ್ಕೊಳ್ಳೋದಕ್ಕೆ ಅದರ ನೆರಳಿಗೆ ನಮ್ಮನ್ನು ತರುವ ಮಹತ್ವದ ಕೆಲಸನ ಸಂಘ ಮಾಡ್ತಾ ಇದೆ. ಜನರು ಸಂಘದ ಜೊತೆ ಸೇರೋದು, ಅದರ ಮಹತ್ವನ ತಿಳಿದುಕೊಂಡು ಸಂಸ್ಕೃತಿನ ರಕ್ಷಿಸೋದು ತುಂಬಾ ಅಗತ್ಯವಾಗಿದೆ. ಭಾರತೀಯ ಸಂಸ್ಕೃತಿಯ ರಕ್ಷಣೆ ಆದರೆ ಸಂಸ್ಕಾರ ತಾನೇ ತಾನಾಗಿ ಸುರಕ್ಷಿತವಾಗುತ್ತದೆ. ಮನಸ್ಸಿನಲ್ಲಿ ಭಾರತದ ಸಂಸ್ಕೃತಿ ನೆಲೆಗೊಂಡರೆ ಸ್ವಾತಂತ್ರ್ಯದ ಈ ಸಂಗ್ರಾಮ ಗೆಲ್ಲುವುದು ನಮಗೆ ಬಹಳ ಸುಲಭವಾಗುತ್ತದೆ. ಸಂಘಕ್ಕಾಗಿ ಕೆಲಸ ಮಾಡುವುದು ನನ್ನ ಪ್ರಯತ್ನವಾಗಿದೆ.
1: ವಂದೇ ಮಾತರಂ.
2: ವಂದೇ ಮಾತರಂ.
0: ದೀನ್ ದಯಾಳ್, ನೀನು ಸಂಘಕ್ಕೆ ಸೇರಲು ಬಹಳ ಉತ್ತಮವಾದ ದಿನವನ್ನೇ ಆಯ್ಕೆ ಮಾಡಿಕೊಂಡಿದ್ದೀಯ. ನೀವೇನಂತೀರಿ ಬಲವಂತ ಶಿಂಧೆ ಅವರೇ?
4: ಹೌದೌದು, ಖಂಡಿತವಾಗಿಯೂ ಮಕರ ಸಂಕ್ರಾಂತಿಗಿಂತ ಪವಿತ್ರ ದಿನ ಬೇರಾವುದಿದೆ?
3: ಈ ದಿನ ಜನರು ಗಂಗಾ ನದಿಯಲ್ಲಿ ಸ್ನಾನ ಮಾಡಿ ತಮ್ಮೆಲ್ಲ ಕರ್ಮಗಳಿಂದ ಮುಕ್ತವಾಗಿ ಹೊಸ ಜನ್ಮ ಪಡೆಯುತ್ತಾರೆಂದು ಹೇಳುತ್ತಾರೆ. ಒಂದು ಕ್ಷಣ ಕೂಡ ವಿಳಂಬ ಮಾಡದೆ ರಾಷ್ಟ್ರದ ಸೇವೆಯಲ್ಲಿ ತೊಡಗಿಕೊಳ್ಳಬೇಕೆನ್ನುವುದು ನನ್ನ ಆಸೆ.
0: ಒಂದು ಮಾತು ಹೇಳಲೇ ದೀನ್ ದಯಾಳ್.
3: ಹೇಳಿ.
0: ನಿನ್ನಲ್ಲಿ ಬೇರೆಯದೇ ರೀತಿಯ ಏನೋ ಒಂದು ವಿಶೇಷ ಗುಣವಿದೆ.
4: ನೀವು ಸರಿಯಾಗಿ ಹೇಳಿದ್ರಿ. ನಿಮ್ಮನ್ನು ಭೇಟಿಯಾಗುವ ಜನರಿಗೆ ಇದು ಸಹಜವಾಗಿಯೇ ತಿಳಿದು ಬರುತ್ತದೆ.
0: ನಾವು ಭೇಟಿಯಾಗದೆ ಇದ್ದಿದ್ರು ನೀನು ಒಂದಲ್ಲ ಒಂದು ರೀತಿಯಲ್ಲಿ ರಾಷ್ಟ್ರಕ್ಕೆ ಸೇವೆ ಸಲ್ಲಿಸುವ ಮಾರ್ಗನ ಹೇಗಾದರೂ ಕಂಡುಕೊಳ್ತಾ ಇದ್ದೆ ಅಂತ ನನಗನ್ಸುತ್ತೆ. ರಾಷ್ಟ್ರಕ್ಕೆ ಸಮರ್ಪಣಾ ಭಾವದಿಂದ ಕೆಲಸ ಮಾಡುವ ಕಾರ್ಯಕರ್ತ ಸಂಘಕ್ಕೆ ದೊರೆತಿದ್ದಾನೆ. ನೀನು ಸಂಘಕ್ಕೆ ಸೇರಿಕೊಂಡಿದ್ದನ್ನ ನಾನು ಸಂಘದ ಸೌಭಾಗ್ಯ ಅಂತ ಭಾವಿಸ್ತೇನೆ.
3: ನನಗೆ ಸಂಕೋಚವಾಗ್ತಾ ಇದೆ.
4: ನೋಡ್ತಾ ಇರೋ ದೀನ್ ದಯಾಳ್, ಬಾವುರಾವ್ ಅವರ ಈ ಮಾತು ಭವಿಷ್ಯದಲ್ಲಿ ಸತ್ಯ ಎಂದು ಸಾಬೀತಾಗುತ್ತದೆ.
5: ದೀನ್ ದಯಾಳ್ನ ಪತ್ರ ಬಂದಿದೆ. ಅರೆ, ಎಲ್ಲೋದ್ರಿ ನೀವು? ಬೇಗ ಬಂದು ಪತ್ರ ಓದಿ. ಏನ್ ಬರ್ದಿದ್ದಾನೆ ತಿಳಿಸಿ.
6: ಬರ್ತಾ ಇದ್ದೀನಿ ಹೀರೋ. ಏನಿವತ್ತು ತಾಳ್ಮೆ ಇಲ್ಲದವಳು ರೀತಿ ಆಡ್ತಾ ಇದೀಯಾ?
5: ಹಾ, ಯಾಕೆ ಆಡ್ಬಾರ್ದು ಹೇಳಿ? ದೀನ್ ದಯಾಳ್ಗೆ ಪತ್ರ ಬರ್ದಿದ್ನಲ್ಲ ನಾನು, ಅದಕ್ಕೆ ಉತ್ತರ ಇರುತ್ತೆ ಇದ್ರಲ್ಲಿ ಅಲ್ವಾ?
6: ಹಾ ಹೌದಲ್ವಾ, ಕೊಡಿರಿ. ಏನ್ ಬರ್ದಿದ್ದಾನೋ ನೋಡೋಣ. ಗೌರವಾನ್ವಿತ ಮಾಮ, ನಮಸ್ಕಾರಗಳು. ಸುಖವಾಗಿರೋ. ನಿಮ್ಮ ಪತ್ರ ತಲುಪಿತು. ನೀವು ಮತ್ತು ಮಾಮಿ ಸದಾಕಾಲ ನನ್ನ ಒಳಿತನ್ನೇ ಬಯಸುತ್ತೀರೆಂದು ನನಗೆ ಗೊತ್ತು.
5: ಅರೆ, ಸುಖವಾಗಿರು ಕಂದ.
6: ಆದರೆ ಮಾಮ, ಇಂದು ನಮ್ಮ ಸಮಾಜ, ನಮ್ಮ ದೇಶದ ಪರಿಸ್ಥಿತಿ ನೋಡುತ್ತಿರುವಾಗ ನಾನು ಒಂದು ಮಾತು ಹೇಳಲು ಬಯಸುತ್ತೇನೆ.
3: ನೀವು ನನಗೆ ಮಾನವಿಯೇ ವಿದ್ಯೆ.

0: ಸ್ವೀಕರಿಸಿ ಎಲ್ಲ ರೀತಿಯಲ್ಲಿ ಯೋಗ್ಯನನ್ನಾಗಿಸಿದ್ದೀರಿ. ಈಗ ನನ್ನನ್ನು ಸಮಾಜಕ್ಕಾಗಿ ನೀಡಲಾಗಿಲ್ಲ. ಯಾವ ಸಮಾಜಕ್ಕಾಗಿ ನಾವು ಋಣಿಯಾಗಿದ್ದೇವೆಯೋ ಸಮಾಜಕ್ಕಾಗಿ ನಮ್ಮ ಹೊಣೆಗಾರಿಕೆಯೂ ಇರುತ್ತದಲ್ಲವೇ. ಇಂದು ಸಮಾಜ ರೂಪದ ತಾಯ್ನಾಡಿಗೆ ಗೊಬ್ಬರದ ಅಗತ್ಯವಿದೆ. ನಾವು ಕೇವಲ ಬೆಳೆದ ಬೆಳೆಯನ್ನು ಕಟಾವು ಮಾಡಲು ಬಯಸುತ್ತೇವೆ, ಆದರೆ ಭೂಮಿಗೆ ಗೊಬ್ಬರವನ್ನು ಹಾಕಬೇಕಲ್ಲವೇ? ಹಾಕದೇ ಇದ್ದರೆ ಭೂಮಿ ಬರಡಾಗಲು ಹೆಚ್ಚು ಸಮಯ ಬೇಕಾಗುವುದಿಲ್ಲ. ಯಾವ ಸಮಾಜ ಮತ್ತು ಧರ್ಮದ ರಕ್ಷಣೆಗಾಗಿ ರಾಮ ವನವಾಸ ಸಹಿಸಿದನೋ, ಕೃಷ್ಣ ಹಲವಾರು ಕಷ್ಟಗಳನ್ನು ಸಹಿಸಿದನೋ, ರಾಣಾ ಪ್ರತಾಪ್ ಕಾಡು ಮೇಡು ಅಲೆದನು, ಶಿವಾಜಿ ಎಲ್ಲವನ್ನೂ ಸಮರ್ಪಿಸಿದನು, ಗುರು ಗೋವಿಂದ್ ಸಿಂಗ್ ಅವರ ಚಿಕ್ಕ ಚಿಕ್ಕ ಮಕ್ಕಳನ್ನು ಗೋಡೆಯಲ್ಲೇ ಜೀವಂತವಾಗಿ ಸಮಾಧಿ ಮಾಡಲಾಯಿತು. ಅವರ ಸಲುವಾಗಿ ನಾವು ನಮ್ಮ ಸುಳ್ಳು ಆಸೆ ಆಕಾಂಕ್ಷೆಗಳನ್ನು ತ್ಯಜಿಸಲು ಸಾಧ್ಯವೇ ಇಲ್ಲವೇ? ಇಂದು ಸಮಾಜ ಕೈಚಾಚಿ ಬೇಡುತ್ತಿದೆ.
1: ಜನರು ತಮ್ಮ ಒಬ್ಬನೇ ಮಗನನ್ನು ಕೂಡ ಸಂತೋಷವಾಗಿ ಒಪ್ಪಿಸಿದ್ದಾರೆ. ನಿಮ್ಮ ಬಳಿಯಲ್ಲಿ ಒಬ್ಬರ ಬದಲಿಗೆ ಮೂವರು ಗಂಡು ಮಕ್ಕಳಿದ್ದಾರೆ. ಅವರ ಪೈಕಿ ಒಬ್ಬರನ್ನಾದರೂ ನೀವು ಸಮಾಜಕ್ಕೆ ನೀಡಲಾರಿರ? ನಿಮ್ಮ ದೀನ್ ದಯಾಳ್.
2: ಮದುವೆ ಮಾಡಿಕೊಳ್ಳಲು ದೀನ ಒಪ್ಪಲಿಲ್ಲ. ಈಗ ಅವನನ್ನ ಹೇಗೆ ಒಪ್ಪಿಸ್ತೀರಿ?
1: ನಾವು ಅವನನ್ನ ಒಪ್ಪಿಸೋದಕ್ಕೆ ಸಾಧ್ಯ ಅಂತ ನಿನಗೆ ಅನ್ನಿಸ್ತಿದೆಯೇ? ಅವನು ಮದುವೆ ಮಾಡ್ಕೊಳ್ಳೋದಕ್ಕೆ ಇಷ್ಟಪಡದೇ ಇದ್ರೆ ಅವನನ್ನು ಒಪ್ಪಿಸೋದು ಸಾಧ್ಯವೇ ಇಲ್ಲ. ಕುಟುಂಬದ ಮೋಹ ಪಾಶದಿಂದ ಚಿಕ್ಕ ವಯಸ್ಸಿನಲ್ಲೇ ದೇವರು ಅವನನ್ನ ದೂರ ಮಾಡಿಬಿಟ್ಟಿದ್ದಾನೆ.
2: ಅವನು ಮದುವೆ ಮಾಡ್ಕೊಂಡಿದ್ದಿದ್ರೆ ನಾವು ಅವನ ವಿಷಯದಲ್ಲಿ ನಿಶ್ಚಿಂತರಾಗಿರ್ತಿದ್ವಿ.
1: ಬಹುಶಃ ಹೌದೇನೋ, ಆದ್ರೆ ಪರಾಧೀನ ಭಾರತದಲ್ಲಿ ನಿಶ್ಚಿಂತೆ ಅನ್ನೋದು ಅರ್ಥಹೀನ ಅನ್ನೋದು ಕೂಡ ಸತ್ಯ. ಅವನು ಈಗ ಯುವಕ, ಸಾಧ್ಯವಾದಷ್ಟು ಬೇಗ ತನ್ನ ದೇಶವನ್ನ ಸ್ವತಂತ್ರ ದೇಶವನ್ನಾಗಿ ನೋಡೋದಕ್ಕೆ ಇಷ್ಟಪಡ್ತಾ ಇದ್ದಾನೆ. ನಮ್ಮ ದೇಶದಲ್ಲಿ ಬೇರೊಬ್ಬರನ್ನ ಅವನು ಹೇಗೆ ಮಾತ್ರ ಸಹಿಸ್ಕೊಳ್ತಾನೆ ಹೇಳು.
2: ಏನ್ ಮಾಡೋದು ಈಗ, ಅವನಿಗೆ ಹೇಗೆ ಅರ್ಥ ಮಾಡಿಸೋದು?
1: ಅವನನ್ನಲ್ಲ, ಈಗ ನಾ

0: ಹಾಜರಿರುವ ಗಣ್ಯರೆಲ್ಲರಿಗೂ ಸ್ವಾಗತ. ನಮ್ಮ ಮಾಸಿಕ ನಿಯತಕಾಲಿಕೆ ರಾಷ್ಟ್ರ ಧರ್ಮದ ವ್ಯವಸ್ಥಾಪಕ ನಿರ್ದೇಶಕ ಶ್ರೀ ನಾನಾಜಿ ದೇಶ್ಮುಖ್, ನಮ್ಮ ಪ್ರಕಾಶಕರಾಗಿರುವ ಶ್ರೀ ರಾಧೇಶ್ಯಾಮ್ ಕಪೂರ್, ನಮ್ಮ ವ್ಯವಸ್ಥಾಪಕರಾಗಿರುವ ಶ್ರೀ ಜ್ವಾಲಾ ಪ್ರಸಾದ್ ಚತುರ್ವೇದಿ ಮತ್ತು ಶ್ರೀ ಮನಮೋಹನ್ ಗುಪ್ತಾ, ಹಾಗೂ ನಮ್ಮ ಪ್ರೆಸ್ ವ್ಯವಸ್ಥಾಪಕರಾಗಿರುವ ಶ್ರೀ ಬಜರಂಗ್ ಶರಣ್ ತಿವಾರಿ ಮತ್ತು ಜನಾರ್ದನ್ ರಾವ್ ಪಾವಗಿ ಅವರಿಗೆ ನಾನು ನನ್ನ ಕೃತಜ್ಞತೆಯನ್ನು ವ್ಯಕ್ತಪಡಿಸುತ್ತಿದ್ದೇನೆ. ಯಾವ ಜನ ಜಾಗೃತಿ ಮತ್ತು ರಾಷ್ಟ್ರದ ಏಳಿಗೆಯ ಉದ್ದೇಶದಿಂದ ಈ ರಾಷ್ಟ್ರ ಧರ್ಮ ಪತ್ರಿಕೆ ಆರಂಭವಾಗುತ್ತಿದೆಯೋ, ಇದು ಹೊಸದೊಂದು ಜನಕ್ರಾಂತಿ ಉಂಟು ಮಾಡುವುದರಲ್ಲಿ ಯಶಸ್ವಿಯಾಗುತ್ತದೆ ಎನ್ನುವ ಸಂಪೂರ್ಣ ನಂಬಿಕೆ ನನಗಿದೆ. ಈ ಪವಿತ್ರ ಸಂದರ್ಭದಲ್ಲಿ ನಮ್ಮ ವ್ಯವಸ್ಥಾಪಕ ನಿರ್ದೇಶಕರಾಗಿರುವ ಶ್ರೀ ನಾನಾಜಿ ದೇಶ್ಮುಖ್ ಅವರು ಒಂದೆರಡು ಮಾತನಾಡಬೇಕೆಂದು ಕೇಳಿಕೊಳ್ಳುತ್ತಿದ್ದೇನೆ.
1: ನಾನು ನಿಮ್ಮೆಲ್ಲರನ್ನು ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತೇನೆ ಮತ್ತು ಈ ಪತ್ರಿಕೆಯ ಪ್ರಕಟಣೆಯ ಮೂಲಕ ದೇಶದ ಚಿಂತನೆಗೆ ಹೊಸ ದಿಕ್ಕನ್ನು ನೀಡಲು ನಾವು ಇಂದು ಹಾಕಿದ ಈ ಅಡಿಪಾಯವು ಪತ್ರಿಕೆಯ ಪ್ರತಿ ಆವೃತ್ತಿಯೊಂದಿಗೆ ಬಲಗೊಳ್ಳುತ್ತದೆ ಎಂದು ನಾನು ಆಶಿಸುತ್ತೇನೆ. ಇಂದು ಭಾರತೀಯ ಸಮಾಜವು ವಿವಿಧ ಭಾಗಗಳಾಗಿ ಛಿದ್ರಗೊಂಡಿದೆ. ಹಲವು ದುಷ್ಟತನಗಳು, ಮೂಢನಂಬಿಕೆಗಳು ಮತ್ತು ಆಚರಣೆಗಳಲ್ಲಿ ಸಿಲುಕಿಕೊಂಡು ತನ್ನ ಸಂಸ್ಕೃತಿಯನ್ನು ಮರೆಯುತ್ತಿರುವ ಈ ಸಮಯದಲ್ಲಿ ನಮ್ಮ ಈ ರಾಷ್ಟ್ರಧರ್ಮ ಪತ್ರಿಕೆಯು ಜನರಲ್ಲಿ ಹೊಸ ಶಕ್ತಿ ಮತ್ತು ಸೈದ್ಧಾಂತಿಕ ಶಕ್ತಿಯನ್ನು ತುಂಬುತ್ತದೆ ಎಂದು ನಾನು ನಂಬುತ್ತೇನೆ. ನನ್ನ ಮಾತುಗಳನ್ನು ಇಲ್ಲಿಗೆ ಮುಗಿಸುತ್ತೇನೆ.
0: ಅಟಲ್ ಬಿಹಾರಿ ವಾಜಪೇಯಿ ಅವರೇ, ಮಹಾತಿನಲ್ಲಿ ನಿಮ್ಮನ್ನು ಸೋಲಿಸುವುದು ನನಗಂತೂ ಸಾಧ್ಯವಿಲ್ಲ.
2: ನಿಜ ಹೇಳುತ್ತಿದ್ದೇನೆ ದೀನ್ ದಯಾಳ್, ನಿಮ್ಮ ಜ್ವಲಂತ ಲೇಖನಗಳು ರಾಷ್ಟ್ರದ ಜನರ ಮನಸ್ಸನ್ನು ಅಲುಗಾಡಿಸಿಬಿಟ್ಟಿದೆ. ನನಗೆ ಸಂಪಾದಕನಾಗಿ ಯಾವುದೇ ಅನುಭವ ಇಲ್ಲ, ಆದರೆ ಸತ್ಯ ಹೇಳುತ್ತೇನೆ, ನಿಮ್ಮ ಮಾರ್ಗದರ್ಶನದಲ್ಲಿ ನಾನು ಸಾಕಷ್ಟು ಕಲಿಯುತ್ತಿದ್ದೇನೆ.
0: ವ್ಯಕ್ತಿ ಕೆಲಸ ಕಲಿಯುತ್ತಾನೆ ಮತ್ತು ಕೆಲಸವೇ ವ್ಯಕ್ತಿಗೆ ಕಲಿಸುತ್ತದೆ. ಪತ್ರಿಕೆ

0: ಮುಖಾಂತರ ನಾವು ದೇಶದ ಮೂಲೆ ಮೂಲೆಗೂ ನಮ್ಮ ಮಾತುಗಳನ್ನು ತಲುಪಿಸುತ್ತಿದ್ದೇವೆ. ಆದರೆ ಈಗ ನಮಗೆ ಸ್ವಾತಂತ್ರ್ಯ ದೊರೆತ ನಂತರ ಸರ್ಕಾರಕ್ಕೆ ನಮ್ಮ ವಿಚಾರಗಳು ರುಚಿಸುತ್ತಿಲ್ಲ. ಜನ ಜಾಗೃತಿ ಮೂಡಿಸುವುದು ನಮ್ಮ ಕೆಲಸ. ಪರಿಸ್ಥಿತಿಗಳು ಎಷ್ಟೇ ಕಠಿಣವಾಗಿರಲಿ, ನಾವು ಅದನ್ನು ಮಾಡುತ್ತಲೇ ಇರಬೇಕು. ಹಿಂದುಳಿದ ಮತ್ತು ಬಡವರ್ಗದವರ ಅಗತ್ಯಗಳ ಕಡೆಗೆ ಸರ್ಕಾರದ ಗಮನವನ್ನು ನಾವು ಸೆಳೆಯುತ್ತಲೇ ಇರಬೇಕು. ತಮಗೆ ಸ್ವಾತಂತ್ರ್ಯ ದೊರೆತಿದೆ, ಆದರೆ ಸಮಾಜದ ಕಟ್ಟ ಕಡೆಯ ವ್ಯಕ್ತಿ ಕೂಡ ಸಮಾಜದ ಮುಖ್ಯವಾಹಿನಿಗೆ ಬರುವಂತೆ, ಅದರ ಒಂದು ಭಾಗವಾಗುವಂತೆ ಮಾಡಿದಾಗಲೇ ಈ ಸ್ವಾತಂತ್ರ್ಯ ಸಾರ್ಥಕವಾದಂತೆ.
1: ಸತ್ಯವಾದ ಮಾತು, ಭಾರತ ಪರಾಧೀನವಾಗಿದ್ದಾಗ ಸ್ವತಂತ್ರರಾಗುವುದು ನಮ್ಮೆಲ್ಲರ ಗುರಿಯಾಗಿತ್ತು. ನೋಡಿ, ಈಗ ಭಾರತ ಸ್ವಾತಂತ್ರ್ಯವನ್ನು ಗಳಿಸಿ ಸ್ವತಂತ್ರ ರಾಷ್ಟ್ರ ಎನಿಸಿದೆ. ಆದರೆ ವಿಚಿತ್ರವೇನೆಂದರೆ, ಇಂದು ಈ ಸ್ವತಂತ್ರ ಭಾರತದಲ್ಲಿ ಕೂಡ ಪರಾಧೀನ ಭಾರತದ ಸಮಸ್ಯೆಗಳಲ್ಲೇ ನಾವು ಒದ್ದಾಡುತ್ತಿದ್ದೇವೆ. ಹೀಗಾದಲ್ಲಿ ಸ್ವಾತಂತ್ರ್ಯದ ಅರ್ಥವಾದರೂ ಏನು?
0: ಇದಕ್ಕೆ ಒಂದೇ ಉಪಾಯ, ನಮ್ಮ ಪ್ರಯತ್ನಗಳನ್ನು ತೀವ್ರಗೊಳಿಸಬೇಕು. ಮೊದಲೇ ವಿಭಜನೆಯ ಕ್ರೂರ ದುರಂತ ನಮಗೆ ಸರಿಯಾಗಿ ಸ್ವಾತಂತ್ರ್ಯದ ಆನಂದೋತ್ಸವ ಆಚರಿಸಲು ಬಿಡಲಿಲ್ಲ. ಯಾವ ರಾಷ್ಟ್ರವನ್ನು ಗುಲಾಮಗಿರಿಯ ಸಂಕೋಲೆಗಳಿಂದ ಮುಕ್ತರಾಗಿರಿಸಲು ಎಲ್ಲ ಧರ್ಮಗಳ ಜನರು ಒಗ್ಗಟ್ಟಾಗಿ ಕ್ರಾಂತಿಯ ಕಹಳೆಯನ್ನು ಮೊಳಗಿಸಿದರೋ, ತಮ್ಮ ಸರ್ವಸ್ವವನ್ನು ತ್ಯಾಗ ಮಾಡಿದರೋ, ಅದೇ ಧರ್ಮವನ್ನು ದೇಶದ ವಿಭಜನೆಗೆ ಆಯುಧವನ್ನಾಗಿ ಮಾಡಿಕೊಳ್ಳಲಾಯಿತು. ಈಗ ಯೋಚಿಸಿದರೆ ನಿಜಕ್ಕೂ ಬಹಳ ದುಃಖವಾಗುತ್ತದೆ.
1: ನಿಜ ದೀನದಯಾಳ್, ಪೂರ್ವ ಪಾಕಿಸ್ತಾನದಿಂದ ಈಗಲೂ ಕೂಡ ಹಿಂದೂಗಳನ್ನು ಅವರು ಇಸ್ಲಾಂ ಧರ್ಮ ಸ್ವೀಕರಿಸುತ್ತಿಲ್ಲ ಎಂಬ ಕಾರಣವನ್ನೊಡ್ಡಿ ಅಲ್ಲಿಂದ ಓಡಿಸಲಾಗುತ್ತಿದೆ.
0: ಆದರೂ ಸರ್ಕಾರ ಪಾಕಿಸ್ತಾನದ ಪ್ರಧಾನಮಂತ್ರಿ ಲಿಯಾಖತ್ ಅಲಿ ಅವರೊಂದಿಗೆ ರಾಜಿ ಮಾತುಕತೆಗೆ ಮುಂದಾಗುತ್ತಿದೆ. ಇದು ದೇಶದ ನಾಗರಿಕರನ್ನು ತೀವ್ರ ಸಂಕಟಕ್ಕೆ ಈಡು ಮಾಡುತ್ತಿದೆ.
1: ಉದ್ಯೋಗ ಸಚಿವ ಶ್ಯಾಮಪ್ರಸಾದ್ ಮುಖರ್ಜಿ ಅವರು ಈ ರಾಜಿ ಮಾತುಕತೆ ನಡೆಯಬಾರದು ಎಂದು ಬಹಳ ಪ್ರಯತ್ನಪಟ್ಟರೆಂಬುದು ನಿಮಗೆ ಗೊತ್ತೇ ಇದೆ. ಈ ರಾಜಿ ಸಂಧಾನ ಸರಿಯಲ್ಲ, ಭಾರತದ ಹಿತಾಸಕ್ತಿ ಇದರಲ್ಲಿಲ್ಲ ಎಂದು ಬಹಳಷ್ಟು ಹೇಳಿ ನೋಡಿದರು. ಆದರೆ
0: ಈ ರಾಜಿ ಸಂಧಾನವೇ ಮಂತ್ರಿ ಮಂಡಲಕ್ಕೆ ಅವರ ರಾಜೀನಾಮೆಗೆ ಕಾರಣವಾಯಿತು ಅಂತ ನಾನು ಕೇಳಲ್ಪಟ್ಟಿದ್ದೇನೆ. ಅವರು ನಮ್ಮ ಸಂಘದ ಗುರುಜಿ ಶ್ರೀ ಮಾಧವ್ ಸದಾಶಿವರಾವ್ ಗೋಲವಲ್ಕರ್ ಅವರನ್ನು ಕೂಡ ಭೇಟಿಯಾಗಲಿದ್ದಾರೆ. ಭೇಟಿಯ ಕಾರಣವೇನೆಂದು ನೋಡೋಣ, ಏನಾದರೂ ಒಳ್ಳೆಯದೇ ನಡೆಯುವ ಸಂಭವವಿದೆ.
1: ಹೌದು, ಖಂಡಿತವಾಗಿಯೂ ಸಂಭವ ಇದೆ. ಸ್ವಾತಂತ್ರ್ಯದ ನಂತರ ಈಗ ಏನೇ ನಡೆದರೂ ಒಳಿತೇ ಆಗಲಿ ಎಂಬ ಪ್ರಾರ್ಥನೆ ನಮ್ಮೆಲ್ಲರದು.
2: ಬಾಬಾ ದೀನದಯಾಳ್, ಸ್ವಾಗತ ನಿನಗೆ.
0: ನಮಸ್ಕಾರ ಗುರುಜಿ, ಹೇಗಿದ್ದೀರಿ?
2: ಚೆನ್ನಾಗಿದ್ದೇನೆ.
0: ಹೇಳಿ ಗುರುಜಿ, ನನ್ನನ್ನು ನೆನಪಿಸಿಕೊಟ್ಟ ಕಾರಣವೇನು?
2: ಶಾಂತ ಮನಸ್ಸು ಮತ್ತು ಬಲಿಷ್ಠ ಭುಜಗಳ ಅಗತ್ಯ ಬಂದಾಗ ಎಲ್ಲಕ್ಕಿಂತ ಮೊದಲು ನನಗೆ ನೀನು ನೆನಪಾಗುವೆ.
0: ನೀವು ಹೀಗೆ ಹೇಳುವುದು ಕೇಳಿ ನಾನು ಧನ್ಯ ಎನಿಸುತ್ತಿದೆ. ಹೇಳಿ, ವಿಷಯವೇನು?
2: ನೋಡು ದೀನ್ ದಯಾಳ್, ಭಾರತ ಸ್ವಾತಂತ್ರ್ಯವನ್ನೇನೋ ಪಡೆಯಿತು, ಆದರೆ ಭಾರತೀಯರಿಗೆ ಅವರ ನಿಜವಾದ ಹಕ್ಕುಗಳನ್ನು ಕೊಡಿಸುವ ಸಂಗ್ರಾಮ ಇನ್ನೂ ಬಾಕಿ ಇದೆ ಅನ್ನೋದು ನಿನಗೆ ಗೊತ್ತೇ ಇದೆ.
0: ನಿಜ ಗುರುಜಿ,
2: ನಾವು ಸ್ವಯಂ ಸೇವಕ ಸಂಘದ ಮೂಲಕ ಪತ್ರಿಕೆಗಳ ಮೂಲಕ ಪ್ರಯತ್ನವನ್ನೇನೋ ಮಾಡ್ತಲೇ ಇದ್ದೇವೆ, ಆದರೆ ಭಾರತದ ಶಕ್ತಿ ಸರಿಯಾದ ಕೈಗಳಲ್ಲಿರಬೇಕಾಗಿರುವಂತಹದ್ದು ಇವತ್ತಿನ ಪರಿಸ್ಥಿತಿಯ ಬೇಡಿಕೆಯಾಗಿದೆ.
0: ಇದರಲ್ಲಿ ಸಂದೇಹವೇ ಇಲ್ಲ ಗುರುಜಿ. ಸ್ವತಂತ್ರ ಭಾರತದ ಪ್ರಥಮ ಅಗತ್ಯತೆ ಇದೇ ಆಗಿದೆ. ಸ್ವಾತಂತ್ರ್ಯದ ಅರ್ಥ ಕೆಲವೇ ಜನರ ಅಥವಾ ಕುಟುಂಬದವರ ಸ್ವಾರ್ಥ ಸಾಧನೆಯಲ್ಲ. ಸ್ವಾತಂತ್ರ್ಯದ ಅರ್ಥವೆಂದರೆ ಭಾರತದ ಪ್ರತಿಯೊಬ್ಬ ವ್ಯಕ್ತಿಯ ಅಭಿವೃದ್ಧಿ ಮತ್ತು ಪ್ರಗತಿ.
2: ನಮ್ಮ ಪ್ರಾದೇಶಿಕ ಪ್ರಚಾರಕ್ ವಸಂತರಾವ್ ಓಕ್ ಅವರ ಮೂಲಕ ಶ್ಯಾಮಪ್ರಸಾದ್ ಮುಖರ್ಜಿ ನನ್ನನ್ನು ಭೇಟಿಯಾಗೋದಕ್ಕೆ ಬಂದಿದ್ದರು.
0: ಹೌದು, ಗೊತ್ತಾಯಿತು.
2: ಪ್ರಸಕ್ತ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಒಂದು ರಾಜಕೀಯ ಅಭಿಯಾನ ನಡೆಸಬೇಕು ಅನ್ನೋದು ಅವರ ಇಷ್ಟ. ಈ ಕೆಲಸಕ್ಕಾಗಿ ಅವರು ನಮ್ಮೆಲ್ಲರ ಸಹಕಾರ ಬಯಸ್ತಾ ಇದ್ದಾರೆ.
0: ಇಂತಹ ವಿಚಾರ ಒಳ್ಳೆಯದೇ ಅಲ್ಲವೇ ಗುರುಜಿ?
2: ನನಗೂ ಸಮಂಜಸ ಅನ್ನಿಸ್ತು. ಸಶಕ್ತ ಪ್ರಜಾಪ್ರಭುತ್ವಕ್ಕಾಗಿ ಒಂದು ಬಲಿಷ್ಠ ವಿರೋಧ ಪಕ್ಷ ಇರಲೇಬೇಕು. ಆದ್ರಿಂದಲೇ ಸಂಘ ಮತ್ತು ಅದರಲ್ಲಿ ತೊಡಗಿಕೊಂಡಿರುವಂತಹ ಪ್ರತಿಯೊಬ್ಬರೂ ಈ ಕಾರ್ಯದಲ್ಲಿ ಬೆಂಬಲ ನೀಡುತ್ತಾರೆ ಅನ್ನೋ ಭರವಸೆಯನ್ನು ನಾನು ಶ್ಯಾಮಪ್ರಸಾದ್ ಮುಖರ್ಜಿಯವರಿಗೆ ನೀಡಿದ್ದೇನೆ.
0: ನಾನು ಸಂತೋಷದಿಂದ ಸಿದ್ಧನಿದ್ದೇನೆ.
2: ದೀನದಯಾಳ್, ನಿನ್ನಲ್ಲಿ ಸಂಘಟಿಸುವಂಥ ಸಾಮರ್ಥ್ಯ ಬಹಳ ಚೆನ್ನಾಗಿದೆ. ಶ್ಯಾಮಪ್ರಸಾದ್ ಮುಖರ್ಜಿಯವರೊಂದಿಗೆ ಸೇರಿ ರಾಜಕೀಯ ಅಭಿಯಾನ ಸಂಬಂಧಿತ ಕೆಲಸ ಕಾರ್ಯಗಳಲ್ಲಿ ಬಹಳ ಚೆನ್ನಾಗಿ ಸಹಕಾರ ನೀಡುತ್ತೀಯಾ ಅನ್ನುವಂಥ ಭರವಸೆ ನನಗಿದೆ. ನಿನ್ನೊಂದಿಗೆ ಇನ್ನಷ್ಟು ಕಾರ್ಯಕರ್ತರನ್ನು ಸೇರಿಸಿಕೊಂಡು ಈ ಕೆಲಸದಲ್ಲಿ ತೊಡಗಿಸಿಕೊ.
0: ಆದರೆ
2: ನೋಡು, ನಿನಗೆ

0: ರಾಜಕೀಯದಲ್ಲಿ ಸ್ವಲ್ಪನೂ ಇಷ್ಟ ಇಲ್ಲ ಅನ್ನೋದು ನನಗೆ ಗೊತ್ತು. ಪ್ರಸಕ್ತ ಸರ್ಕಾರ ಆಡಳಿತ ನಡೆಸ್ತಾ ಇರುವಂತಹ ರೀತಿ ರಾಷ್ಟ್ರಕ್ಕೆ ಅನುಕೂಲಕರವಾಗಿಲ್ಲ ಅನ್ನೋದು ನನಗೆ ಗೊತ್ತು. ಒಂದು ವೇಳೆ ಯಾರಾದರೊಬ್ರು ಬಲಿಷ್ಠ ಕ್ರಮ ಕೈಗೊಳ್ಳದೇ ಇದ್ರೆ ನಮ್ಮ ಭವಿಷ್ಯ ಏನಾಗುತ್ತೋ ಗೊತ್ತಿಲ್ಲ. ಆದ್ರಿಂದ ನಾನು
1: ಸಂಪೂರ್ಣ ಸಿದ್ಧತೆ ಮತ್ತು ಸಮರ್ಪಣಾ ಭಾವದಿಂದ ಈ ಕೆಲಸ ಮಾಡ್ತೀನಿ ಗುರುಜಿ.
0: ನೀನು ಇಲ್ಲ ಅನ್ಲಾರೆ ಅನ್ನೋ ನಂಬಿಕೆ ನನಗಿತ್ತು.
1: ಇನ್ನು ನನಗೆ ಅನುಮತಿ ನೀಡು.
0: ವಿಜಯಿ
2: ನಾನು ಶ್ಯಾಮಪ್ರಸಾದ್ ಮುಖರ್ಜಿ ವಿನಮ್ರ ವಿನಂತಿಯೊಂದಿಗೆ ನಿಮ್ಮನ್ನ ಆದರಣೀಯವಾಗಿ ಸ್ವಾಗತಿಸುತ್ತೇನೆ. ಗುರೂಜಿಯವರಲ್ಲಿ ನಾನು ಒಂದು ವಿಚಾರವನ್ನು ಮಂಡಿಸಿದ್ದೇನೆ. ಗುರೂಜಿ ಆ ಕಲ್ಪನೆಗೆ ಒಂದು ರೂಪ ನೀಡೋದಕ್ಕೆ ಅವರು ದೀನದಯಾಳ್ ಉಪಾಧ್ಯಾಯ ಅವರ ರೂಪದಲ್ಲಿ ಒಂದು ಆಕರ್ಷಣೀಯ ಶಕ್ತಿ ಹೊಂದಿರುವ ವ್ಯಕ್ತಿಯೊಬ್ಬರನ್ನು ನನಗೆ ನೀಡಿದ್ದಾರೆ. ದೀನದಯಾಳ್ ಅವರ ಪ್ರಯತ್ನಗಳಿಂದಲೇ 1951 ಅಕ್ಟೋಬರ್ 21 ಅಖಿಲ ಭಾರತ ಜನಸಂಘ ಸ್ಥಾಪನೆ ಸಾಧ್ಯವಾಯಿತು. ಸತ್ಯ ಹೇಳಬೇಕು ಅಂತ ಹೇಳಿದ್ರೆ ನನಗೆ ಅಖಿಲ ಭಾರತ ಜನಸಂಘದ ಸ್ಥಾಪನೆ ಒಂದು ದೈವಿಕ ಕನಸು ನನಸಾದಂತಾಗಿದೆ. ನಾನು ಜನಸಂಘದ ಬೀಜವನ್ನು ಬಿತ್ತಿದ್ದೆ ಅಷ್ಟೇ, ಆದರೆ ಅದನ್ನು ಹೆಮ್ಮರವಾಗಿ ಬೆಳೆಸುವ ಕೆಲಸವನ್ನು ಮಾಡಿದ್ದಾರೆ ದೀನದಯಾಳ್ ಉಪಾಧ್ಯಾಯ ಅವರು. ಇಂದು ರಾಜ್ಯ ಮಟ್ಟದಲ್ಲಿ ಜನಸಂಘ ರಚನೆಯಾಗಿದೆ ಅಂತ ಹೇಳಿದ್ರೆ ಅದು ದೀನದಯಾಳ್ ಅವರ ಕಠಿಣ ಪರಿಶ್ರಮ, ಸಮರ್ಪಣೆ ಮತ್ತು ಬದ್ಧತೆಯ ಫಲಿತಾಂಶವಾಗಿದೆ ಅಂತಲೇ ಹೇಳಬೇಕು. ನನ್ನ ಬಳಿ ಇಬ್ಬರು, ಕೇವಲ ಇಬ್ಬರು ದೀನದಯಾಳ್ ಇದ್ದರೆ ಸಾಕು, ನಾನು ಭಾರತದ ರಾಜಕೀಯ ನಕ್ಷೆಯನ್ನೇ ಬದಲಾಯಿಸ್ತೇನೆ ಅಂಥೇಳಿ ನಾನು ಯಾವುದೇ ಹಿಂಜರಿಕೆ ಇಲ್ಲದೆ ಹೇಳಬಲ್ಲೆ. ನಮ್ಮ ಅಖಿಲ ಭಾರತ ಜನಸಂಘ ತನ್ನ ಪ್ರಧಾನ ಕಾರ್ಯದರ್ಶಿಯಾಗಿ ಕಠಿಣ ಪರಿಶ್ರಮಿ ಮತ್ತು ಅಸಾಧಾರಣವಾದ ನಾಯಕನನ್ನು ಇವತ್ತು ಕಂಡುಕೊಂಡಿದೆ ಅಂಥೇಳಿ ನನಗೆ ತುಂಬ ಸಂತೋಷ ಆಗ್ತಾ ಇದೆ. ಪಂಡಿತ್ ದೀನದಯಾಳ್ ಉಪಾಧ್ಯಾಯ ಅವರೇ, ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಯಾಗಿ ನೀವು ಇವತ್ತು ಕೆಲವು ಮಾತುಗಳನ್ನು ಆಡಬೇಕು ಅಂಥೇಳಿ ನಿಮ್ಮಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೀನಿ.
1: ಎಲ್ಲರಿಗೂ ನಮಸ್ಕಾರ. ನನ್ನನ್ನು ಪ್ರಧಾನ ಕಾರ್ಯದರ್ಶಿ ಹುದ್ದೆಗೆ ಯೋಗ್ಯನೆಂದು ಪರಿಗಣಿಸಿದ್ದಕ್ಕಾಗಿ ಇಲ್ಲಿ ನೆರೆದಿರುವ ಜನಸಂಘದ ಎಲ್ಲ ಸದಸ್ಯರು, ನಾನಾಜಿ ದೇಶ್ಮುಖ್ ಮತ್ತು ಗೌರವಾನ್ವಿತ ಶ್ಯಾಮಪ್ರಸಾದ್ ಮುಖರ್ಜಿ ನಿಮ್ಮೆಲ್ಲರಿಗೂ ನನ್ನ ಕೃತಜ್ಞತೆ ವ್ಯಕ್ತಪಡಿಸುತ್ತಿದ್ದೇನೆ. ನಮ್ಮೆಲ್ಲರಿಗೂ ರಾಷ್ಟ್ರದ ಹಿತ ಅತ್ಯಂತ ಮುಖ್ಯವಾದದ್ದು. ಜನಸಂಘವನ್ನು ರಚಿಸುವ ಉದ್ದೇಶ ರಾಜಕೀಯವಲ್ಲ, ಬದಲಾಗಿ ಶಾಂತಿಯುತ ಮಾರ್ಗಗಳ ಮೂಲಕ ದೇಶದಲ್ಲಿ ಆರ್ಥಿಕ ಮತ್ತು ಸಾಮಾಜಿಕ ಕ್ರಾಂತಿಯನ್ನು ತರುವುದಾಗಿದೆ. ಅಧಿಕಾರ ಮತ್ತು ಸ್ಥಾನಗಳಿಗೆ ಅಂಟಿಕೊಂಡಿರುವ ಕುಟುಂಬಗಳು ಪದಚ್ಯುತಗೊಳ್ಳುವ ನಿರಂತರ ಭಯದಲ್ಲೇ ಜೀವಿಸುತ್ತಿರುತ್ತಾರೆ. ಅಧಿಕಾರದಿಂದ ಬೇರ್ಪಟ್ಟ ತಕ್ಷಣ ಅವರು ಚಡಪಡಿಸತೊಡಗುತ್ತಾರೆ. ಅಂತಹ ನಾಯಕತ್ವ ಮತ್ತು ಅಂತಹ ನಾಯಕರು ಅವಕಾಶವಾದಿಗಳಾಗಿರುತ್ತಾರೆ. ಅವರಿಂದ ಆದರ್ಶವಾದವನ್ನು ನಿರೀಕ್ಷಿಸುವುದು ಬೇವಿನ ಮರದಲ್ಲಿ ಮಾವಿನ ಹಣ್ಣುಗಳನ್ನು ಬಯಸುವಂತಿರುತ್ತದೆ. ಇನ್ನು ದೇಶದ ವಿಷಯಕ್ಕೆ ಬಂದರೆ ಸ್ವಜನ ಪಕ್ಷಪಾತಕ್ಕೆ ಸ್ಥಳವಿರಬಾರದು. ಭಾರತೀಯ ಜನಸಂಘವು ಸಾಮಾನ್ಯ ಜನರ ಸಂಘಟನೆಯಾಗಬೇಕು ಎಂಬುವುದು ನನ್ನ ನಂಬಿಕೆ ಮತ್ತು ಆಶಯ ಕೂಡ. ಇಂದು ರಾಷ್ಟ್ರೀಯ ಶಕ್ತಿ ಭಾರತೀಯನ ಕೈಯಲ್ಲಿರುವಾಗ ಅತ್ಯುನ್ನತ ಸ್ಥಾನವನ್ನು ಹೊಂದಿರುವ ವ್ಯಕ್ತಿಯ ಪ್ರತಿಯೊಂದು ಕಣ ಕಣದಲ್ಲೂ ಭಾರತದ ಭವ್ಯ ಇತಿಹಾಸ ಪ್ರತಿಧ್ವನಿಸುವುದು ಅತ್ಯಗತ್ಯ. ನಮ್ಮ ದೇಹ ಈ ದೇಶದ ಮಣ್ಣಿನಿಂದಲೇ ರೂಪುಗೊಂಡಿದೆ ಎಂಬುದನ್ನು ಆ ವ್ಯಕ್ತಿ ಎಂದಿಗೂ ಮರೆಯಬಾರದು. ಈ ದೇಶದ 30 ಕೋಟಿ ಜನರ ಹೃದಯದಲ್ಲಿರುವ ಅದೇ ಭಾವನೆಗಳಿಂದ ಆತನ ಹೃದಯ ತುಂಬಿರಬೇಕು. ಪ್ರತಿಯೊಬ್ಬ ಭಾರತೀಯನ ಸಂತೋಷ, ಪ್ರತಿಯೊಬ್ಬ ಭಾರತೀಯನ ಅಭಿವೃದ್ಧಿ ನಮ್ಮ ಗುರಿಯಾಗಿರಬೇಕು. ಪ್ರತಿಯೊಬ್ಬ ಭಾರತೀಯನ ದುಃಖ ಮತ್ತು ಸಮಸ್ಯೆಗಳನ್ನು ನಿವಾರಿಸುವುದು ನಮ್ಮ ಕರ್ತವ್ಯವಾಗಿರಬೇಕು. ಮತ್ತು ಇದೆಲ್ಲವೂ ಸಂಭವಿಸದಿದ್ದರೆ ಸ್ವಾತಂತ್ರ್ಯ ಚಳುವಳಿ ಅರ್ಥಹೀನವಾಗುತ್ತದೆ. ಜನರು ಸಾಮೂಹಿಕತೆಯನ್ನು ಮರೆತು ವೈಯಕ್ತಿಕ ಮಟ್ಟದಲ್ಲಿ ಯೋಚಿಸಿದಾಗ ಅದು ದೊಡ್ಡ ಮಟ್ಟದಲ್ಲಿ ಹಾನಿಗೆ ಕಾರಣವಾಗುತ್ತದೆ. ನಾವು ಸಾಮೂಹಿಕವಾಗಿ ನಮ್ಮ ಕೆಲಸವನ್ನು ಮಾಡಿ ರಾಷ್ಟ್ರದ ಬಗ್ಗೆ ಚಿಂತಿಸಿದಾಗ ನಾವು ವ್ಯಕ್ತಿಗಳಾಗಿರೋದಿಲ್ಲ, ಸಮಾಜವಾಗಿ ಯೋಚಿಸಿದಾಗ ಮಾತ್ರ, ಆಗ ಮಾತ್ರ ಸ್ವಾತಂತ್ರ್ಯದ ಅರ್ಥವು ಸಾಕಾರಗೊಳ್ಳುತ್ತದೆ. ಇಲ್ಲದಿದ್ದರೆ ಎಲ್ಲವೂ ಅರ್ಥಹೀನ, ಅರ್ಥಹೀನ. ವಂದೇ ಮಾತರಂ,
3: ವಂದೇ ಮಾತರಂ, ವಂದೇ ಮಾತರಂ.

0: ಸಿದ್ಧವಿರುವ ಎಲ್ಲ ಸದಸ್ಯರು ಹಾಗೂ ಕಾರ್ಯಕರ್ತರನ್ನು ನಾನು ತುಂಬು ಹೃದಯದಿಂದ ಸ್ವಾಗತಿಸುತ್ತೇನೆ. ಇಂದು ಜನಸಂಘದ ಈ ಅಧಿವೇಶನ ಕೇವಲ ನಮ್ಮೆಲ್ಲರಿಗೆ ಮಾತ್ರವಲ್ಲ, ಇಡೀ ದೇಶಕ್ಕೆ ಬಹಳ ಮಹತ್ವಪೂರ್ಣವೆಂದು ಸಾಬೀತಾಗಲಿದೆ. ಏಕೆಂದರೆ ನಮ್ಮ ಜನಸಂಘದ ಪ್ರಧಾನ ಕಾರ್ಯದರ್ಶಿ ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯ ಅವರು ಇಂದು ತಮ್ಮ ಭಾಷಣದಲ್ಲಿ ಬಹಳ ಮುಖ್ಯವಾದ ವಿಚಾರವನ್ನು ಮಂಡಿಸಲಿದ್ದಾರೆ. ಹೀಗಾಗಿ ಸಮಯ ವ್ಯರ್ಥ ಮಾಡದಂತೆ ನಾನು ದೀನ್ ದಯಾಳ್ ಅವರನ್ನ ವೇದಿಕೆಗೆ ಆಹ್ವಾನಿಸುತ್ತಿದ್ದೇನೆ. ದೀನ್ ದಯಾಳ್ ಅವರೇ, ಬನ್ನಿ.
1: ಇಂದು ಇಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿ ಬಂದು ಈ ಸಭೆಯನ್ನು ಯಶಸ್ವಿಗೊಳಿಸುತ್ತಿರುವುದಕ್ಕೆ ಎಲ್ಲಕ್ಕಿಂತ ಮೊದಲು ನಾನು ನಿಮ್ಮೆಲ್ಲರಿಗೂ ಕೃತಜ್ಞತೆ ವ್ಯಕ್ತಪಡಿಸುತ್ತಿದ್ದೇನೆ. ರಾಷ್ಟ್ರದ ಹಿತಕ್ಕಾಗಿ ಏನಾದರೂ ಯೋಚಿಸಬೇಕು, ಏನಾದರೂ ಮಾಡಬೇಕು ಎನ್ನುವುದು ಯಾವಾಗಲೂ ನನ್ನ ಪ್ರಯತ್ನವಾಗಿತ್ತು. ನಾನು ಇಂದು ನಿಮ್ಮೆಲ್ಲರನ್ನು ಏಕಾತ್ಮ ಮಾನವವಾದಕ್ಕೆ ಪರಿಚಯಿಸಲು ಬಯಸುತ್ತೇನೆ. ಏಕಾತ್ಮ ಮಾನವವಾದ ಎಂದು ಕೇಳಿ ಇದೇನು ಹೊಸದೆಂದು ನೀವು ಭಾವಿಸಬಹುದು, ಆದರೆ ಇದು ಹೊಸದಲ್ಲ. ನಾವು ಪ್ರಾಚೀನ ಕಾಲದಿಂದಲೂ ಇದನ್ನು ತಿಳಿದಿದ್ದೇವೆ. ಹೆಸರು ಹೊಸದಿರಬಹುದಷ್ಟೇ. ಬಂಡವಾಳಶಾಹಿ ವ್ಯಕ್ತಿಯನ್ನು ಆರ್ಥಿಕ ಘಟಕವಾಗಿ ಮತ್ತು ಕಮ್ಯುನಿಸಂ ವ್ಯಕ್ತಿಯನ್ನು ರಾಜಕೀಯ ಮತ್ತು ಭೌತಿಕ ಘಟಕವಾಗಿ ನೋಡಿದರೆ ಈ ಏಕಾತ್ಮ ಮಾನವತಾವಾದವು ವ್ಯಕ್ತಿಯನ್ನು ಒಟ್ಟಾರೆಯಾಗಿ ನೋಡುತ್ತದೆ. ವ್ಯಕ್ತಿ ಎಂದರೆ ಮನಸ್ಸು, ಬುದ್ಧಿಶಕ್ತಿ ಮತ್ತು ಆತ್ಮದ ಒಕ್ಕೂಟ. ಇದನ್ನು ಅರ್ಥ ಮಾಡಿಕೊಳ್ಳಿ. ಏಕಾತ್ಮ ಮಾನವತಾವಾದವು ಭಾರತೀಯ ಸಂಸ್ಕೃತಿ, ಚಿಂತನೆ ಮತ್ತು ತತ್ವಶಾಸ್ತ್ರದಿಂದ ಹುಟ್ಟಿಕೊಂಡಿತು ಮತ್ತು ಇದರ ಮೂಲಕ ನಾವು ಭಾರತದ ಶಾಶ್ವತ ಸಂಸ್ಕೃತಿಯ ಬಗ್ಗೆ ಮಾತನಾಡುತ್ತಿದ್ದೇವೆ. ನಮ್ಮ ನಾಗರಿಕತೆ ಮತ್ತು ಸಂಸ್ಕೃತಿಯಲ್ಲಿ ಸಮಾಜದ ಅಡಿಪಾಯ ಸಂಘರ್ಷವಲ್ಲ, ಸಹಕಾರ. ಏಕಾತ್ಮ ಮಾನವತಾವಾದವು ನಮ್ಮ ಭಾರತೀಯ ಮಣ್ಣಿನ ಅಗತ್ಯತೆಗಳು ಮತ್ತು ನಮ್ಮ ಸ್ವಭಾವದೊಂದಿಗೆ ಸಾಮರಸ್ಯದಿಂದ ಬೆಳೆಸಲಾದ ಅಂಶಗಳ ಮಿಶ್ರಣವಾಗಿದೆ. ಧರ್ಮ, ಅರ್ಥ, ಕಾಮ ಮತ್ತು ಮೋಕ್ಷದ ಪರಿಕಲ್ಪನೆಗಳು ಏಕಾತ್ಮ ಮಾನವತಾವಾದದಲ್ಲಿ ಹುದುಗಿದೆ. ಮನುಷ್ಯನನ್ನು ರೂಪಿಸುವ ಈ ನಾಲ್ಕು ಅಂಶಗಳ ಏಕತೆ ಅತ್ಯಗತ್ಯ. ಏಕೆಂದರೆ ಈ ಏಕತೆಯೇ ವ್ಯಕ್ತಿಯನ್ನು ಕಠಿಣ ಪರಿಶ್ರಮಿ ಮತ್ತು ಉದ್ಯಮಶೀಲನನ್ನಾಗಿ ಮಾಡುತ್ತದೆ. ಅವರನ್ನು ಸಮಾಜಕ್ಕೆ ಪ್ರಯೋಜನಕಾರಿ ಮತ್ತು ಸೂಕ್ತವಾಗಿಸುತ್ತದೆ. ವ್ಯಕ್ತಿ ಮತ್ತು ಸಮಾಜ ಹೇಗೆ ಪ್ರತ್ಯೇಕವಾಗಿರಲು ಸಾಧ್ಯ? ವ್ಯಕ್ತಿಯಿಂದ ಕುಟುಂಬ, ಕುಟುಂಬದಿಂದ ಸಮಾಜ, ಸಮಾಜದಿಂದ ರಾಷ್ಟ್ರ. ಮಾನವೀಯತೆಯನ್ನು ಅಳವಡಿಸಿಕೊಳ್ಳುವುದೇ ಏಕಾತ್ಮ ಮಾನವತಾವಾದ. ಸರ್ಕಾರದ ನೀತಿಗಳು ರಾಷ್ಟ್ರದ ಪ್ರತಿಯೊಬ್ಬ ನಾಗರಿಕ ಸಂತೋಷ, ಸಮೃದ್ಧಿ, ಶಿಕ್ಷಣ ಮತ್ತು ಮೌಲ್ಯಗಳನ್ನು ಪಡೆಯುವುದನ್ನು ಖಚಿತಪಡಿಸಿಕೊಳ್ಳಬೇಕು. ಸಮಾಜ ಮತ್ತು ಸರ್ಕಾರವು ರಾಷ್ಟ್ರದ ಪ್ರಗತಿಗೆ ಒಟ್ಟಾಗಿ ಕೆಲಸ ಮಾಡಬೇಕು. ಇದೇ ಏಕಾತ್ಮ ಮಾನವತಾವಾದದ ಮೂಲಭೂತ ಸ್ವರೂಪ. ನಾವು ಏಕಾತ್ಮ ಮಾನವತಾವಾದವನ್ನು ಅರ್ಥ ಮಾಡಿಕೊಂಡು ಅದನ್ನು ಅಳವಡಿಸಿಕೊಂಡರೆ ಶೀಘ್ರದಲ್ಲಿಯೇ ನಮ್ಮ ಸಮಸ್ಯೆಗಳು, ಸಂದಿಗ್ಧತೆಗಳು ಕೊನೆಗೊಳ್ಳುತ್ತವೆ ಎಂಬ ಭರವಸೆ ನನಗಿದೆ. ಹಾಗೆಯೇ ಇವುಗಳ ಅಂತ್ಯದೊಂದಿಗೆ ನಮ್ಮ ದೇಶದ ಅಭ್ಯುದಯದ ಪಯಣ ಆರಂಭವಾಗುತ್ತದೆ. ಅದುವೇ ವಾಸ್ತವ ಭಾರತದ ಪಯಣ, ವಾಸ್ತವ ಭಾರತದ ಪಯಣ. ನಮ್ಮ ಈ ಅಭಿವೃದ್ಧಿಯ ಪಯಣ ಭಾರತವನ್ನು ಪುನಃ ಚಿನ್ನದ ಪಕ್ಷಿ ಎಂದು ಕರೆಯುತ್ತಿದ್ದ, ಭಾರತವನ್ನು ಗುರು ಎನ್ನಲಾಗುತ್ತಿದ್ದ ಕಾಲಕ್ಕೆ ಕರೆದೊಯ್ಯಲಿ ಎಂಬುದು ನನ್ನ ಪ್ರಾರ್ಥನೆಯಾಗಿದೆ. ನಮ್ಮ ದೇಶದ ಪ್ರಜೆಗಳು, ನಮ್ಮ ಯುವಜನತೆ ಏಕಾತ್ಮ ಮಾನವವಾದದ ಮಾರ್ಗದಲ್ಲಿ ಒಟ್ಟಾಗಿ ಮುಂದುವರಿಯಲಿ. ನಾನು ಪುನಃ ಇದೇ ಭಾರತದಲ್ಲಿ ಜನ್ಮ ತಾಳಬೇಕು, ನನ್ನ ಹಣೆಗೆ ಇದೇ ಮಣ್ಣಿನಿಂದ ತಿಲಕ ಹಚ್ಚಿಕೊಳ್ಳಬೇಕೆನ್ನುವುದು ನನ್ನ ಆಸೆಯಾಗಿದೆ. ವಂದೇ ಮಾತರಂ.

ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯ ರಾಷ್ಟ್ರೀಯ ನಾಟಕ ಕೇಳಿದಿರಿ. ಭಾಗವಹಿಸಿದ್ದವರು ಕೃಷ್ಣಮೂರ್ತಿ, ಜಿಪಿ ರಾಮಣ್ಣ, ಎಎಸ್ ಪ್ರಕಾಶ್, ಎಚ್ಎಸ್ ಶ್ರೀರಾಮಕೃಷ್ಣ ಹಾಗೂ ಅಶ್ವತ್ಥನಾರಾಯಣ ರಾವ್ ಜಾಧವ್.

ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯ ರಾಷ್ಟ್ರೀಯ ನಾಟಕ ಕೇಳಿದಿರಿ. ಭಾಗವಹಿಸಿದ್ದವರು ಕೃಷ್ಣಮೂರ್ತಿ, ಜಿಪಿ ರಾಮಣ್ಣ, ಎಎಸ್ ಪ್ರಕಾಶ್, ಎಚ್ಎಸ್ ಶ್ರೀರಾಮಕೃಷ್ಣ ಹಾಗೂ ಅಶ್ವಥ್ ನಾರಾಯಣ ರಾವ್ ಜಾಧವ್. ಮೂಡಿಬಂದ ಧ್ವನಿಗಳು ಡಾಕ್ಟರ್ ಎಎಸ್ ಶಂಕರ ನಾರಾಯಣ, ಜಾಂಪಣ್ಣ ಆಶಿಹಾಳ್ ಮತ್ತು ಕೆವಿ ಕೃಷ್ಣಪ್ಪ. ನಿರ್ಮಾಣ ಸಹಕಾರ ಮಾನಸ ಚಂದ್ರಿಕಾ. ನಿರ್ಮಾಣ ಕೆಎಲ್ ರಾಜೇಶ್ವರಿ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.

ಆಕಾಶವಾಣಿ ಬೆಂಗಳೂರು ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಇನ್ನು ಮುಂದೆ 10 ಗಂಟೆಗೆ ರವಿವಾಸರಿಯ ಅಖಿಲ ಭಾರತೀಯ ಸಂಗೀತ ಸಭಾ ಕಾರ್ಯಕ್ರಮ ಪ್ರಸಾರವಾಗುವುದು ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ

ಆಕಾಶವಾಣಿ ಚಿತ್ರದುರ್ಗ, ಸಮಯ 11 ಗಂಟೆ. ಇದುವರೆಗೂ ನಿಲಯದ ಕಾರ್ಯಕ್ರಮಗಳನ್ನು 102.6 ಮೆಗಾಹರ್ಟ್ಸ್ಗಳಲ್ಲಿ ಕೇಳಿದಿರಿ. ಇಲ್ಲಿಗೆ ಇಂದಿನ ಸಂಜೆಯ ಚಂದ್ರವಳ್ಳಿ ಪ್ರಸಾರ ಕಾರ್ಯ ಮುಗಿಯಿತು. ಪುನಃ ನಾಳೆ ಮುಂಜಾನೆ 6 ಗಂಟೆಗೆ ದುರ್ಗೋದಯ ಪ್ರಸಾರವನ್ನು 102.6 ಮೆಗಾಹರ್ಟ್ಸ್ಗಳಲ್ಲಿ ಆರಂಭಿಸುತ್ತೇವೆ. ನಮಸ್ಕಾರ, ಶುಭರಾತ್ರಿ, ಜೈ ಹಿಂದ್.